ಆಕಾಶವಾಣಿ ಧಾರವಾಡ. ತರಂಗಾಂತರ 392.16 meter ಅಥವಾ 765 kHz ಹಾಗೂ ನಮ್ಮ ಡಿಜಿಟಲ್ ಪ್ರಸಾರ 756 kHz ಮತ್ತು FM 103 MHz ಕಂಪನಾಂಕಗಳಲ್ಲಿ ಲಭ್ಯವಿರುತ್ತದೆ. ಇಂದು ರವಿವಾರ. ರಾಷ್ಟ್ರೀಯ ಪಂಚಾಂಗ ಶಾಲೆ ವಾಹನಶಕೆ 1948 ಜ್ಯೇಷ್ಠ ಮಾಸದ 17ನೇ ದಿನ, ಅಂದರೆ 2026 ಜೂನ್ ತಿಂಗಳ 7ನೇ ತಾರೀಕು. ಈಗ ಸಮಯ 5:58:50. ನಮ್ಮ ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಶುಭೋದಯ ಹಾಗೂ ಮಧುಮತಿ ಮಾಡುವ ನಮಸ್ಕಾರಗಳು.

0: ಇದುವರೆಗೆ ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
2: ಎನ್ನ ತನುವ ನಿರ್ಮಲ ಮಾಡಿದ ನೈಯ ಬಸವ.
3: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಆಕಾಶವಾಣಿ ಧಾರವಾಡ ಇದೀಗ ಚಿಂತನ ಡಾಕ್ಟರ್ ಗುರುರಾಜ್ ಪಾಟೀಲ್ ಇವರಿಂದ.
4: ಮಾನವನ ಜೀವನದಲ್ಲಿ ನೆನಪುಗಳಿಗೆ ಬಹಳ ಮಹತ್ವ ಇದೆ. ಕೆಲವು ಕ್ಷಣಗಳು ಮಾತಿನಲ್ಲಿ ಹೇಳಲಾಗದು, ಆದರೆ ಒಂದು ಫೋಟೋ ಅವನ್ನೆಲ್ಲ ಜೀವಂತವಾಗಿಡುತ್ತದೆ. ಅದಕ್ಕಾಗಿ ಫೋಟೋಗ್ರಾಫ್ ಎನ್ನುವುದು ಕೇವಲ ಒಂದು ಚಿತ್ರವಲ್ಲ, ಅದು ನೆನಪುಗಳ ಕನ್ನಡಕ, ಭಾವನೆಗಳ ಸಂಗ್ರಹ ಮತ್ತು ಕಾಲವನ್ನು ಹಿಡಿದಿಡುವ ಒಂದು ಅದ್ಭುತ ಕಲೆ. ಹಳೆಯ ಕಾಲದಲ್ಲಿ ಫೋಟೋ ತೆಗೆಸಿಕೊಳ್ಳುವುದು ಒಂದು ದೊಡ್ಡ ವಿಷಯವಾಗಿತ್ತು. ಮನೆಗೆ ಒಬ್ಬ ಫೋಟೋಗ್ರಾಫರ್ ಬಂದರೆ ಎಲ್ಲರೂ ಚೆನ್ನಾಗಿ ಉಡುಪು ಧರಿಸಿ ಸಾಲಾಗಿ ನಿಂತು ಫೋಟೋ ತೆಗೆದುಕೊಳ್ಳುತ್ತಿದ್ದರು. ಒಂದು ಫೋಟೋ ಪಡೆಯಲು ಹಲವು ದಿನ ಕಾಯಬೇಕಾಗುತ್ತಿತ್ತು. ಆದರೆ ಇಂದಿನ ಕಾಲದಲ್ಲಿ ಮೊಬೈಲ್ ಕೈಯಲ್ಲಿದ್ದರೆ ಸಾಕು, ಸಾವಿರಾರು ಫೋಟೋಗಳನ್ನು ಕ್ಷಣಾರ್ಧದಲ್ಲಿ ಕ್ಲಿಕ್ಕಿಸಬಹುದು. ಫೋಟೋಗ್ರಾಫ್ ಎನ್ನುವುದು ಜೀವನದ ಪ್ರತಿಯೊಂದು

0: ಕ್ಷಣವನ್ನು ಉಳಿಸಿಕೊಳ್ಳುವ ಒಂದು ಮಾರ್ಗ. ಮಗು ಮೊದಲು ಬಾರಿ ನಕ್ಕಾಗ, ಶಾಲೆಗೆ ಮೊದಲ ದಿನ ಹೋದಾಗ, ಮದುವೆ, ಹಬ್ಬ, ಪ್ರವಾಸ, ಸ್ನೇಹಿತರ ಜೊತೆಗಿನ ಸಂತೋಷದ ಕ್ಷಣ, ಇವೆಲ್ಲವನ್ನೂ ಫೋಟೋಗಳು ಮತ್ತೆ ಮತ್ತೆ ನೆನಪಿಗೆ ತರುತ್ತವೆ. ಒಂದು ಫೋಟೋ ಕೆಲವೊಮ್ಮೆ ಸಾವಿರ ಮಾತುಗಳಿಗಿಂತ ಹೆಚ್ಚು ವಿಷಯವನ್ನ ಹೇಳುತ್ತದೆ. ಯುದ್ಧ, ಪ್ರಕೃತಿ ವಿಕೋಪ, ಬಡತನ ಅಥವಾ ಸಂತೋಷದ ಕ್ಷಣ, ಇವೆಲ್ಲವನ್ನು ಒಂದು ಚಿತ್ರದ ಮೂಲಕ ಜನರ ಮನಸ್ಸಿಗೆ ತಲುಪಿಸುತ್ತದೆ. ಅದಕ್ಕೆ ಫೋಟೋಗ್ರಾಫಿ ಒಂದು ಶಕ್ತಿಶಾಲಿ ಕಲೆ ಎಂದು ಹೇಳಲಾಗುತ್ತದೆ. ಒಂದು ಊರಲ್ಲಿ ಒಬ್ಬ ಅಜ್ಜ, ಅವರ ಮನೆಯಲ್ಲಿ ಒಂದು ಹಳೆಯ ಕಪ್ಪು ಬಿಳಿ ಫೋಟೋ ಇತ್ತು. ಪ್ರತಿದಿನ ಅದನ್ನು ನೋಡಿ ಸಂತೋಷ ಪಡುತ್ತಿದ್ದನು. ಒಂದು ದಿನ ಮೊಮ್ಮಗ ಕೇಳಿದ, ಅಜ್ಜ, ಈ ಹಳೆಯ ಫೋಟೋದಲ್ಲಿ ಅಂಥದ್ದು ಏನಿದೆ ಎಂದಾಗ ಅಜ್ಜ ನಗುತ್ತ ಹೇಳಿದನು, ಇದು ನನ್ನ ಬಾಲ್ಯದ ಸ್ನೇಹಿತರ ಜೊತೆ ತೆಗೆಸಿಕೊಂಡ ಫೋಟೋ. ಇಂದು ಅವರು ಯಾರೂ ನನ್ನ ಜೊತೆ ಇಲ್ಲ, ಆದರೆ ಈ ಫೋಟೋ ನೋಡಿದಾಗ ಅವರು ಮತ್ತೆ ನನ್ನ ಎದುರಿಗೆ ಬಂದಂತೆ ಅನಿಸುತ್ತದೆ. ಈ ಮಾತು ಫೋಟೋಗ್ರಾಫರ್ನ ನಿಜವಾದ ಮಹತ್ವವನ್ನು ತಿಳಿಸುತ್ತದೆ. ಫೋಟೋಗಳು ಕೇವಲ ಮುಖವನ್ನಲ್ಲ, ಭಾವನೆಗಳನ್ನೂ ಉಳಿಸುತ್ತದೆ. ಇಂದಿನ ಕಾಲದಲ್ಲಿ ಸೆಲ್ಫಿ ಸಂಸ್ಕೃತಿ ಹೆಚ್ಚಾಗಿದೆ. ಜನರು ಪ್ರತಿಯೊಂದು ಕ್ಷಣವನ್ನು ಫೋಟೋದಲ್ಲಿ ಹಿಡಿಯಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಕೆಲವೊಮ್ಮೆ ಫೋಟೋ ತೆಗೆದುಕೊಳ್ಳುವುದಕ್ಕಿಂತ ಆ ಕ್ಷಣವನ್ನು ಮನಸಾರೆ ಅನುಭವಿಸುವುದು ಮುಖ್ಯ. ಏಕೆಂದರೆ ನೆನಪುಗಳು ಹೃದಯದಲ್ಲಿದ್ದರೆ ಮಾತ್ರ ಫೋಟೋಗಳಿಗೆ ನಿಜವಾದ ಅರ್ಥ ಬರುತ್ತದೆ. ಫೋಟೋಗ್ರಾಫಿ ಒಂದು ಉತ್ತಮ ಹವ್ಯಾಸವೂ ಆಗಬಹುದು. ಪ್ರಕೃತಿ, ಹಕ್ಕಿಗಳು, ಮಕ್ಕಳ ನಗು, ಮಳೆ ಬಿಂದುಗಳು, ಇವೆಲ್ಲವನ್ನು ಕ್ಯಾಮರಾದಲ್ಲಿ ಹಿಡಿಯುವ ಕಲೆಗೆ ವಿಶೇಷ ಸೌಂದರ್ಯ ಇದೆ. ಇಂದಿನ ಯುವಕರು ಫೋಟೋಗ್ರಾಫಿಯನ್ನು ಉದ್ಯೋಗವಾಗಿಯೂ ಆಯ್ಕೆ ಮಾಡಿಕೊಂಡಿರುತ್ತಾರೆ. ಮದುವೆ, ಪ್ರಕೃತಿ, ಪತ್ರಿಕೋದ್ಯಮ, ಸಿನಿಮಾ ಕ್ಷೇತ್ರಗಳಲ್ಲಿ ಫೋಟೋಗ್ರಾಫರ್ಗಳಿಗೆ ಉತ್ತಮ ಅವಕಾಶಗಳಿವೆ. ಆದರೆ ಫೋಟೋಗಳನ್ನು ಜವಾಬ್ದಾರಿಯಿಂದ ಬಳಸಬಹುದು ಕೂಡ ಮುಖ್ಯ. ಇತರರ ವೈಯಕ್ತಿಕತೆ, ಗೌಪ್ಯತನವನ್ನು ಗೌರವಿಸಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋ ಹಾಕುವಾಗ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ಒಂದು ಫೋಟೋ ಸಂತೋಷವನ್ನೂ ಕೊಡಬಹುದು, ನೋವನ್ನುಂಟು ಮಾಡಬಹುದು. ಫೋಟೋಗ್ರಾಫ್ ನಮ್ಮ ಜೀವನದ ಒಂದು ಸುಂದರ ಭಾಗ. ಅದು ಸಮಯವನ್ನು ನಿಲ್ಲಿಸಲು ಸಾಧ್ಯವಿಲ್ಲ, ಆದರೆ ಕಳೆದ ಘಟನೆಗಳನ್ನ, ಕ್ಷಣಗಳನ್ನ ಮತ್ತೆ ನಮ್ಮ ಮುಂದೆ ತಂದು ನಿಲ್ಲಿಸುತ್ತದೆ. ಜೀವನದಲ್ಲಿ ಅನೇಕ ಜನರು, ಅನೇಕ ಘಟನೆಗಳು ಕಾಲದ ಜೊತೆ ದೂರವಾಗಬಹುದು, ಆದರೆ ಫೋಟೋಗಳು ಆ ನೆನಪುಗಳನ್ನು ಜೀವಂತವಾಗಿಡುತ್ತದೆ. ಕೊನೆಗೆ ಹೇಳುವುದಾದರೆ, ಫೋಟೋಗ್ರಾಫ್ ಎನ್ನುವುದು ಕೇವಲ ಕ್ಯಾಮರಾದ ಕೆಲಸವಲ್ಲ, ಅದು ಹೃದಯದ ಕಣ್ಣುಗಳಿಂದ ನೋಡುವ ಕಲೆ. ಒಂದು ಒಳ್ಳೆಯ ಫೋಟೋ ಕೇವಲ ಚಿತ್ರವಲ್ಲ, ಅದು ಒಂದು ಕತೆ, ಒಂದು ಭಾವನೆ ಮತ್ತು ಒಂದು ಜೀವನದ ತುಣುಕು. ಫೋಟೋಗಳು ಸಮಯವನ್ನು ಹಿಡಿಯಲಾರವು, ಆದರೆ ಸಮಯದ ನೆನಪುಗಳನ್ನು ಸದಾ ಜೀವಂತವಾಗಿಡುತ್ತವೆ.
1: ಇದುವರೆಗೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇದೀಗ ರೈತರಿಗೆ ಸಲಹೆಗಳು.
2: ರೈತ ಬಾಂಧವರೇ ನಮಸ್ಕಾರ. ಜೂನ್ ತಿಂಗಳ ಜೋಳದ ಬಿತ್ತನೆಗೆ ಸಕಾಲವಾಗಿದ್ದು, ಜೂನ್ ಮೂರನೇ ವಾರದೊಳಗೆ ಬಿತ್ತುವುದರಿಂದ ಬೆಳೆಯನ್ನ ಸುಳಿನುಣದ ಬಾಧೆಯಿಂದ ತಪ್ಪಿಸಬಹುದು. ಇನ್ನು ರೈತ ಬಾಂಧವರೇ, ಬಿತ್ತನೆಗೆ CSH 16, CSH 30 ತಳಿಗಳನ್ನು ಹಾಗೂ SSV 74 ತಳಿಯನ್ನು, DSV 3 ಈ ತಳಿಗಳನ್ನು ಉಪಯೋಗಿಸಬಹುದು. ಪ್ರತಿ ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ಆಜೋಸ್ಪಿರಿಲಮ್ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಿ ಬಿತ್ತುವುದರಿಂದ ಸಿಫಾರಸಿದ ಸಾರಜನಕದ ಪ್ರಮಾಣದಲ್ಲಿ ಶೇ 25% ಉಳಿತಾಯ ಮಾಡಬಹುದು. ಬೀಜವನ್ನು 45 cm ಅಂತರದ ಸಾಲುಗಳಲ್ಲಿ, ಬೀಜದಿಂದ ಬೀಜಕ್ಕೆ 15 cm ಅಂತರದಲ್ಲಿ ಬಿತ್ತನೆ ಮಾಡಬೇಕು ಹಾಗೂ ಬೀಜವನ್ನು 2.5 cm ಆಳದಲ್ಲಿ ಬಿತ್ತನೆ ಮಾಡಬೇಕು. ಜೋಡು ಸಾಲು ಪದ್ಧತಿಯಲ್ಲಿ ಸಾಲಿನಿಂದ ಸಾಲಿಗೆ 30 cm ಹಾಗೂ ಜೋಡು ಸಾಲಿನಿಂದ 60 cm ಅಂತರದಲ್ಲಿ ಬೆಳೆದು ಅಧಿಕ ಇಳುವರಿಯನ್ನು ಪಡೆಯಬಹುದು. ಇನ್ನು ಕಳೆ ಹತೋಟಿ, ಬೀಜ ಬಿತ್ತಿದ ದಿನ ಅಥವಾ ಮರುದಿನ ಪ್ರತಿ ಎಕರೆಗೆ 0.4 kg ಅಟ್ರಾಜಿನ್ 50 WP ಕಳೆನಾಶಕವನ್ನು 300 L ನೀರಿನಲ್ಲಿ ಬೆರೆಸಿ ಮಣ್ಣಿನ ಮೇಲೆ ಸಿಂಪರಣೆ ಮಾಡಬೇಕು. ಸಿಂಪರಣೆಯ ಸಮಯದಲ್ಲಿ ಮಣ್ಣು ಹುಡಿಯಾಗಿದ್ದು ಸಾಕಷ್ಟು ತೇವ ಹೊಂದಿರಬೇಕು. ಅಟ್ರಾಜಿನ್ ಪ್ರಮಾಣ ಸಿಫಾರಸಿನ ಪ್ರಮಾಣಕ್ಕಿಂತ ಹೆಚ್ಚಾದಲ್ಲಿ ಜೋಳದ ಮೊಳಕೆ ಪ್ರಮಾಣ ಮತ್ತು ಬೆಳೆ ಬೆಳವಣಿಗೆ ಕುಂಠಿತವಾಗ್ತದೆ. ಇನ್ನು ರೈತ ಬಾಂಧವರೇ, ಗೋವಿನ ಮುಸ್ಕಿನ ಜೋಳ, ಮುಂಗಾರಿನಲ್ಲಿ ಸಂಕರಣದ ತಳಿಗಳಾದ EH 43, 40, 42 ಮತ್ತು GH 07, 27 ತಳಿಗಳನ್ನು ಬಿತ್ತಲು ಶಿಫಾರಸು ಮಾಡಲಾಗಿದೆ ಹಾಗೂ ತಳಿಗಳನ್ನು ಆಯಾ ವಲಯಕ್ಕೆ ಸಂಬಂಧಿಸಿದಂತೆ

0: ಮತ್ತೆ ಬಿತ್ತಲು ಶಿಫಾರಸು ಮಾಡಲಾಗಿದೆ. ಬೀಜವನ್ನು 60 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ, 20 ಸೆಂಟಿಮೀಟರ್ ಬೀಜದಿಂದ ಬೀಜಕ್ಕೆ ಅಂತರದಲ್ಲಿ ಮತ್ತು 5 ಸೆಂಟಿಮೀಟರ್ಗಿಂತ ಹೆಚ್ಚು ಆಳವಿಲ್ಲದಂತೆ ಬಿತ್ತನೆಯನ್ನು ಮಾಡಬೇಕು. ಶಿಫಾರಿತ ರಾಸಾಯನಿಕ ಗೊಬ್ಬರ ಪ್ರತಿ ಎಕರೆಗೆ 40 ಕಿಲೋಗ್ರಾಂ ಸಾರಜನಕ, 20 ಕಿಲೋಗ್ರಾಂ ರಂಜಕ, 10 ಕಿಲೋಗ್ರಾಂ ಪೊಟ್ಯಾಶ್ ಬಿತ್ತುವಾಗ ಶಿಫಾರಿತ ಪ್ರಮಾಣದಲ್ಲಿ 50% ಸಾರಜನಕ ಮತ್ತು ಪೂರ್ಣ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಶನ್ನು ಕೊಡಬೇಕು. ಉಳಿದ 50% ಸಾರಜನಕವನ್ನು ಬಿತ್ತನೆಯಾದ 25-30 ದಿವಸಗಳಲ್ಲಿ ಮೇಲ್ಗೊಬ್ಬರವಾಗಿ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶವಿರುವಾಗ ಕೊಡಬೇಕು. ರೈತ ಬಾಂಧವರೇ, ಗೋವಿನ ಮುಸುಕಿನ ಜೋಳದಲ್ಲಿ ಕಳೆ ನಿಯಂತ್ರಣ, ಕಳೆಗಳನ್ನು ಸೂಕ್ತ ಕಳೆನಾಶಕಗಳನ್ನು ಬಳಸಿ ನಿಯಂತ್ರಿಸಬಹುದು. ಎಕರೆಗೆ 1.0 ಕಿಲೋಗ್ರಾಂ ಅಟ್ರಾಜಿನ್ 50 WP ಅಥವಾ 0.5 ಕಿಲೋಗ್ರಾಂ ಅಟ್ರಾಜಿನ್ 50 WP ಜೊತೆಗೆ 1 ಲೀಟರ್ ಪೆಂಡಿಮೆಥಾಲಿನ್ 30 EC ಕಳೆನಾಶಕವನ್ನು ಟ್ಯಾಂಕ್ ಮಿಶ್ರಣ ಮಾಡಿ ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಕರಗಿಸಿ ಬಿತ್ತನೆಯಾದ ದಿನ ಅಥವಾ ಮರುದಿನ ಮಣ್ಣಿನ ಮೇಲೆ ಸಿಂಪರಣೆ ಮಾಡಬೇಕು. ಇದರಿಂದ ಬೀಜದಿಂದ ಹರಡುವ ಕಳೆಗಳನ್ನು ನಿಯಂತ್ರಿಸಬಹುದು. ಇನ್ನು ಗೋವಿನ ಜೋಳ ಬಿತ್ತಿದ ಅಥವಾ ಮರುದಿನ ಅಟ್ರಾಜಿನ್ ಪ್ರತಿ ಎಕರೆಗೆ 0.8 ಕಿಲೋಗ್ರಾಂ ಸಿಂಪರಣೆ ಮಾಡಿ 20-25 ದಿನಗಳ ನಂತರ ಟೆಂಬೋಟ್ರಿಯನ್ 115 ಮಿಲಿಲೀಟರ್ ಸಿಂಪರಣೆ ಮಾಡುವುದರಿಂದಲೂ ಕಳೆಗಳನ್ನು ನಿಯಂತ್ರಿಸಬಹುದು. ಅದೇ ರೀತಿಯಾಗಿ ಬಿತ್ತನೆಯಾದ 20-25 ದಿನಗಳ ನಂತರ 80% 2-4-D ಸೋಡಿಯಂ ಲವಣವನ್ನು 0.5 ಕಿಲೋಗ್ರಾಂ ಪ್ರತಿ ಎಕರೆಗೆ ಸಿಂಪರಣೆ ಮಾಡುವುದರಿಂದಲೂ ಬಿತ್ತನೆಯ ನಂತರದ ದಿನಗಳಲ್ಲಿ ಬರುವ ದ್ವಿದಳ ಜಾತಿಯ ಕಸವನ್ನು ನಿಯಂತ್ರಿಸಬಹುದು. ಅದೇ ರೀತಿ ಬಿತ್ತನೆಯಾದ 25 ದಿನಗಳ ನಂತರ 1 ಅಥವಾ 2 ಬಾರಿ ಎಡೆಕುಂಟೆ ಮಾಡಿ ಪ್ರತಿ ಎಕರೆಗೆ 80% 0.8 ಕಿಲೋಗ್ರಾಂ 2-4-D ಸೋಡಿಯಂ ಲವಣವನ್ನು ಸಿಂಪರಣೆ ಮಾಡುವುದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ವಿಶೇಷ ಸೂಚನೆ ಏನಪ್ಪ ಅಂದರೆ, ಸಮೀಪದ ದ್ರಾಕ್ಷಿ, ಹತ್ತಿ, ದ್ವಿದಳ ಧಾನ್ಯದ ಬೆಳೆಗಳು, ಆಲೂಗಡ್ಡೆ ಮತ್ತು ಕುಂಬಳ ಜಾತಿಗೆ ಸೇರಿದ ಬೆಳೆಗಳಿಗೆ ಸಿಂಪರಣೆ ಹೋಗದಂತೆ ಎಚ್ಚರಿಕೆಯನ್ನು ವಹಿಸಬೇಕು.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ 7:15 ಹಾಗೂ ರಾತ್ರಿ 9:15 ನಯನದೀಪ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳುವಿರಿ. ಪ್ರಾಯೋಜಕರು ಡಾಕ್ಟರ್ ಎಂಎಂ ಜೋಶಿ ಐ ಹಾಸ್ಪಿಟಲ್ ಧಾರವಾಡ. ನೇತ್ರದಾನ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೆವಿ ಸತ್ಯಮೂರ್ತಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. 7:45 ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ವೇದ ವೆಲ್ನೆಸ್ ಸೆಂಟರ್ ಶಿರ್ಷಿ. 8:30 ಶಂಕರ್ ಕಬಾಡಿ ಅವರಿಂದ ವಯಲಿನ್ ವಾದನ ಕೇಳುವಿರಿ. 9:00 ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಪರಮಹಂಸ ಯೋಗ ಪೀಠ ಧಾರವಾಡ. 9:05 ಸುಗಮ ಸಂಗೀತ ಚೈತ್ರಾ ಭಾಗವತ್ ಇವರಿಂದ. ಅರ್ಪಣಾ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತದೆ 9:15. 9:30 ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ. 10:00 ಬಾಣಬುತ್ತಿ ಕೇಳುಗ ಹಾಗೂ ಹಿರಿಯ ನಾಗರಿಕರಾದ ರಾಮಚಂದ್ರ ಧೋಂಗಡೆ ಅವರೊಂದಿಗೆ ಮಾತು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. 10:15 ಕಿರುನಾಟಕ ಬಂಗಾರದ ಬಳೆ ರಚನೆ ಶೈಲಾ ಛಬ್ಬಿ, ನಿರ್ದೇಶನ ಅನಿಲ್ ದೇಸಾಯಿ. 10:30 ಗಿಳಿವಿಂಡು ಸರ್ಕಾರಿ ಪ್ರೌಢಶಾಲೆ ನರೇಂದ್ರದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
2: ಆಕಾಶವಾಣಿ ಧಾರವಾಡ. ಸುನೀತಿ ಪಥ ಕಥಾನಾಟಕ ಸರಣಿ ಸುನೀತಿ ಪಥ. ಮೂಲ ಕಥೆ ಜಗನ್ನಾಥ ಜಮಾದಾರ್. ನಾಟಕ ರೂಪಾಂತರ ಎಎನ್ ನಾಗರಳ್ಳಿ. ಪ್ರಸ್ತುತಿ ಸುರೇಖ ಸುರೇಶ್.
3: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಥಾನಾಟಕ ಹೋಲಿಕೆ ಬೇಡ.
4: ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲ, ಏನ್ ಅಪಾರ್ಟ್ಮೆಂಟ್ ಇದು? ಏನ್ ಕತಿ? ಎಷ್ಟು ಮಾಡ್ಯಾದವಲ್ಲ ಇಲ್ಲಿ. ಈ ಗ್ರೌಂಡ್ ಫ್ಲೋರ್ ನೋಡಿದ್ರ ಎಷ್ಟು ಕಾರ

0: ನಮ್ಮನಿ ಕಾರ್ ಎಲ್ಲಾರು ಇಲ್ಲಿ ಬಹಳ ಶ್ರೀಮಂತರ ವಾಸ ಮಾಡ್ತಾರೆ ಕಾಣ್ತದ. ನನಗ ನೋಡ್ರಿ ಹೆಂಗಿರ್ತದ ಜೀವನ, ಒಂದ್ ಕಡೆ ಹಿಂಗೈತಿ, ಒಂದ್ ಕಡೆ ನಮ್ಮ ಹಳ್ಳಿಯಾಗ ಏನು ಕೆಲಸ ಇಲ್ಲ, ಕೆಲಸ ಹುಡುಕೊಂತ ಅಲ್ಲದ ಸಾಕಾತ ನನಗೆ. ಹಿಂಗ್ ಮಾಡ್ಬೋದು, ಇಲ್ಲಿ ಹೋಗಿ ಕೇಳಿದ್ರೆ ಬಹುಶಃ ಕೆಲಸ ಸಿಗ್ಬೋದು, ನನಗೆ ಏನಾದ್ರು ಒಂದು ಕೆಲಸ ಕೊಟ್ಟ ಕೊಡ್ಬೋದು ಅಂತ ಅನಿಸಾತತಿ ಮನಸ್ಸಿಗೆ. ಕಡಿಕ ಈ ಕಾರ್ ಸ್ವಚ್ಛತೆಯಾರ ಮಾಡ್ತೇನೆ, ಅದನ್ನಾರ ಕೊಟ್ಟರೆ ನನ್ನ ಉಪಜೀವನಕ್ಕೆ ಅನುಕೂಲ ಆಗ್ತದ, ಅದಕ್ಕೆ ಇಲ್ಲೇ ವಿಚಾರ ಮಾಡೋದು ಚಲೋ ಒಂದು ರೀತಿಯಿಂದ. ಮಾಲಕರ ನಮಸ್ಕಾರ ರೀ ಯಜಮಾನ್ರ.
1: ನಮಸ್ಕಾರ, ಯಾರು ನೀವು, ಏನ್ ಬೇಕಾಗಿತ್ತು?
0: ನನ್ನ ಹೆಸರು ಶಿವರಾಮ್ ಅಂತ ಹೇಳ್ರಿ. ಸಾಹೇಬ್ರ, ನಾನು ಕೆಲಸ ಹುಡುಕೊಂದ ಅಡ್ಡಾಡಕತ್ತೇನಿ, ಅದಕ್ಕೆ ಒಂದ್ ಏನಾರ ನಿಮ್ದು ಇಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಐತಿ, ಅದ್ರಾಗ ಏನಾರ ಒಂದ್ ಕೆಲ್ಸಕ್ಕೆ ಅವಕಾಶ ಮಾಡಿಕೊಡ್ರಲ್ಲ.
1: ಅಲ್ಲಪ್ಪ, ಈ ಅಪಾರ್ಟ್ಮೆಂಟ್ ಅಲ್ಲಿ ನಿನಗೆ ಏನ್ ಕೆಲಸ ಕೊಡ್ಬೇಕು, ನಾವು ನಿನಗೇನ್ ಅನುಭವ ಐತಿ
0: ಯಜಮಾನ್ರ? ಅಲ್ಲ, ನಿಮ್ಮ ಅಪಾರ್ಟ್ಮೆಂಟ್ ನೋಡಿದ್ರೆ ಇಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಐತಿ, ಅದ್ರಾಗ ಒಂದ್ ಏನಾರ ಕೆಲಸ ಕೊಡ್ಸ್ರಿ, ಎಷ್ಟು ದಿನ ಆದ್ರೂ ನಾನು ಖಾಲಿ ಅಡ್ಡಾಡಕ.

0: ನಾನು ಕೆಲಸ ಹುಡುಕೊಂಡು ಅಡ್ಡಾಡಕತ್ತೇನಿ. ಅದಕ್ಕೆ ಒಂದು ಏನಾರ ನಿಮ್ದು ಇಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಐತಿ, ಅದ್ರಾಗ ಏನಾರ ಒಂದು ಕೆಲಸಕ್ಕೆ ಅವಕಾಶ ಮಾಡಿಕೊಡ್ರಲ್ಲ.
1: ಅಲ್ಲಪ್ಪ, ಈ ಅಪಾರ್ಟ್ಮೆಂಟಲ್ಲಿ ನಿನಗೆ ಏನು ಕೆಲಸ ಕೊಡ್ಬೇಕು ನಾವು? ನಿನಗೇನು ಅನುಭವ ಐತಿ
0: ಯಜಮಾನ್ರ? ಅಲ್ಲ, ನಿಮ್ಮ ಅಪಾರ್ಟ್ಮೆಂಟ್ ನೋಡಿದ್ರೆ ಇಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಐತಿ, ಅದ್ರಾಗ ಒಂದು ಏನಾರ ಕೆಲಸ ಕೊಡಿಸ್ರಿ. ಎಷ್ಟು ದಿನ ಆಯ್ತು ನಾನು ಖಾಲಿ ಅಡ್ಡಾಡಕ.
1: ಆಯ್ತಪ್ಪ, ನೀನು ಹೇಳಿ ಏನು ಕೆಲಸ ಮಾಡಬೇಕು ನೀನು?
0: ನನಗೇನು ಹೊಳಿತೈತಿ ಗೊತ್ತನ್ರಿ, ಈ ತೆಳಗ ಅಪಾರ್ಟ್ಮೆಂಟ್ನಾಗ ಎಷ್ಟು ಕಾರ್ ಅದಾವಲ್ರಿ,
1: ಹೌದು,
0: ಅವನ್ನ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಕೊಡ್ತೇನೆ.
1: ಓಹೋ, ಹಂಗಾರೆ ನಿನಗೆ ಕಾರ್ ಸ್ವಚ್ಛ ಮಾಡಿದ ಅನುಭವ ಏನಾರ ಐತೇನು?
0: ಐತ್ರಿ ಐತ್ರಿ ಯಜಮಾನ್ರ. ಸಾಹೇಬ್ರ, ನಾನು ಮೊದಲು ಒಂದು ಗ್ಯಾರೇಜ್ನಾಗ ಕೆಲಸ ಮಾಡ್ತಿದ್ನ್ರಿ, ಅದೆಲ್ಲ ಎಕ್ಸ್ಪೀರಿಯನ್ಸ್ ಐತ್ರಿ ನನಗೆ.
1: ನೋಡಪ್ಪ, ಇದು ಅಪಾರ್ಟ್ಮೆಂಟ್, ಜನನೂ ಭಾಳ ಇರ್ತಾರೆ, ಎಲ್ಲರನ್ನು ಕರೆದು ಒಂದು ಮಾತು ಕೇಳ್ತೀನಿ.
0: ಕೇಳಿ ನೀವೋ ಸ್ವಲ್ಪ ಮುತುವರ್ಜಿ ವಹಿಸಿ ಮಾಡ್ರಲ್ಲ.
1: ಏ ನೋಡ್ರಪ್ಪ, ಕೇಳ್ರಿಲ್ಲೇ ಎಲ್ಲರೂ ಕೇಳ್ರಿ, ಇಲ್ಲಿ ಒಬ್ರು ಬಂದಾರ ಶಿವರಾಮ್ ಅಂತೇಳಿ ಇವ್ರ ಹೆಸರು, ಇವ್ರಿಗೇನೋ ಕೆಲಸ ಬೇಕಂತ. ನಾನು ಏನು ಕೆಲಸ ಮಾಡ್ತೀಯಪ್ಪ ಅಂತ ಕೇಳಿದೆ. ಸರ್, ಇಷ್ಟೆಲ್ಲ ಕಾರ್ ಅದಾವ ನಿಮ್ಮ ಹತ್ರ, ಅವನ್ನೆಲ್ಲ ಸ್ವಚ್ಛ ಮಾಡ್ತೀನಿ ದಿನಾನು ಅಂತೇಳಿ ಅಂತಾನೆ. ನಿಮ್ಮ ಅಭಿಪ್ರಾಯ ಏನಾದ್ರೂ ಹೇಳಿದ್ರೆ ಅವ್ನಿಗೆ ಒಂದು ಕೆಲಸ ಕೊಡ್ಬೋದಾ ಏನು ವಿಚಾರ ಮಾಡ್ರಲ್ಲ.
2: ಇಲ್ಲ ಹೌದ್ರಿ, ಕಾರ್ದು ತೊಳ್ಯಾಕ ಒಬ್ಬ ವ್ಯಕ್ತಿ ಬೇಕಾಗಿತ್ತು ನಮಗ, ಚಲೋ ಆತು.
1: ಹೌದಲ್ಲ,
0: ಕೂಡಿದ ಮಂದಿಗೆಲ್ಲ ನಮಸ್ಕಾರ ರೀ. ನಮಸ್ಕಾರ. ನನಗೆ ಈ ಕೆಲಸ ಅಂದ್ರೆ ಎಲ್ಲ ಕಾರ್ ಎಲ್ಲ ಕ್ಲೀನ್ ಮಾಡ್ತೇನೆ, ಒರೆಸ್ತೇನೆ, ಅವೆಲ್ಲ ಚಂದಾಗಿ ಇಟ್ಕೊಳ್ತೇನೆ. ಎಲ್ಲಾರ್ದು ನೋಡ್ಯಾರ ನೋಡ್ರಿ, ಅಗದಿ ಥಳ ಥಳ ಥಳ ಹೊಳಿಯೋಗ ಮಾಡ್ತೇನೆ.
3: ಆಯ್ತು ಬಿಡಪ್ಪ, ಒಳ್ಳೇದಾತ್ ಹಂಗಾರ. ನಮಗೂ ದಿನಾಲು ಕಾರ್ ಸ್ವಚ್ಛ ಮಾಡ್ಕೊಂಡು ಡ್ಯೂಟಿ ಹೋಗಾಕ ಬಹಳ ತ್ರಾಸ ಆಗ್ತಿತ್ತಪ್ಪ. ಇದಕ್ಕೆಲ್ಲ ನಾವೆಲ್ಲ ಒಪ್ಪಿಗೆ ಕೊಡ್ತೇವಿ, ನಾಳಿಂದ ಕೆಲಸ ಶುರು ಮಾಡ್ಬಿಡ ಹಂಗಾರ.
0: ಆತ್ರಿ ಮೇಡಮ್,
3: ಎಲ್ಲಾರ್ದು ಒಪ್ಪಿಗೆ ಇದ್ರ ಮತ್ತ ಪಗಾರ್ ನೋಡಿ ಕೊಡೋಣಂತ.
2: ಆಯ್ತಾಯ್ತು. ಅಲ್ಲಪ್ಪ, ಕಾರ್ ತೊಳಿಬೇಕಂತ ನಿನ್ನ ಪಗಾರ ಎಷ್ಟು
0: ನೋಡ್ಕೊಡ್ರಿ. ಆಮೇಲೆ ಸಾಹೇಬ್ರ, ನೀವು ಮೊದಲ ನನ್ನ ಕೆಲಸ ನೋಡ್ರಿ, ನನ್ನ ಕೆಲಸ ಮನಸ್ಸಿಗೆ ಬಂದ್ರ ಅದನ್ನ ನೋಡಿ ಅದಕ್ಕೆ ತಕ್ಕಂಗೆ ಕೊಡ್ರಿ, ನಾನು ಇಷ್ಟ ಇಷ್ಟ ಅಂತೇನು ಹೇಳಂಗಿಲ್ಲ.
4: ನನಗಂತೂ ಏನಾಗ್ಯದ ಅಂದ್ರೆ ಇವತ್ತು ಬಹಳ ಸುಸ್ತಾಗ್ಬಿಟ್ಟಿನಿ. ಪಾಟೀಲ್ರ, ನಮ್ದು ಕಾರ್ ಇವತ್ತು ಸ್ವಚ್ಛ ಮಾಡಿಸ್ಕೊಡಿಸ್ಬೇಡ್ರಪ್ಪ.
1: ಅಲ್ವೇ ನೋಡು, ಮಳೆಗಾಲದೊಳಗೆ ರಾಡಿ ಅದ್ರ ಧೂಳು ಅದು ಇದು ಏನೇನೋ ಬೀಳ್ತಿರ್ತಾವ ಆಫೀಸ್ ಮುಂದೆ ನಿಲ್ಲಿಸಿದಾಗ. ಒಬ್ರು ಈ ರೀತಿ ಸ್ವಚ್ಛ ಮಾಡೋರು ಸಿಕ್ಕ್ರೆ ನಮ್ಗೆ ಒಳ್ಳೇದಾಯ್ತಲ್ಲ.
4: ಒಳ್ಳೇದಾಯ್ತು ನೋಡು.
0: ಈ ಕಾರ್ ಕ್ಲೀನಿಂಗ್ ಕೆಲಸ ಏನು ಸಿಗ್ತಲ್ಲ ನನಗೆ ಈ ಅಪಾರ್ಟ್ಮೆಂಟ್ನಾಗ, ಎಷ್ಟು ಅನುಕೂಲ ಆಯ್ತು ನೋಡು. ಒಂದು ರೀತಿಯಿಂದ ಅಂದ್ರೆ ಯಾವುದೂ ಚಿಂತೆ ಇಲ್ದಂಗೆ ಆಯ್ತು. ಹೊಟ್ಟಿಗೆ ಬಟ್ಟಿಗೆ

0: ಏ ಶಿವರಾಮ್, ನೀನು ಭಾಳ ಚೆನ್ನಾಗಿ ಕೆಲಸ ಮಾಡ್ತಿ
1: ಸರ್. ಸರ್,
0: ಕೆಲಸದೊಳಗೆ ಹಾಡ್ಕೋಂತ ತಲ್ಲೀನಾಗಿ ಕೆಲಸ ಮಾಡೋದೈತಲ್ಲ, ನನಗೆ ಭಾಳ ಮೆಚ್ಚುಗೆ ಆಯ್ತು ನೋಡು. ಅಂದ್ರೆ ನಿನ್ನ ಕೆಲಸ ಎಲ್ಲರಿಗೂ ಭಾಳ ಇಷ್ಟ ಆಗೈತಪ್ಪ, ತೃಪ್ತಿ ತಂದ್ಬಿಟ್ಟೈತಿ, ಎಲ್ಲರೂ ಖುಷಿ ಪಡಕತ್ತಾರ.
1: ಸಾಹೇಬ್ರೆ, ಈ ಕಾಯಕವೇ ಕೈಲಾಸ ಅಂತ ಏನು ಹಿಂದೆ ಹಿರಿಯರು ಹೇಳ್ಯಾರಲ್ಲ,
0: ಹೌದು
1: ಆ ರೀತಿ ನಾನು ಕೆಲಸ ಮಾಡ್ಕೊಂತ ಹೊಂಟೇನ್ರಿ. ಮೊದ್ಲಿಂದು ಹಂಗ ಮಾಡೇನಿ, ಮತ್ತೆ ಈಗ ನಿಮ್ಮಲ್ಲಿ ಬಂದ್ಮೇಲೂ ಹಂಗ ಮಾಡಾಕತ್ತೇನಿ.
0: ಬಹಳ ಖುಷಿ, ಬಹಳ ಖುಷಿ.
1: ನಿಮ್ಗೆಲ್ಲಾರಿಗೂ ನನ್ನ ಕೆಲಸ ಇಡ್ಸಿದ್ರೆ ನನಗೂ ಬಹಳ ಖುಷಿ ರೀ ಸಾಹೇಬ್ರೆ.
0: ಕೇಳ್ರ ಕೇಳ್ರಲ್ಲಿ
1: ಸಾಹೇಬ್ರೆ, ನಿಮ್ಗೊಂದ್ ಹೇಳೋದು ಮಾಡ್ತಿದ್ದೆ ನಾನು.
0: ಏನ್ರಪ್ಪ?
1: ನಂದು ಮದುವೆ ಫಿಕ್ಸ್ ಆಗೈತ್ರಿ
2: ಸಾಹೇಬ್ರೆ.
1: ಅದಕ್ಕ ನೀವೆಲ್ಲಾರು ಅಪಾರ್ಟ್ಮೆಂಟ್ ನವ್ರು ಎಲ್ಲಾರು ಬಂದು ನನಗೆ ಆಶೀರ್ವಾದ ಮಾಡ್ಬೇಕ್ರಿ. ನಮಗೆ
0: ನಾವು ಮುಂದೆ ನಿಂತು ಮದುವೆ ಮಾಡಿ,
3: ನೀನು ಮದುವೆಗೆ ಬರದೇ ಇರ್ತೇವ, ನಾವೇ ನಿಂತು ಮದುವೆ ವ್ಯವಸ್ಥೆ ಮಾಡ್ತೀವಿ. ಈಗ ಬೇಗ ನಿಮ್ಮ ಊರಿಗೆ ಹೋಗಿ ಮದುವೆ ತಯಾರಿ ಮಾಡ್ಕೊಳ್ಳು.
1: ಆಯ್ತ್ರಿ, ಆಯ್ತ್ರಿ ಸಾಹೇಬ್ರೆ. ಹಂಗಾರೆ ಒಂದು ವಾರ ಸೂಟಿ ತಗೋತಾನ್ರಿ ಸಾಹೇಬ್ರೆ.
3: ಆಯ್ತು ಆಯ್ತು.

0: ಕರ್ದಿಲ್ಲ ಮತ್ತೆ ಮದ್ವಿಗೆ?
1: ಎಲ್ಲಾರು ಕರ್ದನಿ, ಎಲ್ಲಾರು ಬರ್ತೇವ್ ಅಂದಾರ. ಮತ್ತೆ ನಿಮಗ್ ಬಾಳ ಕಷ್ಟ ಆತೇನೋ ಪಾಪ.
0: ಏನ್ ಮಾಡುದಪ್ಪ, ಮತ್ತ ಮಾಡಬೇಕಲ್ಲ, ಮಗನ್ ಮದ್ವಿ ಸಂಭ್ರಮ ಅಲ್ಲನ.

0: ಏನ ನೋಡು, ದೇವ್ರ ದಯಿಂದ ಮದುವಿ ಎಷ್ಟ್ ಸಲೀಸಾಗಿ ನಡೀತು, ಬಾಳ ಖುಷಿ ಆತು. ಎಲ್ಲಾರು ಬಂದವ್ರಿಗೂ ಬಾಳ ಖುಷಿ ಆತು.
1: ಹೌದೌದು, ಎಲ್ಲಾರು ಬಂದಿದ್ರು ನೋಡ್ರಿ, ಬಳಗದವ್ರ ಎಲ್ಲಾರು.
0: ಹೌದು, ಅಮತ್ತವ ಅಪಾರ್ಟ್ಮೆಂಟ್ ನಾಗ ನೌಕರಿ ಮಾಡಕತ್ತಾನಲ್ಲ, ಅಲ್ಲಿ ಅವ್ರು ಎಲ್ಲಾರು ಬಂದಿದ್ರು ನೋಡು
1: ನೋಡ್ರಿ. ಅಲ್ಲ ಸೊಸೆಯರ ಏನ್ರಿ, ಎಷ್ಟು ಮುದ್ದಾಗಿದಾಳ.
0: ಅಲ್ಲ ನಮ್ ಶಿವರಾಮರ ಏನ್ ಕಡಿಮೆ ಅದಾನ, ಅವನು ಬಾಳ ಒಳ್ಳೆ ಹುಡುಗ ಅದಾನವ, ಅವಂಗ ತಕ್ಕಂಗ್ ಸಿಕ್ಕಾಳಾಕಿನು.
1: ಖರೇನ ಬಿಡ್ರಿ ಮತ್ತ.
0: ಅಯ್ಯ ಶಿವರಾಮ್ ಬಂದಲ್ಲ, ಬ್ಯಾಗ್ ಹಿಡ್ಕೊಂಡ್ ಬಂದಲ್ಲ.
1: ಅಯ್ಯ ಹೌದಲ್ಲ, ಯಾಕಪ್ಪ ಊರಿಗೆ ಹೊಂಟ್ ಬಿಟ್ಟೇನೆ ಮತ್ತ.
2: ಹಾ ಮತ್ತ ನಮಸ್ಕಾರ ಮಾಡ.
3: ಹೂರಿ ಮಾವರ ಅತ್ತಿರ, ನಾನ ಹೋ ಬರ್ತೇನ್ರಿ, ನೀವಿಬ್ರು ನಿಮ್ ಆರೋಗ್ಯನ ಚಂದಂಗ್ ನೋಡ್ಕೋರಿ.
1: ಆಗ್ಲಿವಾ,
3: ಬರ್ತೇನಿ ಅತ್ತಿರ.
1: ನೋಡು ಹುಷಾರಾಗಿ ನೋಡ್ಕೋರಿ, ಒಬ್ರಿಗೊಬ್ರು ಚಂದಾಗಿರ್ಬೇಕು. ಇದ್ದಲ್ಲೆಲ್ಲ ಅಪಾರ್ಟ್ಮೆಂಟ್ ನಾಗ ಜನ ಎಲ್ಲ ದೊಡ್ಡ ದೊಡ್ಡ ಮಂದಿದಾರ, ಅವ್ರ ಜೊತೆಗೆಲ್ಲ ಹೊಂದ್ಕೊಂಡು ಹೋಗ್ರ ಇಬ್ರು.
2: ಯವ್ವ ಕಾಲ್ ಕೊಡವ.
1: ಆಯ್ತಪ್ಪ, ಒಳ್ಳೇದಾಗ್ಲಿ,
2: ಆಶೀರ್ವಾದ ಮಾಡಪ್ಪ.
0: ಆಗ್ಲಪ್ಪ, ಒಳ್ಳೇದಾಗ್ಲಿ.
2: ಸಾಹೇಬ್ರ, ಪಟೇಲ್ ಸಾಹೇಬ್ರೆ.
4: ಓ ಯಾರು?
2: ನಾನು ರೀ ಶಿವರಾಮ್ ರೀ.
4: ಓ ಶಿವರಾಮನ ಬಾಬಾ, ಏನ್ರ ಪಗಾರ ಏನ್ರ ಬಾಕಿ ಉಳಿದಿತ್ತು ಏನು?
2: ಏನಿಲ್ರಿ, ಅಂತದೇನು ಅಪಾಯಿಂಟ್ಮೆಂಟ್ ಅವ್ರು ಎಲ್ಲಾರು ಸೇರಿಸಿ 1ನೇ ತಾರೀಕಿಗೆ ಅಂದ್ರೆ ಹಾಕೇ ಬಿಟ್ಟಿರ್ತೀರಲ್ಲ, ಇದು ತಗೊಳ್ರಿ ಸರ್, ಇದು ತಗೊಳ್ಳಿ.
4: ಏನದು, ಏನ ಕೊಡಕತ್ತಿಯಲ್ಲ?
2: ಈ ಪೇಡ ಪಾಕೆಟ್ ರೀ ಸಾಹೇಬ್ರ.
4: ಏನು ಪೇಡ ಪಾಕೆಟ್ ಯಾಕ ತಗೊಂಬಂದಿದ್ದು, ಏನ್ ವಿಷಯ ಅಂತ?
2: ಸಾಹೇಬ್ರ ಒಂದು ಖುಷಿ ಸುದ್ದಿ ರೀ, ನಮ್ ಮಗ ಅದಾನಲ್ಲ ಈ ವರ್ಷ SSLC ಒಳಗ ಪಾಸ್ ಆಗ್ಯಾನ್ರಿ.
4: ನೋಡ್ರು ಎಂತ ಖುಷಿ ಆಯ್ತು. ಅಂದಂಗ ಎಷ್ಟ್ ಮಾರ್ಕ್ಸ್ ತೆಗೆದವ?
2: ಅವ 68% ರೀ.
4: ಅವನ ಹೆಸರು
2: ವಿಶಾಲ.
4: ಓಹೋ, ಈಗ ನೋಡು ಎಲ್ಲಾ ತಂದೆ ತಾಯಿಗಳು ನಮ್ ಮಗ 90 ತೆಗೆದಾನ, 95 ತೆಗೆದಾನ ಅಂದ್ರು ಅವ್ರ ಖುಷಿ ಇಲ್ಲಪ್ಪ. ನೀ ನೋಡಿದ್ರ ಬಹಳ ಖುಷಿ ಪಡಾಕತ್ತಿ ಅಂದ್ರೆ ನಿನ್ನಲ್ಲಿ ಏನೋ ಒಂದು ವಿಶೇಷ ಅನ್ಸುತ್ತೆ ನನಗೆ.
2: ಅಲ್ರಿ ಮಕ್ಕಳು ಪಾಸ್ ಆಗೋದ ಇಂಪಾರ್ಟೆಂಟ್ ಹೌದಲ್ರಿ?
4: ಹೌದು.
2: ಮತ್ತ ನಮ್ಮ ವಿಶಾಲ್ ಅದಾನಲ್ರಿ, ಅವ್ ಬಹಳ ಒಳ್ಳೆ ಅವದನ್ರಿ, ಬಹಳ ಬುದ್ಧಿವಂತ. ಮತ್ತ ಈಗ ನೋಡ್ರಿ, ಅಷ್ಟ ಮಾರ್ಕ್ಸ್ ಬರ್ಬೇಕು ಇಷ್ಟ ಮಾರ್ಕ್ಸ್ ಬರ್ಬೇಕಂತ ಯಾಕೆ ಅನ್ಕೋಬೇಕ್ರಿ? ಈ ಒಬ್ಬೊಬ್ರು ಹುಡುಗರು ಜಾಸ್ತಿ ಮಾರ್ಕ್ಸ್ ಬಂದಿಲ್ಲ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೋತಿರ್ತಾರ. ನಮ್ಮ ಹುಡುಗಿಗೆ ಮೊದ್ಲಿಂದ ಅದ್ರ ಬಗ್ಗೆ ಅರಿವೈತ್ರಿ ಅವ್ನು.
4: ಹೌದು ನೋಡ. ಏ ಶಿವರಾಮ್, ನಾವು ಒಳಗೆ ಹೋಗಿ ಬರ್ತೀನಿ, 1 ನಿಮಿಷ ನಿಂತೀರಿ ಇಲ್ಲೇ. ಶಿವರಾಮ್
2: ಸರ್,
4: ಇದ್ರೊಳಗ ಪಾಕೆಟ್ ಐತಿ, ಆ ಪಾಕೆಟ್ ಅನ್ನ ಹೋಗಿ ನಿಮ್ ಮಗನ ಕೊಡು, ಅದ್ರಾಗ ಒಂದ್ ಚೀಟಿನ ಬರ್ದಿಟ್ಟಿನಿ, ಅವನ ಓದ್ತಾನ.
2: ಏನ್ ಸಾಹೇಬ್ರ ಇದೆ?
4: ಅವನ ಕಡೆ ಕೊಡು, ಅವ ಎಲ್ಲ ಹೇಳ್ತಾನ. ಚೀಟಿ ಒಳಗೆ ಏನ್ ಬರ್ದಿನೋ ನಿಗ್ ಓದಿ ಹೇಳ್ತಾನ, ನಿನಗ ಅಂಕರ್ ಓದಕ್ ಬರಲ್ಲ. ನೀ ನಮ್ ಕಡೆ ಕೊಡು, ಅಲ್ಲಿ ಹೋಗಿ ಆ ಪಾಕೆಟ್ ಅನ್ನ ಅಲ್ಲೇ ಓಪನ್ ಮಾಡು, ಇಲ್ಲಿ ಮಾಡಕ್ ಹೋಗ್ಬೇಡ ಆಯ್ತಾ?
2: ನಿಮ್ ಮನಸ್ಸು ಬಹಳ ದೊಡ್ಡದ್ರಿ ಸಾಹೇಬ್ರ.
4: ಇಲ್ಲ,
2: ನೀವು ಬಹಳ ಯಾವಾಗ್ಲೂ ಅಂತಕರಣ ತೋರಿಸ್ತೀರ ನೋಡ್ರಿ.
4: ಹಂಗ ಒಬ್ರಿಗೊಬ್ರು ಇರ್ಬೇಕಪ್ಪ. ಈಗ ನೋಡು ನೀನ್ ಎಷ್ಟು ಒಳ್ಳೆ ಮನುಷ್ಯ ಅದಿ, ನೀನ್ ಕೆಲಸ ಮಾಡಕತ್ತಿದ್ದು ನಿನ್ನ ನಡೆ ನೋಡಿ ನಮ್ಗೆಲ್ಲ ಖುಷಿ ಆಗೈತಿ. ಅದಕ್ಕ ಈ ಪಾಕೆಟ್ ತಗೊಂಡು ಹೋಗಿ ನಿನ್ ಮಗನಂತೆ ಕೊಡು, ಅವ್ ಓಪನ್ ಮಾಡ್ತಾನ, ಓದಿನೂ ಹೇಳ್ತಾನ.
2: ನಿಮ್ ಅಪಾರ್ಟ್ಮೆಂಟ್ ನಾಗ ಕೆಲಸ ಸಿಕ್ಕದೆ ನನ್ನ ಅದೃಷ್ಟ ನೋಡ್ರಿ ಸಾಹೇಬ್ರೆ. ವಿಶಾಲ. ಓ ವಿಶಾಲ.
5: ಓ ಅಪ್ಪ,
2: ಬಾರೋ ಇಲ್ಲಿ, ಬಾ ಇಲ್ಲಿ.
5: ಇಲ್ಲೇದನಲ್ಪ,
2: ಬಾರೋ ಕುಂದ್ರಿ ಇಲ್ಲೇ.
5: ಅಪ್ಪ ಯಾಕೋ ಖುಷಿನಾಗದಿ?
2: ಅಲ್ಲೋ ಮತ್ತ ಇಷ್ಟ ಮಾರ್ಕ್ಸ್ ತೆಗ್ದಿ, ಇಷ್ಟ ಚಲೋ ತಂಗ ಪಾಸ್ ಆಗಿ ಅಂದ್ರೆ ನಿನ್ ಬಗ್ಗೆ ಎಷ್ಟು ಹೆಮ್ಮೆ ಐತ್ ಗೊತ್ತ ನನಗ, ಆಮೇಲೆ ಪುಷ್ಪಾಗ ಎಷ್ಟು ಖುಷಿ ಐತ್ ಗೊತ್ತನ.
5: ಅಪ್ಪ ಏನೋ ಕೈಯಾಗ ಏನೋ ಪಾಕೆಟ್ ಐತಿ, ಏನ್ ವಿಶೇಷ?
2: ವಿಶಾಲ, ಈಗ ನಾ ಅಪಾರ್ಟ್ಮೆಂಟ್ನಾಗ ಕೆಲಸ ಮಾಡ್ತಾನಲ್ಲ, ಆ ಸಾಹೇಬ್ರು ಕೊಟ್ಟಾರ, ಅದ್ರೊಳಗ ಏನೋ ಬರ್ದಾರ ಅಂತಂದ್ರ ನೋಡಪ್ಪ, ಇದನ್ ತಗೊಂಡು ನಿನ್ ಕೊಡ ಅಂತ ಹೇಳಾರ ಈ ಪಾಕೆಟ್ ನೋಡಿದ್ರು. ಏನೈತಿ?
5: ಹೌದಾ?
2: ತಗೋ
5: ಅಪ್ಪ, ಈ ಪಾಕೆಟ್ ನಾಗ ಹಣ ಐತಿ.
2: ಹೌದಾ? ಏನೋ ಬರ್ದಾರ ನೋಡು, ಓದದನ.
5: ಹೌದಪ್ಪ, ಏನೋ ಬರ್ದಾರ ಪಾಕೆಟ್ ಮೇಲೆ, ಏನೋ ಬರ್ದಾರ, ಏನೋ ಓದ್ತೇನೆ ತಡಿಯಪ್ಪ. ವಿಶಾಲ, ನೀನು SSLC ಪರೀಕ್ಷೆಯಲ್ಲಿ 62 ಗಳಿಸಿ ಉತ್ತಮ ಪರಿಣಾಮ ಗಳಿಸಿರುವೆ, ಇದರಿಂದ ನಿಮ್ಮ ತಂದೆಗೆ ತೃಪ್ತಿ ಆಗಿದೆ. ನಿಮ್ಮ ತಂದೆ ತೃಪ್ತಿ ಜೀವಿ, ವಿದ್ಯುತ್

0: ಅಪ್ಪ ಅಪ್ಪ
1: ಬಾರು ಶಿವರಾಮ, ನೀ ಬಂದಿದ್ ಒಳ್ಳೇದಾತ್ ನೋಡಪ್ಪ, ಮದ್ವಿ ತಯಾರಿ ಜೋರ್ ನಡ್ದತಿ.
2: ರಜಾ ಕೇಳ್ಕೊಂಡ್ ಬಂದ್ಯಪ್ಪ?
0: ಒಂದ್ ವಾರ ಕೊಟ್ರು ಮತ್ತ ಚುಲೋ ಅದಾರ ಅಪಾಯಿಂಟ್ಮೆಂಟ್ ಹಂಗೆಲ್ಲ.
2: ಹೌದಲ್ಲ, ಎಲ್ಲಾರ್ಗು

0: ಇದರಲ್ಲಿಯೇ ತೃಪ್ತಿಯಿಂದ ಕಾರ್ಯ ಮಾಡುತ್ತಾನೆ. ನೀನು ಕೂಡ ನಿಮ್ಮ ತಂದೆಯಂತೆ ನಿನ್ನಲ್ಲಿ ಏನಿದೆಯೋ ಅದರಲ್ಲಿಯೇ ಸಂತೋಷವಾಗಿರು.
1: ಅಲ್ಲೋ ವಿಶಾಲ ನೋಡು, ಅವ್ರು ಎಷ್ಟು ದೊಡ್ಡ ಮನಸ್ಸಿನವ್ರು ನೋಡಪ್ಪ. ವಿಶಾಲ ಪುಷ್ಪ ನೋಡು, ವಿಶಾಲನ ನಸೀಬ್ ನೋಡು ಅಲ್ಲ, ನಮ್ ಸಾಹೇಬರು ಎಷ್ಟು ಒಳ್ಳೆಯವ್ರ ಅದಾರ ನೋಡು.
2: ಪಾಟೀಲ್ ಸಾಹೇಬ್ರಲ್ರಿ, ಬಹಳ ಒಳ್ಳೆ ಮನುಷ್ಯರ್ರಿ.
1: ನೀನು ನೋಡಿ ಅಲ್ಲ.
2: ಹೌದ್ ಹೌದು, ನಾ ಹೋಗ್ತಾ ಬರ್ತಾ ವಿಶಾಲನ್ ಬಗ್ಗೆ ಯಾವಾಗ್ಲೂ ಏನ್ ಕಲ್ಯಾಕತ್ತಾನ, ಹೆಂಗ್ ಓದಾಕತ್ತಾನ ಅಂತ ಹೇಳಿ ವಿಚಾರ್ಸ್ಕೊಂತಾನೆ ಇರ್ತಿದ್ರು.
1: ಮತ್ತ ನಾ ಹೋಗಿದ್ನಲ್ಲ ಪೇಟಾ ಕೊಡಾಕ, ಆವಾಗ ಅವರು ಕರೆದು ಕುಂಡ್ರಿಸಿ ಚಾ ಕೊಟ್ಟು ಮತ್ತ ತಾವ್ ಒಳಗ್ ಹೋಗಿ ಬರ್ದು ಏನೋ ತಂದು ಕೊಟ್ರು, ನನಗ್ ಏನ್ ಮಾಡ್ತಿದ್ದಾರು ಅಂತ ಅನಿಸ್ತಿತ್ತು
2: ನೋಡ್ರಿ.
1: ಮತ್ತ
2: ಅಲ್ಲ, ನಮ್ ವಿಶಾಲಗ ಬುದ್ಧಿ ಮಾತು ಎಷ್ಟ್ ಚಂದ ಬರ್ದು ಕಳ್ಸ್ಯಾರ ಅವರು, ಮತ್ ಜೊತೆಗೆ ದುಡ್ಡು ಬ್ಯಾರೆ ಕೊಟ್ಟಾರ.
1: ಖರೆ ಖರೆ ಖರೆ,
2: ಬಹಳ ದೊಡ್ಡ ಮನಸ್ಸಿನವರು. ವಿಶಾಲ
0: ಹೇಳುವ
2: ನೋಡ, ಪಾಟೀಲ್ ಸಾಹೇಬ್ರು ನಿನಗ ಎಷ್ಟ್ ಚಂದ ಒಳ್ಳೊಳ್ಳೆ ಮಾತು ಬರ್ದು ಕಳ್ಸ್ಯಾರ.
0: ಹೌದು.
2: ಮತ್ತ ಪಾಟೀಲ್ ಸಾಹೇಬ್ರ ಮಾತನ್ನ ನೀನು ಪಾಲಿಸು. ಅದ್ರ ಹಂಗ ನೀನು ಒಳ್ಳೆ ಮನುಷ್ಯ ಆಗಿ ಬೆಳಿ.
0: ಪಾಟೀಲ್ ಸಾಹೇಬ್ರು ಬಹಳ ಉದಾರಿಗಳು ಅದಾರ, ಇನ್ನೊಬ್ಬರ ಪ್ರಗತಿನಾಗ ಅಭಿಮಾನ ಪಡ್ತಾರ ಅವರು. ಅವರು ಒಬ್ಬರ ಆದರ್ಶ ವ್ಯಕ್ತಿ ಅದಾರ, ಅವ್ರು ಹೇಳ್ದಂಗ ನಡ್ಕೋತೇನೆ ನಾನು.
2: ನೀನು ಆದರ್ಶ ವ್ಯಕ್ತಿ ಆಗಾಕ ಪ್ರಯತ್ನ ಮಾಡು.
1: ನೋಡು ವಿಶಾಲ, ಅವ್ರು ಬರ್ದು ಕಳ್ಸ್ಯಾರಲ್ಲ, ಆ ಬುದ್ಧಿ ಮಾತನ್ನ ನೀನು ಜೀವನದ ಕೊನೆ ತನಕ ನಡ್ಕೋಬೇಕು ವಿಶಾಲ.
0: ಆಯ್ತಪ್ಪ.
1: ಆಮೇಲೆ ಇನ್ನೊಬ್ಬರೊಂದಿಗೆ ಯಾವಾಗ್ಲೂ ಹೋಲಿಕೆ ಮಾಡ್ಕೋಬಾರ್ದೇನ. ಅವ್ರು ಹೇಳ್ಯಾರ ನೋಡ, ಹಂಗ ಅವರು 90% ತಗೊಂಡಾರ ಅಥವಾ ಇವ್ 30 ತಗೊಂಡಾನ ಅಂತ ಎಂದೂ ಹೋಲಿಕೆ ಮಾಡ್ಕೋಬೇಡ.
0: ಇಲ್ಲಪ್ಪ
1: ಗೊತ್ತಾಗ್ತಿಲ್ಲ. ಅಂದ್ರೆ ಅವ್ರ ಕಡೆ ಐತಿ, ನಮ್ ಕಡೆ ಇಲ್ಲ ಅಂತ ವಿಚಾರ ನಮ್ ಮನಸ್ನಾಗ ಯಾವಾಗ್ಲೂ ಬರಬಾರ್ದು. ಹೌದಲ್ಲ ಪುಷ್ಪ,
2: ಎಷ್ಟು ಚಲೋ ಮಾತು ಹೇಳಿದ್ರಿ ನೀವು.
1: ಮತ್ತೆ ಅಂದ್ರೆ ಮತ್ತೊಬ್ಬರನ್ನ ಕಂಡು ನಾವು ಹೊಟ್ಟೆ ಕಿಚ್ಚು ಪಡಬಾರ್ದು, ಅವ್ರ ಮನ್ಯಾಗ ಅದೈತಿ ಇವ್ರ ಮನ್ಯಾಗ ಇದ್ದೈತಿ ಅಂತೇಳಿ ಅಂದ್ರೆ ನಾವು ಸುಖದಿಂದ ಇರ್ತೇವೆ. ಶಿವ ನಮಗ್ ಏನು ಕೊಟ್ಟಾನ, ದೇವ್ರು ನಮ್ಗೆ ಕೊಟ್ಟಾನ, ಮತ್ತೆ ನಾವು ದುಡ್ದಂಗ ಪಟ್ಟ ಕೊಡ್ತಾನ.
2: ನಿಮ್ ಮಾತು ಸತ್ಯ ನೋಡ್ರಿ ವಿಶಾಲ, ನಿಮ್ಮಪ್ಪ ಏನ್ ಹೇಳಿದ್ರು ನೋಡು, ಅದು 100ಕ್ಕೆ 100ರಷ್ಟು ಸತ್ಯ.
1: ವಿಶಾಲ ಚಲೋತಾಗ ಮಾಡಪ್ಪ ಯಾವಾಗ್ಲೂ.
0: ಆಯ್ತಪ್ಪ, ಪಾಟೀಲ್ ಸಾಹೇಬ್ರ ಒಳ್ಳೆ ಮಾತು ಮತ್ ನಿಮ್ಮ ಒಳ್ಳೆ ಆದರ್ಶಗಳನ್ನು ಪಾಲಿಸ್ಕೊಂಡು ಹೋಗ್ತೇನೆ, ಕಷ್ಟಪಟ್ಟು ಕಲಿತೇನೆ, ಓದ್ತೇನೆ, ದುಡಿತೇನೆ, ಇದ್ದಾದ್ರಾಗ ಸಂತೋಷ ಪಡ್ತೇನೆ.
3: ಹೋಲಿಕೆ ಬೇಡ ಕಥಾನಾಟಕ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಬಸು ಬೇವಿನಗಿಡದ್, ಹೇಮಂತ್ ರಾಮಡ್ಗಿ, ಕೆ ಶಿವರಾಜ್, ಚಂದ್ರಶೇಖರ್ ತೆಂಬದಮನಿ, ಸುರೇಖಾ ಸುರೇಶ್, ರಾಖಿ ಹಾನಗಲ್ ಹಾಗೂ ನವೀನ್ ಮಹಾಲೆ. ಕಥಾನಾಟಕ ಸರಣಿ ಸುನೀತಿ ಪಥ ಪ್ರಸಾರವಾಯಿತು. ಮೂಲ ಕಥೆ ಜಗನ್ನಾಥ್ ಜಮಾದಾರ್. ನಾಟಕ ರೂಪಾಂತರ ಎಎನ್ ನಾಗರಳ್ಳಿ.
4: ಆಕಾಶವಾಣಿ ಧಾರವಾಡ. ಕೆಎಲ್ಎಸ್ಇಡಿ ಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಡಿಜಿಟಲ್ ಸಹಿ ಪ್ರಮಾಣ ಪತ್ರ ಅಥವಾ ಡಿಎಸ್ಎಸ್ಸಿ ತಂತ್ರಜ್ಞಾನ, ಈ ಬಗ್ಗೆ ಮಾತನಾಡುತ್ತಾರೆ ಪ್ರೊಫೆಸರ್ ಬೀರಪ್ಪ ಸಾಸ್ನೂರ್.
5: ಇಂದು ಡಿಜಿಟಲ್ ಜಗತ್ತಿನಲ್ಲಿ ಬಹಳ ಮಹತ್ವವಾದ ವಿಷಯ ಡಿಜಿಟಲ್ ಸಹಿ ಪ್ರಮಾಣ ಪತ್ರ, ಅಂದರೆ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್. ನಾವು ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಗುರುತನ್ನು ದೃಢಪಡಿಸಲು ಮತ್ತು ಮಾಹಿತಿಯನ್ನು ಒಪ್ಪಿಕೊಳ್ಳಲು ಸಹಿ ಮಾಡುತ್ತೇವೆ. ಆದರೆ ಇಂದಿನ ಡಿಜಿಟಲ್ ಯುಗದಲ್ಲಿ ಹೆಚ್ಚಿನ ವ್ಯವಹಾರಗಳು ಮತ್ತು ಸಂಪರ್ಕಗಳು ಆನ್ಲೈನ್ನಲ್ಲಿ ನಡೆಯುತ್ತಿರುವುದರಿಂದ ಕೈಯಲ್ಲಿ ಸಹಿ ಮಾಡುವ ಪದ್ಧತಿ ಪ್ರಾಯೋಗಿಕವಾಗಿಲ್ಲ. ಇದಕ್ಕೆ ಪರಿಹಾರವಾಗಿ ಡಿಜಿಟಲ್ ಸಹಿ ಪ್ರಮಾಣ ಪತ್ರ ಬಳಕೆಗೆ ಬಂದಿದೆ. ಡಿಜಿಟಲ್ ಸಿಗ್ನೇಚರ್ ಪ್ರಮಾಣ ಪತ್ರ ಎಂದರೆ ವ್ಯಕ್ತಿ ಅಥವಾ ಸಂಸ್ಥೆಯ ಗುರುತನ್ನು ದೃಢಪಡಿಸಲು ಪ್ರಮಾಣೀಕೃತ ಸಂಸ್ಥೆಯಿಂದ ನೀಡಲಾಗುವ ಒಂದು ಸುರಕ್ಷಿತ ಡಿಜಿಟಲ್ ಕೀ ಆಗಿದೆ. ಇದು ಕೈಯಲ್ಲಿ ಮಾಡುವ ಸಹಿಯಂತೆ ಕೆಲಸ ಮಾಡುತ್ತದೆ, ಆದರೆ ಇದು ಎಲೆಕ್ಟ್ರಾನಿಕ್ ರೂಪದಲ್ಲಿ ಇರುತ್ತದೆ. ಭಾರತದಲ್ಲಿ ಡಿಎಸ್ಸಿಗಳನ್ನು ಕಂಟ್ರೋಲರ್ ಆಫ್ ಸರ್ಟಿಫೈಯಿಂಗ್ ಅಥಾರಿಟಿ ಮಾರ್ಗಸೂಚಿಯಡಿಯಲ್ಲಿ ನೀಡಲಾಗುತ್ತದೆ. ಇದು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇವು ಡಿಜಿಟಲ್ ಸಹಿಗಳನ್ನು ಸುರಕ್ಷಿತ ಮತ್ತು ನಂಬಿಕೆಗಳಿಗೆ ಯೋಗ್ಯವಾಗಿರಲು ಖಚಿತಪಡಿಸುತ್ತವೆ. ಈಗ ಡಿಜಿಟಲ್ ಸಹಿ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನ ನೋಡೋಣ. ಇದು ಪಬ್ಲಿಕ್ ಕೀ ಕ್ರಿಪ್ಟೋಗ್ರಫಿ ಎಂಬ ತಂತ್ರಜ್ಞಾನವನ್ನ ಆಧರಿಸಿದೆ. ಇದರಲ್ಲಿ ಎರಡು ಕೀಗಳು ಇರುತ್ತವೆ, ಒಂದು ಪ್ರೈವೇಟ್ ಕೀ ಮತ್ತು ಇನ್ನೊಂದು ಪಬ್ಲಿಕ್ ಕೀ. ಪ್ರೈವೇಟ್ ಕೀಯನ್ನು ಬಳಕೆದಾರನು ರಹಸ್ಯವಾಗಿ ಇಟ್ಟುಕೊಳ್ಳಬೇಕು, ಪಬ್ಲಿಕ್ ಕೀಯನ್ನು ಇತರರೊಂದಿಗೆ ಹಂಚಿಕೊಳ್ಳಬಹುದು. ಯಾವ ಯಾವಾಗ ಒಂದು ವ್ಯಕ್ತಿ ಡಿಜಿಟಲ್ ಸಹಿ ಮಾಡುತ್ತಾನೋ

0: ಪ್ರೈವೇಟ್ ಕೀ ಬಳಸಲಾಗುತ್ತದೆ. ನಂತರ ಆ ಡಾಕ್ಯುಮೆಂಟ್ ಅನ್ನು ಸ್ವೀಕರಿಸುವವರು ಪಬ್ಲಿಕ್ ಕೀ ಬಳಸಿ ಅದು ನಿಜವಾದುದು ಮತ್ತು ಬದಲಾವಣೆ ಆಗಿಲ್ಲವೆಂದು ಪರಿಶೀಲಿಸಬಹುದು. ಇದರಿಂದ ಮೂರು ಪ್ರಮುಖ ಪ್ರಯೋಜನಗಳು ದೊರೆಯುತ್ತವೆ. ಮೊದಲನೆಯದು ಅಥೆಂಟಿಕೇಶನ್, ಅಂದರೆ ಗುರುತು ದೃಢೀಕರಣ, ಕಳುಹಿಸಿದವರ ಗುರುತನ್ನು ದೃಢಪಡಿಸುತ್ತದೆ. ಎರಡನೆಯದು ಇಂಟಿಗ್ರಿಟಿ, ಡಾಕ್ಯುಮೆಂಟ್ ಬದಲಾಯಿಸಲ್ಪಟ್ಟಿಲ್ಲವೆಂದು ಖಚಿತಪಡಿಸುತ್ತದೆ. ಮೂರನೆಯದು ನಾನ್ ರೆಪ್ಯುಟೇಷನ್, ಸಹಿ ಮಾಡಿದ ವ್ಯಕ್ತಿ ನಂತರ ಅದನ್ನು ನಿರಾಕರಿಸಲು ಸಾಧ್ಯವಾಗುವುದಿಲ್ಲ. ಡಿಜಿಟಲ್ ಸಿಗ್ನೇಚರ್ ಪ್ರಮಾಣ ಪತ್ರಗಳನ್ನು ಹಲವಾರು ಕ್ಷೇತ್ರಗಳಲ್ಲಿ ಬಳಸಲಾಗುತ್ತದೆ. ಭಾರತದಲ್ಲಿ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಮತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮುಂತಾದ ಇಲಾಖೆಗಳು ಸುರಕ್ಷಿತ ಆನ್ಲೈನ್ ಸೇವೆಗಳಿಗೆ ಡಿಎಸ್ಸಿ ಬಳಕೆಗಳನ್ನು ಕಡ್ಡಾಯಗೊಳಿಸಿವೆ. ಡಿಜಿಟಲ್ ಸಿಗ್ನೇಚರ್ ಪ್ರಮಾಣ ಪತ್ರದಲ್ಲಿ ವಿವಿಧ ವಿಧಗಳಿವೆ. ಕ್ಲಾಸ್ ಒಂದು ಮೂಲಭೂತ ಇಮೇಲ್ ಪರಿಶೀಲನೆಗಾಗಿ, ಕ್ಲಾಸ್ ಟೂ ಹಿಂದಿನ ದಿನಗಳಲ್ಲಿ ಬಳಕೆಯಲ್ಲಿದ್ದು ಈಗ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಲಾಗುವುದಿಲ್ಲ. ಕ್ಲಾಸ್ ತ್ರೀ ಅತ್ಯಂತ ಸುರಕ್ಷಿತವಾಗಿದ್ದು ಇ ಟೆಂಡರ್ ಮತ್ತು ಇ ಆಕ್ಷನ್ಗಳಿಗೆ ಬಳಸಲಾಗುತ್ತದೆ. ಇದಲ್ಲದೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2000 ಪ್ರಕಾರ ಡಿಜಿಟಲ್ ಸಹಿಗಳಿಗೆ ಕಾನೂನು ಮಾನ್ಯತೆ ಇದೆ. ಆದರೆ ಬಳಕೆದಾರರು ತಮ್ಮ ಡಿಎಸ್ಸಿಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು. ವಿಶೇಷವಾಗಿ ಪ್ರೈವೇಟ್ ಕೀಯನ್ನು ಯಾರೊಂದಿಗೆ ಹಂಚಿಕೊಳ್ಳಬಾರದು. ಡಿಜಿಟಲ್ ಸಿಗ್ನೇಚರ್ ಪ್ರಮಾಣ ಪತ್ರವನ್ನು ಸಾಮಾನ್ಯ ಫೈಲ್ಗಳಂತೆ ಪೆನ್ ಡ್ರೈವ್ನಲ್ಲಿ ಸಂಗ್ರಹಿಸಲಾಗುವುದಿಲ್ಲ. ಬದಲಾಗಿ ಅದನ್ನು ಸುರಕ್ಷಿತ ಯುಎಸ್ಬಿ ಕ್ರಿಪ್ಟೋಗ್ರಾಫಿಕ್ ಟೋಕನ್ ಒಳಗೆ ಸಂಗ್ರಹಿಸಲಾಗುತ್ತದೆ. ಈ ಟೋಕನ್ ಒಳಗೆ ಪ್ರೈವೇಟ್ ಕೀಯನ್ನ ಯುಎಸ್ಬಿ ಟೋಕನ್ ಚಿಪ್ ಒಳಗಡೆ ಸೃಷ್ಟಿಸಿ ಸಂಗ್ರಹಿಸಲಾಗುತ್ತದೆ. ಡಿಜಿಟಲ್ ಪ್ರಮಾಣ ಪತ್ರ ಕೂಡ ಅದೇ ಸ್ಥಳದಲ್ಲಿ ಸಂಗ್ರಹಿಸಲಾಗುತ್ತದೆ. ಪ್ರೈವೇಟ್ ಕೀ ಯಾವತ್ತಿಗೂ ಸಾಧನದ ಹೊರಗೆ ಹೋಗುವುದಿಲ್ಲ. ಡಿಜಿಟಲ್ ಸಿಗ್ನೇಚರ್ ಪ್ರಮಾಣ ಪತ್ರ ಶಾಶ್ವತ ಮಾನ್ಯತೆ ಹೊಂದಿರುವುದಿಲ್ಲ. ಇದನ್ನು ನಿರ್ದಿಷ್ಟ ಅವಧಿಗೆ ಮಾತ್ರ ನೀಡಲಾಗುತ್ತದೆ. ಸಾಮಾನ್ಯವಾಗಿ ಡಿಎಸ್ಸಿ 1 ವರ್ಷ, 2 ವರ್ಷ ಅಥವಾ 3 ವರ್ಷವರೆಗೆ ಮಾನ್ಯವಾಗಿರುತ್ತದೆ. ಮಾನ್ಯತಾ ಅವಧಿ ಮುಗಿದ ನಂತರ ಡಿಎಸ್ಸಿಯನ್ನು ಸಹಿ ಮಾಡಲು ಬಳಸಲು ಸಾಧ್ಯವಿಲ್ಲ. ಮುಂದುವರಿಸಿ ಬಳಸಲು ಡಿಎಸ್ಸಿಯನ್ನು ಪುನಃ ನವೀಕರಿಸಬೇಕು. ಡಿಜಿಟಲ್ ಸಿಗ್ನೇಚರ್ ಪ್ರಮಾಣ ಪತ್ರಗಳು ನಮ್ಮ ಡಿಜಿಟಲ್ ವ್ಯವಸ್ಥೆಯ ಪ್ರಮುಖ ಭಾಗವಾಗಿವೆ. ಇವು ಸುರಕ್ಷಿತ, ವೇಗವಾದ ಮತ್ತು ಪರಿಣಾಮಕಾರಿ ಆನ್ಲೈನ್ ವ್ಯವಹಾರಗಳನ್ನು ಸಾಧ್ಯವಾಗಿಸುತ್ತವೆ.
1: ಡಿಜಿಟಲ್ ಸಹಿ ಪ್ರಮಾಣ ಪತ್ರ ಅಥವಾ ಡಿಎಸ್ಸಿ ತಂತ್ರಜ್ಞಾನ, ಈ ಬಗ್ಗೆ ಮಾತನಾಡಿದವರು ಪ್ರೊಫೆಸರ್ ಬೀರಪ್ಪ ಸಾಸನೂರ್. ಇವತ್ತಿನ ಸಂಚಿಕೆಯ ಪ್ರಶ್ನೆ, ಡಿಎಸ್ಸಿಗೆ ಕಾನೂನು ಮಾನ್ಯತೆ ನೀಡಿರುವ ಕಾಯ್ದೆ ಯಾವುದು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
2: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ದಿವ್ಯಾನಂದ ಝಾ. ಪ್ರಧಾನಮಂತ್ರೀ ನರೇಂದ್ರ ಮೋದಿ ಹ್ಯಃ ಆರ್ಥಿಕ ಪರಾಮರ್ಶ ಪರಿಷದ ಸದಸ್ಯೈ ಸಮಂ ಆಕಾರಿತಸ್ಯ ಉಪವೇಶನಸ್ಯ ಅಧ್ಯಕ್ಷತಾಂ ಅಕರೋತ್. ಉಪವೇಶನೆ ಪ್ರಧಾನಮಂತ್ರಿ ಪರಿಷತ್ ಸದಸ್ಯಾಶ್ಚ ವೈಶ್ವಿಕ ನಿಶ್ಚಿತತಾ ಕಾಲಿ ಭಾರತಸ್ಯ ಭೂಯೋಪಿ ಆರ್ಥಿಕ ವೃದ್ಧಿಂ ಕರ್ತುಂ ವಿಭಿನ್ನೇಷು ಪರಾಮರ್ಶೋಪಾಯೇಷು ಚರ್ಚಿತವಂತೌ. ಜೀವನಸ್ತರಂ ವ್ಯಾಪಾರಂ ಚ ಸುಗಮೀಕರ್ತುಂ ಅಪಿ ಸವಿಸ್ತರಂ ವಿಚಾರಣಾ ಜಾತಾ. ಸದಸ್ಯೈಃ ಭಾರತೆ ವಿಶ್ವೆ ಚ ಪಶ್ಚಿಮೈಷ್ಯಾ ಸಂಘರ್ಷೇಣ ಉತ್ಪನ್ನ ಪ್ರಭಾವಾನಾಂ ಅಪಿ ಆಕಲನಂ ಪ್ರಸ್ತುತಂ. ವಿದೇಶಮಂತ್ರಿ ಡಾಕ್ಟರ್ ಸುಬ್ರಹ್ಮಣ್ಯಂ ಜಯಶಂಕರಃ ಉಕ್ತವಾನ್ ಯತ್ ಭಾರತಂ ನೇಪಾಲಂ ಚ ಸುದೀರ್ಘ ಮುಕ್ತ ಸೀಮಾಯಾಂ ಸುರಕ್ಷಾ ವ್ಯವಸ್ಥಾಂ ಪ್ರವರ್ತಯಿತುಂ ದೃಢತಯಾ ಸಹಯೋಗಂ ಕುರುತಃ. ಅಪಿ ಚ ಉಭೌ ದೇಶೌ ಸಂಕಟಕಾಲೇ ಅಪಿ ಸರ್ವದೈವ ಪರಸ್ಪರಂ ಸಾಹಾಯ್ಯಂ ಕುರುತಃ. ನವದಿಲ್ಲ್ಯಾಂ ನೇಪಾಲಸ್ಯ ವಿದೇಶಮಂತ್ರಿಣಾ ಶಿಶಿರ ಖನಾಲೇನ ಸಹ ಉಪವೇಶನೆ ಡಾಕ್ಟರ್ ಜಯಶಂಕರಃ ಅವದತ್ ಯತ್ ಉಭಯೋಃ ದೇಶಯೋಃ ಸಂಬಂಧಃ ಜೀವಿತ ಜನಸಂಬಂಧಸ್ಯ ಸೀಮಾಪಾರ ಸಂಪರ್ಕಸ್ಯ ಪಾರಸ್ಪರಿಕ ಸಾಂಸ್ಕೃತಿಕ ಧಾರ್ಮಿಕ ಪರಂಪರಾಣಾಂ ಚ ಸುದೃಢಾಧಾರೇ ವಿನಿರ್ಮಿತಃ ಅಸ್ತಿ. केन्द्रीयः गृहमन्त्री अमितशाहः अन्ताराष्ट्रियसीमासु वित्तीयव्यवहारस्य भवननिर्माणस्य सम्पत्तिक्रयविक्रयणस्य च विषये विशेषसमवधानतायै

0: ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲೋ ಭಲೋ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি, আর আপনারাও এর সাথে যোগদান করবেন।

0: आता मराठी भाषा न्यूज ऑन AIR ऐप मध्ये उपलब्ध आहे
1: और बिहार के सभी भाषा के कार्यक्रम को सुनो।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राग्रम 24x7 DTH वाहिनी, FM रेनबो, विविध भारती मत्तु भारतद एल्ला आकाशवाणी केंद्र मत्तु 8 दूरदर्शनद चानल्गळु न्यूज ऑन AIR नल्ली लभ्य। ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನ
3: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
4: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
5: ಏಕೆಂದರೆ ನೀರು ಜೀವಜಲ.
3: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಆರ್ಥಿಕ ವ್ಯವಸ್ಥೆಯನ್ನು ಸುದೃಢಗೊಳಿಸಲು ಕೈಗಾರಿಕೆಗಳ ಕೊಡುಗೆ ಅಪಾರ, ಕೇಂದ್ರ ಸಚಿವ ವಿ ಸೋಮಣ್ಣ. 2026ನೇ ಸಾಲಿನ ಸಿಇಟಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿಯವರ ಅಭಿನಂದನೆ. ರಾಜ್ಯ ಸರ್ಕಾರ ಖಾತೆ ಹಂಚಿಕೆ ವಿಷಯದಲ್ಲಿ ವ್ಯಸ್ತವಾಗಿ ರಾಜ್ಯದ ಅಭಿವೃದ್ಧಿ ಕಡೆಗಣಿಸಿದೆ, ವಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಇದೇ 20ರಿಂದ ಆರಂಭ. ವಾರ್ತೆಗಳ ವಿವರ: ದಶಕಗಳ ಕಾಲದ ಆರ್ಥಿಕ ವ್ಯವಸ್ಥೆಯನ್ನು ಮತ್ತಷ್ಟು ಸುದೃಢಗೊಳಿಸಲು ಕೈಗಾರಿಕೆಗಳ ಕೊಡುಗೆ ಅಪಾರ, ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿಯ ಮೂಲಕ ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡುತ್ತಿವೆ. ಕೈಗಾರಿಕಾ ಸಂಸ್ಥೆಗಳು ಜಾಗತಿಕ ಮಟ್ಟದ ಸ್ಪರ್ಧೆಗೆ ಸಜ್ಜಾಗಬೇಕು, ಬೇಡಿಕೆಗೆ ಅನುಗುಣವಾದ ಉತ್ಪನ್ನ ತಯಾರಿಸಿ ವಿದೇಶಗಳಿಗೆ ರಫ್ತು ಮಾಡುವ ಮೂಲಕ ಭಾರತದ ಆರ್ಥಿಕ ಚಟುವಟಿಕೆಗಳ ಬೆಳವಣಿಗೆಗೆ ನೆರವಾಗಬೇಕು ಎಂದು ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ವಿ ಸೋಮಣ್ಣ ಹೇಳಿದ್ದಾರೆ. ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಮಂಡಳಿ ಮತ್ತು ತುಮಕೂರು ಜಿಲ್ಲಾ ವಾಣಿಜ್ಯ ಹಾಗೂ ಕೈಗಾರಿಕಾ ಮಂಡಳಿಯ ಜಂಟಿ ಸಹಯೋಗದಲ್ಲಿ ತುಮಕೂರಿನ ಹೆಗ್ಗೇರಿಯಲ್ಲಿ ರಾಜ್ಯಮಟ್ಟದ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗಳ ಸಮ್ಮೇಳನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಶೇಷವಾಗಿ ಸಣ್ಣ ಕೈಗಾರಿಕೆಗಳು ದೇಶದ ಜಿಡಿಪಿ ಅಭಿವೃದ್ಧಿಗೆ ದೊಡ್ಡ ಶಕ್ತಿಯಾಗಿವೆ. ಕನಿಷ್ಠ ವಿದ್ಯಾರ್ಹತೆ ಉಳ್ಳವರಿಗೂ ಉದ್ಯೋಗ ನೀಡಿ ಅವರು ನೆಮ್ಮದಿಯ ಜೀವನ ಸಾಗಿಸಲು ಕೈಗಾರಿಕಾ ಕ್ಷೇತ್ರ ನೆರವಾಗುತ್ತಿರುವುದು ಶ್ಲಾಘನೀಯ ಎಂದರು. 2026ನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದರು.

0: ಸಿದ್ದಾರೆ. ಈ ಕುರಿತು ಸಂದೇಶ ನೀಡಿರುವ ಅವರು, ವಿದ್ಯಾರ್ಥಿಗಳ ಪರಿಶ್ರಮ, ಪೋಷಕರ ಪ್ರೋತ್ಸಾಹ ಹಾಗೂ ಶಿಕ್ಷಕರ ಮಾರ್ಗದರ್ಶನದ ಫಲವಾಗಿ ಈ ಯಶಸ್ಸು ಲಭಿಸಿದೆ. ಸಿಇಟಿಯಲ್ಲಿ ಸಾಧನೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳ ಮುಂದಿನ ಉನ್ನತ ಶಿಕ್ಷಣದ ಪಯಣ ಉಜ್ವಲವಾಗಿರಲಿ ಎಂದು ಶುಭ ಹಾರೈಸಿದ್ದಾರೆ. ಇದೇ ವೇಳೆ ನಿರೀಕ್ಷಿಸಿದಷ್ಟು ಫಲಿತಾಂಶ ಪಡೆಯದ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿರುವ ಅವರು, ಯಾವುದೇ ಕಾರಣಕ್ಕೂ ನಿರಾಶರಾಗಬಾರದು ಎಂದು ಸಲಹೆ ನೀಡಿದ್ದಾರೆ. ಜೀವನದಲ್ಲಿ ಯಶಸ್ಸು ಸಾಧಿಸಲು ಒಂದೇ ಪರೀಕ್ಷೆಯ ಫಲಿತಾಂಶ ಅಂತಿಮ ಮಾನದಂಡವಲ್ಲ. ಅನೇಕ ಅವಕಾಶಗಳು ನಿಮ್ಮ ಮುಂದಿವೆ. ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಆ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಮುಂದುವರಿಯಿರಿ. ಪರಿಶ್ರಮ ಮತ್ತು ದೃಢ ಸಂಕಲ್ಪ ಇದ್ದರೆ ಯಶಸ್ಸು ಖಚಿತ ಎಂದು ಅವರು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ಪಾಸ್ ಸೌಲಭ್ಯವನ್ನು ಘೋಷಿಸಿರುವುದು ಐತಿಹಾಸಿಕ ದೂರದೃಷ್ಟಿಯ ನಿರ್ಧಾರವಾಗಿದೆ ಎಂದು ಕಲಬುರಗಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಅರುಣ್ ಕುಮಾರ್ ಎಂವೈ ಪಾಟೀಲ್ ತಿಳಿಸಿದ್ದಾರೆ. ಅವರು ಪ್ರಕಟಣೆಯಲ್ಲಿ 60 ಕಿಲೋಮೀಟರ್ ವರೆಗೂ ಶಾಲಾ ಕಾಲೇಜು ಮತ್ತು ಇತರೆ ಶೈಕ್ಷಣಿಕ ಸಂಸ್ಥೆಗಳಿಗೆ ಉಚಿತವಾಗಿ ಸಂಚರಿಸಿ ವಿದ್ಯಾಭ್ಯಾಸ ಮುಂದುವರಿಸಲು ಅವಕಾಶ ಕಲ್ಪಿಸಿರುವುದು ವಿಶೇಷವಾಗಿ ಗ್ರಾಮೀಣ ಭಾಗದ ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಮಹತ್ತರ ವರದಾನವಾಗಲಿದೆ ಎಂದಿದ್ದಾರೆ. ದೂರದ ಹಳ್ಳಿಗಳಿಂದ ನಗರ ಪ್ರದೇಶಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ತೆರಳುವ ಸಾವಿರಾರು ವಿದ್ಯಾರ್ಥಿಗಳಿಗೆ ಯೋಜನೆ ಹೊಸ ಭರವಸೆ ನೀಡಲಿದ್ದು, ಶಾಲಾ ಕಾಲೇಜು ತೊರೆಯುವ ಪ್ರಮಾಣ ಕಡಿಮೆಯಾಗಲು ಮತ್ತು ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ದೊರೆಯಲು ಸಹಕಾರಿಯಾಗಲಿದೆ ಎಂದಿದ್ದಾರೆ. ಹೊಸಬಾಳೆ ಎಚ್ಎಸ್ ಮಂಜಪ್ಪನವರು ಅಡಿಕೆ ಬೆಳೆಯುವ ರೈತರ ಬೆನ್ನೆಲುಬಾಗಿ, ಅವರ ಧ್ವನಿಯಾಗಿ ಕಳೆದ 4.5 ದಶಕಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ಬೆಳೆಗಾರರ ಹಿತರಕ್ಷಣೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸಾಗರ ಪ್ರಾಂತ್ಯದ ಅಡಿಕೆ ಬೆಳೆಗಾರರ ಸಂಘ ಆಯೋಜಿಸಿದ್ದ ಹೊಸಬಾಳೆ ಎಚ್ಎಸ್ ಮಂಜಪ್ಪನವರ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಅಡಿಕೆ ಬೆಳೆಗಾರರಿಗೆ ಸಮಸ್ಯೆಯಾದಾಗಲೆಲ್ಲ ಮಂಜಪ್ಪನವರು ಮುಂಚೂಣಿಯಲ್ಲಿ ನಿಂತು ನಾಯಕತ್ವ ವಹಿಸಿದ್ದಾರೆ. ಅಡಿಕೆ ಬೆಳೆಗಾರರ ಹಿತ ಕಾಪಾಡಲು ಹಲವು ಹೋರಾಟಗಳನ್ನು ನಡೆಸಿದ ಶ್ರೀಯುತರ ರೈತಪರ ಸೇವೆಯನ್ನು ಅವರು ಶ್ಲಾಘಿಸಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರ ಖಾತೆ ಹಂಚಿಕೆ ವಿಷಯದಲ್ಲಿ ವ್ಯಸ್ತವಾಗಿದ್ದು ರಾಜ್ಯದ ಅಭಿವೃದ್ಧಿಯನ್ನು ಕಡೆಗಣಿಸಿದೆ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅವರು, ಕಳೆದ ಕೆಲವು ವಾರಗಳಿಂದ ರಾಜ್ಯದಲ್ಲಿ ಆಡಳಿತ ಯಂತ್ರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಕಾಂಗ್ರೆಸ್ನ ಒಳಜಗಳ, ಅಧಿಕಾರ ಮತ್ತು ಹುದ್ದೆ ಹಂಚಿಕೆಯ ರಾಜಕಾರಣದಿಂದ ರಾಜ್ಯದ ಅಭಿವೃದ್ಧಿಯನ್ನು ಮರೆಯಲಾಗಿದೆ ಎಂದು ಟೀಕಿಸಿದ್ದಾರೆ. ರೈತರ ಸಮಸ್ಯೆಗಳಿಗೆ ಸ್ಪಂದಿಸಲು ಸರ್ಕಾರದ ಬಳಿ ಸಮಯವಿಲ್ಲ. ವಿದ್ಯಾರ್ಥಿಗಳ ಭವಿಷ್ಯದ ಕಡೆಗೂ ಆದ್ಯತೆ ನೀಡುತ್ತಿಲ್ಲ. ಶಾಲೆಗಳ ದುರಸ್ತಿ, ಪಠ್ಯಪುಸ್ತಕ ವಿತರಣೆಗೆ ಸಮಯವಿಲ್ಲದ ಪರಿಸ್ಥಿತಿ ಉದ್ಭವಿಸಿದ್ದು, ಬೆಂಗಳೂರಿನ ಅವ್ಯವಸ್ಥೆ ಸುಧಾರಿಸುವ ಉದ್ದೇಶವಂತೂ ಇಲ್ಲವಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಬಿತ್ತನೆಗೆ ಸಿದ್ಧತೆ ನಡೆಸುತ್ತಿರುವ ಸಮಯದಲ್ಲಿ ಪೂರ್ಣಾವಧಿಗೆ ಕೃಷಿ ಸಚಿವರೇ ಇಲ್ಲದಂತಾಗಿದೆ. ಬಿತ್ತನೆ ಬೀಜಗಳ ಲಭ್ಯತೆ, ರಸಗೊಬ್ಬರಗಳ ಪೂರೈಕೆ, ಬೆಳೆ ಸಾಲ, ಬೆಳೆ ವಿಮೆ, ಮಳೆಯ ಪರಿಸ್ಥಿತಿಯ ಅವಲೋಕನ, ಇದೆಲ್ಲದರ ಬಗ್ಗೆ ಕಾಳಜಿ ವಹಿಸಲು ಸಂಬಂಧಿಸಿದ ಸಚಿವರೇ ಇಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಂಬಂಧಿಸಿದಂತೆ ರಾಜಕೀಯ ಪಕ್ಷಗಳ ಮುಖಂಡರ ಜೊತೆ ಕೊಡಗು ಜಿಲ್ಲಾ ಚುನಾವಣಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಎಸ್ಡಿ ಸೋಮಶೇಖರ್ ಸಭೆ ನಡೆಸಿದರು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯನ್ನು ಜಿಲ್ಲೆಯಲ್ಲಿ ವ್ಯವಸ್ಥಿತವಾಗಿ ಮತ್ತು ಪಾರದರ್ಶಕವಾಗಿ ಪೂರ್ಣಗೊಳಿಸಲು ಪಕ್ಷದ ಮುಖಂಡರು ಸಹಕಾರ ನೀಡುವಂತೆ ಕೋರಿದರು. ಭಾರತ ಚುನಾವಣಾ ಆಯೋಗವು ವಿಶೇಷ ಸಮಗ್ರ ಪರಿಷ್ಕರಣೆಗೆ ಅರ್ಹತಾ ದಿನಾಂಕ 2026 ಅಕ್ಟೋಬರ್ 1 ಘೋಷಿಸಿದ್ದು, ಜೂನ್ 20 ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರವರೆಗೆ ಪೂರ್ವ ತಯಾರಿ, ತರಬೇತಿ ಮತ್ತು ಮುದ್ರಣಕ್ಕೆ ಅವಕಾಶ ಕಲ್ಪಿಸಿದೆ. ಜೂನ್ 30ರಿಂದ ಜುಲೈ 29ರವರೆಗೆ ಮತಗಟ್ಟೆ ಅಧಿಕಾರಿಯಿಂದ ಮನೆ ಮನೆ ಭೇಟಿ ಹಾಗೂ ಮತಗಟ್ಟೆಗಳ ಪುನರ್ವಿಂಗಡಣೆ ಕಾರ್ಯ. ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟಗೊಳ್ಳಲಿದೆ. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ಹಕ್ಕು ಮತ್ತು ಆಕ್ಷೇಪಗಳನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಿದೆ. ಜೊತೆಗೆ

0: ಅಕ್ಟೋಬರ್ ಆಗಸ್ಟ್ 5 ರಿಂದ ಅಕ್ಟೋಬರ್ 3 ರವರೆಗೆ ಸೂಚನೆ ಹಂತ, ಹಕ್ಕು ಮತ್ತು ಆಕ್ಷೇಪಣೆಗಳ ವಿಲೇವಾರಿ ನಡೆಯಲಿದೆ. ಅಕ್ಟೋಬರ್ 7 ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟಗೊಳ್ಳಲಿದೆ ಎಂದು ಎಸ್ಜೆ ಸೋಮಶೇಖರ್ ಅವರು ಮಾಹಿತಿ ನೀಡಿದರು. ವಿಧಾನಸಭೆಯಿಂದ ವಿಧಾನ ಪರಿಷತ್ ಹಾಗೂ ರಾಜ್ಯಸಭೆಗೆ ಇದೇ 18 ರಂದು ನಡೆಯಲಿರುವ ಚುನಾವಣೆಯ ಹಿನ್ನೆಲೆ ಕಾಂಗ್ರೆಸ್ ಪಕ್ಷ ವಿಧಾನ ಪರಿಷತ್ಗೆ 4 ಹಾಗೂ ರಾಜ್ಯಸಭೆಗೆ 3 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಸಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ರಾಜ್ಯಸಭೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ನಾಮಪತ್ರ ಸಲ್ಲಿಸಿದ್ದು, ವಿಧಾನ ಪರಿಷತ್ ಸ್ಥಾನಗಳಿಗಾಗಿ ತಾವು ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್ ಹಾಗೂ ಮಳವಳ್ಳಿ ಶಿವಣ್ಣ ನಾಮಪತ್ರ ಸಲ್ಲಿಸಿದ್ದು, ಸೋಮವಾರ ಪರಿಷತ್ತಿನ 5ನೇ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ನಡೆಯಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ನಾಮಪತ್ರ ಸಲ್ಲಿಸಲು ಇದೇ 8 ಕೊನೆ ದಿನವಾಗಿದೆ. ವಿಶ್ವ ವಿಶೇಷಚೇತನರ ದಿನಾಚರಣೆಯ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ವಿಶೇಷಚೇತನರನ್ನು ರಾಷ್ಟ್ರ ಪ್ರಶಸ್ತಿ ನೀಡಿ ಗೌರವಿಸಲು ಅರ್ಹರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಂದು ಕೋಲಾರ ಜಿಲ್ಲಾ ವಿಶೇಷಚೇತನರ ಕಲ್ಯಾಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವಿಶೇಷಚೇತನರ ಸಬಲೀಕರಣ, ಪುನರ್ವಸತಿ, ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯೋಗ ಸೃಷ್ಟಿ, ತಡೆರಹಿತ ವಾತಾವರಣ ನಿರ್ಮಾಣ, ಸಂಶೋಧನೆ, ನಾವೀನ್ಯತೆ, ಕ್ರೀಡೆ, ಕಲೆ, ಸಾಹಿತ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವ ಸಾಧಕರು ಈ ಪ್ರಶಸ್ತಿಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ಜಾಲತಾಣ www.depwd.gov.in ಅಥವಾ ರಾಷ್ಟ್ರೀಯ ಪುರಸ್ಕಾರ ಪೋರ್ಟಲ್ www.awards.gov.in ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಜುಲೈ 31 ಕೊನೆಯ ದಿನವಾಗಿದೆ. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ. ಆಹಾರದಿಂದ ಹರಡುವ ಅಪಾಯಗಳನ್ನು ತಡೆಗಟ್ಟಲು, ಪತ್ತೆಹಚ್ಚಲು ಮತ್ತು ನಿರ್ವಹಿಸಲು ಸಹಾಯ ಮಾಡುವ ಕ್ರಮವನ್ನು ಪ್ರೇರೇಪಿಸಲು ಮತ್ತು ಗಮನ ಸೆಳೆಯಲು ಜೂನ್ 7 ರಂದು ಜಾಗತಿಕವಾಗಿ ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಲಾಗುತ್ತದೆ. ಜೀವನವನ್ನು ಉಳಿಸಿಕೊಳ್ಳಲು ಮತ್ತು ಉತ್ತಮ ಆರೋಗ್ಯವನ್ನು ಉತ್ತೇಜಿಸಲು ಸುರಕ್ಷಿತ ಪೌಷ್ಟಿಕ ಆಹಾರದ ಪ್ರವೇಶ ಅತ್ಯಗತ್ಯ ಎಂದು ಇದು ಎತ್ತಿ ತೋರಿಸುತ್ತದೆ. ಈ ವರ್ಷದ ವಿಶ್ವ ಆಹಾರ ಸುರಕ್ಷತಾ ದಿನದ ಘೋಷವಾಕ್ಯ ಹೊರೆಯಿಂದ ಪರಿಹಾರಗಳಿಗೆ ಎಲ್ಲೆಡೆ ಸುರಕ್ಷಿತ ಆಹಾರ. WHO ಮತ್ತು FAO ಜಂಟಿ ನೇತೃತ್ವದ ಈ ಅಭಿಯಾನವು ಅಸುರಕ್ಷಿತ ಆಹಾರ ಜಾಗತಿಕ ಆರೋಗ್ಯದ ನಷ್ಟವನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅನಾರೋಗ್ಯವನ್ನು ತಡೆಗಟ್ಟಲು ವಿಜ್ಞಾನ ಆಧಾರಿತ ಪರಿಹಾರಗಳನ್ನು ಅನ್ವಯಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಥಿಕ ವ್ಯವಸ್ಥೆಯನ್ನು ಸುದೃಢಗೊಳಿಸಲು ಕೈಗಾರಿಕೆಗಳ ಕೊಡುಗೆ ಅಪಾರ, ಕೇಂದ್ರ ಸಚಿವ ವಿ ಸೋಮಣ್ಣ. 2026ನೆಯ ಸಾಲಿನ ಸಿಇಟಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿಗಳ ಅಭಿನಂದನೆ. ರಾಜ್ಯ ಸರ್ಕಾರ ಖಾತೆ ಹಂಚಿಕೆ ವಿಷಯದಲ್ಲಿ ವ್ಯಸ್ತವಾಗಿ ರಾಜ್ಯದ ಅಭಿವೃದ್ಧಿ ಕಡೆಗಣಿಸಿದೆ, ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ಇದೇ 20ರಿಂದ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಧಾರವಾಡ.
2: ಕಣ್ಣುಗಳು ನಯನ
3: ನಯನ ದೀಪ.
1: ಡಾಕ್ಟರ್ MM ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ
4: ನಯನ ದೀಪ. ಈ ಕಾರ್ಯಕ್ರಮದ ಪ್ರಾಯೋಜಕರು
3: ಡಾಕ್ಟರ್ MM ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಧಾರವಾಡ. ನೋವು ರಹಿತ ಲೇಸರ್ ಶಸ್ತ್ರಚಿಕಿತ್ಸೆ,
4: ಇಂಜೆಕ್ಷನ್ ಇಲ್ಲದ ಹೊಲಿಗೆ ರಹಿತ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆಯ ಸೌಲಭ್ಯ,
3: ರೆಟಿನಾ ತೊಂದರೆಗೆ ಸಂಬಂಧಿಸಿದ ಸೇವೆಗಳು,
4: ಕಣ್ಣಿನ ಪೊರೆ, ಗ್ಲೂಕೋಮಾ ಶಸ್ತ್ರಚಿಕಿತ್ಸೆ,
3: ಮಕ್ಕಳ ಕಣ್ಣಿನ ತೊಂದರೆಗಳು ಹಾಗೂ ಮೆಳ್ಳುಗಣ್ಣಿನ ಚಿಕಿತ್ಸೆ,
4: ಲಾಸಿಕ್ ಕ್ಲಿಯರ್ ಐ ಸರ್ಜರಿ,
3: ವೈಯಕ್ತೀಕರಿಸಿದ ಕಸ್ಟಮೈಸ್ಡ್ ಕೃತಕ ಕಣ್ಣಿನ ಜೋಡಣೆ
4: ಮುಂತಾದ ಎಲ್ಲಾ ರೀತಿಯ ತೊಂದರೆಗಳಿಗೆ ಚಿಕಿತ್ಸೆ ಲಭ್ಯ.
3: ಖಾಸಗಿ ಆರೋಗ್ಯ ವಿಮಾ ಕಂಪನಿಗಳ ನಗದುರಹಿತ ಸೌಲಭ್ಯ,
4: NABH ನಿಂದ ಮಾನ್ಯತೆ ಪಡೆದ ಆಸ್ಪತ್ರೆ.
3: ಡಾಕ್ಟರ್ MM ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ,
4: ಸೋಮೇಶ್ವರ ಹೈಟ್ಸ್, ಹಳೆ DSP ಸರ್ಕಲ್,
3: ಹಳ್ಯಾಳ ರಸ್ತೆ, ಧಾರವಾಡ. ದೂರವಾಣಿ ಸಂಖ್ಯೆ
4: 0836279111
3: 279222.
5: ನೇತ್ರದಾನದ ಮಹತ್ವ ಈ ಕುರಿತು ಖ್ಯಾತ ನೇತ್ರ ತಜ್ಞರಾದ ಡಾಕ್ಟರ್ ಸತ್ಯಮೂರ್ತಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣೇಕ.
6: ಆತ್ಮೀಯ ಕೇಳುಗರಿಗೆಲ್ಲ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮುಖ್ಯ ಉದ್ದೇಶ ನೇತ್ರದಾನದ ಮಹತ್ವ ಏನು, ಜನಸಾಮಾನ್ಯರು ನೇತ್ರದಾನದ ಬಗ್ಗೆ ಎಷ್ಟೆಲ್ಲ ಮಾಹಿತಿಗಳನ್ನು ತಿಳ್ಕೊಂಡಿರಬೇಕು, ಹಂಗಿದ್ರೆ ಬರ್ರಿ ಇವತ್ತಿನ ನಮ್ಮ

0: ಈ ಕಾರ್ಯಕ್ರಮದಲ್ಲಿ ನೇತ್ರದಾನ ಮಹಾದಾನ ಈ ವಿಷಯದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆಗೆ ನೇತ್ರ ತಜ್ಞರಾದ ಡಾಕ್ಟರ್ ಕೆವಿ ಸತ್ಯಮೂರ್ತಿ ಅವರಿದ್ದಾರೆ. ನಮಸ್ಕಾರ ಡಾಕ್ಟರ್ ಕೆವಿ ಸತ್ಯಮೂರ್ತಿ.
1: ನಮಸ್ಕಾರ.
0: ಈಗ ಡಾಕ್ಟರ್, ಸಾಮಾನ್ಯವಾಗಿ ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾದದ್ದು ನೇತ್ರದಾನ, ದಾನ ದಾನಗಳಲ್ಲಿ ಮಹಾದಾನ ಅಂತ ನಾವು ಕೇಳ್ತೀವಿ. ಈ ನೇತ್ರದಾನ ಯಾವಾಗಿಂದ ಶುರು ಆಯಿತು, ಇದರ ಮುಖ್ಯ ಒಂದು ಗುರಿ ಉದ್ದೇಶ ಅಥವಾ ಮಹತ್ವ ಏನು ಅಂತ ಹೇಳ್ತೀರಿ?
1: ಈಗ ನೇತ್ರದಾನ ಅಂದರೆ ನೀವು ಹೇಳಿದಂಗೆ ನೇತ್ರದಾನ ಮಹಾದಾನ ಅಂತ ಕರಿತೀವಿ. ಆದರೆ ನಾವೆಲ್ಲ ಹೇಳೋದು ನೇತ್ರದಾನ ಜೀವನದಾನ ಅಂತ. ಯಾಕೆಂದರೆ ಒಬ್ಬ ವ್ಯಕ್ತಿಗೆ ದೃಷ್ಟಿ ಇಲ್ಲದವ್ರಿಗೆ ನಾವು ದೃಷ್ಟಿ ಕೊಟ್ಟಲ್ಲಿ ಅವನ ಜೀವನ ಉದ್ಧಾರ ಆಗ್ತದೆ, ಅವನಿಗೆ ಒಂದು ಜೀವನ ಕೊಟ್ಟಂಗೆ ಆಗ್ತದೆ ನಮಗೆ. ಇದು ಸುಮಾರು ಒಂದು 50 ವರ್ಷದಿಂದ ನಮ್ಮ ದೇಶದಲ್ಲಿ ನಡೀತಾ ಇದೆ. ಯಾವ ವ್ಯಕ್ತಿಗೆ ಅವನ ಕಣ್ಣಿನ ಕರಿಗುಡ್ಡೆಯ ಪಾರದರ್ಶಕವಾಗಿರುವಂತಹ ಕರಿಗುಡ್ಡೆ ಅಪಾರದರ್ಶಕವಾಗ್ತದೆ, ಕಣ್ಣಲ್ಲಿ ಹೂ ಬೀಳೋದು ಅಂತ ಹೇಳ್ತದೆ, ಕಣ್ಣಾಲೆ ಹೂ ಬೀಳೋದು ಅಂತ ಕರಿತೀವಿ, ಅಥವಾ ಈ ಕಾರ್ನಿಯ ಅಂತ ನಾವೇನು ಇಂಗ್ಲೀಷ್ ಕರಿತೀವಿ, ಅದನ್ನ ಕಾರ್ನಿಯ ಒಪ್ಯಾಸಿಟಿ ಅಂತ ಕರಿತೀವಿ. ಇದರಿಂದ ಕಣ್ಣಿನ ಕರಿಗುಡ್ಡೆ ಅಪಾರದರ್ಶಕವಾದಾಗ ದೃಷ್ಟಿ ಕುಂಠಿತವಾಗ್ತದೆ. ಇದನ್ನ ಸರಿಪಡಿಸಲಿಕ್ಕೆ ಇನ್ನೊಬ್ಬ ವ್ಯಕ್ತಿಯ ಮರಣಾನಂತರ ಏನು ನೇತ್ರಗಳು ದಾನ ಬರ್ತದೆ ಆ ವ್ಯಕ್ತಿಯ ಕಣ್ಣಿನ ಕರಿಗುಡ್ಡೆಯನ್ನ ಜೋಡಿಸಿದಲ್ಲಿ ದೃಷ್ಟಿ ಮರುಕಳಿಸುತ್ತದೆ. ಈಗ ಹುಬ್ಬಳ್ಳಿಯಲ್ಲಿ 1977 ಈ ಪ್ರಕ್ರಿಯೆ ಶುರುವಾಗಿದೆ. ಇದು ಸ್ವಯಂ ಪ್ರೇರಿತ ನೇತ್ರದಾನದಿಂದ, ಒಬ್ಬ ಗುಜರಾತಿ ಮೂಲದ ಠಕ್ಕರ್ ಎಂಬ ವ್ಯಕ್ತಿ ನೇತ್ರದಾನ ಮಾಡಿದ್ರಿಂದ ಶುರುವಾಗಿದ್ದು, ಆವಾಗಿಂದ ಇದು ನಡೀತಾಲೇ ಇದೆ.
0: ಈಗ ಡಾಕ್ಟರ್, ಸಾಮಾನ್ಯವಾಗಿ ನೇತ್ರದಾನ ಅಂದ ತಕ್ಷಣ ನಾನು ಮಾಡಬಹುದು ನಾನು ಮಾಡಬಹುದು ಅಂತ ಜನ ಮುಂದೆ ಬರ್ತಾರೆ. ಹಂಗಿದ್ರೆ ಯಾರು ನೇತ್ರದಾನ ಮಾಡಲಿಕ್ಕೆ ಅರ್ಹರು? ಒಬ್ಬ ವ್ಯಕ್ತಿ ನೇತ್ರದಾನ ಮಾಡಬೇಕು ಅಂತಂದಾಗಿನ ಒಂದು ವಿಧಿ ವಿಧಾನಗಳು ಏನು?
1: ನೇತ್ರದಾನ ಯಾರು ಬೇಕಾದ್ರೂ ಮಾಡಬಹುದು. ಅಂದ್ರೆ ಈಗ ಹುಟ್ಟಿದ ಕೂಸಿನಿಂದ ಹಿಡಿದು 100 ವರ್ಷದ ವಯಸ್ಸಿನ ವ್ಯಕ್ತಿಯವರೆಗೆ ಯಾರು ಬೇಕಾದ್ರೂ ನೇತ್ರದಾನ ಮಾಡಬಹುದು. ಸಾಮಾನ್ಯವಾಗಿ ಎಲ್ಲರ ನೇತ್ರಗಳನ್ನು ಉಪಯೋಗ ಮಾಡ್ಲಿಕ್ಕೆ ಬರ್ತದೆ, ಕೆಲವು ಸಂದರ್ಭಗಳಲ್ಲಿ ಅಷ್ಟೇ. ಅಂದ್ರೆ ಈಗಿನ ಈ ವೈರಸ್ ಎಂಬುವ ಸೋಂಕು ರೋಗದಿಂದ, ಉದಾಹರಣೆಗೆ ಏಡ್ಸ್ ಅಂತ ಕರಿತೀವಿ, ಹೀಗೆ ಬೇರೆ ಕೆಲವು ಕಾಯಿಲೆ ವೈರಸ್ ಕಾಯಿಲೆಗಳಿಂದಾಗಲಿ, ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ವ್ಯಕ್ತಿ ಮರಣ ಸಂಭವಿಸಿದಾಗ ಆ ಕಣ್ಣುಗಳನ್ನು ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ. ಇದು ಹೀಗೆ ಕಡಿಮೆ ಅಷ್ಟು ಜನರು ಮಾತ್ರ ಇದಕ್ಕೆ ಬರೋದಿಲ್ಲ, ಬಾಕಿ ಎಲ್ಲರಿಗೂ ಬರ್ತದೆ. ಈಗ ನಾನು ದಪ್ಪ ಚಶ್ಮಾ ಹಾಕ್ತಾ ಇದ್ದೀನಿ ಅಂದರೆ ಅವ್ರ ಕಣ್ಣು ದುರ್ಬಲವಾಗಿರೋದಿಲ್ಲ, ಆ ಕಣ್ಣಿನ ಕರಿಗುಡ್ಡೆ ಸದೃಢವಾಗಿರ್ತದೆ, ಅದನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ಬರ್ತದೆ. ಈಗ ಒಬ್ಬ ವ್ಯಕ್ತಿಗೆ ಮಧುಮೇಹ ಕಾಯಿಲೆ ಇದೆ ಅಥವಾ ರಕ್ತದೊತ್ತಡ ಹೆಚ್ಚಿದೆ ಅಥವಾ ಅವನಿಗಾಗಲೇ ಶಸ್ತ್ರಚಿಕಿತ್ಸೆ ಆಗಿದೆ, ಆ ಕಣ್ಣಿನ ಕೂಡ ನಾವು ಉಪಯೋಗ ಮಾಡಿಕೊಳ್ಳಿಕ್ಕೆ ಬರ್ತದೆ, ಅವರು ಕೂಡ ನೇತ್ರದಾನ ಮಾಡ್ಲಿಕ್ಕೆ ಬರ್ತದೆ.
0: ಒಬ್ಬ ವ್ಯಕ್ತಿ ತನ್ನ ಜೀವಿತ ಕಾಲದಲ್ಲಿಯೇ ಇದನ್ನ ರಿಜಿಸ್ಟ್ರೇಷನ್ ಮಾಡಬೇಕಾಗ್ತದೆ.
1: ಈಗ ನೇತ್ರದಾನ ಶಪಥ ಮಾಡಬೇಕಾಗ್ತದೆ, ಅಂದ್ರೆ ಪ್ಲೆಡ್ಜಿಂಗ್ ಮಾಡಬೇಕಾಗ್ತದೆ. ಇದನ್ನ ನೇತ್ರ ಭಂಡಾರ, ಯಾವ ನೇತ್ರ ಭಂಡಾರದು ಪರವಾಗಿಲ್ಲ, ಪ್ರತಿಯೊಂದು ಊರಿನಲ್ಲೂ ಒಂದು ಅಥವಾ ಎರಡು ನೇತ್ರ ಭಂಡಾರಗಳಿರ್ತದೆ, ಅಲ್ಲಿ ಹೋಗಿ ಅದಕ್ಕೆ ನೇತ್ರ ದಾನ ಶಪಥದ ಒಂದು ಪತ್ರ ಇರ್ತದೆ, ಅದನ್ನ ತುಂಬಿ ಅವರಿಗೆ ಕೊಡಬೇಕು. ಈಗ ಕೊಟ್ಟ ನಂತರ ಅವರು ತಮ್ಮ ಹೆಸರು ನೋಂದಾಯಿಸಿಕೊಳ್ಳೋದು. ಇದಾದ ನಂತರ ಒಂದು ಕಾರ್ಡ್ ಅನ್ನು ಕೊಡಲಾಗ್ತದೆ ಅವ್ರಿಗೆ, ಅವರು ಅದನ್ನು ತಮ್ಮಲ್ಲಿ ಇಟ್ಕೊಂಡಿರ್ಬೇಕು. ಆದರೆ ಯಾವ ನೇತ್ರ ಭಂಡಾರದಲ್ಲಿ ತಾವು ನೋಂದಾಯಿಸಿರ್ತೀರಿ ಅಲ್ಲೇನೇ ನೇತ್ರದಾನ ಮಾಡಬೇಕಂತೇನಿಲ್ಲ, ಎಲ್ಲಿ ಬೇಕಾದ್ರೂ ಮಾಡ್ಲಿಕ್ಕೆ ಬರ್ತದೆ. ಕೆಲವೊಮ್ಮೆ ಯಾವುದೋ ಊರಿಗೆ ಹೋಗಿರ್ತಾರೆ, ಅಲ್ಲಿ ಮರಣ ಸಂಭವಿಸ್ತದೆ, ಆವಾಗ ಅಲ್ಲಿನ ಯಾರ ನೇತ್ರ ತಜ್ಞರನ್ನು ಸಂಪರ್ಕಿಸಿದಲ್ಲಿ ಅವರು ಹೇಳ್ತಾರೆ. ಮರಣ ಸಂಭವಿಸಿದ ನಂತರ 6 ಗಂಟೆಗಳ ಒಳಗೆ ನೇತ್ರದಾನ ಮಾಡಿದಲ್ಲಿ ಅದು ಒಳ್ಳೇದಾಗ್ತದೆ. ನೇತ್ರ ಭಂಡಾರ ಸಂಪರ್ಕಿಸಿದ ಕೂಡಲೇ ಅವರು ಬಂದೇ ತಗೊಂಡು ಹೋಗ್ತಾರೆ.
0: ಈಗ ಡಾಕ್ಟರ್, ತಾವು ಮಾತಾಡ್ತಾ ಹೇಳಿದ್ರಿ ಯಾವ ಊರಲ್ಲಿ ಮರಣ ಸಂಭವಿಸಿದ್ರೂ ಕೂಡ ಆ ವ್ಯಕ್ತಿ ನೇತ್ರದಾನ ಮಾಡಬಹುದು ಅಂತ. ಅಂದ್ರೆ ತನ್ನೊಟ್ಟಿಗೆ ಈ ಕಾರ್ಡ್ ಅನ್ನು ಅವನು ಇಟ್ಕೊಳ್ಳೇಬೇಕೋ ಅಥವಾ ಕಾರ್ಡ್ ಇಲ್ಲದೇನು ನೇತ್ರದಾನ ಮಾಡಬಹುದಾ?
1: ಕಾರ್ಡ್ ಇಟ್ಕೊಳ್ಳೋದ್ರ ಉದ್ದೇಶ ಏನಂದ್ರೆ ಅದು ಬೇರೆಯವರಿಗೆ ತಿಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ, ಅಂದ್ರೆ ನಾನು ಹೀಗೆ ನೇತ್ರದಾನ ಶಪಥ ಮಾಡಿದ್ದೇನೆ, ನನ್ನ ನೇತ್ರಗಳನ್ನ ದಾನ ಮಾಡಲಿಕ್ಕೆ ನನ್ನ ಇಚ್ಛೆ ಇದೆ. ಇಷ್ಟು ಬಿಟ್ಟರೆ ಈಗ ಬೇರೆ ವ್ಯಕ್ತಿಗೆ ಹೇಗೆ ಗೊತ್ತಾಗ್ತದೆ, ಗೊತ್ತಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದರ ಸಲುವಾಗಿ ಆ ಕಾರ್ಡ್ ಅನ್ನು ಕೊಡೋದು. ಆದರೆ ಈಗ ತನ್ನ ಮಕ್ಕಳಲ್ಲಾಗಲಿ ಅಥವಾ ತನ್ನ ಕುಟುಂಬದವರಲ್ಲಿ ಯಾರಲ್ಲಾಗಲಿ ಇಚ್ಛೆ ವ್ಯಕ್ತಪಡಿಸಿದಲ್ಲಿ ಈ ನೇತ್ರ ಭಂಡಾರದಲ್ಲಿ ಅವರ ಹೆಸರು ನೋಂದಾಯಿಸದೇ ಇದ್ದರೂ ಸಹ ಅವರು ನೇತ್ರಗಳನ್ನ ದಾನ ಮಾಡ್ಲಿಕ್ಕೆ ಬರ್ತದೆ.
0: ಈಗ ಇನ್ನೊಂದು ಸಾಮಾನ್ಯವಾಗಿ ನಾವು ನೋಡ್ತಾ ಇರೋದು ಅಂದ್ರೆ ಈ ರಸ್ತೆ ಅಪಘಾತಗಳಲ್ಲೋ ಅಥವಾ ಯಾವುದೇ ಒಂದು ಅಪಘಾತಗಳು ಮಾರಣಾಂತಿಕವಾಗಿ ಸಂಭವಿಸಿದಾಗ ಅಂತ ವ್ಯಕ್ತಿಗಳ ಕಣ್ಣನ್ನ ಅವರು ಈ ನೇತ್ರ ಭಂಡಾರದಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಿರೋದಿಲ್ಲ. ಆದ್ರೆ ಅಂಥವ್ರ ಕಣ್ಣುಗಳನ್ನು ಉಪಯೋಗಿಸಿ ಇಬ್ಬರು ಅಂಧರ ಬಾಳಿಗೆ ಬೆಳಕು ನೀಡಬಹುದಲ್ಲ?
1: ಖಂಡಿತ ಆಗ್ತದೆ. ಇದು ಈ ಅಪಘಾತಗಳಲ್ಲಿ ಸಂಭವಿಸುವಂತಹ ಸಾವುಗಳು ಹೆಚ್ಚು ಹೆಚ್ಚು ಕಡಿಮೆ ವಯಸ್ಸಿನವರದೇ ಇರುತ್ತೆ. ಈ ಕಡಿಮೆ ವಯಸ್ಸಿನವರ ಕಣ್ಣುಗಳು ಬಹಳ ಅಮೂಲ್ಯ, ಏಕೆಂದ್ರೆ ಕಣ್ಣು ನಮ್ಮ ಕರಿಗುಡ್ಡೆ ಒಳಗೆ ಎಂಡೋಥೀಲಿಯಂ ಅಂತ ಇರ್ತದೆ. ಈ ಎಂಡೋಥೀಲಿಯಂನ ಆರೋಗ್ಯ ಏನಿದೆಲ್ಲ ಈ ಸಣ್ಣ ವಯಸ್ಸಿನಲ್ಲಿ ಬಹಳ ಹೆಚ್ಚಿರ್ತದೆ. ಹೀಗಾಗಿ ಇದನ್ನ ಬಹಳ ಅಮೂಲ್ಯ ಇದು, ಇದನ್ನ ಯಾರಿಗೆ ಬೇಕಾದರೂ ಉಪಯೋಗ ಮಾಡ್ಕೊಳ್ಳಿಕ್ ಬರ್ತದೆ. ನಮ್ಮ ಈಗ ದೇಶದಲ್ಲಿ 1/3 ಜನ ಈ ಕರಿಗುಡ್ಡೆಯ ಏನು ಈ ಕಣ್ಣಲ್ಲಿ ಬ್ಲೈಂಡ್ನೆಸ್ ಇಂದ ಬಳಲ್ತಾ ಇದ್ರೆ ಅದರಲ್ಲಿ 1/3 ಜನ ಮಕ್ಕಳಿದ್ದಾರೆ. ಈ ಮಕ್ಕಳಿಗೆ ಹಾಕಬೇಕಂದ್ರೆ ಸಣ್ಣ ವಯಸ್ಸಿನ ಕಣ್ಣುಗಳು ಸಿಗೋದೇ ಹಾಕೋದು ಒಳ್ಳೆಯದು. ಒಂದ್ ವೇಳೆ ಇವರು ಹೆಸರು ನೋಂದಾಯಿಸದೇ ಇದ್ರು ಸಹ ಅವ್ರ ಕುಟುಂಬದವರು ಇಚ್ಛೆ

0: ಒಟ್ಟಲ್ಲಿ ಆ ನೇತ್ರದಾನ ಮಾಡಬಹುದು.
1: ಅಂದ್ರೆ ಇದಕ್ಕೂ ಕೂಡ 6 ಗಂಟೆಗಳ ಒಂದು ನಿಗದಿತ ಅವಧಿನೇ ಆಗಿರಬೇಕು.
0: ಹೌದು, ಪ್ರತಿಯೊಂದಕ್ಕೂ. ಯಾಕೆ 6 ಗಂಟೆ ಅಂತ ಹೇಳಿದೆ ಅಂದ್ರೆ 6 ಗಂಟೆಯ ನಂತರ ನಮ್ಮ ದೇಹದ ಪರಿಸ್ಥಿತಿ ಕೆಡ್ತಾ ಹೋಗ್ತದೆ, ಹಾಗೇನೆ ಈ ಕಣ್ಣಿನ ಕರಿಗುಡ್ಡೆಯ ಗುಣಮಟ್ಟ ಕಡಿಮೆ ಆಗ್ತಾ ಹೋಗ್ತದೆ. ಹೀಗಾಗಿ 6 ಗಂಟೆಯ ಒಳಗಿದ್ರೆ ಅದರ ಗುಣಮಟ್ಟ ಹೆಚ್ಚಿರ್ತದೆ, ಅದನ್ನು ಹಾಕ್ಲಿಕ್ಕೆ ಒಳ್ಳೇದಾಗ್ತದೆ.
1: ಅಂದ್ರೆ ನಿಧನಾನಂತರ ವ್ಯಕ್ತಿಯ ಸಂಬಂಧಿಕರು ನಿರ್ಣಯವನ್ನ ಬಹಳ ಶೀಘ್ರವಾಗಿ ಕೈಗೊಳ್ಳಬೇಕು.
0: ಹೌದು ಹೌದು.
1: ಈಗ ಡಾಕ್ಟ್ರೆ, ಈ ತರ ವ್ಯಕ್ತಿಗಳ ಮರಣಾನಂತರ ನೀವು ಕಣ್ಣುಗಳನ್ನೇನು ನೇತ್ರ ಬ್ಯಾಂಕಿನವರು ಶೇಖರಿಸಿಕೊಳ್ತಿರಲ್ಲ, ಅದನ್ನ ನೀವು ಮತ್ತೆ ಇಡ್ತೀರೋ ಅಥವಾ ತಕ್ಷಣದಲ್ಲೇ ಅಂದರಿಗೆ ಇಮಿಡಿಯೇಟ್ ಟ್ರಾನ್ಸ್ಪ್ಲಾಂಟ್ ಮಾಡಿ?
0: ಇಲ್ಲ, ಈಗ ಒಂದು ಕಾಲದಲ್ಲಿ ಹೇಗಿತ್ತು, ನಾವು ಬಂದು ಕೂಡಲೇ ರಾತ್ರಿ ಆಗ್ಲಿ ಹಾಗಲ ಯಾವಾಗ ಬಂದ್ರು ಕೂಡಲೇ ರೋಗಿಯನ್ನು ಕರೆದು ಅವನಿಗೆ ಮಾಡುವಂತ ಪ್ರಕ್ರಿಯೆ ಇತ್ತು. ಏಕೆಂದ್ರೆ ಅದನ್ನ ನಾವು ಹೆಚ್ಚು ಕಾಲ ಅದನ್ನ ಶೇಖರಿಸಿಡ್ಲಿಕ್ಕೆ ಬರ್ತಿರ್ಲಿಲ್ಲ. ಈಗ ಹಾಗಲ್ಲ, ಈಗ ನಾವು ಬಂದ ನೇತ್ರಗಳನ್ನ ಒಂದು 48 ರಿಂದ 72 ಗಂಟೆ ಕಾಲಗಳ ತನಕ ಇಡಬಹುದು. ಅಷ್ಟರೊಳಗೆ ಯಾವುದೇ ರೋಗಿಯು ಬಂದು ಅದನ್ನ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಹೋಗಬಹುದಾಗಿದೆ.
1: ಈಗ ವ್ಯಕ್ತಿ ನೇತ್ರ ದಾನ ಮಾಡಲಿಕ್ಕೆ ಬಯಸುವವರು ತಮ್ಮ ಹೆಸರನ್ನ ನೇತ್ರ ಬ್ಯಾಂಕಿನಲ್ಲಿ ನೋಂದಾಯಿಸಿ ಕಾರ್ಡ್ ಅನ್ನ ಪಡೆದಿರ್ತಾರೆ, ಮತ್ತೆ ನೀವು ಮಾತಾಡ್ತಾ ಹೇಳಿದ್ರೆ ಪ್ರತಿಜ್ಞಾ ವಿಧಿಯನ್ನು ಕೂಡ ಕೈಗೊಂಡಿರ್ತಾರೆ. ಈಗ ನೇತ್ರದ ಅವಶ್ಯಕತೆ ಇರುವಂತಹ ದೃಷ್ಟಿಹೀನರು ಕೂಡ ತಮ್ಮಲ್ಲಿ ಹೆಸರನ್ನ ನೋಂದಾಯಿಸಿರ್ತೀರ ಹೆಂಗೆ?
0: ಹೌದು, ಈಗ ಒಬ್ಬ ರೋಗಿ ತನಗೆ ಈ ತರ ದೃಷ್ಟಿ ಕಾಣದೇ ಇದ್ದ ಪಕ್ಷದಲ್ಲಿ ಯಾವಾಗ ನೇತ್ರ ತಜ್ಞರನ್ನು ಸಂಪರ್ಕಿಸ್ತಾನೆ, ಅವನಿಗೆ ಈ ಕಾರ್ನಿಯಲ್ ಬ್ಲೈಂಡ್ನೆಸ್ ಕರಿಗುಡ್ಡೆಯಿಂದ ಏನು ದೃಷ್ಟಿ ಕಡಿಮೆ ಆಗಿರ್ತದೆ ಅಂತವರ ಅವರ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಲಾಗ್ತದೆ. ಇವರು ರಿಸಿಪಿಯೆಂಟ್ ಲಿಸ್ಟ್ ಅಂತ ಏನು ಕರಿತೀವಿ, ಅಂದ್ರೆ ಯಾರಿಗೆ ಇದರ ಅವಶ್ಯಕತೆ ಇದೆ ಅವರ ಲಿಸ್ಟ್ ಇರ್ತದೆ. ಹೀಗೆ ನೇತ್ರಗಳು ಬಂದ ಕೂಡಲೇ ಅವ್ರನ್ನ ಕರೀಲಿಕ್ಕೆ ಸುಲಭ ಆಗ್ತದೆ. ಈ ಬಹಳಷ್ಟು ಜನ ತಮ್ಮ ಹೆಸರುಗಳನ್ನು ನೋಂದಾಯಿಸ್ತಾರೆ.
1: ಅಂದ್ರೆ ಈ ಕಣ್ಣಿನ ಲಭ್ಯತೆಯ ಮೇಲೆ ಅವರನ್ನ ನೀವು ಕರೆದು ಅವರಿಗೆ ನೇತ್ರದಾನವನ್ನ
0: ನೇತ್ರಗಳನ್ನ ಜೋಡಣೆ ಮಾಡಲಾಗ್ತದೆ.
1: ಈಗ ಡಾಕ್ಟರ್, ಚಿಕ್ಕ ವಯಸ್ಸಿನಿಂದ ವಯೋವೃದ್ಧರವರೆಗೂ ಯಾರು ಬೇಕಾದರೂ ನೇತ್ರದಾನ ಮಾಡಬಹುದು ಅಂತ ಹೇಳಿದ್ರಿ. ಇದೇ ರೀತಿಯಲ್ಲಿ ಹುಟ್ಟುತ್ತಾನೆ ಅಂಧತ್ವ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಈ ಕಣ್ಣನ್ನು ಅಳವಡಿಸಬಹುದಾ?
0: ನೇತ್ರ ಜೋಡಣೆ ಅಂದ್ರೆ ಇಡೀ ಕಣ್ಣನ್ನ ಬದಲಾಯಿಸುವಂತದಲ್ಲ, ಆಗ್ಲೇ ಹೇಳಿದ್ರೆ ಈ ಕಣ್ಣಿನ ಕರಿಗುಡ್ಡೆ ಅಂದ್ರೆ ನಮ್ಮ ಕಣ್ಣಿನ ಮುಂಭಾಗ ಏನಿದೆ ಅದು ಯಾವಾಗ ಅಪಾರದರ್ಶಕವಾಗ್ತದೆ ಆವಾಗ ಅದನ್ನ ಮಾತ್ರ, ಅಂದ್ರೆ ನಮ್ಮ ಈ ವಾಚ್ ಗ್ಲಾಸ್ ನ ನಾವು ಹೇಗೆ ಬದಲಾಯಿಸ್ತೀವಿ ಹಾಗೆ ಕಣ್ಣಿನ ಕರಿಗುಡ್ಡೆ ಮಾತ್ರ ಬದಲಾಯಿಸಲಿಕ್ಕೆ ಸಾಧ್ಯ ಇದೆ. ಈಗ ಹುಟ್ಟಿನಿಂದ ಇರುವ ಈ ಕುರುಡು ಏನಿದೆ ಅದು ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರ್ತದೆ. ನಮ್ಮ ಕಣ್ಣಿನ ದೃಷ್ಟಿ ನರ ಸರಿ ಇಲ್ಲದೆ ಇರ್ಬೋದು, ಅಥವಾ ಕಣ್ಣಿನ ಅಕ್ಷಿಪಟಲ ಸರಿ ಇಲ್ಲದೆ ಇರ್ಬೋದು, ಅಥವಾ ಈ ನರಗಳು ಎರಡೂ ನಮ್ಮ ಮಿದುಳಿಗೆ ಹೋಗ್ತದೆ, ಮಿದುಳಿನ ಬೆಳವಣಿಗೆ ಸರಿ ಇಲ್ಲದೆ ಇರ್ಬೋದು. ಹೀಗೆ ಅನೇಕ ಕಾರಣಗಳಿಂದ ಏನು ದೃಷ್ಟಿ ಇರೋದಿಲ್ಲ ಅದನ್ನ ಇದರ ಮೂಲಕ ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ದೊಡ್ಡವರಾದ ನಂತರ ಏನು ನಮ್ಮ ಕಣ್ಣಲ್ಲಿ ಹೂ ಬಿದ್ದು ಕಣ್ಣಿನ ಈ ಕರಿಗುಡ್ಡೆ ಅಪಾರದರ್ಶಕವಾಗ್ತದೆ ಅದನ್ನು ಮಾತ್ರ ಸರಿಪಡಿಸಲಿಕ್ಕೆ ಸಾಧ್ಯ ಇದೆ. ಈಗ ಹುಟ್ಟಿನಿಂದ ಇರುವ ಕುರುಡುತನ ಇದನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಈಗ ಅವರಿಗೆ ಕಣ್ಣಿನ ಕರಿಗುಡ್ಡೆ ಬದಲಾಯಿಸುವುದು ಸಹ ಕಣ್ಣಿನ ಒಳಗೆ ನರ ಸರಿಯಾಗಿ ಕೆಲಸ ಮಾಡದಿದ್ದ ಪಕ್ಷದಲ್ಲಿ ಇದು ಏನು ಹೆಚ್ಚಿನ ಫಲಕಾರಿಯಾಗುವುದಿಲ್ಲ.
1: ಆ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಸಂಶೋಧನೆಗಳು ಆವಿಷ್ಕಾರಗಳು ಏನು ಆಗಿಲ್ಲ ಅಂತ ಹೇಳಿ?
0: ಇಲ್ಲ, ನಡೀತಾ ಇದೆ. ಅದಕ್ಕೆ ಸಾಕಷ್ಟು ಇಂಪ್ಲಾಂಟ್ಸ್ ಅಂತ ಕರಿತೀವಿ, ಅದೆಲ್ಲ ಬರ್ತಾ ಇದೆ. ಅಂದ್ರೆ ಈಗ ನಮ್ಗೆ ಹೇಗೆ ಒಬ್ಬ ವ್ಯಕ್ತಿ ಒಂದು ಕ್ಯಾಮ್ರಾ ಮೂಲಕ ಏನು ದೃಷ್ಟಿ ಬರ್ತದೆ ಅದೇ ರೀತಿ ಹೊರಗಡೆಯಿಂದ ಕೃತಕವಾದ ಒಂದು ಕ್ಯಾಮ್ರಾ ಅಳವಡಿಸಿ ಇವೆಲ್ಲ ರಿಸರ್ಚ್ ಸ್ಟೇಜ್ ಅಲ್ಲೇ ಇದೆ, ಇನ್ನೂ ಬಂದಿಲ್ಲ.
1: ಈ ನಿಟ್ಟಿನಲ್ಲಿ ಮುಂದೆ ಕೂಡ ಬರಬಹುದು
0: ಅನ್ನೋದು
1: ಆಶಾವಾದವನ್ನ ನಾವು ಇಟ್ಕೋಬೇಕಾಗ್ತದೆ. ಈಗ ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಈಗ ತಾವು ಹೇಳಿದ್ರಿ ಈ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಕೊಂಡವ್ರು ಕೂಡ ನೇತ್ರದಾನ ಮಾಡಬಹುದು ಅಂತ ಹೇಳಿ, ಅಂದ್ರೆ ಆ ವ್ಯಕ್ತಿಗೆ ಅದೇ ಕಣ್ಣು ಜೋಡಣೆ ಆಗ್ತದ?
0: ಇಲ್ಲ, ಈಗ ನೇತ್ರ ದಾನ ಮಾಡಿದ ನಾವು ಏನ್ ನೇತ್ರಗಳನ್ನ ಸಂಗ್ರಹಿಸ್ತೀವಿ ಅದನ್ನ ನೇತ್ರ ಭಂಡಾರಕ್ಕೆ ತಗೊಂಡೋಗಿ ಅದರ ಗುಣಮಟ್ಟ ನಾವು ನಿರ್ಧಾರ ಮಾಡ್ತೀವಿ. ಅದಕ್ಕೆ ಸಾಕಷ್ಟು ಉಪಕರಣಗಳಿದಾವೆ, ಸ್ಪೆಕ್ಯುಲರ್ ಮೈಕ್ರೋಸ್ಕೋಪ್ ಅಂತಿದೆ. ಇದನ್ನ ನೋಡಿದ ನಂತರ ಆ ನೇತ್ರ ಬಂದಿದ್ದ ನಮ್ಮ ಕಾರ್ಯ ಅದು ಗುಣಮಟ್ಟ ಎಷ್ಟಿದೆ ಅದನ್ನು ಯಾರಿಗೆ ಅಳವಡಿಸಲಿಕ್ಕೆ ಸಾಧ್ಯ ಇದೆ. ಸಾಮಾನ್ಯವಾಗಿ ಈಗಿನ ಶಸ್ತ್ರಚಿಕಿತ್ಸಾ ಪದ್ಧತಿಯಲ್ಲಿ ಪುರೆ ಯಾರು ಆಪರೇಷನ್ ಮಾಡಿಸ್ಕೊಂಡಿರ್ತಾರೆ ನೇತ್ರಗಳು ಹಾಳಾಗಿರುವುದಿಲ್ಲ, ಚೆನ್ನಾಗಿರ್ತದೆ. ಆದರೆ ಗುಣಮಟ್ಟ ನಿರ್ಧಾರ ಆದ ನಂತರ ಅದನ್ನ ಯಾವ ವ್ಯಕ್ತಿಗೆ ಅದನ್ನ ಜೋಡಿಸಬೇಕು ಮತ್ತೆ ಅದರಿಂದ ದೃಷ್ಟಿ ಎಷ್ಟು ಮಟ್ಟಿಗೆ ಉತ್ತಮ ಆಗ್ತದೆ ಇದನ್ನ ಅವಾಗ ನಿರ್ಧಾರ ಮಾಡ್ಲಿಕ್ಕೆ.
1: ಅಂದ್ರೆ ಪೂರ್ವಭಾವಿಯಾಗಿ ನೀವು ನಿರ್ಧಾರ ಮಾಡಿ ನಂತರನೇ ನೇತ್ರವನ್ನ ಅಪೇಕ್ಷಿಸುವಂತ ವ್ಯಕ್ತಿಗೆ ತಿಳಿಸಿ?
0: ಹೌದು ಹೌದು. ಈಗ ಗುಣಮಟ್ಟ ಕಡಿಮೆ ಇದ್ದ ಪಕ್ಷದಲ್ಲಿ ಕಡಿಮೆ ಇದ್ದಾಗ ನಾವು ಅದನ್ನ ಜೋಡಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ.
1: ಈಗ ಡಾಕ್ಟ್ರೆ, ಈ ನೇತ್ರದಾನವನ್ನ ಎಲ್ಲಿ ಮಾಡಬಹುದು?
0: ಈಗ ನೇತ್ರದಾನ ಮಾಡ್ಲಿಕ್ಕೆ ಯಾವುದೇ ದೊಡ್ಡ ಕಣ್ಣಿನ ಆಸ್ಪತ್ರೆಯ ಅಲ್ಲಿ ನೇತ್ರ ಭಂಡಾರ ಇರ್ತದೆ. ಈ ನೇತ್ರ ಭಂಡಾರ ನಾವು ಒಂದು ದೂರವಾಣಿ ಮೂಲಕ ಒಂದು ಫೋನ್ ಮಾಡಿದ ಕೂಡಲೇ ಬಂದು ತೆಗೆದುಕೊಂಡು ಹೋಗ್ತಾರೆ.
1: ಸರ್, ಈಗ ನೇತ್ರ ದಾನದ ಮಹತ್ವವನ್ನ ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಂಡಿರ್ತೀವಿ, ಮತ್ತೆ ನಮ್ಮ ಸುತ್ತಮುತ್ತಲು ಈ ಕಾರ್ನಿಯ ಅಂಧತ್ವದಿಂದ ಬಳಲ್ತಾ ಇರೋರ್ನೂ ನೋಡ್ತೀವಿ. ಆದಾಗ್ಯೂ ಕೂಡ ಜನ ಎಷ್ಟು ಪ್ರಮಾಣದಲ್ಲಿ ಮುಂದ್ ಬರಬೇಕು ಅಷ್ಟು ಪ್ರಮಾಣದಲ್ಲಿ ಈ ನಿಟ್ಟಿನಲ್ಲಿ ಮುಂದ್ ಬರ್ತಿಲ್ಲ. ಇದಕ್ಕೆ ಒಬ್ಬ ನೇತ್ರ ತಜ್ಞರಾಗಿ ಅಂದ್ರೆ ತಮ್ಮ ವಿಚಾರ ಏನಂತೀವಿ?
0: ಈ ನೇತ್ರದಾನ ಮಾಡುವುದು, ಈ ರಕ್ತದಾನ ಮತ್ತೆ ನಮ್ಮ ದೇಹದಲ್ಲಿ ಬೇರೆ ಬೇರೆ

0: ಏನು ಅಂಗಗಳನ್ನ ದಾನ ಮಾಡ್ತೀವಿ ಅದು ಮನುಷ್ಯ ಜೀವಿತ ಕಾಲದಲ್ಲಿ ಮಾಡುವಂತದ್ದು. ಆದ್ರೆ ಈ ನೇತ್ರದಾನ ಮನುಷ್ಯ ಮರಣಾನಂತರ ಮಾಡುವಂತದ್ದು. ಈಗ ಈ ಮರಣಾನಂತರ ಮಾಡುವ ನೇತ್ರದಾನದಿಂದ ನೀವು ಆಗ್ಲೇ ಹೇಳಿದರೆ ಇಬ್ಬರ ಅಂದರಿಗೆ ದೃಷ್ಟಿ ಬರ್ತದೆ. ಆದ್ರೆ ಇದು ಯಾಕೆ ಸಾಕಷ್ಟು ಪ್ರಮಾಣದಲ್ಲಿ ಮುಂದೆ ಬರ್ತಾರೆ ಅಂದ್ರೆ ಜನರಲ್ಲಿ ಸಾಕಷ್ಟು ಮೂಢನಂಬಿಕೆಗಳಿದೆ. ಈಗ ನಾನು ಈ ಜೀವಿತ ಕಾಲದಲ್ಲಿ ನೇತ್ರದಾನ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಬಹುಶಃ ನಾನು ಕುರುಡನಾಗಿ ಹುಡ್ತೀನಿ, ಅಥವಾ ನಮ್ಮ ಧರ್ಮದಲ್ಲಿ ನಾವು ನೇತ್ರದಾನ ಮಾಡಲು ಅವಕಾಶವಿಲ್ಲ, ನಮ್ಮ ಧರ್ಮದ ಪ್ರಕಾರ ನಾವು ನೇತ್ರದಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ 108 ಮೂಢನಂಬಿಕೆಗಳು ಇಟ್ಕೊಂಡು ಅವರು ನೇತ್ರದಾನ ಮಾಡ್ತಾ ಇಲ್ಲ. ಮತ್ತೆ ಕೆಲವರಿಗೆ ಯಾವ ರೀತಿ ನೇತ್ರದಾನ ಮಾಡಬೇಕು ಎನ್ನುವ ಮಾಹಿತಿನೂ ಇರೋದಿಲ್ಲ. ಹೀಗಾಗಿ ನೇತ್ರದಾನ ಸಾಕಷ್ಟು ಪ್ರಮಾಣದಲ್ಲಿ ಆಗ್ತಾ ಇಲ್ಲ. ಆದರೆ ಕಣ್ಣಿನ ಕರುಗುಡ್ಡೆಯ ಏನು ಕುರುಡೋತ್ಸದಿಂದ ಬಳಲ್ತಾ ಇದೆ ಅವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹೀಗಾಗಿ ನೇತ್ರಗಳ ಅವಶ್ಯಕತೆ ಹೆಚ್ಚಿದೆ, ಆದರೆ ನೇತ್ರದಾನ ಬಹಳ ಕಡಿಮೆ ಆಗ್ತಾ ಇದೆ. ಬಹುಶಃ ಇದು ಮರಣಾನಂತರ ನಾವು ಸುಮ್ಮನೆ ಕಣ್ಣನ್ನು ಸುಡೋದು ಅಥವಾ ಉಳೋದ್ರ ಬದಲು ಈ ನೇತ್ರಗಳನ್ನು ದಾನ ಮಾಡಿದಲ್ಲಿ ಖಂಡಿತ ನಮಗೆ ಪುಣ್ಯ ಬಂದೇ ಬರ್ತದೆ.
1: ಅಂದ್ರೆ ಅವರು ಸತ್ತ ನಂತರೂ ಕೂಡ ಅವರ ಎರಡು ಕಣ್ಣುಗಳು ಈ ಜಗತ್ತಿನಲ್ಲೇ ಇರ್ತದೆ. ವ್ಯಕ್ತಿ ದೈಹಿಕವಾಗಿ ಮರಣವನ್ನು ಅಪ್ಪಿರ್ತಾನೆ, ಆದ್ರೆ ಅವನ ದೃಷ್ಟಿ ಈ ಜಗತ್ತನ್ನ ನೋಡ್ತಾ ಇರ್ತದ ಅನ್ನೋ ಒಂದು ಸತ್ಯವನ್ನ ನಾವು ತಿಳ್ಕೋಬೇಕಾಗ್ತದೆ ಈ ಸಂದರ್ಭದಲ್ಲಿ. ಆಯ್ತು ಡಾಕ್ಟರ್ ಸತ್ಯಮೂರ್ತಿ ಅವರ, ನೇತ್ರದಾನ ಮಹಾದಾನ ಅನ್ನೋದ್ರ ಮಾತಿನ ಜೊತೆಗೆ ನೇತ್ರದಾನ ಜೀವದಾನ ಅಂತ ಹೇಳಿ ಖಂಡಿತವಾಗಿಯೂ ಈ ಮಾತನ್ನ ಕೇಳ್ತಾ ನಮ್ಮ ಎಲ್ಲ ಕೇಳುಗರು ಇನ್ನು ಮುಂದಾದ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ನೇತ್ರದಾನಕ್ಕೆ ಮುಂದ ಆಗ್ತಾರ ಅಂತ ನಾವು ಆಶಿಸ್ತೇವೆ. ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ನೇತ್ರದಾನದ ಮಹತ್ವ ಈ ಕುರಿತು ಇದುವರೆಗೂ ಖ್ಯಾತ ನೇತ್ರ ತಜ್ಞರಾದ ಡಾಕ್ಟರ್ ಸತ್ಯಮೂರ್ತಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ.
3: ನಯನ ದೀಪ.
4: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ.
2: ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಸಂಕಲನ ನವೀನ್ ಮಹಾಲೆ.
3: ನಯನ ದೀಪ. ಈ ಕಾರ್ಯಕ್ರಮದ ಪ್ರಾಯೋಜಕರು
5: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಧಾರವಾಡ,
3: ಒಂದೇ ಸೂರಿನಡಿ ಅನುಭವಿ ನೇತ್ರ ತಜ್ಞರಿಂದ
5: ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ತೊಂದರೆಗಳಿಗೆ ಪರಿಹಾರ ಒದಗಿಸುವ,
3: ಅತ್ಯಾಧುನಿಕ ಪರಿಕರಗಳ ಬಳಕೆಯಿಂದ ಯಶಸ್ವಿ ಚಿಕಿತ್ಸೆ ಒದಗಿಸುವ
5: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ,
3: ಸೋಮೇಶ್ವರ ಹೈಟ್ಸ್, ಹಳೆ ಡಿಎಸ್ಪಿ ಸರ್ಕಲ್,
5: ಹಳಿಯಾಳ ರಸ್ತೆ, ಧಾರವಾಡ.
3: 0836279111
5: 2792222.
3: ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ನಯನ ದೀಪ.
6: ಆಕಾಶವಾಣಿ ಧಾರವಾಡ. ಈಗ ಸಮಯ 7:30.
3: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
5: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
3: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
5: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯವೇತನ.
3: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
5: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬಲ್ಇ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
3: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
5: ಸಂಪರ್ಕಿಸಿ
3: 8277583580 8277583612. ಪ್ರಿಯ ವಿದ್ಯಾರ್ಥಿಗಳೇ, ಪಾಲಕರೇ, ಎಸ್ಎಸ್ಎಲ್ಸಿ ಅಥವಾ ಪಿಯುಸಿ ನಂತರ ಉತ್ತಮ ಶಿಕ್ಷಣ ಹಾಗೂ ಉಜ್ವಲ ಭವಿಷ್ಯಕ್ಕಾಗಿ ಯೋಚಿಸುತ್ತಿದ್ದೀರಾ? ಇಲ್ಲಿದೆ ವಿಶ್ವಾಸಾರ್ಹ ಶಿಕ್ಷಣ ಸಂಸ್ಥೆ, ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ ಹಾಗೂ ನಳಂದ ಬಿಸಿಎ ಕಾಲೇಜ್ ಹುಬ್ಬಳ್ಳಿ. ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ ನಲ್ಲಿ ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಇಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮಾ ಕೋರ್ಸ್ ಗಳಿಗೆ ಪ್ರವೇಶ ಆರಂಭವಾಗಿದೆ. ಪಿಯುಸಿ ಪಾಸ್ ಆದವರಿಗೆ ಬಿಸಿಎ ಕೋರ್ಸ್ ಲಭ್ಯವಿದೆ. ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲ ಸೌಲಭ್ಯಗಳು ಒಂದೇ ಕ್ಯಾಂಪಸ್ ನಲ್ಲಿ ಲಭ್ಯ. ಇಂದೇ ಪ್ರವೇಶ ಪಡೆಯಿರಿ ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ ಹಾಗೂ ನಳಂದ ಬಿಸಿಎ ಕಾಲೇಜ್, ವಿದ್ಯಾರಣ್ಯ, ಗದಗ ರಸ್ತೆ, ಬಂಡಿವಾಡ, ಹುಬ್ಬಳ್ಳಿ. ಫೋನ್ 9481857729 ಹಾಗೂ 9353160399.
7: ರೋಹನ್ ಮತ್ತು ರಿಯಾ ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯಿತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಜಿನ್, ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲೇ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ ಯುಪಿಐ ನಿಂದ ಪಾವತಿಸಿ. ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
8: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
9: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
3: ನಿಮ್ಮದೇ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಬೇಕೇ? ಹುಟ್ಟುಹಬ್ಬ, ಮದುವೆ,

0: ನಿವೃತ್ತಿ ಮೊದಲಾದ ಸಂದರ್ಭಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಭಾವಚಿತ್ರವಿರುವ ಸ್ಟ್ಯಾಂಪ್ ಅನ್ನು ಉಡುಗೊರೆಯಾಗಿ ನೀಡಬಯಸುತ್ತೀರಾ? ಹಾಗಾದರೆ ಸರಳ ಅರ್ಜಿಯೊಂದಿಗೆ ನಿಮ್ಮ ಗುರುತು ಪತ್ರ, ನಿಮ್ಮ ಭಾವಚಿತ್ರ ನೀಡಿ ಕೇವಲ 300 ರೂಪಾಯಿಗಳಲ್ಲಿ ಕ್ಷಣಾರ್ಧದಲ್ಲಿ ನಿಮ್ಮ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ. ಇವರ ಪ್ರಕಟಣೆ.
1: ಆತ್ಮೀಯ ಕೇಳುಗರೆ,
2: ಯೋಗ ಪೂರ್ಣ ಧರಣಿ
1: June 21 ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 ರಿಂದ 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.
3: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ June 6:50.
4: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
5: ನಾನು ಡಾಕ್ಟರ್ ರಿಕಿತಾ ಆರ್ಮದೋಳ್, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬರುವ ಮಂಗಳವಾರ June 9 2026 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಯಸ್ಕರಲ್ಲಿ ಡೆಂಗ್ಯೂ ಎಂಬುದರ ಬಗ್ಗೆ ಕುರಿತು ಮಾತಾಡೋಣ. ಡೆಂಗ್ಯೂ ಜ್ವರದಲ್ಲಿ ಬರುವ ಲಕ್ಷಣಗಳು, ಅದರ ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ.
3: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
6: ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆಯನ್ನು ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
7: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು: ಆರ್ಥಿಕ ಸಲಹಾ ಮಂಡಳಿಯೊಂದಿಗೆ ಪ್ರಧಾನಿ ಸಭೆ, ದೇಶದ ಆರ್ಥಿಕ ಪರಿವರ್ತನೆ, ದೀರ್ಘಕಾಲೀನ ಅಭಿವೃದ್ದಿ ಅಗತ್ಯತೆಗಳ ಪರಿಶೀಲನೆ. ಅಂತಾರಾಷ್ಟೀಯ ಗಡಿಭಾಗದಲ್ಲಿ ತೀವ್ರ ನಿಗಾ ವಹಿಸಲು ಭದ್ರತಾ ಪಡೆಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಭಾರತ ನೇಪಾಳ ಬಾಂಧವ್ಯ ವೃದ್ದಿ, ನೂತನ ಯುಪಿಐ ಸಂಪರ್ಕ ಮತ್ತು 84 ಪುನರ್ ನಿರ್ಮಾಣ ಯೋಜನೆಗಳ ಹಸ್ತಾಂತರ. ನೀಟ್ ಯುಜಿ 2026 ಮರುಪರೀಕ್ಷೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ವದಂತಿ ನಿರಾಕರಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ. ಹಾಗೂ ಮಹಿಳಾ ಸಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಬಾಂಗ್ಲಾದೇಶವನ್ನು ಮಣಿಸಿ ದಾಖಲೆಯ 6ನೇ ಬಾರಿ ಪ್ರಶಸ್ತಿ ಗೆದ್ದ ಭಾರತ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿ ಇಎಸಿ ಸದಸ್ಯರೊಂದಿಗೆ ಸಭೆ ನಡೆಸಿದರು. ಜಾಗತಿಕ ಅನಿಶ್ಚಿತತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಮತ್ತಷ್ಟು ಹೆಚ್ಚಿಸಲು ಪ್ರಧಾನಿ ಮತ್ತು ಇಎಸಿ ವಿವಿಧ ವಿಚಾರಗಳು ಹಾಗೂ ಕ್ರಮಗಳ ಕುರಿತು ಚರ್ಚಿಸಿದರು. ಜೀವನ ಸುಲಭತೆ ಮತ್ತು ವ್ಯವಹಾರ ಸುಲಭತೆಯನ್ನು ಸುಧಾರಿಸಲು ವಿವಿಧ ಸುಧಾರಣೆಗಳನ್ನು ಸಹ ಚರ್ಚಿಸಲಾಯಿತು. ಪಶ್ಚಿಮ ಏಷ್ಯಾ ಸಂಘರ್ಷವು ಭಾರತ ಮತ್ತು ಜಗತ್ತಿನ ಮೇಲೆ ಬೀರಿದ ಪರಿಣಾಮ ಕುರಿತ ಮೌಲ್ಯಮಾಪನವನ್ನು ಸದಸ್ಯರು ನೀಡಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ಭಾರತದ ಆರ್ಥಿಕ ಪರಿವರ್ತನೆ ಮತ್ತು ದೀರ್ಘಕಾಲೀನ ಅಭಿವೃದ್ದಿ ಆದ್ಯತೆಗಳಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಅವರು ಚರ್ಚಿಸಿರುವುದಾಗಿ ತಿಳಿಸಿದರು. ಸುಧಾರಣೆಗಳ ಪಯಣಕ್ಕೆ ಹೆಚ್ಚಿನ ವೇಗ ನೀಡುವುದು ಮತ್ತು ಜೀವನ ಸುಲಭತೆ ಹಾಗೂ ವ್ಯವಹಾರ ಸುಲಭತೆಯನ್ನು ಖಚಿತಪಡಿಸಿಕೊಳ್ಳುವ ದೃಷ್ಟಿಕೋನಗಳನ್ನು ಸಹ ಹಂಚಿಕೊಳ್ಳಲಾಗಿದೆ ಎಂದಿದ್ದಾರೆ. ಆರ್ಥಿಕ ಸಲಹಾ

ಮಂಡಳಿಯು ಸ್ವತಂತ್ರ ಸಂಸ್ಥೆಯಾಗಿದ್ದು ಇದು ಭಾರತ ಸರ್ಕಾರಕ್ಕೆ ವಿಶೇಷವಾಗಿ ಪ್ರಧಾನಮಂತ್ರಿಗೆ ಆರ್ಥಿಕ ಮತ್ತು ಸಂಬಂಧಿತ ವಿಷಯಗಳ ಕುರಿತು ಸಲಹೆ ನೀಡುತ್ತದೆ. ಅಂತಾರಾಷ್ಟೀಯ ಗಡಿ ಭಾಗಗಳಲ್ಲಿ ನಡೆಯುವ ಹಣಕಾಸು ವಹಿವಾಟುಗಳು, ಕಟ್ಟಡ ನಿರ್ಮಾಣ ಹಾಗೂ ಆಸ್ತಿ ಖರೀದಿ ಮತ್ತು ಮಾರಾಟ ಪ್ರಕ್ರಿಯೆಗಳ ಮೇಲೆ ತೀವ್ರ ನಿಗಾ ವಹಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭದ್ರತಾ ಪಡೆಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ತ್ರಿಪುರಾದ ಗಡಿ ಭದ್ರತಾ ಪಡೆ ಬಿಎಸ್ಎಫ್ನ ಪ್ರಧಾನ ಕಚೇರಿಯಲ್ಲಿ ಈಶಾನ್ಯ ರಾಜ್ಯದ ಗಡಿ ಪ್ರದೇಶಗಳ ಭದ್ರತೆಗೆ ಸಂಬಂಧಿಸಿದಂತೆ ನಡೆಸಿದ ಉನ್ನತ ಮಟ್ಟದ ಪರಿಶೀಲನಾ ಸಭೆಯಲ್ಲಿ ಅವರು ಈ ನಿರ್ದೇಶನ ನೀಡಿದ್ದಾರೆ. ಗಡಿ ಭಾಗದಲ್ಲಿ ಕಳೆದ 5 ವರ್ಷಗಳ ಭೂ ದಾಖಲೆಗಳನ್ನು ಕೂಲಂಕಷವಾಗಿ ಪರಿಶೀಲನೆಗೆ ಒಳಪಡಿಸಬೇಕು ಎಂದು ಗೃಹ ಸಚಿವರು ಇದೇ ಸಂದರ್ಭದಲ್ಲಿ ಆದೇಶಿಸಿದ್ದಾರೆ. ಗಡಿ ದಾಟಿ ನಡೆಯುವ ಮಾದಕ ದ್ರವ್ಯ ಹಾಗೂ ಶಸ್ತಾಸ್ತ ಕಳ್ಳಸಾಗಣೆ ವಿರುದ್ದ ನಿರಂತರ ಮತ್ತು ಸರಣಿ ಕಾರ್ಯಾಚರಣೆಗಳನ್ನು ಕೈಗೊಳ್ಳಬೇಕು. ಮಾದಕ ದ್ರವ್ಯ ಜಾಲದ ಹಿಂದಿರುವ ಪ್ರತಿಯೊಬ್ಬ ಸಾಗಣೆದಾರನ ವಿರುದ್ದವೂ ಅತ್ಯಂತ ಕಠಿಣ ಹಾಗೂ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಭಾರತಕ್ಕೆ ಭೇಟಿ ನೀಡಿರುವ ನೇಪಾಳ ವಿದೇಶ

0: ಸಿದ್ದಾರೆ. ಗಡಿ ದಾಟಿ ನಡೆಯುವ ಮಾದಕ ದ್ರವ್ಯ ಹಾಗೂ ಶಸ್ತಾಸ್ತ ಕಳ್ಳಸಾಗಣೆ ವಿರುದ್ದ ನಿರಂತರ ಮತ್ತು ಸರಣಿ ಕಾರ್ಯಾಚರಣೆಗಳನ್ನು ಕೈಗೊಳ್ಳಬೇಕು. ಮಾದಕ ದ್ರವ್ಯ ಜಾಲದ ಹಿಂದಿರುವ ಪ್ರತಿಯೊಬ್ಬ ಸಾಗಣೆದಾರನ ವಿರುದ್ದವೂ ಅತ್ಯಂತ ಕಠಿಣ ಹಾಗೂ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಭಾರತಕ್ಕೆ ಭೇಟಿ ನೀಡಿರುವ ನೇಪಾಳ ವಿದೇಶಾಂಗ ಸಚಿವ ಶಿಶಿರ್ ಖನಾಲ್ ಅವರೊಂದಿಗೆ ನವದೆಹಲಿಯಲ್ಲಿ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ 2015 ಭೂಕಂಪದ ನಂತರದ ಪುನರ್ ನಿರ್ಮಾಣ ಕಾರ್ಯಕ್ರಮದಡಿ ಸಿದ್ದಗೊಂಡಿರುವ 72 ಆರೋಗ್ಯ ಸೌಲಭ್ಯಗಳು ಹಾಗೂ 12 ಸಾಂಸ್ಕೃತಿಕ ಪರಂಪರೆ ಯೋಜನೆಗಳನ್ನು ವರ್ಚುವಲ್ ಮೂಲಕ ನೇಪಾಳಕ್ಕೆ ಹಸ್ತಾಂತರಿಸಲಾಯಿತು. ಉಭಯ ದೇಶಗಳ ನಡುವಿನ ಗಡಿಯಾಚೆಗಿನ ವೈಯಕ್ತಿಕ ಹಣ ವರ್ಗಾವಣೆಯನ್ನು ಸುಲಭಗೊಳಿಸುವ ನಿಟ್ಟನಲ್ಲಿ ಭಾರತದ ಯುಪಿಐ ಮತ್ತು ನೇಪಾಳದ ನ್ಯಾಷನಲ್ ಪೇಮೆಂಟ್ಸ್ ಇಂಟರ್ಫೇಸ್ ನಡುವಿನ ಡಿಜಿಟಲ್ ಜೋಡಣೆಗೆ ಉಭಯ ನಾಯಕರು ಜಂಟಿಯಾಗಿ ಚಾಲನೆ ನೀಡಿದರು. ಇದರೊಂದಿಗೆ ನೇಪಾಳಕ್ಕಾಗಿ ವಾಯ್ಸ್ ಫಸ್ಟ್ ಭಾಷಾ ಅನುವಾದ ವೇದಿಕೆಯ ರಾಷ್ಟೀಯ ಡಿಜಿಟಲ್ ಮೂಲಸೌಕರ್ಯವನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಲು ಭಾರತದ ಡಿಜಿಟಲ್ ಇಂಡಿಯಾ ಭಾಷಿಣಿ ಮತ್ತು ಕಠ್ಮಂಡು ವಿಶ್ವವಿದ್ಯಾಲಯದ ನಡುವೆ ಸಹಿ ಮಾಡಲಾದ ತಿಳುವಳಿಕೆ ಪತ್ರವನ್ನು ಉಭಯ ಸಚಿವರು ವಿನಿಮಯ ಮಾಡಿಕೊಂಡರು. ಸಭೆಯ ಆರಂಭಿಕ ನುಡಿಗಳಲ್ಲಿ ಮಾತನಾಡಿದ ಸಚಿವ ಎಸ್ ಜೈಶಂಕರ್, ಭಾರತ ಮತ್ತು ನೇಪಾಳವು ತಮ್ಮ ಮುಕ್ತ ಗಡಿ ಪ್ರದೇಶದಲ್ಲಿ ಭದ್ರತೆಯನ್ನು ಕಾಯ್ದುಕೊಳ್ಳಲು ನಿಕಟವಾಗಿ ಸಹಕರಿಸುತ್ತಿವೆ. ಕಷ್ಟದ ಸಮಯದಲ್ಲಿ ಉಭಯ ದೇಶಗಳು ಯಾವಾಗಲೂ ಪರಸ್ಪರರಿಗೆ ಬೆಂಬಲವಾಗಿ ನಿಂತಿವೆ ಎಂದು ಹೇಳಿದರು. ಏಷ್ಯಾ ಪೆಸಿಫಿಕ್ ವಲಯದ ವಿಮಾನ ಪ್ರಯಾಣಿಕರ ಸಂಖ್ಯೆಯು 2044 ವೇಳೆಗೆ ಬರೋಬ್ಬರಿ 410 ಕೋಟಿಗೆ ತಲುಪುವ ನಿರೀಕ್ಷೆ ಇದ್ದು, ಈ ಅಭೂತಪೂರ್ವ ಬೆಳವಣಿಗೆಯಲ್ಲಿ ಭಾರತವು ಅತ್ಯಂತ ಪ್ರಮುಖ ಹಾಗೂ ನಿರ್ಣಾಯಕ ಪಾತ್ರ ವಹಿಸುತ್ತಿದೆ ಎಂದು ಅಂತಾರಾಷ್ಟೀಯ ವಾಯುಸಾರಿಗೆ ಸಂಸ್ಥೆ ಐಎಟಿಎ ತಿಳಿಸಿದೆ. ಬ್ರೆಜಿಲ್ನ ಬ್ರೆಜಿಲಿಯಾ ನಗರದಲ್ಲಿ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಐಎಟಿಎ ಸಂಸ್ಥೆಯ ಏಷ್ಯಾ ಪೆಸಿಫಿಕ್ ವಲಯದ ಪ್ರಾದೇಶಿಕ ಉಪಾಧ್ಯಕ್ಷ ಶೆಲ್ಡನ್ ಹಿ, ಕಳೆದ ಹಲವು ವರ್ಷಗಳಿಂದ ಈ ವಲಯದ ವಾಯುಯಾನ ಪ್ರಗತಿಯಲ್ಲಿ ಭಾರತದ ಕೊಡುಗೆ ಅತ್ಯಂತ ಗಮನಾರ್ಹವಾಗಿದೆ ಎಂದು ಶ್ಲಾಘಿಸಿದ್ದಾರೆ. ಭಾರತ ಇಂದು ಜಗತ್ತಿನಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದೇಶೀಯ ನಾಗರಿಕ ವಿಮಾನಯಾನ ಮಾರುಕಟ್ಟೆಗಳಲ್ಲಿ ಒಂದಾಗಿದೆ. ಜೊತೆಗೆ ಕಳೆದ 5-10 ವರ್ಷಗಳಲ್ಲಿ ಏಷ್ಯಾ ಪೆಸಿಫಿಕ್ ವಲಯದ ವಾಯುಯಾನ ಕ್ಷೇತ್ರವು ಉತ್ತಮ ಬೆಳವಣಿಗೆಯನ್ನು ಕಂಡಿದ್ದು, ಮುಂದಿನ ದಶಕದಲ್ಲೂ ಈ ಭರವಸೆಯ ವೇಗ ಹೀಗೆಯೇ ಮುಂದುವರಿಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಜಾಗತಿಕ ವಿಮಾನ ಸಂಚಾರದ ಒಟ್ಟು ಶೇಕಡ 85% ಪ್ರತಿನಿಧಿಸುವ ವಿಶ್ವದ 370 ಹೆಚ್ಚು ಪ್ರಮುಖ ವಿಮಾನಯಾನ ಸಂಸ್ಥೆಗಳು ಐಎಟಿಎ ಒಕ್ಕೂಟದ ಸದಸ್ಯತ್ವ ಹೊಂದಿವೆ. ಪ್ರಸ್ತುತ ನಿನ್ನೆಯಿಂದ ನಾಳೆಯವರೆಗೆ ಬ್ರೆಜಿಲ್ನಲ್ಲಿ ಐಎಟಿಎ ಸಂಸ್ಥೆಯ 82ನೇ ವಾರ್ಷಿಕ ಮಹಾಸಭೆ ಹಾಗೂ ವಿಶ್ವ ವಾಯುಸಾರಿಗೆ ಶೃಂಗಸಭೆ ನಡೆಯುತ್ತಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೀಟ್ ಯುಜಿ 2026 ಮರುಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಥವಾ ಮುಂಚಿತವಾಗಿಯೇ ಲಭ್ಯವಾಗಿದೆ ಎಂಬುದರ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವದಂತಿಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಸ್ಪಷ್ಟವಾಗಿ ನಿರಾಕರಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಸಂಸ್ಥೆಯು, ಇಂತಹ ಸುಳ್ಳು ಸುದ್ದಿಗಳು ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರ ಆತಂಕವನ್ನು ದುರುಪಯೋಗಪಡಿಸಿಕೊಳ್ಳುವ ಸಂಘಟಿತ ವಂಚನಾ ಜಾಲಗಳ ಕೆಲಸವಾಗಿದೆ ಎಂದು ತಿಳಿಸಿದೆ. ಪರೀಕ್ಷಾ ಪ್ರಕ್ರಿಯೆಯ ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಎಂದು ಸ್ಪಷ್ಟಪಡಿಸಿರುವ ಎನ್ಟಿಎ, ಅಭ್ಯರ್ಥಿಗಳಿಗೆ ನ್ಯಾಯಸಮ್ಮತ ಮತ್ತು ಸುರಕ್ಷಿತ ವಾತಾವರಣದಲ್ಲಿ ಪರೀಕ್ಷೆ ನಡೆಸಲು ಅಗತ್ಯವಿರುವ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಹಾಗೂ ಕಟ್ಟುನಿಟ್ಟಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಎಂದು ದೃಢಪಡಿಸಿದೆ. ಪಶ್ಚಿಮ ಬಂಗಾಳದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಾದ ದಕ್ಷಿಣೇಶ್ವರ ಮತ್ತು ಕಾಳಿಘಾಟ್ ದೇವಸ್ಥಾನಗಳ ಮೂಲಸೌಕರ್ಯಗಳನ್ನು ಮೇಲ್ದರ್ಜೆಗೇರಿಸಲು ಬಿಜೆಪಿ ಸರ್ಕಾರವು ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳಲಿದೆ ಎಂದು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ತಿಳಿಸಿದ್ದಾರೆ. ಕೋಲ್ಕತ್ತಾದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಐತಿಹಾಸಿಕ ಗಂಗಾ ಸಾಗರ ಮೇಳವನ್ನು ಅಂತಾರಾಷ್ಟೀಯ ಮಟ್ಟಕ್ಕೆ ಕೊಂಡೊಯ್ಯುವ ನಿಟ್ಟನಲ್ಲಿ ಈಗಾಗಲೇ ಕೆಲಸಗಳು ಪ್ರಾರಂಭವಾಗಿವೆ ಎಂದಿದ್ದಾರೆ. ಗೋವಾದ ಮಡಂಗಾವ್ನಲ್ಲಿ ನಿನ್ನೆ ನಡೆದ 2026 ಮಹಿಳಾ ಸಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್ನ ರೋತ್

0: ಚಕ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಬಾಂಗ್ಲಾದೇಶವನ್ನು 3-1 ಗೋಲುಗಳ ಅಂತರದಿಂದ ಮಣಿಸಿದ ಭಾರತ ತಂಡ ದಾಖಲೆಯ 6ನೇ ಬಾರಿಗೆ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಈ ಐತಿಹಾಸಿಕ ಗೆಲುವಿನೊಂದಿಗೆ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡ ಬರೋಬ್ಬರಿ 7 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಅತ್ಯಂತ ಪ್ರತಿಷ್ಠಿತ ಸ್ಯಾಫ್ ಕಪ್ ಅನ್ನು ಮತ್ತೊಮ್ಮೆ ತನ್ನದಾಗಿಸಿಕೊಂಡಿದೆ. ನವಚಂಡೀಗಢದ ಮುಲ್ಲನಪುರ ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಆಫ್ಘಾನಿಸ್ತಾನದ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ ಮೊದಲ ದಿನದಾಟದ ಅಂತ್ಯಕ್ಕೆ ನಿನ್ನೆ ಭಾರತ 85 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 368 ರನ್ ಗಳಿಸಿದೆ. ಭಾರತದ ಪರ ಕೆಎಲ್ ರಾಹುಲ್ ಶತಕ ಗಳಿಸಿದ್ದು 2ನೇ ವಿಕೆಟ್ ಜೊತೆಯಾಟಕ್ಕೆ ಸಾಯಿ ಸುದರ್ಶನ್ ಅವರೊಂದಿಗೆ 139 ರನ್ ಕಲೆ ಹಾಕಿದರು. ನಂತರ ಶತಕ ಗಳಿಸಿದ ಶುಭಮನ್ ಗಿಲ್ ಹಾಗೂ ಅರ್ಧಶತಕ ಗಳಿಸಿದ ರಿಷಭ್ ಪಂತ್ ಕಣದಲ್ಲಿದ್ದಾರೆ. 2ನೇ ದಿನದಾಟ ಇಂದು ಬೆಳಗ್ಗೆ 9:30ಕ್ಕೆ ಆರಂಭವಾಗಲಿದೆ. ಮಂಗೋಲಿಯಾದ ಉಲಾನ್ ಬಾತಾರ್ನಲ್ಲಿ ನಡೆಯುತ್ತಿರುವ ಉಲಾನ್ ಬಾತಾರ್ ಓಪನ್ 2026 ಕುಸ್ತಿ ಪಂದ್ಯಾವಳಿಯ 3ನೇ ದಿನದಂದು ಭಾರತದ ಸಾಗರ್ ಜಾಗ್ಲನ್ ಮತ್ತು ಕಾಜಲ್ ದೋಚಕ್ ಅವರು ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದ್ದಾರೆ. ನಿನ್ನೆಯ ಪಂದ್ಯಗಳಲ್ಲಿ ಭಾರತ ಒಟ್ಟು 2 ಚಿನ್ನ ಹಾಗೂ 4 ಕಂಚಿನ ಪದಕಗಳನ್ನು ಗೆದ್ದುಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಥಿಕ ಸಲಹಾ ಮಂಡಳಿಯೊಂದಿಗೆ ಪ್ರಧಾನಿ ಸಭೆ. ದೇಶದ ಆರ್ಥಿಕ ಪರಿವರ್ತನೆ, ದೀರ್ಘಕಾಲೀನ ಅಭಿವೃದ್ಧಿ ಅಗತ್ಯತೆಗಳ ಪರಿಶೀಲನೆ. ಅಂತಾರಾಷ್ಟೀಯ ಗಡಿಭಾಗದಲ್ಲಿ ತೀವ್ರ ನಿಗಾ ವಹಿಸಲು ಭದ್ರತಾ ಪಡೆಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಭಾರತ ನೇಪಾಳ ಬಾಂಧವ್ಯ ವೃದ್ಧಿ, ನೂತನ ಯುಪಿಐ ಸಂಪರ್ಕ ಹಾಗೂ 84 ಪುನರ್ನಿರ್ಮಾಣ ಯೋಜನೆಗಳ ಹಸ್ತಾಂತರ. ನೀಟ್ ಯುಜಿ 2026 ಮರುಪರೀಕ್ಷೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ವದಂತಿ ನಿರಾಕರಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ. ಹಾಗೂ ಮಹಿಳಾ ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಬಾಂಗ್ಲಾದೇಶವನ್ನು ಮಣಿಸಿ ದಾಖಲೆಯ 6ನೇ ಬಾರಿ ಪ್ರಶಸ್ತಿ ಗೆದ್ದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ ವೇದಾವೆಲ್ನೆಸ್ ಸೆಂಟರ್ ಶಿರಸಿ. ಶಿರಸಿಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಪ್ರಕೃತಿ ಮಡಿಲಲ್ಲಿ ಪ್ರಕೃತಿ ಚಿಕಿತ್ಸೆ, ಯೋಗ, ಆಯುರ್ವೇದ ಹಾಗೂ ಆಯುಷ್ ಚಿಕಿತ್ಸೆ, ಎಲ್ಲ ರೀತಿಯ ಕಾಯಿಲೆಗಳಿಗೆ ಪರಿಹಾರ ನಿಸರ್ಗಮನೆ ವೇದಾವೆಲ್ನೆಸ್ ಸೆಂಟರ್. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434.
2: ಆತ್ಮೀಯ ಕೇಳುಗರಿಗೆ ನಿಸರ್ಗಮನೆ ಶಿರಸಿಯ ಡಾಕ್ಟರ್ ವೆಂಕಟರಮಣ ಹೆಗಡೆ ಮಾಡುವ ನಮಸ್ಕಾರಗಳು. ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಈ ಒಂದು ಸೀರೀಸ್ ನ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರಿಗೆ ವಯಸ್ಕರಿಗೆ ಯೋಗ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ಚರ್ಚೆ ಮಾಡೋಣ. ವಯಸ್ಸು ಹೆಚ್ಚಾದರೂ ಚೈತನ್ಯ ಕಡಿಮೆ ಆಗಬಾರದೆಂದ್ರೆ ಮಾಡಿರಿ ಯೋಗ. ಇವತ್ತು ವಿದೇಶಗಳಲ್ಲಿ 60 ವರ್ಷ ಆಯ್ತು ಅಂದ್ರೆ ಇನ್ನೂ ಯಂಗ್ ಏಜ್ ಅಲ್ಲಿ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಆದರೆ ಭಾರತದಲ್ಲಿ 60 ವರ್ಷ ಆಯ್ತು ಅಂದ್ರೆ ಅಯ್ಯೋ ರಿಟೈರ್ಮೆಂಟ್ ಸಾಕು ಬಿಡ್ರಿ ಆಯ್ತು ಲೈಫ್ ಅಂತಾರೆ. ಹಂಗಲ್ಲ, 60 ವರ್ಷ ಅಂದ್ರೆ ಹುರುಪಿನ ಸಮಯ. 60ರಿಂದ 80 ವರ್ಷ ನಾವು ಆರೋಗ್ಯಕರವಾಗಿರ್ಬೇಕು, ಚೆನ್ನಾಗಿರ್ಬೇಕು. ಆವಾಗ 100 ವರ್ಷ ಆರೋಗ್ಯಯುತವಾಗಿ ಬಾಳ್ಲಿಕ್ಕೆ ಸಹಾಯ ಆಗುತ್ತೆ. ನಾವು ಕೊನೆಯ ಒಂದು ಸ್ಥಿತಿಯಲ್ಲಿ ಕೊನೆಯ ದಿನಗಳಲ್ಲಿ ಬೇರೆಯವರ ಮೇಲೆ ಅವಲಂಬಿತರಾಗದೆ ನಮ್ಮಷ್ಟಕ್ಕೆ ನಾವೇ ನಮ್ಮ ಕೆಲಸಗಳನ್ನು ನಾವೇ ಮಾಡುವಾಗಿರ್ಲಿಕ್ಕೆ ಯೋಗ ಸಹಾಯ ಮಾಡುತ್ತೆ. ಸರಳವಾದ ಆಸನಗಳು ಸಹಾಯ ಮಾಡುತ್ತೆ, ಸರಳ ಪ್ರಾಣಾಯಾಮ ಸಹಾಯ ಮಾಡುತ್ತೆ, ಸರಳವಾದಂತಹ ಒಂದು ಪೋಶ್ಚರಲ್ ಚೇಂಜಸ್ ಸಹಾಯ ಮಾಡುತ್ತೆ. ವಯಸ್ಸು ಹೆಚ್ಚಾಗ್ತಾ ಇರೋದು ಸಹಜ, ಆದರೆ ಆರೋಗ್ಯ ಕಳೆದುಕೊಳ್ಳೋದು ಅನಿವಾರ್ಯವಲ್ಲ. ಇಂದು ಹಲವಾರು ಹಿರಿಯರು ಗಂಟು ನೋವು, ಮಂಡಿ ನೋವು, ಸ್ಟಿಫ್ನೆಸ್, ಉಸಿರಾಟ ಸಮಸ್ಯೆ, ನಿದ್ದೆ ಬರದೇ ಇರುವುದು, ಒಂಟಿತನ, ಇದರಿಂದ ಬಳಲ್ತಾ ಇದ್ದಾರೆ. ವಯಸ್ಸಾದಂತೆ ಚಲನೆ ಕಡಿಮೆ ಆಗುತ್ತದೆ ಅಥವಾ ಚಲನೆ ಕಡಿಮೆ ಆದ್ರಿಂದ ಸಮಸ್ಯೆಗಳು ಹೆಚ್ಚುತ್ತವೆ? ನಮ್ಮ ದೇಹ ಚಲನೆಯಲ್ಲಿದ್ದಷ್ಟು ಆರೋಗ್ಯವಾಗಿರುತ್ತೆ. ಯೋಗ ಹಿರಿಯರಿಗೆ ಬಹಳ ಸೇಫ್ ಮತ್ತು ಜೆಂಟಲ್ ಮೂಮೆಂಟ್ ಅನ್ನ ನೀಡುತ್ತೆ. ಇದು ಜಿಮ್ ತರ ಅಲ್ಲ. ಜಿಮ್ ಅಲ್ಲಿ ಹೋಗಿ ವಯಸ್ಸಾದವರು ಜಿಮ್ ಮಾಡಿಬಿಟ್ರೆ ಮಸಲ್ಸ್ ಗೆ ಎಲುಬಿಗೆ ಪೆಟ್ಟು ಬೀಳುವಂತ ಚಾನ್ಸಸ್ ಇರುತ್ತೆ. ಆದ್ರೆ ಯೋಗ ಹಾಗಲ್ಲ. ಉಸಿರಾಟದೊಂದಿಗೆ ನಿಧಾನವಾಗಿ ಯೋಗ ಮಾಡೋದ್ರಿಂದಾಗಿ ದೇಹದ ಎಲ್ಲ ಅವಯವಗಳಿಗೆ ಸರಿಯಾದಂತಹ ವ್ಯಾಯಾಮ ದೊರೆತು ದೈಹಿಕವಾಗಿ ಮಾನಸಿಕವಾಗಿ ಇಂಪ್ರೂವ್ ಆಗಲಿಕ್ಕೆ ಸಹಾಯ ಆಗುತ್ತೆ. ತಾಡಾಸನ, ವೃಕ್ಷಾಸನ, ಚೇರ್ ಯೋಗ ಬ್ಯಾಲೆನ್ಸ್ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಚೇರ್ ಯೋಗ ಅಂತ ಬಂದಿದೆ ಈಗ. ಮಂಡಿ ನೋವಿದೆ, ವಯಸ್ಸಾಗಿದೆ, ಕೆಳಗಡೆ ಕುತ್ಕೊಳ್ಳಿಕ್ಕಾಗಲ್ಲ, ಚೇರಲ್ಲೇ ಕುತ್ಕೊಂಡು ಯೋಗ ಮಾಡಬಹುದು. ಚೇರ್ ಯೋಗ ಅಂತ ನೀವು ಹಾಕಿದ್ರೆ ಬೇಕಾದಷ್ಟು

0: ಆಸನಗಳನ್ನ ಚೇರ್ ಮೂಲಕನೇ ಮಾಡೋದನ್ನ ಕಲಿಸ್ಕೊಡ್ತಾರೆ. ವಯಸ್ಸಾದಾಗ ಮಸಲ್ಸ್ ಟೈಟ್ ಆಗುತ್ತೆ, ಜಾಯಿಂಟ್ ಸ್ಟಿಫ್ನೆಸ್ ಜಾಸ್ತಿ ಆಗುತ್ತೆ. ಸ್ಟ್ರೆಚಿಂಗ್ ಮಾಡೋದ್ರಿಂದಾಗಿ, ಸಿಂಪಲ್ ಆಗಿ ಸ್ಟ್ರೆಚಿಂಗ್ ಮಾಡೋದ್ರಿಂದಾಗಿ ಫ್ಲೆಕ್ಸಿಬಿಲಿಟಿಯನ್ನು ಉಳಿಸ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ಪ್ರಾಣಾಯಾಮವು ನಮ್ಮ ಲಂಗ್ ಅಂದ್ರೆ ನಮ್ಮ ಶ್ವಾಸಕೋಶಗಳ ಕೆಪಾಸಿಟಿಯನ್ನು ಜಾಸ್ತಿ ಮಾಡುತ್ತೆ. ಡೀಪ್ ಬ್ರೀದಿಂಗ್, ಆಳವಾದ ವಿಶ್ರಾಂತಿ ಮಾಡುವಾಗ, ಆಳವಾದ ಉಸಿರಾಟವನ್ನ ಮಾಡುವಾಗ ನರ್ವಸ್ ಸಿಸ್ಟಮ್ನ ಕೂಡ ಕಾಮ್ ಆಗತ್ತೆ, ಕೂಲ್ ಆಗುತ್ತೆ. ಇದೆಲ್ಲದರಿಂದಾಗಿ ಸ್ಟ್ರೆಸ್ ಕಡಿಮೆ ಮಾಡಬಹುದು, ಬಿ ಪಿ ಕಂಟ್ರೋಲ್ಗೆ ಸಹಾಯ ಆಗತ್ತೆ, ವಿಶ್ರಾಂತಿ ಸಿಗತ್ತೆ, ಧ್ಯಾನ ಮಾಡೋದ್ರಿಂದಾಗಿ ಧೈರ್ಯ ಬರುತ್ತೆ, ಲೋನ್ಲಿನೆಸ್ ಒಂಟಿತನ ಅದು ಹೊರಟೋಗುತ್ತೆ, ಕೀಳರಿಮೆ ಹೊರಟೋಗುತ್ತೆ, ಆಂಗ್ಸೈಟಿ ಕೋಪ ಸಿಟ್ಟು ಕಡಿಮೆ ಆಗತ್ತೆ. ಶವಾಸನ ಮತ್ತು ವಿಶ್ರಾಂತಿ ಕ್ರಿಯೆಗಳು ಉತ್ತಮ ನಿದ್ದೆಯನ್ನು ಪಡಲಿಕ್ಕೆ ಸಹಾಯ ಮಾಡುತ್ತೆ. ಓಲ್ಡ್ ಏಜ್ ಅಲ್ಲಿ ನಿದ್ದೆ ಸಮಸ್ಯೆ ಕೂಡ ಒಂದು ದೊಡ್ಡ ಸಮಸ್ಯೆ, ಹಾಗಾಗಿ ನಿದ್ದೆ ಮಾಡೋದು ಕೂಡ ಬಹಳ ಮುಖ್ಯ. ನಿದ್ದೆಗೆ ಯೋಗ ಸಹಾಯ ಮಾಡುತ್ತೆ. ಆದರೆ ಕೆಲವು ಮುಖ್ಯ ಎಚ್ಚರಿಕೆಗಳನ್ನು ನಾವು ಇಲ್ಲಿ ವಹಿಸ್ಕೊಳ್ಬೇಕು. ಒಂದು, ಸಡನ್ ಆಗಿ ಬೆಂಡಿಂಗ್ ಮಾಡೋದನ್ನು ತಪ್ಪಿಸಬೇಕು, ನಿಧಾನವಾಗಿ ಮಾಡಬೇಕು, ಫೋರ್ಸ್ಫುಲ್ ಸ್ಟ್ರೆಚಿಂಗನ್ನು ಮಾಡಲಿಕ್ಕೆ ಹೋಗಬಾರ್ದು. ಬ್ಯಾಲೆನ್ಸ್ ಇಶ್ಯೂ ಇದ್ದರೆ ಸಪೋರ್ಟ್ ಬಳಸಬೇಕು, ಗೋಡೆ ಸಪೋರ್ಟನ್ನು ತೆಗೆದುಕೊಳ್ಬೇಕು. ಯೋಗ ಕಾಂಪಿಟೇಷನ್ ಅಲ್ಲ, ಅವ್ರ ಹಾಗೆ ನಾನು ಮಾಡಬೇಕು ಅಂತಲ್ಲ. ನಮ್ಮ ಹತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತಾ ಬಂದರೆ, ಬಿ ಕೆ ಎಸ್ ಅಯ್ಯಂಗಾರ್ ಅಷ್ಟು ದೊಡ್ಡ ಯೋಗ ಪಟ್ಟು, ಅವ್ರಿಗೆ ಏಜ್ ಆದಮೇಲೆ ಯೋಗವನ್ನು ಕಲಿಯಕ್ಕೆ ಶುರು ಮಾಡಿದ್ರು. ಹಾಗಾದರೆ ನಿಧಾನವಾಗಿ ನಾವೆಲ್ಲರೂ ಕೂಡ, ಏಜ್ ಆದವರು ಕೂಡ ಯೋಗವನ್ನು ಈಗಲೂ ಲೇಟ್ ಆಗಿಲ್ಲ, ಕಲಿಯಕ್ಕೆ ಶುರು ಮಾಡೋಣ, ನಮ್ಮ ಆರೋಗ್ಯವನ್ನು ಹೆಚ್ಚು ಮಾಡಿಕೊಳ್ಳೋಣ. ಧನ್ಯವಾದಗಳು.
1: ಇದುವರೆಗೆ ಮಾತನಾಡಿದವರು ವೈದ್ಯಕೀಯ ನಿರ್ದೇಶಕರು ನಿಸರ್ಗಮನೆ ವೇದಾ ವೆಲ್ನೆಸ್ ಸೆಂಟರ್ ಶಿರಸಿಯ ಡಾಕ್ಟರ್ ವೆಂಕಟರಮಣ ಹೆಗಡೆ. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ ವೇದಾ ವೆಲ್ನೆಸ್ ಸೆಂಟರ್ ಸಿರಸಿ. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434. ಪ್ರಸ್ತುತಿ ರಾಖಿ ಹಾನಗಲ್. ಕಾರ್ಯಕ್ರಮ ನಿರ್ವಹಣೆ ಮಂಜುಳಾ ಪುರಾಣೇಕ್.

0: ಆಕಾಶವಾಣಿ ಧಾರವಾಡ ಚಿತ್ರಗೀತೆಗಳು.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: शुद्धता से भरा निर्मा शुद्ध नमक।
1: ಕಸ್ತೂರಿ ಶಂಕರ್ ಅವರ ಸ್ವರದಲ್ಲಿ ಕೇಳಿ ಬಿಳಿ ಹೆಂಡತಿ ಚಿತ್ರದ ಗೀತೆ.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಇವರ ಸ್ವರದಲ್ಲಿ ಕೇಳಿ ಬೆಳ್ಳಿ ಮೋಡ ಚಿತ್ರದ ಗೀತೆ.

0: ಬಲವಾದ ಮತ್ತು ದೀರ್ಘಕಾಲ ಬಾಳುವ ರಸ್ತೆಗಳನ್ನು ನಿರ್ಮಿಸಲಾಗುತ್ತದೆ. ಬಳಕೆಯಾದ ಮತ್ತು ಒಡೆದ ಗಾಜಿನ ವಸ್ತುಗಳನ್ನು ಮರುಬಳಕೆ ಮಾಡಿ ಹೊಸ ಬಾಟಲಿಗಳು, ನಿರ್ಮಾಣ ಸಾಮಗ್ರಿಗಳು, ಅಲಂಕಾರಿಕ ವಸ್ತುಗಳು ಮತ್ತು ಫೈಬರ್ ಗ್ಲಾಸ್ ಇನ್ಸುಲೇಷನ್ ತಯಾರಿಸಲಾಗುತ್ತದೆ. ಲೋಹಗಳನ್ನು ಕರಗಿಸಿ ಹೊಸ ಯಂತ್ರ ಭಾಗಗಳು, ವಿದ್ಯುತ್ ಉಪಕರಣಗಳು, ನಿರ್ಮಾಣ ಸಾಮಗ್ರಿಗಳು ಮತ್ತು ಪಾನೀಯದ ಡಬ್ಬಿಗಳನ್ನು ತಯಾರಿಸಲಾಗುತ್ತದೆ. ಭಾರತದಲ್ಲಿ ಲೋಹ ಮರುಬಳಕೆಯ ಪ್ರಸಿದ್ಧ ಉದಾಹರಣೆ ಎಂದರೆ ಭಾರತದ ಮೊದಲ ವಿಮಾನ ವಾಹಕ ನೌಕೆ INS ವಿಕ್ರಾಂತ್. ಸೇವೆಯಿಂದ ನಿವೃತ್ತಿಯಾದ ನಂತರ ಆ ನೌಕೆಯಿಂದ ಪಡೆದ ಲೋಹಗಳನ್ನು ಕೈಗಾರಿಕಾ ಬಳಕೆ ಮತ್ತು ವಾಹನಗಳ ತಯಾರಿಕೆಗೆ ಮರುಬಳಕೆ ಮಾಡಲಾಯಿತು. ಇತ್ತೀಚಿನ ದಿನಗಳಲ್ಲಿ ಎಲೆಕ್ಟ್ರಾನಿಕ್ ತ್ಯಾಜ್ಯ ಅಥವಾ ಇ-ವೇಸ್ಟ್ ಮರುಬಳಕೆಯು ಬಹಳ ಮಹತ್ವ ಪಡೆದುಕೊಂಡಿದೆ. ಹಳೆಯ ಮೊಬೈಲ್ಗಳು, ಕಂಪ್ಯೂಟರ್ಗಳು ಮತ್ತು ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ ಇರುವ ಲೋಹಗಳನ್ನು ಮರುಪಡೆಯುವ ತಂತ್ರಜ್ಞಾನ ಅಭಿವೃದ್ಧಿಯಾಗಿದೆ. ಇದರಿಂದ ಅಮೂಲ್ಯ ಲೋಹಗಳ ಉಳಿವು ಸಾಧ್ಯವಾಗುತ್ತಿದೆ. ಮರುಬಳಕೆ ತಂತ್ರಜ್ಞಾನವು ಅನೇಕ ಮಹತ್ವದ ಪ್ರಯೋಜನಗಳನ್ನು ಒದಗಿಸುತ್ತದೆ. ಇದು ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡುವುದರ ಜೊತೆಗೆ ಪ್ರಕೃತಿ ಸಂಪನ್ಮೂಲಗಳ ಸಂರಕ್ಷಣೆಗೆ ಸಹಾಯ ಮಾಡುತ್ತದೆ. ಮರುಬಳಕೆಯಿಂದ ವಿದ್ಯುತ್ ಹಾಗೂ ಇಂಧನ ಉಳಿತಾಯವಾಗುತ್ತದೆ ಮತ್ತು ಕಸದ ಪ್ರಮಾಣ ಕಡಿಮೆಯಾಗುವುದರಿಂದ ನಗರಗಳು ಹೆಚ್ಚು ಸ್ವಚ್ಛವಾಗುತ್ತವೆ. ಇದರ ಜೊತೆಗೆ ಮರುಬಳಕೆ ಕೈಗಾರಿಕೆಗಳು ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಮೂಲಕ ಆರ್ಥಿಕ ಬೆಳವಣಿಗೆಗೂ ಸಹಕಾರಿಯಾಗುತ್ತವೆ. ಇಂದಿನ ಅನೇಕ ನಗರಗಳಲ್ಲಿ ವೇಸ್ಟ್ ಟು ಎನರ್ಜಿ ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಬಳಸಲಾಗುತ್ತಿದೆ. ಈ ತಂತ್ರಜ್ಞಾನದ ಮೂಲಕ ತ್ಯಾಜ್ಯವನ್ನು ಉಪಯೋಗಿಸಿ ವಿದ್ಯುತ್ ಮತ್ತು ಇಂಧನವನ್ನು ಉತ್ಪಾದಿಸಲಾಗುತ್ತಿದೆ. ಇದು ಪರಿಸರ ಸ್ನೇಹಿ ವಿಧಾನವಾಗಿದ್ದು ಭವಿಷ್ಯದಲ್ಲಿ ಇನ್ನಷ್ಟು ಉಪಯುಕ್ತವಾಗಲಿದೆ. ಆದರೆ ಮರುಬಳಕೆ ಯಶಸ್ವಿಯಾಗಲು ಜನರ ಸಹಕಾರ ಅತ್ಯಂತ ಮುಖ್ಯವಾಗಿದೆ. ಶಾಲೆಗಳು, ಕಾಲೇಜುಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಮರುಬಳಕೆ ಕುರಿತು ಜಾಗೃತಿ ಮೂಡಿಸುವುದು ಬಹಳ ಅಗತ್ಯವಾಗಿದೆ. ವಿದ್ಯಾರ್ಥಿಗಳು ಪರಿಸರ ಸಂರಕ್ಷಣೆಯ ದೂತರಾಗಿ ಕೆಲಸ ಮಾಡಬೇಕು. ರೆಡ್ಯೂಸ್, ರಿಯೂಸ್, ರೀಸೈಕಲ್ ಎಂಬ ತತ್ವವನ್ನು ಪಾಲಿಸಿ ಸ್ವಚ್ಛ ಮತ್ತು ಹಸಿರು ಭಾರತದ ನಿರ್ಮಾಣಕ್ಕೆ ಕೈಜೋಡಿಸೋಣ.
1: ಮರುಬಳಕೆಯ ತಂತ್ರಜ್ಞಾನ, ಈ ಬಗ್ಗೆ ಮಾತನಾಡಿದವರು ಪ್ರೊಫೆಸರ್ ಗುರುನಾಥ್ ಮೇವುಂಡಿ. ಇವತ್ತಿನ ಸಂಚಿಕೆಯ ಪ್ರಶ್ನೆ, ತ್ಯಾಜ್ಯದಿಂದ ವಿದ್ಯುತ್ ಅಥವಾ ಇಂಧನವನ್ನು ಉತ್ಪಾದಿಸುವ ತಂತ್ರಜ್ಞಾನಕ್ಕೆ ಏನೆಂದು ಹೆಸರು?

0: ಇದುವರೆಗೆ ಶಂಕರ್ ಕಬಾಡಿ ಅವರ ವಯಲಿನ್ ವಾದನದಲ್ಲಿ ರಾಗ್ ಚಾರುಕೇಶಿ ಕೇಳಿದಿರಿ. ತಬ್ಲಾ ಸಾಥ್ ನೀಡಿದವರು ಡಾಕ್ಟರ್ ರಾಚಯ್ಯ ಹಿರೇಮಠ್. ಆಕಾಶವಾಣಿ ಧಾರವಾಡ.
1: ಆತ್ಮೀಯ ಕೇಳುಗರೆ,
2: ಯೋಗ ಪೂರ್ಣ ಧರಣಿ.
1: ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ. ಆಕಾಶವಾಣಿ ಧಾರವಾಡ.

0: ಸ್ವಸ್ಥ ಜೀವನಕ್ಕಾಗಿ ನಿತ್ಯಯೋಗ ಪ್ರಾಯೋಜಿತ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಯೋಗ ಶಿಕ್ಷಣ, ಯೋಗ ಚಿಕಿತ್ಸೆ ಹಾಗೂ ರೋಗದಿಂದ ನಿರೋಗದೆಡೆಗೆ ಕರೆದೊಯ್ಯುತ್ತಿದೆ ಪರಮಹಂಸ ಯೋಗಪೀಠ ಧಾರವಾಡ. ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಮಾತನಾಡುತ್ತಾರೆ ಡಾಕ್ಟರ್ ಶೋಭಾ ಹುಲಿಕಟ್ಟಿಯವರು.
1: ಆತ್ಮೀಯರಿಗೆ ನಮಸ್ಕಾರ. ನಿನ್ನೆ ನಾವು ಯೋಗ ಚಿಕಿತ್ಸೆಯಲ್ಲಿ ಶವಾಸನದ ಕುರಿತು ವಿಚಾರ ಮಾಡಿದ್ವಿ. ಇವತ್ತು ಒಟ್ಟಾರೆ ಈ ಯೋಗ ಚಿಕಿತ್ಸೆಯನ್ನ ಯಾವ ಉದ್ದೇಶಕ್ಕಾಗಿ ಅಳವಡಿಸಿಕೊಳ್ಳಬೇಕಾಗ್ತದೆ ಅನ್ನೋದ್ರ ಬಗ್ಗೆ ನೋಡೋಣ. ಸಾಮಾನ್ಯ ನಾವು ಆಸ್ಪತ್ರೆಗಳಿಗೆಲ್ಲ ಹೋಗಿರ್ತೀವಿ, ಅಂದ್ರೆ ರೋಗ ಅಂದ್ರೆ ಆಸ್ಪತ್ರೆಗೆ ಹೋಗೋದೇ ಅಲ್ಲ, ಹೋಗಿರ್ತೀವಿ. ನಾವು ಆಸ್ಪತ್ರೆಗೆ ಹೋಗೋದಕ್ಕಿಂತ ಮೊದ್ಲೇನೆ ನಮ್ಮ ಒಂದು ಜೀವನ ಪದ್ಧತಿಯನ್ನ ಸರಿಪಡಿಸಿಕೊಳ್ಳೋದ್ರಿಂದ ನಾವು ಅನೇಕ ತೊಂದರೆಗಳನ್ನ ನಿವಾರಿಸಿಕೊಳ್ಳಬಹುದಾಗಿರ್ತದೆ. ಅದನ್ನ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಈಗ ಡಯಾಬಿಟಿಸ್ ಅದ, ಮತ್ತೆ ಹೈಪರ್ ಟೆನ್ಷನ್ ಅದ, ಆರ್ಥರೈಟಿಸ್ ಅದ, ಅನೇಕ ನೋವುಗಳಿದ್ದಾವ. ಇವೆಲ್ಲ ಒಂದೇ ಸಾರಿ ಶರೀರದಲ್ಲಿ ಆರಂಭ ಆಗುವುದಿಲ್ಲ. ಮಾನಸಿಕ ತೊಂದರೆಗಳಾದಂತಹ ಡಿಪ್ರೆಷನ್, ಎಂಗ್ಸೈಟಿ, ಬೈಪೋಲಾರ್ ಇವೆಲ್ಲ ಒಂದೇ ಸಾರಿ ಆರಂಭ ಆಗುವುದಿಲ್ಲ. ಅನೇಕ ದಿನಗಳವರೆಗೆ ಬಹುಕಾಲ ನಮ್ಮ ಶರೀರ ನಮಗೆ ಒಂದು ಅಲಾರಾಮ್ ಅನ್ನ ಕೊಡ್ತಾನೆ ಇರ್ತದೆ. ನಾವು ಅದನ್ನ ಇಗ್ನೋರ್ ಮಾಡಿರ್ತೀವಿ, ನಾವು ಅದನ್ನ ಉಪೇಕ್ಷೆ ಮಾಡಿ ಆ ಪದ್ಧತಿಯನ್ನೇ ಮುಂದುವರಿಸ್ತಿರ್ತೀವಿ. ಈ ಉಪೇಕ್ಷೆ ಒಂದು ದಿನ ರೋಗ ಆಗಿ ಮಾರ್ಪಡುತ್ತದೆ, ಅವಾಗ ನಾವು ಆಸ್ಪತ್ರೆಗೆ ಹೋಗ್ತೀವಿ. ಅದಕ್ಕಿಂತ ಮೊದಲು ನಮ್ಮ ಶರೀರದ ಬಗ್ಗೆ, ನಮ್ಮ ಮಾನಸಿಕ ಸ್ಥಿತಿಗತಿಯ ಬಗ್ಗೆ ನಮಗೆ ಒಂದು ಎಚ್ಚರ ಇರಬೇಕಾಗ್ತದೆ. ಅದನ್ನೇ ಸೆಲ್ಫ್ ಅವೇರ್ನೆಸ್ ಅಂತ ಹೇಳ್ತಾರೆ. ಚಿಕಿತ್ಸೆಯ ಮೂಲಭೂತ ಉದ್ದೇಶ ಯಾವುದು ಅಂದ್ರೆ ನಮ್ಮ ಬಗೆಗೆ ನಮಗೆ ಅರಿವನ್ನ ಮೂಡಿಸೋದು. ಅದನ್ನ ಬಿಟ್ರೆ ಮತ್ತೊಂದು ಉದ್ದೇಶ ಏನಂದ್ರೆ ಮನಸ್ಸನ್ನ ಶಾಂತಗೊಳಿಸುವ ಮೂಲಕ ನಾವು ಇರುವಂತ ನಮಗೆ ಬೇಕಾದಂತ ಶಾರೀರಿಕ ಸ್ಥಿತಿಯನ್ನ ಮತ್ತು ಮಾನಸಿಕ ಸ್ಥಿತಿಯನ್ನ ಮುಂದುವರಿಸಿಕೊಂಡು ಹೋಗುದು. ಇದು ಕೂಡ ಚಿಕಿತ್ಸೆಯ ಉದ್ದೇಶ. ಮತ್ತೊಂದು ಏನಂದ್ರೆ ಮುಂದೆ ರೋಗಗಳು ಬರಲಾರದ ಹಾಗೆ, ಮುಂದೆ ತೊಂದರೆಗಳು ಬರಲಾರದ ಹಾಗೆ ನಮ್ಮನ್ನ ನಾವು ಕಾಪಾಡಿಕೊಳ್ಳೋದು. ಹಾಗಾಗಿ ಯೋಗ ಚಿಕಿತ್ಸೆಯ ಉದ್ದೇಶಗಳನ್ನ ಮೂರು ಮುಖ್ಯ ವಿಚಾರಗಳಲ್ಲಿ ಹೇಳಲಾಗ್ತದೆ. ಒಂದು ಪ್ರಿವೆಂಟಿವ್ ಅಂದ್ರೆ ಮುಂದೆ ರೋಗ ಬರಲಾರದ ಹಾಗೆ ತಡೆಗಟ್ಟೋದು. ಮತ್ತೊಂದು ಕ್ಯೂರೇಟಿವ್ ಅಂದ್ರೆ ರೋಗ ಬಂದ ಮೇಲೆ ಅದಕ್ಕೆ ಯಾವ ಒಂದು ಹೊರಗಿನ ಕೆಮಿಕಲ್ಗಳ ಇಂಟರ್ವೆನ್ಷನ್ ಇಲ್ಲದೆ ನಾವೇ ನಮ್ಮ ರೋಗಗಳಿಗೆ ಚಿಕಿತ್ಸೆಯನ್ನ ಕೊಟ್ಕೊಳ್ಳೋದು. ಮತ್ತೊಂದು ಉದ್ದೇಶ ಏನು ಅಂದ್ರೆ ಪ್ರಮೋಟಿವ್ ಅಂದ್ರೆ ನಮ್ಮ ಶರೀರ ಆರೋಗ್ಯವಾಗಿರ್ಲಿಕ್ಕೆ, ಮನಸ್ಸು ಆನಂದದಿಂದ ಇರಲಿಕ್ಕೆ ಯಾವ ರೀತಿ ಯೋಗವನ್ನ ಮಾಡಬೇಕು ಅನ್ನೋದನ್ನ ಅಳವಡಿಸಿಕೊಳ್ಳೋದು ಈ ಪ್ರಮೋಟಿವ್ ಎನ್ನುವಂತ ಉದ್ದೇಶವನ್ನ ಒಳಗೊಂಡದ. ಅಂದ್ರೆ ನಾವು ಚಿಕಿತ್ಸೆಯನ್ನ ಯಾಕೆ ಕೊಡ್ತೀವಿ ಹಂಗಿದ್ರೆ ಮುಂಜಾಗ್ರತೆಗಾಗಿ, ಚಿಕಿತ್ಸೆಗಾಗಿ, ಮತ್ತೆ ಮುಂದೆ ಯಾವ ರೋಗನೂ ಬರದಂತೆ ಆರೋಗ್ಯದಿಂದ ಇರಲಿಕ್ಕಾಗಿ ಯೋಗ ಚಿಕಿತ್ಸೆಯನ್ನ ಕೊಡಲಾಗ್ತದೆ. ಈಗ ಹಾಗಿದ್ರೆ ಯಾವ್ಯಾವ ರೋಗಗಳಿಗೆ ನಾವು ಚಿಕಿತ್ಸೆ ಮಾಡಬಹುದು ಅದನ್ನ ಒಂದ್ಸಾರಿ ನೋಡೋಣ. ಸಾಮಾನ್ಯವಾಗಿ ನಮ್ಮ ಶರೀರಕ್ಕೆ ಬರುವ ರೋಗಗಳನ್ನ ಆಯುರ್ವೇದ ಶಾಸ್ತ್ರ ವಿಭಾಗ ಮಾಡುತ್ತದೆ. ಒಂದು ಆದಿಜ ವ್ಯಾಧಿ, ಇನ್ನೊಂದು ಅನಾದಿಜ ವ್ಯಾಧಿ. ಅಂದ್ರೆ ಬಹುತೇಕ ರೋಗಗಳು ಮನಸ್ಸಿನಿಂದನೇ ಹುಟ್ಟುತ್ತವೆ ಅಂತ. ಆಧುನಿಕ ವೈದ್ಯ ವಿಜ್ಞಾನ ಕೂಡ ಇದನ್ನ ಪುಷ್ಟೀಕರಿಸುತ್ತದೆ. ಸೈಕೋಸೊಮ್ಯಾಟಿಕ್ ರೋಗಗಳು ಅಂತ ಹೇಳಿ, ಅಂದ್ರೆ ಮನೋದೈಹಿಕ ವ್ಯಾಧಿಗಳು ಅಂತ. ಯಾವ ಯಾವ ರೋಗಗಳು ಮನಸ್ಸಿನ ಒತ್ತಡದ ಮೂಲಕ ಉತ್ಪನ್ನವಾಗ್ತವಲ್ಲ ಅವುಗಳನ್ನ ಮನೋದೈಹಿಕ ರೋಗಗಳು.

0: ಅಂತ ಹೇಳ್ತಾರೆ. ಇನ್ನು ಆಯುರ್ವೇದ ಹೇಳದಾಗೆ ಅನಾದಿಜ ವ್ಯಾಧಿ ಅಂದ್ರೆ ಯಾವುದು? ವಾತಾವರಣದಲ್ಲಿ ಆಗುವಂತಹ ಬದಲಾವಣೆಗಳಿಂದ ಬರುವಂತಹ ರೋಗಗಳು, ಜ್ವರ, ಕೆಮ್ಮು, ನೆಗಡಿ. ವಾತಾವರಣ ಸರಿಯಾದ ಮೇಲೆ ಮತ್ತವು ನಮ್ಮಿಂದ ಹೋಗಿಬಿಡ್ತಾವ, ಇವು ಅನಾದಿಜ. ಇನ್ನು ಆದಿಜ ವ್ಯಾಧಿಯಲ್ಲೇ ಮತ್ತೆ ಎರಡು ವರ್ಗೀಕರಣ ಇದೆ, ಅದೇನು ಅಂದ್ರೆ ಸಾರ ಮತ್ತೆ ಸಾಮಾನ್ಯ ಅಂತ. ಸಾರ ಅಂದ್ರೆ ನಮ್ಮ ಪೂರ್ವಜರಿಂದ ಬರುವಂತದ್ದು, ಅದನ್ನ ಹೆರಿಡಿಟಿ ಡಿಸೀಸಸ್ ಅಂತ ಹೇಳ್ತಾರೆ. ಇನ್ನು ಸಾಮಾನ್ಯ ಅಂದ್ರೆ ನಮ್ಮ ಈಗಿನ ಬದುಕಿನ ಪದ್ಧತಿಯಲ್ಲಿ ವ್ಯತ್ಯಾಸ ಆಗಿರೋದ್ರಿಂದ ನಮಗೆ ಬರಬಹುದಾದಂತ ರೋಗಗಳು. ಇವುಗಳನ್ನ ಸಾಮಾನ್ಯವಾಗಿ ಒತ್ತಡ ಜನ್ಯ ರೋಗಗಳು ಅಂತಾನೆ ಕರೀತಾರೆ, ಅಂದ್ರೆ ಸ್ಟ್ರೆಸ್ ರಿಲೇಟೆಡ್ ಅಥವಾ ಸ್ಟ್ರೆಸ್ ಇಂಡ್ಯೂಸ್ಡ್ ಡಿಸೀಸಸ್ ಅಂತ, ಅಥವಾ ಡಿಸಾರ್ಡರ್ಸ್ ಅಂತ ಕರೀತಾರೆ. ಇದಕ್ಕೂ ಕೂಡ ಯೋಗ ಚಿಕಿತ್ಸೆಯನ್ನ ಕೊಡಬಹುದು. ಅದೇನು ಅಂತ ನಾಳೆ ದಿನ ನೋಡೋಣ.
1: ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಮಾತನಾಡಿದವರು ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಯೋಗ ಶಿಕ್ಷಣ, ಯೋಗ ಚಿಕಿತ್ಸೆ ಹಾಗೂ ರೋಗದಿಂದ ನಿರೋಗದೆಡೆಗೆ ಕರೆದೊಯ್ಯುತ್ತಿದೆ ಪರಮಹಂಸ ಯೋಗಪೀಠ ಧಾರವಾಡ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪರಮಹಂಸ ಯೋಗಪೀಠ ದೂರವಾಣಿ ಸಂಖ್ಯೆ 9900451397.
2: ಆಕಾಶವಾಣಿ ಧಾರವಾಡ.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಪ್ಲಾಟ್ಫಾರ್ಮ್ ನಂಬರ್ 2 ಸೆ ಚಲನೆ ವಾಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಕೆ ಯಾತ್ರಿ.
2: ನಾನಿಲ್ಲಿದ್ದೀನಿ.
3: ನಿನ್ನನ್ನಲ್ಲ, ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು,
4: ಬುದ್ಧಿ ಚಾರ್ಜ್ ಮಾಡೋ.
5: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
4: ನೋಡಿದ್ಯಾ
3: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ.
6: ನೋ ಸಿಗ್ನಲ್.
5: ಈಗೇನ್ ಮಾಡ್ತೀಯಾ?
3: ಫ್ರೀ ವೈಫೈ ಇದೆಯಲ್ಲ.
4: ಪೆದ್ದು ಸುಧಾರಿಸ್ಕೋ.
5: ಪೇಮೆಂಟ್ಸ್ ಗಾಗಿ ನೋ ಓಪನ್ ವೈಫೈ
3: ಅಂದ್ರೆ ಫ್ರಾಡ್ ಗೆ ಮಾಡಿ. ಬೈ ಬೈ.
5: RBI ಹೇಳುತ್ತೆ,
4: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
7: ಈಗ ಕೇಳಿ ಚೈತ್ರಾ ಭಾಗವತ್ ಅವರು ಹಾಡಿರುವ ಸುಗಮ ಸಂಗೀತ. ಮೊದಲಿಗೆ ಡಾಕ್ಟರ್ NS ಲಕ್ಷ್ಮೀನಾರಾಯಣ್ ಭಟ್ ಅವರ ರಚನೆ.

0: ಇದುವರೆಗೆ ಚೈತ್ರಾ ಭಾಗವತ್ ಅವರು ಹಾಡಿರುವ ಸುಗಮ ಸಂಗೀತ ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: They say the view from the top changes everything. But for a few, the view from the clouds is the only one that matters. The Indian Air Force invites applications for commissioned officers through AFCAT 2 of 2026. Registrations open on May 20th, 2026. Visit afcat.edcil.co.in and take the first step toward the blue.
2: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
3: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
2: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
3: ಹಾಗಾದ್ರೆ ಸರಿಯಾದ ನಂಬರ್
2: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
3: ನೀವು ಉಳಿಸಿ ಬಿಟ್ರಿ ಅಕ್ಕ,
2: ಕೆಲ್ಸದಿಂದಲ್ಲ.
3: ಮಾಡ್ತೀನಿ. RBI ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು. ಜೊತೆಗೆ ಚಂದುಕಾಕಾ ಸರಾಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
6: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14th ಮಾತ್ರ. ಭೇಟಿ ನೀಡಿ ಚಂದುಕಾಕಾ ಸರಾಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
0: ಇನ್ನು ಮುಂದೆ ಕೇಳಿ ಭಕ್ತಿ ಸಂಗೀತದ ಕಾರ್ಯಕ್ರಮ ಅರ್ಪಣ. ಮೊದಲಿಗೆ ಕೇಳಿ ಮೇಘನಾ ವಿ ಬೆಂಗಳೂರು ಅವರು ಹಾಡಿರುವ ಕನಕದಾಸರ ಕೃತಿ.

0: ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
2: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999127.
3: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ
4: ವಾಹ್ಬಿದ್ರು.
5: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಕಾರ್ಯಕ್ರಮ ಹಲೋ ಅಭಿಲಾಷ. ನಮ್ಮ ಮೊದಲನೇ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ ಹಲೋ ಹಲೋ
7: ಹಲೋ ಮೇಡಮ್.
0: ಹಾ, ಯಾರು ಮಾತಾಡೋದು? ಹಲೋ ಹೇಳಿ, ಯಾರು ಮಾತಾಡೋದು?
7: ನನ್ನ ಹೆಸರು ಯಲ್ಲಪ್ಪ ಅಂತ ಮೇಡಮ್.
0: ಹಾ, ಯಲ್ಲಪ್ಪ ಅವ್ರು ಎಲ್ಲಿಂದ ಮಾತಾಡ್ಲಿಕ್ಕತ್ತೀರಿ? ಹಲೋ ಹಲೋ, ನಮಸ್ತೆ. ಹಾ ಹೇಳ್ರಿ, ಎಲ್ಲಿಂದ? ಹಾ ಹೇಳ್ರಿ, ಈರಣ್ಣ ಅವ್ರ. ಏನತ್ರಿ?
7: ಸಸತಂದ ಸೌಭಾಗ್ಯ ಚಿತ್ರದಲ್ಲಿ ರವಿವರ್ಮನ ಕುಂಚಗಕಲೆಯಲ್ಲಿ
0: ಆ ಹಾಡ್ಬೇಕಾ? ಓಕೆ, ತಮ್ಮ ಮೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೇವೆ, ಕೇಳ್ರಿ.
7: ಶುಭ ದಿನ ತಮಗೆ. ನಮಸ್ಕಾರ.
0: ತಮಗೂ ನಮಸ್ಕಾರ.

0: ನಮ್ಮ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ,
1: ನಮಸ್ತೆ ರೀ
0: ನಮಸ್ತೆ.
1: ಮೇಡಮ್, ಇಲ್ಲಿಂದ ಹಿರೇಮಠ್ ಮಾತಾಡ್ತಾ ಇದ್ದೆ, ರಾಯಬಾಗಲ್.
0: ಹಾಂ ಹೇಳ್ರಿ. ಹಲೋ,
1: ಹಾಂ ಮೇಡಮ್, ಶಿವಲಿಂಗ ಹಿರೇಮಠ್ ಮಾತಾಡ್ತಾರೆ ಮೇಡಮ್ ರೀ.
0: ಹಾಂ ಹೇಳ್ರಿ. ಶಿವಲಿಂಗಯ್ಯ ಅವರ?
1: ಆರಾಮದ್ರಿ ಮೇಡಮ್ ರೀ?
0: ಆರಾಮ್ ರೀ, ನೀವು ಆರಾಮಿದ್ದೀರಿ?
1: ನಾವು ಆರಾಮದ್ರಿ ಮೇಡಮ್ ರೀ.
0: ಹಾಂ
1: ಮೇಡಮ್, ನನ್ನ ಚಿತ್ರ ಗಂಧದ ಗುರಿ ರೀ.
0: ಹಾಂ ರೀ.
1: ಅದರಲ್ಲಿ ರಾಜ್ಕುಮಾರ್ ಅವ್ರು ಹೇಳಿದ ಗಂಧದ ಭಾಗ ಹೇಳ್ರಿ, ನಾವು ಆಡುವ ನೋಡಿ ಕನ್ನಡ ನೋಡಿ.
0: ಗಂಧದ ಗುಡಿ ಒಳಗ?
1: ಹಾ, ಮೊನ್ನೆ ಅಷ್ಟೇ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡಿದೇವಲ್ರಿ, ಆ ಸಂದರ್ಭದಾಗಿ ಈ ಹಾಡ ಕೇಳ್ಬೇಕಂತೇಳಿ ನನ್ನ ಆಸೆ ರೀ.
0: ಹೊಸ ಗಂಧದ ಗುಡಿ ಒಳಗಿಂದ ಬೇಕಾ?
1: ಹ್ಞೂ ರೀ ಮೇಡಮ್, ಗಂಧದ ಗುಡಿ ಭಾಗ ಎರಡು ರೀ.
0: ಹಾಂ, ಏನು ಮಾಡ್ಕೊಂಡಿರಿ ತಾವು?
1: ಐತ್ರಿ ಮೇಡಮ್ ರೀ.
0: ತಾವೇನು ಮಾಡ್ತಾ ಇದ್ದೀರಾ ಅಂದೆ.
1: ಮೇಡಮ್, ನನ್ನ ವೃತ್ತಿಯಿಂದ ಆಂಗ್ಲ ಭಾಷೆ ಶಿಕ್ಷಕನಾಗಿ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಕೆಲಸ ಮಾಡ್ತೇನೆ.
0: ಹೌದಾ, ಸರಿ ಸರಿ. ಯಾವ ಹಾಡು ಬೇಕಂದ್ರಿ ಇದ್ರಾಗಿಂದ?
1: ಅದ್ರ ನಾವು ಆಡೋ ರಾಜ್ಕುಮಾರ್ ಅವರು ಹಾಡಿದ್ದೆ ನೋಡ್ರಿ,
0: ಹಾಂ
1: ನೋಡಿ ಗಂಧದ.
0: ಹಾಂ ಸರಿ ಸರಿ, ಆಯ್ತು. ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೇವೆ, ಕೇಳ್ರಿ.

0: ನಮ್ಮ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ
1: ಹಲೋ ರೀ,
0: ಹಲೋ ಹೇಳ್ರಿ, ಯಾರು ಮಾತಾಡೋದು? ಹಲೋ, ಹಾ, ತಮ್ಮ ಹೆಸರೇನು?
1: ಫಕೀರಪ್ಪ ರೀ.
0: ಫಕೀರಪ್ಪ, ಹೇಳ್ರಿ ಫಕೀರಪ್ಪ, ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕು ತಮಗೆ?
1: ತಾಯಿಯ ಮಡಿಲಲ್ಲಿ ಐತೆ ನೋಡ್ರಿ ಮೇಡಮ್, ಅಲ್ಲೊಂದು ಲೋಕ.
0: ತಾಯಿಯ ಮಡಿಲಲ್ಲಿ ಚಿತ್ರದ ತಾವೇನ್ ಮಾಡ್ಕೊಂಡಿದ್ದೀರಿ?
1: ಅಂಗಡಿ ಇಟ್ಕೊಂಡಿದ್ದೀರಿ?
0: ಹೌದಾ, ಹಾ ಹಾ. ಆಕಾಶವಾಣಿ ಎಲ್ಲ ಕಾರ್ಯಕ್ರಮ ಕೇಳ್ತೀರಿ?
1: ಕೇಳ್ತೀರಿ ಮೇಡಮ್.
0: ಹೌದಾ, ಸರಿ. ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೇವೆ, ಕೇಳ್ರಿ.
1: ಹಾ, ನಮಸ್ತೆ.
0: ನಮಸ್ಕಾರ.

0: ನಮ್ಮ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ
1: ಹಲೋ,
0: ಹಲೋ ಹೇಳಿ, ಯಾರು ಮಾತಾಡೋದು?
1: ನಮಸ್ಕಾರ, ಹುಬ್ಳಿ ಅಂದ್ರೆ ಮಾತಾಡೋದು ರೀ.
0: ಹಲೋ
1: ಅಶೋಕ್, ಅಶೋಕ್
0: ಅಶೋಕ್ ಹೇಳ್ರಿ. ಅಶೋಕ್ ಅವ್ರ
1: ಅಭಿಲಾಷ ಕಾರ್ಯಕ್ರಮ?
0: ಹೌದು. ಹಲೋ ಅಭಿಲಾಷ ಹೇಳಿ.
1: ರೌಡಿ ರಂಗಣ್ಣ ಆಗಿದೆ ಹಾಗೆ ಮೇಡಮ್.
0: ಹೌದು,
1: ರೌಡಿ ರಂಗಣ್ಣ, ಇದು ಪಿ ಬಿ ಶ್ರೀನಿವಾಸ್ ಎಸ್ ಜನಕ್ಕೆ ಹಾಡಿ.
0: ರೌಡಿ ರಂಗಣ್ಣ ಚಿತ್ರದ ಗೀತೆ ಬೇಕಾ?
1: ಹೌದು ರೀ.
0: ಯಾವ ಹಾಡು ಬೇಕು ಅದರಲ್ಲಿ?
1: ಅದರಲ್ಲಿ ಕಣ್ಣೆರಡು
0: ಸರಿ ಆಯ್ತು. ತಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೇವೆ, ಕೇಳ್ರಿ.
1: ಥ್ಯಾಂಕ್ ಯು ಮೇಡಮ್.

0: हेलो हेलो
1: हेलो
0: हेलो,
1: नमस्कार मैडम।
0: नमस्कार यार, ಮಾತಾಡೋದು
1: ಬೆಳಗಾವಿಯಿಂದ ವಿಜಯ್ ಕುಮಾರ್ ಬಸ್ ಮೈ।
0: ನೀವು ದಿನ ಕಾಲ್ ಮಾಡ್ತಿರ್ತೀರಲ್ಲ, ಬೇರೆದವರಿಗೆ ಅವಕಾಶವನ್ನು ಕೊಡೋಣಲ್ಲ ಇವತ್ತು.
1: ಈಗ ಮತ್ತೆ ಮಾತ್ರ ಮೇಡಮ್ ಮಾಡೇಳ್ರಿ।
0: ಅಲ್ಲಲ್ಲ, ನೀವು ಕಾಯಂ ಕೇಳುಗರಲ್ಲ, ನಮಗೆ ಯಾವಾಗೂ ಕರೆ ಮಾಡ್ತಿರ್ತೀರಿ, ಅದಕ್ಕೆ ಮತ್ತೆ
1: ಹೌದು
0: ಬೇರೆದವರು ಕರೆ ಮಾಡ್ತಿರ್ತಾರ, ಅವ್ರಿಗೆ ಯಾರಿಗಾರ ಅವಕಾಶ ಕೊಡೋಣಂತ ಇವತ್ತು.
1: ಕೊಡ್ರಿ ಮೇಡಮ್,
0: ಹಾಂ
1: ಕೊಡ್ರಿ।
0: ಹಾಂ
1: ಮಧುಮತಿ ಮೇಡಮ್ ಏನ್ರಿ ನೀವು?
0: ಹಾಂ, ಏನು?
1: ನೀವು ಮಧುಮತಿ ಮೇಡಮ್ ಅಂತ
0: ಹೌದು ಹೌದು, ಮಧುಮತಿ.
1: ಕಾರ್ಯಕ್ರಮ ಭಾಳ ಚೆಂದ ಕೊಡ್ತೀರಿ।
0: ಆಯ್ತು ರೀ, ಆಯ್ತು, ಧನ್ಯವಾದ. ಬೇರೆದವ್ರಿಗೆ ಕೇಳೋಣ ಅಂತ. ಓಕೆ,
1: ಧನ್ಯವಾದ, ನಮಸ್ಕಾರ ರೀ।
0: ನಮಸ್ಕಾರ. ಹಲೋ
1: ಮೇಡಮ್, ನಮಸ್ತೆ ಮೇಡಮ್,
0: ನಮಸ್ತೆ.
1: ನನ್ನ ಹೆಸರು ಯಲ್ಲಪ್ಪ ಅಂತ ಮೇಡಮ್, ಆಗಲೇ ಕರೆ ಕಟ್ ಆಯ್ತು
0: ಹೌದು
1: ಮತ್ತೆ.
0: ಹೌದು, ಹೇಳ್ರಿ ಯಲ್ಲಪ್ಪ ಅವ್ರೆ.
1: ಮೇಡಮ್, ನಾ ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿಂದ ಹೊನ್ನಳ್ಳಿಂದ ಮಾತಾಡ್ತಿದ್ದೀನಿ ಮೇಡಮ್.
0: ಹಾಂ ಹೇಳಿ, ತಮ್ಗೆ ಯಾವ ಗೀತೆಯನ್ನು ಪ್ರಸಾರ ಮಾಡಬೇಕು?
1: ಮೇಡಮ್, ನಮ್ಗೆ ವಾಲ್ಮೀಕಿ ಚಿತ್ರದಿಂದ ಮೈಲಾರಲಿಂಗೇಶ್ವರನ ಹಾಡಿದೆಯಲ್ಲ, ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ.
0: ವಾಲ್ಮೀಕಿ ಚಿತ್ರದ?
1: ಹಾಂ ಮೇಡಮ್, ಎಸ್ ಬಿ ಬಾಲಸುಬ್ರಹ್ಮಣ್ಯ ಅವ್ರು ಹಾಡಿದ್ದಾರೆ ನೋಡಿ ಮೇಡಮ್.
0: ಹಾಂ, ಯಾವ್ದು ಹಾಡ್ಬೇಕ್ರಿ?
1: ಮೈಲಾರಲಿಂಗೇಶ್ವರ ಮೇಡಮ್
0: ಹಾಡು ಯಾವ್ದಂದ್ರಿ?
1: ಇಲ್ಲ ಮೇಡಮ್,
0: ಯಾವ್ದು ಹಾಡ್ಬೇಕಂದ್ರಿ? ವಾಲ್ಮೀಕಿ ಚಿತ್ರದ ಹಾಡನ್ನು ಪ್ರಸಾರ ಮಾಡ್ತೇವೆ, ಕೇಳ್ರಿ.
1: ಅಲ್ಲ ಮೇಡಮ್, ಪೊಗರು ಚಿತ್ರ ಬರ್ತಾರೆ ನೋಡಿ.
0: ಯಾವುದು?
1: ಪೊಗರು ಚಿತ್ರದಿಂದ
0: ಪೊಗರು?
1: ಹಾಂ ಮೇಡಮ್, ಜೀವ ಕೊಟ್ಟವಳು ತುಚ್ಚಿಟ್ಟವಳು ಪ್ರಸಾರ ಮಾಡಿಬಿಡಿ ಮೇಡಮ್.
0: ಹಾಂ ಸರಿ, ಆಯಿತು. ನಿಮಗೆ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೇವೆ, ಕೇಳ್ರಿ.

ಇದುವರೆಗೆ ಹಲೋ ಅಭಿಲಾಷ ಕಾರ್ಯಕ್ರಮ ಕೇಳಿದಿರಿ. ಇನ್ನೂ ನಮ್ಮ ತುಂಬ ಜನ ಕೇಳುಗರು ಕರೆಗಳನ್ನು ಮಾಡ್ತಾ ಇದ್ದಾರೆ, ಆದರೆ ಸಮಯದ ಅಭಾವದಿಂದಾಗಿ ಎಲ್ಲರ ಕರೆಗಳನ್ನು ನಮಗೆ ಸ್ವೀಕರಿಸಲು ಆಗ್ತಾ ಇಲ್ಲ. ಹೊಸ ಹೊಸ ಕರೆಗಳನ್ನು ಮಾಡಿದವರಿಗೆ ಅವಕಾಶವನ್ನು ಕೊಡಬೇಕು. ಹಿಂಗಾಗಿ

0: ಕಾಯಂ ಕೇಳುಗರಿಗೆ ನಾವು ಮುಂದಿನ ಸರಿ ಕರೆ ಮಾಡ್ರಿ ಅಂತ ಹೇಳ್ತಾ ಇದ್ದೇವೆ. ತಾಂತ್ರಿಕ ಸಹಾಯ ನೀಡಿದವರು ಉಮೇಶ್. ಆಕಾಶವಾಣಿ ಧಾರವಾಡ.
1: ಆಕಾಶವಾಣಿ ಧಾರವಾಡ ಹಿರಿಯ ನಾಗರಿಕರಿಗಾಗಿ ಕಾರ್ಯಕ್ರಮ ಬಾಳಬುತ್ತಿ. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಬಾಳಬುತ್ತಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ಬಾಳಬುತ್ತಿ ಕಾರ್ಯಕ್ರಮದಲ್ಲಿ ಇಂದು ನಮ್ಮ ಹಿರಿಯ ಕೇಳುಗರಾದ ಶ್ರೀಯುತ ರಾಮಚಂದ್ರ ಧೋಂಗ್ಡೆ ಅವರೊಂದಿಗೆ ಮಾತು. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್.
2: ಮನುಷ್ಯನ ಉತ್ಸಾಹಕ್ಕೆ ಕಲಿಯುವಿಕೆಗೆ ವಯಸ್ಸಿನ ಮಿತಿ ಇಲ್ಲ. ಕಲಿಬೇಕು ಅನ್ನುವಂತ ಒಂದು ಆಸೆ ಮನುಷ್ಯನಲ್ಲಿ ಇತ್ತು ಅಂದ್ರೆ, ಮನಸ್ಸನ್ನ ಮಾಡಿದ ಅಂತಂದ್ರೆ ಆ ಕಲಿಯುವಿಕೆ ನಿರಂತರವಾಗಿ ನಡೀತಾನೆ ಇರ್ತದೆ. ಅದಕ್ಕೆ ನಮಗ್ ವಯಸ್ಸಾಯ್ತು ಅಂತೇಳಿ ಕೈ ಚೆಲ್ಲಿ ಕೂತ್ಕೊಳ್ಳುವಂತ ದಿನಾನೇ ಅಲ್ಲ. ಇದಕ್ಕೊಂದು ಉದಾಹರಣೆ ಅಂತಂದ್ರೆ ರಾಮಚಂದ್ರ ಧೋಂಗ್ಡೆ ಅವರು. ರಾಮಚಂದ್ರ ಧೋಂಗ್ಡೆ ಅವರಿಗೆ ಅಪರಿಮಿತವಾದ ಉತ್ಸಾಹ ಎಲ್ಲದರಲ್ಲೂ ಕೂಡ. ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಕಾರ್ಯಕ್ರಮದಲ್ಲಿ ಕೂತ್ಕೊಳ್ಬೇಕು, ಮಾತಾಡಬೇಕು, ಕೇಳಬೇಕು, ಆನಂದಿಸಬೇಕು, ಅಷ್ಟೇ ಅಲ್ಲದೆ ಆಕಾಶವಾಣಿಯ ಜೊತೆಗೆ ನಿರಂತರ ಒಡನಾಟವನ್ನು ಹೊಂದಿದವರು ರಾಮಚಂದ್ರ ಧೋಂಗ್ಡೆ ಅವರು. ನಮಸ್ಕಾರ ರಾಮಚಂದ್ರ ಧೋಂಗ್ಡೆ ಅವರು.
3: ನಮಸ್ಕಾರ.
2: ತಮ್ಮ ಮೂಲತಃ ಊರು, ಓದು, ಎಲ್ಲಿ ಕೆಲಸ ಮಾಡಿದ್ರಿ, ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡ್ತೀರೇನು?
3: ನಾನು ಆಗಿನ ಧಾರವಾಡ ಜಿಲ್ಲೆ ಇವತ್ತೇನು ಗದಗದೊಳಗೆ ಲಕ್ಕುಂಡಿ ರಾಜಧಾನಿ ಊರದು, ಅಲ್ಲೇ ನಾನು ಹುಟ್ಟಿದ್ದು. ನಮ್ಮ ತಂದೆಯವರು ವ್ಯಾಪಾರಿಗಳು, ಜಮೀನ್ದಾರರು. ಅವರು ಒಂದು 1906 ಕೋಆಪರೇಟಿವ್ ಸೊಸೈಟಿ ಸ್ಥಾಪನೆ ಮಾಡಿದ್ರು. ಅವಾಗ ಸಿದ್ದಪ್ಪ ಕಂಬಳಿ ಅವರು ಲಕ್ಕುಂಡಿಯೊಳಗೆ ಕಲೀಲಿಕ್ಕೆ ಬಂದಿದ್ರು ಅವರ ಅಕ್ಕರ ಹತ್ರ. ನಮ್ಮ ತಂದೆಯವರು ಅವ್ರಕ್ಕಿಂತ ಸೀನಿಯರ್. ಕಂಬಳಿಯವರು ಅಲ್ಲಿ ಕಲ್ತದ್ದು ಲಕ್ಕುಂಡಿ. ನಾನು ಮುಂದೆ ನಮ್ಮ ತಂದೆಯವರು ಸಾಧಾರಣ 45 ಸುಮಾರು ತೀರ್ಕೊಂಡ್ರು. ಅವರು ನಮ್ಮ ತಾಯಿ ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಿದ್ರು. ಅವರು ನಾವು 5-6 ಅಣ್ಣ ತಮ್ಮಗಳು. ಮುಲ್ಕಿ ಪರೀಕ್ಷೆ ಪಾಸ್ ಆದ ನಾನು 43. ನಮ್ಮ ತಾಯಿ ನನ್ನ ಕಟ್ಕೊಂಡು ಗದಿಗೆ ಬಂದು ಮುನ್ಸಿಪಲ್ ಹೈಸ್ಕೂಲ್ನೊಳಗೆ ಸೇರಿಸಿದ್ರು. ಅದಕ್ಕಿಂತ ಮೊದಲ ಕಂಬಳಿಯವರು ನನಗೆ ನ್ಯೂ ಇಂಗ್ಲಿಷ್ ಸ್ಕೂಲ್ನೊಳಗೆ 1 ಮಾಡಿಸಿದ್ರು. ಆದ್ರೆ ಇಲ್ಲಿ ಅನುಕೂಲತೆಗಳು ಇದ್ದಿಲ್ಲ ಅಂತ ನಾನು ಗದಗಿಗೆ ಬಂದೆ. ಗದಗ ಮುನ್ಸಿಪಲ್ ಹೈಸ್ಕೂಲ್ನೊಳಗೆ ಅವಾಗಿನ ಕಾಲದೊಳಗೆ ಮುಂಬೈ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಮೆಟ್ರಿಕ್ಯುಲೇಷನ್ ಪಾಸ್ ಆದೆ 48. ಆಮೇಲೆ ಧಾರವಾಡ ಕರ್ನಾಟಕ ಕಾಲೇಜಿನೊಳಗೆ 1 ಕಲಿತೆ. ನಮ್ಮಣ್ಣ ಒಬ್ರು ಬೆಳಗಾವಿಯೊಳಗೆ ಇರ್ತಿದ್ರು ಬ್ಯಾಂಕಿನೊಳಗೆ. ನೌಕರಿ ಸಿಗೋದು ಕಠಿಣದ, ಈಗ ನೌಕರಿ ಮಾಡಿಕೊತ ಕಲಿ ಅಂತ ಬೆಳಗಾವಿಗೆ ಬಾ ಅಂದ್ರು. RTO ಆಫೀಸ್ನೊಳಗೆ ನೌಕರಿ ಸಿಕ್ತು. ಲಿಂಗರಾಜ್ ಕಾಲೇಜಿನೊಳಗೆ ಕಾಲೇಜ್ ಕಂಟಿನ್ಯೂ ಮಾಡಿದೆ. RTO ಆಫೀಸ್ನೊಳಗೆ 1-2 ಸರ್ವಿಸ್ ಮಾಡಿದ ಮೇಲೆ ಅವಾಗ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಶುರು ಆಯ್ತು. ಸ್ಟೇಟ್ ಟ್ರಾನ್ಸ್ಪೋರ್ಟ್ ನೊಳಗೆ 50 ಅಲ್ಲಿ ಜಾಯ್ನ್ ಆದೆ. 51 ಹುಬ್ಬಳ್ಳಿಗೆ ಡಿವಿಜನ್ ಆಯ್ತು. ಅವಾಗ ಹುಬ್ಬಳ್ಳಿಗೆ ಬಂದೆ. ಹುಬ್ಬಳ್ಳಿಗೆ ಬಂದು 51 ಬೇರೆ ಬೇರೆ ಕಡೆ ಶಿರ್ಸಿ ಕೇಂದ್ರ ಕಚೇರಿ, ಆಮೇಲೆ ಬಿಜಾಪುರ, ಹಿಂಗೆಲ್ಲ ಸರ್ವಿಸ್ ಮಾಡಿ 84 ರಿಟೈರ್ ಆಗಿ 42 ಆಯ್ತು ಈಗ. ನಾನು
2: ನಿವೃತ್ತರಾಗಿನೇ
3: 42, 97 ಮುಗಿತು. ಮೇಗೆ 98 ಶುರು ಆಗುತ್ತೆ ನನಗೆ.
2: ನಿಮ್ಮ ವಯಸ್ಸು
3: 98
2: ಅಂದ್ರೆ ಬಹಳ ಸಂತೋಷ. ನಿಮ್ಮ ಜೊತೆ ಮಾತಾಡೋದು ನಮ್ಮ ಭಾಗ್ಯ ಅಂತ ಅನ್ಕೊಳ್ತೀನಿ. KSRTC ಯಲ್ಲಿ ತಾವು ಸೇವೆಯನ್ನ ಶುರು ಮಾಡಿಕೊಂಡ್ರಿ, ಬೇರೆ ಬೇರೆ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತರಾದ್ರಿ. ಈಗ ಶುರು ಆದಾಗಿನ KSRTC ವ್ಯವಸ್ಥೆ ಈಗ ಏನ್ ವ್ಯತ್ಯಾಸ ಕಾಣ್ತದೆ? ತಮ್ಮ
3: ವ್ಯತ್ಯಾಸ ಅಂದ್ರೆ ರಸ್ತೆ ಇಲ್ಲ, ಬಸ್ಸಿನ ವ್ಯವಸ್ಥೆ ಇದ್ದಿಲ್ಲ. ಅವಾಗೆಲ್ಲ ಗ್ಯಾಸ್ ಪ್ಲಾಂಟ್ ಗಾಡಿಗಳು, ನೀರ್ ಕಾಶಿ ಎಂಜಿನ್ ಶುರು ಮಾಡುವಂತ ದಿವಸ ನಮ್ಮ ಪೆಟ್ರೋಲ್ ಗಾಡಿಗಳು ಬಂದ್ವು. ಅವಾಗ ಬಂದ್ಮೇಲೆ ನಾವು ಶುರು ಮಾಡ್ಬೇಕು. ಒಂದೊಂದ ಹಂತ ಹಂತವಾಗಿ ಶುರು ಮಾಡಿದ್ರು. ಮುಂಬೈ ಕರ್ನಾಟಕ 3 ನಮ್ಮ 4 ಜಿಲ್ಲೆ ಬಿಜಾಪುರ, ಬೆಳಗಾವಿ, ಧಾರವಾಡ, ಕಾರವಾರ, ಹಾವೇರಿ ಇದೆಲ್ಲ ನಂತರ ಅದು ಗದಗ. ಅವಾಗ ಹಂತ ಹಂತವಾಗಿ ಮಾಡೋ ಮುಂದೆ ಬಿಜಾಪುರಕ್ಕೆ ಮೊದಲು ಶುರು ಮಾಡಿದ್ರು 48. ಆಮೇಲೆ 49-50 ಬೆಳಗಾವಿದೊಳಗೆ ಮಾಡಿದ್ರು. 50 ಹುಬ್ಬಳ್ಳಿಗೆ 1-2 ಬಸ್ ಬರ್ತಿದ್ವು. ಬೆಳಗಾವಿಯಿಂದ ಹುಬ್ಬಳ್ಳಿಗೆ ಬಂದು ಹೋಗ್ತಿದ್ವು. ಕಂಟ್ರೋಲ್ ಪಾಯಿಂಟ್ ಇತ್ತು. 51 May 1 ಉಪವಿಭಾಗ ಅಂತ ಮಾಡಿದ್ರು. ಅವಾಗ ನನಗೆ ಇಲ್ಲಿ ಟ್ರಾನ್ಸ್ಫರ್ ಆಯ್ತು. ಎಳಮಲ್ಲಿ ಶಾಂತಪ್ಪಣ್ಣ ಅಂತ ಹೇಳಿ ಕಾಟನ್ ಕಿಂಗ್ ಅಂತಿದ್ರು ಅವರಿಗೆ. ಅವರು ಕಾರ್ಪೊರೇಷನ್ ಮೆಂಬರ್ ಇದ್ರು. ಅದಕ್ಕೆ ಈ ವಿಭಾಗದೊಳಗೆ ಗದಗಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟು ಗದಗ ಡಿಪೋ ಶುರು ಮಾಡಿದ್ರು ಅವರು. ಗದಗ ಡಿಪೋದೊಳಗೆ ಲಕ್ಷ್ಮೇಶ್ವರ, ರೋಣ, ಸವಣೂರ 3 ಗ್ಯಾರೇಜ್. 1-5-51 ಗದಗ ಡಿಪೋದೊಳಗೆ ಶುರು ಆಯ್ತು. ಹುಬ್ಬಳ್ಳಿಗೆ ಬರೀ 2 ಬಸ್ ಕೊಟ್ಟಿದ್ರು ಅವಾಗ. ಆಮೇಲೆ ಹುಬ್ಬಳ್ಳಿ ಡಿವಿಜನ್ ಬೆಳೆಸಬೇಕು ಅನ್ನೋ ವಿದ್ಯಾರ್ಥಿಯಿಂದ GR ಇರಾಣಿ ಅಂತ ಹೇಳಿ ಮಿಲಿಟರಿ ಅವ್ರ ಕ್ಯಾಪ್ಟನ್ ಅವರು ಬಂದ್ರು. ಬಂದು ಉತ್ತರ ಕನ್ನಡ ಕಡೆಗೆ ಬೆಳೆಸಿದ್ರು. ಘಾಟ್ ಸೆಕ್ಷನ್, 5 ನದಿಗಳು ಘಾಟ್ ಸೆಕ್ಷನ್ ದೊಳಗೆ, ಗಂಗಾವಳಿ, ಅಘನಾಶಿನಿ, ಶರಾವತಿ, ವೆಂಕಟಾಪುರ, ಗಂಗೋಳಿ. ಸೇತುವೆಗಳು ಇರಲಿಲ್ಲ, ನಿಕ್ಕಟ್ಟಿನ ರೋಡ್ಗಳು. ಘಾಟ್ ಸೆಕ್ಷನ್ ಇತ್ತಲಾಗ ರೈಲ್ ಘಟ್ಟ ಹತ್ತಲಾಗ ದೇವಿ ಮನೆಗ ಎದುರಿಗೆ ಬಸ್ ಬಂದ್ರೆ ಹಿಂದಕ್ಕೆ ಅಮಾರ ಹೋಗ್ಬೇಕು ಇವನಾರ ಹೋದ್ಬೇಕು. ಆ ಪರಿಸ್ಥಿತಿಯೊಳಗ ಕಾರವಾರ ಕುಮಟಾಗಳಿಗೆ ಈ ಬೋಟ್ನೊಳಗೆ ಬಸ್ ಹಾಕ್ಬೇಕು. ಯಾವ ಒಂದು ಸೇತುವೆ

0: ಇರ್ಲಿಲ್ಲ. ನೀರಿದ್ರೆ ಬಸ್ ಹೋಗ್ಬೇಕು, ಇಲ್ಲ ಅಂದ್ರೆ ಆ ದಂಡಿಗೆ ಮಂದಿನ ಇಳಿಸಿ ಕರ್ಕೊಂಡು ಹೋಗ್ಬೇಕು, ಇಂತ ಪರಿಸ್ಥಿತಿ. ಆಮೇಲೆ ಎಲ್ಲಿಯೂ ಬಸ್ ಸ್ಟ್ಯಾಂಡ್ ಡೆಪೋಗಳಿರಲಿಲ್ಲ, ಬಾಡಿಗೆ ಆಫೀಸ್ ತಗೊಳ್ಳೋದು. ಹುಬ್ಬಳ್ಳಿ ಕಾಮತಿಯಿಂದ ಜನತಾ ಬಜಾರ್ ಇತ್ತು, ಆ ಓಪನ್ ಬೈಲ್ನೊಳಗ ಮುನ್ಸಿಪಾಲ್ಟಿದ ಒಂದು ಬಿಲ್ಡಿಂಗ್, ಅಲ್ಲಿ ಓಪನ್ ಬಸ್ ನೊಳಗೆ ಬಸ್ ಶುರು ಮಾಡಿದ್ವಿ. ಧಾರವಾಡದಾಗ ಈಗೇನು ಪೊಲೀಸ್ ಸ್ಟೇಷನ್ ಇದೆ, ಆ ಬೈಲೊಳಗೆ ಬಸ್ ಹೋಗ್ತಿದ್ವು. ಇಂತ ಪರಿಸ್ಥಿತಿ
1: ಅಂದ್ರೆ ಅವಾಗ ಅಷ್ಟೊಂದು ಊರು
0: ಬೆಳೆದಿರಲಿಲ್ಲ, ರೋಡ್ಗಳು ಇರಲಿಲ್ಲ, ಕಟ್ಟಡಗಳು ಇರಲಿಲ್ಲ, ಬಾಡಿಗೆ ತಗೊಂಡು ಮಾಡ್ತಿದ್ವಿ. 56ನೇ ಇಸ್ವಿಗೆ ರೀಆರ್ಗನೈಸೇಷನ್ ಆದ್ಮೇಲೆ ಸ್ವಲ್ಪ ಸುಧಾರಣೆ ಆಯ್ತು.
1: ಈಗ ತಮಗ 98ರ ಪ್ರಾಯ ಅಂತ ಹೇಳ್ತೀರಿ, ಈ 98ರ ಪ್ರಾಯದಲ್ಲೂ ಕೂಡ ಎಷ್ಟೊಂದು ಉತ್ಸಾಹದಿಂದ ಇದ್ದೀರಿ, ಇವತ್ತಿಗೂ ಕೂಡ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ, ಸುಮಾರು 40ಕ್ಕೂ ಹೆಚ್ಚು ಚಿಂತನೆಗಳನ್ನೇ ನೀವು ಧಾರವಾಡ ಆಕಾಶವಾಣಿಗೆ ಕೊಟ್ಟಿದ್ದೀರಿ, ಏನು ನಿಮ್ಮ ಜೀವನದ ಗುಟ್ಟು?
0: ಪ್ರತಿಯೊಂದು ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ನೌಕರಿ ಇರಲಿ, ಅದು ಸಾಮಾಜಿಕ ಕೆಲಸ ಇರಲಿ, ನಮ್ಮ ತಂದೆಯವರು ನನಗೆ ಆ ರೀತಿ ತಯಾರು ಮಾಡಿದ್ರು. ನಮ್ಮ ತಾಯಿ ಬಹಳ ನಾನು ಅವ್ರು ನೆನೆಸಬೇಕು, ಆಕೆ ಅಶಿಕ್ಷಿತ ಇದ್ರು ಶಿಕ್ಷಣದ ಬಗ್ಗೆ ಬಹಳ ಅಭಿಮಾನ ಇತ್ತು ಆಕೆ. ನನ್ನ ಜೊತೆ ಬಡ ಹುಡುಗರಿಗೆ ಕೂಡಿಸಿ ಒಬ್ಬ ಟೀಚರ್ ಅನ್ನ ಅಪಾಯಿಂಟ್ ಮಾಡಿದ್ಲು ಆಕೆ, ನಮ್ಮ ತಾಯಿ. ಅವಂದೆಲ್ಲ ಖರ್ಚು ನೋಡಿಕೊಂಡು ನಮ್ಮನ್ನ, ಅವಾಗ ಚಿಮಣಿ ಹಣ್ಣು ಸಿಗ್ತಿದ್ದಿಲ್ಲ, ಅಂತದೆಲ್ಲ ತಂದು ನಮ್ಮನ್ನು ಕಲಿಸಿದ್ಲು ಆಕೆ, ಆ ಹುಡುಗರಿಗೆ ಕಲಿಸಿ. ಮತ್ತೆ ಹೊಲ ಮನಿ ನೋಡ್ತಿದ್ಲು ಆಕೆ, ಕಿರಾಣಿ ಅಂಗಡಿ ಇತ್ತು, ನನಗೆಲ್ಲ ಅದ್ರದ್ದು ಟ್ರೈನಿಂಗ್ ಕೊಡ್ತಿದ್ಲು. ಗದಿಗೆ ಹೋಗಿ ಕಿರಾಣಿ ಸಾಮಾನು ತಗೊಂಡ್ಬರ್ಬೇಕು, ಹೊತ್ಕೊಂಡು ಬಸ್ ಇರಲಿಲ್ಲ, ಅಂತ ಪರಿಸ್ಥಿತಿಯೊಳಗೆ ಡಿಸಿಪ್ಲಿನ್ ಕಲಿಸಿದ್ಲಾಕೆ. ನನಗೆ ಸ್ವಿಮ್ಮಿಂಗ್ ಕಲ್ತಿದ್ದೆ, ಹೊಲಕ್ಕೆ ಹೋಗುದು, ಹಿಂಗಾಗಿ ನನ್ನ ಆರೋಗ್ಯನೂ ಸರಿ ಇರ್ತಿತ್ತು. ಶಿಕ್ಷಣದೊಳಗೂ ನನಗೆ ಒಳ್ಳೆ ರೀತಿಯಿಂದ ನನಗೆ ಎಲ್ಲ ಕಡೆ ಅನುಭವಕ್ಕೆ ಸಿಕ್ತು. ಕರ್ನಾಟಕ ಕಾಲೇಜ್ ಕಲಿತೆ, ಮುನ್ಸಿಪಲ್ ಹೈಸ್ಕೂಲ್ ಒಳಗೆ ಕಲಿತೆ. ಆಮೇಲೆ ಸಾಹಿತ್ಯದೊಳಗೆ ಬಹಳ ಇಂಟ್ರೆಸ್ಟ್ ನನಗೆ. ಬಸವರಾಜ್ ಕಟ್ಟಿಮನಿ ಅವ್ರ ಪರಿಚಯ ಆಗಿತ್ತು ನನಗೆ ಮುನ್ಸಿಪಲ್ ಹೈಸ್ಕೂಲ್ ಆಗಿದ್ದಾಗ. ಅವ್ರು ಕರ್ನಾಟಕ ಬಂದದೊಳಗೆ ಕೆಲಸ ಮಾಡ್ತಿದ್ರು, ಅದಕ್ಕೆ ನಾ ಅವ್ರ ಕಡೆ ಹೋಗಿ ನಾನು ತರಂಗ ಪೇಪರ್ಗೆ ಏನೇನು ಬರೀತಿದ್ದೆ. ಹೀಗಾಗಿ ಸಾಹಿತ್ಯ ಎಲ್ಲದೊಳಗೂ ಸ್ವಲ್ಪ ಆಸಕ್ತಿ ಇರ್ತಿತ್ತು ಅಂತ ಹೇಳಿ ಎಲ್ಲ ದೃಷ್ಟಿಯಿಂದ ನನಗೆ ಬೆಳೆಸಿದ್ರು ಇವರೆಲ್ಲ.
1: ಈಗ ಅವಾಗಿದ್ದ ಒಂದು ರೀತಿಯಲ್ಲಿ ನಿಮ್ಮ ತಂದೆ ತಾಯಿ ನಿಮಗೆ ಒಳ್ಳೆ ಸಂಸ್ಕಾರ ಕೊಟ್ರು, ಶಿಸ್ತನ್ನು ಕಲಿಸಿದ್ರು, ಬದುಕು ಮಾಡುವುದನ್ನು ಕಲಿಸಿದ್ರು, ವ್ಯವಹಾರ ಜ್ಞಾನವನ್ನ ಕಲಿಸಿದ್ರು. ಅಂದ್ರೆ ಬರೀ ಶಿಕ್ಷಣ ಅಂದ್ರೆ ಓದಿಗೆ ಮಾತ್ರ ಸೀಮಿತ ಆಗ್ಲಿಲ್ಲ. ತಮಗೀಗ 98ರ ಪ್ರಾಯ, ಈಗೂ ಕೂಡ ಆರೋಗ್ಯ ಏನು, ಹಿಂಗ್ ಸುಸ್ಥಿತಿಯಲ್ಲಿ ಇಟ್ಕೊಂಡಿದ್ರಿ, ಏನು ದಿನಚರಿ ನಿಮ್ದು?
0: 4 ಗಂಟೆ ಕೇಳ್ತೇನೆ ನಾನು ಅವಾಗಿನಿಂದ ಪದ್ಧತಿ. ಈಗೂ 4 ಗಂಟೆಗೆ ಎದ್ದು ನಂದೆಲ್ಲ ಮುಂಜಾನೆ ಕಾರ್ಯಕ್ರಮಗಳನ್ನ ಮಿಕ್ಕೊಂಡು 5:30-6 ಗಂಟೆಗೆ ವಾಕಿಂಗ್ ಹೋಗ್ತೇನೆ. ಈಗ 1 ವರ್ಷ ಆತು ಬಿಟ್ಟಿದ್ದೇನೆ ನಾ ವಾಕಿಂಗ್ ಆಗವಲ್ದು. ಯೂನಿವರ್ಸಿಟಿ ಗ್ರೌಂಡ್ ನೊಳಗೆ ಎಲ್ಲ 1 ತಾಸು ತಿರುಗುತ್ತಿದ್ದೆ ನಾನು, ಬೇವಿನ ಕಡ್ಡಿ ತಗೊಂಡು ಹಲ್ ತಿಕ್ಕೊಂಡು ತಿರುಗ್ತಾ ಎಲ್ಲ ಗುಡ್ಡ ಏರ್ತಿದ್ದೆ. ಹೀಗಾಗಿ ಆರೋಗ್ಯ ನಂದು ಯಾವಾಗ್ಲೂ ಆಮೇಲೆ ಮನೆಗೆ ಬಂದ ಮೇಲೆ ಚಿಂತನ ಎಲ್ಲ ಕೇಳಿ ಮುಂಜಾನೆ ಎದ್ದು ಏನ್ ನಮ್ ಆಹಾರ, ಆಮೇಲೆ ಕಾಳು ಮಡಿಕೆ ಹೆಸರು ಇಂಥವ್ ಕಾಳೇನ್ ತಿನ್ನುದು, ಆಮೇಲೆ ಚಲೋ ಚಲೋ ಮುಂಜಾನೆ ನಾನು ಊಟ ಅಂದ್ರೆ ಬ್ರೇಕ್ಫಾಸ್ಟ್ ಮಾಡ್ತೇನೆ ಮಧ್ಯಾಹ್ನ ರಾತ್ರಿ. ಈಗ ಬಿಟ್ಟಿದ್ದೇನೆ ಊಟ ಮಾಡುದಿಲ್ಲ, ರಾತ್ರಿ ಊಟ ಮಾಡುದಿಲ್ಲ, ಏನಾದ್ರೂ ಲೈಟ್ ತಗೋತೇನೆ. ವ್ಯಾಯಾಮ, ವಾಕಿಂಗ್ ಮತ್ತು ಓದುದು ಪ್ರತಿಯೊಂದು ಕಾರ್ಯಕ್ರಮ ಎಲ್ಲಿರ್ತ ವಿದ್ಯಾವರ್ಧಕ ಸಂಘದೊಳಗೆ ಇಡೀ ವರ್ಷ ನಾನು ಧಾರವಾಡದ ಎಷ್ಟು ವರ್ಷ ಅದೀನಿ ಎಲ್ಲಾ ಕಾರ್ಯಕ್ರಮ ಅಟೆಂಡ್ ಮಾಡ್ತೀನಿ.
1: ಹೌದೌದು, ಬರೀ ವಿದ್ಯಾವರ್ಧಕ ಸಂಘ ಅಲ್ಲ, ಎಲ್ಲಾ ಕಡೆ
0: ಎಲ್ಲಾ ಕಾರ್ಯಕ್ರಮಕ್ಕೂ ಹೋಗುದು. ಸಾಹಿತ್ಯದ ಕಾರ್ಯಕ್ರಮ ಅದರೊಳಗೆ ಭಾಗವಹಿಸ್ತಿದ್ದೆ. ಹೀಗಾಗಿ ಬಹಳ ಸಾಹಿತ್ಯದ ಆಸಕ್ತಿ ಏನದ ಅದು ನನಗೆ ಆರೋಗ್ಯ ಕೊಟ್ಟದ. ಮತ್ತೆ ಸಂಪರ್ಕ, ಎಲ್ಲಾ ಸಾಹಿತಿಗಳು ನನಗೆ ಪರಿಚಯ. ಚನ್ವೀರ್ ಕಣಿವಿಯವರು ನನಗಿಂತ 1 ವರ್ಷ ಸೀನಿಯರ್, ಅವ್ರ ಜೊತೆ ಕರ್ನಾಟಕ ಕಾಲೇಜಿನೊಳಗಿದ್ದೆ, ಕರ್ನಾಟಕ ಸಂಘದೊಳಗಿದ್ದೆ. ಕಲಬುರಗಿ ಸಾಹೇಬರ ಜೊತೆ ನಾನು ಬಹಳ ಪರಿಚಯ. ವಚನಗಳನ್ನ ಎಲ್ಲಾ ಭಾಷೆಗಳು ಮಾಡಿದ್ರಲ್ಲ, ನಾ ಬ್ರೇಲ್ನೊಳಗೆ ಮಾಡಿದ್ದು ಕೇಳಿ ಆಶ್ಚರ್ಯ ಆತ ಅವ್ರಿಗೆ, ಏನಿದನ್ ಬಸವಣ್ಣ ಪ್ರೇರಣೆ ಕೊಟ್ಟ ನಿಮಗ.
1: ಈಗ ದೊಂಗಡೆ ಅವರೇ, ತಾವು ಒಂದು ಚಿಂತನ ಚಿಲುಮೆ ಅನ್ನೋ ಪುಸ್ತಕಗಳನ್ನ ಬರೆದಿದ್ದೀರಿ, ಜೊತೆಗೆ ಒಳಗಣ್ಣಿಗೊಂದು ಬೆಳಕು ಅನ್ನುವ ಬಸವಣ್ಣನವರ ವಚನಗಳನ್ನ ಬ್ರೈಲಿಗೆ ನೀವು ಮಾಡಿಕೊಟ್ಟಿದ್ದೀರಲ್ಲ, ಈ ಒಂದು ಬ್ರೈಲಿಗೆ ಮಾಡಬೇಕು, ಒಂದು ಅಂಧರ ಬಾಳಿಗೆ ಬೆಳಕಾಗಬೇಕು, ಅವ್ರಿಗೆ ಏನಾದ್ರೂ ಮಾಡ್ಬೇಕಂತ ಯಾಕೆ ಅನಿಸ್ತು ನಿಮಗೆ?
0: ಕಲಬುರಗಿ ಅವ್ರು ಯಾವಾಗ ಅನೇಕ ಭಾರತೀಯ ಭಾಷೆ ವಿದೇಶಿ ಭಾಷೆಯೊಳಗ ವಚನಗಳನ್ನು ಮಾಡಬೇಕು ಅಂತ ಒಂದು ಅವರೇನು ವಚನಗಳನ್ನು ಮಾಡಿದ್ರಲ್ಲ, ಎಲ್ಲಾ ಭಾಷೆಯೊಳಗೆ ಬಾತು ಎಲ್ಲರಿಗೂ ಸಿಕ್ತು. ಕುರುಡ್ರೆ ಹೇಗೆ ಓದ್ತಾರ ಅದನ್ನ, ಆ ಭಾಷೆಯೊಳಗೆ ಇದ್ದದ್ದನ್ನು ಅವ್ರಿಗೆ ಬೇಕಲ್ಲ. ಅದಕ್ಕೆ ನನಗೆ ಒಂದು ವಿಚಾರ ಬಂತು, ಕುರುಡರಿಗೆ ವಚನಗಳನ್ನು ಕೊಡಬೇಕು ಅಂತ ವಿಚಾರ ಬಂತು. ಅವಾಗ ನಾನು ಈ ಸಹನಾ ಒಂದು ಸಂಸ್ಥೆ ಇತ್ತಿಲ್ಲಿ ಜಯನಗರದೊಳಗೆ, ಆ ಸಂಸ್ಥೆಯೊಳಗೆ ಸಂಪರ್ಕ ಬಂದಾಗ ಅವ್ರಿಗೆ ಹೋಗಿ ಹೇಳಿದ್ ಹೀಗ ವಚನಗಳನ್ನು ಮಾಡು. ಅವರು ನನಗೆ ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಟ್ರು. ಅಲ್ಲಿ ಕುರುಡ್ರ ಹುಡುಗರು ಒಬ್ಬ ಹುಡುಗಿ ಆಕೆಗೆ ನಾನು ಎವ್ರಿ ಡೇ ವಚನಗಳನ್ನ ಹೇಳ್ತಿದ್ದೆ, ಅದನ್ನ ಅವನ್ ಮಾಡಿ ಅದನ್ನ ವೆರಿಫೈ ಮಾಡಿ ಟ್ರಾನ್ಸ್ಲೇಟ್ ಮಾಡಿದ್ದನ್ನ ಬ್ರೇಲ್ನೊಳಗೆ ಕನ್ವರ್ಟ್ ಮಾಡಿ ಅದನ್ನೆಲ್ಲ ಚೆಕ್ ಮಾಡ್ತಿದ್ದೆ, ಮಾಡಿ ವಚನಗಳನ್ನು ಮಾಡಿದೆ. ಮುಂದೆ ಕಲಬುರಗಿ ಅವರಿಗೆ ತೋರಿಸಿದೆ, ಅವ್ರು ಹಿಂಗಂದ್ರ ಅಂತ ಹೇಳಿದ್ನಲ್ಲ, ಬಸವಣ್ಣ ನಿಮ್ಗೆ ಪ್ರೇರಣೆ ಮಾಡಿದ್ರು. ಇದನ್ ಮುಂದೆ ಪಬ್ಲಿಸಿಟಿ ಹೇಗೆ ಮಾಡೋದು, ಇದ್ರ ಬಗ್ಗೆ ತಿಳಿಬೇಕಲ್ಲ. ಬರೀ ಬರೋದು ನಾವು ಬ್ರೇಲ್ ಒಳಗೆ ಮಾಡಿದ್ರೆ ಏನು ಉಪಯೋಗ? ಕರ್ನಾಟಕದ ಬ್ರೇಲ್ ನೊಳಗೆ ಎಲ್ಲರಿಗೂ ಗೊತ್ತಾಗಬೇಕಂತೇಳಿ ಕಲಬುರ್ಗಿ ಅವ್ರು ಏನ್ ಸಜೆಸ್ಟ್, ಅವಾಗ ಗವರ್ಮೆಂಟ್ಗೆ ಅಪ್ರೋಚ್ ಮಾಡೋಣ, ಮಾಡಿ ಇದಕ್ಕೊಂದು ಪುಸ್ತಕ ಮಾಡೋಣ ಅಂತೇಳಿ ವಿಚಾರ ಮಾಡಿದ್ರು ಅವರು.

0: ಚಂದ್ ಮಾಡ ವಿದ್ಯಾವರ್ಧಕ ಸಂಘದೊಳಗೆ. ಅಷ್ಟೊತ್ತಿಗೆ ಏನಾಯ್ತಂದ್ರೆ ಅದು ಸರ್ಕಾರ ಬದಲಾಯ್ಬಿಡ್ತು, ಅದೇನೋ ಆಗ್ಲಿಲ್ಲ ಕೆಲಸ. ಅದಕ್ಕೆ ಗುರು ಚನ್ನಬಸಪ್ಪ ಅವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿದ್ರು, ಅವರಿಗೆ ನಾನು ಭೇಟಿಯಾದೆ. ಈ ರೀತಿ ನಾವು ವಚನಗಳನ್ನು ಅವರಿಗೆ ಆಶ್ಚರ್ಯ ಆಯ್ತು. ಸತ್ತೂರು ಮಠದ ಸ್ವಾಮಿಗಳಿಗೆ ಭೇಟಿ ಮಾಡಿಸಿದ್ರು, ಮಾಡಿಸಿ ಈ ರೀತಿ ಸಾಹಿತ್ಯ ಪರಿಷತ್ನಿಂದ ಈ ಬ್ರೇಲ್ ಬುಕ್ ಪಬ್ಲಿಷ್ ಮಾಡೋಣ ಅಂತ ಒಂದು ಡಿಸಿಷನ್ ತಗೊಂಡ್ರು ಅವರು. ಆಮೇಲೆ ಬಿಜಾಪುರದೊಳಗೆ 2014 ಸಮ್ಮೇಳನ ಇತ್ತು. ಆ ಸಮ್ಮೇಳನದೊಳಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಉದ್ಘಾಟನೆಗೆ ಬರು. ಈ ಪುಸ್ತಕವನ್ನು ಅವಾಗ ಅಲ್ಲಿ ಉದ್ಘಾಟನೆ ಆಯ್ತು. ಅದಕ್ಕೆ ಇಷ್ಟೊಂದು ಪಬ್ಲಿಸಿಟಿ ಆಯ್ತು ಅಂದ್ರೆ ಗುರು ಚನ್ನಬಸಪ್ಪನವರು ಅಂದ್ರು, ನಮ್ಮ ಸಾಹಿತ್ಯ ಸಮ್ಮೇಳನಕ್ಕಿಂತ ನಿಮ್ಮ ಒಳಗಂಡಿಗೆ ಒಂದು ಬೆಳಕಿಂದ ಪ್ರಚಾರ ಬಹಳ ಆಗಿದಲ್ರಿ ಅಂತ ಎಲ್ಲಾ ಪೇಪರ್ನೊಳಗ ಟಿವಿ ಚಾನೆಲ್ನೊಳಗ ಹಿಂಗ ಕುರುಡರಿಗೆ ರಾಮಚಂದ್ರ ದೊಂಗಡೆ ಅವರು ವಚನಗಳನ್ನು ಬ್ರೇಲ್ನಲ್ಲಿ ಮಾಡಿ ಕೊಟ್ಟದ್ದು ಎಲ್ಲಾ ಟಿವಿ ಚಾನೆಲ್ನೊಳಗೆ ಬಂತು. ಹೀಗಾಗಿ ನನಗೆ ಒಳ್ಳೆ ಪಬ್ಲಿಸಿಟಿ ಸಿಕ್ಕ. ಅಜಿತ್ ಶೇಟ್ ಅವ್ರ ಮಗ ತನ್ವೀರ್ ಶೇಟ್ ಹುಬ್ಬಳ್ಳಿ ಬಂದಿದ್ರು, ನಾನು ಹೋಗಿ ಅವರನ್ನು ಭೇಟಿಯಾದೆ. ಬ್ರೇಲ್ನೊಳಗೆ ಒಂದು ಬುಕ್ ಮಾಡಿದ್ದೇವೆ ಬಸವಣ್ಣವ್ರ ವಚನಗಳನ್ನ, ಅದನ್ನ ಕುರುಡರಿಗೆ ಮುಟ್ಟಿಸ್ಲಿಕ್ಕೆ ಆಗವಲ್ದು ನಮ್ಗೆ, ಅದಕ್ಕೆ ಗ್ರಂಥಾಲಯದೊಳಗಾದ್ರೂ ಬುಕ್ ಇಡ್ರಿ ಅಂತ ಹೇಳಿದ ಕೂಡಲೇ ಅವರಿಗೆ ಆಶ್ಚರ್ಯ. ವೇದಿಕೆಗೆ ಹೋಗಿ ಅವ್ರು ಅನೌನ್ಸ್ ಮಾಡಿದ್ರು, ಹೀಗೆ ಬಸವಣ್ಣವ್ರ ವಚನಗಳನ್ನ ದೊಂಗಡೆಯವರು ಬ್ರೇಲ್ನಲ್ಲಿ ಮಾಡಿದರೆ ನಾವು ಕರ್ನಾಟಕದ ಎಲ್ಲ ಗ್ರಂಥಾಲಯಗಳಲ್ಲಿ ಈ ವಚನದ ಪುಸ್ತಕವನ್ನ ನಾವು ಇಟ್ಟು ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಆ ರೀತಿ ಆಯ್ತು.
1: ಸಾಕಷ್ಟು ದಿನಗಳ ಕಾಲ ಹೆಲೆನ್ ಕೆಲ್ಲರ್ ಜನ್ಮದಿನವನ್ನು ಕೂಡ ಆಚರಿಸ್ತಾ ಬಂದ್ರಿ, ಒಟ್ಟು ಒಂದು ಅಂಧರ ಬಾಳಿಗೆ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಸಹಕಾರವನ್ನ ಮಾಡ್ತಾ ಬಂದಿರಿ. ಧಾರವಾಡ ಆಕಾಶವಾಣಿಗೂ ನಿಮಗೂ ಬಹಳ ಹತ್ತಿರದ ಸಂಬಂಧ.
0: ಹೌದು, ಬೆಳಿಗ್ಗೆ ಹೇಳಿದ್ನಲ್ಲ 4:00 ಹೇಳ್ತೇನಂತ, ಒಂದೇ ಮಾತ್ರ ಹತ್ತು ಅಂದ್ಕೊಳ ಅವಾಗಿಂದ ಶುರು ಚಿಂತನೆ, ಎಲ್ಲಾರದು ಚಿಂತನೆ ಕೇಳಿ ನನ್ನ ಹತ್ತು ಸಾಧಾರಣ ಒಂದು 70-80 ಒಳ್ಳೆ ಒಳ್ಳೆ ಸಾಹಿತಿಗಳ ಚಿಂತನೆಗಳನ್ನ ಬರೆದಿಟ್ಟಿದ್ದೇನೆ.
1: ಓಹೋ,
0: ಅದು ಕೇಳಿದ್ದನ್ನು ವಿಚಾರದಿಂದ ಬರ್ದೀನಿ, ರೆಕಾರ್ಡ್ ಅಲ್ಲ ಏನಲ್ಲ. ಆ ಚಿಂತನೆಗಳನ್ನ ಏನ್ ಕೇಳಿದೆ ಅದನ್ನು ಕಾಪಿ ಮಾಡಿ ಆ ಚಿಂತನೆಗಳ ಪುಸ್ತಕ ಅದಾವ ನನ್ನ ಹತ್ರ. ಆಮೇಲೆ ಯಾವ ಕಾರ್ಯಕ್ರಮ ಇದ್ದುದನ್ನ ಅವನ್ ರೆಕಾರ್ಡ್ ಮಾಡಿದಂಗ ನನ್ನ ಹತ್ರ. ಆ ರೀತಿ ಎಲ್ಲ ನಿಮ್ಮ ಜಾನಪದ ಇರ್ಲಿ ನಾಟಕ ಇರ್ಲಿ ಪ್ರತಿಯೊಂದು ರಾತ್ರಿ 10-11 ತನಕ ಕೇಳ್ತೇನೆ. ರೇಡಿಯೋ ಕೇಳುದಂದ್ರೆ ನಂದು ಅದು ಆಸಕ್ತಿ. ಎಲ್ಲಾ ಕಾರ್ಯಕ್ರಮ ಯಾವ್ದು ಬೇಕಾದ ಕೇಳಿದ್ರೆ ನನಗೆ ಗೊತ್ತು, ಯಾವ ಸಾಹಿತಿಗಳು ಯಾವ್ದು ಮಾತಾಡಿದ್ರು ಅದ್ರ ಬಗ್ಗೆ ರೆಕಾರ್ಡ್ ಇದ್ದಂಗ ನಂತರ. ಹೀಗಾಗಿ ಆಕಾಶವಾಣಿ ಕೂಡ ಸಂಪರ್ಕ.
1: ಅಂದ್ರೆ ನೀವು ಈ ಬರವಣಿಗೆ ಸಾಹಿತ್ಯ ಅನ್ನೋದು ಶುರು ಮಾಡಿದ್ದು ನಿಮ್ಮ ನಿವೃತ್ತಿಯ ನಂತರದ ದಿನದೊಳಗ ಜಾಸ್ತಿ?
0: ಹೌದು, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅದು ಹೇಳಿ ಕೇಳಿ ಬೆಳತನಕ ಅಡ್ಡಾಡೋದು. ಆದ್ರೆ ಓದುದು ಚಟ ಇತ್ತಲ್ಲ, ಹಾಗಾಗಿ ಓದುದು ಬಿಟ್ಟಿದ್ದಿಲ್ಲ ನಾನು. ಪುಸ್ತಕ ಖರೀದಿ ಮಾಡುದು, ಓದುದು ನೌಕರಿಯೊಳಗಿದ್ದಾಗ. ಆದ್ರೆ ರಿಟೈರ್ ಆದ್ಮೇಲೆ 2,000-3,000 ಪುಸ್ತಕಗಳು ನನ್ನ ಕಲೆಕ್ಷನ್. ಹೀಗಾಗಿ ಅವನ್ನೆಲ್ಲ ಲೈಬ್ರರಿ ಮಾಡಿಬಿಟ್ಟೆ ನಮ್ಮ ಮನೆಯೊಳಗೆ. ವಿಷಯವಾರ ಲೈಬ್ರರಿ ಮಾಡಿ ಇಲ್ಲಿ ಧಾರವಾಡಕ್ಕೆ ಬಂದ ಮೇಲೆ ಓದು ಚಟ ಶುರು ಆಗಿಬಿಡ್ತು.
1: ಕವಿತೆಗಳನ್ನು ಕೂಡ ಬರೆದಿರಿ?
0: ಬರ್ದಿನಿ, 40-50 ಕವಿತೆಗಳದಾವ.
1: ಈಗ ಓದುವಿಕೆ ಅಂತ ಹೇಳಿದ್ರಲ್ಲ, ಇತ್ತೀಚಿನ ದಿನದೊಳಗ ಓದೋದು ಕಡಿಮೆ ಆಗ್ಯದ, ಜನ ಸೋಷಿಯಲ್ ಮೀಡಿಯಾಕ್ಕ ಹೆಚ್ಚು ಹೊಂದ್ಕೊಂಡ್ಬಿಟ್ಟಾರ, ಏನ್ ಓದಿದ್ರು ಮೊಬೈಲ್ನಾಗ ಓದ್ತಾರ ಅನ್ನೋ ಮಾತು ಕೇಳ್ತೀವಿ.
0: ಓದುವಿಕೆ ಅವರವರ ಆಸಕ್ತಿ. ಅದ್ರ ಉದಾಹರಣೆ ಹೇಳ್ತೇನೆ ನಿಮ್ಗೆ. ಬ್ರೇಲ್ನೊಳಗ ಮೆಟ್ರಿಕ್ಯುಲೇಷನ್ ತನಕ ಕುರುಡರಿಗೆ 10ನೇ ತನಕ ಕೊಡ್ತಾರ, ಮುಂದೆ ಓದ್ಲಿಕ್ಕೆ ಅವರಿಗೆ ಪುಸ್ತಕ ಬ್ರೇಲ್ ಇಲ್ಲ. ಅದಕ್ಕೆ ನಾನು ರಾಯರೆಡ್ಡಿ ಮಿನಿಸ್ಟರ್ ಇದ್ದಾಗ ನಾನು ಅವರಿಗೆ ಭೇಟಿಯಾದೆ. ಎಲ್ಲರಿಗೂ ಓದಾಕ್ ಸಿಗ್ತಾವ, ಕುರುಡರಿಗೆ ನೀವು ಬರೇ SLC ತನಕ ಕೊಡ್ತೀರಿ, ಮುಂದೆ ಅವ್ರ ಕಾಲೇಜಿಗೆ ಹೋಗಿ ಓದ್ಬೇಕಲ್ಲ, ಏನು ವ್ಯವಸ್ಥೆ ಇಲ್ಲ ಅಂತ ಹೇಳಿ ಅವ್ರಿಗೆ ಹೇಳಿದ್ದೆ. ನಾನು ಬ್ರೇಲ್ನೊಳಗೆ ಕಾಲೇಜ್ ಪುಸ್ತಕಗಳನ್ನು ಕೊಡ್ರಿ ಅಂತ ಹೇಳಿದೆ. ಒಪ್ಪಿದ್ರು ಅದಕ್ಕೆ, ಅವರು ಬೆನ್ನ ಬಿಡಲಿಲ್ಲ ಅವರಿಗೆ. ನಾನು ಸರ್ಕಾರಕ್ಕೆ ಅವರು ಒಂದು ಮಾಡಿ ಎಲ್ಲಾ ಯೂನಿವರ್ಸಿಟಿ ಒಳಗೆ ಬ್ರೇಲ್ ಸೆಂಟರ್ ಮಾಡಿಸಿದ್ರು ಅವರು. ಆದ್ರೆ ಏನಾಯ್ತಂದ್ರೆ ಅದಕ್ಕೆಲ್ಲ ಇಕ್ವಿಪ್ಮೆಂಟ್ ಬೇಕು, ಸ್ಟಾಫ್ ಬೇಕು, ಆಮೇಲೆ ಇವರು ಕುರುಡರಲ್ಲಿ ಹೋಗಿ ಅದನ್ನು
1: ಓದ್ಬೇಕು
0: ನೋಡ್ಬೇಕು ಎಲ್ಲ, ಅದು ಪ್ರಾಕ್ಟಿಕಲಿ ಆಗಿಲ್ಲ. ಆದ್ರೆ ಪ್ರತಿಯೊಂದು ಕುರುಡ ಬ್ರೇಲ್ ಬುಕ್ ಓದಿದ್ರೆ ಮಾತ್ರ ಅವನು ಯೋಗ್ಯ ವಿದ್ಯಾರ್ಥಿ ಆಗ್ತಾನ, ಯೋಗ್ಯ ಅಂತ. ಇವತ್ತು ನೌಕರಿಗೆ ಹೋಗ್ಬೇಕಾದ್ರೆ ಅವರು ಮೊಬೈಲ್ ನೋಡ್ಕೋತಾರ, ಅದರಿಂದ ಏನು ಪ್ರಯೋಜನ ಇಲ್ಲ. ಪುಸ್ತಕ ಓದಿದ್ರೆ ಅದು ಮರ್ತು ಹೋಗ್ತದೆ, ಬ್ರೇಲ್ ಪುಸ್ತಕ ಓದಿದ್ರೆ ಅದು ಕಾಯಂ ಬ್ರೇನ್ ನೊಳಗೆ ರೆಕಾರ್ಡ್ ಆಗ್ತದೆ. ಅದಕ್ಕೆ ಪುಸ್ತಕ ಓದಬೇಕು.
1: ಸಾಕಷ್ಟು ಜನ ನಿವೃತ್ತರ ಆದ್ಮೇಲೆ ಆತ ಬಿಡು ಜೀವನ ಇನ್ನೇನು ಅಂತಾರೆ. ನೌಕರಿ ಮಾಡಿದ್ವಿ, 40 ಸರ್ವಿಸ್ ಆತು, ಇನ್ನೆಷ್ಟು ದಿವಸ ದುಡಿಯುವುದು, ಆತೀಗ ವಯಸ್ಸಾತು ಅಂತಾರೆ. ನಿಮ್ಮನ್ನು ನೋಡಿದ್ರೆ ಇನ್ನೂ ಚಿರ ಉತ್ಸಾಹಿ ಇದ್ದೀರಿ, ಸದಾ ನಗು ಮುಖ ನಿಮ್ದು, ಜೀವನ ಪ್ರೀತಿಯನ್ನು ಬೆಳೆಸ್ಕೊಂಡಿದ್ದೀರಿ. ಏನ್ ಹೇಳಲಿಕ್ಕೆ ಬಯಸ್ತೀರಿ ಈಗ ನಿವೃತ್ತರಾಗಬೇಕು ಅನ್ನೋರಿಗೆ?
0: ಬಸ್ನೊಳಗೆ ಸದ್ಯ ಅಡ್ಡಾಡ್ತೇನೆ, ಈಗಾದ್ರೂ ನಮ್ KSRTC ಪಾಸ್ ಇದೆ, ನಮ್ಗೆ ಎಲ್ಲ ಬಸ್ನೊಳಗೂ ಅಡ್ಡಾಡ್ತೇನೆ. ಆದ್ರೆ ಇತ್ತೀಚೆಗೆ ಮನೆಯೊಳಗೆ ನನಗೆ ಬಸ್ಸಿಗೆ ಹೋಗಕ್ ಕೊಡವಲ್ರು, ವಯಸ್ಸಾತು, ಸುರಕ್ಷತೆ ಬೇಕಲ್ಲ.
1: ಹೌದು,
0: ಹೀಗಾಗಿ ಇತ್ತೀಚೆಗೆ ಮಾತ್ರ ಬಿಟ್ಟಿದ್ದೇನೆ. ಆದ್ರೆ ಎಲ್ಲಿ ಕಾರ್ಯಕ್ರಮ ಇರ್ತಾ ಈಗೂ ನನ್ನ ಮಗ ಬಿಟ್ಟು ಬರ್ತಾನ, ಬಿಟ್ಟು ಕರ್ಕೊಂಬರ್ತಾನ. ಹೀಗಾಗಿ ಪ್ರತಿಯೊಂದು ಸಾಹಿತ್ಯ ಕಾರ್ಯಕ್ರಮ ನಾನು ಬಿಡುದಿಲ್ಲ. ಆಕಾಶವಾಣಿ ಕಾರ್ಯಕ್ರಮ ಅಂತೂ ತಪ್ಪದ ರಾತ್ರಿಯ ಹತ್ತಿರ ತನಕ ಕೇಳ್ತೇನೆ. ಹೀಗಾಗಿ ನನಗೆ ಪ್ರತಿಯೊಂದು ಆರೋಗ್ಯ ಇರೋ ದೇವರು ಕೊಟ್ಟಿದ್ದ

0: ಇದ್ದಾನೆ. ಎಷ್ಟು ದಿವಸ ಇಡ್ತಾನೋ ನನಗೆ ಗೊತ್ತಿಲ್ಲ.
1: ಶತಾಯುಷಿಗಳು ನೀವು.
0: ನಾನು ಇರಬೇಕು ಅನ್ನೋ ವಿಚಾರ ಇದ್ದೇನೆ, ನಿಮ್ಗೆ ಹೇಳ್ತೇನೆ. ಆರೋಗ್ಯದಿಂದ ಇದ್ದೆ ನೋಡ್ರಿ, ಯಾವ್ದು ಡಯಾಬಿಟಿಕ್ ಕುಡ್ಲಿ ಇದು ಇಲ್ಲ, ಬಿಪಿ ಇಲ್ಲ. ಹೀಗಾಗಿ ಆರೋಗ್ಯದಿಂದ ಇಡಪ್ಪ ಅಂತ ನಾನು ಈಗ ಮನೆಯೊಳಗೆ ತಿರುಗ್ತೀನಿ 15 ಮಿನಿಟ್ ಅರ್ಧ ತಾಸು. ನನ್ನ ಮನೆಯೊಳಗೆ ಮಗ ಶಶಿ, ನನ್ನ ಮನೆಯವರು ಅದರ ಎಲ್ಲಾ ರೀತಿಯಿಂದ ನನಗೆ ಅನುಕೂಲ ಮಾಡಿಕೊಟ್ಟಾರೆ. ಅವ್ರಿಗೂ ವಯಸ್ಸಾದ್ರೂ.
1: ಮನೆಯವ್ರಿಗೆ ಎಷ್ಟು ವಯಸ್ಸೀಗ?
0: ಅವರಿಗೆ 93.
1: ಇನ್ನು ಕೆಲಸ
0: ಅಡಿಗೆ ಮಾಡ್ತಾರ, ಬಟ್ಟೆ ಒಗಿತಾರ, ನನ್ನ ಕೆಲಸ ಎಲ್ಲ ಅವ್ರು ಮಾಡ್ತಾರೆ. ಅವರಿಗೂ ನನಕಿಂತನೂ ಆರೋಗ್ಯವಾಗಿದ್ದಾರೆ.
1: ಅನನ್ಯ ದಾಂಪತ್ಯ ನಿಮ್ದು.
0: ದೇವರ ಇಚ್ಛಾ ಇರಬೇಕು ಅಂತದ. ಅವ್ರು ಕೊಟ್ಟಷ್ಟು ದಿವಸ ಇರ್ತೀನಿ, ನನ್ನ ಕೈಯಿಂದ ಆದಷ್ಟು ಕೆಲಸ ಮಾಡ್ತೀನಿ. ದೇವರನ್ನ ಅದೇ ಬೇಡ್ಕೋತೀವಿ, ನನ್ನ ಆರೋಗ್ಯದಿಂದ ಇಡಪ್ಪ. ಮತ್ತೆ ಇಂಥದೊಂದು ಸಂಪರ್ಕ ಸಾಹಿತಿಗಳಾಗ್ಲಿ, ದೊಡ್ಡ ದೊಡ್ಡ ನಿಮ್ಮಂತವ್ರು ಕೂಡ ನಾನು ಇದ್ನೆ ಅಂದ್ರೆ ಜೀವನ ನಂದು ಆನಂದಮಯ ಅಂತ ತಿಳ್ಕೊಂಡಿದ್ದೇನೆ.
1: ಖಂಡಿತವಾಗಿಯೂ ಶತಾಯುಷಿಗಳಾಗ್ತೀರಿ ದೊಂಗಡೆಯವರ.
0: ನಮಸ್ಕಾರ.
1: ನಿಮಗೆ ಒಳ್ಳೆಯ ಆರೋಗ್ಯವನ್ನ ಕೊಡ್ಲಿ, ಆರಾಮಾಗಿಡ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ. ನಮಸ್ಕಾರ.
0: ನಮಸ್ಕಾರ.
2: ಬಾಳಬುತ್ತಿ ಕಾರ್ಯಕ್ರಮದಲ್ಲಿ ಇದುವರೆಗೂ ನಮ್ಮ ಹಿರಿಯ ಕೇಳುಗರಾದ ಶ್ರೀಯುತ ರಾಮಚಂದ್ರ ದೊಂಗಡೆ ಅವರೊಂದಿಗೆ ನಡೆಸಿದ ಮಾತು ಕೇಳಿದಿರಿ. ಹಿರಿಯ ನಾಗರಿಕರಿಗಾಗಿ ಕಾರ್ಯಕ್ರಮ ಬಾಳಬುತ್ತಿ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಸಂಕಲನ ಉಷಾ ಕುಲಕರ್ಣಿ.
3: ಆಕಾಶವಾಣಿ ಧಾರವಾಡ. ಕಿರುನಾಟಕ ಬಂಗಾರದ ಬಳೆ, ರಚನೆ ಶ್ರೀಮತಿ ಶೈಲಾ ಚಬ್ಬಿ. ಕೇಳಿ ಕಿರುನಾಟಕ ಬಂಗಾರದ ಬಳೆ.
4: ದೇವಿ, ನಿನ್ನ ಕೆನ್ನೆ ಕುಂಬಳಕಾಯಿಯಂತೆ ಊದಿಕೊಂಡಿದೆಯಲ್ಲ.
5: ದೇವಿ ಅಂತ ದೇವಿ, ನಿಮಗ ನನ್ನ ಮ್ಯಾಲ ಒಂದು ಚೂರು ಪ್ರೀತರಾದೇನು?
4: ಏಕೆ ಪ್ರಿಯೆ, ನಾನು ಅನ್ಯ ಕನ್ಯೆಯನ್ನು ಪ್ರೀತಿಸುತ್ತಿರುವೆನೆಂದು ಸಂಶಯವೇ?
5: ಸುಮ್ಕೊಡ್ರಿ, ಏನಾರ ಅಪದ ಮಾತಾಡಬೇಡ್ರಿ.
4: ಮತ್ತೇನ್ ನಿನ್ನ ಕಂಪ್ಲೇಂಟು?
5: ಅಲ್ಲ, ನನ್ನ ಅಕ್ಕನಂಥವು ಬಂಗಾರದ ಕಂಗನ್ ಮಾಡಿಸ್ಕೊಡ್ರಿ ಅಂತ ತಿಂಗಳ ಮ್ಯಾಲಾತ್ ಹೇಳಿಕತಿ. ಸ್ವಲ್ಪ ಕಿಮ್ಮತ್ತದ ನನ್ನ ಮಾತಿಗೆ.
4: ಸರು, ಅಲ್ಲ ನನ್ನ ಕೋತಿದ್ದಷ್ಟು ದಾಗಿ ನಾ ಮಾಡಿಸ್ಕೊಟ್ಟಿನಿ. ಅಲ್ಲ ಮತ್ ಕಂಡದ್ದೆಲ್ಲ ಬೇಕಂದ್ರೆ ಎಲ್ಲಿಂದ ತಂದ್ಕೊಡ್ಲಿ? ಅಲ್ಲ, ಬಂಗಾರ ಇದ್ರನ ಅಲ್ಲೇನು ಕಳ್ರು ಕಾಕರು ಕಣ್ಣು ಹಾಕೋದು? ಚಿನ್ನದ ಬದಲಿ ಚಿನ್ನದಂತ ಗುಣ ಬೆಳೆಸ್ಕೊಂಡ್ರ ನಮಗ್ ಯಾರು ಹೆದರಿಕೆ ಪ್ರಿಯೆ?
5: ಬಂಗಾರದಂತ ಗುಣ ಬೆಳೆಸ್ಕೊಂಡ್ರ ಬಂಗಾರ ಹಾಕೊಂಡ ಸುಖ ಸಂತೋಷ ಸಿಗ್ತೈತೆ? ನೀವು ಹೆಂಗಸಾಗಿ ಹುಟ್ಟಬೇಕಾಗಿತ್ತು, ನೀವು ಅವಾಗ ತಿಳಿತಿತ್ತು ಬಂಗಾರದ ಸುಖ ಏನು ಅಂತ.
4: ಅಲ್ಲ, ಆ ಸೀತಾದೇವಿನು ಬಂಗಾರದ ಜಿಂಕಿ ಬೆನ್ನತ್ತಿ ಕೆಟ್ಲು. ಜಿತೇಂದ್ರಿಯರಾದವರು ಕಲ್ಲು ಮಣ್ಣು ಹೊನ್ನು ಎಲ್ಲಾನು ಸರಿಸಮ ಅಂತ ತಿಳಿತಾರೆ. ಸಮಲೋಷ್ಟಾಶ್ಮ ಕಾಂಚನ ಅಂತ ಭಗವದ್ಗೀತಾ ಹೇಳ್ತದ. ರಾಮಕೃಷ್ಣ ಪರಮಹಂಸರಂತೂ ಭಕ್ತರು ಕೊಟ್ಟ ಬಂಗಾರದ ಸರಾನ ಗಂಗಾನಯ ಒಗೆದು ಬಿಟ್ರಂತ.
5: ಸಾಕ ಸುಮ್ಮನೆ ಕೂಡ್ರಿ, ನಿಮ್ಮ ತತ್ವಜ್ಞಾನ ನಿಮಗ ಇರ್ಲಿ. ಹೋಗಿ ಹೋಗಿ ನಿಮ್ಮಂತ ಆದರ್ಶವಾದಿ ಮನುಷ್ಯನ ಲವ್ ಮಾಡಿ ಕುತ್ತಿಗೆ ಕಟ್ಕೊಂಡೆಲ್ಲ. ಅಪ್ಪನ ಮಾತು ಕೇಳಿದ್ರ ಇಷ್ಟೊತ್ತಿಗೆ ಬಂಗಾರದ ಅರಮನ್ಯಾಗ
4: ಬಂಗಾರದ ಪಂಜರದಾಗ ಅರಿಗಿಳಿ ಇದ್ದಂಗೆ ಇರ್ತಿದ್ಯಲ್ಲ ಪಾಪ. ನಿಮ್ಮ ಅಕ್ಕಗ ಒಂದು ತಲಿ ಇಲ್ಲ, ಬಂದ್ ಬಂದ್ ಬಂದ್ ನಿನ್ನ ತಲಿ ಅಷ್ಟು ಕೆಡಿಸಿ ಹೋಗ್ತಾಳ, ಮುಗಿದು ಹೋತು.
5: ಏನಾರು ಮಾತಾಡಿ ನನ್ನ ಹೊಟ್ಟೆ ಉರಿಸ್ಬೇಡ್ರಿ. ಈ ಸರಿ ನೀವು ಬಳಿ ಕೊಡಿಸ್ಲಿಲ್ಲ ಅಂದ್ರ ನಾ ಚೀಟಿ ಬರೆದಿಟ್ಟು ಆತ್ಮಹತ್ಯೆ.
4: ಮಹಾಮಾಯಿ, ಅಂಥ ಪುಣ್ಯದ ಕೆಲಸ ಮಾಡಿಗಿಡಿ. ನೋಡು, ನೀ ಬಳಿ ಕೊಂಡ್ಬಿಡು, ಬ್ಯಾಂಕ್ ಸಾಲ ಆದ್ರೂ ಅಡ್ಡಿ ಇಲ್ಲ, ತಗಿಸಿ ನಾ ಕೊಡ್ತೀನಂತ. ನೀ ಆತ್ಮಹತ್ಯೆ ಏನು ಮಾಡ್ಕೊಳ್ಳೋದು ಬೇಡ. ನನ್ನ ಸಿದ್ಧಾಂತಗಳ ಹತ್ಯೆ ಮಾಡಿದೆಲ್ಲ, ಇದಕ್ಕಿಂತ ಹೆಚ್ಚಿಗೆ ಏನು ಬೇಕಿನ್ನು?

0: ಏನು ಬಳಿ? ಮೂರ್ ತೊಲಿ ಒಳಗ ಎರಡು ಕಂಗನ್ ಮಾಡ್ಸೇನಿ, ಹೆಂಗದವು?
1: ಅಲ್ಲ, ನನ್ನಂಥವಂಗ ಏನ್ ತಿಳಿಬೇಕಿದ್ರಾಗ? ಮಂಗ್ಯಾನ ಕೈಯಾಗ ಮಾಣಿಕ್ಯ ಕೊಟ್ಟಂಗ ಹಕ್ಕೊಳಕಿ ನೀನು, ನಿನಗೆ ಸೇರಿದ್ರೆ ತೀರ್ತೀವ್.
0: ನಾ ಎಷ್ಟು ಹೌಸ್ಲೆ ಮಾಡ್ಸೇನಿ, ನೀವು ಇಷ್ಟು ಸಪ್ಪಗ ಉತ್ತರ ಕೊಡ್ತಿರಲ್ಲ. ಒಳ್ಳೆ ವಿರಕ್ತರ ಹಂಗ
1: ನನಗ ಆ ಬಗ್ಗೆ ಆಸಕ್ತಿನ ಇಲ್ಲ ಅಂದಮೇಲೆ ವಿರಕ್ತರ ಹಂಗ ಮಾತಾಡ್ಲಿಕ್ಕೆ ಸಾಧ್ಯ ಅಲ್ಲ. ನಿನ್ನ ಹೌಸ್ ತೀರ್ತಿಲ್ಲ ಅಷ್ಟಾದ್ರೆ ಸಾಕು.
0: ಓಣ್ಯಾಗ ಎಲ್ಲಾರ್ಗು ತೋರಿಸ್ ಬಂದೆ, ಬಾಳ ಸೇರ್ತವ್ರಿಗೆ ಬಳಿ ಮಾಟ ನಕ್ಷ ಎಲ್ಲ ನಾಜುಕವ ಅಂದ್ರು. ಒಂದೊಂದು

0: ಕೈಯಾಗು ಒಂದೊಂದು ಹಾಕೊಂಡ್ರೆ ಭರ್ತಿ ಕಾಣ್ತದ ಅಂದ್ರು. ಆದ್ರ ಆ ಪತ್ತರ ಮಹಾಶಯ ನನ್ನ ಅಳತಿಗಿಂತ ದೊಡ್ಡದ್ ಮಾಡಿಬಿಟ್ಟಾನ, ಅಕ್ಕನ ಅಳತಿವಾಗ್ಯಾವು, ಹಿಂಗಾಗಿ ಮತ್ತೆ ಸಣ್ಣ ಮಾಡಿಸ್ಲಿಕ್ಕೆ ಕೊಡ್ಬೇಕಾಗ್ಯದ.
1: ಅಲ್ಲ ನೀನು ನಿಮ್ಮ ಅಕ್ಕ ನಂಗೆ ದಪ್ಪ ಆಗಿಬಿಡ್ಲಾ, ಬರೋಬ್ಬರಿ ಆಗ್ತದ.
0: ಉಪಯೋಗ ಇಲ್ಲದ ಉತ್ತರ ಹೇಳ್ತೀರಿ, ಆತ್ ಸದ್ಯ ಕೆಲವು ದಿವಸ ಹಾಕೊಂಡು ಹೌಸ್ ತೀರಿಸ್ಕೋತೀರಿ, ಆಮೇಲೆ ಸಣ್ಣ ಮಾಡ್ಲಿಕ್ಕೆ ಕೊಡ್ತೀನಿ. ಈಗ ಮದ್ವಿ ಸೀಸನ್ ನೋಡ್ರಿ, ರಿಪೇರಿ ಕೊಟ್ರ ಲಘು ಕೊಡುದ ಇಲ್ಲ.
1: ಆತ ಆತ ಆತ, ನೀನು ನಿನ್ನ ಬಳಿನೋ ಏನಾರೇ ಮಾಡ್ಕೋ, ನನ್ನ ಕರಿಬೇಡ ಆತ್.

0: ಏನಾ ತಸರು ಏನಾ ತಿಂಗ್ಯಾ ಕಳ್ಕೊತ್ ಕೂತಿ? ಅಲ್ಲ ನಿಮ್ ಅವ್ವ ಅಪ್ಪ ಎಲ್ಲ ಊರಾಗ ಆರಾಮ್ ಇದ್ದಾರೋ ಇಲ್ಲೋ? ಅಲ್ಲ ನೀ ಹಿಂಗ್ ಬಾಯಿ ಮುಚ್ಕೊಂಡು ಅಳ್ಕೋತ ಕೂತ್ರೆ ನನಗ್ ಹೆಂಗ್ ಗೊತ್ತಾಗ್ಬೇಕು ಏನಾಗ್ಯದಂತ?
1: ಘಾತಾತ್ರಿ
0: ಏನು ಅಪಘಾತ? ಯಾರಿಗೆ ಎಲ್ಲೇ ಇದ್ದಾರೋ?
1: ಅಪಘಾತ ಅಲ್ರಿ ಘಾತಾತು
0: ಅಂದ್ರ
1: ಅಂದ್ರ ಅಂದ್ರ ಇವತ್ತ ಬಸ್ನ್ಯಾಗ ಅಕ್ಕ
0: ಸಮಾಧಾನ ಮಾಡ್ಕೋ. ಬಸ್ನ್ಯಾಗ ನಿಮ್ಮ ಅಕ್ಕಗೆ ಏನಾರ ಆತೇನು?
1: ಆಕಿಗಲ್ಲ ನನಗ.
0: ನಿಮಗ ಏನಾತು? ಏನಾತು?
1: ಪ್ಯಾಟಿ ಮಾಡ್ಕೊಂಡು ನಾನು ಅಕ್ಕ ಬಸ್ ಹತ್ಲಿಕತ್ತಿದ್ವಿ. ಸಂತಿ ಗದ್ಲು ಗದ್ಲ ಹಂಗು ಹಿಂಗು ಕ್ಯಾಡ್ಕೋತ ಬಸ್ ಹತ್ತು ಕೈ ನೋಡ್ಕೋತೀನಿ. ಎಡಗೈಯಾಗಿನ ಬಳಿ
0: ಏನು ಬಳಿ ಕಳ್ಕೊಂಡ್ಯ?
1: ಬಾಳ ಸಡ್ಲಿದ್ದಲ್ಲ, ಯಾರೋ ಗದ್ದಲ್ದಾಗ ಎಳ್ಕೊಂಡ್ ಬಿಟ್ಟಾರ. ಇನ್ನು ತಿಂಗಳಾಗಿದ್ದಿಲ್ಲ, ಹೌಸ್ ಸುದಾ ತೀರಿದ್ದಿಲ್ಲ, ಲಕ್ಷ ರೂಪಾಯಿ ಒಳಗ ಹಾಕಿದಂಗ.
0: ನಿನಗ ಸಾರಿ ಸಾರಿ ಹೇಳಿದ್ದೆ, ಆ ಸುಡುಗಾಡದ ಬಂಗಾರದ ಆಶಾಕ್ ಬೀಳ್ಬೇಡ, ಅದು ಕಳ್ಳರಿಗೆ ಆಹ್ವಾನ ಕೊಟ್ಟಂಗ ಆಗ್ತದ. ಇದ್ದುದ್ರಾಗ ತೃಪ್ತಿಯಿಂದ ಇರು ಅಂತ ಹೇಳಿದ್ದೆ. ಹ, ಸರಳತೆಯೊಳಗ ಸುಖ ಅದ ಅಂತ. ಆದ್ರೆ ಎಲ್ಲಿ ಕೇಳಿದೆ ನನ್ನ ಮಾತು? ಆ ಅಲ್ಲ, ಒಂದು ಕಾಲಕ್ಕ ನನ್ನ ಆದರ್ಶದ ಬೆನ್ನ ಹತ್ತಿ ನನ್ನ ಆದರ್ಶದ ಮಾತಾಡಿ ಮದುವೆ ಮಾಡ್ಕೊಂಡಿ, ಆಮೇಲೆ ಅವನ್ನೆಲ್ಲ ಗಾಳಿಗೆ ತೂರಿಬಿಟ್ಟಿ. ಈಗ ಭೋಗಿಸ್
1: ನನ್ನ ಹಾಟಕ್ಕಷ್ಟು ಬೆಂಕಿ ಹಾಕ, ಎಷ್ಟು ಲುಕ್ಸಾನು, ತಿಂದಂಗಲ್ಲ ಉಂಡಂಗಲ್ಲ.
0: ಆಗ್ಲಿ ಆಗ್ಲಿ, ಈಗ ಮುಂದಿನ ಆಕ್ಷನ್ ತಗೋಬೇಕು. ಪೊಲೀಸ್ ಕಂಪ್ಲೇಂಟ್ ಏನಾರು ಕೊಟ್ಟಿರೇನು?
1: ಇಲ್ರಿ.
0: ನಡ್ರಿ ಹಂಗಾರ, ಮೊದಲ ಕಂಪ್ಲೇಂಟ್ ಕೊಟ್ಟು ಬರೋಣ ಅಂತ.
2: ಅಲ್ರಿ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು 2 ತಿಂಗಳಾಗಿ ಹೋತು, ಇನ್ನೂ ತನಕ ಏನು ಸುದ್ದಿನ ಇಲ್ಲ.
0: ಅಲ್ಲ ಸರು, ಅಲ್ಲ ಆ ಕಳ್ಳರನ್ನು ಪತ್ತೆ ಹಚ್ಚೋದು ಅಂದ್ರೆ ಅಷ್ಟು ಸರಳ ಅಂತ ಮಾಡಿ ಏನಿನ? ಊರಾಗ ನಿನ್ನಂಗ ನೂರಾರು ಮಂದಿ ಬಂಗಾರ, ರೊಕ್ಕ, ಸ್ಕೂಟ್ರು, ಕಾರು, ಅದು ಇದು ಅಂತ ಕಳ್ಕೊಂಡಿರ್ತಾರ. ಮ್ಯಾಲಾಗಿ ಕದ್ದು ದಾಗಿನ ಅವ್ರು ಹಂಗ ಇಟ್ಟಿರ್ತಾರಂತ ಮಾಡಿ ಏನು? ಎಂದೋ ಕರಗಿಸಿ ಬಿಟ್ಟಿರ್ತಾರ ಅದನ್ನ.
2: ಇರಬಹುದ್ರಿ, ಆದ್ರೆ ನಮ್ ಪ್ರಯತ್ನ ನಾವು ಮಾಡಬೇಕಲ್ಲ. ನೀವು ಒಮ್ಮೆ ಪೊಲೀಸ್ ಸ್ಟೇಷನ್ ಹೋಗಿ ಆಫೀಸ್ಗೆ ಹೋಗ್ರಲ್ಲ.
0: ಒಂದು ಸರ್ತಿ ಅಲ್ಲ ಮಾರಾಳ, 4-5 ಸಲ ಹೋಗಿ ಬಂದೀನಿ. ಮಾಲ್ ಸಿಗದಿದ್ರ ಅವ್ರ ಏನ್ ಮಾಡೋ ಹಂಗದ?
2: ಇರ್ವಲ್ದ್ಯಾಕ, ಇವತ್ತ ಮತ್ತೊಮ್ಮೆ ಹೋಗ್ರಿ ನನ್ನ ಸಂಗ್ತ.
0: ಆಗ್ಲಿ ಆಗ್ಲಿ, ಹೋಗ್ತೀನಿ. ಆತಿಲ್ಲೋ, ಸಮಾಧಾನ ಮಾಡಿಕೊ.

0: ಯಾರಿದ್ದೀರಿ?
1: ಯಾರು? ಅಯ್ಯಾ, ಪೊಲೀಸರು.
0: ಮೇಡಮ್, ಸರೋಜಾ ನೌಲೂರ್ ಅಂದ್ರ ನೀವೇನ್ರಿ?
1: ಹೌದ್ರಿ. ಅಲ್ರಿ, ನನ್ನ ಬಳಿ ಏನಾರು ಪತ್ತೆ ಹತ್ತೇನ್ರಿ? ಆಫೀಸ್ಗೆ ಹೋಗೋ ಮುಂದ ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ದೆ. ಅವ್ರು ಅಲ್ಲೇ ಬಂದಾರೇನ್ರಿ?
0: ಹೌದ್ರಿ ಮೇಡಮ್, ಅಲ್ಲೇ ಇದ್ದಾರ. ಕೆಲವು ದಾಗಿನ ಜಪ್ತ್ ಆಗ್ಯಾವ್ರಿ.
1: ಅಯ್ಯೋ ದೇವ್ರ, ನೀ ಖರೇ ದೊಡ್ಡ ಮದಿಯಪ್ಪ, ನನ್ ಉಳಿಸಿದಿ ನೋಡು. ಪೊಲೀಸ್ ಜಪ್ತಿ ಆದ ಆಪರಣದಾಗ ನನ್ ಬಳಿನೂ ಇರ್ಬೇಕಲ್ಲ?
0: ಇರ್ಬಹುದ್ರಿ. ನಿಮ್ಮದ ಬಳಿ ಅಂತ ಖಾತ್ರಿ ಮಾಡ್ಕೊಳ್ಳದ ನಾವು ಅದನ್ನ ಹ್ಯಾಂಗ್ ಕೊಡ್ಲಿಕ್ ಬರ್ತದ ಹೇಳ್ರಿ? ಅದಕ್ಕ ನಮ್ ಇನ್ಸ್ಪೆಕ್ಟರ್ ಸಾಹೇಬ್ರು ಮತ್ತ ನಿಮ್ ಮನಿಯವರು ನಿಮಗ ಆ ಇನ್ನೊಂದು ಬಳಿ ತಗೊಂಡು ಬರಾಕ ಹೇಳಿ ಕಳ್ಸ್ಯಾರ್ರಿ. ಸದ್ಯ ಬರ್ಬೇಕಂತ ನೋಡ್ರಿ.
1: ಸದ್ಯ ಬರ್ಬೇಕ? ಅಲ್ಲ, ನಳ ಬಂದದ 5 ದಿನಕ್ಕೊಮ್ಮೆ ನಳ ಬರ್ತದೆ.

0: ನೀರ್ ತುಂಬಿ ಬಂದು ಆಮೇಲೆ ಬರ್ಲೇನ್ರಿ? ನೀರು ಅಂದ್ರನ್ನ ಬಂಗಾರದಂಗ ಆಗಿದೆ.
1: ನೋಡ್ರಿ ಮೇಡಮ್, ನಮ್ಮ ಸಾಹೇಬ್ರು ಗಡ್ಬಿಡಾಗಿದ್ದಾರ್ರಿ, ಅರ್ಜೆಂಟ್ ಕೆಲಸದ ಮೇಲೆ ಹೋಗ್ಬೇಕಾಗೈತಿ. ನಿಮ್ಮ ಸಾಹೇಬ್ರು ಆಫೀಸಿಗೆ ಹೋಗೋ ಅವಸರದಾಗಿದ್ದಾರ ನೋಡ್ರಿ. ಮತ್ತೆ ಇವತ್ ಬಿಟ್ರಿ ಅಂದ್ರ ಮತ್ತ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರು ಊರಿಂದ ಬರಾಮಟ ಸಿಗಾಕಿಲ್ರಿ. ನಿಮಗ್ ಬರಾಣ ಆಗದಿದ್ರು ಆ ಇನ್ನೊಂದ್ ಬಳಿ ತಂದ್ ಬಿಡು, ಅದ್ರ ಡಿಸೈನ್ ಮೇಲೆ ಸಿಕ್ಕ ಬಳಿ ನಿಮ್ಮದ ಅಂತ ಪತ್ತೆ ಹೆಚ್ಚಾಗಿ ಬರ್ತೈತೆ ಅಂತ ಹೇಳಿ ಕಳ್ಸ್ಯಾರ್ರಿ. ಇದ್ರ ಮೇಲ ನಿಮ್ ಅರ್ಜಿ, ನಾ ಬರ್ಲ್ರೆ
0: ತಡ್ರಿ. ಹಂಗಾರ ಮುಂದ್ ಯಾಕೆ ಹಾಕೋದು? ನನ್ನ ಬಳಿ ನಿಮ್ ಕಡೆನ ಕೊಟ್ಟಿರ್ತೀನಿ. ಇದ್ರ ಮೇಲಿಂದ ಜಪ್ತಿ ಆದ ಬಳಿ ನಂದ ಅಂತ ಗುರುತು ಹಿಡಿಲಿಕ್ಕೆ ಆಗ್ತದ.
1: ನಿಮ್ ಯಜಮಾನರು ಟೇಷನ್ದಾಗ ಅದಾರ್ರಿ, ಅವ್ರ ಹತ್ರ ಈ ಬಳಿ ಕೊಟ್ಟಿರ್ತೀನ್ರಿ. ನಿಮಗ ಎರಡೂ ಬಳಿ ಬಂದ್ ಮುಡ್ತಾವ್ ನೋಡ್ರಿ. ಆಮೇಲೆ
0: ಮಾಡಿಬಿಡ್ರಪ್ಪ, ಈಗ ಈ ಕರವಸ್ತ್ರದಾಗ ಬಳಿ ಸುತ್ತಿ ಕೊಡ್ತೇನೆ ಅಂತ ಜ್ವಾಕ್ರಿ ಜ್ವಾಕಿಲೆ ವೈ ತೋರಿಸ್ರಿ. ಎರಡೂ ಬಳಿ ತಗೊಂಡು ಲಘೂನ ಮನಿಗ್ ಬಾ ಅಂತ ನಮ್ ಮನೆಯವ್ರು ಹೇಳ್ಬಿಡ್ರಿ.
1: ಆಗಲ್ರಿ ಆಗಲ್ರಿ ಮೇಡಮ್, ನಾ ಬರಲ್ರಿ ಮೇಡಮ್.
0: ಹೋಗ್ಬಾರ ಹೋಗ್ಬಾರ.

0: ಪೊಲೀಸಿನ ಕಡೆ ಇವ್ರಿಗೆ ಹೇಳಿ ಕಳಿಸಿದ್ದೆ, ನೆಟ್ಟಗ ಮನೆಗೆ ಬರ್ರಿ ಅಂತ. ಅವ ಹೇಳಿದ್ನು ಇಲ್ಲೋ. ಇನ್ನು ನಾನು ಆಫೀಸಿಗೆ ಫೋನ್ ಮಾಡಿದಾಗ ಇಂಪಾರ್ಟೆಂಟ್ ಮೀಟಿಂಗ್ನಾಗ ಅದೇನಿ ಆಮೇಲೆ ಮಾಡ್ತೀನಿ ಅಂದವರು ತಿರುಗ ಆಫೀಸ್ ಬಿಟ್ಟು ಮನೆಗೆ ಬರೋ ಟೈಮ್ ಆದರೂ ಇನ್ನೂ ಪತ್ತೆ ಇಲ್ಲ. ಹ್ಮ್, ಅರೆ ಬಂದು ಬಿಟ್ರಲ್ಲ.
1: ಏನು ಮುಖ ಅಳಿಸಿಕೊಂಡು ಬಾಗಿಲಿಗೆ ನಿಂತು ಬಿಟ್ಟಿಯಲ್ವಾ?
0: ನಾ ಯಾವಾಗಿಂದ ನಿಮ್ ಹಾದಿ ನೋಡ್ಕೋತ ನಿಂತೇನಿ, ನೀವು ಈಗ ಬರುದು
1: ಅಲ್ಲ ಆಫೀಸ್ ಬಿಡಬೇಕು ಬೇಡೋ?
0: ಅಲ್ಲ, ಆ ಬಳಿ ತಗೊಂಡು ಆಫೀಸ್ಗೆ ಯಾಕೆ ಹೋಗ್ಬೇಕಿತ್ತು? ಮನೆಗೆ ಬಂದು ಕೊಟ್ಟು ಹೋಗಬಾರ್ದ?
1: ಏನ ಬಳಿನ? ಯಾವ ಬಳಿ? ಯಾರ ಬಳಿ?
0: ಜಾಸ್ತಿ ಮಾಡಬೇಡ್ರಿ, ನನ್ನ ಬಳಿ ಕೊಡ್ರಿ.
1: ನಾ ಎಲ್ಲಿ ತಗೊಂಡಿನ ನಿನ್ನ ಬಳಿ?
0: ಇದೇನ್ ಹೇಳ್ತೀರ್ರಿ, ಮುಂಜಾನೆ ಪೊಲೀಸನ್ ಕಳಿಸಿ ನಿನ್ನ ಬಳಿ ಸಿಕ್ಕದ, ನಿಂದ ಬಳಿ ಅಂತ ಖಾತ್ರಿ ಮಾಡ್ಕೊಳ್ಲಿಕ್ಕೆ ಇನ್ನೊಂದು ಬಳಿನೂ ಕಳಿಸ್ಕೊಡು ಅಂತ ಹೇಳಿ ಕಳಿಸಿದವ್ರು ನೀವ ಅಲ್ಲೇನ?
1: ಛೇ, ನಾ ಎಲ್ಲಿ ಹೇಳಿ ಕಳಿಸಿನಿ?
0: ಅಲ್ರಿ, ಸ್ಟೇಷನ್ ಇಬ್ಬ ಅಂತ ಹೇಳಿ ಕಳಿಸಿದ್ರು ಇಲ್ಲ. ಆಗ್ಲಿಲ್ಲ ಅಂದ್ರೆ ಬಳಿನಾರ ಕೊಟ್ಟು ಕಳಿಸು ಅಂತ ಹೇಳಿ ಕಳಿಸಿರಿ. ನೀರ್ ಬಂತು ಅಂತ ನಾ ಬರ್ಲಿಕ್ಕೆ ಆಗ್ಲಿಲ್ಲ. ಹಿಂದ ನೀರ್ ತುಂಬಲಿಲ್ಲ ಅಂದ್ರೆ ಮತ್ ಐದು ದಿನ ನೀರ್ ಬರಂಗಿಲ್ಲ. ಹಿಂಗಾಗಿ ನಾ ಇಲ್ಲೇ ಉಳ್ಕೊಂಡೆ, ಬಳಿ ಅವನ ಕಡೆ ಕೊಟ್ಟು ಕಳಿಸ್ದೆ.
1: ಸರು ಸರು, ಏನ್ ಹೇಳಿಕತ್ತಿ ನೀನು? ಅಲ್ಲ, ನೀ ಖರೇನ ಅವಂಗ ಬಳಿ ಕೊಟ್ಟೆ?
0: ಹೌದು, ಗುರ್ತಿಗೆ ಬ್ಯಾಡೇನು?
1: ದಾಡ್ಡಿ ಊರ್ ದಾಡ್ಡಿ, ಆ ಪೊಲೀಸ್ ಸ್ಟೇಷನ್ಗೆ ನಾ ಹೋಗೇ ಇಲ್ಲ.
0: ಏನ್ರಿ, ಆ ಪೊಲೀಸ್ ಕಳಿಸ್ದವ್ರು ನೀವಲ್ಲ?
1: ಅಲ್ಲ ಮಹಾರಾಳ, ನಾ ಅಲ್ಲ.
0: ಹಂಗಾರಮ್ಮ,
1: ಅವ ಪೊಲೀಸ ವೇಷಧಾರಿ ಕಳ್ಳ.
0: ಅವ ಕಳ್ಳ?
2: ಅಯ್ಯೋ, ನನ್ನ ಎರಡನೇ ಬಳಿ ಕೈಯಾರ ಕಳ್ಕೊಂಡ್ಯ. ನಾ ಎಂತ ಮೂರ್ಗಿದ್ದೀನಿ, ಮೂರ್ಗಿದ್ದೀನಿ, ಮೋಸ.
1: ನಾ ನಿನಗ ಹೇಳ್ತೀನಿ, ಅಲ್ಲ ಆ ಫೋನ್ನ್ಯಾಗ ತಾಸ ತಾಸ ಗೆಳತ್ಯಾರ ಜೋಡಿ ಅಕ್ಕನ ಜೋಡಿ ಹರಟಿ ಹೊಡಿತಿದಿ, ಒಂದು ಫೋನ್ ಮಾಡಿ ನನ್ನ ಕೇಳಬಾರ್ದ? ಹೋಗ್ಲಿ, ಇಂಥ ಮಹತ್ವದ ವಿಷಯ ಇದ್ರೆ ನಾನಾದ್ರೂ ನಿನಗೆ ಫೋನ್ ಮಾಡಿ ಹೇಳ್ತಿದ್ನೋ ಇಲ್ಲೋ, ಹಾ ಅದನ್ನಾದ್ರೂ ವಿಚಾರ ಮಾಡಬೇಕೋ ಬೇಡೋ? ಸ್ವಲ್ಪ ಕಾಮನ್ ಸೆನ್ಸ ಇಲ್ಲ.
2: ಪೊಲೀಸ್ ಡ್ರೆಸ್ ನೋಡಿ ಅವನ್ನ ನಂಬಿಬಿಟ್ಟೆ. ನನ್ನ ಬುದ್ಧಿಗಷ್ಟು ಬೆಂಕಿ ಹಾಕ, ತಪ್ಪೆಲ್ಲ ನಂದರಿ. ಹಠ ಮಾಡಿ ಬಳಿ ಮಾಡಿಸ್ಕೊಂಡದ್ದು ಒಂದೇ ತಪ್ಪು. ಅಪರಿಚಿತ ವ್ಯಕ್ತಿ ಮಾತ್ ನಂಬಿ ಕಿಮ್ಮತ್ತಿನ ಸಾಮಾನು ಅವನಿಗೆ ಕೊಟ್ಟೆ ನೋಡ್ರಿ, ಅದು ಎರಡನೇ ತಪ್ಪು.
1: ನೋಡು, ಮೀಂಚಿ ಹೋದ ಮಾತಿಗೆ ಇನ್ನು ಚಿಂತೆ ಮಾಡಿ ಫಲ ಇಲ್ಲ. ಇನ್ನು ಮೇಲಾದ್ರೂ ಹುಷಾರಾಗಿರು. ನಡಿ ನಡಿ, ಮುಖ ತೊಳ್ಕೊಂಡು ಒಂದು ಕಪ್ ಬಿಸಿ ಬಿಸಿ ಚಹಾರ ಮಾಡಿಕೊಂಡು ನಡಿ ನಡಿ.

0: ಬಂಗಾರದ ಬಳೆ ಕಿರುನಾಟಕ ಕೇಳಿದಿರಿ. ರಚನೆ ಶ್ರೀಮತಿ ಶೈಲಾ ಛಬ್ಬಿ. ಭಾಗವಹಿಸಿದ ಕಲಾವಿದರು ಅಶೋಕ್ ಜೋಶಿ, ಸನ್ಮತಿ ಅಂಗಡಿ ಹಾಗೂ ಸುನಿಲ್ ಪತ್ರಿ. ನಾಟಕದ ನಿರ್ದೇಶನ ಅನಿಲ್ ದೇಸಾಯಿ.
1: ಆಕಾಶವಾಣಿ ಧಾರವಾಡ.
2: ಇವತ್ತು ಪಾರ್ಟಿ ಬೇಕೇ ಬೇಕು.
3: ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ.
2: ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ. ಪಿಜ್ಜಾ ಪಾರ್ಟಿ ಯೇ.

0: ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
1: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
0: ಬೈ ಗರ್ಲ್ಸ್, ಎಲ್ಲಿ ಹೋಗ್ತಿದೀಯಾ? ಕೇಳಿಸಲ್ವಾ? ನೋ ಶೇರಿಂಗ್.
1: RBI ಹೇಳ್ತಾ ಇದೆ ಜಾಗರಾಗಿರಿ, ಜಾಗರೂಕರಾಗಿರಿ.

0: ಕಾರ್ಯಕ್ರಮ ಗಿಳಿವಿಂಡು. ಇಂದಿನ ಗಿಳಿವಿಂಡು ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ನರೇಂದ್ರದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
1: ಎಲ್ಲರಿಗೂ ಶುಭೋದಯ. ಸರ್ಕಾರಿ ಪ್ರೌಢಶಾಲೆ ನರೇಂದ್ರ, ಧಾರವಾಡ ಗ್ರಾಮೀಣ. ಇಂದು ನಾವು ಈ ಒಂದು ರೇಡಿಯೋ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು ಇದೊಂದು ನಮಗೆಲ್ಲ ಸುವರ್ಣ ಅವಕಾಶವಾಗಿದೆ. ಇಂದು ನಾವು ಸರ್ಕಾರಿ ಪ್ರೌಢಶಾಲೆ ನರೇಂದ್ರ ವತಿಯಿಂದ ವಿದ್ಯಾರ್ಥಿಗಳ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳ ವೈವಿಧ್ಯಮಯ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈಗ ನಮ್ಮ ಶಾಲೆಯ ಸೇವಂತಿ ಕೊಟಬಾಗಿ ಹಾಗೂ ಅಪೂರ್ವ ಗಂಟಿ ಇವರಿಂದ ಪ್ರಾರ್ಥನಾ ಗೀತೆ.

ಪ್ರಾರ್ಥನಾ ಗೀತೆಯನ್ನು ಹಾಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ಮುಂದಿನ ಕಾರ್ಯಕ್ರಮ ಕತೆ ಹೇಳುವುದು. ಕತೆಗಳು ಜೀವನದ ಪಾಠಗಳನ್ನು ಸಿಹಿಯಾಗಿ ಹೇಳುವ ಮಾರ್ಗ ಎಂಬ ಮಾತಿನಂತೆ ಸೇವಂತಿ ಕೊಟಬಾಗಿ ಇವಳಿಂದ ಮನಮೋಹಕ ಕತೆಯನ್ನು ಆಲಿಸೋಣ. ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯವಿತ್ತು. ಆ ಸಾಮ್ರಾಜ್ಯದ ಹೆಸರು ಮಧುರಾಪುರ. ಮಧುರಾಪುರದ ರಾಜನಿಗೆ 3 ಜನ ಹೆಣ್ಣುಮಕ್ಕಳು. ಅವರ ಹೆಸರು ಶರಾವತಿ, ನೇತ್ರಾವತಿ, ಸುಮತಿ. ಒಂದು ದಿನ ಆ ರಾಜ್ಯದ ರಾಜ ಮತ್ತು ರಾಣಿ ಇಬ್ಬರು ತಮ್ಮ ಅಂತಃಪುರದಲ್ಲಿ ಕುಳಿತಿದ್ದರು. ಆಗ ರಾಣಿಯು ತುಂಬಾ ಚಿಂತಾಕ್ರಾಂತಳಾಗಿದ್ದಳು. ಅದನ್ನು ನೋಡಿದ ರಾಜ, ಏಕೆ ರಾಣಿ ಏಕೆ ಚಿಂತಿಸುತ್ತಿರುವೆ? ಈ ಸುಖದ ಸುಪ್ಪತ್ತಿಗೆಯಲ್ಲಿರುವ ನಿನಗೆ ಅಂತಹ ಚಿಂತೆಯಾದರೂ ಏನು? ನನಗೂ ಹೇಳಿ, ಈಗಲೇ ಅದನ್ನು ಪರಿಹರಿಸಿ ಬಿಡುವೆ ಈ ಅಂದನು. ಅದನ್ನು ಕೇಳಿದ ರಾಣಿಯು, ನನಗಿರುವುದು ಒಂದೇ ಚಿಂತೆ. ನಮ್ಮ ಈ ದೊಡ್ಡ ಮಧುರಾಪುರ ಎಂಬ ರಾಜ್ಯಕ್ಕೆ ಮುಂದಿನ ಅಧಿಪತಿಯಾಗುವವರು ಯಾರು ನೀ ಅಂದಳು. ಅದನ್ನು ಕೇಳಿದ ರಾಜ, ಇಷ್ಟೇ ನಿನ್ನ ಚಿಂತೆ? ನಮ್ಮ 3 ಜನ ಹೆಣ್ಣು ಮಕ್ಕಳು ಇದ್ದಾರಲ್ಲ, ಅವರಲ್ಲಿಯೇ ಸರಿಯಾದವರನ್ನು ಆರಿಸೋಣ ಎಂದನು. ಇದನ್ನು ಕೇಳಿದ ರಾಣಿಗೆ ನಿಶ್ಚಿಂತೆಯಾಗಿತು. ಮಾರನೆಯ ದಿನ ರಾಜನು ತನ್ನ 3 ಜನ ಹೆಣ್ಣು ಮಕ್ಕಳನ್ನು ಕರೆಸಿದನು. ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳಿದನು. ಮಕ್ಕಳೇ, ನಾನು ನಿಮಗೆ ಎಷ್ಟು ಇಷ್ಟ ಎಂದು ಹೇಳಬಲ್ಲಿರಾ ಎಂದು ಕೇಳಿದಾಗ ಮೊದಲನೇ ಮಗಳು ಶರಾವತಿಯು

0: ನನಗೆ ಸಕ್ಕರೆಯ ಸಿಹಿಯು ಎಷ್ಟಿರುವುದೋ ಅಷ್ಟೇ ನೀವು ನನಗೆ ಇಷ್ಟ ಎಂದಳು. ಇವಳ ಮಾತನ್ನು ಕೇಳಿದ ರಾಜ ತುಂಬಾ ಸಂತಸಗೊಂಡನು. ಇನ್ನು ಎರಡನೇ ಮಗಳು ನೇತ್ರಾವತಿಯು ಬಂದು, ನನಗೆ ಜೇನುತುಪ್ಪದ ಸಿಹಿಯು ಎಷ್ಟಿರುವುದೋ ಅಷ್ಟೇ ನೀವು ನನಗೆ ಇಷ್ಟ ಎಂದಳು. ಇದನ್ನು ಕೇಳಿದ ರಾಜ ತುಂಬಾ ಸಂತೋಷಗೊಂಡ. ಮತ್ತು ಮೂರನೆಯ ಮಗಳು ಸುಮತಿ ಏನು ಹೇಳಬಹುದು ಎಂದು ಕಾತುರದಿಂದ ಕಾಯುತ್ತಿರುವಾಗ ಅವಳು ಬಂದು, ನನಗೆ ಉಪ್ಪಿನ ರುಚಿಯು ಎಷ್ಟಿರುವುದೋ ಅಷ್ಟೇ ನೀವು ನನಗೆ ಇಷ್ಟ ಎಂದನು. ಇದನ್ನು ಕೇಳಿದ ರಾಜ ತುಂಬಾ ಕೋಪಗೊಂಡನು. ಇದೇನಿದು, ನನ್ನ ಇಬ್ಬರು ಮಕ್ಕಳು ಎಷ್ಟು ಚೆನ್ನಾಗಿ ನನ್ನನ್ನು ಸಿಹಿಗೆ ಹೋಲಿಸಿದರು, ಆದರೆ ಮೂರನೆಯ ಮಗಳು ಉಪ್ಪಿಗೆ ಹೋಲಿಸುವುದೇ, ಛೇ ಎಂದುಕೊಂಡನು. ಕೆಲವು ದಿನಗಳು ಹೀಗೆ ಕಳೆದವು. ಮೂರು ಜನ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕೆಂಬ ಆಸೆ ರಾಜನಿಗೆ ಉಂಟಾಯಿತು. ಮೊದಲನೆಯ ಮಗಳು ಶರಾವತಿಯನ್ನು ಒಬ್ಬ ದೊಡ್ಡ ಸಾಮ್ರಾಜ್ಯದ ರಾಜನಿಗೆ, ಶೂರ ಶ್ರೇಷ್ಠ ವೀರ ಯೋಧನಾದಂತ ಮತ್ತು 64 ವಿದ್ಯೆಗಳನ್ನು ಬಲ್ಲ ಒಬ್ಬ ರಾಜನಿಗೆ ವೈಭೋಗದೊಂದಿಗೆ ಮದುವೆ ಮಾಡಿ ಆನೆ ಹೊರಲಾಗದ ಭಾರದಷ್ಟು ಉಡುಗೊರೆಯನ್ನು ನೀಡಿದನು. ಎರಡನೇ ಮಗಳು ನೇತ್ರಾವತಿಗೆ ಒಬ್ಬ ಸಣ್ಣ ಸಾಮಂತ ರಾಜನಿಗೆ ಮದುವೆ ಮಾಡಿ ಕುದುರೆ ಹೊರಲಾಗದ ಭಾರದಷ್ಟು ಉಡುಗೊರೆಯನ್ನು ನೀಡಿದನು. ಇನ್ನು ಮೂರನೇ ಮಗಳು ಸುಮತಿಗೆ ಒಬ್ಬ ಸಣ್ಣ ಕುಂಬಾರನೊಂದಿಗೆ ಯಾವುದೇ ವೈಭವವೂ ಇಲ್ಲದೆ ಕಪ್ಪೆಯೂ ಹೊರಲಾಗದ ಭಾರದಷ್ಟು ಉಡುಗೊರೆಯನ್ನು ನೀಡಿದೆ. ಹೀಗೆ ಕೆಲವು ದಿನಗಳು ಕಳೆದವು. ಆಗ ರಾಜನಿಗೆ, ತನ್ನ ಮೂರು ಜನ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಟ್ಟಿದ್ದೇನೆ, ಅವರೀಗ ಹೇಗಿರಬಹುದು ಎಂಬ ಆಲೋಚನೆ ಉಂಟಾಯಿತು. ಅವರನ್ನು ನೋಡಬೇಕೆಂಬ ಆಸೆಯೊಂದಿಗೆ ಮೊದಲನೇ ಮಗಳಾದ ಶರಾವತಿಯ ಅರಮನೆಗೆ ಹೋದನು. ಆಗ ಶರಾವತಿಯು ತಂದೆಯೂ ಸ್ವಯಂ ಬಂದಿದ್ದಾರೆ ಎಂದರೂ ಸಹ ತನ್ನ ಕೋಣೆಯಲ್ಲಿಯೇ ಇದ್ದಳು. ತಂದೆಯನ್ನು ನೋಡಲೂ ಬರಲಿಲ್ಲ. ಇದನ್ನು ನೋಡಿದ ರಾಜ, ಇದೇನಿದು, ನನ್ನ ಮೊದಲನೇ ಮಗಳು ಈ ರೀತಿ ಮಾಡಿಬಿಟ್ಟಳಲ್ಲ, ಪರವಾಗಿಲ್ಲ, ಎರಡನೆಯ ಮಗಳ ಅರಮನೆಗಾದರೂ ಹೋಗೋಣ ಎಂದು ಹೋದನು. ಆಗ ಎರಡನೇ ಮಗಳ ನೇತ್ರಾವತಿಯ ಅರಮನೆಯಲ್ಲೂ ಇದೇ ಕತೆ. ಅವಳು ತಂದೆ ಬಂದಿದ್ದಾರೆ ಎಂದು ನೋಡಲು ಬರದಿರುವಲ್ಲಿ ಅವರು ತನ್ನ ಅಲಂಕಾರಲೆಯೇ ಮುಳುಗಿ ಹೋಗಿದ್ದಳು ಮತ್ತು ತಂದೆಯ ಸೇವೆಗಾಗಿ ಸಖಿ ಸೇವಕಿಯರಿಂದ ಸೇವೆ ಮಾಡಿಸಿದಳು. ಇದನ್ನು ನೋಡಿದ ರಾಜ ತುಂಬಾ ಬೇಸರಗೊಂಡನು. ಇನ್ನಿರುವುದು ನನ್ನ ಮೂರನೇ ಮಗಳು ಸುಮತಿ, ಅವಳ ಬಳಿಯಾದರೂ ನನಗೆ ಪ್ರೀತಿಯಿಂದ ಸತ್ಕಾರ ಸಿಗಬಹುದು ಎಂದು ಅವಳ ಮನೆಗೆ ಹೋದನು. ಬಾಗಿಲಿನಲ್ಲಿ ನಿಂತು, ಅಮ್ಮ ಸುಮತಿ ಎಂದು ಕರೆದನು. ಇದನ್ನು ಕೇಳಿದ ಸುಮತಿ ನನ್ನ ತಂದೆ ಬಂದಿದ್ದಾರೆ ಎಂದು ಅಡುಗೆ ಮನೆಯಿಂದ ಓಡೋಡಿ ಬಂದಳು. ತಂದೆ, ನೀವು ಬಂದಿದ್ದೀರಾ, ಬಡವರ ಮನೆಗೆ ಭಾಗ್ಯ ಬಂದಂತಾಯಿತು, ನಿಮ್ಮನ್ನು ನೋಡದೆ ನನ್ನ ಕಣ್ಣುಗಳು ಸೋತು ಹೋಗಿದ್ದವು, ಬನ್ನಿ ಒಳಗಡೆ ಬನ್ನಿ ಎಂದು ಕರೆದಳು. ಅವರಿಗೆ ಕುಳ್ಳಿರಿಸಿ, ಒಂದೇ ನಿಮಿಷ ನಿಲ್ಲಿ, ಈಗಲೇ ಬಿಸಿ ಬಿಸಿಯಾದ ಬುಷ್ಟಾನ ಭೋಜನಗಳನ್ನು ಸಿದ್ಧಪಡಿಸುತ್ತೇನೆ ಎಂದು ಅಡುಗೆಯನ್ನು ಬಡಿಸಿದಳು. ತಿನ್ನುತ್ತಿರುವಾಗ ರಾಜನು, ಇದೇನಿದು ಸುಮತಿ, ಅಡುಗೆಯೇನೋ ತುಂಬಾ ಚೆನ್ನಾಗಿಯೇ ಮಾಡಿದ್ದೀಯಾ, ಆದರೆ ಈ ಉಪ್ಪಿನಕಾಯಿಯಲ್ಲಾಗಲಿ ಪಲ್ಯದಲ್ಲಾಗಲಿ ಸಾರಿನಲ್ಲಾಗಲಿ ಉಪ್ಪೇ ಇಲ್ಲವಲ್ಲ, ಉಪ್ಪಿಲ್ಲದ ಅಡಿಗೆ ನನಗೆ ರುಚಿ ಎನಿಸುತ್ತಿಲ್ಲ ಮಗಳೇ ಎಂದನು. ಇದನ್ನು ಕೇಳಿದ ಸುಮತಿಯು, ನೋಡಿದಿರಾ ತಂದೆ, ಎಷ್ಟೇ ವಿಧ ವಿಧವಾದ ಅಡಿಗೆ ಈ ಬೃಷ್ಟಾನ್ನ ಭೋಜನದಲ್ಲಿದ್ದರೂ ನಿಮಗೆ ಉಪ್ಪಿಲ್ಲದ ಅಡಿಗೆ ಹೇಗೆ ರುಚಿ ಎನಿಸುತ್ತಿಲ್ಲವೋ, ನನ್ನ ಜೀವನದಲ್ಲಿ ನಿಮ್ಮ ಪ್ರೀತಿ ಇಲ್ಲದೆ ಹೋದರೆ ನನ್ನ ಜೀವನವೂ ಸಹ ವ್ಯರ್ಥ ತಂದೆ ಎಂದಳು. ರಾಜನಿಗೆ ಮೊದಲು ಹೇಳಿದ ಮಾತು ನೆನಪಾಯಿತು. ಮಧುರಾಪುರದ ಎಂಬ ದೊಡ್ಡ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗುವವರು ಬೇರೆ ಯಾರೂ ಅಲ್ಲ, ಅದು ನನ್ನ ಮೂರನೆಯ ಮಗಳು ಸುಮತಿ ಎಂದು ಆಗಲೇ ಅವಳನ್ನು ತನ್ನ ಅರಮನೆಗೆ ಕರೆದೊಯ್ದನು. ಅವಳಿಗೆ ಪಟ್ಟಾಭಿಷೇಕ ಮಾಡಿ ಮಧುರಾಪುರದ ರಾಜ್ಯದ ಅಧಿಪತಿಯನ್ನಾಗಿ ಮಾಡಿದನು. ಇಲ್ಲಿಗೆ ಕತೆ ಮುಕ್ತಾಯ. ಕಥೆಯ ನೀತಿ ಏನೆಂದರೆ, ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ಬಂಧುವಿಲ್ಲ ಎಂಬ ಗಾದೆ ನುಡಿಯಂತೆ ತಂದೆಯ ಪ್ರೀತಿ ಪ್ರತಿಯೊಬ್ಬ ಮಕ್ಕಳ ಜೀವನದಲ್ಲೂ ಅಮೂಲ್ಯವಾದ ಪಾತ್ರವನ್ನು ವಹಿಸುತ್ತದೆ. ನಾವು ದೊಡ್ಡ ಸ್ಥಾನದಲ್ಲಿರಲಿ ಅಥವಾ ಚಿಕ್ಕ ಸ್ಥಾನದಲ್ಲಿರಲಿ, ನಮ್ಮ ಬಳಿ ಪ್ರೀತಿಗಾಗಿ ಬಂದವರನ್ನು ಎಂದಿಗೂ ನಿರಾಕರಿಸಬಾರದು. ಧನ್ಯವಾದಗಳು. ಕಥೆಯನ್ನು ಹೇಳಿದಂತಹ ವಿದ್ಯಾರ್ಥಿನಿಗೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ಜಿಯಾ ಕಟ್ಟಿಮನಿ ಇವಳಿಂದ ಶಹರಿ.
1: ಮಂಜಿಲ್ ಉನ್ನಿಕೋ ಮಿಲ್ತಿ ಹೈ ಜಿನ್ಕೆ ಸಪ್ನೋ ಮೇ ಜಾನ್ ಹೋತಿ ಹೈ, ಪಂಕೋ ಸೇ ಕುಚ್ ನಹಿ ಹೋತಾ, ಹೌಸಲೋ ಸೇ ಉಡಾನ್ ಹೋತಿ ಹೈ, ಹಾರ್ ಮತ್ ಮಾನೋ ಹಾಲಾತ್ ಸೇ, ಜಿಂದಗಿ ಕಿ ಯಹಿ ಕಹಾನಿ ಹೈ, ಕೋಶಿಶ್ ಕರ್ನೆ ವಾಲೋ ಕಿ ಕಭಿ ಹಾರ್ ನಹಿ ಹೋತಿ, ಹರ್ ಮುಷ್ಕಿಲ್ ಕೋ ಪಾರ್ ಕರೋ, ಡರೋ ಮತ್ ಕಿಸಿ ತೂಫಾನ್ ಸೇ, ಮೆಹನತ್ ಕರ್ನೆ ವಾಲೋ ಕಾ ಸಾಥ್ ದೇತಾ ಹೈ ಭಗವಾನ್ ಭಿ, ಹಾರ್ ಮತ್ ಮಾನೋ ಅಭಿ ಬಹುತ್ ಆಗೇ ಜಾನಾ ಹೈ, ಜಿನ್ಹೋ ನೇ ಕಹಾ ತಾ ತೇರೆ ಬಸ್ ಕಾ ನಹಿ ಹೈ, ಉನ್ಹೇ ಕರ್ಕೆ ದಿಖಾನಾ ಹೈ, ಸಪ್ನೋ ಕೋ ಸಚ್ ಕರ್ನೆ ಕಾ ಹೌಸಲಾ ರಖೋ, ಮುಷ್ಕಿಲೋ ಸೇ ಲಡ್ನೆ ಕಾ ಜಜ್ಬಾ ರಖೋ, ರಾಸ್ತೆ ಖುದ್ ಬನ್ ಜಾಯೆಂಗೆ, ಬಸ್ ಖುದ್ ಪರ್ ಭರೋಸಾ ರಖೋ, ಕದಮ್ ಕದಮ್ ಪರ್ ಟೋಕರ್ ಮಿಲೆ ತೋ ಘಬ್ರಾನಾ ಮತ್, ಗಿರ್ ಕರ್ ಉಟನೆ ವಾಲೋ ಕೋ ಹಿ ಮಂಜಿಲ್ ಮಿಲ್ತಿ ಹೈ, ಜೋ ತೂಫಾನೋ ಮೇ ಪಲ್ತೆ ಹೈ ವಹಿ ದುನಿಯಾ ಬದಲ್ತೆ ಹೈ, ಹಿಮ್ಮತ್ ಸೇ ಲಡನೆ ವಾಲೆ ಹಿ ಅಪ್ನಿ ಕಿಸ್ಮತ್ ಲಿಖತೆ ಹೈ, ಅಪ್ನಿ ಮೆಹನತ್ ಪರ ಇತನಾ ಭರೋಸಾ ರಖೋ ಕಿ ಕಿಸ್ಮತ್ ಭಿ ಖುದ್ ಆಕರ್ ಕಹೆ ಲೇ.

0: تیری محنت کا پھل ہے۔ خود کو اتنا مضبوط بنا لو کہ ہر مشکل آسان لگے۔ دنیا چاہے کچھ بھی کہے، تمہیں بس اپنا کام صحیح لگے۔
1: ಶಹರಿಯನ್ನು ಹೇಳಿದಂತಹ ವಿದ್ಯಾರ್ಥಿನಿಗೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ಏಕಪಾತ್ರಾಭಿನಯ. ಒಬ್ಬಳೇ ಇದ್ದರೂ ವೇದಿಕೆಯನ್ನು ತುಂಬಿಸುವುದು ಕಲೆಯ ಮಹಿಮೆ ಎಂಬ ಮಾತಿನಂತೆ ಶಿವಲೀಲಾ ಮೊರಪ್ ಇವಳಿಂದ ಏಕಪಾತ್ರಾಭಿನಯ.
2: ಅಯ್ಯೋ ಮಡೆದೆಯ ಕಂದ ಲೋಹಿತಾಶ್ವ, ಮಡೆದೆಯ ನಿನ್ನೊಡನೆ ಮಾತನಾಡುವ ಈ ನಾಲಿಗೆ ಬಿದ್ದು ಹೋಯಿತು. ಕಂದ ನಿನ್ನ ನೋಡುತ್ತಿರುವ ಈ ಕೈಗಳು ವಿರಾದವು. ಅಯ್ಯೋ ಕಂದ, ಹಾಲುನಿಸಿ ತೂಗಿದ ಈ ಕೈಗಳಿಂದಲೇ ನಿನಗೆ ಬೆಂಕಿ ಹಚ್ಚಬೇಕಾಯಿತೆ. ಕ್ಷಮಿಸು ಕಂದ, ಕ್ಷಮಿಸು. ಈ ನಿನ್ನ ತಾಯಿಯನ್ನು ಕ್ಷಮಿಸು ಕಂದ.
3: ಯಾರು, ಯಾರದು? ರಾತ್ರಿ ಹೊತ್ತು ಸ್ಮಶಾನ ಕಾಯುತ್ತಿರುವ ಈ ವೇಳೆಯಲ್ಲಿ ನನಗೆ ತಿಳಿದಂತೆ ಬಂದ ನೀನು ಯಾರು? ಇಲ್ಲಿ ಹೆಣಸುಡಬೇಕಾದರೆ ಅಕ್ಕಿ ಬಟ್ಟೆ ಹಣವನ್ನು ಕೊಡಬೇಕಾಗುತ್ತದೆ. ಅದಿಲ್ಲದೆ ಯಾವ ಹೆಣವನ್ನು ಸುಡಲಾಗುವುದಿಲ್ಲ. ತೆಗೆ ತೆಗೆ, ನಿನ್ನ ಹೆಣವನ್ನು ತೆಗೆ.
2: ಪುಣ್ಯಾತ್ಮ, ನಾನು ಎಲ್ಲವನ್ನೂ ಕಳೆದುಕೊಂಡ ಅನಾಥೆ.

0: ನಿನ್ನ ತಾಯಿಯನ್ನು ಕ್ಷಮಿಸು ಕಂದ.
1: ಯಾರು, ಯಾರದು? ರಾತ್ರಿ ಹೊತ್ತು ಸ್ಮಶಾನ ಕಾಯುತ್ತಿರುವ ಈ ವೇಳೆಯಲ್ಲಿ
0: ನನಗೆ ತಿಳಿದಂತೆ ಬಂದ ನೀನು ಯಾರು? ಇಲ್ಲಿ ಹೆಣಸುಡಬೇಕಾದರೆ ಅಕ್ಕಿ ಬಟ್ಟೆ ಹಣವನ್ನು ಕೊಡಬೇಕಾಗುತ್ತದೆ. ಅದಿಲ್ಲದೆ ಯಾವ ಹೆಣವನ್ನು ಸುಡಲಾಗುವುದಿಲ್ಲ.
1: ತೆಗೆ ತೆಗೆ, ನಿನ್ನ ಹೆಣವನ್ನು ತೆಗೆ.
0: ಪುಣ್ಯಾತ್ಮ, ನಾನು ಎಲ್ಲವನ್ನೂ ಕಳೆದುಕೊಂಡ ಅನಾಥೆ. ನನಗೆ ಈ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಆದ್ದರಿಂದ ತಾಯಿಯಾದ ನಾನು ಹೆಣವನ್ನು ಹೊತ್ತು ತಂದಿದ್ದೇನೆ.
1: ಹೆಣ್ಣೆ, ನಿನ್ನ ಕಷ್ಟದ ಅರಿವು ನನಗಾಗುತ್ತದೆ. ಆದರೆ ನಾನು ಇಲ್ಲಿ ಸ್ವತಂತ್ರನಲ್ಲ. ನನಗೆ ಸಲ್ಲಬೇಕಾದ ಅಕ್ಕಿ ಬಟ್ಟೆಯನ್ನು ನಾನು ಬಿಡಬಲ್ಲೆ. ಆದರೆ ನನ್ನೊಡೆಯನಿಗೆ ಸಲ್ಲಬೇಕಾದ ಹಣವನ್ನು ಮಾತ್ರ ಬಿಡಲಾರೆ.
0: ಹಣ ಕೊಡಲೇಬೇಕು. ಈ ನಿನ್ನ ಹೆಣವನ್ನು ಬೇರೆಲ್ಲಾದರೂ ತೆಗೆದುಕೊಂಡು ಹೋಗುತ್ತಾಯಿ. ಕುಮಾರ ಲೋಹಿತ, ಏಕ ಚಕ್ರಾಧಿಪತಿಯಾಗಿ ಸಕಲ ಸಾಮ್ರಾಜ್ಯವನ್ನೂ ಆಳಬೇಕಾಗಿದ್ದ ನಿನಗೆ ಈ ಸ್ಮಶಾನದಲ್ಲಿ ಒಂದಿಷ್ಟೂ ಸ್ಥಳವೂ ಇಲ್ಲದಾಯಿತೇ?
1: ಅಯ್ಯೋ ಹೆಣ್ಣೈ, ನಿನ್ನ ಮಾತು ವಿಚಿತ್ರವಾಗಿವೆ. ಈ ಕ್ಷಣದ ಮೊದಲು ನೀನು ಅನಾಥೆ ಎಂದೆ, ಈಗ ನಿನ್ನ ಮಗ ರಾಜನಾಗಬೇಕಿತ್ತು ಎನ್ನುತ್ತಿದ್ದೀಯೇ? ನಿನ್ನ ಮಾತು ನನಗೆ ಅರ್ಥವಾಗುತ್ತಿಲ್ಲ.
0: ಹೌದು, ಸಪ್ತ ದ್ವೀಪ ಸುಂದರಿಯನ್ನು ಆಳುತ್ತಿದ್ದ ಶ್ರೀ ಹರಿಶ್ಚಂದ್ರ ಪತ್ನಿ ನಾನು. ನಮ್ಮ ಏಕಮಾತ್ರ ಪುತ್ರನಿವನು.
1: ಹಾ ಹರಿಶ್ಚಂದ್ರ, ಇದ್ದೊಬ್ಬ ಮಗನನ್ನೂ ಕಳೆದುಕೊಂಡೆಯ?
0: ಸೂರ್ಯವಂಶ ಕೊನೆಯಾಗಿ ಹೋಯಿತೆ. ನೀವು ನನ್ನ ಪತಿಯನ್ನೂ ಬಲ್ಲೆಯ?
1: ಬಲ್ಲೆ ಬಲ್ಲೆ, ಚೆನ್ನಾಗಿ ಬಲ್ಲೆ. ಸಕಲೈಶ್ವರ್ಯವನ್ನು ದಾನ ಮಾಡಿ ಸತ್ಯಸುತರನ್ನು ಮಾರ್ದ ಚಾಂಡಾಲನವನು.
0: ನಿಲ್ಲಿಸು ನಿಲ್ಲಿಸು, ನಿನ್ನ ಈ ಕಠೋರ ಮಾತುಗಳನ್ನು ನಾನು ಕೇಳಲಾರೆ. ಅವಳನ್ನು ಹೀಯಾಳಿಸುವ ನಿನಗೆ ಅವರ ಸತ್ಯ ಶ್ರೇಷ್ಠತೆ ಇದ್ಯಾವುದೂ ತಿಳಿಯದೆ?
1: ಸರಿ ಸರಿ, ಹರಿಶ್ಚಂದ್ರ ಪತ್ನಿಯಾಗಿದ್ದ ಮೇಲೆ ಸ್ಮಶಾನದ ತೆರಿಗೆಯನ್ನು ಕೊಡಲಾರದಷ್ಟೇನು ನಿರ್ಗಟಿಕಳಲ್ಲ.
0: ಹೋಗು, ನಿನ್ನೊಡೆಯನ ಹತ್ತಿರ ಕೇಳಿ ತೆಗೆದುಕೊಂಡು ಬಾ. ಅವನು ಕೊಡದಿದ್ದರೆ ಆ ನಿನ್ನ ಮಾಂಗಲ್ಯವನ್ನು ಮಾರಿಯಾದರೂ ಹಣ ತೆಗೆದುಕೊಂಡು ಬಾ.
1: ಹಾ ಏನಿದು, ನನ್ನ ಮಾಂಗಲ್ಯ ನನ್ನ ಪತಿಯ ವಿನಃ ಬೇರಾರಿಗೂ ಕಾಣದು ಎಂದು ಹೇಳಿದ ಆ ಋಷಿಮುನಿಗಳ ಮಾತೇ ಸುಳ್ಳಾಯಿತೆ?
0: ಅಥವಾ ಈ ಸ್ಮಶಾನದ ಕಾವಲು? ಹೌದು ಹೌದು, ಇವರೇ ನನ್ನವರು ಸ್ವಾಮಿ ಪ್ರಭು. ಎಲ್ಲವೂ ಮುಗಿದು ಹೋಯಿತು ಸ್ವಾಮಿ, ಎಲ್ಲವೂ ಮುಗಿದು ಹೋಯಿತು.
1: ಅಳಬೇಡ ಚಂದ್ರಮತಿ, ಅಳುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಆದಷ್ಟು ಬೇಗ ಎಲ್ಲಿಂದಾದರೂ ಹಣ ತೆಗೆದುಕೊಂಡು ಬಾ.
0: ಆಗಲಿ ಪ್ರಭು, ಬೇಗನೆ ಬರುವೆ.
1: ಅಗೋ, ಕಾಶಿ ರಾಜನನ್ನು ಕೊಂದ ಹೆಣ್ಣೊಬ್ಬಳು ಇಲ್ಲಿ ತಿರುಗಾಡುತ್ತಿದ್ದಾಳೆ. ಅವಳಿಗೆ ಮರಣ ದಂಡನೆಯನ್ನು ವಿಧಿಸಲಾಗಿದೆ. ಹರಿಶ್ಚಂದ್ರ, ಕಡಿಯಿ ಅವಳ ತಲೆಯನ್ನು. ತೆಗೆದುಕೋ ಈ ಖಡ್ಗವನ್ನು, ಇದು ನಿನಗೆ ಈ ಕೆಲಸವನ್ನು ಕೊಟ್ಟ ಬಾಹುಕನ ಆಜ್ಞೆ.
0: ಓ ಪರಮೇಶ್ವರ, ಅಂದು ಎಲ್ಲವನ್ನೂ ಕಳೆದುಕೊಂಡೆ, ಅಳಬೇಕು ಎನಿಸಲಿಲ್ಲ. ಇಂದು ಪ್ರತಿವ್ರತೆಯಾದ ನನ್ನ ಮಡದಿಯನ್ನು ನಾನು ಕಡಿಯಬೇಕೆ? ಎಲ್ಲಾದರೂ ಉಂಟೆ, ಕಾನದ ಕೈಯೇ, ಆಡಿಸು ಆಡಿಸು. ಆದರೆ ಸತ್ಯವನ್ನು ಮಾತ್ರ ಬಿಡಲಾರೆ.
1: ಚಂದ್ರಮತಿ, ನಿನ್ನ ಮಾರನ ಹೋಮಕ್ಕೆ ಸಿದ್ಧಳಾಗು.
0: ಓ ಕಾಶಿ ವಿಶ್ವನಾಥನೇ, ಇದು ನನಗೆ ಸಾಮಾನ್ಯ ಮರಣವೇ? ಪರಮೇಶ್ವರನು ವಾಸಿಸುವ ಈ ಸ್ಮಶಾನದಲ್ಲಿ ಅದು ನನ್ನ ಪತಿಯಿಂದಲೇ ಮರಣ. ಸ್ವಾಮಿ, ನಾನು ಸಿದ್ಧಳಿದ್ದೇನೆ, ಕಡಿಯಿರಿ ನನ್ನ ತಲೆಯನ್ನು. ನಿಮ್ಮ ಸತ್ಯವನ್ನು ಉಳಿಸಿಕೊಳ್ಳಿ ಸ್ವಾಮಿ.
1: ಓ ದೇವರೇ, ನನ್ನ ಜೀವನವೇ ಸತ್ಯವೆಂಬ ಭಾವನೆಯಿಂದಲೇ ಕಡಿಯಲು ಮುಂದಾಗುತ್ತೇನೆ.
0: ಪರಮೇಶ್ವರ ನಿಲ್ಲಿಸು, ಹರಿಶ್ಚಂದ್ರ ನಿಲ್ಲಿಸು. ನಿನ್ನ ಸತ್ಯ ಸಂಗತಿಗೆ ಮೆಚ್ಚಿ ನಾವು ತ್ರಿಮೂರ್ತಿಗಳು ಬಂದಿದ್ದೇವೆ. ಸತ್ಯಂ ಶಿವಂ ಸುಂದರಂ ಎಂಬುವುದನ್ನು ನೀನು ಇಡೀ ಜಗತ್ತಿಗೇ ತೋರಿಸಿಕೊಟ್ಟೆ. ಇಗೋ, ನೀನು ಕಳೆದುಕೊಂಡು ಎಲ್ಲವೂ ನಿನಗೆ ಪ್ರಾಪ್ತಿಯಾಗಲಿ ಕಂದ, ನಿನಗೆ ಶುಭವಾಗಲಿ ಕಂದ. ಧನ್ಯವಾದಗಳು.
2: ಏಕಪಾದ್ರಾಭಿನಯವನ್ನು ಪ್ರಸ್ತುತಪಡಿಸಿದಂತಹ ವಿದ್ಯಾರ್ಥಿನಿಗೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ವೀರಗಾಸೆ. ಸಂಪ್ರದಾಯವೇ ನಮ್ಮ ಗುರುತು. ಕರ್ನಾಟಕದ ವೈಭವವನ್ನು ಭಕ್ತಿಯನ್ನು ತೋರಿಸುವ ವೀರಗಾಸೆಯನ್ನು ಆಲಿಸೋಣ. ವೀರಗಾಸೆ ಮಾಡುವ ವಿದ್ಯಾರ್ಥಿಗಳು ಧನರಾಜ್ ಸೋಗಿ ಹಾಗೂ ಶಿವಲಿಂಗ್ ಮೊರಬ್.
3: ಏಕದಂತಾಯ ವಿದ್ಮಹೇ, ಏಕದಂತಾಯ ವಿದ್ಮಹೇ, ವಕ್ರತುಂಡಾಯ ಧೀಮಹಿ, ವಕ್ರತುಂಡಾಯ ಧೀಮಹಿ, ತನ್ನೋದಂತಿ ಪ್ರಚೋದಯಾತ, ತನ್ನೋದಂತಿ ಪ್ರಚೋದಯಾತ.
4: ವೀರ ಆರ್ದ್ರ ವೀರರಿಗೆ ವೀರಾದಿ ವೀರ ಶರಣಾವತಾರ, ನೀನೇಳು ಭವನಗಳಿಗೆ ನೀನೇ ದೊರೆ. ಕಂದನ ಕಂಠಿರುವ ರಣರಂಗ ಧೀರ, ರಣರಂಗ ರಾಕ್ಷಸ ಕರುಣಿಸೋ ಕರ ವೀರಭದ್ರ. ಕಡೆ ಕಡೆ ಕಡೆ ಕಡೆ ಕಡೆ ಕಡೆ ಕಡೆ
3: ವೀರ ಶ್ರೀ ವೀರಭದ್ರ. ನಮ್ಮ ಶ್ರೀ ವೀರಭದ್ರನು ಹುಟ್ಟಿದಾಗಲೇ ಹೂವಿನ ಗಾಸಿ, ವಿಷ್ಣುಗಾಸಿ, ಬ್ರಹ್ಮಗಾಸಿ. ಮೆಟ್ಟುವ ಹೂವಿನ ಹಾವಿಗೆ 1000 ಶಿರಸ್ಸು, 3000 ಕಣ್ಣು, 2000 ಭುಜ, ಜಂಗಮ ಮೇಕು ಮಂಗಲ. ವೀರ ಶ್ರೀ ವೀರಭದ್ರ. ಚಪಟಗೊಳ್ಳುವ ಚನ್ನ ವೀರಭದ್ರನು ದುಃಖಿಸಿ ಆಯುಧವನ್ನು ಹಿಡಿದು ಕರಗಸದ ಬಾಣ, ಮಂಜು ಬಿರುಗನ್ನು ಹಿಡಿಯೋ ಹೆಗ್ಗಾಳಿ ಕೈ ಎಂಬುದು ಕಟ್ಟ.

0: ಕಡೆ ಒಂದು ಹೆಬ್ಬರಿಯ ಮರವನ್ನು ಕಡೆ, ಆ ಮರದಲ್ಲಿ ಏನು ಕಡೆ ಒಂದು ಬೇತಾಳವನ್ನು ಕಡೆ, ಆ ಬೇತಾಳದಲ್ಲಿ ಏನು ಕಡೆ ಶ್ರೀ ಮೂರು ವಿಭೂತಿಗಳನ್ನು ಕಡೆ, ಆ ಮೂರು ವಿಭೂತಿಗಳನ್ನು ತೆಗೆದುಕೊಂಡು ಏನು ಮಾಡುವೆ ಆವಿರ ಆರ್ದ್ರ. ಒಂದನ್ನು ಮಂತ್ರಿಸಿ ಒಗೆದಾಗ ಬ್ರಹ್ಮಾಡಕ್ಕೆ ಹೋಯಿತು, ಇನ್ನೊಂದನ್ನು ಮಂತ್ರಿಸಿ ಒಗೆದಾಗ ಈಚಾಡಕ್ಕೆ ಹೋಯಿತು, ಇನ್ನೊಂದು ಉಳಿತೆಂದರೆ ಹೋಗು, ಹೋಗದಿದ್ದರೆ ಆ ದಿಶಾರಾಣಿ ಈ ದಿಶಾರಾಣಿ ಇಷ್ಟಕ್ಕೂ ಮೀರಿ ಬಂದರೆ ನಮ್ಮ ಬೇಟೆ ಚನ್ನಿಂಗ ವೀರಭದ್ರ ಪಾದ ಸಾಕ್ಷಿ. ಈ ಕಡೆ ಕಡೆ ಕಡೆ ಕಡೆ ಕಡೆ ಕಡೆ
1: ಆಹಾ ವೀರ, ಆಹಾ ರುದ್ರ, ತುಪ್ಪ ಕೊಟ್ಟರು ಬೇಡ, ತೂಕ ಇಲ್ಲದವರ ಸಂಘ, ಜ್ಞಾನವಿದ್ದರು ಬೇಡ, ಜಾತಿ ಜಾತಿ ಎನ್ನುವವರ ಸಂಘ, ಕಣಜ ಕೊಟ್ಟರು ಬೇಡ, ಜೀವ ತೆಗೆಯುವವರ ಸಂಘ, ಅನ್ಯರ ಸಂಘವೆಂದು ಸಂಘವ ಸೇರುವ ಮುನ್ನ ಗುರು ಕೊಟ್ಟ ಲಿಂಗವ ಕಾನು, ಆ ಲಿಂಗದೊಳಗೆ ನಿನ್ನನ್ನು ನೀನು ಕಾನು, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ, ಗುರುವಿನ ಗುಲಾಮನಾಗಬೇಕು, ಗುರುವಿನಲ್ಲಿ ಗುರುತ್ವ ಕಾಣಬೇಕು. ಆಹಾ ವೀರ, ಆಹಾ ರುದ್ರ.

0: ಧನ್ಯವಾದಗಳು.
1: ವೀರಗಾಸೆಯನ್ನು ಪ್ರಸ್ತುತಪಡಿಸಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ಮುಂದಿನ ಕಾರ್ಯಕ್ರಮ ಒಗಟುಗಳು. ಒಗಟುಗಳು ಬುದ್ಧಿಗೆ ವ್ಯಾಯಾಮ, ನಿಮ್ಮ ಚಿಂತನೆಗೆ ಚುರುಕು ನೀಡುವ ಒಗಟುಗಳನ್ನು ಪ್ರಸ್ತುತಪಡಿಸಲು ಬರುತ್ತಿದ್ದಾಳೆ ಶ್ವೇತಾ ಮೊರಬ್.
2: ಮನೆಯಲ್ಲಿರುವ ಅಜ್ಜಿಗೆ ಮೈಯೆಲ್ಲಾ ಕಣ್ಣು, ಹಾಗಾದ್ರೆ ಏನದು? ಉತ್ತರ ಜರಡಿ, ಒಂದು ಹಸ್ತಕ್ಕೆ 108 ಬೆರಳು, ಹಾಗಾದ್ರೆ ನಾನು ಯಾರು? ಉತ್ತರ ಬಾಳೆಹೆಣ್ಣು. ಸಾಗರ ಪುತ್ರ ಸಾರಿನ ಮಿತ್ರ, ಹಾಗಾದರೆ ಏನದು? ಉತ್ತರ ಉಪ್ಪು. ಚೋಟುದ್ದ ಹುಡುಗಿಗೆ ಮಾರುದ್ದ ಜಡೆ, ಉತ್ತರ ಸೂಜಿದಾರ. ಬಿಳಿ ಸರ್ದಾರನಿಗೆ ಕರಿ ಟೋಪಿ, ಸರಿಯಾದ ಉತ್ತರ ಬೆಂಕಿ ಕಡ್ಡಿ. ಒಬ್ಬ ಋಷಿಗೆ 3 ಕಣ್ಣುಂಟು, ಜುಟ್ಟುಂಟು, ಕೈಯಿಲ್ಲ ಕಾಲಿಲ್ಲ, ಹಾಗಾದರೆ ಏನದು? ಉತ್ತರ ತೆಂಗಿನಕಾಯಿ. ಊರಿಗೆಲ್ಲ ಒಂದೇ ಹಪ್ಪಳ, ಹಾಗಾದರೆ ಏನದು? ಉತ್ತರ ಚಂದ್ರ. ಅಂಕುಡೊಂಕಿನ ಬಾವಿ ಬಗ್ಗಿ ನೋಡಿದರೆ ನೀರಿಲ್ಲ, ಹಾಗಾದರೆ ಏನದು? ಸರಿಯಾದ ಉತ್ತರ ಕಿವಿ. ಹಸಿರು ಸಾಮ್ರಾಜ್ಯದೊಳಗೆ ಕೆಂಪು ಕೋಟೆ, ಕೆಂಪು ಕೋಟೆಯಲ್ಲಿ ಕಪ್ಪು ಸೈನಿಕರು, ಏನದು? ಉತ್ತರ ಕಲ್ಲಂಗಡಿ ಹಣ್ಣು. ಚಿನ್ನ ಬಿಡಿಸಿ ಬೆಳ್ಳಿ ತಿನ್ನುತ್ತಾರೆ, ಏನದು? ಉತ್ತರ ಬಾಳೆಹಣ್ಣು. ಮರದೊಳಗೆ ಮರ ಹುಟ್ಟಿ ಮರಚಕ್ರಕಾಯಾಗಿ, ತಿನ್ನಲಾಗದ ಹಣ್ಣು ಬಲು ರುಚಿ, ಹಾಗಾದರೆ ಏನದು? ಉತ್ತರ ಮಗು. ಧನ್ಯವಾದಗಳು.
1: ಒಗಟುಗಳನ್ನು ಪ್ರಸ್ತುತಪಡಿಸಿದಂತಹ ವಿದ್ಯಾರ್ಥಿನಿಗೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ಕವನ ವಾಚನ. ಕವಿತೆ ಎಂದರೆ ಭಾವಗಳ ಹರಿವು ಎಂಬ ಸುಂದರ ಮಾತಿನೊಂದಿಗೆ ಕವನ ವಾಚನವನ್ನು ಪ್ರಸ್ತುತಪಡಿಸಲು ಬರುತ್ತಿದ್ದಾಳೆ ಅಪೂರ್ವ ಗಂಟಿ.
3: ಕನ್ನಡದ ಕವಿಯಾದ ದರಾಬೇಂದ್ರೆಯವರು ರಚಿಸಿದಂತ ತಿರುಕಾ ಎಂಬ ಕವನ ವಾಚನವನ್ನು ನಾನು ಇಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ನಾಡಾಡಿ ಕತ್ತೆಗೆ ಹಾಳು ಗೋಡೆಯ ನೆರಳು, ನಾಡಾಡಿ ಕತ್ತೆಗೆ ಹಾಳು ಗೋಡೆಯ ನೆರಳು, ಬೀಡಾಡಿ ನಾಯಿಗೆ ಬೀದಿಗಾವಲಿ ನೀರು, ಕಾಡುವ ಕಾಗೆಗೆ ತಿಪ್ಪೆಯಂಜಲು ಕೂಳು, ತಿಪ್ಪೆಯಂಜಲು ಕೂಳು, ಹಾದಿಯ ಹಕ್ಕಿಗೆ ಬರಡು ಮರದಲ್ಲಿ ಜೋಂಪು. ತಿರುಕ ಏ ತಿರುಕ. ಮನುಜನಾದರೆ ಏನು ಮರುಕವಿಲ್ಲದ ಜಗವೇ ನರಕ.

0: ಮರುಕವಿಲ್ಲದ ಜಗವೇ ನರಕ, ಕಾನೋ ನರಕ. ಗತಿಗೆಟ್ಟ ವಿಧವೆಗೆ ನೀರಿನ ತಳತವರು, ಗತಿಗೆಟ್ಟ ವಿಧವೆಗೆ ನೀರಿನ ತಳತವರು. ಪರದೇಶಿ ಕೂಸಿಗೆ ಅತ್ತರೆ ಔಷಧವು, ಪರದೇಶಿ ಕೂಸಿಗೆ ಅತ್ತರೆ ಔಷಧವು. ಪಾಪಿ ಜ್ಞಾನಿಗೆ ಕೊರಳ ಗಂಟೆ ನಂಟು, ಪಾಪಿ ಜ್ಞಾನಿಗೆ ಕೊರಳ ಗಂಟೆ ನಂಟು. ನೋವಾ ನುಂಗಿದವಂಗೆ, ನೋವಾ ನುಂಗಿದವಂಗೆ ಹಸಿವುಂಟು ವಿಷವುಂಟು, ನೋವಾ ನುಂಗಿದವಂಗೆ ಹಸಿವುಂಟು ವಿಷವುಂಟು. ತಿರುಕ ಏ ತಿರುಕ, ತಿರುಕ ಏ ತಿರುಕ. ಕರಳು ಇದ್ದರೇನು, ಕರಳು ಇದ್ದರೇನು. ಕಣ್ಣು ಇಲ್ಲದ ಜಗವೇ ನರಕ, ಕಣ್ಣು ಇಲ್ಲದ ಜಗವೇ ನರಕ. ಕಾನೋ ನರಕ, ತಿರುಕ ಏ ತಿರುಕ. ಕರಳು ಇದ್ದರೇನು, ಕರಳು ಇದ್ದರೇನು. ಕಣ್ಣು ಇಲ್ಲದ ಜಗವೇ ನರಕ, ಕಾನೋ ನರಕ, ಕಾನೋ ನರಕ. ಧನ್ಯವಾದಗಳು.
1: ಕವನ ವಾಚನವನ್ನು ವ್ಯಕ್ತಪಡಿಸಿದಂತಹ ವಿದ್ಯಾರ್ಥಿನಿಗೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ಹಿಂದಿ ಭಾಷಣ. ಹಿಂದಿ ಹಮಾರಿ ಶಾನ್ ಹೈ, ದೇಶ್ ಕಿ ಪಹಚಾನ್ ಹೈ. ಇದೀಗ ಸೇವಂತಿ ಕೊಟಬಾಗಿ ಇವಳಿಂದ ಹಿಂದಿ ಭಾಷಣ. ಎಐ ಸೆ ಸಂಬಂಧಿತ ಕುಚ್ ಜಾನ್ಕಾರಿ ದೇನಾ ಜಾತಿ ಹೂ. ಆದರಣೀಯ ಶಿಕ್ಷಕಗಣ, ಪ್ರಿಯ ಸಾಥಿಯೋ ಔರ್ ಸಭಿ ಶ್ರೋತೋಂ ಕಾ ಮೇರಾ ನಮಸ್ಕಾರ. ಆಜ್ ಮೈ ಆಪ್ಕೋ ಸಾಮ್ನೆ ಏಕ್ ಬಹುತ್ ಹೀ ರೋಚಕ್ ಔರ್ ಆಧುನಿಕ ವಿಷಯ ಪರ್ ವಿಚಾರ ಪ್ರಸ್ತುತ ಕರ್ನೆ ಜಾ ರಹಿ ಹೂ. ಆಜ್ ಹಮ್ ಜಿಸ್ ಯುಗ್ ಮೇ ಜಿ ರಹಿ ಹೈ ಉಸೆ ತಕ್ನಿಕ್ ಔರ್ ವಿಜ್ಞಾನ ಕಾ ಯುಗ್ ಕಹಾ ಜಾತಾ ಹೈ. ಇಸ್ ಯುಗ್ ಮೇ ಎಐ ಯಾನಿ ಕೃತಕ್ ಬುದ್ಧಿಮತ್ತಾ ನೇ ಹಮಾರೆ ಜೀವನ್ ಕೋ ಆಸಾನ್ ಔರ್ ತೇಜ್ ಬನಾ ದಿಯಾ ಹೈ. ಎಐ ಕಾ ಅರ್ಥ ಹೈ ಏಸೀ ಮಶೀನ್ ಯಾ ಕಂಪ್ಯೂಟರ್ ಪ್ರಣಾಲಿ ಜೋ ಮನುಷ್ಯ ಕಿ ತರಹ ಸೋಚನೆ, ಸೀಖನೆ ಔರ್ ನಿರ್ಣಯ ಲೇನೆ ಕಿ ಕ್ಷಮತಾ ರಖತಿ ಹೈ. ಆಜ್ ಎಐ ಕಾ ಉಪಯೋಗ ಹರ್ ಕ್ಷೇತ್ರ ಮೇ ಹೋ ರಹಾ ಹೈ. ಶಿಕ್ಷಾ, ಸ್ವಾಸ್ಥ್ಯ, ಪರಿವಾಹನ್, ಮೊಬೈಲ್, ಏನ್ಸ್, ರೋಬೋಟಿಕ್ಸ್ ಔರ್ ಯಹಾ ತಕ್ ಕಿ ಮನೋರಂಜನ್ ಮೇ ಬಿ. ಉದಾಹರಣ ಕೆ ಲಿಯೇ ಜಬ್ ಹಮ್ ಮೊಬೈಲ್ ಮೇ ವಾಯ್ಸ್ ಅಸಿಸ್ಟೆಂಟೋ ಸೆ ಬಾತ್ ಕರ್ತೆ ಹೈ ಯಾ ಆನ್ಲೈನ್ ಪಢಾಯಿ ಮೇ ಸ್ಮಾರ್ಟ್ ಸುಜಾವ ಮಿಲ್ತೆ, ತಬ್ ಎಐ ಹಮಾರಿ ಮದದ್ ಕರ್ ರಹಿ ಹೋತಿ ಹೈ. ಎಐ ಕೆ ಕೈ ಫಾಯ್ದೆ ಹೈ, ಯಹ ಕವಿನೋ ಕಾಮೋ ಕಿ ಜಲ್ದಿ ಔರ್ ಸಹಿ ತಾರೀಖೋ ಸೆ ಪೂರಾ ಕರ್ ಸಕ್ತಿ ಹೈ, ಸಮಯ ಬಜಾತಿ ಹೈ ಔರ್ ನಯಿ ಖೋಜೋ ಕೋ ಸಂಭವ ಬನಾತಿ ಹೈ. ಲೇಕಿನ್ ಇಸ್ಕೆ ಸಾಥ್ ಕುಚ್ ಚುನೌತಿಯಾ ಬಿ ಹೈ. ಹಮೇ ಎಐ ಕಾ ಸಹಿ ಔರ್ ಜಿಮ್ಮೇದಾರಿ ಸೆ ಉಪಯೋಗ ಕರ್ನಾ ಚಾಹಿ, ತಾಕಿ ಯಹ ಮಾನವತಾ ಕಿಯೇ ಲಿಯೇ ಲಾಭಕಾರಿ ಬನಿ. ಪ್ರಿಯ ಸಾಥಿಯೋ, ಭವಿಷ್ಯ ಎಐ ಕಾ ಹೈ, ಇಸ್ಲಿಯೆ ಹಮೇ ತಕ್ನಿಕ್ ಕೋ ಸಮಜನಾ ಔರ್ ಸಹಿ ದಿಶಾ ಮೇ ಉಪಯೋಗ ಕರ್ನಾ ಸೀಖನಾ ಚಾಹಿಯೆ. ಕೃತಕ್ ಬುದ್ಧಿಮತ್ತಾ ಭವಿಷ್ಯ ಕೋ ನಹೀ ಬದಲ್ತಿ, ವಹ ಉನ್ ಲೋಗೋ ಕೋ ಭವಿಷ್ಯ ಬನಾತಿ ಹೈ ಜೋ ಇಸೆ ಸಮಜಕರ್ ಸಹಿ ದಿಶಾ ಮೇ ಇಸ್ತೇಹಾಲ್ ಕರ್ತೆ ಹೈ. ಎಐ ಡೇಟಾ ಔರ್ ಆಲ್ಗೋರಿದಮ್ಸ್ ಕಿ ಮದದ್ ಸೆ ಕಾಮ್ ಕರ್ತಾ ಹೈ. ಮಶೀನೋ ಬಡೇ ಡೇಟಾ ಸೆ ಸೀಖತಿ ಹೈ ಔರ್ ಧೀರೆ ಧೀರೆ ಬೆಹತರ್ ನಿರ್ಣಯ ಲೇನೆ ಲಗಾತಿ ಹೈ. ಇಸೆ ಮಶೀನ್ ಲರ್ನಿಂಗ್ ಬಿ ಕಹಾ ಜಾತಾ ಹೈ. ಉಪಯೋಗ ಶಿಕ್ಷಾ, ಆನ್ಲೈನ್ ಲರ್ನಿಂಗ್, ಸ್ಮಾರ್ಟ್ ಟೀಚಿಂಗ್, ಸ್ವಾಸ್ಥ್ಯ, ಬಿಮಾರಿ ಪಹಚಾನ್, ರೋಬೋಟಿಕ್ ಸರ್ಜರಿ. ಫಾಯ್ದೆ ಸಮಯ ಔರ್ ಮೆಹನತ್ ಕಿ ಬಚತ್, ನಯಿ ಖೋಜ್ ಔರ್ ತಕ್ನಿಕಿ ವಿಕಾಸ್. ಚುನೌತಿಯಾ ನೌಕರಿ ಪರ್ ಅಸರ್ ಪಡ್ ಸಕ್ತಾ ಹೈ, ಡೇಟಾ ಸುರಕ್ಷಾ ಔರ್ ಗೋಪನೀಯತಾ ಕಿ ಸಮಸ್ಯಾ, ಮಶೀನೋ ಪರ್ ಜ್ಯಾದಾ ನಿರ್ಭರತಾ. ನಿಷ್ಕರ್ಷ, ಎಐ ಆಧುನಿಕ ದುನಿಯಾ ಕಿ ಏಕ್ ಶಕ್ತಿಶಾಲಿ ತಕ್ನಿಕ್ ಹೈ ಜೋ ಜೀವನ್ ಕೋ ಆಸಾನ್ ಬನಾ ರಹಿ ಹೈ, ಲೇಕಿನ್ ಇಸ್ಕೆ ಸಹಿ ಔರ್ ಜಿಮ್ಮೇದಾರಿ ಸೆ ಉಪಯೋಗ ಕರ್ನಾ ಜರುರಿ ಹೈ. ಪರ್ ಯಾದ ರಹೇ ಮಾನವತಾ ಅಪನಿ ದಿಲ್ ಸೇ ಹೋ ಹರ್ ಕಾಮ್ ಮಹಾನ್. ಪರ್ ಯಾದ ರಹೇ ಮಾನವತಾ ಅಪನಿ ದಿಲ್ ಸೇ ಹೋ ಹರ್ ಕಾಮ್ ಮಹಾನ್. ಏ ಆಯ್ ಸಾಥ್ ಚಲೇ ಜಬ್ ಅಪನಾ ಉಜ್ವಲ್ ಹೋಗಾ ಫಲ್ ಕಾ ಜಹಾನ್. ಏ ಆಯ್ ಸಾಥ್ ಚಲೇ ಜಬ್ ಅಪನಾ ಉಜ್ವಲ್ ಹೋಗಾ ಫಲ್ ಕಾ ಜಹಾನ್. ಹಿಂದಿ ಭಾಷಣವನ್ನು ವ್ಯಕ್ತಪಡಿಸಿದಂತಹ ವಿದ್ಯಾರ್ಥಿನಿಗೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ವಿಜ್ಞಾನ ಕೌತುಕಗಳು. ವಿಜ್ಞಾನವೆಂದರೆ ಕುತೂಹಲಕ್ಕೆ ಉತ್ತರ ಹುಡುಕುವ ಪಯಣ ಎಂಬ ಮಾತಿನಂತೆ ಶಿವಲೀಲಾ ಮೊರ ಇವಳಿಂದ ವಿಜ್ಞಾನ ಕೌತುಕಗಳು.
2: ಎಲ್ಲ ಬಂಧುಗಳಿಗೂ ನಮಸ್ಕಾರಗಳು. ಇಂದಿನ ವಿಜ್ಞಾನದ ಕೌತುಕಗಳು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾನು ಶಿವಲೀಲಾ ಮೊರಬ್. ಗೆಳೆಯರೇ, ವಿಜ್ಞಾನ ಎಂದರೆ ಕೇವಲ ದೊಡ್ಡ ಸಂಶೋಧನೆಯಲ್ಲ, ನಮ್ಮ ಕಣ್ಣ ಮುಂದೆ ನಡೆಯುವ ಪುಟ್ಟ ಘಟನೆಗಳ ಹಿಂದೆಯೂ ಅದ್ಭುತ ವಿಜ್ಞಾನ ಅಡಗಿದೆ. ಪ್ರಕೃತಿಯ ಬಣ್ಣ ಮತ್ತು ಬೆಳಕು ಈಗ ನೀವು ನೋಡಬಹುದು. ನಾವು ದಿನ ಆಕಾಶವನ್ನು ನೋಡುತ್ತೇವೆ, ಅದು ನೀಲಿಯಾಗಿ ಕಾಣುತ್ತದೆ. ಯಾಕೆ ಗೊತ್ತಾ? ಸೂರ್ಯನ ಬೆಳಕು ಭೂಮಿಯ ವಾತಾವರಣವನ್ನು ಸೇರಿದಾಗ ಅಲ್ಲಿರುವ ಕಣಗಳಿಂದ ಚದುರುತ್ತದೆ. ಇದರಲ್ಲಿ ನೀಲಿ ಬಣ್ಣ ಅತಿ ಹೆಚ್ಚು ಚದುರುವುದರಿಂದ ನಮಗೆ ಆಕಾಶ ನೀಲಿಯಾಗಿ ಕಾಣುತ್ತದೆ. ಅಷ್ಟೇ ಅಲ್ಲ, ಮಳೆ ಬಂದಾಗ ಕಾಣುವ ಮಳೆಬಿಲ್ಲು ಕೂಡ ವಿಜ್ಞಾನದ ಚಮತ್ಕಾರವೇ. ನೀರಿನ ಹನಿಗಳು ಕೆಲಸ ಮಾಡಿ ಸೂರ್ಯನ ಬಿಳಿ ಬಣ್ಣವನ್ನು ವಿಭಜಿಸುತ್ತದೆ. ಇದನ್ನು ನೋಡುವುದೇ ಒಂದು ಚಂದ ಅಲ್ವೇ? ನಮ್ಮ ದೇಹದ ರಹಸ್ಯ. ನಿಸರ್ಗದ ಮಾತಿರಲಿ, ನಮ್ಮ

0: ದೇಹವೇ ಒಂದು ದೊಡ್ಡ ಪ್ರಯೋಗಾಲಯ. ಜಗತ್ತಿನಲ್ಲಿ 800 ಕೋಟಿ ಜನರಿದ್ದರೂ ಯಾರಾದರೂ ಒಬ್ಬರ ಬೆರಳಿನಂತೆ ಇನ್ನೊಬ್ಬರ ಬೆರಳು ಇರುವುದಿಲ್ಲ. ಇದು ಪ್ರಕೃತಿ ನಮಗೆ ನೀಡಿರುವ ವಿಶಿಷ್ಟ ಗುರುತು. ಇಷ್ಟೇ ಅಲ್ಲ, ನಮಗೆ ಈರುಳ್ಳಿ ಹೆಂಚುವಾಗ ಏನು ಬರುತ್ತದೆ? ಕಣ್ಣೀರು ಬರುತ್ತದೆ. ಅದು ಹೇಗೆ ಉಂಟಾಗುತ್ತದೆ ಗೊತ್ತೇ? ಈರುಳ್ಳಿಯಲ್ಲಿರುವ ಸಲ್ಫರ್ ಅಂಶಗಳು ಗಾಳಿಯೊಂದಿಗೆ ಬೆರೆತು ನಮ್ಮ ಕಣ್ಣನ್ನು ತಲುಪಿದಾಗ ಕಣ್ಣು ಅದನ್ನು ತೊಳೆಯಲು ಕಣ್ಣೀರನ್ನು ಉತ್ಪಾದಿಸುತ್ತದೆ. ಇದು ನಮ್ಮ ದೇಹದ ಆತ್ಮರಕ್ಷಣಾ ವ್ಯವಸ್ಥೆ. ಬಾಹ್ಯಾಕಾಶ ಮತ್ತು ವೇಗ. ಕೊನೆಯದಾಗಿ ಮಿಂಚು ಮತ್ತು ಗುಡುಗಿನ ಆಟ ನೋಡಿ. ಮೊದಲು ಮಿಂಚು ಕಾಣುತ್ತದೆ, ನಂತರ ಗುಡುಗು ಕೇಳಿಸುತ್ತದೆ. ಯಾಕೆಂದರೆ ಬೆಳಕಿನ ವೇಗ ಶಬ್ದದ ವೇಗಕ್ಕಿಂತ ತುಂಬಾ ಜಾಸ್ತಿ. ಹಾಗೆಯೇ ಬಾಹ್ಯಾಕಾಶದಲ್ಲಿ ಗುರುತ್ವಾಕರ್ಷಣ ಬಲ ಇಲ್ಲದ ಕಾರಣ ಗಗನಯಾತ್ರಿಗಳು ಗಾಳಿಯಲ್ಲಿ ತೇಲುತ್ತಾ ಇರುತ್ತಾರೆ. ನೀರು ಕೂಡ ಚೆಂಡಿನಂತೆ ಹನಿ ಹನಿಯಾಗಿ ತೇಲುತ್ತಿರುತ್ತದೆ. ನೋಡಿದ್ರಲ್ಲ ಗೆಳೆಯರೇ, ನಾವು ದಿನಾ ನೋಡುವ ಆಕಾಶ, ಮಳೆ, ನೀರು ಮತ್ತು ನಮ್ಮ ದೇಹದ ಹಿಂದೆ ಎಷ್ಟೊಂದು ಕುತೂಹಲಕಾರಿ ಸಂಗತಿಗಳಿವೆ ಅಲ್ವೇ? ವಿಜ್ಞಾನ ಎಂದರೆ ಪ್ರಶ್ನೆ ಕೇಳುವುದು. ನೀವು ಪ್ರಶ್ನೆ ಕೇಳುವುದನ್ನು ಎಂದಿಗೂ ನಿಲ್ಲಿಸಬೇಡಿ. ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಎಲ್ಲರಿಗೂ ವಂದನೆಗಳು.
1: ವಿಜ್ಞಾನ ಕೌತುಕಗಳನ್ನು ಪ್ರಸ್ತುತಪಡಿಸಿದಂತಹ ವಿದ್ಯಾರ್ಥಿನಿಗೆ ಧನ್ಯವಾದಗಳು. ಇಲ್ಲಿಯವರೆಗೆ ಇಂದಿನ ನಮ್ಮ ಶಾಲಾ ಬಾನುಲಿ ಕಾರ್ಯಕ್ರಮವನ್ನು ನೀವು ಆಸಕ್ತಿಯಿಂದ ಆಲಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಸರ್ವ ಸಿಬ್ಬಂದಿಯವರು ಹಾಗೂ SDMC ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಹಾಗೂ ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶಕರಾದಂತಹ ಶ್ರೀ ಸಿದ್ದಣ್ಣ ಐಹೊಳೆ ಸರ್ ಅವರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳು.
2: ಇದುವರೆಗೂ ಧಾರವಾಡ ಜಿಲ್ಲೆಯ ನರೇಂದ್ರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಾಲಾ ಸಾಮ್ರಾಣಿ, ಸಂಕಲನ ತ್ರಿವೇಣಿ ಬೆಟಗೇರಿ.

0: ಇದುವರೆಗೆ ಗಿಳಿವಿಂಡು ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ಆತ್ಮೀಯ ಕೇಳುಗರೆ, ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.
2: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
1: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
3: ನಾನು ಡಾಕ್ಟರ್ ರಿಕಿತಾ ಆರ್ಮುದೋಳ್, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬರುವ ಮಂಗಳವಾರ ದಿನಾಂಕ 9 June 2026 ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಯಸ್ಕರಲ್ಲಿ ಡೆಂಗ್ಯೂ ಎಂಬುದರ ಬಗ್ಗೆ ಕುರಿತು ಮಾತಾಡೋಣ. ಡೆಂಗಿ ಜ್ವರದಲ್ಲಿ ಬರುವ ಲಕ್ಷಣಗಳು, ಅದರ ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ.
2: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.

ಆಕಾಶವಾಣಿ ಧಾರವಾಡ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪೋಸ್ಟ್ ಬಾಕ್ಸ್ ನಂಬರ್ 111 ಮನ್ ಕಿ ಬಾತ್ ಕಾರ್ಯಕ್ರಮದ ಕೇಳುಗರ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಜೂನ್ ತಿಂಗಳ ಮೊದಲ ಭಾನುವಾರ ಅಂದರೆ ಇಂದು ಕ್ಯಾನ್ಸರ್ ಕಾಯಿಲೆಯಿಂದ ಗುಣಮುಖರಾಗಿ ಈಗ ಸಾಮಾನ್ಯರಂತೆ ಜೀವನ ನಡೆಸುತ್ತಿರುವ ಕ್ಯಾನ್ಸರ್ ಸರ್ವೈವರ್ಸ್ ಡೇ, ಕ್ಯಾನ್ಸರ್ನಿಂದ ಗುಣಮುಖರಾದವರ ದಿನ. ಆತ್ಮವಿಶ್ವಾಸವೇ ಕ್ಯಾನ್ಸರ್ಗೆ ಮದ್ದು ಎಂಬ ದೃಢ ವಿಶ್ವಾಸದೊಂದಿಗೆ ಭಾರತ ಸೇರಿದಂತೆ ಒಟ್ಟು 5 ಖಂಡಗಳ 20 ದೇಶಗಳಲ್ಲಿ ಕ್ಯಾನ್ಸರ್ ಸರ್ವೈವರ್

0: ಡೇ ಆಚರಿಸಲಾಗುತ್ತಿದೆ. ಕ್ಯಾನ್ಸರ್ ರೋಗವನ್ನು ಧೈರ್ಯದಿಂದ ಎದುರಿಸಿ ಅದರಿಂದ ಯಶಸ್ವಿಯಾಗಿ ಹೊರಬಂದವರನ್ನು ಗೌರವಿಸಲು ಮತ್ತು ಅವರ ಪ್ರೇರಣಾದಾಯಿ ವೃತ್ತಾಂತಗಳ ಮೂಲಕ ಕ್ಯಾನ್ಸರ್ ಬಾಧಿತರಲ್ಲಿ ಆತ್ಮವಿಶ್ವಾಸ ಹಾಗೂ ಜನಜಾಗೃತಿ ಮೂಡಿಸುವ ಉದ್ದೇಶ ಕ್ಯಾನ್ಸರ್ ಸರ್ವೈವರ್ಸ್ ಡೇ ಹೊಂದಿದೆ. ಇಂದು ವಿಶ್ವ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಎಲ್ಪಿಜಿ ದಿನ. ಸ್ವಚ್ಛ ಇಂಧನ, ಉತ್ತಮ ಜೀವನ ಧ್ಯೇಯದೊಂದಿಗೆ ಶುದ್ಧ, ಸುರಕ್ಷಿತ ಮತ್ತು ಅನುಕೂಲಕರ ಅಡುಗೆ ಇಂಧನವನ್ನು ಪ್ರತಿ ಮನೆ ಹತ್ತಿರ ತರುವ ಪ್ರಯತ್ನದ ಭಾಗವಾಗಿ ಎಲ್ಪಿಜಿ ದಿನಾಚರಣೆ. ದ್ರವ ಪೆಟ್ರೋಲಿಯಂ ಅನಿಲದ ಪ್ರಯೋಜನಗಳು, ಬಹುಮುಖತೆ ಮತ್ತು ಪರಿಸರ ಕೊಡುಗೆಗಳನ್ನು ಎತ್ತಿ ತೋರಿಸುವ 24 ಗಂಟೆಗಳ ಜಾಗತಿಕ ಜಾಗೃತಿ ಅಭಿಯಾನವಾಗಿದೆ. ವಿಶ್ವ ಎಲ್ಪಿಜಿ ದಿನಾಚರಣೆ ಹಿನ್ನೆಲೆ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಎಕ್ಸ್ ಮಾಧ್ಯಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸುತ್ತಿದ್ದು ಸಚಿವಾಲಯದಿಂದ ಕೈಗೊಳ್ಳಲಾದ ಕ್ರಮಗಳ ಕುರಿತು ಮಾಹಿತಿ ನೀಡಿದೆ. ಇಂದು ದೇಶಾದ್ಯಂತ 33.37 ಕೋಟಿ ಅಧಿಕ ಕುಟುಂಬಗಳು ಶುದ್ಧ ಇಂಧನ ಎಲ್ಪಿಜಿಯನ್ನು ಅಡುಗೆಗಾಗಿ ಬಳಸುತ್ತಿವೆ. ಆ ಪೈಕಿ 10.58 ಕೋಟಿ ಕುಟುಂಬಗಳು ಪ್ರಧಾನಮಂತ್ರಿ ಉಜ್ವಲಾ ಯೋಜನೆ ಪಿಎಂಯುವೈ ಫಲಾನುಭವಿಯಾಗಿವೆ. ಗ್ರಾಮೀಣ ಕುಟುಂಬಗಳು ವಿಶೇಷವಾಗಿ ಹೊಗೆ ಮುಕ್ತ ಅಡುಗೆ ಮನೆ ಮತ್ತು ಸುಧಾರಿತ ಆರೋಗ್ಯಪೂರ್ಣ ಜೀವನದ ಗುಣಮಟ್ಟವನ್ನು ಪಡೆದಿವೆ ಎಂದು ತಿಳಿಸಿದೆ. 25,607 ಎಲ್ಪಿಜಿ ವಿತರಕರ ಜಾಲ ಭಾರತದಾದ್ಯಂತ ಶುದ್ಧ ಅನಿಲ ಬಳಕೆ ವಿಸ್ತರಿಸುತ್ತಿದೆ ಮತ್ತು ಗ್ರಾಮೀಣ ಇಂಧನ ಸಂಪರ್ಕವನ್ನು ಬಲಪಡಿಸುತ್ತಿದೆ ಎಂದು ಶ್ಲಾಘಿಸಿದೆ. 14.2 ಕಿಲೋ ತೂಕದ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ನ ಬೆಲೆ 29 ರೂಪಾಯಿಯಷ್ಟು ಹೆಚ್ಚಳವಾಗಿದೆ. ಇಂದಿನಿಂದ ಹೊಸ ದರ ಜಾರಿಗೆ ಬಂದಿದೆ. ಸರಾಸರಿ 913 ರೂಪಾಯಿ ಇದ್ದ ದರ ಈಗ 942 ರೂಪಾಯಿಯಾಗಿದೆ. ಯಾದಗಿರಿ ರಾಯಚೂರು ಪ್ರಮುಖ ಸಂಪರ್ಕ ಮಾರ್ಗ, ರಾಷ್ಟೀಯ ಹೆದ್ದಾರಿ 150A ಅಗಲೀಕರಣ ಮತ್ತು ಮರು ನಿರ್ಮಾಣ ಕಾಮಗಾರಿಯ ಯೋಜನಾ ವರದಿ ಸಿದ್ದಪಡಿಸುವ ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ಚಾಲನೆ ನೀಡಿದೆ ಎಂದು ಯಾದಗಿರಿ ರಾಯಚೂರು ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಆತ್ಮನಿರ್ಭರ ಭಾರತ ದ್ವಿದಳ ಧಾನ್ಯಗಳ ಮಿಷನ್ ಅಡಿ ರಾಯಚೂರು ತಾಲೂಕಿನ ಅರ್ಹ ರೈತರಿಗೆ ಉಚಿತ ಬೀಜದ ಕಿಟ್ ರೈತ ಸಂಪರ್ಕ ಕೇಂದ್ರದಲ್ಲಿ ವಿತರಿಸಲಾಗುತ್ತಿದೆ ಎಂದು ಕೃಷಿ ಇಲಾಖೆ ಉಪನಿರ್ದೇಶಕ ನಯೀಂ ಹುಸೇನ್ ರಾಯಚೂರ್ ತಿಳಿಸಿದ್ದಾರೆ. ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ಹೆಸರಾಂತ ವೈದ್ಯರಾಗಿರುವ ಡಾ ಅವಿನಾಶ್ ಪ್ರಭು ಹಾಗೂ ಡಾ ಮೃದುಲಾ ಪ್ರಭು ಅವರ ಸುಪುತ್ರ ಧಾರವಾಡದ ಅರ್ಜುನ್ ಪಿಯು ಸೈನ್ಸ್ ಕಾಲೇಜ್ ವಿದ್ಯಾರ್ಥಿ ಅನ್ಮೋಲ್ ಪ್ರಭು ಸಿಇಟಿ ರ್ಯಾಂಕಿಂಗ್ನಲ್ಲಿ ಬಿಎಸ್ಸಿ ಅಗ್ರಿ ವಿಭಾಗದಲ್ಲಿ ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಹಾಗೂ ಇಂಜಿನಿಯರಿಂಗ್ನಲ್ಲಿ 16ನೇ ರ್ಯಾಂಕ್ ಪಡೆದಿದ್ದಾರೆ. ಸದ್ಯ ನೀಟ್ ಪರೀಕ್ಷೆಗಾಗಿ ತಯಾರಿ ನಡೆಸುತ್ತಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಸಾಧನೆಯ ಸಂತಸ ಹಂಚಿಕೊಂಡಿದ್ದಾರೆ.
1: ಪ್ರಿಪರೇಷನ್ ನಾನು ಮೇಜರ್ಲಿ ಕಾಲೇಜ್ ಮೇಲೆ ಡಿಪೆಂಡೆಂಟ್ ಇದ್ದೆ. ನನ್ನ ಕಾಲೇಜ್ ಅರ್ಜುನ ಸೈನ್ಸ್ ಪಿಯು ಕಾಲೇಜ್ ಇಂದ ಟೀಚರ್ಸ್ ಮೇಲೆ ಜಾಸ್ತಿ ಡಿಪೆಂಡ್ ಇದ್ದೆ. ನಾನು ನನ್ನ ಓದೋದ್ ಶೆಡ್ಯೂಲ್ ಅಂದ್ರೆ ಮಾರ್ನಿಂಗ್ 5 ಗಂಟೆ ಹಂಗೆ ಹೇಳ್ತಿದ್ದೆ, 3 ತಾಸಿನ 1 ಸೆಷನ್ ಓದ್ತಿದ್ದೆ ನಾನು. ಅದಾದ್ಮೇಲೆ ನಮ್ ಕಾಲೇಜ್ 9 to 5:30 ಕಾಲೇಜ್ನಾಗೆ ಇರ್ತಿದ್ದೆ. ರೆಗ್ಯುಲರ್ಲಿ ಕಾಲೇಜ್ ಅಟೆಂಡ್ ಮಾಡ್ತಿದ್ದೆ. 6 to 8 o'clock ಮತ್ತೊಂದ್ ಸೆಷನ್ ಓದ್ತಿದ್ದೆ ನಾನು. ಏನ್ ಅಡ್ವೈಸ್ ನಾ ಕೊಡೋದು ಇಷ್ಟಪಡ್ತೇನೆ ಅಂದ್ರೆ, ಎಲ್ಲಾ ಸಬ್ಜೆಕ್ಟ್ಗೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು. ಒಂದೇ ಸಬ್ಜೆಕ್ಟ್ ನಾಗೆ ಚಲೋ ಮಾಡಿ ಬೇರೆ ಸಬ್ಜೆಕ್ಟ್ ಚಲೋ ಆಗಿಲ್ಲ ಅಂದ್ರೆ ಓವರ್ ಆಲ್ ರ್ಯಾಂಕ್ ಮೇಲೆ ಅದು ತುಂಬಾ ಎಫೆಕ್ಟ್ ಆಗ್ತದೆ. ಎಲ್ಲಾ ಸಬ್ಜೆಕ್ಟ್ ಮೇಲೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ಬೇಕು ಅವರು. ಜಾಸ್ತಿ ಸ್ಟ್ರೆಸ್ ತೋಬಾರ್ದು. ಎಷ್ಟು ಹಾರ್ಡ್ ವರ್ಕ್ ಮತ್ತೆ ಡೆಡಿಕೇಶನ್ ನಿಮ್ ಪ್ರಿಪರೇಷನ್ ನಾಗ 2 ವರ್ಷ ತೋರಿಸ್ತೀರಿ ಅಷ್ಟೇ ನಿಮ್ ರಿಸಲ್ಟ್ ಸಿಗ್ತದೆ. ನನಗೆ ಮೆಡಿಕಲ್ ಸ್ಟ್ರೀಮ್ ನ ಹೋಗೋ ಇಂಟ್ರೆಸ್ಟ್ ಇದೆ. ನನಗೆ June 21st ಇರೋ ನೀಟ್ ಎಕ್ಸಾಮ್ ಗೆ ಪ್ರಿಪೇರ್ ಮಾಡತ್ತೀನಿ. ನಂದು ಪ್ರಿವಿಯಸ್ ನೀಟ್ ಎಕ್ಸಾಮ್ ನಾಗೆ 685 ಸ್ಕೋರ್ ಬರತ್ತಿತ್ತು, ಆದ್ರೆ ಈ ಕ್ಯಾನ್ಸಲ್ ಆಗಿದ್ದಕ್ಕೆ ರೀನೀಟ್ ಗೆ ಪ್ರಿಪೇರ್ ಮಾಡ.
0: ಹೆಮ್ಮೆಯ ಕನ್ನಡಿಗ, ಮಾಜಿ ಉಪರಾಷ್ಟಪತಿ, ಹಂಗಾಮಿ ರಾಷ್ಟಪತಿ ಹಾಗೂ ಮುಖ್ಯಮಂತ್ರಿಯೂ ಆಗಿದ್ದ ಬಿಡಿ ಜತ್ತಿಯವರ ಪುಣ್ಯತಿಥಿ ಇಂದು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಗೌರವ ನಮನ ಸಲ್ಲಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ ಸಮಯ ಆಗಿದೆ 12:05:47. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಮಾತನಾಡಲಿರುವ ವಿಷಯ ಶಿಕ್ಷಣ ಅಂದು ಇಂದು. ಶಿಕ್ಷಣ ಅಂದ್ರೆ ಕೇವಲ ಪಾಠ ಪುಸ್ತಕಗಳ ಜ್ಞಾನ ಅಲ್ಲ, ಅದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ, ಮೌಲ್ಯಗಳು ಮತ್ತು ಜೀವನದ ದೃಷ್ಟಿಕೋನವನ್ನು ರೂಪಿಸುವ ಶಕ್ತಿ. ಇತ್ತೀಚೆಗೆ ನಾವು ಶಿಕ್ಷಣ ವ್ಯವಸ್ಥೆಯಲ್ಲಿ ಹಲವಾರು ಬದಲಾವಣೆಗಳನ್ನು ನೋಡಿದ್ದೀವಿ. ಆ ಕಾಲದಲ್ಲಿ ಶಿಕ್ಷಣ ಅಂದ್ರೆ ಶಿಸ್ತು, ಮೌಲ್ಯಗಳು, ಗುರು ಶಿಷ್ಯ ಪರಂಪರೆಯ ಮೇಲೆ ಹೆಚ್ಚು ಆಧಾರಿತವಾಗಿತ್ತು. ಇವತ್ತು ನಾವು ತಂತ್ರಜ್ಞಾನ, ಸ್ಪರ್ಧೆ ಮತ್ತು ನವೀನ ಕಲಿಕೆಯ ವಿಧಾನಗಳ ನಾವು ವಾಲ್ತಾ ಇದ್ದೀವಿ. ಈ ಎರಡು ಕಾಲಘಟ್ಟಗಳ ಶಿಕ್ಷಣವನ್ನ ಹೋಲಿಸಿ ನೋಡುವ ಮೂಲಕ ನಾವು ಉತ್ತಮ ಶಿಕ್ಷಣದ ದಾರಿಯನ್ನ ಅರ್ಥ ಮಾಡ್ಕೋಬಹುದು. ಈ ಬಗ್ಗೆ ನಮ್ಮ ಜೊತೆ ಮಾತನಾಡಲು ಇವತ್ತು ಲೇಖಕರು ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಅರುಣ ಅವರು ನಮ್ಮ ಜೊತೆ ಆಕಾಶವಾಣಿ ಸ್ಟುಡಿಯೋಸ್ನಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಅರುಣ ಅವರೇ.
1: ನಮಸ್ಕಾರ.
0: ನಮ್ಮ ಶ್ರೋತೃಗಳಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡಿ ಸ್ವಲ್ಪ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರುಣ ಉದಯ ಭಾಸ್ಕರ್ ಅಂತೇಳಿ, ನನ್ನ ಅಂಕಿತ ನಾಮ ಭಗವತಿ ಅಂತೇಳಿ. ನಾನೊಬ್ಳು ಆಧ್ಯಾತ್ಮಿಕ ಚಿಂತಕಿ ಮತ್ತು ಲೇಖಕಿ. ಸಾಮಾನ್ಯ ಗೃಹಿಣಿಯಾಗಿ ಈ ಒಂದು ಲೇಖನಗಳನ್ನ 21 ವರ್ಷದಿಂದ ಬರೀತಾ ಇದ್ದೀನಿ. ಅನೇಕ ಪುಸ್ತಕಗಳು ಬಿಡುಗಡೆ ಆಗಿದೆ, ಹಾಗೆ ಲೇಖನಗಳು ಪ್ರಕಟವಾಗ್ತಾ ಇದೆ. ವಾಸ್ತವದಲ್ಲಿ ನಾವು ಶಿಕ್ಷಣದ ಬಗ್ಗೆ ಯಾವ ರೀತಿಯಲ್ಲಿ ಬದಲಾವಣೆಗಳನ್ನ ತಂದ್ರೆ ನಮ್ಮ ಒಂದು ದೇಶದ ಪ್ರಗತಿ ಆಗತ್ತೆ ಅನ್ನೋ ಒಂದು ಮೂಲ ಉದ್ದೇಶವನ್ನು ಇಟ್ಕೊಂಡು ಹೆಚ್ಚಾಗಿ ನಾನು ಆಧ್ಯಾತ್ಮದ ವಿಚಾರಗಳನ್ನ ಒಂದು ಸಾಮಾನ್ಯ ಜ್ಞಾನದ ಮೂಲಕ ಅರ್ಥ ಮಾಡಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ.
0: ಅರುಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಿಕ್ಷಣ ಅಂದ ತಕ್ಷಣ ಅಂದು ಇಂದು ಹೋಲಿಕೆ ಮಾಡಿ ನೋಡ್ತೀವಿ. ಆ ಕಾಲದಲ್ಲಿ ಏನಿತ್ತು, ಗುರು ಶಿಷ್ಯ ಪರಂಪರೆ ಇತ್ತು, ಅಂದ್ರೆ ಒಂದು ಗುರುಕುಲ ಪದ್ಧತಿ ಇರ್ಬೋದು. ಸೊ ಈಗಿನ ಕಾಲದಲ್ಲಿ ನಾವು ಜಾಸ್ತಿ ಟೆಕ್ನಾಲಜಿ ಡೆವಲಪ್ ಆಗಿದೆ, ಎಲ್ಲ ಕಾಂಪಿಟೇಟಿವ್ನೆಸ್ ಜಾಸ್ತಿ ಆಗಿದೆ ಎಲ್ಲ ಹಂತದಲ್ಲೂ. ಅದು ಸ್ಟೂಡೆಂಟ್ ಲೈಫ್ ಅಲ್ಲಿ ಅಂತ ಅಲ್ಲ, ನಾವು ಬೆಳೆದ ಮೇಲೂ ಕಾಂಪಿಟೇಟಿವ್ ಜಾಬ್ ಅಲ್ಲಿ ಇರಬಹುದು, ದೈನಂದಿನ ಜೀವನದಲ್ಲಿ ಇರಬಹುದು, ಎಲ್ಲ ಒಂದು ವಸ್ತುವನ್ನು ಗಳಿಸಬೇಕು ಅಂದ್ರೆ ಅದರಲ್ಲೂ ಕಾಂಪಿಟೇಟಿವ್ನೆಸ್ ನಾವು ನೋಡ್ತಾ ಇದೀವಿ. ಸೊ ನಿಮ್ಮ ಪ್ರಕಾರ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಆರಂಭದ ದಿನಗಳನ್ನ ನೆನಪಿಸ್ಕೊಳ್ಳೋದಾದ್ರೆ,
1: ಆರಂಭದ ದಿನ ಅಂದ ತಕ್ಷಣ ನಮ್ಗೆ ತಾತ ಕಾಲಕ್ಕೆ ಹೋಗ್ಬಿಡ್ತೀವಿ. ತಾತನ ಕಾಲದಲ್ಲಿ ಒಂದು ಆಧ್ಯಾತ್ಮ ಅಂತ ಬಂದ್ಬಿಡುತ್ತೆ. ಆಧ್ಯಾತ್ಮ ಅಂದ್ರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ಒಂದು ಶಿಕ್ಷಣ ಅಂದ ತಕ್ಷಣ ಮಕ್ಕಳಲ್ಲಿರುವ ಒಂದು ಮೌಲ್ಯವನ್ನು ಬೆಳೆಸೋದು, ಅವರಲ್ಲಿರೋ ಒಂದು ಪ್ರತಿಭೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾದ ಶಿಕ್ಷಣ ಕೊಡೋದು, ಇದು ಶಿಕ್ಷಣ ಆಗಿತ್ತು ಅಂದಿನ ದಿನ. ನಾವು ಮಧ್ಯದ ಕಾಲದಲ್ಲಿ ಇದ್ದವರು, ನಮಗೆ ಈ ಕಡೆ ತತ್ವ ಶಿಕ್ಷಣ ಇತ್ತು, ತಂತ್ರ ಶಿಕ್ಷಣನೂ, ಎರಡೂ ನಮಗೆ ಸರಿಸಮಾನವಾಗಿ ದೊರೀತಾ ಇತ್ತು. ಹಾಗಾಗಿ ನಮಗೆ ಅಷ್ಟೊಂದು ಶಿಕ್ಷಣ ಶಿಕ್ಷೆ ಅನಿಸ್ತಿರಲಿಲ್ಲ. ಯಾಕಂದರೆ ವಿಚಾರಗಳನ್ನು ನಾವು ಬೇರೆಯವ್ರು ಹೇಳೋದು ಬೇರೆ, ನಾವು ಅನುಭವಿಸಿ ತಿಳ್ಕೊಳ್ಳೋದು ಬೇರೆ. ಈಗ ಪ್ರಾಕ್ಟಿಕಲ್ ಆಗಿ ನಾವು ಸ್ಪರ್ಧೆಗೆ ಇಳಿತಾ ಇದ್ದೀವಿ, ಈ ಬೇರೆಯವ್ರನ್ನ ನಾವು ಗೆದ್ದುಬಿಡ್ತೀವಿ ಅಂತೇಳಿ. ಆದರೆ ವಿಚಾರಗಳು ನಮ್ಮನ್ನು ನಾವು ತಿಳ್ಕೊಂಡು ನಮ್ಮೊಳಗೆ ಅಳವಡಿಸ್ಕೊಂಡು ಆವಾಗ ನಾವು ಬೇರೆಯವ್ರನ್ನ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಸ್ಪರ್ಧೆ ಆಗಬಾರ್ದು. ಹಿಂದಿನ ಶಿಕ್ಷಣದಲ್ಲಿ ಏನಿತ್ತು, ಯೋಗ ಶಿಕ್ಷಣ ಇತ್ತು. ಯೋಗ ಅಂದ್ರೆ ಏನು, ಸೇರ್ಕೊಳ್ಳೋದು ಅಂತೇಳಿ. ನಮ್ಮಲ್ಲಿರುವ ಜ್ಞಾನ ಏನಿದೆ ಅದು ನಮ್ಮನ್ನು ಸೇರಿಸುವಂತ ಕೆಲಸ ಆಗ್ಬೇಕು. ನಾವು ಇನ್ನೊಬ್ರು ಜ್ಞಾನನ ಸೇರಿಸೋ ಪ್ರಯತ್ನ ಆದಾಗ ಅಲ್ಲಿ ವಿರುದ್ಧವಾದ ಒಂದು ಪರಿಣಾಮಗಳು ಬೀಳುತ್ತೆ. ಯಾಕಂದ್ರೆ ಇಂದಿನ ಮಕ್ಕಳಲ್ಲಿ ಸಾಕಷ್ಟು ಬುದ್ಧಿವಂತಿಕೆ ಇದೆ, ಹೇಳಿದ ತಕ್ಷಣ ಅವ್ರು ಅದನ್ನ ಪ್ರಾಕ್ಟಿಕಲ್ ಆಗಿ ತಗೊಂಡು ಮಾಡೋಕ್ಕೆ ಹೋಗ್ಬಿಡ್ತಾರೆ. ಆದ್ರೆ ನಾವು ಅಂತ ಒಂದು ಸ್ಪಿರಿಟ್ ಅಲ್ಲಿ ಇರ್ಲಿಲ್ಲ ಅಂದಿನ ಕಾಲದಲ್ಲಿ. ನಮ್ಗೆಲ್ಲ ಒಂದೊಮ್ಮೆ ಮಧ್ಯದಲ್ಲಿಯೇ ನಮ್ಮ ಗುರು ಹಿರಿಯರು ಇದ್ದು ನಮ್ಗೆ ನಿಧಾನವಾಗಿ ಹೋಗಕ್ಕೆ ಒಂದು ಅವಕಾಶ ಇತ್ತು. ಮತ್ತೆ ಶಿಕ್ಷಣ ಕೂಡ ಹಾಗೆಯೇ ಸಿಂಪಲ್ ಆಗಿತ್ತು, ಸರಳವಾಗಿತ್ತು. ವಿಚಾರಗಳು ನಮ್ಗೆ ತಿಳ್ಕೊಳಕ್ಕೆ ಆವಾಗಲೇ ನಾವು ಅದನ್ನ ಕಷ್ಟಪಟ್ಟು ತಿಳ್ಕೊಳ್ತಾ ಇದ್ವಿ. ಈಗಿನ ಒಂದು ಶಿಕ್ಷಣಕ್ಕೂ ಅಂದಿನ ಶಿಕ್ಷಣಕ್ಕೂ ಹೋಲಿಸಿದ್ರೆ ಈಗಿನ ಮಕ್ಕಳಿಗೆ ಪುಸ್ತಕದ ಹೊರೆ ದೊಡ್ಡದಿದೆ. ಅಷ್ಟು ಹೊರೆಯನ್ನು ತನ್ನ ತೋಣೋಗಿ ತಲೆಯೊಳಗೆ ತುಂಬಿಸುವಂತ ಪ್ರಯತ್ನಗಳಾಗ್ತಾ ಇದೆ. ಇದು ಪ್ರೆಷರ್ ಆಗ್ತಾ ಇದೆ. ಆದ್ರೆ ಅಂದಿನ ಶಿಕ್ಷಣದಲ್ಲಿ ಪುಸ್ತಕದ ಹೊರಗೆ ಕಡಿಮೆನೂ ಇತ್ತು, ಆದ್ರೆ ಮೌಲ್ಯಯುತ ವಿಚಾರಗಳು ಆ ಪುಸ್ತಕದಲ್ಲಿ, ಅದು ನಮ್ಗೆ ಒಂದು ಮೌಲ್ಯಯುತ ಜೀವನವನ್ನು ನಡೆಸೋದಕ್ಕೆ ಸಹಕಾರ ಆಗಿತ್ತು. ಯಾರೋ ಹೇಳಿ ನಮ್ಗೆ ಒಂದು ಮೌಲ್ಯವನ್ನು ತುಂಬುವಂತದ್ದಲ್ಲ, ಇರುತ್ತೆ, ಆಲ್ರೆಡಿ ಮಕ್ಕಳಲ್ಲಿ ಇರುತ್ತೆ. ಅದನ್ನ ಬೆಳೆಸುವಂತ ಕೆಲಸ ಮನೆ ಒಳಗೆ ಮತ್ತೆ ಶಾಲೆಯಲ್ಲಿ ಆಗ್ಬೇಕು. ಆವಾಗ ಒಂದು ಶಿಕ್ಷಣ ಒಂದು ನಮ್ಗೆ ಶಿಕ್ಷೆ ಆಗೋದಿಲ್ಲ, ಒಂದು ಶಿಷ್ಟಾಚಾರದ ಕ್ಷಣ ಆಗುತ್ತೆ.
0: ಈಗ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ಸೊ ನಿಮ್ಮ ಪ್ರಕಾರ ಮನೆಯಲ್ಲಿ ಯಾವ ರೀತಿಯ ಬದಲಾವಣೆಗಳು ನಡೆದ್ರೆ ಈಗಿನ ಮಕ್ಕಳು ಆ ಕಾಂಪಿಟೇಟಿವ್ನೆಸ್ ನೇಚರ್ನ ಕಡಿಮೆ ಮಾಡಿಕೊಂಡು ತಮ್ಮ ವ್ಯಕ್ತಿತ್ವ ವಿಕಸನದ ಕಡೆ ಗಮನ ಕೊಡ್ತಾರೆ ಅಂತ ಅನ್ಸುತ್ತೆ ನಿಮಗೆ?
1: ಪೇರೆಂಟ್ಸು ಬದಲಾಗಬೇಕು. ಮೊದಲು ನಾವು ಏನು ಮಾಡ್ತೀವಿ, ಮಕ್ಕಳನ್ನು ಬದಲಾಯಿಸಕ್ಕೆ ಹೋಗ್ತೀವಿ. ಮಕ್ಕಳನ್ನ ಬದಲಾಯಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅವರಲ್ಲಿರೋ ಒಂದು ಒಂದು ಶಾಂತವಾದ ಮನಸ್ಸು ಏನು

0: ಇದೆ ಅದಕ್ಕೆ ಪೂರಕವಾದ ನಾವು ವಾತಾವರಣವನ್ನು ಮನೆಯಲ್ಲೂ ಕೊಡಬೇಕು, ಪ್ರೆಷರ್ ಹಾಕೋದನ್ನು ಬಿಡಬೇಕು. ಯಾಕಂದರೆ ಶಿಕ್ಷಣ ಅಂತ ತಕ್ಷಣ ಓದಿ ತಿಳ್ಕೊಳ್ಳೋವಂಥದ್ದಲ್ಲ, ಸಾಕಷ್ಟು ಮನೆಯೊಳಗೆ ಅವರಿಗೆ ತಿಳ್ಕೊಳ್ಳೋವಂಥ ಅವಕಾಶಗಳಿರುತ್ತೆ. ಪೇರೆಂಟ್ಸ್ ಅವ್ರ ಜೊತೆಗಿದ್ದು ಅವ್ರಿಗೆ ತಿಳಿಸುವಂಥ ಪ್ರಯತ್ನಗಳನ್ನಾಗಬೇಕು. ಯಾಕಂದರೆ ನಾವೇ ಪ್ರೆಷರಲ್ಲಿದ್ದಾಗ ಮಕ್ಕಳಿಗೆ ಇನ್ನೇನು ಹೇಳ್ಕೊಡೋಕ್ಕೆ ಸಾಧ್ಯ? ಇದು ಮನೆಯೊಳಗೂ ಆಗ್ತಾ ಇದೆ, ಶಾಲಾ ಕಾಲೇಜುಗಳಲ್ಲೂ ನಡೀತಾ ಇದೆ. ಯಾಕಂದರೆ ಶಿಕ್ಷಣ ಒಂದು ಏನೋ ಒಂದು ಯಾವುದೋ ಒಂದು ಬುಕ್ನ ವಿಚಾರಗಳನ್ನ, ಪುಸ್ತಕದ ವಿಚಾರನ ಮಗುಗೆ ತಿಳಿಸೋದು ಇಷ್ಟೇ, ಇಲ್ಲಿ ಮಟ್ಟಿಗೆ ನಿಂತುಬಿಟ್ಟಿದೆ ಅದು. ಆದರೆ ಆ ವಿಚಾರ ಏನು ತಿಳಿಸ್ತಾ ಇದ್ದೀವಿ, ಅದರಿಂದ ಆ ಮಗುವಿನ ಭವಿಷ್ಯಕ್ಕೆ ಬೇಕಾ ಆ ವಿಚಾರ, ನಿಜವಾಗ್ಲೂ ಆ ಮಗುವಿನಲ್ಲಿ ಆ ವಿಚಾರಗಳ ಆಸಕ್ತಿ ಇದೆಯಾ? ಯಾವುದು ಪ್ರತಿಭೆನಲ್ಲಿ ವಿಚಾರ ಮಾಡಿದಾಗ ಆ ಮಗುವಿಗೆ ಬೇರೆ ಒಂದು ಪ್ರತಿಭೆ ಇರುತ್ತೆ, ಅದನ್ನ ಕಡೆಗಣಿಸಿ ಅದನ್ನು ಗುರುತಿಸೋ ಕೆಲಸ ಆಗ್ತಾ ಇಲ್ಲ. ಈಗ ನೋಡಿ ಶಾಲೆ ಇದರೊಳಗೆ ನಾವು ಸಾಮಾನ್ಯ ಜ್ಞಾನ, ಇದರಲ್ಲಿ ಜ್ಞಾನ ಮತ್ತು ವಿಜ್ಞಾನದ ಮಧ್ಯದಲ್ಲಿ ಒಂದು ಸಾಮಾನ್ಯ ಜ್ಞಾನ ಅಂತಿದೆ, ಕಾಮನ್ ಸೆನ್ಸ್, ಅದನ್ನು ಮಕ್ಕಳಿಗೆ ಮೊದಲು ತಿಳಿಸ್ಬೇಕು. ನಾವೇನು ಮಾಡ್ತೀವಿ, ದೊಡ್ಡ ವ್ಯಕ್ತಿ ಆಗಿಬಿಡಲಿ ಮೊದಲೇ, ಅವ್ರಿಗಿನ ಮೇಲೆ ಬಂದುಬಿಡಲಿ, ಮಗು ಸಣ್ಣಲ್ಲೇ ಎಲ್ಲ ವಿಚಾರಗಳನ್ನು ಮಗುಗೆ ತಿಳಿಸ್ಬಿಟ್ರೆ ಅವ್ರು ಓದ್ತಾ ಓದ್ತಾ ದೊಡ್ಡ ಆಗ್ತಾ ಆಗ್ತಾ ಅವ್ರು ಬೇಗ ಸೆಟ್ಲ್ ಆಗಿಬಿಡ್ತಾರೆ, ಲೈಫಲ್ಲಿ ಸೆಟ್ಲ್ ಆಗೋದು ಅಷ್ಟೇ ತಲೆ. ಲೈಫ್ ಸೆಟ್ಲ್ಮೆಂಟ್ ಅಂದರೆ ಏನು, ನಿಜವಾಗ್ಲೂ ಜೀವನ ಅಂದ್ರೆ ಏನು ಅಂತ ಒಂದು ಅವ್ರಿಗೆ ತಿಳಿಸೋ ಪ್ರಯತ್ನ ಪೋಷಕರ ಮಾಡಬೇಕು. ಜೀವಿಗಳ ವನ ಜೀವನ, ಎಲ್ಲರೊಳಗೂ ಜೀವನ ಇರೋದು, ಆದ್ರೆ ಆ ಎಲ್ಲರನ್ನೂ ಸೇರಿಸಿ ಹೋಗುವಂಥದ್ದು ಅದು ನಿಜವಾಗ್ಲೂ ಜೀವನ. ನೀನು ಬೇರೆ ಅವನು ಬೇರೆ, ನೀನು ಅವನನ್ನ ಸೋಲಿಸ್ಬೇಕು. ಈ ಕಾಂಪಿಟೇಷನ್ಗೆ ಇಳಿದಾಗ ಮಗುವಿಗೆ ತನ್ನ ಮೂಲ ಶಕ್ತಿನೇ ಸದ್ಬಳಕೆ ಮಾಡ್ಕೊಳಕಾಗಲ್ಲ. ಯಾಕಂದ್ರೆ ಮೂಲದಲ್ಲಿ ಒಂದು ಎಲ್ಲ ಪ್ರತಿ ಮಕ್ಕಳಿಗೂ ಪ್ರತಿಯೊಂದು ಮಕ್ಳಿಗೆ ಮಗುವಿಗೂ ಒಂದು ವಿಶೇಷವಾದ ಒಂದು ಜ್ಞಾನ ಇರುತ್ತೆ, ಅದನ್ನು ವಿಜ್ಞಾನ ಅಂತ ಹೇಳ್ತೀವಿ. ಅದನ್ನು ಗುರುತಿಸೋ ಕೆಲಸ ಹಿಂದಿನ ಶಿಕ್ಷಣದಲ್ಲಿ ಆಗ್ತಾ ಇತ್ತು, ಗುರುಕುಲ ಪದ್ಧತಿ ಅಂತ ನೀವೇನು ಹೇಳಿದ್ರಿ, ಅವಾಗಲೂ ಅಷ್ಟೇ ಪೋಷಕರು ಅದು ರಾಜರ ಮಕ್ಕಳಾಗಲಿ ಸಾಮಾನ್ಯರ ಮಕ್ಕಳಾಗಲಿ ಅವರು ಗುರುಕುಲಕ್ಕೆ ಅಲ್ಲಿ ಪ್ರಾಥಮಿಕ ಶಿಕ್ಷಣದಲ್ಲಿ ಗುರುಗಳ ಇದರೊಳಗೆ ಬಿಟ್ಬಿಡ್ತಾ ಇದ್ರು. ಶಿಕ್ಷಣ ಕಲ್ತ್ಕೊಂಡು ಮೂಲಭೂತ ಏನು ಬೇಕು ನೈತಿಕತೆ ಅದು ಅಲ್ಲಿ ಕಲಿಸಲಾಗ್ತಾ ಇತ್ತು, ಮಾನವೀಯ ಗೌಣ ಮೌಲ್ಯಗಳನ್ನು ಅಲ್ಲಿ ಕಲಿಸ್ತಾ ಇದ್ರು. ಮತ್ತು ಸಂಸ್ಕಾರಯುತ, ಸಂಸ್ಕಾರ ಅಂದರೆ ಶುದ್ಧ ಮಾಡೋದು, ಯಾವುದೇ ಅದು ಬೇಡವಾದ ಒಂದು ಗುಣಗಳಿರುತ್ತೆ ಮಗುವಿನಲ್ಲಿ ಅದನ್ನು ಅಲ್ಲೇ ತಿದ್ದಿ ತೀಡಿ ಒಂದು ಗಿಡವಾಗಿ ಇರುವಾಗಲೇ ಅದನ್ನು ಸರಿ ಮಾಡಿಬಿಟ್ಟು ಅದನ್ನು ಶುದ್ಧ ಮಾಡಿಬಿಟ್ಟು ನಂತರ ಒಂದು ಭೌತಿಕದಲ್ಲಿ ಒಂದು ವಿಜ್ಞಾನ ಒಂದು ವಿಷಯದ ಮೇಲೆ ಅವರು ಜೀವನವನ್ನು ನಡೆಸ್ತಾ ಇದ್ರು. ಹಾಗೆ ಪ್ರತಿಭೆನ ಅಲ್ಲಿ ಪ್ರೋತ್ಸಾಹ ಇತ್ತು, ಹಾಗಾಗಿ ಅಲ್ಲಿ ಮಾನವೀಯ ಗುಣಗಳ ಜೊತೆಗೆ ಒಂದು ಮಹಾತ್ಮರ ಒಂದು ವಿಚಾರಗಳನ್ನು ಕೂಡ ಅಲ್ಲಿ ತಿಳಿಸಲಾಗ್ತಾ ಇತ್ತು. ಹಾಗಾಗಿ ಅಲ್ಲಿ ಕಾಂಪಿಟೇಷನ್ ಬರ್ತಾ ಇರಲಿಲ್ಲ. ಹೊರಗೆ ಬಂದ್ಮೇಲೆ ಅವರು ಪೋಷಕರಿಗೆ ಗುರುಗಳಿಗೆ ಒಳ್ಳೆ ಒಂದು ಗೌರವವನ್ನು ಕೊಡೋದಾಗ್ಲಿ, ಅವರ ಒಂದು ಧರ್ಮಕರ್ಮಗಳನ್ನು ಆಚರಣೆ ಮಾಡೋದಾಗ್ಲಿ, ಒಂದು ಒಗ್ಗಟ್ಟಿನಿಂದ ಬಾಳೋದಾಗ್ಲಿ, ಜೀವನದ ಮೌಲ್ಯಗಳನ್ನು ಅಲ್ಲಿ ಕಾಣ್ಬೋದಿತ್ತು. ಈಗ ಅದು ಕಡಿಮೆ ಆಗಿದೆ, ಮನೆಯಿಂದಲೇ ಅದು ಶುರು ಮಾಡಬೇಕಾಗಿದೆ, ಅದು ಪೋಷಕರ ಮೇಲೆ ಬಿಟ್ಟಿದೆ.
1: ಈಗ ಆಗಿನ ಕಾಲದ ಶಿಕ್ಷಕ ಮತ್ತು ವಿದ್ಯಾರ್ಥಿ ಸಂಬಂಧ ಹೇಗಿತ್ತು, ಮತ್ತೆ ಈಗಿನ ಕಾಲದೊಂದಿಗೆ ಹೋಲಿಸಿದ್ರೆ ಏನ್ ವ್ಯತ್ಯಾಸ ಕಾಣಿಸ್ತಾ ಇದೆ?
0: ಅದೇ ಹೇಳಿದಾಗೆ ಅಲ್ಲಿ ಗುರು ಶಿಷ್ಯ ಅಂತ ಹೇಳಿ ನಾವು ಆಧ್ಯಾತ್ಮದ ಒಂದು ಆ ಪದವನ್ನು ಬಳಸಿದಾಗ ಗುರು ಶಿಷ್ಯ ಸಂಬಂಧ ಅಲ್ಲಿ ಒಂದು ಮೌಲ್ಯಯುತ ವಿಚಾರಗಳನ್ನೇ ಅಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ರು. ಭೌತಿಕದಲ್ಲಿ ಅವರಿಗೆ ಆಸಕ್ತಿ ಇದ್ರೂ ಅದನ್ನ ಹೇಗೆ ಬಳಸ್ಕೋಬೇಕು ಅನ್ನೋದನ್ನ ಅವರು ಮಧ್ಯೆ ತಿಳಿಸ್ತಾ ಇದ್ರು. ಹಾಗಾಗಿ ಅಲ್ಲಿ ಯಾವುದೇ ಒಂದು ಸಂಘರ್ಷಗಳು ಬರ್ತಾ ಇರಲಿಲ್ಲ ಗುರು ಶಿಷ್ಯರ ಮಧ್ಯೆ. ಯಾವುದೇ ಒಂದು ಗುರುಗಳ ಮೇಲೆ ಭಕ್ತಿ ಭಯ ಭಕ್ತಿ ಇತ್ತು ಮಕ್ಕಳಲ್ಲಿ, ಶಿಷ್ಯರ ಮೇಲೆ ಶಿಷ್ಯರಿಗೆ ಗುರು ಮೇಲೆ ಭಯ ಭಕ್ತಿ ಇತ್ತು. ಈಗ ಗುರುಗಳಿಗೆ ಶಿಷ್ಯರ ಮೇಲೆ ಭಯ ಭಕ್ತಿ ಮೂಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ, ಏನ್ ಹೇಳಿದ್ರೆ ಏನ್ ಮಾಡ್ಬಿಡ್ತಾರೋ ಅನ್ನೋ ಭಯ ಶುರು ಆಗ್ಬಿಟ್ಟಿದೆ. ಅಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ವಿಚಾರಗಳು ಆತರ ಜಾಸ್ತಿ ಆಗ್ತಾ ಇದೆ ಅಂತೇಳಿ. ಭೌತಿಕದಲ್ಲೇ ನಾವು ಜಾಸ್ತಿ ಅವರಿಗೆ ಭೌತ ವಿಜ್ಞಾನದ ಕಡೆಗೆ ನೇರವಾಗಿ ಎಳಿತಾ ಇದ್ದೀವಿ. ಹೊರಗಡೆ ಇರೋವಂಥ ವಿಚಾರವನ್ನು ಮೊದಲೇ ಅವ್ರಿಗೆ ತಿಳಿಸ್ಬಿಟ್ರೆ ಅವ್ರು ಅದನ್ನ ಅನುಸರಿಸ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಒಳಗಡೆ ಅವರ ಅಂತಃಶಕ್ತಿ ಏನಿತ್ತು ಅದು ಅದರಿಂದ ದೂರ ಆಗ್ತಾ ಇದೆ. ಹಾಗಾಗಿ ಅವ್ರಿಗೆ ತನ್ನ ತಾನು ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಇದು ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳಿರೋದು, ಮೌಲ್ಯಯುತ ಶಿಕ್ಷಣ ಅಂದರೆ ನಿನ್ನನ್ನು ನೀನು ಅರ್ಥ ಮಾಡ್ಕೋ, ನಿನ್ನೊಳಗೆ ಇದೆ ಆ ಶಕ್ತಿ, ಉತ್ತಿಷ್ಠಿತ ಜಾಗೃತ ಅಂತ ಹೇಳಿದ್ದೀನಿ. ಗುರಿಯನ್ನು ಸೇರುವವರೆಗೂ ನೀ ಅರಿಕ್ಷಣನಿಲ್ಲದೆ ನಿ ಮುನ್ನಡೆ ಸೆಕ್ಕನೆ ಅಂತ ಹೇಳಿದ್ರು. ಗುರಿ ಅಂದರೆ ಯಾವ್ದು ಹೇಳಿದ್ರು? ಆಧ್ಯಾತ್ಮದ ಗುರಿ ಅವ್ರು ಹೇಳಿದ್ದು. ಇಲ್ಲಿ ಏನಾಗಿದೆ, ನಾನು ಏನೋ ಒಂದು ಸಾಧನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ, ಸಾಧನೆ ಹೌದು, ಆಧ್ಯಾತ್ಮದ ಸಾಧನೆ ನಂತರ ಭೌತಿಕದಲ್ಲಿ ಅದು ಬ್ಯಾಲೆನ್ಸಿಂಗ್ ಮಾಡಿಕೊಂಡ್ರೆ ಸಾಧನೆಗೆ ಒಂದು ಒಂದು ಅರ್ಥ ಇರುತ್ತೆ. ಯಾರನ್ನೋ ತುಳಿದ್ಬಿಟ್ಟು ಇನ್ನೇನು ಮೋಸ ಮಾಡಿ ಅದು ನಾನು ಸಾಧನೆ ಮಾಡಿದೆ, ಹಣ ಮಾಡೋದು ಸಾಧನೆ ಆಗೋದಿಲ್ಲ. ಇದು ಅಂಕ ಆಧಾರಿತ ಶಿಕ್ಷಣ ಆದ್ರಿಂದ

0: ಅಂಕಗಳನ್ನು ಗಳಿಸೋಕ್ಕೆ ಎಲ್ಲರೂ ತಯಾರಿ ನಡೆಸ್ತಾ ಇದ್ದಾರೆ, ಆದರೆ ಯಾವ ವಿಚಾರ ಅವರು ಅರ್ಥ ಮಾಡಿಕೊಂಡು ಅಂಕಗಳನ್ನು ಗಳಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಗಮನ ಕೊಡಬೇಕು. ಪೋಷಕರಿಂದ ಹಿಡಿದು ಶಿಕ್ಷಣ ಕ್ಷೇತ್ರನೇ ಅದು ಅದನ್ನು ಗಮನಿಸ್ತಾ ಇಲ್ಲ ಏನೋ. ಪಠ್ಯಪುಸ್ತಕದಲ್ಲಿರೋ ವಿಚಾರಗಳೇನಿದೆ ಅದು ಮುಗ್ಧ ಮನಸ್ಸನ್ನು ಪ್ರಬುದ್ಧತೆಗೆ ಎಳಿತಾ ಇದೆ ಅಂತ ಹೇಳ್ಬೋದು.
1: ಅಲ್ಲ, ಎಲ್ಲರೂ ಡಿಸ್ಕಸ್ ಮಾಡೋ ಥರ ಈಗಿನ ಮಕ್ಕಳು ತುಂಬ ಮೆಚೂರ್ಡ್, ಎಲ್ಲ ವಿಷಯ ತಿಳ್ಕೊಂಡಿರ್ತಾರೆ, ಆ್ಯಂಡ್ ಒಂದ್ಸಲ ಹೇಳಿದ್ರೆ ಅವರಿಗೆ ತಟ್ ಅಂತ ಅರ್ಥ ಆಗತ್ತೆ ಅನ್ನೋ ಕಾಲದಲ್ಲಿ, ನಿಮ್ಮ ಪ್ರಕಾರ ಏನು ಹೇಳ್ತೀರಾ ನೀವು, ಇನ್ಫಾರ್ಮೇಶನ್ ಓವರ್ಲೋಡ್ ಆಗ್ತಾ ಇದೆ ಮಕ್ಕಳಿಗೆ, ಅದು ಅವರ ಏಜ್ಗೆ ಬಿಯಾಂಡ್ ದೇರ್ ಏಜ್ ಅದು ರೀಚ್ ಆಗ್ತಾ ಇದೆ ಅನ್ನೋ ತರ. ಸೊ ಇದು ಒಳ್ಳೇದ ಕೆಟ್ಟದ ಎಲ್ಲರೂ ತಿಳ್ಕೋಬೇಕು ಅನ್ನೋ ಕಾತರತೆ ಮಕ್ಕಳಲ್ಲೂ ಇರುತ್ತೆ ಈಗಿನ ಕಾಲದ ಮಕ್ಕಳಲ್ಲಿ, ಮತ್ತೆ ಪೇರೆಂಟ್ಸ್ ಅಂಡ್ ಟೀಚರ್ಸಿಗೂ ಹಾಗೇನೆ, ಲೈಕ್ ಮಕ್ಕಳು ಎಲ್ಲ ತಿಳ್ಕೊಂಡಿರ್ಬೇಕು ಅಂತ. ಸೊ ಅದು ಆ ವಯಸ್ಸಿಗೆ ಮೀರಿ ನಾವು ಅದು ಹೊರೆ ಮಾಡ್ತಿದೀವ ಮಕ್ಕಳಿಗೆ ಅಂತ ನಿಮ್ಮ ಅಭಿಪ್ರಾಯನ?
0: ಖಂಡಿತ, ಯಾಕಂದ್ರೆ ಎಲ್ಲ ತಿಳ್ಕೊಂಡಿರ್ಬೇಕು ಅಂದ್ರೆ ಈಗ ಒಂದು ಮಗುಗೆ ಯಾವ್ದ್ರೊಳಗೆ ಆಸಕ್ತಿ ಇದೆ ಅಂತಾನೆ ಗುರುತಿಸದೆ ಯಾರನ್ನೋ ತೋರಿಸ್ಬಿಟ್ಟು ನೀನು ಅವ್ರಂತಾಗು, ಎಲ್ಲರನ್ನೂ ನೀ ತಿಳ್ಕೊ, ನಿನ್ನನ್ನು ನೀನು ತಿಳ್ಕೊಂಡಿಲ್ಲ ಅಂದರೆ ಇದು ಪ್ರಯೋಜನ ಇಲ್ಲ. ಯಾಕಂದರೆ ಇದು ಡಿಪೆಂಡೆನ್ಸಿ ಆಗ್ತಾ ಇದೆ, ತನ್ನನ್ನು ತಾನು ಅರ್ಥ ಮಾಡಿಕೊಂಡು ಎಲ್ಲರನ್ನೂ ಅರ್ಥ ಮಾಡ್ಕೊಳ್ಳೋದು ಅದು ಸರಿಯಾದ ದಾರಿ. ಇದು ಹಿಂದಿನ ಶಿಕ್ಷಣದಲ್ಲಿ ಇತ್ತು. ನೀನು ಯಾರು ಫಸ್ಟು, ನೀನು ಯಾಕೆ ಬಂದಿದ್ಯಾ, ಭೂಮಿ ಮೇಲೆ ಇದ್ದೀವಿ ನಾವು, ಮನುಕುಲ ಭೂಮಿ ಮೇಲಿದೆ, ಇಲ್ಲ ನಾನು ಭೂಮಿನೇ ಆಳ್ತೀನಿ, ಇಲ್ಲ ನಾನು ಭೂಮಿ ಮೇಲಿಂದ ಮೇಲೆ ಹೋಗ್ತೀನಿ ಅನ್ನೋದೆಲ್ಲ ಒಂಥರ ಅಜ್ಞಾನದ ಒಂದು ಇದು, ಅದು ಸತ್ಯ ಅಲ್ಲ. ಆ್ಯಕ್ಚುಲಿ ಇಲ್ಲಿ ಏನಿರಿದೆ, ದೈವತ್ವದ ಶಿಕ್ಷಣ ಅಂತ ಹೇಳ್ತಾರೆ. ಇಲ್ಲಿ ದೇವರನ್ನು ನಾವು ಹೊರಗಡೆ ತೋರಿಸೋದಕ್ಕೂ ದೈವತ್ವವನ್ನು ಒಳಗಡೆ ಬೆಳೆಸ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ನಮ್ಮ ಒಂದು ಗುರು ಹಿರಿಯರಾಗಲಿ ಮಹಾತ್ಮರುಗಳಾಗಲಿ ಅವರುಗಳು ದೈವತ್ವದ ಕಡೆಗೆ ಹೋಗಿದ್ದು. ದೈವತ್ವ ಅಂದರೆ ಏನು? ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಳ್ಳೋದು. ದೇವರಲ್ಲಿ ಒಳ್ಳೆಯ ಗುಣಗಳಿರುತ್ತೆ, ಆದರೂ ದೇವರು ಒಂದು ವ್ಯಕ್ತಿ ಅಲ್ಲ, ಶಕ್ತಿ ಅದು, ಆತ್ಮಶಕ್ತಿ. ಆ ಆತ್ಮಶಕ್ತಿಯ ಕಡೆಗೆ ಮಗುವನ್ನು ಕರ್ಕೊಂಡು ಹೋಗಬೇಕು, ಅದಕ್ಕೆ ಆತ್ಮವಿಶ್ವಾಸ ಬರುತ್ತೆ, ಆತ್ಮ ಸಂಶೋಧನೆ ಆಗುತ್ತೆ. ನಂತರ ಇಲ್ಲಿ ಭೌತಿಕದಲ್ಲಿ ನಾವು ಭೌತ ವಿಜ್ಞಾನದ ಸಂಶೋಧನೆ ನಡೆಸ್ತಾ ಇದ್ದೀವಲ್ಲ, ಅವರು ಕೂಡ ಅಧ್ಯಾತ್ಮ ಚಿಂತಕರೇ ಆಗಿರ್ತಾರೆ ಆ್ಯಕ್ಚುಲಿ, ಆದರೆ ನಾವು ಅದು ಗಮನಿಸ್ತಾ ಇಲ್ಲ. ಅವರಿಗೂ ಮಧ್ಯದಲ್ಲೇ ನಾವು ಇದ್ದೀವಿ. ಈಗ ಭೂಮಿ ಮೇಲೆ ಕೂತ್ಕೊಂಡು ಗ್ರಹಗಳ ವೀಕ್ಷಣೆ ಮಾಡಿ ಹಿಂಗೆ ಇಂಥ ಗ್ರಹಗಳಿದೆ ಮೇಲಿದೆ ಅಂತ ಮಹರ್ಷಿಗಳು ಏನು ಕಂಡುಹಿಡಿದ್ರು, ಭೂಮಿ ಮೇಲಿದ್ದೇ ಕಂಡುಹಿಡಿದಿದ್ದು. ಆದರೆ ಈಗಿನ ವಿಜ್ಞಾನಿಗಳು ಅದ್ರಗಿನ ಮುಂದೆ ಹೋಗ್ಬಿಟ್ಟು ಯಾವ ಗ್ರಹದಲ್ಲಿ ಏನಿದೆ ಅಂತ ಅವ್ರು ಪ್ರಾಕ್ಟಿಕಲ್ ಆಗಿ ಆ ಥರ ಹೋಗ್ತಾ ಇದೆ. ಅದು ಕೆಲವೇ ಕೆಲವರು ಹೋಗ್ಬೋದು, ಆದರೆ ಮಹರ್ಷಿಗಳ ಥರ ನಾವು ಇದ್ದಾಗ ಭೂಮಿ ಮೇಲಿದ್ದ ಭೂಮಿಗೆ ಯಾವ ನಷ್ಟನೂ ಆಗೋದಿಲ್ಲ, ನಮ್ಮ ಆತ್ಮೋದ್ಧಾರನೂ ಆಗುತ್ತೆ, ಭೂಮಿ ಕೂಡ ಲೋಕದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಆಗುತ್ತೆ. ಇದು ಆಗಬೇಕು, ಲೋಕ ಕಲ್ಯಾಣಕ್ಕೋಸ್ಕರ ಇಲ್ಲಿ ಶಿಕ್ಷಣ ಇರಬೇಕೇ ಹೊರತು ಲೋಕವನ್ನು ದುರ್ಬಳಕೆ ಮಾಡ್ಕೊಳ್ಳೋದು, ಭೂಮಿಯನ್ನು ದುರ್ಬಳಕೆ ಮಾಡ್ಕೊಳ್ಳೋದು, ತನ್ನ ಸ್ವಾರ್ಥಕ್ಕೋಸ್ಕರ ಎಲ್ಲ ನಡೆಸ್ತಾ ಇರೋದು ಅದು ಶಿಕ್ಷಣ ಆಗೋದೇ ಇಲ್ಲ. ಅದನ್ನು ಅವಿದ್ಯೆ ಅಂತ ಹೇಳಿದರು, ಅದನ್ನು ಅವಿದ್ಯೆ ಅಂತಲೇ ಹೇಳ್ತಾರೆ. ಯಾಕಂದರೆ ಸತ್ಯ ಇಲ್ಲ ಅದರೊಳಗೆ, ಅದು ಯಾವತ್ತೂ ಶಾಶ್ವತವಾಗಿ ಒಂದೇ ಥರ ಇರೋದೇ ಇಲ್ಲ. ಈಗ ನೀವು ಯಾವುದೋ ಒಂದು ಪ್ರತಿಭೆ ಅಂತ ಹೇಳಿದ ತಕ್ಷಣ ಒಬ್ಬರೊಬ್ಬರಲ್ಲಿ ಒಂದೊಂಥರ ಇರುತ್ತೆ, ಎಲ್ಲರನ್ನೂ ಒಂದೇ ಗುಂಪಲ್ಲಿ ನಿಲ್ಲಿಸ್ಕೊಂಡು ನೀವು ಎಲ್ಲರೂ ಸರಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಆ ಒಂದು ಫೀಲ್ಡಿಗೆ ಅಲ್ಲಿ ಯಾವ ಪ್ರತಿಭೆ ಇರುತ್ತೋ ಆ ಫೀಲ್ಡಲ್ಲೇ ಆ ಒಂದು ಇದು ಕ್ಷೇತ್ರದಲ್ಲೇ ಆ ಮಗುವಿಗೆ ಶಿಕ್ಷಣವನ್ನು ಕೊಟ್ಟಾಗ ಅಲ್ಲಿ ಪ್ರಗತಿ ಆಗುತ್ತೆ. ಯಾವಾಗ ಇರೋ ಪ್ರತಿಭೆನೇ ಬೇರೆ, ಅವರಿಗೆ ಸೇರಿಸ್ತಾ ಇರೋ ವಿಚಾರನೇ ಬೇರೆ, ಆದಾಗ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ, ಗೊಂದಲಗಳಾಗುತ್ತೆ, ಮಗುವಿಗೆ ಸಂಪೂರ್ಣ ಬೆಳವಣಿಗೆ ಆಗೋದಿಲ್ಲ.
1: ಈಗ ನಾವು ನೋಡ್ತಿರೋ ಎಜುಕೇಶನ್ ಸಿಸ್ಟಮ್ ಅಲ್ಲಿ ತಂತ್ರಜ್ಞಾನಕ್ಕೆ ಜಾಸ್ತಿ ಒತ್ತು ನೀಡಲಾಗ್ತಾ ಇದೆ, ಡಿಜಿಟಲ್ ಶಿಕ್ಷಣಕ್ಕೆ ಆನ್ಲೈನ್ ಕ್ಲಾಸ್ಗಳು ನಡೀತಾ ಇದ್ದಾವೆ. ಸೊ ಇವುಗಳು ಶಿಕ್ಷಣಕ್ಕೆ ಯಾವ ರೀತಿ ಸಹಾಯ ಮಾಡಿದೆ, ಮತ್ತೆ ಇದೆಲ್ಲ ಶಿಕ್ಷಣಕ್ಕೆ ಪೂರಕವಾಗಿ ನಡೀತಾ ಇದೆಯಾ ಅಂತ?
0: ತಂತ್ರಜ್ಞಾನ ಬೇಕು, ಅದು ಅತಂತ್ರ ಸ್ಥಿತಿಗೆ ಹೋಗಬಾರ್ದು, ಸ್ವತಂತ್ರ ಜ್ಞಾನದ ಕಡೆಗೆ ಹೋಗ್ಬೇಕು. ಯಾಕಂದ್ರೆ ನಮ್ದು ಇನ್ಫಾರ್ಮೇಶನ್ ಈಗ ಒಂದು ಸುಮ್ಮನೆ ಒಂದು ಮೊಬೈಲ್ ಅಲ್ಲಿ ಸರ್ಚ್ ಮಾಡಿ ಬಂದ್ಬಿಡುತ್ತೆ, ನಮಗೆ ಗೂಗಲ್ ಸರ್ಚ್ ಮಾಡಿ ಎಲ್ಲದು ಸಿಕ್ಬಿಡುತ್ತೆ. ಆದ್ರೆ ಅದು ಬೇಕಾ ಮಕ್ಕಳಿಗೆ? ಅಷ್ಟು ವಿಚಾರಗಳ ಅವಶ್ಯಕತೆ ಇರಲ್ಲ, ಅವ್ರಿಗೆ ಏನ್ ಬೇಕೋ ಅದನ್ನ ಮಾತ್ರ ಅವ್ರು ತಗೊಳ್ಳುವಂತ ಆ ಶಕ್ತಿ ಅವರಲ್ಲಿ ಇರಬೇಕು. ಈ ವಿಚಾರ ಬೇಕು, ಇದರಿಂದ ನಾನು ಮುಂದೆ ಹೋಗ್ತೀನಿ ಅನ್ನೋ ಒಂದು ಪರ್ಫೆಕ್ಷನ್ ಅವ್ರಿಗೆ ಆ ಮಗುವಿಗೆ ತಿಳುವಳಿಕೆ ಬಿಡುವಂಥದ್ದು ಮಾತ್ರ ಇರಬೇಕು. ಅದರೊಳಗೆ ಇನ್ಯಾವುದೋ ಒಂದು ವಿಚಾರಗಳು ಅವ್ರು ಹುಡುಕ್ತಾ ಹುಡುಕ್ತಾ ಬೇರೆ ಬೇರೆದೆಲ್ಲ ಸಿಕ್ಬಿಡುತ್ತೆ. ಅವಾಗ ಅವರಿಗೆ ಅದು ಒಂದೇ ಮಾರ್ಗದಲ್ಲಿ ಹೋಗೋಕ್ಕಾಗೋದೇ ಇಲ್ಲ, ಅವ್ರಿಗೆ ಬೇರೆ ಅಡ್ಡದಾರಿ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ತಂತ್ರಜ್ಞಾನದಿಂದ ಈ ಕೊರೋನಾ ಸಮಯದಲ್ಲಿ ನಮಗೆ ಈ ತಂತ್ರಜ್ಞಾನದ ಬಳಕೆ ಎಷ್ಟು ಉಪಯೋಗಕ್ಕೆ ಬಂತು ಅಂದ್ರೆ ಅವಾಗ ಎಲ್ಲ ಬಂದಾಗ್ಬಿಟ್ಟಿತ್ತು ಶಿಕ್ಷಣ ಅಂತ ಹೇಳಿ. ಎಲ್ಲ ಮನೇಲಿ ಕೂತ್ಕೊಂಡು ಸುಮ್ಮನೆ ನಾವು ಏನ್ ಮಾಡೋದು ಮುಂದೆ ಅನ್ನೋ ಇದ್ರೊಳಗೆ ಈ ತಂತ್ರಜ್ಞಾನದಿಂದ ನಮ್ಗೆ ಸ್ವತಂತ್ರವಾಗಿ ಬದುಕುವಂತ ಶಕ್ತಿ ಬರುತ್ತೆ. ಆದ್ರೆ ಅದನ್ನ ಸದ್ಬಳಕೆ ಮಾಡ್ಕೊಳ್ಳೋವಂತ ಒಂದು ಜ್ಞಾನ ಇರಬೇಕು ಮಗುವಿಗೆ. ಅದನ್ನ ದುರ್ಬಳಕೆ ಮಾಡ್ಕೊಳ್ಳೋಷ್ಟು ಮಕ್ಕಳು ತುಂಬಾ ಬೆಳೀತಾ ಇದ್ದಾರೆ ಈಗಿನ ಒಂದು ತಂತ್ರಜ್ಞಾನ.

0: ಹಾಗಾಗಿ ಅದನ್ನು ಬಳಸುವಂತ ಒಂದು ಶಕ್ತಿ ಆ ಜ್ಞಾನವನ್ನು ಪ್ರಾಥಮಿಕ ಶಿಕ್ಷಣದಲ್ಲಿ ನಾವು ಕೊಡಬೇಕಾಗತ್ತೆ. ಯಾಕಂದ್ರೆ ಮಗುವಿಗೆ ಒಂದು ಮೊಬೈಲ್ ಕೊಡೋದು ದೊಡ್ಡ ಸಾಧನೆ ಅಲ್ಲ. ಮೊಬೈಲ್ನಲ್ಲಿ ಏನು ನೋಡಬೇಕು, ಏನು ಕೊಡಬೇಕು ಅದನ್ನು ತಿಳಿಸುವಂಥದ್ದು ಪೋಷಕರು ಮಾಡಬೇಕು, ಶಿಕ್ಷಕರು ಮಾಡಬೇಕು. ಯಾಕೆ ತುಂಬ ಸ್ಕೂಲ್ಗಳನ್ನು ನೋಡ್ತಾ ಇದ್ದೀವಿ, ನೀವು ಸರ್ಚ್ ಮಾಡಿ ನೀವು ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಪೋಷಕರು ನಿರಾಳರಾಗಿದ್ದಾರೆ.
1: ಹೌದು.
0: ಆದರೆ ಅವ್ರು ಏನು ನೋಡ್ತಾ ಇದ್ದಾರೆ ಅದರಿಂದ ಅವ್ರ ಮನಸ್ಸು ಎಷ್ಟು ಹಾಳಾಗ್ತಾ ಇದೆ, ಯಾವ ಥರದಲ್ಲಿ ಬಳಸ್ತಾ ಇದ್ದಾರೆ, ಇವನು ಕೂಡ ಅವ್ರು ಗಮನಿಸುವಂಥ ಸಮಯ ಕಡಿಮೆ ಇದೆ. ಆ್ಯಕ್ಚುಲಿ ಏನಾಗಿದೆ ಅಂದರೆ ಸಾಲ ಮಾಡಿ ಮಕ್ಕಳನ್ನ ಬೆಳೆಸುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಂತ ಒಂದು ಶಿಕ್ಷಣ, ದುಬಾರಿ ಶಿಕ್ಷಣ ಕೊಡಸಕ್ ಹೋಗಿ ಒಂದು ಕಾಮನ್ ಸೆನ್ಸ್ ಇಲ್ಲದೆ ಮಕ್ಕಳಿಗೆ ಅವರಿಗೆ ಈ ಶಿಕ್ಷಣ ಕೊಡಿಸ್ಬಿಟ್ರೆ ಅವರಿಗೆ ಒಂದೇ ಒಳ್ಳೆ ಸೆಟ್ಲ್ ಆಗ್ಬಿಡ್ತಾರೆ ಲೈಫಲ್ಲಿ ಅನ್ನೋ ಒಂದು ದೂರಾಲೋಚನೆ, ಈ ದೂರದ ಆಲೋಚನೆ ಇದೆಯಲ್ಲ ಅದು ದೂರಾಲೋಚನೆಗೆ ಬಂದ್ಬಿಟ್ಟು ಈಗ ಬಂದಿದೆ. ಯಾಕಂದ್ರೆ ಭವಿಷ್ಯನ ಯಾರು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಭವಿಷ್ಯ ಇರೋದು ಅವರ ಒಂದು ಜ್ಞಾನದಲ್ಲಿ, ಅವ್ರು ಅದನ್ನು ಹೇಗೆ ಬಳಸ್ಕೊಂತಾರೆ ಒಂದೊಂದು ಹೆಜ್ಜೆನೂ ಒಂದು ಕೂಡ ಒಳ್ಳೆಯ ಮಾರ್ಗದಲ್ಲಿ ಇಡ್ತಾ ಹೋದ್ರೆ ಅವರು ಹೋಗೊಟ್ಟ ಒಂದು ಉತ್ತಮವಾದ ಪದವಿಯನ್ನು ಪಡೆದೇ ಪಡೀತಾರೆ. ಅದನ್ನ ಫಾಸ್ಟ್ ಆಗಿ ಹೋಗ್ತೀವಿ ಅಂತ ಹೇಳಿದ್ರೆ ಬಿದ್ದು ಎಡ ಬಿಟ್ಟು ಬೀಳ್ತಾರೆ. ಹಾಗಾಗಿ ಅದನ್ನು ಬಳಸ್ಕೊಳ್ಳೋದನ್ನ ಸರಿಯಾಗಿ ಕಲಿಸ್ಬೇಕು. ಆದ್ರೆ ತುಂಬಾ ಬಳಕೆ ದುರ್ಬಳಕೆ ಆಗ್ತಾ ಇದೆ, ಅದರಿಂದ ಸ್ವಲ್ಪ ಪೋಷಕರೇ ಎಚ್ಚೆತ್ಕೋಬೇಕು ಮತ್ತೆ ಶಿಕ್ಷಕರು ಕೂಡ ಅದರಿಂದ ಮಕ್ಕಳನ್ನ ದೂರ ಇಡೋಕೆ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಅಷ್ಟೊಂದು ಓದಕ್ ಕೊಡ್ತಾ ಇದಾರೆ, ಅದರಿಂದ ಕಷ್ಟ ಆಗ್ತಾ ಇದೆ ಮಕ್ಳಿಗೆ ಬೇಡದ ವಿಚಾರಕ್ಕೆ. ನೋಡಿ ನಮ್ಮ ಭಾರತೀಯ ಶಿಕ್ಷಣದಲ್ಲಿ ಮಾತ್ರ ಇದು ಅನ್ಸತ್ತೆ, ಯಾಕಂದ್ರೆ ಬೇರೆ ದೇಶದಲ್ಲೆಲ್ಲ ಪ್ರಾರಂಭದಲ್ಲಿ ಅವ್ರಿಗೆ ಯಾವ್ದು ಓದೋದು ಏನು ಇರೋದಿಲ್ಲ, ಬರೀ ಅವರ ಆಕ್ಟಿವಿಟಿ ನೋಡಿ ಅವ್ರಿಗೆ ಯಾವ್ದ್ರಲ್ಲಿಗೆ ಆಸಕ್ತಿ ಇದೆ ಅಂತ ಗಮನಿಸಿ ನಂತರ ಅದೇ ಸಬ್ಜೆಕ್ಟ್ ಮೇಲೆ ಅವರಿಗೆ ಮುಂದಿನ ಒಂದು ಶಿಕ್ಷಣ ಕೊಟ್ಟು ಅವರನ್ನು ಸ್ವತಂತ್ರ ವ್ಯಕ್ತಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಹಾಗಲ್ಲ, ಎಲ್ಲ ವಿಚಾರಗಳು ಮಕ್ಕಳಿಗೆ ತುಂಬುವಂಥ ಪ್ರಯತ್ನ. ಶಿಕ್ಷಣ ಅಂದರೆ ಹಾಗಾಗ್ಬಿಟ್ಟಿದೆ, ಒಂಥರ ಪುಸ್ತಕದ ಹೊರೆ ಹೊತ್ಕೊಂಡು ಹೋಗೋದು, ಅದರಿಂದ ಅವ್ರ ತಲೆಯೊಳಗೆ ತುಂಬೋದು, ಆ ಮನೆಗೆ ಬಂದು ಮತ್ತೊಂದಷ್ಟು ಸಮಸ್ಯೆಗಳನ್ನು ಎದುರಿಸೋದು, ಇಷ್ಟೇ ಒಂದು ಶಿಕ್ಷಣ ಆಗ್ಬೇಕು. ಅಂದ್ರೆ ಈಗ ಒಂದು ಮೊನ್ನೆ ರಜಾ ಬಂದು ಹೊರಗೆ ಬಂದರು ಮನೆಗೆ ಬಂದರು, ಈ ಸ್ಕೂಲ್ ಶಾಲೆ ಅಂದಮೇಲೆ ಅವ್ರ ಮುಖ ನೋಡ್ಬೇಕು ಫೇಲ್ ಆಗ್ಬಿಟ್ಟಿತ್ತು. ಹಿಂದಿನ ಕಾಲದಲ್ಲಿ ಹಂಗಿರ್ಲಿಲ್ಲ, ನಾವೆಲ್ಲ ಖುಷಿಯಾಗಿ ಸ್ಕೂಲ್ ಸ್ಟಾರ್ಟ್ ಆಯ್ತು ಅಂತ ಓಡ್ತಾ ಇದ್ವಿ. ಯಾಕಂದ್ರೆ ನಮ್ಗೆ ಆಟ ಪಾಠದ ಮಧ್ಯದಲ್ಲಿ ನಮ್ಗೆ ಒಂದು ಸಂಸ್ಕಾರನೇ ಇತ್ತಲ್ಲ, ಹಾಗಾಗಿ ನಮ್ಗೆ ಅದು ಅಷ್ಟು ಹೆವಿ ಅನಿಸ್ತಾ ಇರಲಿಲ್ಲ.
1: ಹೌದು. ಈ ಕಾಂಪಿಟೇಟಿವ್ನೆಸ್ ಬಗ್ಗೆ ಮಾತಾಡೋದಾದ್ರೆ ಆ ಕಾಲದಲ್ಲಿ ಈ ಕಾಲದಲ್ಲಿನು ಬಹಳಷ್ಟು ಆ ಕಾಲದಲ್ಲಿ ಸ್ಪರ್ಧಾತ್ಮಕತೆ ಅನ್ನೋ ಗೋಜಿಗೆ ನಾವು ಹೋಗ್ತಿರ್ಲಿಲ್ಲ, ಇದರಿಂದ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಮೇಡಮ್?
0: ಸ್ಪರ್ಧೆ ಅಂದ ತಕ್ಷಣ ಏನಾಗುತ್ತೆ, ಈಗ ನಾನು ಗೆಲ್ಲಬೇಕು, ನಾನು ಗೆಲ್ಲಬೇಕು, ಯಾವ ರೀತಿನಲ್ಲಿ ಗೆಲ್ಲಬೇಕು, ನಾನು ನನ್ನನ್ನು ಸ್ವತಂತ್ರವಾಗಿ ಗೆಲ್ತೀನೋ ವಾಮ ಮಾರ್ಗದಲ್ಲಿ ಹೋಗಿ ನಾನು ಗೆಲ್ತೀನೋ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಮಕ್ಕಳಿಗೆ ಗೆಲುವು ಸೋಲು ಗೆಲುವು ಜೀವನದ ಒಂದು ಎರಡು ಅಂಗ,
1: ಅದು ಅರಿವಿರಬೇಕು ಮಕ್ಕಳಿಗೆ,
0: ಅರಿವಿರಬೇಕು ಯಾವ್ದ್ರೊಳಗೆ ಸೋತ್ರೆ ಯಾವ್ದ್ರೊಳಗೆ ಗೆಲ್ತೀವಿ ಅನ್ನೋ ಅರಿವಿರಬೇಕು. ನಾವು ಆಧ್ಯಾತ್ಮದಲ್ಲಿ ಸೋತ್ರೆ ಭೌತಿಕದಲ್ಲಿ ಗೆದ್ದಿರ್ತೀವಿ, ಭೌತಿಕದಲ್ಲಿ ಸೋತ್ರೆ ಆಧ್ಯಾತ್ಮದಲ್ಲಿ ಗೆದ್ದಿರ್ತೀವಿ. ಆಧ್ಯಾತ್ಮ ಅಂದ್ರೆ ಏನು, ನನ್ನನ್ನ ನಾನು ಅರ್ಥ ಮಾಡ್ಕೊಳ್ಳೋದು, ನನ್ನನ್ನ ನಾನು ಅರ್ಥ ಮಾಡ್ಕೊಳ್ತಾ ಹೋದಾಗ ನನ್ನಲ್ಲಿ ಒಂದು ಸತ್ಯ ಧರ್ಮ ನ್ಯಾಯ ನೀತಿ ಸಮಾನತೆ ಎಲ್ಲ ಸರಳ ಜೀವನ ಸ್ವಾಭಿಮಾನ ಸ್ವಾವಲಂಬನೆ ಇವೆಲ್ಲ ಪಟ್ಟಿನಲ್ಲೇ ಬರುತ್ತೆ. ಅದನ್ನ ನಾವು ಅದ್ರ ಹಿಂದೆ ಹೋಗ್ತಾ ಹೋಗ್ತಾ ಹೋಗ್ತಾ ನಾವು ಒಂದು ಮಹಾತ್ಮರಾಗ್ಬಿಡ್ತೀವಿ. ಅದೇ ನಾವು ಭೌತಿಕದಲ್ಲಿ ಇದನ್ನ ಕಾಂಪಿಟೇಷನ್ ಇಳಿದಾಗ ಸತ್ಯ ಅಲ್ಲಿ ಬರೋದಿಲ್ಲ, ಯಾರನ್ನಾರು ಇದು ಮಾಡಿದ್ರೆ ಸತ್ಯ ಹೇಳಿದ್ರೆ ಯಾರು ನಂಬೋದಿಲ್ಲ, ಅಸತ್ಯ ಬಂದಿರುತ್ತೆ, ಅಧರ್ಮ ಬರುತ್ತೆ, ಅನ್ಯಾಯ ಮಾಡಿನಾದ್ರೂ ನಾನು ಮೇಲೆ ನಿಲ್ಬೇಕು, ಅಧಿಕಾರ ಪಡಿಬೇಕು, ಹಣ ಗಳಿಸ್ಬೇಕು, ಹೆಸರು ಮಾಡಬೇಕು, ಈ ತರ ಅಂದ್ರೆ ಇವೆಲ್ಲ ತಾತ್ಕಾಲಿಕವಾಗಿ ನಶ್ವರ, ಇವೆಲ್ಲ ಶಾಶ್ವತವಾದ ಯಾವುದು ಇಲ್ಲ. ಅಧಿಕಾರ ಆಗ್ಲಿ ಹಣ ಆಗ್ಲಿ ಸ್ಥಾನಮಾನಗಳು ಇದು ಯಾರದು ಶಾಶ್ವತ ಅಲ್ಲ, ಅದು ಏರಪೇರು ಆಗ್ತಾನೆ ಇರುತ್ತೆ. ಒಬ್ಬ ಒಂದ್ಸಲ ಬಿದ್ದವನು ಒಂದ್ಸಲ ಹೇಳ್ತಾನೆ, ಎದ್ದವನು ಬೀಳ್ತಾನೆ, ಹೀಗೆ ಬೇರೆ ಬೇರೆ ಅದು ಬದಲಾವಣೆಗಳಾಗ್ತಾ ಇರುತ್ತೆ. ಆದರೆ ಅಧ್ಯಾತ್ಮದಲ್ಲಿ ಹಾಗಲ್ಲ, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ತಾ ಹೋದಾಗ ನಾನು ಯಾರು ಅಂತ ಗೊತ್ತಾದಾಗ ನಾನು ಬದಲಾಗಬೇಕು ಅನ್ನೋ ಬಂದ್ಬಿಡುತ್ತೆ. ಯಾಕಂದ್ರೆ ನನ್ನಲ್ಲೇ ಇದೆ ಎಲ್ಲವೂ, ಆ ಶಕ್ತಿ ನಾನು ಬಳಸ್ಕೋಬೇಕು, ಸದ್ಬಳಕೆ ಮಾಡ್ಕೋಬೇಕು, ನನ್ನ ಆತ್ಮ ರಕ್ಷಣೆ ನಾನೇ ಮಾಡ್ಕೋಬೇಕು, ಈ ದೇಹನ ಶಾಶ್ವತ ಅಲ್ಲ. ಈ ಒಂದು ವಿಚಾರದ ಬಗ್ಗೆ ಮನುಷ್ಯ ಅರ್ಥ ಮಾಡ್ಕೊಳ್ತಾ ಹೋಗಾಗ ಇವೆಲ್ಲವೂ ಕೂಡ ಹಿಂದಿನ ಒಂದು ಮಹಾತ್ಮರು ಏನು ಹಾಕಿಕೊಟ್ಟಿರುವ ಒಂದು ದಾರಿ ಏನಿದೆ ಅದು ಕಷ್ಟ ಇದೆ ಇವಾಗ. ಯಾಕಂದ್ರೆ ಮುಚ್ಚಿಬಿಟ್ಟಿದ್ದೀವಿ ನಾವು, ಅದು ತುಂಬಾ ಕಷ್ಟ ಅಂತ ಮುಚ್ಚಿಬಿಟ್ಟಿದ್ದೀವಿ. ಯಾಕೆ ತಂತ್ರದಲ್ಲಿ ಸುಲಭವಾಗಿ ನಾವು ಯಾರೋ ಕೊಟ್ಟಿರೋದನ್ನು ತಗೊಂಡು ಬಳಸ್ತಾ ಇದ್ದೀವಲ್ವಾ, ಅದು ಸಾಲ ಆಗ್ತಾ ಇದೆ. ಯಾಕಂದ್ರೆ ಬೇರೆಯವ್ರನ್ನ ತಗೊಂಡಿರೋದೆಲ್ಲದೂ ತೀರಿಸ್ಲೇಬೇಕು ಒಂದಲ್ಲ ಒಂದು ಮೂಲದಲ್ಲಿ. ಅದನ್ನ ತೀರಿಸುವ ಕೆಲಸ ಈಗಿನ ಒಂದು ಇದರೊಳಗೆ ಆಗೋದಿಲ್ಲ, ತನ್ನ ಸ್ಪರ್ಧೆಗಿಳಿದಾಗ ಆಗೋದಿಲ್ಲ.
1: ಅರುಣ ಮ್ಯಾಮ್, ಈಗ ವಿದ್ಯಾರ್ಥಿಗಳಿಗೆ ಬರೀ ನಾಲೆಜ್ ಬಿಟ್ಟು ಜೀವನ ಮೌಲ್ಯಗಳನ್ನು ಕೂಡ ಅವರಲ್ಲಿ ಇನ್ಸ್ಟಿಲ್ ಮಾಡಬೇಕು ಅಂದ್ರೆ ಇಂಪಾರ್ಟೆಂಟ್ ಸಲಹೆಗಳು ನೀಡೋದಾದ್ರೆ ಏನ್ ನೀಡ್ತೀರಾ?

0: ಇದು ನಮ್ಮ ಮೌಲ್ಯ ನಾಲೆಡ್ಜ್. ಇಲ್ಲಿ ಜ್ಞಾನ ಅಂತ ಹೇಳಿದಾಗ ತಿಳುವಳಿಕೆ ಅಂದ್ರೆ ಯಾವುದನ್ನು ತಿಳ್ಕೊಂಡ್ರೆ ನಮ್ಮ ಮನಸ್ಸಿಗೆ ನಮ್ಮ ಒಂದು ಆತ್ಮಕ್ಕೆ ತೃಪ್ತಿ ಸಿಗತ್ತೆ. ಈಗ ಮಗುವಿಗೆ ಒಂದಷ್ಟು ನಾವು ಹಿಂದೆ ಎಲ್ಲ ಏನ್ ಮಾಡ್ತಾ ಇದ್ರು, ಮಕ್ಕಳಲ್ಲಿರೋ ಒಂದು ಆಸಕ್ತಿಯನ್ನು ಗುರುತಿಸಕ್ಕೆ ಮೊದಲನೇ ವರ್ಷದ ಒಂದು ಹುಟ್ಟಿದ ದಿನದಲ್ಲಿ ಎಲ್ಲಾ ಪ್ರಾಡಕ್ಟ್ಗಳನ್ನು ಎಲ್ಲಾ ವಸ್ತುಗಳನ್ನು ಹಾಕ್ಬಿಟ್ಟು ಕೂರಿಸೋರು. ಅದೊಂದು ಶಾಸ್ತ್ರ ಇತ್ತು. ಅದ್ರೊಳಗೆ ಯಾವ ಅದನ್ನ ಎತ್ಕೊಳ್ಳುತ್ತೋ ಅಂದ್ರೆ ಮಗು ದೇವ್ರ ಸಮಾನ ಅಂತಾರೆ. ಯಾಕಂದ್ರೆ ನಮ್ಗೆ ಅದು ಆ ಮಕ್ಕಳಲ್ಲಿ ಏನ್ ಒಳಗಡೆ ಇದೆ ನಮ್ಗೆ ಗುರುತಿಸಕ್ಕಾಗಲ್ಲ. ಅದೊಂದು ಶಾಸ್ತ್ರದ ಪ್ರಕಾರ ಅದನ್ನ ಮಾಡಿದ್ರು. ಅದು ಯಾವ್ದನ್ನ ಎತ್ಕೊಳ್ಳುತ್ತೋ ಓ ಇದ್ರೊಳಗೆ ಆ ಮಗು ಮುಂದೆ ಬರುತ್ತೆ, ಇದ್ರೊಳಗೆ ಆಸಕ್ತಿ ಇದೆ ಅಂತ ಗುರುತಿಸುವಂತ ಕೆಲಸ ಆಗ್ತಾ ಇತ್ತು. ಹಾಗಾಗಿ ಅವರಲ್ಲಿರೋ ಪ್ರತಿಭೆ ಮೂಲಕನೇ ಮೌಲ್ಯಗಳನ್ನು ತುಂಬಬೇಕು. ಯಾಕಂದ್ರೆ ನಾವ್ ಯಾರನ್ನು ಇನ್ಸ್ಪಿರೇಷನ್ ಆಗಿ ತಗೋಬಹುದು, ಆದ್ರೆ ಆ ವ್ಯಕ್ತಿಯನ್ನ ಹಿಂದೆ ಹೋಗೋ ಬದಲು ಅವರ ವ್ಯಕ್ತಿತ್ವದ ಹಿಂದೆ ಆ ಮಗುವಿಗೆ ನಡೆಯುವಂತ ಅವಕಾಶಗಳನ್ನ ನಾವು ಕಲ್ಪಿಸ್ಕೊಡ್ಬೇಕು. ಈಗ ಅದು ನಮ್ಮ ಒಳಗಡೆನೆ ಇರುತ್ತೆ, ಪೋಷಕರಲ್ಲೂ ಇರುತ್ತೆ, ಒಳ್ಳೆ ಗುಣಗಳಿರುತ್ತೆ. ಅದನ್ನ ಆ ಮಕ್ಕಳು ಫಾಲೋ ಮಾಡ್ಬೇಕು ಅಂದ್ರೆ ನಾವು ಒಳ್ಳೆಯವರಾಗಿ ಹೋಗ್ಬೇಕು. ಅದು ಮನೆಯೊಳಗೆ ಆಗುವಂಥದ್ದು. ಹಾಗೆ ನಮ್ಮನ್ನ ಅದು ಫಾಲೋ ಮಾಡ್ಕೊಂಡು ಹೋದಂಗು ಬೇರೆಯವರಲ್ಲೂ ನಮ್ಮ ಮನೆಗೆ ಬರುವಂತ ವ್ಯಕ್ತಿಗಳಲ್ಲಿ ಅತಿಥಿಗಳಾಗ್ಲಿ, ಅತಿಥಿ ದೇವೋಭವ ಅಂತ ಅಂದ್ರೆ ನಾವು ಎಲ್ಲರೊಳಗೂ ದೈವತ್ವವನ್ನು ಕಾಣುವಂತ ಶಿಕ್ಷಣ ನಮ್ಮ ಭಾರತೀಯ ಶಿಕ್ಷಣದಲ್ಲಿ ಇತ್ತು. ಯಾರನ್ನೂ ಇಲ್ಲಿ ಬೇರೆ ಅಲ್ಲ, ಎಲ್ಲರೂ ಒಂದು ನಮ್ಮವರೇ. ಎಲ್ಲರೊಳಗೂ ಇರೋದು ಒಬ್ಬನೇ ದೇವರು. ದೇವರನ್ನ ನಾವು ಆರಾಧನೆ ಮಾಡಬೇಕು, ಅವ್ರಿಗೆ ಗೌರವ ಕೊಡಬೇಕು, ಭಕ್ತಿಯಿಂದ ನೋಡಬೇಕು. ಯೋಗದ ಕಡೆಗೆ ಹೋಗಿತ್ತು. ಯೋಗದಲ್ಲಿ ಜ್ಞಾನಯೋಗ, ರಾಜಯೋಗ, ಭಕ್ತಿ ಯೋಗ, ಕರ್ಮಯೋಗ ಅಂತೇಳಿ ನಾಲ್ಕು ಯೋಗನೇ ನಮ್ದು ಭಗವದ್ಗೀತೆ ಹೇಳೋದು. ಭಗವದ್ಗೀತೆನಲ್ಲಿ ಆ ಯೋಗದ ಮೂಲಕ ನಾವು ಮಗುವನ್ನ ಪ್ರಿಪೇರ್ ಮಾಡಿದ್ರೆ ಭಗವದ್ಗೀತೆ ಅರ್ಥ ಮಾಡ್ಕೋಬೇಕು. ಮೇನ್ ಆಗಿ ಭಗವಂತನಿಂದ ಬಂದ ಒಂದು ಅದ್ ಗೀತೆ ಅದು. ಭಗವಂತ ಹೇಳಿರೋದು ಆಧ್ಯಾತ್ಮದ ಯೋಗ ಅದು. ನಾವೀಗ ಭೋಗದ ಕಡೆಗೆ ಅದನ್ನ ಬಳಸ್ಕೊಳ್ತಾ ಹೋದ್ರೆ ನಮ್ಮ ಸ್ವಾರ್ಥಕ್ಕೋಸ್ಕರ ಭಕ್ತಿ ಮಾಡೋದು ಅದು ತೋರ್ಗಡಿಕೆ ಆಗುತ್ತೆ. ಮನರಂಜನೆಗೋಸ್ಕರ ಯಾವುದು ಇಲ್ಲಿ ಶಿಕ್ಷಣ ಆಗೋದಿಲ್ಲ. ಆತ್ಮವಂಚನೆಯಿಂದ ಮನರಂಜನೆ ಆದ್ರೆ ಆತ್ಮಹತ್ಯೆಗಳು ಕಾರಣ ಆಗುತ್ತೆ. ಮಕ್ಕಳ ಮುಂದಿನ ಒಂದು ಜೀವನದಲ್ಲಿ ಕಷ್ಟ ಆಗುತ್ತೆ. ಹಾಗಾಗಿ ಮಕ್ಕಳ ಒಂದು ಮುಗ್ಧ ಮನಸ್ಸಿಗೆ ನಾವು ಆಧ್ಯಾತ್ಮ ಅಂದ ತಕ್ಷಣ ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳೋ ಅಷ್ಟು ಸರಳವಾಗಿ ಬದುಕೋದಾಗ್ಲಿ, ಸತ್ಯದಲ್ಲಿ ಹೋಗೋದಾಗ್ಲಿ, ಒಂದು ಇನ್ನೊಬ್ಬರಿಗೆ ಸಹಾಯ ಮಾಡೋದು ಮಕ್ಕಳಿಗೆ ಅಲ್ಲಿ ಸಣ್ಣಲ್ಲಿಂದನೇ ನಾವು ತಿಳಿಸ್ತಾ ಹೋದರೆ ಖಂಡಿತವಾಗಿಯೂ ಯಾವುದೇ ಕಷ್ಟ ಇಲ್ಲದೆ ಆ ಮಗು ಸ್ವತಂತ್ರವಾಗಿ ನನ್ಗೆ ಏನು ಬೇಕು ಓದ್ತೀನಿ ಅನ್ನೋದೊಂದು ಸ್ವತಂತ್ರವಾಗಿ
1: ಡಿಸೈಡ್ ಮಾಡಿ.
0: ನಾವೆಲ್ಲ ನಮ್ಗೆ ಯಾರು ನಮ್ಮ ತಂದೆ ತಾಯಿಗಳು ಯಾರು ನೀ ಹಿಂಗೆ ಆಗಬೇಕು ಹಂಗೆ ಪ್ರೆಷರ್ ಏನೂ ಇರಲಿಲ್ಲ, ಅವ್ರು ಹೇಳ್ತಾನೂ ಇರಲಿಲ್ಲ. ಈಗ ನಾವೆಲ್ಲ ಹಿಂಗ್ ಬದುಕ್ತಾ ಇದೀವಿ ಭೂಮಿ ಮೇಲೆ ಅಂದ್ರೆ ನಮ್ಮ ಶಿಕ್ಷಣನೇ ಕಾರಣ.
1: ಕರೆಕ್ಟ್.
0: ಅಲ್ಲಿನ ಅಂದಿನ ಒಂದು ಶಿಕ್ಷಕರಾಗ್ಲಿ, ಅವರ ಒಂದು ನಿಸ್ವಾರ್ಥ ನಿರಹಂಕಾರ ಒಂದು ಸೇವೆ ಆಗ್ಲಿ. ಸೇವೆ ಅಂದ ತಕ್ಷಣ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಮಾಡುವಂಥದ್ದು. ಶಿಕ್ಷಣ ಸೇವೆ ದಾಸೋಹ ಆಗ್ಬೇಕೆ ಹೊರತು ಅದು ವ್ಯಾಪಾರ ಆಗ್ಬಾರ್ದು. ವ್ಯಾಪಾರೀಕರಣ ಆದಂಗು ಸಾಲ ಆಗುತ್ತೆ, ಆ ಸಾಲ ತೀರಿಸಕ್ಕೆ ದಾರಿ ದಪ್ತಾರೆ ಮಕ್ಕಳು, ಅದು ಮತ್ತಷ್ಟು ಸಮಸ್ಯೆಗಳನ್ನ ಮನೆಯ ಒಳಗೆ ಹೊರಗಡೆ ಸಮಾಜದಲ್ಲಿ ಎಲ್ಲಾ ಕಡೆ ದೇಶನ್ನೇ ಸಾಲಕ್ಕೆ ತಳ್ಳಿ ಹೋಗ್ತಾ ಇರ್ತಾರೆ.
1: ಅರುಣ ಮ್ಯಾಮ್, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಏನೇನ್ ಬದಲಾವಣೆಗಳಾಗಿದ್ದಾವೆ, ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಏನೇನ್ ಬದಲಾವಣೆಗಳಾದ್ರೆ ಮುಂದೆ ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಒಳ್ಳೆಯ ಗುರಿ ಅಥವಾ ಒಳ್ಳೆಯ ರಿಸಲ್ಟ್ ಸಿಗತ್ತೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.

0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
1: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
2: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ ಜೂನ್ 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
3: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
0: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ
4: ನಾನು ಡಾ. ರಿಕಿತಾ ಆರ್ಮುದೋಳ್.

0: ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬರುವ ಮಂಗಳವಾರ ದಿನಾಂಕ 9 ಜೂನ್ 2026 ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಯಸ್ಕರಲ್ಲಿ ಡೆಂಗ್ಯೂ ಎಂಬುದರ ಬಗ್ಗೆ ಕುರಿತು ಮಾತಾಡೋಣ. ಡೆಂಗಿ ಜ್ವರದಲ್ಲಿ ಬರುವ ಲಕ್ಷಣಗಳು, ಅದರ ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ.
1: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-1414, 244-344-15, 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
2: ಆತ್ಮೀಯ ಕೇಳುಗರೆ, ಜೂನ್ 21 ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 ರಿಂದ 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ. ಕೇಳುಗರೆ, ಜೂನ್ 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನ ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.

ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ ಕಾರ್ಯಕ್ರಮ ವಿವರಣೆ. 12:35 ಆರೋಗ್ಯ ಕಾರ್ಯಕ್ರಮ, 1:00 ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥ, ವಿಷಯ ಪಿಎಂ ಅಟಲ್ ಭೂಜಲ್ ಯೋಜನೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

1:20ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಲಕನೂರಿನ ಸಿದ್ದಪ್ಪ ಪೂಜೇರಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಕೈಪೆಟ್ಟು ಕೇಳಲಿದ್ದೀರಿ. ಕ್ಕೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕ್ಕೆ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. 3:00ಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. 1:35ಕ್ಕೆ ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಸರಿಯಾಗಿ 12:35ಕ್ಕೆ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗುವುದು ಬೆಂಗಳೂರು ಕೇಂದ್ರದಿಂದ.

0: ಸಮಯ ಆಗಿದೆ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಹಾರ್ಮೋನ್ಗಳ ಕುರಿತು ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಎಂಡೋಕ್ರೋನಾಲಜಿಸ್ಟ್ ಹಾಗೂ ಡಯಾಬೆಟಿಸ್ಟ್ ಆಗಿರುವಂತಹ ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ.
2: ಈಗ ಈ ಹಾರ್ಮೋನ್ಗಳ ಮುಖ್ಯ ಉದ್ದೇಶ ಏನಂದ್ರೆ, ಒಂದೊಂದು ಹಾರ್ಮೋನಿಗೂ ಒಂದೊಂದು ಕ್ರಿಯೆ ಅಂತ ಇರುತ್ತೆ, ಹೇಗೆ?
3: ಹೌದು. ಸೊ ಈ ಎಲ್ಲ ಹಾರ್ಮೋನ್ಗಳಿಗೆ ಒಂದೊಂದು ಕ್ರಿಯೆ ಇರ್ತದೆ. ಫಾರ್ ಎಕ್ಸಾಂಪಲ್, ನಮ್ಮ ಬಾಡಿಯಲ್ಲಿ ಗ್ರೋತ್ ಹಾರ್ಮೋನ್ ಉಂಟು. ಅದರದ್ದು ಮೇನ್ ಕೆಲಸ ಏನಂದ್ರೆ ಗ್ರೋತ್ ಅನ್ನ ನೋಡ್ಕೊಳ್ಳೋದು. ಸೊ ಹಾಗೆ ನಮ್ಮ ಬಾಡಿಯಿಂದ ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಉಂಟು.

0: ಸೊ ಅದರದ್ದು ಮೇನ್ ಕಾರ್ಯ ಏನಂದ್ರೆ ಶುಗರ್ ಅನ್ನ ಕಂಟ್ರೋಲ್ ಮಾಡಿ ಇಟ್ಕೊಳ್ಳೋದು. ಸೊ ಇದು ಉತ್ಪತ್ತಿಯಾಗೋ ಜಾಗ ಬೇರೆ ಇರ್ಬೋದು, ಅದರ ಆಕ್ಷನ್ ಜಾಗ ಬೇರೆ ಇರ್ಬೋದು, ಬಟ್ ಅದು ಎಲ್ಲಾ ಹಾರ್ಮೋನ್ಗೆ ಒಂದೊಂದು ರೋಲ್ ಉಂಟು.
1: ಈ ಹಾರ್ಮೋನ್ ಉತ್ಪತ್ತಿ ಆಗೋದು ಹೇಗೆ ಡಾಕ್ಟ್ರೆ?
0: ಇದು ಬಯೋಕೆಮಿಕಲ್ ರಿಯಾಕ್ಷನ್ ತರ. ನಮ್ಮ ಸೆಲ್ಸ್ ಒಳಗಡೆ ಒಂದು ಪ್ರೋಟೀನ್ ಬಿಲ್ಡಿಂಗ್ ಗಾಲ್ಗಿ ಬಾಡೀಸ್ ಅಂತ ಇದೆ, ಅದರಿಂದ ಬರ್ಬೋದು. ಅಥವಾ ನಮ್ಮ ಸೆಲ್ಸ್ ಒಳಗಡೆ ನ್ಯೂಕ್ಲಿಯಸ್ ಅಂತ ಉಂಟು, ಸೊ ಅದರಿಂದ ಸ್ಟಿರಾಯ್ಡ್ಸ್ ಹಾರ್ಮೋನ್ಸ್ ಬರ್ಬೋದು. ಸೊ ಅಲ್ಲಿಂದ ಉತ್ಪಾದನೆ ಆಗಿ ಆ ಗ್ಲ್ಯಾಂಡ್ ಇಂದ ಡೈರೆಕ್ಟ್ ಬ್ಲಡ್ ಸ್ಟ್ರೀಮ್ ಹೋಗುತ್ತೆ. ಸೊ ಇದಕ್ಕೆ ಡಕ್ಟ್ಲೆಸ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ. ಸೊ ನಾರ್ಮಲ್ ಗ್ಲ್ಯಾಂಡ್ಸ್ ಗೆ ಡಕ್ಟ್ ಇರುತ್ತೆ, ಟ್ಯೂಬ್ ಇರುತ್ತೆ, ಈ ಟ್ಯೂಬ್ ಇಲ್ಲ ಇದರಲ್ಲಿ. ಸೊ ಡೈರೆಕ್ಟ್ ಬ್ಲಡ್ ಗೆ ಹೋಗುತ್ತೆ. ಅದು ಎಲ್ಲಿ ಆಕ್ಟ್ ಮಾಡೋದಂದ್ರೆ ಅದಕ್ಕೆ ಸರಿಯಾಗೊಂದು ರಿಸೆಪ್ಟರ್ ಇರುತ್ತೆ. ಈಗ ನಿಮ್ಮ ಹತ್ರ ಒಂದು ಲಾಕ್ ಉಂಟು, ಅದಕ್ಕೆ ಅದೇ ಕೀ ಮ್ಯಾಚ್. ಸೊ ಆ ತರನೇ ಈ ಕೀಯಲ್ಲಿ ಮ್ಯಾಚ್ ಆಗ್ತದೆ, ಆ ಜಾಗದಲ್ಲದ್ದು ಹೋಗಿ ಕೆಲಸ ಮಾಡುತ್ತೆ.
1: ಈಗ ಈ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆಗೋದು ಅಂತ ಹೇಳ್ತೇವೆ, ಅಸಮತೋಲನಗೊಳ್ಳೋದು ಅಂತ ಹೇಳಿ, ಇದು ಯಾಕಾಗಿ ಆಗುತ್ತೆ?
0: ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ ತುಂಬಾ ರೀಸನ್ಸಿಗೆ ಆಗ್ಬೋದು. ಒಂದು ಜೆನೆಟಿಕ್ಸ್ ಇರ್ಬೋದು, ಈಗ ತಂದೆ ತಾಯಿಯವರಿಗೆ ಥೈರಾಯ್ಡ್ ಅಥವಾ ಶುಗರ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಮಕ್ಕಳಿಗೆ ಬರ್ಬೋದು, ಇದು ಜೆನೆಟಿಕ್. ಮತ್ತೆ ಇನ್ನೊಂದು ಆಟೋ ಇಮ್ಯೂನ್ ಅಂತ, ಅಂದ್ರೆ ನೀವು ಹುಟ್ಟುವಾಗ ಸರಿ ಇರ್ಬೋದು, ಬಟ್ ಯಾವುದೇ ಕಾರಣಕ್ಕೆ ನಮ್ಮ ಬಾಡಿ ನಮ್ಗೆ ಅಟ್ಯಾಕ್ ಮಾಡ್ಬೋದು. ಸೊ ಇದಕ್ಕೆ ಇದು ಈಗ ಜಾಯಿಂಟ್ ಅಟ್ಯಾಕ್ ಮಾಡಿದ್ರೆ ವಾತ ಅಂತ ಹೇಳ್ತೇವೆ, ಸ್ಕಿನ್ಗೆ ಅಟ್ಯಾಕ್ ಮಾಡಿದ್ರೆ ವಿಟಿಲಿಗೋ ಅನ್ಸ್ತೇವೆ. ಸೊ ಹಾಗೆ ನಮ್ಮ ಪ್ಯಾಂಕ್ರಿಯಸ್ಗೆ ಅಟ್ಯಾಕ್ ಆದ್ರೆ ಟೈಪ್ 1 ಡಯಾಬಿಟೀಸ್ ಆಗ್ಬೋದು. ಥೈರಾಯ್ಡ್ಗೆ ನಮ್ಮ ಬಾಡಿ ಅಟ್ಯಾಕ್ ಮಾಡಿದ್ರೆ ಹೈಪೋ ಥೈರಾಯ್ಡ್ ಅಥವಾ ಹೈಪರ್ ಥೈರಾಯ್ಡ್ ಆಗ್ಬೋದು. ಸೊ ಇದು ಒಂದು. ಇನ್ನೊಂದು ಥರ್ಡ್ ರೀಸನ್ ಏನಂದ್ರೆ ಎನ್ವೈರನ್ಮೆಂಟ್. ಈಗ ನಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲ, ಅಥವಾ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ತುಂಬಾ ಜಾಸ್ತಿ ಆಯಿತು, ಅಥವಾ ಯಾವುದೇ ವೈರಲ್ ಇನ್ಫೆಕ್ಷನ್ ಇಂದಾಗಿ ಪ್ರಾಬ್ಲಮ್ಸ್ಗಳು ಟ್ರಿಗರ್ ಆಗ್ಬೋದು.
1: ಈ ಹಾರ್ಮೋನ್ಗಳನ್ನು ಸರಿಯಾದ ಸ್ಥಿತಿಯಲ್ಲಿ ಇಡೋಕೆ ಏನಾದರೂ ಮಾಡಬಹುದಾ?
0: ಸೊ ಒನ್ ಆಫ್ ದ ಮೇನ್ ಥಿಂಗ್ ಇಸ್, ಈಗ ಜೆನೆಟಿಕ್ಸ್ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ಲೈಫ್ ಸ್ಟೈಲ್ ನಮ್ಮ ಕೈಯಲ್ಲಿ ಉಂಟು. ಸೊ ಅಟ್ ಲೀಸ್ಟ್ 1/2 ಅವರ್ ಎಕ್ಸಸೈಸ್ ಪರ್ ಡೇ, ಮತ್ತೆ ಒಂದೇ ಕಡೆಯಲ್ಲಿ ತುಂಬಾ ಕೂತ್ಕೊಳ್ಬಾರ್ದು 1 ಅವರ್ಗಿಂತ ಜಾಸ್ತಿ, ಮತ್ತೆ ನಿಮ್ಮ ಸ್ಲೀಪ್ ಸೈಕಲ್. ಸೊ ನಾರ್ಮಲಿ ನಮ್ಮ ಸ್ಲೀಪ್ ಮತ್ತೆ ಹೊರಗಡೆದು ಸನ್ ಸೆಟ್ ಸನ್ರೈಸ್ಗೆ ಮ್ಯಾಚಿಂಗ್ ಇರಬೇಕು. ಸೊ ಯಾರು ನಿದ್ದೆ ಬಿಟ್ಟು ಕೆಲಸ ಮಾಡ್ತಾರೆ, ಅಥವಾ ಯಾರು ಸನ್ರೈಸ್ ಆದ್ಮೇಲೆ ಕೂಡ ಏಳುದಿಲ್ಲ, ಇಂಥವರಿಗೆ ಹಾರ್ಮೋನಲ್ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ.
1: ಈ ಹಾರ್ಮೋನ್ ಇಂದ ಕೇವಲ ದೈಹಿಕ ಸಮಸ್ಯೆಗಳಾಗುತ್ತೋ, ಅಂದ್ರೆ ಶರೀರಕ್ಕೆ ಸಂಬಂಧಿಸಿದ ಹಾಗೆ ಸಮಸ್ಯೆಗಳಾಗುತ್ತೋ, ಅಥವಾ ಮಾನಸಿಕವಾಗಿ ಏನಾದರೂ ಸಮಸ್ಯೆಗಳಾಗುವ ಸಾಧ್ಯತೆಗಳಿರ್ತದ?
0: ಈಗ ನಾರ್ಮಲಿ ಫಾರ್ ಎಕ್ಸಾಂಪಲ್ ಥೈರಾಯ್ಡ್ಗೆ ತುಂಬಾ ಬ್ರೈನ್ ಕನೆಕ್ಷನ್ ಉಂಟು, ಅಂದ್ರೆ ಹೈಪೋಥೈರಾಯ್ಡ್ ಪೇಷಂಟ್ಗೆ ಸ್ವಲ್ಪ ಡಿಪ್ರೆಷನ್ ತರ ಅಥವಾ ಸ್ಲೋನೆಸ್, ಏನ್ ಮಾಡೋದು ಬೇಡ ಆ ತರ ಫೀಲಿಂಗ್ಸ್ ಬರ್ಬೋದು. ವೆರಸ್ ಹೈಪರ್ ಥೈರಾಯ್ಡ್ ಪೇಷಂಟ್ ಯಾರಲ್ಲಿ ಥೈರಾಯ್ಡ್ ಹಾರ್ಮೋನ್ ಲೆವೆಲ್ಸ್ ತುಂಬಾ ಜಾಸ್ತಿ ಉಂಟು, ಅಂತವ್ರು ಸ್ವಲ್ಪ ಆಂಕ್ಷಿಯಸ್ ಇರ್ತಾರೆ, ಮತ್ತೆ ಒಂದೇ ಕಡೆ ಕೂತ್ಕೊಳ್ಳೋದಿಲ್ಲ. ಸೊ ಮತ್ತೆ ಅಂತವರಿಗೆ ಮೇನಿಯಾ ಅಂತ ಹೇಳ್ತೇವೆ, ಅಂತ ಕಾಯಿಲೆಗಳು ಜಾಸ್ತಿ. ಮತ್ತೆ ನಾರ್ಮಲಿ ಕೂಡ ಈಗ ಫಾರ್ ಎಕ್ಸಾಂಪಲ್ ಡಯಾಬಿಟೀಸ್ ಅಥವಾ PCOD ಕಾಯಿಲೆ ಇರ್ಬೋದು ಈಗ ಹಾರ್ಮೋನಲ್ ಪ್ರಾಬ್ಲಮ್. ಸೊ ಅಂತ ಪೇಷಂಟ್ಸಿಗೆ ಸೈಕೊಲಾಜಿಕಲಿ ಸ್ವಲ್ಪ ಬೇಸ್ ಲೈನ್ ಡಿಪ್ರೆಷನ್ ತರ ಆಗ್ಬೋದು, ಮತ್ತೆ ಡಿಸಿಷನ್ ಮೇಕಿಂಗ್ ಅಥವಾ ಡೇ ಟು ಡೇ ಲೈಫ್ ನಿಮ್ದು ಆಕ್ಟಿವಿಟಿ ಸ್ವಲ್ಪ ಕಮ್ಮಿ ಇರ್ಬೋದು.
1: ಈಗ ನೀವು ಹೇಳಿದ್ರಿ ಹಾರ್ಮೋನ್ ಸಮಸ್ಯೆಯಿಂದಾಗಿ ಬರುವಂತಹ ಕೆಲವು ಆರೋಗ್ಯದ ಕಾಯಿಲೆಗಳನ್ನ ಕುರಿತು ಹೇಳಿದ್ರಿ, ವಿಶೇಷವಾಗಿ ಡಯಾಬಿಟಿಸ್ ಬಗ್ಗೆ ಕೂಡ ತಾವು ಮೆನ್ಷನ್ ಮಾಡಿದ್ರಿ. ಈ ಡಯಾಬಿಟಿಸ್ ಅನ್ನುವಂತಹ ಕಾಯಿಲೆ ಹೇಗೆ ಉಂಟಾಗುತ್ತೆ, ಇದರ ಬಗ್ಗೆ ನಮಗೆ ತಿಳಿಸಿ ಡಾಕ್ಟ್ರೆ.
0: ಸೊ ನಾರ್ಮಲಿ ನಮ್ಮ ಬಾಡಿ ನಾರ್ಮಲ್ ಒಳ್ಳೆ ಫಂಕ್ಷನ್ ಮಾಡಬೇಕಾದ್ರೆ ಶುಗರ್ ವ್ಯಾಲ್ಯೂಸ್ 80-140 ರೇಂಜಿಗೆ ಇರಬೇಕು. ಸೊ ಫಾರ್ ಎಕ್ಸಾಂಪಲ್ 80 ಕಮ್ಮಿ ಆದರೆ ಲೋ ಶುಗರ್, 140 ಮೇಲೆ ಆದರೆ ಹೈ ಶುಗರ್. ಸೊ ನಾರ್ಮಲಿ ಈ ರೇಂಜಲ್ಲಿ ಇಟ್ಕೊಳ್ಳಿಕ್ಕೆ ನಮ್ಮ ಬಾಡಿಯಿಂದ ಎರಡು ಹಾರ್ಮೋನ್ ಮುಖ್ಯವಾಗಿ ಇರ್ತದೆ. ಒಂದು ಇನ್ಸುಲಿನ್, ಅದು ಶುಗರ್ ಅನ್ನು ಕಮ್ಮಿ ಮಾಡೋದು. ಇನ್ನೊಂದು ಗ್ಲುಕಗಾನ್, ಅದು ಶುಗರ್ ಅನ್ನು ಜಾಸ್ತಿ ಮಾಡೋದು. ಇನ್ನೊಂದು ಹಾರ್ಮೋನ್ ಆಕ್ಷನ್ ಉಂಟು, ಅದು ಗ್ರೋತ್ ಹಾರ್ಮೋನ್ ಮತ್ತೆ ಕಾರ್ಟಿಸೋಲ್, ಅದು ಎರಡು ಸ್ವಲ್ಪ ಶುಗರ್ಸ್ ಅನ್ನ ಜಾಸ್ತಿ ಮಾಡುತ್ತೆ, ಬಟ್ ಡೇ ಟು ಡೇ ಲೈಫ್ ಅಲ್ಲಿ ಅದರದ್ದು ಆಕ್ಷನ್ ಕಮ್ಮಿ. ಸೊ ಈ ರೇಂಜ್ ಇಂದ ಜಾಸ್ತಿ ಹೋದ್ರೆ, ಸೊ 140 ಹೋಗಿ 200 ಆಯಿತು, ಸೊ ದೆನ್ ಬಾಡಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಈ ಶುಗರ್ ಇರೋದು ಬ್ಲಡ್ ಅಲ್ಲಿ, ಸೊ ಶುಗರ್ ಲೆವೆಲ್ಸ್ ಕಾಯಂ ಬ್ಲಡ್ ಅಲ್ಲಿ ಜಾಸ್ತಿ ಇದ್ರೆ ಈ ರಕ್ತನಾಳಗಳು ಮೋರ್ ಸ್ಟಿಫ್ ಆಗುತ್ತೆ, ಮತ್ತೆ ಅದರ ಲೈನಿಂಗ್ ದಪ್ಪ ಆಗುತ್ತೆ. ಸೊ ನಿಮ್ಮ ಒಳಗಡೆ ಬ್ಲಡ್ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸೇಮ್ ಪೈಪ್ ದಪ್ಪ ಇದ್ರೆ ನೀರು ಇಟ್ಕೊಳ್ಳೋ ಕೆಪಾಸಿಟಿ ಕಮ್ಮಿ ಅಲ್ವಾ. ಸೊ ಸೇಮ್ ವೇ, ಸೊ ಇದು ಚೇಂಜಸ್. ಮತ್ತೆ ಇನ್ನೊಂದು ಏನಂದ್ರೆ ನಮ್ಮ ಬಾಡಿಲಿ ರಕ್ತನಾಳಗಳು ಕೆಲವು ಚಿಕ್ಕದಿರ್ತದೆ, ಕೆಲವು ದೊಡ್ಡದಿರ್ತದೆ. ಫಾರ್ ಎಕ್ಸಾಂಪಲ್ ಕಣ್ಣು ಮತ್ತೆ ಕಿಡ್ನಿದು ರಕ್ತನಾಳ ತುಂಬಾ ಚಿಕ್ಕದು. ಸೊ ಈ ತರ ಹೈ ಶುಗರ್ ತುಂಬಾ ಸಮಯ ಇದ್ರೆ ರಕ್ತನಾಳ ಸ್ಮಾಲ್ ಆದ್ರೆ ಅದಕ್ಕೆ ರಕ್ತ ಸಿಕ್ಕುದಿಲ್ಲ, ಸೊ ಬೇಗ ಡ್ಯಾಮೇಜ್ ಆಗ್ತದೆ. ಸೊ ಶುಗರ್ ಜಾಸ್ತಿ ಆಗ್ಲಿಕ್ಕೆ ಒಂದು ಕಾರಣ ನಮ್ಮ ಶುಗರ್ ಮೇಂಟೈನ್ ಮಾಡ್ಲಿಕ್ಕೆ ನಾವು ಅದನ್ನು ಸ್ಪೆಂಡ್ ಮಾಡಬೇಕು. ಸೊ ಈಗ ನಾವು ನಡೀತಾ ಇಲ್ಲ ಅಥವಾ ಆಕ್ಟಿವಿಟೀಸ್ ಇಲ್ಲ, ಸೊ ಮೇಲೆ ಹೋಗ್ಬೋದು. ಅಥವಾ ನಮ್ಮ ಆಕ್ಟಿವಿಟಿ ಉಂಟು ಬಟ್ ನಾವು ತಿನ್ನು ಮೀರಿ ತಿಂತಾ ಇದ್ದೇವೆ. ಸೊ ಎಸ್ಪೆಷಲಿ ಹೈ ಕ್ಯಾಲರಿ ಫುಡ್, ಫಾರ್ ಎಕ್ಸಾಂಪಲ್ ಸಾಫ್ಟ್ ಡ್ರಿಂಕ್ಸ್, ಸ್ವೀಟ್ಸ್, ಇದೆಲ್ಲ ರೆಗ್ಯುಲರ್ ಬೇಸಿಸ್ ಅಲ್ಲಿ ಸ್ವಲ್ಪ ಸ್ವಲ್ಪ ಅಪರೂಪಕ್ಕೆ ತಿಂದ್ರೆ ನೋ ಪ್ರಾಬ್ಲಮ್, ಬಟ್ ನೀವು ರೆಗ್ಯುಲರ್ ಬೇಸಿಸ್ ಅಲ್ಲಿ ಅದರ ಕೆಪಾಸಿಟಿ ಮೀರಿ ತಿಂತಾ ಇದ್ದೀರಿ, ಸೊ ದೆನ್ ಶುಗರ್ಸ್ ವಿಲ್ ಬಿ ಹೈ.

0: ಮತ್ತೆ ಇನ್ನೊಂದಂದ್ರೆ ಜೆನೆಟಿಕ್ಸ್. ಈಗ ತಂದೆ ತಾಯಿಗೆ ಶುಗರಿಗೆ 60 ಇಯರ್ಸಿಗೆ ಬಂದರೆ ಮಕ್ಕಳಿಗೆ 50-10 ಇಯರ್ಸ್ ಬೇಗ ಬರುವ ಸಾಧ್ಯತೆ ಇರ್ತದೆ. ಈ ಮೂರು ಕಾರಣದಿಂದ ಶುಗರ್ಸ್ ಬರ್ಬೋದು. ಆ್ಯಂಡ್ ಫೈನಲಿ ಇನ್ನೊಂದು ಟೈಪ್ 1 ಡಯಾಬಿಟೀಸ್ ಅಂತ ಉಂಟು. ಸೊ ಟೈಪ್ 1 ಡಯಾಬಿಟೀಸ್ ಲೈಫ್ ಸ್ಟೈಲಿಂದ ಬರೋದಲ್ಲ, ಇಟ್ ಈಸ್ ಆಟೋ ಇಮ್ಯೂನ್, ಅಂದರೆ ನಮ್ಮ ಬಾಡಿ ಪ್ಯಾಂಕ್ರಿಯಸ್ಗೆ ಅಟ್ಯಾಕ್ ಮಾಡಿ ಬರೋದು. ಸೊ ಅದನ್ನು ಆ್ಯಸ್ ಆಫ್ ನೌ ಪ್ರಿವೆಂಟ್ ಮಾಡಲಿಕ್ಕಾಗಲ್ಲ, ಅದು ಬರುವಾಗ ಬರ್ತದೆ. ಬಟ್ ಲಕ್ಕಿಲಿ ಟೈಪ್ 1 ಡಯಾಬಿಟೀಸ್ ವೆರಿ ರೇರ್, ಮೋಸ್ಟ್ ಆಫ್ ದೆಮ್ ಆರ್ ಟೈಪ್ 2 ಅಂಡ್ ಇಟ್ ಈಸ್ ವೆರಿ ಪ್ರಿವೆಂಟೇಬಲ್.
1: ಈಗ ಈ ಡಯಾಬಿಟಿಸ್ ಬಗ್ಗೆ ಹೇಳುವಾಗ ವಯಸ್ಸಿನ ಬಗ್ಗೆ ಮಾತಾಡೋದಾದ್ರೆ ಯಾವ ವಯಸ್ಸಿನಲ್ಲಿ ಇದು ಕಾಣಿಸ್ಲಿಕ್ಕೆ

0: ಬರ್ತದೆ. ಬಟ್ ಲಕ್ಕಿಲಿ ಟೈಪ್ ಒನ್ ಡಯಾಬಿಟೀಸ್ ವೆರಿ ರೇರ್, ಮೋಸ್ಟ್ ಆಫ್ ದೆಮ್ ಆರ್ ಟೈಪ್ ಟು ಅಂಡ್ ಇಟ್ ಇಸ್ ವೆರಿ ಪ್ರಿವೆಂಟಬಲ್.
1: ಈಗ ಈ ಡಯಾಬಿಟಿಸ್ ಬಗ್ಗೆ ಹೇಳುವಾಗ ವಯಸ್ಸಿನ ಬಗ್ಗೆ ಮಾತಾಡೋದಾದ್ರೆ ಯಾವ ವಯಸ್ಸಿನಲ್ಲಿ ಇದು ಕಾಣಿಸ್ಲಿಕ್ಕೆ ಶುರು ಆಗುತ್ತೆ, ಅಂದ್ರೆ ಇದಕ್ಕೆ ರಿಸ್ಕ್ ಕ್ಯಾಟಗರಿ ಅಂತ ಏನಾದ್ರೂ ಮಾಡ್ಲಿಕ್ಕೆ ಆಗುತ್ತಾ?
0: ಹಾ, ಮಾಮೂಲಿಯಾಗಿ ನಾವೀಗ ಮಾತಾಡೋದು ಟೈಪ್ ಟು ಡಯಾಬಿಟೀಸ್ ಬಗ್ಗೆ. ಸೊ ಟೈಪ್ ಟು ಡಯಾಬಿಟೀಸ್ ಮುಂಚೆ ಅದು ಹಿರಿಯರ ಕಾಯಿಲೆ, ಅಂದ್ರೆ 60 ವರ್ಷ ಆದ್ಮೇಲೆ ಬರೋದು. ಯಾಕೆ 60ರಲ್ಲಿ ಬರೋದಂದ್ರೆ, ಈಗ ಏಜ್ ಆಗ್ತಾ ಬರುವಾಗ ನಮ್ಮ ಬಾಡಿದು ಸೆಲ್ಸ್ಗಳು ಕಮ್ಮಿ ಆಗ್ತಾ ಬರ್ತದೆ. ಸೊ ಪ್ಯಾಂಕ್ರಿಯಾಸು ಓಲ್ಡ್ ಆಯಿತು. ಸೊ ಈಗ ನಮ್ಮ ಕಾರಿದು ಬ್ಯಾಟ್ರಿ ಉಂಟು, ಅದು ತುಂಬ 8 ವರ್ಷ ಆದಮೇಲೆ ಚಾರ್ಜ್ ಇಟ್ಕೊಳ್ಳೋದಿಲ್ಲ. ಸೊ ಅದಕ್ಕೆ ಚೇಂಜ್ ಮಾಡಬೇಕು. ಸೇಮ್ ವೇ ತುಂಬ ವಯಸ್ಸಾಗುವಾಗ ಪ್ಯಾಂಕ್ರಿಯಸ್ ಅಷ್ಟು ಕೆಲಸ ಮಾಡೋದಿಲ್ಲ, ಅದಕ್ಕೆ ಶುಗರ್ ಬರೋದು. ಬಟ್ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಏನಂದ್ರೆ ಬೇಗ ಬೇಗ ಬರ್ತಾ ಉಂಟು. ಸೊ 40 ವರ್ಸಿಗೆ ಬರ್ತಾ ಉಂಟು, 30 ವರ್ಸಿಗೆ ಬರ್ತಾ ಉಂಟು, 20 ವರ್ಸಿಗೆ ಬರ್ತಾ ಉಂಟು. ಇದು ಕಾರಣ ಏನಂದ್ರೆ, ನಾನು ಹೇಳಿದಾಗೆ ಒಂದು ಲೈಫ್ ಸ್ಟೈಲ್, ಮತ್ತೆ ಜನರೇಷನ್ ಟು ಜನರೇಷನ್ ಸ್ವಲ್ಪ ಬೇಗ ಬರ್ತಾ ಉಂಟು. ಮತ್ತೆ ಈಗ ಸಾಮಾನ್ಯವಾಗಿ ನಮ್ಮೆಲ್ಲತ್ರ ವೆಹಿಕಲ್ಸ್ ಉಂಟು, ಫುಡ್ ಈಸ್ ಮೋರ್ ಈಸಿಲಿ ಅವೈಲೇಬಲ್, ಎಕ್ಸಸೈಸ್ ತುಂಬಾ ಕಮ್ಮಿ ಆಗಿದೆ. ಸೊ ಈಗ ಬೇಗ ಬೇಗ ಬರ್ತಾ ಉಂಟು. ಮತ್ತೆ ಪ್ರಾಬ್ಲಮ್ ಏನಂದ್ರೆ, ಈಗ 60 ವರ್ಷಕ್ಕೆ ಬಂದ್ರೆ, ಈಗ ಸಾಮಾನ್ಯವಾಗಿ ಲೈಫ್ ಸ್ಪ್ಯಾನ್ ನಮ್ದೆಲ್ಲ 75 ಇಯರ್ಸ್ ಇಟ್ಕೊಳ್ಳಿ, ಸೊ 15 ಇಯರ್ಸ್ ಆಫ್ ಡಯಾಬಿಟೀಸ್, ಲಾಸ್ಟ್ 5 ಇಯರ್ಸ್ ಮಾತ್ರ ಪೇಷಂಟ್ ಗಳು ಸಫರ್ ಆಗ್ತಾರೆ. ಸೊ ಫಸ್ಟ್ 10 ಇಯರ್ಸ್ ಯೂಶಲಿ ಗೋ ಸ್ಮೂತ್. ಬಟ್ ಈಗ ಸೇಮ್ ಡಯಾಬಿಟೀಸ್ ಕಾಯಿಲೆ 30 ವರ್ಷಕ್ಕೆ ಬಂದ್, ಸೊ ದೆನ್ ಆ ಪೇಷಂಟ್ ಅಟ್ ಲೀಸ್ಟ್ 70 ಇಯರ್ಸ್ ಬದುಕಿದ್ರೆ, ಒನ್ 40 ಇಯರ್ಸ್ ಹಿ ಹ್ಯಾಸ್ ಟು ಸ್ಟ್ರಗಲ್ ವಿತ್ ಡಯಾಬಿಟೀಸ್. ಸೊ ಫಸ್ಟ್ 10 ಇಯರ್ಸ್ ಓಕೆ ಹೋಗ್ತದೆ 40 ಇಯರ್ಸ್ ತನಕ, ಬಟ್ 40 ಇಯರ್ಸ್ ಆನ್ವರ್ಡ್ಸ್ ಅವ್ನ್ ಕಂಟ್ರೋಲ್ ಇಟ್ಕೊಳ್ಳಿಲ್ಲ ಅಂದ್ರೆ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಅನ್ನ ಮ್ಯಾನೇಜ್ ಮಾಡೋದ್ರಲ್ಲೇ ದಿನ ಹೋಗ್ತದೆ. ಸೊ ದಟ್ ಇಸ್ ವೈ ಶುಗರ್ ಬೇಗ ಬಂದಷ್ಟು ಡೇಂಜರ್ ಜಾಸ್ತಿ. ಓಲ್ಡ್ ಏಜ್ ಅಲ್ಲಿ ಬರೋ ಶುಗರ್ ಈಸಿಲಿ ಮ್ಯಾನೇಜ್ ಮಾಡ್ಬೋದು.
1: ಈಗ ಸಣ್ಣ ಮಕ್ಕಳಲ್ಲಿ ಈ ಡಯಾಬಿಟಿಸ್ ಬರುವಂತ ಸಾಧ್ಯತೆಗಳಿರ್ತದ?
0: ಸೊ ಸಾಮಾನ್ಯವಾಗಿ ಮಕ್ಕಳಿಗೆ ಶುಗರ್ ಬಂದ್ರೆ ನಾವು ಯೂಶಲಿ ಟೈಪ್ 1 ಡಯಾಬಿಟೀಸ್ ಅಂತ ಡಯಾಗ್ನೋಸ್ ಮಾಡೋದು. ಬಟ್ ಇತ್ತೀಚೆಗೆ ಸಣ್ಣ ಮಕ್ಕಳಲ್ಲಿ ಕೂಡ ಟೈಪ್ 2 ಡಯಾಬಿಟೀಸ್ ಬರ್ತಾ ಉಂಟು. ಸೊ ಫಾಸ್ಟ್ ಫುಡ್, ಸಾಫ್ಟ್ ಡ್ರಿಂಕ್ಸ್, ದೀಸ್ ಆರ್ ದ ಮೇನ್ ಟ್ರಿಗರ್ಸ್. ಸೊ ನಮ್ಗೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು 5-6 ಜನ ಬರ್ತಾರೆ, 20 ವರ್ಷಕ್ಕಿಂತ ಕಮ್ಮಿ ಇರುವವರು ಡಯಾಬಿಟೀಸ್ ಇಟ್ಕೊಂಡು ಬರ್ತಾರೆ. ಸೊ ಹೆಚ್ಚಿನ ಮಕ್ಕಳಲ್ಲಿ ಪ್ರಾಬ್ಲಮ್ ಏನಂದ್ರೆ, ಒಂದು ಹೊರಗಡಿದ ಫುಡ್, ಇನ್ನೊಂದು ಏನಂದ್ರೆ ಸ್ವಲ್ಪ ದಪ್ಪ ಇರ್ತಾರೆ, ಬಾಡಿ ಫ್ಯಾಟ್ ಅನ್ನ ಮೇಂಟೈನ್ ಮಾಡಿರೋದಿಲ್ಲ. ಸೊ ಅಂತವ್ರಿಗೆ ಟೈಪ್ 2 ಡಯಾಬಿಟೀಸ್ 20 ವರ್ಷ ಮುಂಚೆ ಕೂಡ ಬರಬಹುದು.
1: ಈ ಡಯಾಬಿಟೀಸ್ ಅನ್ನ ಈಗ ಕಂಟ್ರೋಲ್ ಮಾಡೋದು ಅಂತ ಹೇಳಿದ್ರೆ, ಈ ಕಂಟ್ರೋಲ್ ಮಾಡೋದಂದ್ರೆ ಹೇಗೆ?
0: ಸಾಮಾನ್ಯವಾಗಿ ಈಗ ಡಯಾಬಿಟೀಸ್ ಬಂದ ಮೇಲೆ 3 ವೆರೈಟಿ ಉಂಟು ಕಂಟ್ರೋಲ್ ಮಾಡ್ಲಿಕ್ಕೆ. ಒಂದು ನಿಮ್ಮ ಡಯಟ್, ಶುಗರ್ ಬರೋದು ನಮ್ಮ ಕಾರ್ಬೋಹೈಡ್ರೇಟ್ ಇಂದ. ಈಗ ಕಾರ್ಬೋಹೈಡ್ರೇಟ್ಸ್ ಫ್ರೂಟ್ಸ್ ಇರ್ಬೋದು, ರೈಸ್ ಇರ್ಬೋದು, ಚಪಾತಿ ಇರ್ಬೋದು, ಎಲ್ಲದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಉಂಟು. ಬಟ್ ಯಾವ್ದ್ರಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಉಂಟು ಅಂತ ಫುಡ್ ಅನ್ನ ನಾವು ತಗೊಳ್ಬೇಕು. ಮತ್ತೆ ಸಿಂಪಲ್, ಈಗ ಕಾರ್ಬೋಹೈಡ್ರೇಟ್ ಅಲ್ಲಿ ಕೂಡ ಸಿಂಪಲ್ ಕಾರ್ಬೋಹೈಡ್ರೇಟ್ ಕಾಂಪ್ಲೆಕ್ಸ್ ಅಂತ ಉಂಟು. ಈಗ ಸಿಂಪಲ್ ಅಂದ್ರೆ ಶುಗರ್, ರಿಫೈನ್ಡ್ ಶುಗರ್, ಅದು ಒಳ್ಳೇದಲ್ಲ. ವೆರಸ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂದ್ರೆ ಸ್ಟಾರ್ಚ್, ನಿಮ್ಮ ಫ್ರೂಟ್ಸ್, ಇದೆಲ್ಲ ಸುಲಭದಲ್ಲಿ ಜೀರ್ಣ ಆಗೋದಿಲ್ಲ. ಸೊ ಅಂಥದ್ದು ನಾವು ಪ್ರಿಫರ್ ಮಾಡ್ಬೇಕು. ಈಗ ಎಷ್ಟೋ ಜನ ಕೇಳ್ತಾರೆ, ಸರ್ ರೈಸ್ ಒಳ್ಳೇದಾ, ಚಪಾತಿ ಒಳ್ಳೇದಾ, ಎರಡನ್ನ ಕಾರ್ಬೋಹೈಡ್ರೇಟ್ಸ್ ಅಲ್ವಾ ಅಂತ. ಸೊ ಸಾಮಾನ್ಯವಾಗಿ ನಾವು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಇಟ್ಕೊಳ್ತೇವೆ, ಅಂದ್ರೆ 100 ಗ್ರಾಮ್ ರೈಸ್ ತಕೊಂಡ್ರೆ ಶುಗರ್ ಹೇಗೆ ಹೋಗುತ್ತೆ, 100 ಗ್ರಾಮ್ ಚಪಾತಿ ತಕೊಂಡ್ರೆ ಶುಗರ್ ಹೇಗೆ ಹೋಗುತ್ತೆ. ಸೊ ರೈಸ್ ಅಲ್ಲಿ ಅದು ಸ್ಪೈಕ್ ಆಗ್ತದೆ ಸಡನ್, ವೆರಸ್ ಚಪಾತಿ ಈಸ್ ಮೋರ್ ಸ್ಮೂತ್. ಸೊ ಮಿಲೆಟ್ಸ್ ಎಲ್ಲ ಇನ್ನೂ ಸ್ಮೂತರ್. ಸೊ ಜೋಳ ರೊಟ್ಟಿ, ಮಿಲೆಟ್ಸ್ ಇನ್ನೂ ಸ್ಮೂತರ್. ಸೊ ಇಂಥ ಫುಡ್ ಯಾರ್ದು ಗ್ಲೈಸೆಮಿಕ್ ಇಂಡೆಕ್ಸ್ ಕಮ್ಮಿ ಅಂತದ್ದು ನಾವು ಯೂಸ್ ಮಾಡಿದ್ರೆ ಒಳ್ಳೇದು.
1: ಒಟ್ಟಾರೆಯಾಗಿ ಡಯಾಬಿಟೀಸ್ ನಲ್ಲಿ ಇತ್ತೀಚೆಗೆ ಏನಾದ್ರೂ ಬದಲಾವಣೆಗಳು, ಹೊಸ ಅನ್ವೇಷಣೆಗಳು ಏನಾದ್ರೂ ನಡೀತಾ ಇದೆಯಾ?
0: ಟೈಪ್ 1 ಡಯಾಬಿಟೀಸ್ ಅಲ್ಲಿ ಆಕ್ಚುಲಿ ಕ್ಯೂರ್ ಅಂತ ಇರಲಿಲ್ಲ. ಸೊ ನಾವು ಸಾಮಾನ್ಯವಾಗಿ ಇನ್ಸುಲಿನ್ ಕೊಡ್ಬೇಕು, ಟ್ಯಾಬ್ಲೆಟ್ ನಡೆಯೋದಿಲ್ಲ ಅದರಲ್ಲಿ. ಸೊ ರಿಸರ್ಚ್ ನಡೀತಾ ಉಂಟು, ಐಸೋಲೇಟ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಸೊ ಬೇರೆಯವರ ಹೆಲ್ದಿ ಪ್ಯಾಂಕ್ರಿಯಾ ಸೆಲ್ಸ್ ತೆಗೆದು ಈ ಟೈಪ್ 1 ಡಯಾಬಿಟೀಸ್ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಬಟ್ ಅಗೇನ್ ಇಟ್ ಇಸ್ ಸ್ಟಿಲ್ ಇನ್ ರಿಸರ್ಚ್ ಮೋಡ್, ಯು ಕೆ ಅಲ್ಲಿ ಎಲ್ಲ ರಿಸರ್ಚ್ ನಡೀತಾ ಉಂಟು. ಮುಂಚೆ ಇಂಜೆಕ್ಷನ್ ಇನ್ಸುಲಿನ್ ಮಾತ್ರ ಇದ್ದಿದ್ದು, ರೀಸೆಂಟ್ಲಿ ಇನ್ಹೇಲ್ಡ್ ಇನ್ಸುಲಿನ್ ಬರ್ತಾ ಉಂಟು, ಅಂದ್ರೆ ಅಸ್ತಮಾ ಇನ್ಹೇಲರ್ ಉಂಟಲ್ಲ ಆ ತರನೇ ಇನ್ಹೇಲ್ಡ್ ಇನ್ಸುಲಿನ್ ಬರುತ್ತೆ. ಸೊ ಮಕ್ಕಳಿಗೆ ಸ್ಕೂಲಿಗೆ ಹೋಗುವಾಗ ಎಲ್ಲ ಇಟ್ಸ್ ಕ್ವೈಟ್ ಕಂಫರ್ಟೇಬಲ್.
1: ಇನ್ಸುಲಿನ್ ಅಂತ ಹೇಳಿದಾಗ ಇದು ಯಾವಾಗ ಕೊಡಲಾಗುತ್ತೆ ಮತ್ತೆ ಅದರ ಉದ್ದೇಶ ಏನಿರುತ್ತೆ?
0: ಹಾ, ಸೊ ನಾರ್ಮಲಿ ನಾವು ಇನ್ಸುಲಿನ್ ಕೊಡೋದು ಎರಡು ವಿಷಯ, ಒಂದು ಬಾಡಿಯಲ್ಲಿ ಇನ್ಸುಲಿನ್ ಇಲ್ಲ, ಇನ್ನೊಂದೇನಂದ್ರೆ ಟ್ಯಾಬ್ಲೆಟ್ಸ್ ಕೆಲಸ ಮಾಡ್ತಾ ಇಲ್ಲ, ಅದಕ್ಕೆ ಟಾಪ್ ಅಪ್ ತರ ಇನ್ಸುಲಿನ್ ಕೊಡೋದು. ಸೊ ಈಗ ಟೈಪ್ 1 ಅಲ್ಲಿ ನಾವು ಕೊಡೋಕೆ ಮೇನ್ ಕಾರಣ ಏನಂದ್ರೆ ಇನ್ಸುಲಿನೇ ಇಲ್ಲ. ಸೊ ಅಲ್ಲಿ ಬೇರೆ ಆಪ್ಷನ್ ಇಲ್ಲ. ಯೂಶಲಿ ಮೀಲ್ಸ್ ಮುಂಚೆ ಕೊಡ್ತೀವಿ, ಮತ್ತೆ ಒಂದು ಮಲ್ಗೋ ಮುಂಚೆ ಕೊಡ್ತೀವಿ. ಸೊ 4 ಟೈಮ್ಸ್ ಮಿನಿಮಮ್ ಕೊಡ್ತೀವಿ ಟೈಪ್ 1 ಅಲ್ಲಿ. ಟೈಪ್ 2 ಅಲ್ಲಿ ನಾವು ಯೂಶಲಿ ಕೊಡೋದು ಎಲ್ಲಿ ಅಂದ್ರೆ ಟ್ಯಾಬ್ಲೆಟ್ಸ್ ವರ್ಕ್ ಆಗ್ತಾ ಇಲ್ಲ. ಸೊ ಅಲ್ಲಿ ನಾವು ಯೂಶಲಿ 2 ಟೈಮ್ ಇನ್ಸುಲಿನ್ ಕೊಡೋದು, ಅದಕ್ಕೆ ಬೈಫೇಸಿಕ್ ಇನ್ಸುಲಿನ್ ಅಂತ ಹೇಳೋದು. ಯಾರಿಗೆ ತುಂಬಾ ಕಂಟ್ರೋಲ್ ಇಲ್ಲ ನಾವು 3 ಅಥವಾ 4 ಟೈಮ್ಸ್ ಇನ್ಸುಲಿನ್ ಕೊಡ್ತೇವೆ.
1: ಡಾಕ್ಟರ್, ಹಾಗೆ ಮತ್ತೊಂದು ಹಾರ್ಮೋನ್ಗೆ ಸಂಬಂಧಿಸಿದ ಸಮಸ್ಯೆ ಅಂತ ಹೇಳಿದ್ರೆ ಥೈರಾಯ್ಡ್ ಸಮಸ್ಯೆ ಅಂತ ಹೇಳಿದ್ರಿ. ಈ ಥೈರಾಯ್ಡ್ ಅಂತ ನಾವು ಕೇಳ್ತಾ ಇರ್ತೇವೆ, ಇದು ಯಾವ ರೀತಿಯಾದಂತಹ ಸಮಸ್ಯೆ, ಯಾಕೆ ಉಂಟಾಗುತ್ತೆ ಇದು?
0: ಥೈರಾಯ್ಡ್ ಅಲ್ಲಿ 3 ಪ್ರಾಬ್ಲಮ್ ಬರ್ಬೋದು.

0: ಜನರಲಿ ಹೇಳೋದಾಗದೆ ಒಂದು ಗಾಯ್ಟರ್ ಬರ್ಬೋದು. ಗಾಯ್ಟರ್ ಅಂದ್ರೆ ನಿಮ್ಮ ಗ್ಲ್ಯಾಂಡ್ ದೊಡ್ಡದಾಗ್ತಾ ಉಂಟು. ಸೊ ಅದರಲ್ಲಿ ಕೂಡ ಎರಡು ವೆರೈಟಿ ಉಂಟು, ಡಿಫ್ಯೂಸ್ ಗಾಯ್ಟರ್ ಅಂದ್ರೆ ಹೋಲ್ ಗ್ಲ್ಯಾಂಡೇ ದೊಡ್ಡದಾಗ, ಅಥವಾ ನಾಡ್ಯುಲರ್ ಗಾಯ್ಟರ್ ಅಂದ್ರೆ ಚಿಕ್ಕ ಚಿಕ್ಕ ಗೆಡ್ಡೆ ಇರುತ್ತೆ. ಸೊ ಈ ಗೆಡ್ಡೆ ಇರಬೇಕಾದ್ರೆ ನಾವು ಸ್ವಲ್ಪ ಜಾಗ್ರತೆ ಇರಬೇಕು, ಬಿಕಾಸ್ ಕೆಲವರಿಗೆ ಅದರಲ್ಲಿ ಕ್ಯಾನ್ಸರ್ ಇರಬಹುದು. ಸೊ ಅದಕ್ಕೆ ನಾವು ಟೆಸ್ಟ್ ಮಾಡಿ ನೋಡ್ತೇವೆ ಫರ್ದರ್. ನೆಕ್ಸ್ಟ್ ನಿಮ್ಗೆ ಕಾಮನ್ ಕಾಯಿಲೆಗಳು ನೀವು ಕೇಳಿರ್ತೀರಿ, ಹೈಪೋಥೈರಾಯ್ಡಿಸಮ್. ಹೈಪೋಥೈರಾಯ್ಡಿಸಮ್ ಅಲ್ಲಿ ಏನಂದ್ರೆ ಥೈರಾಯ್ಡ್ ಗ್ಲ್ಯಾಂಡ್ ಇಂದ ಹಾರ್ಮೋನ್ ಬರೋದು ಕಮ್ಮಿ ಇರ್ತದೆ. ಥೈರಾಯ್ಡ್ ಇಂದ ಎರಡು ಹಾರ್ಮೋನ್ ಬರ್ತದೆ, T4 ಮತ್ತೆ T3, ಅದು ಪ್ರೊಡಕ್ಷನ್ ಕಮ್ಮಿ ಉಂಟು. ಸೊ ಇದರಲ್ಲಿ TSH ಜಾಸ್ತಿ ಇರೋದು, ಬಟ್ T4 T3 ಕಮ್ಮಿ ಇರೋದು. ಥರ್ಡ್ ಕಾಯಿಲೆ ಹೈಪರ್ ಥೈರಾಯ್ಡಿಸಮ್, ಇದು ಅದರಲ್ಲಿ TSH ಕಮ್ಮಿ ಇರ್ತದೆ, T4 T3 ಜಾಸ್ತಿ ಇರ್ತದೆ. ಈ ಎರಡು ಕಾಯಿಲೆ ಆಟೋಇಮ್ಯೂನ್. ಆಟೋಇಮ್ಯೂನ್ ಅಂದ್ರೆ ನಮ್ಮ ಬಾಡಿ ನಮ್ಗೆ ಅಟ್ಯಾಕ್ ಮಾಡೋದು. ಸೊ ಅದು ಯಾಕೆ ಆಯ್ತು ಅಂದ್ರೆ ಯೂಶಲಿ ಇದಕ್ಕೆ ಟ್ರಿಗರ್ ವೈರಲ್ ಇನ್ಫೆಕ್ಷನ್. ಸೊ ನಮ್ಗೆ ಈ ಸಾಮಾನ್ಯವಾಗಿ ನೆಗಡಿ ಕೆಮ್ಮ ಕಾಯಿಲೆ ಸೀಸನಲ್ ಬರ್ತದಲ್ವಾ, ಸೊ ಒನ್ ಆಫ್ ದಿ ಸೀಸನಲ್ ಇನ್ಫೆಕ್ಷನ್ ಇಂದಾಗಿ ನಮ್ಗೆ ಈ ಆಟೋಇಮ್ಯೂನ್ ಕಾಯಿಲೆ ಟ್ರಿಗರ್ ಆಗ್ಬಹುದು. ಮತ್ತೆ ಇದು ಯೂಶಲಿ ಫ್ಯಾಮಿಲಿಯಲ್ಲಿ ಇರೋದು. ಈಗ ಒಂದು ಆಂಟಿಗೆ ಇದ್ರೆ ನೀಸಿಗಿರ್ಬೋದು, ಅಥವಾ ಅಂದ್ರೆ ಮಕ್ಕಳಿಗೆ ಬರ್ಬೇಕಂತ ಇಲ್ಲ. ಸೊ ಇದ್ರದ್ದು ರಿಸ್ಕ್ ಇರೋದು, ನಮ್ಮ ಬಾಡಿಲಿ ಕ್ರೋಮೋಸೋಮ್ ಉಂಟಲ್ಲ, ಒಂದು MHC ಕಾಂಪ್ಲೆಕ್ಸ್ ಅಂತ ಉಂಟು 6th ಕ್ರೋಮೋಸೋಮ್ ಅಲ್ಲಿ, ಅದರಲ್ಲಿ ಆ ರಿಸ್ಕ್ ಫ್ಯಾಕ್ಟರ್ಸ್ ಇರೋದು. ಅದು ಪಾಸಿಟಿವ್ ಇದ್ರೆ ಆ ಫ್ಯಾಮಿಲಿಯಲ್ಲಿ ಆ ರೋಗ ಮೋರ್ ಕಾಮನ್. ಹಾಗೆ
1: ಇದಕ್ಕೆ ಯಾವ ರೀತಿಯಾಗಿ ಚಿಕಿತ್ಸೆ ಇರ್ತದೆ?
0: ಸೊ ಥೈರಾಯ್ಡ್ ಇಸ್ ಆಕ್ಚುಲಿ ವೆರಿ ಈಸಿ. ಬೇಸಿಕಲಿ ಥೈರಾಯ್ಡ್ ಪ್ರೊಫೈಲ್ ಅಂತ ಮಾಡ್ತೇವೆ, TSH, T4, T3. ಆ ರಿಪೋರ್ಟ್ ನೋಡಿ ಈಗ ಥೈರಾಯ್ಡ್ ಕಾಯಿಲೆ ಇದ್ರೆ ಮತ್ತೆ ನಾವು ಆಂಟಿಬಾಡಿ ಟೆಸ್ಟ್ ಅಂತ ಮಾಡ್ತೇವೆ. ಸೊ ಆಂಟಿಬಾಡಿ ಯಾವ ರೋಗಕ್ಕೆ ಯಾವ ಆಂಟಿಬಾಡಿ ಅಂತ ನಮ್ಗೆ ಆಲ್ರೆಡಿ ಗೊತ್ತಿರ್ತದೆ. ಆ ಆಂಟಿಬಾಡಿ ಪಾಸಿಟಿವ್ ಇದ್ರೆ ನಿಮ್ಮ ಡಯಾಗ್ನೋಸಿಸ್ ವೆರಿ ಕ್ಲಿಯರ್.
1: ಇದೀಗ ಮಹಿಳೆಯರಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದೆ ಅಥವಾ ಪುರುಷರಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದೆ?
0: ಸೊ ಯೂಶಲಿ ಈ ಥೈರಾಯ್ಡ್ ರಿಲೇಟೆಡ್ ಡಿಸೀಸಸ್ ಮಹಿಳೆಯರಲ್ಲಿ ಜಾಸ್ತಿ. ಒಂದಂದ್ರೆ ದೇ ಗೋ ಥ್ರೂ ಪ್ರೆಗ್ನೆನ್ಸಿ ಪೀರಿಯಡ್ಸ್, ಸೊ ದೇ ಹ್ಯಾವ್ ಮೋರ್ ಆಟೋಇಮ್ಯೂನ್ ಪ್ರಾಬ್ಲಮ್ ಒಂದು. ಸೆಕೆಂಡ್ ಅಂದ್ರೆ ಅವರಿಗೆ ಬೇಗ ಕಂಡು ಹಿಡಿತದೆ, ಬಿಕಾಸ್ ಥೈರಾಯ್ಡ್ ಪ್ರಾಬ್ಲಮ್ ಆದ ಕೂಡಲೇ ಅವರಿಗೆ ಪೀರಿಯಡ್ಸ್ ಆಗುದಿಲ್ಲ, ಅಥವಾ ಡಿಸ್ಟರ್ಬೆನ್ಸ್, ಅಥವಾ ಮಕ್ಕಳಾಗ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಸೊ ಲೇಡೀಸ್ ಅಲ್ಲಿ ನಮ್ಗೆ ಬೇಗ ಗೊತ್ತಾಗೋದು ಕೂಡ ಜಾಸ್ತಿ, ರೋಗ ಕೂಡ ಅವರಲ್ಲಿ ಜಾಸ್ತಿ. ಬಟ್ ಲಕ್ಕಿಲಿ ಏನಂದ್ರೆ ಥೈರಾಯ್ಡ್ ಕಾಯಿಲೆ ಬಂದ ಮೇಲೆ ಲೇಡೀಸ್ಗೆ ಅಷ್ಟು ಉಪದ್ರ ಕೊಡುದಿಲ್ಲ, ಅಂದ್ರೆ ಸಿವಿಯರ್ ಡಿಸೀಸಸ್ ಕಮ್ಮಿ. ವೆರೆಸ್ ಮೇಲ್ಸ್ ಅಲ್ಲಿ ಕೆಲವೊಮ್ಮೆ ಥೈರಾಯ್ಡ್ ಅಲ್ಲಿ ಹೈಪರ್ ಥೈರಾಯ್ಡ್ ಅಲ್ಲಿ ಕಣ್ಣು ಪ್ರಾಬ್ಲಮ್ ಎಲ್ಲ ಬರ್ಬೋದು, ಅದೆಲ್ಲ ಮೇಲ್ಸ್ ಅಲ್ಲಿ ಜಾಸ್ತಿ, ಲೇಡೀಸ್ ಅಲ್ಲಿ ಆ ಎಲ್ಲ ಪ್ರಾಬ್ಲಮ್ಗಳು ಸ್ವಲ್ಪ ಕಮ್ಮಿ.
1: ಅಂದ್ರೆ ಈ ಸಮಸ್ಯೆ ಇದ್ದವರು ಮತ್ತೆ ಅವರ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬೇಕಾಗ್ತದೆ ಹೇಗೆ?
0: ಹಾ, ಸೊ ಈ ಹೈಪೋಥೈರಾಯ್ಡಿಸಮ್ ಕಾಯಿಲೆ ಈಗ ಅದರಲ್ಲಿ ಮೈಲ್ಡ್ ಸಿವಿಯರ್ ಆತರ ಉಂಟು. ಈಗ ಮೈಲ್ಡ್ ಡಿಸೀಸ್ ಎಲ್ಲರಿಗೂ ಮೆಡಿಸಿನ್ ಬೇಡ, ಕೆಲವೊಮ್ಮೆ ಆಟೋಮ್ಯಾಟಿಕ್ಲಿ ಸೆಟಲ್ ಆಗುತ್ತೆ. ಮತ್ತೆ ಓವರ್ಟ್ ಹೈಪೋಥೈರಾಯ್ಡ್ ಅಂತ ಹೇಳ್ತೀವಿ, ಅಲ್ಲಿ ಮೆಡಿಸಿನ್ ಬೇಕು, ಅಂಡ್ ಯೂಶಲಿ ಇಟ್ಸ್ ಅ ಲೈಫ್ ಲಾಂಗ್ ಥಿಂಗ್. ಕೆಲವೊಮ್ಮೆ ಗರ್ಭಿಣಿಗೆ ನಾವು ಶಾರ್ಟ್ ಟರ್ಮ್ ಮೆಡಿಸಿನ್ ಕೊಡ್ತೇವೆ, ಅದು ಯೂಶಲಿ ಡೆಲಿವರಿ ಆದ್ಮೇಲೆ ಬಂದ್ ಮಾಡ್ತೇವೆ. ವೆರಸ್ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್, ಅಂದ್ರೆ ಆಲ್ಮೋಸ್ಟ್ ನಾವೀಗ ಟ್ರೀಟ್ಮೆಂಟ್ ಕೊಟ್ರೆ 60-80% ಪೇಷಂಟ್ ಗೆ ಕ್ಯೂರ್, ಅಂದ್ರೆ ಟೆಂಪರರಿ ಕ್ಯೂರ್ ಆಗ್ತದೆ. ಆ ಟೆಂಪರರಿ ಕ್ಯೂರ್ ಅಲ್ಲಿ ಒಂದು 20% ಪೇಷಂಟ್ ಗೆ ಪುನಃ ಬರ್ಬೋದು ರೋಗ, ಉಳಿದವರಿಗೆ ಪರ್ಮನೆಂಟ್ ಕ್ಯೂರ್ ಆಗ್ಬಹುದು. ಒಂದು 30-40% ಪೇಷಂಟ್ ಗೆ ಸ್ವಲ್ಪ ಲಾಂಗ್ ಟರ್ಮ್ ಮೆಡಿಸಿನ್ ಬೇಕಾಗ್ತದೆ. ಲೈಫ್ ಸ್ಟೈಲ್ ಇಂಪಾರ್ಟೆಂಟ್, ಬಟ್ ಮೋರ್ ಇಂಪಾರ್ಟೆಂಟ್ ಮೆಡಿಸಿನ್ ತಗೊಳ್ಳೋದು. ಸೊ ತುಂಬಾ ಜನ ಏನಾಗ್ತದೆ, ಇದೆಲ್ಲ ಕ್ರಾನಿಕ್ ಕಾಯಿಲೆಗಳು, ತಿಂಗಳು ಕಟ್ಲೆ ವರ್ಷ ಕಟ್ಲೆ ಮೆಡಿಸಿನ್ ತಗೊಳ್ಬೇಕು, ಮಿಡ್ಲ್ ಅಲ್ಲಿ ಫ್ರಸ್ಟ್ರೇಷನ್ ಆಗಿ ಬಿಡ್ತಾರೆ. ಸೊ ಆವಾಗ ಪ್ರಾಬ್ಲಮ್ ಆಗುದು.
1: ಈಗ ಸರಿಯಾಗಿ ಮದ್ದು ತಗೊಳ್ಳದೇ ಇದ್ರೆ ಆವಾಗ ಯಾವ ರೀತಿಯಾಗಿ ಕಾಂಪ್ಲಿಕೇಶನ್ಸ್ ಆಗಬಹುದು?
0: ಎರಡರಲ್ಲಿ ಹೈಪೋಥೈರಾಯ್ಡಿಸಮ್ ಮೆಡಿಸಿನ್ ಸಡನ್ಲಿ ಬಿಟ್ರೆ ಒಂದು ಮಿಕ್ಸ್ ಎಡಿಮಾ ಕೋಮಾ ಅಂತ ಆಗ್ಬಹುದು, ಅಂದ್ರೆ ಕಾಲ್ ದಪ್ಪ ಆಗುದು, ಮುಖ ದಪ್ಪ ಆಗುದು, ಹಾರ್ಟ್ ರೇಟ್ ಕಮ್ಮಿ ಆಗುದು, ಅಥವಾ ತುಂಬಾ ಡ್ರೌಸಿ ಆಗುದು, ಅದು ಆಗ್ಬಹುದು. ಹೈಪರ್ ಥೈರಾಯ್ಡಿಸಮ್ ಅವ್ರ ಮೆಡಿಸಿನ್ ಬಿಟ್ರೆ ಥೈರಾಯ್ಡ್ ಸ್ಟಾರ್ಮ್ ಅಂತ ಆಗ್ಬಹುದು, ಅಲ್ಲಿ ಉಲ್ಟಾ ಹಾರ್ಟ್ ರೇಟ್ ಜಾಸ್ತಿ ಆಗುದು, ಲೂಸ್ ಮೋಷನ್ ಆಗುದು, ಅಲ್ಲಿ ಕೂಡ ಎರಡು ಕಾಯಿಲೆ ಈಕ್ವಲಿ ಡೇಂಜರಸ್, ಸಡನ್ ಬಿಡಬಾರ್ದು ಯಾವಾಗ್ಲೂ.
1: ಈಗ ಈ ಥೈರಾಯ್ಡ್ ಸಮಸ್ಯೆಗಳ ಆರಂಭಿಕ ಲಕ್ಷಣಗಳು ಅಂತ ಏನಾದ್ರೂ ಇರ್ತದ?
0: ಎರಡೂ ಕಾಯಿಲೆಯಲ್ಲಿ ಲಕ್ಷಣ ಇರ್ಬೋದು, ಅಂದ್ರೆ ಹೈಪೋಥೈರಾಯ್ಡಿಸಮ್ ಪೇಷಂಟ್ ಅಲ್ಲಿ ಸಾಮಾನ್ಯವಾಗಿ ಕಾನ್ಸ್ಟಿಪೇಷನ್, ಪೀರಿಯಡ್ಸ್ ಇರ್ರೆಗ್ಯುಲರ್, ಮತ್ತೆ ಹೇರ್ ಫಾಲ್, ಸ್ವಲ್ಪ ಲೇಸಿನೆಸ್ ಆಗುದು, ಸ್ವಲ್ಪ ದಪ್ಪ ಆಗುದು, ಈ ತರ ಪ್ರಾಬ್ಲಮ್ಗಳು ಬರ್ಬೋದು. ವೆರಸ್ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಉಲ್ಟಾ ವೇಟ್ ಲಾಸ್, ಎದೆ ಡಬ ಡಬ ಜಾಸ್ತಿ ಆಗೋದು, ಲೂಸ್ ಮೋಷನ್, ಈ ತರ ಪ್ರಾಬ್ಲಮ್ಸ್ ಗಳು ಬರ್ಬೋದು. ಮತ್ತೆ ಕೆಲವರಿಗೆ ಕಣ್ಣು ಪ್ರಾಬ್ಲಮ್ ಕೂಡ ಬರ್ಬೋದು. ಈಗ ಹೈಪರ್ ಥೈರಾಯ್ಡ್ ಪೇಷಂಟ್ ಹೆಚ್ಚಿನವರಿಗೆ ಸಿಂಪ್ಟಮ್ ಇರ್ತದೆ, ಬಟ್ ಹೈಪೋಥೈರಾಯ್ಡ್ ಎಷ್ಟೋ ಟೈಮ್ ಪೇಷಂಟ್ ಯಾವುದು ಸ್ಕ್ರೀನಿಂಗ್ ಚೆಕ್ ಗೆ ಹೋಗ್ತಾರೆ, ರಿಪೋರ್ಟ್ ನೋಡುವಾಗ ರಿಪೋರ್ಟ್ ಆತರ ಇರ್ತದೆ. ಸೊ ಹೈಪೋಥೈರಾಯ್ಡ್ ಎಲ್ಲಾ ಪೇಷಂಟ್ ಗೆ ಸಿಂಪ್ಟಮ್ ಇರ್ಬೇಕಂತ ಇಲ್ಲ. ಮತ್ತೆ ಎಲ್ಲ ನಾನು ಹೇಳಿದ ಸಿಂಪ್ಟಮ್ ಇರ್ಬೇಕಂತನೂ ಇಲ್ಲ. ಸೊ ಕೆಲವರು ವಿದೌಟ್ ಸಿಂಪ್ಟಮ್ಸ್ ಬರ್ತಾರೆ.
1: ಡಾಕ್ಟರ್, ಹಾಗೆ ಈಗ ಮಹಿಳೆಯರಿಗೆ ಸಂಬಂಧಿಸಿದ ಹಾಗೆ ಅವರಿಗೆ ಬೇರೆ ಯಾವ ರೀತಿಯಾದಂತಹ ಹಾರ್ಮೋನ್ ಸಮಸ್ಯೆಗಳು ಬರುತ್ತೆ?
0: ಸೊ ಮಹಿಳೆಯರಿಗೆ ತುಂಬಾ ಪ್ರಾಬ್ಲಮ್ಸ್ ಬರ್ಬೋದು. ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗ್ ಈಗ ಥೈರಾಯ್ಡ್ ಇಂದಾಗಿ ಪೀರಿಯಡ್ಸ್ ಪ್ರಾಬ್ಲಮ್ ಬರ್ಬೋದು. ಈಗ ಒಂದ್ಸಲ ಪೀರಿಯಡ್ಸ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಪಾಲಿಸಿಸ್ಟಿಕ್ ಓವರಿ ಅದೀಗ ರೀನೇಮ್ ಆಗಿದೆ,

0: PMOS ಅಂತ, ಪಾಲಿ ಎಂಡೋಕ್ರೈನ್ ಮೆಟಬಾಲಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ. ಇದರಲ್ಲಿ ಪೀರಿಯಡ್ಸ್ ಇರೆಗ್ಯುಲರ್, ಪಿಂಪಲ್ಸ್ ಮತ್ತೆ ಇನ್ಫರ್ಟಿಲಿಟಿ ಅಂದ್ರೆ ಮಕ್ಕಳಾಗದೆ ಆಗ್ಲಿಕ್ಕೆ ಪ್ರಾಬ್ಲಮ್ ಆಗೋದು ಆಗ್ಬಹುದು. ಮತ್ತೆ ನಿಮ್ಮ ಪಿಟ್ಯುಟರಿ ಗ್ಲ್ಯಾಂಡ್ ಅಲ್ಲಿ ಒಂದು ಪ್ರೊಲಾಕ್ಟಿನ್ ಅಂತ ಹಾರ್ಮೋನ್ ಬರುತ್ತೆ, ಸೊ ಅದು ಜಾಸ್ತಿ ಪ್ರೊಡಕ್ಷನ್ ಆದ್ರೆ ಕೂಡ ಇನ್ಫರ್ಟಿಲಿಟಿ ಬರ್ಬೋದು. ಮತ್ತೆ ಮುಂದೆ ಹೋಗಿ ಈಗ ಒಂದ್ಸಲ ಮೆನೋಪಾಸ್ ಅಂದ್ರೆ ಪೀರಿಯಡ್ಸ್ ನಿಲ್ಲುವ ಸಮಯ 50 ಇಯರ್ಸ್ ಆಗುವಾಗ ಈ ಸಡನ್ಲಿ ಹಾರ್ಮೋನ್ ಡೆಫಿಷಿಯನ್ಸೀಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಸ್ಟ್ರೋಜನ್ ಲೆವೆಲ್ಸ್ ಕಮ್ಮಿ ಆಗುತ್ತೆ. ಸೊ ಆವಾಗ ಏನಾಗ್ಬಹುದು, ಸಡನ್ ಸ್ವೆಟ್ಟಿಂಗ್ ಆಗೋದು, ನಾವು ಅದಕ್ಕೆ ಹಾಟ್ ಫ್ಲಷಸ್ ಅಂತ ಕರಿತೇವೆ, ಅದರಿಂದ ರಗಳೆ ಆಗ್ಬಹುದು. ಇನ್ನೊಂದು 5-10 ಇಯರ್ಸ್ ಆಗುವಾಗ ಇಸ್ಟ್ರೋಜನ್ ಆಕ್ಚುಲಿ ಬೋನಿಗೆ ಒಳ್ಳೇದು, ಸೊ ಅದು ಕಟ್ ಆಫ್ ಆಗುವಾಗ ಬೋನ್ಗಳು ವೀಕ್ ಆಗಿ ಆಸ್ಟಿಯೋಪೊರೋಸಿಸ್ ಅಂತ ಆಗ್ಬಹುದು. ಸೊ ಯೂಶಲಿ ನಾವು ಏನ್ ಮಾಡ್ತೇವೆ, ಮೆನೋಪಾಸ್ ಒಂದು 60 ಇಯರ್ಸ್ ಹತ್ರ ಬರುವಾಗ ನಾವು ಬೋನ್ ಡೆನ್ಸಿಟಿ ಸ್ಕ್ಯಾನ್ ಅಂತ ಮಾಡ್ತೇವೆ. ಈ ಬೋನ್ ಡೆನ್ಸಿಟಿ ಸ್ಕ್ಯಾನ್ ಅಲ್ಲಿ ನಮ್ಗೆ ಬೋನ್ಸ್ ವೀಕ್ ಉಂಟಾ ಸ್ಟ್ರಾಂಗ್ ಉಂಟಾ ಅಂತ ಗೊತ್ತಾಗ್ತದೆ.
1: ಈಗ ತಾವು ಹೇಳಿದ್ರಿ PCOS ಅಂದ್ರೆ ಈಗ PMOS ಅಂತ ಮರುನಾಮಕರಣ ಆಗಿದೆ ಅಂತ, ಇದರ ಲಕ್ಷಣಗಳು ಏನಿರ್ತವೆ ಡಾಕ್ಟ್ರೆ?
0: PCOS ಅಥವಾ PMOS ಅದು ಗಾರ್ಡನ್ ವೆರೈಟಿ ಇರ್ಬೋದು, ಅಂದ್ರೆ ಈಚ್ ಪೇಷಂಟ್ ಡಿಫ್ರೆಂಟ್. ಸೊ ಮುಂಚಿಂದ ಕಾಲ ಏನಿತ್ತು, ಜನರು ಸ್ಕ್ಯಾನಿಗೆ ಹೋಗ್ತಾ ಇತ್ತು, ಅಲ್ಟ್ರಾಸೌಂಡ್ ಡಾಕ್ಟರ್ ನೋಡುವಾಗ ನಿಮ್ಗೆ PCOD ಉಂಟು ಅಂತ ಹೇಳ್ತಾ ಇದ್ರು. ಬಟ್ ಈಗ ನಮ್ಗೆ ಏನ್ ಗೊತ್ತಾಗಿದೆ, ಈಚ್ ಪರ್ಸನ್ ಡಿಫ್ರೆಂಟ್. ಕೆಲವರಿಗೆ ಸ್ಕ್ಯಾನ್ ನಾರ್ಮಲ್ ಇರ್ಬೋದು, ಆದ್ರೂ PCOD ಇರ್ಬೋದು. ಕೆಲವರಿಗೆ ಬರೀ ಆಕ್ನೆ ಇರುತ್ತೆ ಮತ್ತೆ ಹಾರ್ಮೋನ್ ಲೆವೆಲ್ಸ್ ಜಾಸ್ತಿ ಇರುತ್ತೆ. ಸೊ ನಾರ್ಮಲಿ ಗಂಡ್ಸ್ರಲ್ಲಿ ಇಸ್ಟ್ರೋಜನ್ ಇರ್ತದೆ ಬಟ್ ಕಮ್ಮಿ ಲೆವೆಲ್, ಹಾಗೆ ಲೇಡೀಸ್ ಅಲ್ಲಿ ಟೆಸ್ಟೋಸ್ಟಿರಾನ್ ಇರ್ತದೆ, ವಿಚ್ ಇಸ್ ಅ ಜೆಂಟ್ಸ್ ಹಾರ್ಮೋನ್, ಬಟ್ ಅದು ಲೋ ಲೆವೆಲ್ ಇರ್ತದೆ. ಸೊ ಈ PCOD ಪೇಷಂಟ್ಸ್ ಅಲ್ಲಿ ಟೆಸ್ಟೋಸ್ಟಿರಾನ್ ಜಾಸ್ತಿ ಇರ್ಬೋದು. ಕೆಲವರು ಹೇರ್ ಫಾಲ್ ಅಥವಾ ಫೇಷಿಯಲ್ ಹೇರ್ ಪ್ರಾಬ್ಲಮ್ ಇಟ್ಕೊಂಡು ಬರ್ಬೋದು. ಕೆಲವರು ಇನ್ಫರ್ಟಿಲಿಟಿ ಚೆಕ್ಅಪ್ ಮಾಡುವಾಗ ಗೊತ್ತಾಗ್ಬೋದು PCOD ಉಂಟಂತ. ಸೊ ಈಚ್ ಪರ್ಸನ್ ಇಸ್ ಡಿಫ್ರೆಂಟ್. ಸೊ ನಾವು ಅಟ್ಲೀಸ್ಟ್ 2 ಏನಾದ್ರು ಕ್ರೈಟೀರಿಯಾ ಸ್ಯಾಟಿಸ್ಫೈ ಆದ್ರೆ, ಫಾರ್ ಎಕ್ಸಾಂಪಲ್ ಸ್ಕ್ಯಾನ್, ಬ್ಲಡ್ ಟೆಸ್ಟ್ ಅಥವಾ ನಿಮ್ಮ ಸಿಂಪ್ಟಮ್ಸ್ ಇದ್ರೆ ನಾವು ಈ ತರ ಡಯಾಗ್ನೋಸ್ ಮಾಡ್ತೇವೆ. ಮತ್ತೆ ಯಾಕೆ ರೀನೇಮ್ ಮಾಡಿದಾರಂದ್ರೆ, ಮುಂಚೆ ಇಟ್ ವಾಸ್ ಜಸ್ಟ್ ಪೀರಿಯಡ್ಸ್ ಪ್ರಾಬ್ಲಮ್, ಬಟ್ ಈಗ ಏನ್ ಗೊತ್ತಾಗಿದೆ ಅಂದ್ರೆ ಈ ಪೇಷಂಟ್ ಗಳಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರ್ತದೆ. ನಾನು ಹೇಳಿದ್ನಲ್ಲ ಡಯಾಬಿಟೀಸ್ ಅಲ್ಲಿ, ಸೊ ಡಯಾಬಿಟೀಸ್ ಅಲ್ಲಿ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಇರ್ತದೆ, ಆ ಸೇಮ್ ಪ್ರಾಬ್ಲಮ್ PCOD ಅಲ್ಲಿ ಕೂಡ ಇರ್ತದೆ. ಸೊ ಯೂಶಲಿ ಅವರು ಫಸ್ಟ್ ನಮ್ಗೆ ಪೀರಿಯಡ್ಸ್ ಪ್ರಾಬ್ಲಮ್, ಮತ್ತೆ ಅವರಿಗೆ ಕನ್ಸೀವ್ ಆಗ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ, ಮತ್ತೆ ಅವ್ರು ಕನ್ಸೀವ್ ಆದ್ರೆ ಯೂಶಲಿ ಅವರಿಗೆ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಬರ್ಬೋದು, ಅಂದ್ರೆ ಪ್ರೆಗ್ನೆನ್ಸಿ ರಿಲೇಟೆಡ್ ಡಯಾಬಿಟೀಸ್. ಮುಂದೆ ಹೋಗಿ ಅವ್ರು ಸ್ವಲ್ಪ ಏಜ್ ಆಗುವಾಗ ಅವರಿಗೆ ನಾರ್ಮಲ್ ಡಯಾಬಿಟೀಸ್ ಬರ್ತದೆ. ಸೊ ಇಟ್ ಇಸ್ ಅ ಕಂಟಿನ್ಯೂಟಿ ಆಫ್ ದ ಸೇಮ್ ಪ್ರಾಬ್ಲಮ್. ಸೊ ಅದಕ್ಕೆ ಅದನ್ನ ರೀನೇಮ್ ಮಾಡಿದ್ದಾರೆ.
1: ಈ PMOS ಸಮಸ್ಯೆ ಏನು ಹೇಳಿದ್ರಿ, ಅದು ಯಾಕಾಗಿ ಬರುತ್ತೆ ಮತ್ತೆ ಯಾರಲ್ಲಿ ಜಾಸ್ತಿ ಕಾಣಿಸಿಕೊಳ್ಳುವಂತ ಸಾಧ್ಯತೆ ಇರ್ತದೆ?
0: ಯೂಶಲಿ ನಮ್ಮ ಹೈಟ್ಗೆ ನಮ್ಮ ವೆಯ್ಟ್ ಜಾಸ್ತಿ ಇದ್ರೆ ಅದಕ್ಕೆ ನಾವು BMI ಅಂತ ಹೇಳ್ತೇವೆ. ಸೊ BMI ಜಾಸ್ತಿ ಇದ್ದವರು, ಎಸ್ಪೆಷಲಿ 25 ಮೇಲೆ ಇದ್ದವರಿಗೆ ಈ ಪ್ರಾಬ್ಲಮ್ಗಳು ಕಾಮನ್. ಬಟ್ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಕೆಲವು ಲೀನ್ PCOD ಅಂತ ಇದ್ದಾರೆ, ಅಂದ್ರೆ ಅವರ ಹೈಟ್ಗೆ ಅವರ ವೆಯ್ಟ್ ಆಕ್ಚುಲಿ ಒಳ್ಳೇದೇ ಉಂಟು, ಆದ್ರೂ ಅವರಿಗೆ ಈ ರೋಗ ಉಂಟು. ಇದು ಯಾಕೆ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ. ಸೊ ನಾರ್ಮಲಿ ನಮ್ಮ ಬಾಡಿಗೆ, ನಾನು ಹೇಳಿದ್ನಲ್ಲ, ಇನ್ಸುಲಿನ್ ಲೆವೆಲ್ ಶುಗರ್ ಮೇಂಟೈನ್ ಮಾಡುತ್ತೆ, ಬಟ್ ಕೆಲವರಿಗೆ ಈ ಇನ್ಸುಲಿನ್ ತುಂಬಾ ಬೇಕಾಗ್ತದೆ ಸೇಮ್ ಲೆವೆಲ್ ಮೇಂಟೈನ್ ಮಾಡ್ಲಿಕ್ಕೆ. ಸೊ ಸಪೋಸ್ ಒಬ್ಬನಿಗೆ ಇನ್ಸುಲಿನ್ ಲೆವೆಲ್ 4 ಇದ್ರೆ ಸಾಕು ಅಂತ ಎಣಿಸ್ಕೊಳ್ಳಿ, ಈಸ್ ಅ ನಾರ್ಮಲ್ ಪರ್ಸನ್. ಇನ್ನೊಬ್ಬರಿಗೆ 30 ಬೇಕು ಇನ್ಸುಲಿನ್ ಲೆವೆಲ್ ಅದೇ ಶುಗರ್ ಮೇಂಟೈನ್ ಮಾಡ್ಲಿಕ್ಕೆ. ಸೊ ಅಂತವರಿಗೆ ಡಯಾಬಿಟೀಸ್ ಬರುವ ಸಾಧ್ಯತೆ ಜಾಸ್ತಿ, PCOD ಬರುವ ಸಾಧ್ಯತೆ ಜಾಸ್ತಿ. ಸೊ ಇಟ್ಸ್ ಆಲ್ ಲಿಂಕ್ ಟು ಇನ್ಸುಲಿನ್ ರೆಸಿಸ್ಟೆನ್ಸ್.
1: ಸೊ ಇದಕ್ಕೆ ಚಿಕಿತ್ಸೆ ಯಾವ ರೀತಿ ಇರ್ತದೆ, ಅಂದ್ರೆ ಅದು ಸಂಪೂರ್ಣವಾಗಿ ಗುಣವಾಗುತ್ತಾ ಅಥವಾ ಅದಕ್ಕೆ ಮತ್ತೆ ಮತ್ತೆ ಮದ್ದು ಮಾಡ್ತಾ ಇರಬೇಕಾಗುತ್ತಾ?
0: ಸೊ ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ಸಿಂಪ್ಟಮ್ಸ್. ಸೊ ಎಲ್ಲರಿಗೂ ಮೆಡಿಸಿನ್ ಬೇಡ. ಕೆಲವೊಮ್ಮೆ ಕಾಸ್ಮೆಟಿಕ್ ಪ್ರಾಬ್ಲಮ್ ಇಂದ ಪೇಷಂಟ್ಸ್ ಬರ್ತಾರೆ, ಫಾರ್ ಎಕ್ಸಾಂಪಲ್ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ ಮತ್ತೆ ನಮ್ಮ ಹತ್ರ ಬರ್ತಾರೆ, ಕೆಲವೊಮ್ಮೆ ಗೈನೆಕಾಲಜಿಸ್ಟ್ ಹತ್ರ ಹೋಗಿ ಮತ್ತೆ ನಮ್ಮ ಹತ್ರ ಬರ್ತಾರೆ. ಸೊ ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ದ ಸಿಂಪ್ಟಮ್ಸ್. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ತುಂಬಾ ಇದ್ರೆ ನಾವು ಮೆಟ್ಫಾರ್ಮಿನ್ ಅಂತ ಒಂದು ಟ್ಯಾಬ್ಲೆಟ್ ಕೊಡ್ತೇವೆ, ವಿಚ್ ವಿ ಯೂಸ್ ಫಾರ್ ಡಯಾಬಿಟೀಸ್ ಆಲ್ಸೋ. ಪೀರಿಯಡ್ಸ್ ಪ್ರಾಬ್ಲಮ್ ಇದ್ರೆ ನಾವು ಓಸಿಪಿಲ್ಸ್ ಅಂತ ಕೊಡ್ತೇವೆ. ಮತ್ತೆ ಈಗ ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ರೆ ಅದು ಹೇರ್ ಟು ಟೆಸ್ಟೋಸ್ಟೆರಾನ್ ಆಕ್ಷನ್ ಬ್ಲಾಕ್ ಮಾಡುವಂತ ಮೆಡಿಸಿನ್ಸ್ ಕೊಡ್ತೇವೆ. ಇನ್ಫರ್ಟಿಲಿಟಿ ಇದ್ರೆ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಕೆಲವು ಇಂಜೆಕ್ಷನ್ಸ್ ಕೊಟ್ಟು ಅದನ್ನ ಸರಿಪಡ್ತಾರೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಪೇಷಂಟ್.
1: ಡಾಕ್ಟರ್, ಈಗ ದೇಹದ ಹಾರ್ಮೋನ್ ಸಮತೋಲನದಲ್ಲಿರಬೇಕು, ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅದರಲ್ಲಿ ಆಹಾರದ ಪಾತ್ರ ಎಷ್ಟು ಮುಖ್ಯ ಮತ್ತೆ ಯಾವ ರೀತಿಯಾದಂತಹ ಆಹಾರವನ್ನು ನಾವು ಸೇವಿಸಬೇಕಾಗುತ್ತೆ?
0: ಆಹಾರ ಪಾತ್ರ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಮ್ಮ ದೇಶದಲ್ಲಿ ಮೇನ್ ಇಂಟೇಕ್ ಇಸ್ ಕಾರ್ಬೋಹೈಡ್ರೇಟ್, ಅಂದ್ರೆ ನಾವು ರೈಸ್, ಚಪಾತಿ ಇಂಥದ್ದೇ ಜಾಸ್ತಿ ತಿನ್ನೋದು, ಮತ್ತೆ ಇತ್ತೀಚೆಗೆ ಚೀಸ್, ಬಟರ್, ಘೀ ಇಂಥದ್ದು ಜಾಸ್ತಿ ಆಗಿದೆ. ನಮ್ಮ ಆಹಾರದಲ್ಲಿ ಪ್ರೋಟೀನ್ ಇಂಟೇಕ್ ಈ ವೆಸ್ಟರ್ನ್ ಡಯಟ್ಗೆ ತುಂಬಾ ಕಮ್ಮಿ. ಸೊ ಅದನ್ನ ಸ್ವಲ್ಪ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡಿ ಕಾರ್ಬೋಹೈಡ್ರೇಟ್ ಸ್ವಲ್ಪ ಕಟ್ ಡೌನ್ ಮಾಡಬೇಕು. ಹಾಗೆ ಫೈಬರ್ ಇಂಟೇಕ್ ಕೂಡ ಜಾಸ್ತಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ತರಕಾರಿ, ನಿಮ್ಮ ಫ್ರೂಟ್ಸ್, ದಿ ವೆಜಿಟೇಬಲ್ಸ್, ಸೊ ಇದನ್ನ ಕೂಡ ಜಾಸ್ತಿ ಮಾಡಬೇಕು. ಸೊ ಈ ತರ ಮಾಡಿದ್ರೆ ರೋಗಗಳು ಕಮ್ಮಿ.
1: ಮತ್ತೆ ಜೀವನ

0: ಶೈಲಿ ಹೇಗಿರಬೇಕಾಗುತ್ತೆ, ಎಕ್ಸಸೈಸ್ ಎಷ್ಟು ನಿಯಮಿತವಾಗಿ ಮಾಡಬೇಕಾಗುತ್ತೆ?
1: ಸೊ ಅಟ್ ಲೀಸ್ಟ್ 6 days per week ಅರ್ಧ ಗಂಟೆ ಎಕ್ಸಸೈಸ್ ಮಿನಿಮಮ್ ಮಾಡಬೇಕು. ಎಕ್ಸಸೈಸ್ ಎನಿಥಿಂಗ್ ಇರ್ಬೋದು, ಕಾರ್ಡಿಯೋ ಇರ್ಬೋದು. ಕಾರ್ಡಿಯೋ ಅಂದ್ರೆ ವಾಕ್ ಮಾಡೋದು, ಓಡೋದು, ಸ್ವಿಮ್ಮಿಂಗ್, ಇದೆಲ್ಲ ಕಾರ್ಡಿಯೋ ಬಂತು. ಅಥವಾ ಸ್ಟ್ರೆಂತ್ ಟ್ರೈನಿಂಗ್ ಇರ್ಬೋದು, ಈಗ ಜಿಮ್ ಹೋಗೋದು, ಡಂಬಲ್ಸ್ ಎತ್ತದು. ಸೊ ಇಟ್ ಕುಡ್ ಮಿಕ್ಸ್ ಇದ್ರೆ ಒಳ್ಳೇದು, ಬಟ್ ಇಟ್ ಕ್ಯಾನ್ ಬಿ ಎನಿಥಿಂಗ್. ಸೊ ಏನಾಗ್ತದೆ ಅಂದ್ರೆ, ನಾವು ಈ ತರ ಎಕ್ಸಸೈಸ್ ಮಾಡಿದ್ರೆ ಎಕ್ಸ್ಟ್ರಾ ಎನರ್ಜಿ ಅಥವಾ ಗ್ಲೂಕೋಸ್ ನಮ್ಮ ಬಾಡಿಲಿ ಇದ್ದದ್ದು ಅದು ಸ್ಪೆಂಟ್ ಆಗ್ತದೆ. ಸೊ ದೆನ್ ನಿಮ್ಗೆ ಈ ಪ್ರಾಬ್ಲಮ್ಗಳು ಕಮ್ಮಿ.
0: ಡಾಕ್ಟರ್, ಹಾಗೆ ಈ ಕ್ರೋನಿಕ್ ಡಿಸೀಸಸ್ ಅಂತ ಹೇಳಿದ್ರೆ ತಾವು ಅಂದ್ರೆ ವರ್ಷಗಟ್ಟಲೆ ಇರುವಂತಹ ದೀರ್ಘಕಾಲೀನ ಕಾಯಿಲೆಗಳು ಅಂತ ಹೇಳಿ, ಅದಕ್ಕೆ ಮೆಡಿಸಿನ್ ಅನ್ನ ಎಷ್ಟರ ತನಕ ತಗೋಬೇಕಾಗತ್ತೆ? ಅಂದ್ರೆ ಅದಕ್ಕೆ ಏನಾದ್ರೂ ಕೊನೆ ಅಂತ ಇರ್ತದ ಅಥವಾ ತಗೊಳ್ಳದೆ ಇದ್ರೆ ಆಗ್ತದ? ಹೇಗೆ
1: ಡಯಾಬಿಟೀಸ್ ಕಾಯಿಲೆಯಲ್ಲಿ ಮೆಡಿಸಿನ್ಸ್ ಲೈಫ್ ಲಾಂಗ್, ಅಂದ್ರೆ ಕಾಯಿಲೆಯೇ ಲೈಫ್ ಲಾಂಗ್. ಈಗ ತುಂಬಾ ಜನ ಹೇಳ್ತಾರೆ, ಸರ್ ಮೆಡಿಸಿನ್ ಹಾಕ್ಬೇಡಿ, ಹಾಕಿದ್ರೆ ಅದು ಲೈಫ್ ಲಾಂಗ್ ಆಗ್ತದೆ. ಸೊ ನಾವು ಮೆಡಿಸಿನ್ ಹಾಕಿದಕ್ಕೆ ಲೈಫ್ ಲಾಂಗ್ ಆಗುದಲ್ಲ, ಕಾಯಿಲೆ ಲೈಫ್ ಲಾಂಗ್. ಬಟ್ ಮೆಡಿಸಿನ್ ಸೇಮ್ ಇರುದಿಲ್ಲ. ಈಗ ತುಂಬಾ ಜನ ನಾನು ಇವತ್ತು ಟ್ಯಾಬ್ಲೆಟ್ ಹಾಕಿರ್ತೇನೆ, 1 ವರ್ಷ ಆದ್ಮೇಲೆ ಅದೇ ತಗೊಳ್ತಾ ಇರ್ತಾರೆ. ಸೊ ಎವ್ರಿ 3 months ನಾವು ರಿಅಸೆಸ್ ಮಾಡಬೇಕು. ನಿಮ್ದು ಈಗ ಡಯಟ್ ಎಕ್ಸಸೈಸ್ ಒಳ್ಳೇದಿದ್ರೆ ನಾವು ಕಮ್ಮಿ ಮಾಡಬಹುದು, ಹಾಗೆ ಶುಗರ್ ಜಾಸ್ತಿ ಆಗ್ತಾ ಇದ್ರೆ ನಾವು ಜಾಸ್ತಿ ಮಾಡಬಹುದು. ಮತ್ತೆ ಇತ್ತೀಚೆಗೆ ಲಾಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ಒಂದು ಟರ್ಮ್ ಬಂದಿದೆ, ರೆಮಿಷನ್, ಡಯಾಬಿಟೀಸ್ ರಿವರ್ಸಲ್ ಅಂತ ನೀವು ಕೇಳಿರ್ಬೋದು. ಸೊ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಈಗ ನಿಮ್ಗೆ ಶುಗರ್ ಬಂದಿದ್ರೆ ಅಂಡ್ ನೀವು ವೆಯ್ಟ್ ಲಾಸ್ ಮಾಡ್ಕೊಂಡ್ರೆ, ಒಳ್ಳೆ ಡಯಟ್ ಎಕ್ಸಸೈಸ್ ಮಾಡಿದ್ರೆ ಅದು ರಿವರ್ಸ್ ಆಗ್ಬಹುದು. ಆಕ್ಚುಲಿ ರಿವರ್ಸ್ ಇಸ್ ನಾಟ್ ಅ ಮೆಡಿಕಲ್ ಟರ್ಮ್, ನಾವು ಅದನ್ನ ರೆಮಿಷನ್ ಅಂತ ಹೇಳ್ತೇವೆ. ರೆಮಿಷನ್ ಏನಂದ್ರೆ ಕಾಯಿಲೆ ಉಂಟು ಬಟ್ ಮೆಡಿಸಿನ್ ಬೇಡ. ಸೊ ವಿತ್ ಯು ಮೇಂಟೈನ್ ಡಯಟ್ ಅಂಡ್ ಎಕ್ಸಸೈಸ್. ಸೊ ಅದು ಒಂದು ಇದುಂಟು. ಬಟ್ ತುಂಬಾ ವರ್ಷ ಶುಗರ್ ಬಂದ್ಮೇಲೆ ರೆಮಿಷನ್ ಹೋಗುದಿಲ್ಲ, ಫಸ್ಟ್ 2 to 5 years ಚಾನ್ಸಸ್ ಇರ್ತದೆ.
0: ಈಗ ಈ ಡಯಾಬಿಟಿಸ್ ಇರುವವರು ಯಾವ ವಿಷಯಗಳ ಕುರಿತು ಜಾಗರೂಕರಾಗಿರಬೇಕಾಗತ್ತೆ?
1: ಶುಗರ್ ಇಸ್ ಅ ಸೈಲೆಂಟ್ ಡಿಸೀಸ್. ತುಂಬಾ ಜನ ಹೇಳ್ತಾರೆ, ಸರ್ ನಾನು ಶುಗರ್ ಚೆಕ್ಕೆ ಮಾಡ್ಲಿಲ್ಲ, ನಂಗೆ ಅಂತ ಫೀಲಿಂಗ್ ಇಲ್ಲ ಅಂತ. ಸೊ ಫೀಲಿಂಗ್ ಅಲ್ಲಿ ಹೋಗ್ಬೇಡಿ, ನಾವು ಆಬ್ಜೆಕ್ಟಿವ್ ಆಗಿರ್ಬೇಕು. ಸೊ ಲ್ಯಾಬ್ಗೆ ಅಟ್ ಲೀಸ್ಟ್ 3 months ಹೋಗಿ HbA1c ಅಂತ ಮಾಡಬೇಕು. ಅದು ನಮ್ಮ 3 month ಆವರೇಜ್ ಅನ್ನ ಕೊಡುತ್ತೆ. HbA1c 7 ಒಳಗಡೆ ಇದ್ರೆ ನಿಮ್ಮ ಶುಗರ್ಸ್ ಆರ್ ಆನ್ ಟಾರ್ಗೆಟ್ ಅಂತ ಲೆಕ್ಕ. ಅದು ವೆರಿ ಇಂಪಾರ್ಟೆಂಟ್. ಮತ್ತೆ ಟೆಸ್ಟ್ ಮಾಡದೆ ಗೊತ್ತಾಗುದಿಲ್ಲ. ಈಗ ಎಲ್ಲ ಪೇಷಂಟ್ಗೆ ಸಿಂಪ್ಟಮ್ ಇರುದಿಲ್ಲ, ಹೈ ಶುಗರ್ ಇರ್ಲಿ, ಲೋ ಶುಗರ್ ಇರ್ಲಿ. ಮತ್ತೆ ನಾವು ಸಿಂಪ್ಟಮ್ಗೆ ಕಾದ್ರೆ ಆಲ್ರೆಡಿ ಡಿಸೀಸ್ ಡ್ಯಾಮೇಜ್ ಮಾಡಿ ಇರ್ತದೆ. ಮತ್ತೆ ನಮ್ಮ ಬಾಡಿ ಸ್ಪೇರ್ ಪಾರ್ಟ್ ಸಿಕ್ಕುದಿಲ್ಲ. ಸೊ ಡ್ಯಾಮೇಜ್ ಆದ್ರೆ ಇಟ್ಸ್ ಪರ್ಮನೆಂಟ್. ಈಗ ಕೆಲವರು ರೆಟಿನೋಪತಿ ಇಟ್ಕೊಂಡು ಬರ್ತಾರೆ, ಅದು ನೀವು ವೆಲ್ಡಿಂಗ್ ತರ ಮಾಡಿ ಸರಿ ಅರ್ಧ ಸರಿ ಮಾಡ್ಬೋದು, ರಿಪೇರ್ ಮಾಡ್ಬೋದು, ಬಟ್ ಡ್ಯಾಮೇಜ್ ಆಗಿದ್ದು ಆಗಿದೆ. ಸೊ ಡ್ಯಾಮೇಜ್ ಆಗೋ ಮುಂಚೆ ಹಿಡಿಬೇಕಾದ್ರೆ ನಾವು ಟೈಮ್ ಟು ಟೈಮ್ ಚೆಕ್ ಮಾಡಬೇಕು. ಮತ್ತೆ ವರ್ಷಕ್ಕೊಮ್ಮೆ ಕಣ್ಣು, ಕಿಡ್ನಿ, ಕೊಲೆಸ್ಟ್ರಾಲ್ ಇದೆಲ್ಲ ಚೆಕ್ ಮಾಡಿದ್ರೆ ಒಳ್ಳೇದು.
0: ಎಷ್ಟೊತ್ತು ನಮಗೆ ಈ ಹಾರ್ಮೋನಿಗೆ ಸಂಬಂಧಿಸಿದ ಹಾಗೆ ಬಹಳಷ್ಟು ಮಾಹಿತಿಯನ್ನ ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಹಾರ್ಮೋನ್ಗಳ ಕುರಿತು ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ ಸರಿಯಾಗಿ 1 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಅಟಲ್ ಭೂಜಲ್ ಯೋಜನೆ, ಈ ಕುರಿತು ಮಾತನಾಡುತ್ತಾರೆ ಪತ್ರಕರ್ತೆ ರಾಜಶ್ರೀ ಸುಶೀಲ್ ಕುಮಾರ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ.
2: ನಮಸ್ಕಾರ ಕೇಳುಗರೇ, ನಾನು ರಾಜಶ್ರೀ ಸುಶೀಲ್ ಕುಮಾರ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇಂದ್ರದ ಒಂದು ಮಹತ್ತರ ಯೋಜನೆಯಾದಂತಹ ಅಟಲ್ ಭೂಜಲ್ ಯೋಜನೆಯ ಕುರಿತಂತೆ ಸ್ವಲ್ಪ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಹಾಗಾದ್ರೆ ಏನಿದು ಅಟಲ್ ಭೂಜಲ ಯೋಜನೆ, ಯಾವ ವರ್ಷದಲ್ಲಿ ಇದನ್ನ ಜಾರಿಗೆ ತರಲಾಯಿತು, ಏನಿದರ ಉದ್ದೇಶ, ದೇಶದ ಯಾವೆಲ್ಲ ರಾಜ್ಯಗಳು ಇದರ ವ್ಯಾಪ್ತಿಯಲ್ಲಿ ಬರುತ್ತವೆ ಹಾಗೂ ಇದರಿಂದ ಯಾವೆಲ್ಲ ಉಪಯೋಗಗಳಿವೆ ಎಂಬುದನ್ನು ನೋಡೋಣ. ಸ್ನೇಹಿತರೆ, ಅಟಲ್ ಭೂಜಲ್ ಯೋಜನೆ ಹೆಸರೇ ಸೂಚಿಸುವಂತೆ ಇದು ಅಂತರ್ಜಲದ ಸಂರಕ್ಷಣೆಯ ಮಹತ್ತರವಾದಂತಹ ಉದ್ದೇಶದೊಂದಿಗೆ ಕಾರ್ಯರೂಪಕ್ಕೆ ತರಲಾದಂತಹ ಒಂದು ಯೋಜನೆಯಾಗಿದೆ. ನೀರು ಒಂದು ಪ್ರಮುಖ ನೈಸರ್ಗಿಕವಾದಂತಹ ಸಂಪನ್ಮೂಲವಾಗಿದೆ. ಮಾನವನ ಮೂಲ ಬೇಡಿಕೆಯಾಗಿದ್ದು ರಾಷ್ಟ್ರದ ಸಂಪತ್ತಾಗಿದೆ. ನೀರಿನ ಸರಳ ಅರ್ಥವೆಂದರೆ ಜೀವನ.

ಜೀವನಕ್ಕೆ ಆಹಾರ ಎಷ್ಟು ಮುಖ್ಯವೋ ನೀರೂ ಕೂಡ ಅಷ್ಟೇ ಮುಖ್ಯವಾಗಿದೆ. ಎಲ್ಲ ಜೀವಿಗಳು, ಪ್ರಾಣಿಗಳು, ಮರಗಳು ಮತ್ತು ಸಸ್ಯ ಸಂಕುಲ ನೀರಿನಿಂದ ಜೀವಂತವಾಗಿದೆ. ನೀರಿಲ್ಲದಿದ್ದರೆ ಭೂಮಿಯ ಮೇಲೆ ಜೀವನ ಸಾಧ್ಯವಿಲ್ಲ. ಆದರೆ ದುರದೃಷ್ಟವೆನ್ನುವಂತೆ ಅಂತಹ ಜೀವಜಲ ಎಲ್ಲರಿಗೂ ಲಭ್ಯವಾಗುತ್ತಿಲ್ಲ. ಈಗಲೂ ಕೂಡ ದೇಶದ ಎಷ್ಟೋ ರಾಜ್ಯಗಳಲ್ಲಿ ಜನರಿಗೆ ಕುಡಿಯಲು ಯೋಗ್ಯವಾದಂತಹ ನೀರು ದೊರಕದೇ ಇರುವುದು ಶೋಚನೀಯವಾದಂತಹ ವಿಚಾರ. ಇಂತಹ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನ ಒದಗಿಸಬೇಕೆಂಬ ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ಜಾರಿಗೆ ತರಲಾದಂತಹ ಯೋಜನೆಯೇ ಇದು. ಸ್ನೇಹಿತರೆ, ನಮ್ಮ ದೇಶ ವಿಶಾಲವಾದ ಪ್ರದೇಶ ಹಾಗೂ ಹೆಚ್ಚಿನ ಜನಸಂಖ್ಯೆಯನ್ನ ಹೊಂದಿರುವಂತಹ ಪ್ರದೇಶ. ಹಿಂದಿನಿಂದಲೂ ನೀರಾವರಿ ಮೂಲಗಳ ಸಂಶೋಧನೆ, ಅಭಿವೃದ್ಧಿ ಹಾಗೂ ಸಮರ್ಪಕ ವಿತರಣೆ ಕೇವಲ ಹೆಚ್ಚಾಗಿ ಕೃಷಿ ಆಧಾರಿತ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದರೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ದೂರದೃಷ್ಟಿ ಹಾಗೂ ವಿವೇಚನಾ ಚತುರತೆಯ ಫಲವಾಗಿ ಪ್ರತಿ ಕುಟುಂಬಕ್ಕೂ ಶುದ್ಧ ಕುಡಿಯುವ ನೀರನ್ನ ಒದಗಿಸುವ ಒಂದು ಮಹತ್ವಾಕಾಂಕ್ಷೆಯನ್ನ ಹೊಂದಿರುವಂತಹ ಯೋಜನೆಯೇ ಅಟಲ್ ಭೂಜಲ್ ಯೋಜನೆ. ಇದು ಜಲಜೀವನ್ ಮಿಷನ್ನ ಅಡಿಯಲ್ಲಿ ಕಾರ್ಯನಿರ್ವಹಿಸಲು ಉದ್ದೇಶಿಸಿರುವಂತಹ ಒಂದು ಯೋಜನೆ. ಅಂತರ್ಜಲ ಕುಸಿತದಂತಹ ಸಮಸ್ಯೆಯೊಂದಿಗೆ ನಿರಂತರವಾಗಿ ಬೆಳೆಯುತ್ತಿರುವ ಜನಸಂಖ್ಯೆಯನ್ನ ಗಮನದಲ್ಲಿಟ್ಟುಕೊಂಡು ಭಾರತ ಸರ್ಕಾರವು 2018ರಲ್ಲಿ ವಿಶ್ವಬ್ಯಾಂಕ್ನಿಂದ ಆರ್ಥಿಕ ಅನುಮೋದನೆಯನ್ನ ಪಡೆದು ಡಿಸೆಂಬರ್ 2019ರಲ್ಲಿ ಅಟಲ್ ಭೂಜಲ ಯೋಜನೆಯನ್ನ ಜಲಜೀವನ್ ಮಿಷನ್ನ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ. ಶ್ರೀಯುತ ಅಟಲ್ ಬಿಹಾರಿ ವಾಜಪೇಯಿ ಅವರ 95ನೇ ಜನ್ಮದಿನದ ವಿಶೇಷವಾದ ಸಂದರ್ಭದಲ್ಲಿ ದಿನಾಂಕ 25/12/2019ರಲ್ಲಿ ಈ ಯೋಜನೆಯನ್ನ ಪ್ರಾರಂಭಿಸಲಾಗಿದೆ. ಜಲಶಕ್ತಿ ಸಚಿವಾಲಯ ಇದರ ಪೂರ್ಣ ಹೊಣೆಗಾರಿಕೆಯನ್ನ ನಿಭಾಯಿಸುತ್ತದೆ. ಸದರಿ ಯೋಜನೆಯು 2020-21ರಿಂದ 2024-25ನೇ ಸಾಲಿನ ಅವಧಿಗೆ ಇದರ ಅನುಷ್ಠಾನ ಹಾಗೂ ಪ್ರಗತಿಯ ಗುರಿಯನ್ನ ಇಟ್ಟುಕೊಳ್ಳಲಾಗಿದೆ. ವಿಶ್ವಬ್ಯಾಂಕ್ನಿಂದ ಒಟ್ಟು $450 ಮಿಲಿಯನ್ ನೆರವಿನಿಂದ ದೇಶದ ಸುಮಾರು 7 ರಾಜ್ಯಗಳಾದಂತಹ ಗುಜರಾತ್, ಹರಿಯಾಣ, ಕರ್ನಾಟಕ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ, ಹೀಗೆ 7 ರಾಜ್ಯದ 8,353 ಗ್ರಾಮಗಳಿಗೆ ನೀರಿನ ಸೌಲಭ್ಯವನ್ನ ಒದಗಿಸುವಂತಹ ಒಂದು ಯೋಜನೆ ಇದಾಗಿದೆ. ಸ್ಥಳೀಯ ಮಟ್ಟದಲ್ಲಿ ಅಂತರ್ಜಲ ಸಂಪನ್ಮೂಲಗಳ ಮರುಪೂರಣ ಹಾಗೂ ಅಂತರ್ಜಲ ಸಂಪನ್ಮೂಲಗಳ ಶೋಷಣೆಯನ್ನ ತಡೆಯುವುದು ಇದರ ಒಂದು ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯ ಅರ್ಧದಷ್ಟು ಹಣವನ್ನ ಸರ್ಕಾರ ಭರಿಸಿದರೆ ಉಳಿದ ಅರ್ಧದಷ್ಟು ಹಣವನ್ನ ವಿಶ್ವಬ್ಯಾಂಕ್ನಿಂದ ಸಾಲದ ರೂಪದಲ್ಲಿ ಪಡೆಯಲಾಗಿದೆ. ಜನಸಂಖ್ಯೆ ಬೆಳವಣಿಗೆಯ ಸವಾಲುಗಳು, ಪರಿಜ್ಞಾನವಿಲ್ಲದ ನೀರಿನ ಬಳಕೆ ಹಾಗೂ ಜಾಗತಿಕ ತಾಪಮಾನದ ಏರಿಕೆಯಿಂದ ಶ್ರೀಮಂತ ಮತ್ತು ಬಡ ರಾಷ್ಟ್ರಗಳೆರಡೂ ಕೂಡ 21ನೇ ಶತಮಾನದಲ್ಲಿ ನೀರಿನ ಕೊರತೆಯನ್ನ ಎದುರಿಸುತ್ತಿದೆ. ಸಾಮಾನ್ಯವಾಗಿ ನೀರಿನ ಕೊರತೆಯಲ್ಲಿ 2 ವಿಧಗಳು, ಒಂದು ಭೌತಿಕ ನೀರಿನ ಕೊರತೆ, ಇನ್ನೊಂದು ಆರ್ಥಿಕ ನೀರಿನ ಕೊರತೆ. ಭೌತಿಕ ನೀರಿನ ಕೊರತೆ ಅಂದ್ರೆ ಆ ಪ್ರದೇಶಗಳಲ್ಲಿ ಕಂಡು ಬರುವಂತಹ ಸೀಮಿತ ನೀರಿನ ಸಂಪನ್ಮೂಲಗಳನ್ನ ಹೊಂದಿದ್ದು ಬೇಡಿಕೆ ಅಧಿಕವಾಗಿ ಸಮಸ್ಯೆ ಉಂಟಾಗುತ್ತದೆ. ಇದು ಭೌತಿಕ ನೀರಿನ ಕೊರತೆ. ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಕಾರ ಸುಮಾರು 1.2 ಬಿಲಿಯನ್ ಜನರು ಭೌತಿಕ ನೀರಿನ ಕೊರತೆಯ ಪ್ರದೇಶದಲ್ಲಿ ವಾಸಿಸುತ್ತಿದ್ದಾರೆ. ಇನ್ನು ಆರ್ಥಿಕ ನೀರಿನ ಕೊರತೆ, ಈ ರೀತಿಯ ನೀರಿನ ಕೊರತೆಯು ಸಾಮಾನ್ಯವಾಗಿ ನೀರಿನ ಮೂಲ ಸೌಕರ್ಯಗಳ ಕೊರತೆ ಅಥವಾ ನೀರಿನ ಸಂಪನ್ಮೂಲಗಳ ಕಳಪೆ ನಿರ್ವಹಣೆಯಿಂದ ಉದ್ಭವಿಸುತ್ತವೆ. FAO ಅಂದಾಜಿನ ಪ್ರಕಾರ 1.6 ಬಿಲಿಯನ್ ಗಿಂತಲೂ ಹೆಚ್ಚಿನ ಜನರು ಆರ್ಥಿಕ ನೀರಿನ ಕೊರತೆಯನ್ನ ಎದುರಿಸುತ್ತಿದ್ದಾರೆ. ಭಾರತದಲ್ಲಿ ನೀರಿನ ಕೊರತೆಯ ಮುಖ್ಯ ಕಾರಣಗಳಲ್ಲಿ 90%ಕ್ಕಿಂತಲೂ ಹೆಚ್ಚಿನ ನೀರನ್ನ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗಾಗಿ ಬಳಸುತ್ತಿದ್ದಾರೆ. ದೇಶದ 135 ಕೋಟಿ ಜನಸಂಖ್ಯೆಯ 80%ರಷ್ಟು ಜನರು ಕುಡಿಯುವ ಮತ್ತು ನೀರಾವರಿ ಅಂದರೆ ಕೃಷಿಗೆ, ಈ ಎರಡಕ್ಕೂ ಕೂಡ ಅಂತರ್ಜಲವನ್ನ ಬಳಸುತ್ತಿದ್ದಾರೆ. ಭಾರತವು ಕೃಷಿ ಉದ್ದೇಶಕ್ಕಾಗಿ ಸುಮಾರು 2 ಪಟ್ಟು ನೀರನ್ನ ಬಳಸುತ್ತಿದೆ. ಇದು ಸಮರ್ಥನೀಯವಲ್ಲದ ನೀರಿನ ಬಳಕೆಯಾಗಿದೆ. ಇನ್ನು ನೀರು ಉತ್ತೇಜಿಸುವುದು ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಬೆಳೆಗಳ ಉತ್ತಮ ಆಯ್ಕೆಯಲ್ಲಿ ಮಾರ್ಗದರ್ಶನವನ್ನ ನೀಡುವುದು. ಇನ್ನು ಈ ಯೋಜನೆ ಅಡಿಯಲ್ಲಿ ಕರ್ನಾಟಕದ 14 ಜಿಲ್ಲೆಗಳ
1199 ಗ್ರಾಮ ಪಂಚಾಯತ್ಗಳು ಒಳಗೊಂಡಿವೆ.

0: ಭೂಜಲ ಸಂಪನ್ಮೂಲ ರಕ್ಷಣೆ, ಅದರ ಸದ್ಬಳಕೆ ಮತ್ತು ಸಮರ್ಪಕ ನಿರ್ವಹಣೆಯ ಉದ್ದೇಶದಿಂದ ಪಂಚಾಯತ್ ಮಟ್ಟದಲ್ಲಿ ಈ ಯೋಜನೆಯನ್ನ ಜಾರಿಗೆಗೊಳಿಸುವುದು ಸರ್ಕಾರದ ಉದ್ದೇಶವಾಗಿದೆ. ಇದಕ್ಕಾಗಿ ಜಲ ಬಳಕೆದಾರರ ಸಂಘ ರಚನೆ, ಅಂತರ್ಜಲ ದತ್ತಾಂಶಗಳ ಸಂಗ್ರಹ ನಿರ್ವಹಣೆ, ಜನಜಾಗೃತಿ ಹಾಗೂ ನೀರಿನ ಸದ್ಬಳಕೆಯ ಬಗೆಗೆ ಜನರಲ್ಲಿ ಅರಿವು ಮೂಡಿಸುವುದು, ಈ ಕುರಿತಂತೆ ಹಲವಾರು ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ. 2024 ವೇಳೆಗೆ ಪ್ರತಿ ಮನೆಗೂ ಪೈಪ್ಲೈನ್ ಮೂಲಕ ನೀರು ಒದಗಿಸುವ ಜಲಜೀವನ್ ಮಿಷನ್ನ ಗುರಿಯನ್ನ ದೃಷ್ಟಿಯಲ್ಲಿರಿಸಿಕೊಂಡು ಅಂತರ್ಜಲದ ತೀವ್ರ ಕೊರತೆಯನ್ನ ಎದುರಿಸುತ್ತಿರುವಂತಹ ಪ್ರದೇಶಗಳಲ್ಲಿ ಭೂಜಲ ಯೋಜನೆ ಜಾರಿಗೆಗೊಳ್ಳುತ್ತಿದೆ. ಕೆಲವು ದಶಕಗಳಿಂದೀಚೆಗೆ ಅಂತರ್ಜಲ ಕೊರತೆ, ಫ್ಲೋರೈಡ್ಯುಕ್ತ ನೀರು, ಬರಿದಾಗುತ್ತಿರುವ ಜಲಮೂಲಗಳ ಬಗ್ಗೆ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುವಂತಹ ಪ್ರಯತ್ನ ನಡೆಯುತ್ತಿದೆ. ಹಲವು ರಾಜ್ಯಗಳಲ್ಲಿ ಜನರಿಗೆ ಶುದ್ಧ ಕುಡಿಯುವ ನೀರೂ ಕೂಡ ಲಭಿಸುತ್ತಿಲ್ಲ. ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಸರ್ಕಾರ ಇನ್ನೂ ಕೂಡ ಪೂರ್ಣ ಯಶಸ್ಸನ್ನು ಕಂಡಿಲ್ಲ. ಕೇಂದ್ರ ಸರ್ಕಾರ 2024 ಸಾಲಿನೊಳಗಾಗಿ ಗ್ರಾಮೀಣ ಭಾಗದ 15 ಕೋಟಿ ಮನೆಗಳಿಗೆ ಪೈಪ್ಲೈನ್ ಮೂಲಕ ನೀರು ಪೂರೈಸುವಂತಹ ಒಂದು ಕನಸನ್ನ ಕಂಡಿದೆ. ಈ ಯೋಜನೆಯ ಅನುಷ್ಠಾನದಲ್ಲಿ ಜನರ ಸಹಭಾಗಿತ್ವ ಕೂಡ ಅತೀ ಅವಶ್ಯಕವಾಗಿದೆ. ಪ್ರಗತಿ ಕೇವಲ ಕಡತಗಳಿಗಷ್ಟೇ ಸೀಮಿತಗೊಳ್ಳದೆ ಉದ್ದೇಶಿತ ಗುರಿ ಸಾಧಿಸಲು ಬೇಕಾದಂತಹ ಒಂದು ಹೊಂದಾಣಿಕೆಯೂ ಕೂಡ ಅವಶ್ಯಕವಾಗಿದೆ. ಜನರು ಈ ಸಮಸ್ಯೆಯ ಗಂಭೀರತೆಯನ್ನು ಅರಿತುಕೊಂಡು ಪರಿಹಾರೋಪಾಯಗಳೊಂದಿಗೆ ಸಮರ್ಥವಾಗಿ ಕೈಜೋಡಿಸಿದ್ದಲ್ಲಿ ಸರ್ಕಾರದ ಉದ್ದೇಶ ಸಫಲವಾಗುವುದರಲ್ಲಿ ಸಂಶಯವಿಲ್ಲ.
1: ಸ್ನೇಹಿತರೆ, ಕೇಂದ್ರದ ಈ ಯೋಜನೆಯಿಂದ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತವಾದಂತಹ ಪರಿಹಾರ ಸಿಗಲಿ ಎಂದು ಆಶಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತೇನೆ. ನಮಸ್ಕಾರಗಳು.
2: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಅಟಲ್ ಭೂಜಲ್ ಯೋಜನೆ ಈ ಕುರಿತು ಮಾತನಾಡಿದವರು ಪತ್ರಕರ್ತೆ ರಾಜಶ್ರೀ ಸುಶೀಲ್ ಕುಮಾರ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 1:10 ನಿಮಿಷವಾಗಲಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಜಾಗತಿಕ ಇಂಧನ ದರ ಏರಿಕೆ ನಡುವೆಯೂ ಭಾರತದಲ್ಲಿ ಸಬ್ಸಿಡಿ ದರದಲ್ಲೇ ಅಡುಗೆ ಅನಿಲ ಪೂರೈಕೆ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗ ಸಭೆ, ದ್ವಿಪಕ್ಷೀಯ ಬಾಂಧವ್ಯದಲ್ಲಿ ಪ್ರಗತಿ, ಸಚಿವ ಡಾ ಎಸ್ ಜೈಶಂಕರ್. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ, ಸುರಕ್ಷಿತ ಮತ್ತು ಆರೋಗ್ಯಕರ ಆಹಾರಕ್ಕೆ ಕೇಂದ್ರ ಸರ್ಕಾರ ಬದ್ದ, ಕೇಂದ್ರ ಸಚಿವ ಜೆಪಿ ನಡ್ಡಾ. ಟೆಸ್ಟ್ ಕ್ರಿಕೆಟ್, ಅಫ್ಘಾನಿಸ್ತಾನ ವಿರುದ್ಧ ಮೊದಲ ಇನ್ನಿಂಗ್ಸ್ನಲ್ಲಿ ಬೃಹತ್ ಮೊತ್ತ ಕಲೆ ಹಾಕಿದ ಭಾರತ. ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಫೈನಲ್ನಲ್ಲಿಂದು ಅಲೆಕ್ಸಾಂಡರ್ ಜ್ವೆರೆವ್, ಫ್ಲಾವಿಯೋ ಕೊಬೋಲಿ ಹಣಾಹಣಿ. ವಾರ್ತೆಗಳ ವಿವರ. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಎಲ್ಪಿಜಿ ದರ ತೀವ್ರವಾಗಿ ಏರಿಕೆಯಾಗುತ್ತಿದ್ದರೂ ಭಾರತದ ಗೃಹ ಬಳಕೆಯ ಗ್ರಾಹಕರಿಗೆ ಜಾಗತಿಕ ಮಟ್ಟದಲ್ಲೇ ಅತ್ಯಂತ ಕಡಿಮೆ ದರದಲ್ಲಿ ಅಡುಗೆ ಅನಿಲವನ್ನು ಒದಗಿಸಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ನೆರೆಯ

0: ಯಾವುದೇ ರಾಷ್ಟಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಸಿಲಿಂಡರ್ ಬೆಲೆ ಕಡಿಮೆ ಇದೆ. ಅಷ್ಟೇ ಅಲ್ಲದೆ ಅಮೆರಿಕ, ಆಸ್ಟ್ರೇಲಿಯಾ ಮತ್ತು ಕೆನಡಾದಂತಹ ಮುಂದುವರಿದ ಆರ್ಥಿಕತೆ ಹೊಂದಿರುವ ದೇಶಗಳಿಗಿಂತಲೂ ಭಾರತದಲ್ಲಿ ಗ್ಯಾಸ್ ದರ ಕೈಗೆಟುಕುವಂತಿದೆ ಎಂದು ಸ್ಪಷ್ಟಪಡಿಸಿದೆ. ದೇಶೀಯ ಮಾರುಕಟ್ಟೆಯಲ್ಲಿ ಪ್ರತಿ 14.2 ಕೆಜಿ ಸಿಲಿಂಡರ್ ದರವನ್ನು 29 ರೂಪಾಯಿ ಹೆಚ್ಚಳ ಮಾಡಲಾಗಿದ್ದರೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಬ್ಸಿಡಿಯನ್ನು ಮುಂದುವರಿಸಲಾಗಿದೆ. ದೆಹಲಿಯಲ್ಲಿ ಸಾಮಾನ್ಯ ಗ್ರಾಹಕರಿಗೆ ಗೃಹ ಬಳಕೆಯ ಸಿಲಿಂಡರ್ನ ಚಿಲ್ಲರೆ ಮಾರಾಟ ದರ 942 ರೂಪಾಯಿಯಾಗಿದೆ. ಆದರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ವಾರ್ಷಿಕವಾಗಿ ಮೊದಲ 4 ರೀಫಿಲ್ಗಳವರೆಗೆ ತಲಾ 300 ರೂಪಾಯಿಗಳ ಸಬ್ಸಿಡಿ ಹಣವನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತಿದೆ. ಈ ನೇರ ನಗದು ವರ್ಗಾವಣೆ ಡಿಬಿಟಿ ಯೋಜನೆಯಿಂದಾಗಿ ಉಜ್ವಲ ಯೋಜನೆಯ ಗ್ರಾಹಕರಿಗೆ ಪ್ರತಿ ಸಿಲಿಂಡರ್ ಕೇವಲ 642 ರೂಪಾಯಿ ದರದಲ್ಲಿ ಲಭ್ಯವಾಗುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಸ್ತುತ ಅಂತಾರಾಷ್ಟೀಯ ಮಾರುಕಟ್ಟೆಯ ಪರಿಸ್ಥಿತಿಯಿಂದಾಗಿ 14.2 ಕೆಜಿ ದೇಶೀಯ ಸಿಲಿಂಡರ್ನ ಪೂರೈಕೆ ವೆಚ್ಚವು 1,600 ರೂಪಾಯಿಗೂ ಅಧಿಕ ತಲುಪಿದ್ದು, ಸದ್ಯ ಪ್ರತಿ ಸಿಲಿಂಡರ್ ಮೇಲೆ ಸುಮಾರು 700 ರೂಪಾಯಿ ನಷ್ಟವನ್ನು ಸರ್ಕಾರವೇ ಭರಿಸುತ್ತಿದೆ. ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಜಂಟಿ ಆಯೋಗದ ಸಭೆಯು 4 ವರ್ಷಗಳ ನಂತರ ಇಂದು ನವದೆಹಲಿಯಲ್ಲಿ ಸಮಾವೇಶಗೊಂಡಿದ್ದು, ಈ ಅವಧಿಯಲ್ಲಿ ಉಭಯ ರಾಷ್ಟಗಳ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಮಹತ್ವದ ಪ್ರಗತಿಯಾಗಿದೆ ಎಂದು ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್ ತಿಳಿಸಿದ್ದಾರೆ. ಸಭೆಯ ಜಂಟಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಳೆದ ವರ್ಷವಷ್ಟೇ ಉಭಯ ದೇಶಗಳು ತಮ್ಮ ರಾಜತಾಂತ್ರಿಕ ಬಾಂಧವ್ಯದ 75ನೇ ವರ್ಷದ ಮೈಲಿಗಲ್ಲನ್ನು ಆಚರಿಸಿರುವುದನ್ನು ಸ್ಮರಿಸಿದರು. ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಮತ್ತಷ್ಟು ವಿಸ್ತರಿಸುವ ಆಶಯ ವ್ಯಕ್ತಪಡಿಸಿದ ಸಚಿವರು, ರಾಜಕೀಯ, ರಕ್ಷಣೆ, ಭದ್ರತೆ, ಸಾಗರ ಸಹಕಾರ, ವ್ಯಾಪಾರ ಹೂಡಿಕೆ, ಆರೋಗ್ಯ, ಔಷಧೀಯ ವಲಯ, ಆಹಾರ ಭದ್ರತೆ, ಪ್ರವಾಸೋದ್ಯಮ, ಶಿಕ್ಷಣ ಹಾಗೂ ಸಾಂಸ್ಕೃತಿಕ ವಿನಿಮಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರದ ಕುರಿತು ವಿಸ್ತೃತ ಮಾತುಕತೆ ನಡೆಸಲು ಉತ್ಸುಕರಾಗಿರುವುದಾಗಿ ತಿಳಿಸಿದರು. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ದೇಶದ ಜನತೆಗೆ ಸುರಕ್ಷಿತ ಹಾಗೂ ಸ್ವಚ್ಛ ಆಹಾರ ಸೇವನೆಯ ಮಹತ್ವವನ್ನು ಪುನರುಚ್ಚರಿಸಿದ್ದಾರೆ. ಆರೋಗ್ಯಕರ ಭವಿಷ್ಯಕ್ಕಾಗಿ ಸುರಕ್ಷಿತ ಮತ್ತು ನೈರ್ಮಲ್ಯಯುತ ಆಹಾರವನ್ನು ಖಚಿತಪಡಿಸುವಲ್ಲಿ ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಸಚಿವರು, ನಾಗರಿಕರು ಆರೋಗ್ಯಕರ ಆಹಾರ ಪದ್ದತಿಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಸದೃಢ ಮತ್ತು ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಂದೇಶವನ್ನು ಅವರು ಉಲ್ಲೇಖಿಸಿ, ಅಡುಗೆ ಎಣ್ಣೆಯ ಬಳಕೆಯನ್ನು ಶೇಕಡ 10ರಷ್ಟು ಕಡಿಮೆ ಮಾಡಿ ಸಮತೋಲಿತ ಆಹಾರ ಪದ್ದತಿಯನ್ನು ಅಳವಡಿಸಿಕೊಳ್ಳುವಂತೆ ಜನರಿಗೆ ಮನವಿ ಮಾಡಿದರು. ಇದು ಉತ್ತಮ ಆರೋಗ್ಯ ಮತ್ತು ಬಲಿಷ್ಠ ರಾಷ್ಟ ನಿರ್ಮಾಣಕ್ಕೆ ಸಹಕಾರಿಯಾಗಲಿದೆ ಎಂದು ಅವರು ತಿಳಿಸಿದರು. ಸಮಸ್ಯೆಯಿಂದ ಪರಿಹಾರದವರೆಗೆ ಎಲ್ಲೆಡೆ ಸುರಕ್ಷಿತ ಆಹಾರ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಆಹಾರ ಉತ್ಪಾದನೆ, ಸಂಸ್ಕರಣೆ, ಸಾಗಣೆ ಮತ್ತು ಬಳಕೆಯ ಪ್ರತಿಯೊಂದು ಹಂತದಲ್ಲೂ ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವ ಮೂಲಕ ಆರೋಗ್ಯಕರ ಸಮಾಜ ನಿರ್ಮಾಣ ಸಾಧ್ಯವೆಂಬ ಸಂದೇಶವನ್ನು ಈ ವರ್ಷದ ಆಚರಣೆ ಸಾರುತ್ತದೆ. ಸಿಬಿಎಸ್ಇ 12ನೇ ತರಗತಿ ಪರೀಕ್ಷೆಯ ಉತ್ತರ ಪತ್ರಿಕೆಗಳ ಅಂಕಗಳ ಪರಿಶೀಲನೆ ಹಾಗೂ ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಲು ಇಂದು ಕೊನೆಯ ದಿನವಾಗಿದೆ. ಈ ಕುರಿತು ಮಾಹಿತಿ ನೀಡಿರುವ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ, ಆನ್ಲೈನ್ ಪೋರ್ಟಲ್ ಇಂದು ಮಧ್ಯರಾತ್ರಿಯವರೆಗೆ ತೆರೆದಿರಲಿದ್ದು, ಆಸಕ್ತ ವಿದ್ಯಾರ್ಥಿಗಳು ನಿಗದಿತ ಗಡುವಿನೊಳಗೆ ಅರ್ಜಿ ಸಲ್ಲಿಸುವಂತೆ ಸೂಚಿಸಿದೆ. ಮುಂಬರುವ ದಶಕದಲ್ಲಿ ಜಾಗತಿಕ ತೈಲ ಬೇಡಿಕೆಯ ಒಟ್ಟು ಬೆಳವಣಿಗೆಯಲ್ಲಿ ಭಾರತವೇ ಅರ್ಧದಷ್ಟು ಪಾಲನ್ನು ಹೊಂದಿರಲಿದ್ದು, ಜಾಗತಿಕ ವಿದ್ಯುತ್ ಬಳಕೆಯ ಹೆಚ್ಚಳದಲ್ಲಿ ಶೇಕಡ 15ರಷ್ಟು ಕೊಡುಗೆ ನೀಡಲಿದೆ ಎಂದು ರಷ್ಯಾದ ರೊಸ್ನೆಫ್ಟ್ ತೈಲ ಸಂಸ್ಥೆಯ ಮುಖ್ಯಸ್ಥ ಇಗೋರ್ ಸೆಚಿನ್ ತಿಳಿಸಿದ್ದಾರೆ. ಸೇಂಟ್ ಪೀಟರ್ಸ್ಬರ್ಗ್ ಅಂತಾರಾಷ್ಟೀಯ ಆರ್ಥಿಕ ವೇದಿಕೆಯಲ್ಲಿ ಮಾತನಾಡಿದ ಅವರು, 2035ರ ವೇಳೆಗೆ ಭಾರತದ ತೈಲ ಬಳಕೆಯು ಶೇಕಡ 44ರಷ್ಟು ಹೆಚ್ಚಳ ಕಂಡು ದಿನಕ್ಕೆ ಸುಮಾರು 8 ದಶಲಕ್ಷ ಬ್ಯಾರಲ್ಗಳಿಗೆ ತಲುಪಲಿದೆ, ಹಾಗೂ ವಿದ್ಯುತ್ ಬೇಡಿಕೆಯು ಶೇಕಡ 80ರಷ್ಟು ಏರಿಕೆಯಾಗಿ 3,000 ಟೆರಾವ್ಯಾಟ್ ಪ್ರತಿ ಗಂಟೆಗೆ ತಲುಪಲಿದೆ ಎಂದು ಅಂದಾಜಿಸಿದರು. ಭಾರತವನ್ನು ಜಾಗತಿಕ ಇಂಧನ ಮಾರುಕಟ್ಟೆಯ ವಿಶಿಷ್ಟ ಹಾಗೂ ಪ್ರಮುಖ ಕಾರ್ಯತಂತ್ರದ ಪಾಲುದಾರ ರಾಷ್ಟ ಎಂದು ಅವರು ಬಣ್ಣಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರು ನವದೆಹಲಿಯಲ್ಲಿ ಇಂದು ಮುಂಜಾನೆ ನಡೆದ ಫಿಟ್ ಇಂಡಿಯಾ ಸಂಡೇಸ್ ಆನ್ ಸೈಕಲ್ ಅಭಿಯಾನ

0: ಅಭಿಯಾನದ 77ನೇ ಆವೃತ್ತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಸೈಕಲ್ ಚಾಲನೆಯು ನಮ್ಮ ಪರಿಸರವನ್ನು ಸ್ವಚ್ಛವಾಗಿಡಲು ನೆರವಾಗುವುದರ ಜೊತೆಗೆ ಇಂದಿನ ಪ್ರಮುಖ ಸಮಸ್ಯೆಯಾದ ಸಂಚಾರ ದಟ್ಟಣೆಗೆ ಅತ್ಯುತ್ತಮ ಪರಿಹಾರವನ್ನು ಒದಗಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು. ಉದ್ಯೋಗ ನಿಮಿತ್ತ ಯುಎಇನಲ್ಲಿ ಸಿಲುಕಿ ಕಳೆದ 3 ವರ್ಷಗಳಿಂದ ಕುಟುಂಬದೊಂದಿಗೆ ಸಂಪರ್ಕ ಕಳೆದುಕೊಂಡಿದ್ದ ಒಡಿಶಾದ ಹಸ್ತಾ ಮಹಾನಂದ ಎಂಬ ಮಹಿಳೆಯನ್ನು ದುಬೈನಲ್ಲಿರುವ ಭಾರತೀಯ ಕಾನ್ಸುಲೇಟ್ ಕಚೇರಿಯು ಯಶಸ್ವಿಯಾಗಿ ರಕ್ಷಿಸಿದೆ. ಹಸ್ತಾ ಅವರ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಾಗ ಆತಂಕಗೊಂಡ ಸಂಬಂಧಿಕರು ಒಡಿಶಾ ಹೈಕೋರ್ಟ್ ಮೊರೆ ಹೋಗಿದ್ದರು. ನ್ಯಾಯಾಲಯದ ಆದೇಶದ ಬೆನ್ನಲ್ಲೇ ಕಾರ್ಯಪ್ರವೃತ್ತರಾದ ದುಬೈನ ಭಾರತೀಯ ರಾಯಭಾರ ಕಚೇರಿ ಅಧಿಕಾರಿಗಳು ಮಹಿಳೆಯನ್ನು ಪತ್ತೆ ಹಚ್ಚಿದ್ದಾರೆ. ಭಾರತದ ಸಾರ್ವಜನಿಕ ಪ್ರಸಾರ ಸೇವೆ ಆಕಾಶವಾಣಿಯು ತನ್ನ 90 ವರ್ಷಗಳ ಐತಿಹಾಸಿಕ ಪಯಣವನ್ನು ಯಶಸ್ವಿಯಾಗಿ ಪೂರೈಸಿರುವುದಕ್ಕೆ ಆಂಧ್ರಪ್ರದೇಶದ ರಾಜ್ಯಪಾಲರಾದ ಜಸ್ಟಿಸ್ ಎಸ್ ಅಬ್ದುಲ್ ನಜೀರ್ ಅವರು ಶುಭ ಹಾರೈಕೆಗಳನ್ನು ಸಲ್ಲಿಸಿದ್ದಾರೆ. ಭಾರತೀಯ ಸಾರ್ವಜನಿಕ ಪ್ರಸಾರ ಇತಿಹಾಸದಲ್ಲಿ ಇದೊಂದು ಅತ್ಯಂತ ಮಹತ್ವದ ಮೈಲಿಗಲ್ಲು ಎಂದು ಬಣ್ಣಿಸಿರುವ ಅವರು, ಕಳೆದ 9 ದಶಕಗಳಿಂದ ಸಮಾಜಕ್ಕೆ ಆಕಾಶವಾಣಿ ನೀಡಿರುವ ಅಮೂಲ್ಯ ಕೊಡುಗೆಗಳನ್ನು ಶ್ಲಾಘಿಸಿದ್ದಾರೆ. ದೇಶದ ಕೋಟ್ಯಂತರ ಜನರಿಗೆ ನಿರಂತರವಾಗಿ ಮಾಹಿತಿ, ಶಿಕ್ಷಣ ಮತ್ತು ಮನರಂಜನೆಯನ್ನು ತಲುಪಿಸುವಲ್ಲಿ ಆಕಾಶವಾಣಿ ಪ್ರಮುಖ ಪಾತ್ರ ವಹಿಸಿದೆ. ನಾಗರಿಕರನ್ನು ಪರಸ್ಪರ ಜೋಡಿಸುವಲ್ಲಿ ಹಾಗೂ ಸಾರ್ವಜನಿಕ ಜಾಗೃತಿ ಮೂಡಿಸುವಲ್ಲಿ ಈ ಸಂಸ್ಥೆಯ ಸೇವೆ ಅನನ್ಯವಾಗಿದೆ ಎಂದು ರಾಜ್ಯಪಾಲರು ಹೇಳಿದ್ದಾರೆ. ಕರಾವಳಿ ಕರ್ನಾಟಕ, ಕೇರಳ ಮತ್ತು ಮಾಹೆಯ ಕೆಲವು ಪ್ರದೇಶಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದು ಆಂಧ್ರಪ್ರದೇಶ, ಬಿಹಾರ, ಜಾರ್ಖಂಡ್, ಮಧ್ಯಪ್ರದೇಶ, ಒಡಿಶಾ, ತೆಲಂಗಾಣ, ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂ ರಾಜ್ಯಗಳ ವಿವಿಧೆಡೆ ಸಿಡಿಲು ಹಾಗೂ ಗುಡುಗು ಸಹಿತ ಭಾರೀ ಮಳೆಯಾಗುವ ನಿರೀಕ್ಷೆಯಿದೆ. ಈ ಭಾಗಗಳಲ್ಲಿ ಮುನ್ನೆಚ್ಚರಿಕೆ ವಹಿಸುವಂತೆ ಸಾರ್ವಜನಿಕರಿಗೆ ಸೂಚಿಸಲಾಗಿದೆ. ನವಾ ಚಂಡೀಗಢದ ಮುಲ್ಲನಪುರ ಮಹಾರಾಜ ಯದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ 2ನೇ ದಿನದಾಟದಲ್ಲಿಂದು ತನ್ನ ಮೊದಲನೇ ಇನ್ನಿಂಗ್ಸ್ ಮುಂದುವರೆಸಿರುವ ಭಾರತ, ಇತ್ತೀಚಿನ ವರದಿಯಂತೆ 8 ವಿಕೆಟ್ನಷ್ಟಕ್ಕೆ 544 ರನ್ ಗಳಿಸಿ ಆಡುತ್ತಿತ್ತು. ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ಫ್ರೆಂಚ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಪಂದ್ಯಾವಳಿಯ ಪುರುಷರ ವಿಭಾಗದ ಫೈನಲ್ನಲ್ಲಿಂದು ಜರ್ಮನಿಯ ಅಲೆಕ್ಸಾಂಡರ್ ಜೆರೆವ್ ಮತ್ತು ಇಟಲಿಯ ಫ್ಲಾವಿಯೋ ಕೊಬೋಲ್ಲಿ ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿದ್ದಾರೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 6:30ಕ್ಕೆ ಆರಂಭವಾಗಲಿದೆ. 661 ಕೋಟಿ ರೂಪಾಯಿ ಸರ್ಕಾರಿ ನಿಧಿ ದುರುಪಯೋಗ ಮತ್ತು ವಂಚನೆ ಪ್ರಕರಣದ ತನಿಖೆಯ ಭಾಗವಾಗಿ ಕೇಂದ್ರ ತನಿಖಾ ದಳ ಸಿಬಿಐ ನಿನ್ನೆ ಚಂಡೀಗಢ, ಪಂಚಕುಲ ಮತ್ತು ದೆಹಲಿ ಎನ್ಸಿಆರ್ ಪ್ರದೇಶಗಳಲ್ಲಿರುವ 6 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದೆ. ಈ ಪ್ರಕರಣವು ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಮತ್ತು ಎಯು ಫೈನಾನ್ಸ್ಗೆ ಸಂಬಂಧಿಸಿದ ವಂಚನೆ ಪ್ರಕರಣವಾಗಿದ್ದು, ಹರಿಯಾಣ ಸರ್ಕಾರದ 8 ಇಲಾಖೆಗಳು ಹಾಗೂ ಚಂಡೀಗಢ ಮಹಾನಗರ ಪಾಲಿಕೆಯ 2 ಇಲಾಖೆಗಳು ಮತ್ತು ಕ್ರೆಸ್ಟ್ ಚಂಡೀಗಢ ಸಂಸ್ಥೆಯ ಸರ್ಕಾರಿ ನಿಧಿಗಳ ದುರುಪಯೋಗಕ್ಕೆ ಸಂಬಂಧಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಇಂಧನ ದರ ಏರಿಕೆ ನಡುವೆಯೂ ಭಾರತದಲ್ಲಿ ಸಬ್ಸಿಡಿ ದರದಲ್ಲೇ ಅಡುಗೆ ಅನಿಲ ಪೂರೈಕೆ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗ ಸಭೆ, ದ್ವಿಪಕ್ಷೀಯ ಬಾಂಧವ್ಯದಲ್ಲಿ ಪ್ರಗತಿ, ಸಚಿವ ಡಾ ಎಸ್ ಜೈಶಂಕರ್. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ, ಸುರಕ್ಷಿತ ಮತ್ತು ಆರೋಗ್ಯಕರ ಆಹಾರಕ್ಕೆ ಕೇಂದ್ರ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಜೆಪಿ ನಡ್ಡಾ. ಟೆಸ್ಟ್ ಕ್ರಿಕೆಟ್, ಅಫ್ಘಾನಿಸ್ತಾನ ವಿರುದ್ಧ ಮೊದಲ ಇನ್ನಿಂಗ್ಸ್ನಲ್ಲಿ ಬೃಹತ್ ಮೊತ್ತ ಕಲೆ ಹಾಕಿದ ಭಾರತ. ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಫೈನಲ್ನಲ್ಲಿಂದು ಅಲೆಕ್ಸಾಂಡರ್ ಜೆರೆವ್, ಫ್ಲಾವಿಯೋ ಕೊಬೋಲ್ಲಿ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಜನಪದ ಸಂಗೀತ ಕಾರ್ಯಕ್ರಮ.
2: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
3: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಅಲಕನೂರಿನ ಸಿದ್ದಪ್ಪ ಪೂಜೇರಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಕೈಪೆಟ್ಟು.

0: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಲಕನೂರಿನ ಶಂಕರ್ ಸಿದ್ದಪ್ಪ ಪೂಜೇರಿ ಮತ್ತು ತಂಡದವರಿಂದ ಡೊಳ್ಳಿನ ಕೈಪೆಟ್ಟು ಕೇಳಿದಿರಿ. ಇಲ್ಲಿಗೆ ಜನಪದ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ನಡೆ ನುಡಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ.
1: ನಡೆನುಡಿ ಕಾರ್ಯಕ್ರಮವನ್ನು ಕೇಳ್ತಿರುವಂತ ಎಲ್ಲ ಬಾನುಲಿ ಶ್ರೋತೃಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಈ ಕಾರ್ಯಕ್ರಮವನ್ನು ಕೇಳ್ತಿರುವಂತ ನಿಮಗೆ ನನ್ನ ಧನ್ಯವಾದಗಳು. ನಮ್ಮೊಟ್ಟಿಗೆ ನೀವು ಮಾತನಾಡಬಹುದು, ಕರೆಗಳನ್ನು ಮಾಡಿ ಸಂದೇಶಗಳನ್ನು ಕಳುಹಿಸಿ, ವಾಟ್ಸ್ಆ್ಯಪ್ ಸಂದೇಶಗಳನ್ನು ಸಹ ನೀವು ಕಳುಹಿಸಬಹುದು. ನೀವು ನಮ್ಮೊಂದಿಗೆ ಮಾತನಾಡಬೇಕಾ ಅಥವಾ ವಾಟ್ಸ್ಆ್ಯಪ್ ಸಂದೇಶವನ್ನು ಕಳಿಸಬೇಕಾ? ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆಯನ್ನು ದಯಮಾಡಿ ಬರೆದಿಟ್ಟುಕೊಳ್ಳಿ. 9483986142. ಮತ್ತೊಮ್ಮೆ 9483986142. ಕಾರ್ಯಕ್ರಮವನ್ನು ಪ್ರಾರಂಭಿಸೋಣವೇ.

ನಮಸ್ಕಾರ. ಜೂನ್ ತಿಂಗಳು ಬಂದೇ ಬಿಡ್ತು. ಮನೆಯಲ್ಲಿದ್ದಂತಹ ಮಕ್ಕಳು 2 ತಿಂಗಳಾದ ನಂತರ ಶಾಲೆಗಳಿಗೆ ಹೋಗ್ತಲಿದ್ದಾರೆ. ಸೊ ಶಾಲೆಗೆ ಹೋಗುವಾಗ ನಮ್ಮೆಲ್ಲರಿಗೂ ಶಿಕ್ಷಣ ಬೇಕು. ಆದರೆ ಅನೇಕ ಬಾರಿ ನಮ್ಮ ಮಕ್ಕಳನ್ನ ಕಾರಣಾಂತರಗಳಿಂದ 7ನೇ ಕ್ಲಾಸ್ಗೋ 4ನೇ ಕ್ಲಾಸ್ಗೋ 3ನೇ ಕ್ಲಾಸ್ಗೋ ಇಲ್ಲ 10ನೇ ಕ್ಲಾಸ್ಗೋ ಆ ಶಿಕ್ಷಣದಿಂದ ನಾವು ಬಿಡಿಸ್ಬಿಡ್ತೇವೆ. ಕಾರಣ ಏನಾದರೂ ಆಗಿರಬಹುದು, ಆದರೆ ಈ ಶಿಕ್ಷಣ ಅನ್ನುವಂಥದ್ದು ಯಾಕೆ ಅಷ್ಟೊಂದು ಮುಖ್ಯ ಅನ್ನುವಂಥದ್ದನ್ನ ನಾನು ನಿಮ್ಮೊಟ್ಟಿಗೆ ಮಾತಾಡಲಿಕ್ಕಿದ್ದೇನೆ. ಈ ಶಿಕ್ಷಣ ಅನ್ನುವಂಥದ್ದು ಮಾನವ ಜೀವನದ ಅತ್ಯಂತ ಮೂಲಭೂತ ಮತ್ತು ಅವಿಭಾಜ್ಯ ಭಾಗವಾಗಿದೆ. ಮಾನವನನ್ನ ಇತರ ಜೀವಿಗಳಿಂದ ವಿಭಿನ್ನವಾಗಿಸುವಂತಹ ಪ್ರಮುಖ ಅಂಶಗಳಲ್ಲಿ ಈ ಶಿಕ್ಷಣ ಅನ್ನುವಂಥದ್ದು ಪ್ರಾಮುಖ್ಯವಾದಂಥದ್ದು. ಕೇವಲ ಓದುವುದು, ಬರೆಯುವುದು ಅಥವಾ ಪರೀಕ್ಷೆಗಳಲ್ಲಿ ಅಂಕಗಳನ್ನು ಪಡೆಯುವುದು ಮಾತ್ರ ಶಿಕ್ಷಣ ಅಲ್ಲ. ಶಿಕ್ಷಣವು ವ್ಯಕ್ತಿಯ ಚಿಂತನೆ ಆಗಿರ್ತದೆ, ನಡತೆ ಆಗಿರ್ತದೆ, ಯಾವ ರೀತಿಯಲ್ಲಿ ನಿರ್ಧಾರ ಮಾಡುತ್ತಾಳೆ ಅನ್ನುವಂಥ ಶಕ್ತಿಯಾಗಿರ್ತದೆ ಮತ್ತು ಜೀವನದ ದಿಕ್ಕನ್ನ ರೂಪಿಸುವ ಒಂದು ನಿರಂತರ ಪ್ರಕ್ರಿಯೆ ಈ ಶಿಕ್ಷಣ ಆಗಿರ್ತದೆ ಕಣ್ರಿ. ಅದಕ್ಕೆ ಓದ್ರೋ ಚೆನ್ನಾಗೋದ್ರೋ, ಓದೋ ಟೈಮಲ್ಲಿ ಚೆನ್ನಾಗೋದಿ, ಆಮೇಲೆ ನಿಮ್ಮ ಲೈಫು ನಿಮ್ದೇ ಚೆನ್ನಾಗಿರತ್ತೆ ಅಂತ ಅಪ್ಪ ಅಮ್ಮ ಯಾವಾಗಲೂ ಹೇಳ್ತಾ ಇರೋದು. ಅದು ವ್ಯಕ್ತಿಯನ್ನ ಒಳಗಿನಿಂದ ಬೆಳೆಸುತ್ತದೆ ಮತ್ತು ಸಮಾಜದಲ್ಲಿ ಜವಾಬ್ದಾರಿಯುತ ನಾಗರಿಕಳನ್ನಾಗಿ ರೂಪಿಸುತ್ತದೆ. ಆದ್ದರಿಂದ ಈ ಶಿಕ್ಷಣ ಯಾಕೆ ಮುಖ್ಯ ಎಂಬ ಪ್ರಶ್ನೆಗೆ ಉತ್ತರವು ಬಹಳ ವಿಶಾಲವಾಗಿದೆ. ವಿಶೇಷವಾಗಿ ಜ್ಞಾನ, ವಿವೇಕ ಮತ್ತು ಜೀವನ ಮೌಲ್ಯಗಳ ದೃಷ್ಟಿಯಿಂದ ಶಿಕ್ಷಣದ ಮಹತ್ವವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಮೊದಲಿಗೆ, ಶಿಕ್ಷಣವು ಜ್ಞಾನವನ್ನು ನೀಡುತ್ತದೆ. ಜ್ಞಾನವೆಂದರೆ ಕೇವಲ ಮಾಹಿತಿಯ ಸಂಗ್ರಹವಲ್ಲ. ಇವಾಗ ನೋಡಿ, ಎಲ್ಲರ ಕೈಯಲ್ಲೂ ಫೋನ್ ಇದೆ. ಆ ಫೋನ್ನಲ್ಲಿ ಇನ್ಸ್ಟಾಗ್ರಾಮು, ಆ ಫೋನ್ನಲ್ಲಿ ಫೇಸ್ಬುಕ್ಕು, ಆ ಫೋನ್ನಲ್ಲಿ ಬೇರೆ ಬೇರೆ ಆ್ಯಪ್ಗಳು, ಅದರಲ್ಲಿ ಅಷ್ಟೊಂದು ರೀಲ್ಸ್ಗಳು, ಅದರಲ್ಲೇ ನಾವು ಬಹಳ ನಿರತರಾಗಿ ಹೋಗಿರ್ತೇವೆ. ಇದರಲ್ಲಿ ಯಾವ ಮಾಹಿತಿ ಸರಿ, ಯಾವ ಮಾಹಿತಿ ತಪ್ಪು, ಯಾವ ಮಾಹಿತಿಯನ್ನು ಬಳಸಬಹುದು, ಯಾವ ಮಾಹಿತಿ ಸರಿ ಅಲ್ಲ, ಇದೆಲ್ಲವನ್ನ ಆಲೋಚನೆ ಮಾಡಬೇಕಾಗಿದೆ. ಇಲ್ಲಿ ಜ್ಞಾನ ಎಂಬುದಾಗಿ ಹೇಳುವಾಗ ನಾವು ಲೋಕವನ್ನು ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಇದಾಗಿರ್ತದೆ. ಶಿಕ್ಷಣದ ಮೂಲಕ ನಾವು ಪ್ರಕೃತಿ, ಸಮಾಜ, ವಿಜ್ಞಾನ, ಇತಿಹಾಸ ಮತ್ತು ಮಾನವ ಜೀವನದ ವಿವಿಧ ಅಂಶಗಳನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಒಂದು ಮಗು ಅಕ್ಷರಗಳನ್ನು ಕಲಿಯುವುದರಿಂದ ಆರಂಭಿಸಿ ಕ್ರಮೇಣವಾಗಿ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವ ಹಂತಕ್ಕೆ ಬೆಳೆಯುತ್ತದೆ. ಜ್ಞಾನವು ವ್ಯಕ್ತಿಗೆ ಆತ್ಮವಿಶ್ವಾಸವನ್ನು ನೀಡುತ್ತದೆ. ಉದಾಹರಣೆಗೆ, ಓದಿದ ವ್ಯಕ್ತಿ ತನ್ನ ಹಕ್ಕುಗಳನ್ನು ತಿಳಿದುಕೊಳ್ಳುತ್ತಾನೆ. ತನ್ನ ಕರ್ತವ್ಯಗಳ ಅರಿವು ಮನುಷ್ಯನಿಗೆ ಇರುತ್ತದೆ ಮತ್ತು ಜೀವನದ ಸಮಸ್ಯೆಗಳನ್ನು ತಾರ್ಕಿಕವಾಗಿ ಪರಿಹರಿಸಲು ಸಾಧ್ಯವಾಗುತ್ತದೆ. ಜ್ಞಾನವಿಲ್ಲದ ವ್ಯಕ್ತಿ ಅನೇಕ ಬಾರಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ಇಲ್ಲಿ ನೋಡಿ, ನಾನು ಹೇಳ್ದನಲ್ಲ, ಕೇವಲ ಬರೆಯುವುದು, ಓದುವುದು, ಅಂಕಗಳನ್ನು ತೆಗೆದುಕೊಳ್ಳುವುದು ಇದು ಮಾತ್ರವೇ ಜ್ಞಾನ ಅಲ್ಲ. ಜ್ಞಾನ ಇದೆಲ್ಲದಕ್ಕಿಂತವೂ ಸಹ ಬಹಳ ದೊಡ್ಡದಾಗಿರ್ತದೆ. ಓದಿದಂಥವರು, ಓದದೇ ಇಲ್ಲದಿರುವಂಥವರು, ಇವರಿಗಿರುವಂತಹ ವ್ಯತ್ಯಾಸವನ್ನು ಸಹ ನಾವು ಬಹಳ ತೀಕ್ಷ್ಣವಾಗಿ ಆಲೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ಈ ದಿನಗಳಲ್ಲಿ ಓದಿದಂಥ ಜನರು ಸಹ ಅನೇಕ ತಪ್ಪುಗಳನ್ನ ಮಾಡುತ್ತಿದ್ದಾರೆ, ಓದದೆ ಇರುವಂತವರು ಅನೇಕ ಒಳಿತು ಕಾರ್ಯಗಳನ್ನ ಮಾಡುತ್ತಿದ್ದಾರೆ. ಸೊ ಅಲ್ಲಿಗೆ ಇಲ್ಲಿ ನಾನು ಓದು ಓದಿಲ್ಲ ಎಂಬುದಾಗಿ ಹೇಳ್ತಾ ಇಲ್ಲ, ಬದಲಾಗಿ ಶಿಕ್ಷಣ ಅನ್ನುವಂತಹ ಪದವನ್ನ ಬಳಸ್ತಾ ಇದ್ದೇನೆ. ಅಲ್ಲಿಗೆ ಜ್ಞಾನವಿಲ್ಲದ ವ್ಯಕ್ತಿ ಅಥವಾ ಈ ಶಿಕ್ಷಣವನ್ನ ಪಡೆಯದಿರುವಂತಹ ವ್ಯಕ್ತಿ ಅನೇಕ ಬಾರಿ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತದೆ. ಆದರೆ ಶಿಕ್ಷಣ ಪಡೆದ ವ್ಯಕ್ತಿ ತಕ್ಕ ಮಟ್ಟಿನ ಮಾಹಿತಿ ಆಧರಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಶಕ್ತರಾಗುತ್ತಾರೆ. ಆದ್ದರಿಂದ ಜ್ಞಾನವು ಶಿಕ್ಷಣದ ಮೊದಲ ಮತ್ತು ಮೂಲ ಹಂತವಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವುದು. ಅಲ್ಲಿಗೆ ಜ್ಞಾನ ಮಾತ್ರ ಸಾಕ? ಈ ಜ್ಞಾನವನ್ನ ಸರಿಯಾಗಿ ಬಳಸುವಂತ ಶಕ್ತಿ ಬೇಡ್ವಾ? ಅದನ್ನ ನಾವು ವಿವೇಕ ಎಂದು ಕರೆಯುತ್ತೇವೆ. ಇವಾಗ ವಿವೇಕ ಅಂದ್ರೆ ಅದೆಲ್ಲೋ ನಿಮ್ಮ ಮನೆ ಪಕ್ಕದಲ್ಲಿರುವಂತ ಹುಡುಗ ಅಲ್ಲ. ಈ ವಿವೇಕ ಎಂಬುದಾಗಿ ಹೇಳುವಾಗ ತಿಳಿದಿರುವ ವಿಷಯವನ್ನ ಸರಿಯಾದ ಸಮಯದಲ್ಲಿ, ಸರಿಯಾದ ರೀತಿಯಲ್ಲಿ ಮತ್ತು ಸರಿಯಾದ ಉದ್ದೇಶಕ್ಕಾಗಿ ಬಳಸುವಂತ ಸಾಮರ್ಥ್ಯ. ನೋಡಿ, ಸರಿಯಾದ ಸಮಯ, ಸರಿಯಾದ ರೀತಿ, ಸರಿಯಾದ ಉದ್ದೇಶ.

ಉದ್ದೇಶ ಇದೆಲ್ಲವೂ ಸಹ ಬಹಳ ಪ್ರಾಮುಖ್ಯವಾಗ್ತದೆ. ಶಿಕ್ಷಣವು ವ್ಯಕ್ತಿಗೆ ಈ ವಿವೇಕವನ್ನ ಬೆಳೆಸುವುದಕ್ಕೆ ಸಹಾಯ ಮಾಡ್ತದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಬಹಳ ವಿದ್ಯಾವಂತನಾಗಿರಬಹುದು, ಆದರೆ ಅವನಿಗೆ ವಿವೇಕ ಇಲ್ಲದಿದ್ದರೆ ಅವನು ತನ್ನ ಜ್ಞಾನವನ್ನ ತಪ್ಪಾಗಿ ಬಳಸಬಹುದು ಅಥವಾ ಹಾನಿಕಾರಕ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದಕ್ಕೆ ಅದು ಸಹಾಯ ಮಾಡ್ತದೆ. ಇದನ್ನೇ ನಾನು ಈಗಾಗಲೇ ಹೇಳಿದ್ದು. ಏನ್ ಗೊತ್ತಾ, ನಮ್ಮಲ್ಲಿ ಕೇವಲ ಶಿಕ್ಷಣ ಇದ್ದು ಅದನ್ನು ಯಾವ ರೀತಿಯಲ್ಲಿ ಬಳಸಬೇಕು ಅಥವಾ ಕೇವಲ ವಿದ್ಯಾವಂತರಾಗುವಂತ ಕಾರಣದಿಂದ ನಾವು ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಬಳಸ್ತೇವಾ? ಇದು ಪ್ರಶ್ನೆ. ಆದರೆ ವಿವೇಕವಿರುವಂತ ವ್ಯಕ್ತಿ ಏನ್ ಗೊತ್ತಾ, ತನ್ನ ಮಾತು, ಕ್ರಿಯೆ ಮತ್ತು ನಿರ್ಧಾರಗಳಲ್ಲಿ ತಾಳ್ಮೆ, ಯೋಚನೆ, ಸಮತೋಲನ ಇದೆಲ್ಲವನ್ನ ತೋರಿಸುವಂತ ಒಬ್ಬ ವ್ಯಕ್ತಿ ಆಗಿರ್ತಾನೆ. ವಿವೇಕವು ವ್ಯಕ್ತಿಗೆ ಯಾವಾಗ ಮಾತನಾಡಬೇಕು, ಯಾವಾಗ ಮೌನವಾಗಿರಬೇಕು, ಯಾವಾಗ ಮುಂದುವರಿಯಬೇಕು, ಯಾವಾಗ ನಿಲ್ಲಬೇಕು ಇದೆಲ್ಲವನ್ನ ಕಲಿಸ್ಕೊಡ್ತದೆ. ಆದ್ದರಿಂದ ಈ ವಿವೇಕವು ಶಿಕ್ಷಣದ ಅತ್ಯಂತ ಮುಖ್ಯ ಫಲವಾಗಿದೆ. ಶಿಕ್ಷಣವು ವ್ಯಕ್ತಿಯ ಚಿಂತನೆಗೆ ಆಳವನ್ನು ನೀಡುತ್ತದೆ. ಅದು ವ್ಯಕ್ತಿಯನ್ನ ತಕ್ಷಣದ ಪ್ರತಿಕ್ರಿಯೆಯಿಂದ ದೂರವಿಟ್ಟು ಯೋಚನೆ ಆಧಾರಿತ ನಿರ್ಧಾರಗಳ ಕಡೆಗೆ ಕರೆದೊಯ್ಯುತ್ತದೆ. ನಾವು ಈಗ ವೇಗದ ಜಗತ್ತಿನಲ್ಲಿ ಬದುಕ್ತಲಿದ್ದೇವೆ. ನಮಗೆಲ್ಲ ಸಮಸ್ಯೆಗಳು ಬಂದ್ರೆ ಬೇಗನೆ ಅದಕ್ಕೆ ನಮಗೆ ತಕ್ಷಣ ಪರಿಹಾರ ಸಿಕ್ಬಿಡ್ಬೇಕು, ತಕ್ಷಣ ಉತ್ತರ ಸಿಕ್ಬಿಡ್ಬೇಕು. ಆದರೆ ಈ ಶಿಕ್ಷಣ ಪಡೆದಂತ ವ್ಯಕ್ತಿ ಪರಿಸ್ಥಿತಿಯನ್ನ ವಿಶ್ಲೇಷಿಸಿ ಕಾರಣ ಮತ್ತು ಪರಿಣಾಮಗಳನ್ನ ಅರ್ಥ ಮಾಡಿಕೊಂಡು ನಿರ್ಧಾರ ತೆಗೆದುಕೊಳ್ತಾನೆ. ಇದರಿಂದ ವೈಯಕ್ತಿಕ ಜೀವನದಲ್ಲಿಯೂ ಮತ್ತು ಸಾಮಾಜಿಕ ಜೀವನದಲ್ಲಿಯೂ ಸ್ಥಿರತೆ ಬರುತ್ತದೆ. ವಿವೇಕವು ಸಂಬಂಧಗಳನ್ನು ಉಳಿಸಲು ಸಹಾಯ ಮಾಡುತ್ತದೆ, ಕುಟುಂಬಗಳಲ್ಲಿ ಶಾಂತಿಯನ್ನ ಕಾಪಾಡುತ್ತದೆ ಮತ್ತು ಸಮಾಜದಲ್ಲಿ ಸಹಕಾರವನ್ನ ಹೆಚ್ಚಿಸ್ತದೆ. ಏನ್ ಗೊತ್ತಾ, ನನಗೂ ಸಹಾಯ ಮಾಡುತ್ತೆ, ನನ್ನ ಕುಟುಂಬಕ್ಕೂ ಸಹಾಯ ಮಾಡ್ತದೆ, ಹಾಗೂ ನಾನು ಬದುಕ್ತಿರುವಂತ ಸಮಾಜಕ್ಕೂ ಇದು ಸಹಾಯ ಮಾಡ್ತದೆ. ಮತ್ತೊಂದು ಪ್ರಮುಖ ಅಂಶ ಏನ್ ಗೊತ್ತಾ, ಜೀವನದ ಮೌಲ್ಯಗಳು. ಶಿಕ್ಷಣವು ಕೇವಲ ಬುದ್ಧಿಶಕ್ತಿಯನ್ನ ಅಭಿವೃದ್ಧಿಪಡಿಸುವುದಿಲ್ಲ, ಅದು ವ್ಯಕ್ತಿತ್ವವನ್ನ ರೂಪಿಸ್ತದೆ ಕಣ್ರಿ. ಅಂದ್ರೆ ವ್ಯಕ್ತಿಯ ನೈತಿಕತೆ, ನಡತೆ, ಮಾನವೀಯತೆ, ಸತ್ಯತೆ, ಶಿಸ್ತು, ಗೌರವ, ಸಹಾನುಭೂತಿ, ಹೊಣೆಗಾರಿಕೆ, ಕೃತಜ್ಞತೆ ಮತ್ತು ಸಹಾಯ ಮನೋಭಾವ, ಇವು ಜೀವನ ಮೌಲ್ಯಗಳ ಪ್ರಮುಖ ಅಂಶಗಳು. ಇದೆಲ್ಲವನ್ನ ಶಿಕ್ಷಣ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಕೊಡುವಂತದಾಗಿರ್ತದೆ. ಶಿಕ್ಷಣವು ಈ ಮೌಲ್ಯಗಳನ್ನ ಬೆಳೆಸಬೇಕು. ಯಾಕೆ ಗೊತ್ತಾ, ಮೌಲ್ಯಗಳಿಲ್ಲದ ಶಿಕ್ಷಣ ಅಪೂರ್ಣ. ಹೇಳ್ತಾರಲ್ಲ ಸಾಮಾನ್ಯವಾಗಿ, ಏ ಪುಸ್ತಕದ ಬದನೆಕಾಯಿ ಏನು ಉಪಯೋಗ ಇಲ್ಲ, ಆ ಪುಸ್ತಕದ ಬದನೆಕಾಯಿ ಜೊತೆ ನಾವು ಮೌಲ್ಯಗಳನ್ನ ಕಲಿತರೆ ಅದು ನಮ್ಮನ್ನ ಒಬ್ಬ ಸಂಪೂರ್ಣ ವ್ಯಕ್ತಿಯನ್ನಾಗಿ ಮಾಡುವಂತದಾಗಿರ್ತದೆ. ಅಲ್ಲಿಗೆ ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡ ಪದವೀಧರನಾಗಿದ್ದರೂ ಆ ವ್ಯಕ್ತಿಯಲ್ಲಿ ಮಾನವೀಯತೆ ಇಲ್ಲದೆ ಹೋದರೆ ಅವನ ಶಿಕ್ಷಣಕ್ಕೆ ನಿಜವಾದ ಅರ್ಥ ಇರೋದಿಲ್ಲ ಕಣ್ರಿ. ಮೌಲ್ಯಗಳು ವ್ಯಕ್ತಿಯನ್ನ ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಯಾಗಿ ರೂಪಿಸ್ತದೆ. ಜೀವನ ಮೌಲ್ಯಗಳು ವ್ಯಕ್ತಿಯ ನಡತೆಯನ್ನ ನಿಯಂತ್ರಿಸ್ತದೆ. ಉದಾಹರಣೆಗೆ, ಸತ್ಯತೆ ಇರುವಂತಹ ವ್ಯಕ್ತಿ ಸುಳ್ಳು ಹೇಳುವುದನ್ನ ತಪ್ಪಿಸುತ್ತಾನೆ, ಶಿಸ್ತು ಇರುವ ವ್ಯಕ್ತಿ ಸಮಯವನ್ನ ಗೌರವಿಸುತ್ತಾನೆ, ಸಹಾನುಭೂತಿ ಇರುವಂತಹ ವ್ಯಕ್ತಿ ಇತರರ ನೋವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಈ ರೀತಿಯ ಮೌಲ್ಯಗಳು ಸಮಾಜದಲ್ಲಿ ನಂಬಿಕೆ ಮತ್ತು ಶಾಂತಿಯನ್ನ ನಿರ್ಮಿಸುತ್ತದೆ. ಶಿಕ್ಷಣವು ಈ ಮೌಲ್ಯಗಳನ್ನು ಕಲಿಸುವ ಮೂಲಕ ವ್ಯಕ್ತಿಯನ್ನ ಒಬ್ಬ ಉತ್ತಮ ನಾಗರಿಕನನ್ನಾಗಿ ರೂಪಿಸುವಲ್ಲಿ ಸಹಾಯ ಮಾಡುತ್ತದೆ. ಶಿಕ್ಷಣವು ವ್ಯಕ್ತಿಯ ಆತ್ಮವಿಶ್ವಾಸವನ್ನು ಸಹ ಹೆಚ್ಚಿಸುತ್ತದೆ ಕಣ್ರಿ. ಶಿಕ್ಷಣ ಪಡೆದ ವ್ಯಕ್ತಿ ತನ್ನ ಸಾಮರ್ಥ್ಯವನ್ನ ಅರ್ಥಕೊಳ್ಳುತ್ತಾನೆ. ಆ ವ್ಯಕ್ತಿ ಹೊಸ ಸವಾಲುಗಳನ್ನು ಎದುರಿಸಲು ಎದುರೋದಿಲ್ಲ, ಸಮಸ್ಯೆಗಳನ್ನು ಅವಕಾಶಗಳನ್ನಾಗಿ ಕಾಣುತ್ತಾರೆ. ಈ ಆತ್ಮವಿಶ್ವಾಸ ವ್ಯಕ್ತಿಗೆ ಜೀವನದಲ್ಲಿ ಮುಂದೆ ಸಾಗಲು ಶಕ್ತಿ ನೀಡುತ್ತದೆ. ವಿಶೇಷವಾಗಿ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಶಿಕ್ಷಣವು ವ್ಯಕ್ತಿಗೆ ತನ್ನ ಸ್ಥಾನವನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ. ಇದಲ್ಲದೆ ಶಿಕ್ಷಣವು ವ್ಯಕ್ತಿಯ ಜೀವನದ ದಿಕ್ಕನ್ನು ನಿರ್ಧರಿಸುತ್ತದೆ. ಶಿಕ್ಷಣವಿಲ್ಲದ ಜೀವನವನ್ನ ನೀವು ನೋಡಬಹುದು, ಬಹಳ ಅನಿಶ್ಚಿತವಾಗಿರಬಹುದು, ಆದರೆ ಶಿಕ್ಷಣವು ಸ್ಪಷ್ಟವಾದಂತ ಗುರಿಯನ್ನ ನೀಡುತ್ತದೆ. ಅದು ವ್ಯಕ್ತಿಗೆ ಕನಸು ಕಾಣಲು, ಆ ಕನಸುಗಳನ್ನ ಸಾಧಿಸಲು ಮಾರ್ಗವನ್ನ ತೋರಿಸಿಕೊಡುತ್ತದೆ. ಶಿಕ್ಷಣವು ವ್ಯಕ್ತಿಯನ್ನ ಕೇವಲ ಬದುಕುವವನಾಗಿಸದೆ ಅರ್ಥಪೂರ್ಣವಾಗಿ ಬದುಕುವವನಾಗಿ ಮಾಡುತ್ತದೆ. ಕೊನೆಯದಾಗಿ, ಶಿಕ್ಷಣವು ಮಾನವೀಯತೆಯನ್ನ ಬೆಳೆಸುತ್ತದೆ. ಅದು ವ್ಯಕ್ತಿಗೆ ಇತರರನ್ನ ಅರ್ಥ ಮಾಡಿಕೊಳ್ಳುವಂತ ಶಕ್ತಿಯನ್ನ ನೀಡಿ
ಶಿಕ್ಷಣ

ಪಡೆದ ವ್ಯಕ್ತಿ ಕೇವಲ ತನ್ನ ಬಗ್ಗೆ ಮಾತ್ರ ಯೋಚಿಸುವುದಿಲ್ಲ, ಅವನು ಸಮಾಜದ ಬಗ್ಗೆ, ಕುಟುಂಬದ ಬಗ್ಗೆ ಮತ್ತು ಮಾನವತೆಯ ಬಗ್ಗೆ ಯೋಚಿಸುತ್ತಾನೆ. ಇದು ಶಿಕ್ಷಣದ ಅತ್ಯಂತ ಸುಂದರ ಫಲವಾಗಿದೆ. ಹೀಗಾಗಿ ಶಿಕ್ಷಣ ಯಾಕೆ ಮುಖ್ಯ ಎಂಬ ಪ್ರಶ್ನೆಗೆ ಸ್ಪಷ್ಟ ಉತ್ತರವೇನೆಂದರೆ, ಶಿಕ್ಷಣವು ಜ್ಞಾನವನ್ನು ನೀಡುತ್ತದೆ, ವಿವೇಕವನ್ನು ಬೆಳೆಸ್ತದೆ, ಜೀವನದ ಮೌಲ್ಯಗಳನ್ನು ರೂಪಿಸಿಕೊಡುತ್ತದೆ. ಈ ಮೂರು ಅಂಶಗಳು ಒಟ್ಟಾಗಿ ವ್ಯಕ್ತಿಯನ್ನು ಪೂರ್ಣ ಮಾನವನ್ನಾಗಿ ಮಾಡುತ್ತದೆ. ಶಿಕ್ಷಣವಿಲ್ಲದ ಜೀವನವು ದಾರಿಯಿಲ್ಲದ ಪ್ರಯಾಣದಂತೆ, ಆದರೆ ಶಿಕ್ಷಣದೊಂದಿಗೆ ಜೀವನವು ಬೆಳಕಿನಿಂದ ತುಂಬಿದ ದಾರಿಯಂತೆ ಸಾಗುತ್ತದೆ. ನಮಸ್ಕಾರ. ಪ್ರಿಯರೇ, ಈ ಸಂಚಿಕೆಯ ಕುರಿತು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ನಮಗೆ SMS ಸಂದೇಶದ ಮೂಲಕ ಅಥವಾ ವಾಟ್ಸ್ಆಪ್ ಮೂಲಕ ಅಥವಾ ಕರೆಗಳನ್ನು ಮಾಡುವುದರ ಮೂಲಕ ತಿಳಿಸಬಹುದು. ನೀವು ನಮಗೆ ಕರೆಗಳನ್ನು ಮಾಡಬೇಕಾಗಿರುವಂತಹ ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆ 9483939

ಪ್ರಿಯರೇ, ಈ ಸಂಚಿಕೆಯ ಕುರಿತು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ನಮಗೆ SMS ಸಂದೇಶದ ಮೂಲಕ ಅಥವಾ ವಾಟ್ಸ್ಆಪ್ ಮೂಲಕ ಅಥವಾ ಕರೆಗಳನ್ನು ಮಾಡುವುದರ ಮೂಲಕ ತಿಳಿಸಬಹುದು. ನೀವು ನಮಗೆ ಕರೆಗಳನ್ನು ಮಾಡಬೇಕಾಗಿರುವಂತಹ ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆ 9483986142. ಮತ್ತೊಮ್ಮೆ 9483986142. ಮುಂದಿನ ವಾರ ಮತ್ತೊಂದು ವಿಷಯದೊಟ್ಟಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.

0: ಇದುವರೆಗೂ ನಡೆನುಡಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ.
1: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
2: ಎನ್ನ ತನುವ ನಿರ್ಮಲ ಮಾಡಿದ ನೈಯ ಬಸವ.
3: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15.

0: ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.
1: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
0: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
2: ನಾನು ಡಾಕ್ಟರ್ ರಿಕಿತಾ ಆರ್ಮುದೋಳ್, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬರುವ ಮಂಗಳವಾರ ದಿನಾಂಕ 9 ಜೂನ್ 2026 ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಯಸ್ಕರಲ್ಲಿ ಡೆಂಗ್ಯೂ ಎಂಬುದರ ಬಗ್ಗೆ ಕುರಿತು ಮಾತಾಡೋಣ. ಡೆಂಗ್ಯೂ ಜ್ವರದಲ್ಲಿ ಬರುವ ಲಕ್ಷಣಗಳು, ಅದರ ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ.
1: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
0: ಕೇಳುಗರೆ, ಜೂನ್ 21 ವಿಶ್ವ ಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನ ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಆತ್ಮೀಯ ಕೇಳುಗರೆ, ಜೂನ್ 21 ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ

ಕನ್ನಡ ಚಿತ್ರಗೀತೆಗಳ ಆರಂಭದಲ್ಲಿ ಕೇಳೋಣ ಕೃಷ್ಣ ರುಕ್ಮಿಣಿ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ.

ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ ಸರಿಯಾಗಿ 1:59:36. ಸರಿಯಾಗಿ 2 ಗಂಟೆಗೆ ಇಂಗ್ಲಿಷ್ನಲ್ಲಿ, 2:15 ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ. ನಂತರ 2:30 ಪ್ರದೇಶ ಸಮಾಚಾರ ಪ್ರಸಾರವಾಗುವುದು ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಸ್ವಕ್ಷೇತ್ರ ಕನಕಪುರದಲ್ಲಿ ಜನತೆಗೆ ಕೃತಜ್ಞತಾ ಸಮರ್ಪಣೆ. ಧಾರವಾಡದಲ್ಲಿ ಇಂದು ಸಂಜೆ ನೂತನ ಸುಸಜ್ಜಿತ ಆಧಾರ್ ಸೇವಾ ಕೇಂದ್ರ ಆರಂಭ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟನೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿದೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪ. ಅಡುಗೆ ಅನಿಲ ದರ ಏರಿಕೆಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಆಕ್ಷೇಪ. ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಡಿಕೆ ಶಿವಕುಮಾರ್ ಅವರು ಇಂದು ಮೊದಲ ಬಾರಿಗೆ ತಮ್ಮ ಸ್ವಕ್ಷೇತ್ರವಾದ ಕನಕಪುರಕ್ಕೆ ಆಗಮಿಸಿದ್ದು, ಹಾರೋಹಳ್ಳಿಯಲ್ಲಿ ರೋಡ್ ಶೋ ನಡೆಸುವ ಮೂಲಕ ತಮ್ಮನ್ನು ಬೆಂಬಲಿಸಿದ ಜನತೆಗೆ ಕೃತಜ್ಞತೆ ಸಲ್ಲಿಸಿದರು. ಬೆಂಗಳೂರಿನಿಂದ ರಸ್ತೆ ಮಾರ್ಗವಾಗಿ ಹಾರೋಹಳ್ಳಿಗೆ ಆಗಮಿಸಿದ ಮುಖ್ಯಮಂತ್ರಿಯವರಿಗೆ ಹೂವಿನ ಮಳೆ ಸುರಿಸುವ ಮೂಲಕ ಜನರು ಅದ್ದೂರಿಯಾಗಿ ಸ್ವಾಗತ ಕೋರಿದರು. ಬಳಿಕ ತೆರೆದ ವಾಹನದಲ್ಲಿ ಬೃಹತ್ ಮೆರವಣಿಗೆ ನಡೆಸಿದ ಡಿಕೆ ಶಿವಕುಮಾರ್, ರಸ್ತೆ ಬದಿಗಳಲ್ಲಿ ನೆರೆದಿದ್ದ ಸಹಸ್ರಾರು ಅಭಿಮಾನಿಗಳು ಹಾಗೂ ಮತದಾರರತ್ತ ಕೈ ಬೀಸುತ್ತಾ ಧನ್ಯವಾದ ಸಮರ್ಪಿಸಿದರು. ಧಾರವಾಡ ಜಿಲ್ಲೆಯ ನಾಗರಿಕರಿಗೆ ಆಧಾರ್ ಕಾರ್ಡ್ ನೋಂದಣಿ ಹಾಗೂ ತಿದ್ದುಪಡಿ ಪ್ರಕ್ರಿಯೆಗಳನ್ನು ಸುಲಭಗೊಳಿಸುವ ನಿಟ್ಟನಲ್ಲಿ ಧಾರವಾಡ ನಗರದ ಲಿಂಗಾಯತ ಭವನ ಹತ್ತಿರ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ನೂತನ ಆಧಾರ್ ಸೇವಾ ಕೇಂದ್ರ ತೆರೆಯಲಾಗಿದೆ. ಇಂದು ಸಂಜೆ ಕೇಂದ್ರವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಉದ್ಘಾಟಿಸಲಿದ್ದಾರೆ. ಸುಸಜ್ಜಿತವಾದ ನೂತನ ಆಧಾರ್ ಸೇವಾ ಕೇಂದ್ರ ಕುರಿತು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ಪ್ರಾದೇಶಿಕ ಕಚೇರಿಯ ವ್ಯವಸ್ಥಾಪಕ ವಿಜಯ್ ಕುಮಾರ್ ಆಕಾಶವಾಣಿಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಇವತ್ತು ನಾವು ಧಾರವಾಡ ಜಿಲ್ಲೆಯಲ್ಲಿ ಒಂದು ಹೊಸದಾಗಿ ಆಧಾರ್ ಸೇವಾ ಕೇಂದ್ರ

0: ಇನಾಗ್ರೇಷನ್ ಮಾಡ್ತಾ ಇದೀವಿ. ಸೊ ಈ ಆಧಾರ್ ಸೇವಾ ಕೇಂದ್ರ ರೆಗ್ಯುಲರ್ ಆಧಾರ್ ಸೇವಾ ಕೇಂದ್ರಗಿಂತ ವಿಭಿನ್ನವಾಗಿರುತ್ತೆ. ಸೊ ಇಲ್ಲಿ ಟೋಟಲ್ 4 ಕಿಟ್ ಇರುತ್ತೆ. 4 ಕಿಟ್ ಅಂದ್ರೆ ಅಟ್ ಎ ಟೈಮ್ 4 ಜನ ರೆಸಿಡೆಂಟ್ಸ್ ಬಂದು ಅವ್ರದ್ದು ಏನೇ ಆಧಾರ್ ಸರ್ವಿಸ್ ಇದ್ರು ಅಪ್ಡೇಟ್ ಮಾಡ್ಕೋಬಹುದು. ಸೊ ಈ ಸೇವಾ ಕೇಂದ್ರದಲ್ಲಿ ದಿನಕ್ಕೆ 250-300 ಜನ ಆಧಾರ್ ಸರ್ವಿಸಸ್ ಅನ್ನ ಪಡಿಬಹುದು.
1: ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿದ್ದು ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಟ್ಟು ಹೋದ ಹಣಕಾಸಿನ ಸ್ಥಿತಿಗತಿ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶ್ವೇತಪತ್ರ ಹೊರಡಿಸಲಿ ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ರಾಜ್ಯದ ಹಣಕಾಸು ದುಸ್ಥಿತಿ ದೊಡ್ಡ ಪ್ರಮಾಣದಲ್ಲಿದೆ, ಆದರೆ ಸುಧಾರಿಸುವ ಚಿಂತನೆ ಈವರೆಗೂ ಮುಖ್ಯಮಂತ್ರಿ ಸೇರಿದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ. ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಟ್ಟು ಹೋದ ಹಣಕಾಸಿನ ಸ್ಥಿತಿ ಕುರಿತು ರಾಜ್ಯದ ಜನತೆಗೆ ಮಾಹಿತಿಯ ಅಗತ್ಯವಿದೆ, ಹಾಗಾಗಿ ಕೂಡಲೇ ಶ್ವೇತಪತ್ರ ಹೊರಡಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಯಾದಗಿರಿ ರಾಯಚೂರು ಭಾಗದ ಪ್ರಮುಖ ಸಂಪರ್ಕ ಮಾರ್ಗವಾಗಿರುವ ರಾಷ್ಟೀಯ ಹೆದ್ದಾರಿ 150A ಅಗಲೀಕರಣ ಮತ್ತು ಮರುನಿರ್ಮಾಣ ಕಾಮಗಾರಿಗೆ ಮಹತ್ವದ ಮುನ್ನಡೆ ದೊರೆತಿದ್ದು, ಯೋಜನಾ ವರದಿ ಡಿಪಿಆರ್ ಸಿದ್ದಪಡಿಸುವ ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಸಂಸದ ಜಿ ಕುಮಾರನಾಯಕ ತಿಳಿಸಿದ್ದಾರೆ. ಶಹಾಪುರ ಹತ್ತಿಗೂಡೂರು ಲಿಂಗಸಗೂರು ಮಾರ್ಗದಲ್ಲಿ ಹೆಚ್ಚುತ್ತಿರುವ ರಸ್ತೆ ಅಪಘಾತಗಳು ಹಾಗೂ ಸಂಚಾರದ ಒತ್ತಡವನ್ನು ಗಮನದಲ್ಲಿಟ್ಟುಕೊಂಡು ರಸ್ತೆ ಸಾರಿಗೆ ಮತ್ತು ರಾಷ್ಟೀಯ ಹೆದ್ದಾರಿ ಸಚಿವಾಲಯದ ಅಧಿಕಾರಿಗಳ ಗಮನ ಸೆಳೆದಿರುವುದಾಗಿ ಅವರು ತಿಳಿಸಿದ್ದಾರೆ. ಹತ್ತಿಗೂಡೂರು ತಿಂಥಿಣಿ ಸೇತುವೆ ಭಾಗದಿಂದ ಲಿಂಗಸೂಗೂರುವರೆಗಿನ ರಾಷ್ಟೀಯ ಹೆದ್ದಾರಿ 150A ರಸ್ತೆಯನ್ನು ಅಗಲೀಕರಣಗೊಳಿಸುವ ಅಗತ್ಯವನ್ನು ಸಚಿವಾಲಯದ ಕಾರ್ಯದರ್ಶಿಯವರಿಗೆ ಪತ್ರದ ಮೂಲಕ ಮನವರಿಕೆ ಮಾಡಿಕೊಡಲಾಗಿದೆ. ಈ ಮನವಿಗೆ ಸ್ಪಂದಿಸಿರುವ ಸಚಿವಾಲಯ ಹೆದ್ದಾರಿ ಅಭಿವೃದ್ದಿಗೆ ಸಂಬಂಧಿಸಿದ ಡಿಪಿಆರ್ ಸಿದ್ದಪಡಿಸುವ ಕಾರ್ಯ ಆರಂಭಿಸಲು ಅನುಮತಿ ನೀಡಿದೆ ಎಂದು ಅವರು ತಿಳಿಸಿದ್ದಾರೆ. ಗೃಹ ಬಳಕೆಯ 14.2 kg ಅನಿಲ ಸಿಲಿಂಡರ್ ದರವನ್ನು 29 ರೂಪಾಯಿಗೆ ಏರಿಸಿರುವ ಕೇಂದ್ರ ಸರ್ಕಾರದ ಬಗ್ಗೆ ರಾಜ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ ಖಂಡ್ರೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಳೆದ 3 ತಿಂಗಳಿನಲ್ಲಿ 2ನೇ ಬಾರಿ ಸ್ತ್ರೀ ಸಾಮಾನ್ಯರು ಬಳಸುವ ಅಡುಗೆ ಅನಿಲ ದರ ಏರಿಕೆ ಮಾಡಲಾಗಿದ್ದು, ನಾಗರಿಕರಿಗೆ ಸುಮಾರು 90 ರೂಪಾಯಿ ಹೊರೆ ಬಿದ್ದಿದೆ ಎಂದರು. ಇದರಿಂದ ಬಡವರು ಮಧ್ಯಮ ವರ್ಗದವರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಕೋಲಾರದಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪಿಸಲು ರಾಜ್ಯ ಸರ್ಕಾರ ಉದ್ದೇಶಿಸಿದ್ದು, ರಾಷ್ಟೀಯ ವೈದ್ಯಕೀಯ ಆಯೋಗದೊಂದಿಗೆ ಸಮನ್ವಯ ಸಾಧಿಸಲು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯವು ಬೆಂಗಳೂರಿನ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದ ಜಂಟಿ ನಿರ್ದೇಶಕ ಪ್ರಾಧ್ಯಾಪಕ ಡಾ ಎಸ್ ವೆಂಕಟರಾಘವ ಅವರನ್ನು ತಾತ್ಕಾಲಿಕ ವಿಶೇಷಾಧಿಕಾರಿಯನ್ನಾಗಿ ನೇಮಿಸಿದೆ. ವೈದ್ಯಕೀಯ ಕಾಲೇಜು ಸ್ಥಾಪನೆ ಸಂಬಂಧ ಆಯೋಗದೊಂದಿಗೆ ಸಮನ್ವಯ ಸಾಧಿಸಿ ಅಗತ್ಯ ಪ್ರಕ್ರಿಯೆ ಪ್ರಾರಂಭಿಸಬೇಕು. ಕಾಲೇಜುಗಳಿಗೆ ಅಗತ್ಯವಿರುವ ಭೂಮಿ, ಕಟ್ಟಡ, ಬೋಧನಾ ಆಸ್ಪತ್ರೆ, ಮೂಲಸೌಕರ್ಯ, ವೈದ್ಯಕೀಯ ಉಪಕರಣಗಳು, ಮಾನವ ಸಂಪನ್ಮೂಲಗಳು ಹಾಗೂ ಇತರ ಶಾಸನಬದ್ಧ ಅವಶ್ಯಕತೆಗಳಿಗೆ ಸಂಬಂಧಿಸಿದ ಸಮಗ್ರ ಪ್ರಸ್ತಾವನೆಗಳನ್ನು ಸಿದ್ದಪಡಿಸಿ ಸರ್ಕಾರಕ್ಕೆ ಸಲ್ಲಿಸುವ ಉದ್ದೇಶದಿಂದ ಈ ತಾತ್ಕಾಲಿಕ ವಿಶೇಷಾಧಿಕಾರಿಯನ್ನು ನೇಮಿಸಿ ಆದೇಶ ಹೊರಡಿಸಲಾಗಿದೆ. ವಿಶೇಷಾಧಿಕಾರಿಯು ಕೂಡಲೇ ಕಾರ್ಯಪ್ರವೃತ್ತರಾಗಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಅವಶ್ಯವಿರುವ ಪ್ರಾಥಮಿಕ ಮಾಹಿತಿಯನ್ನು ಸಂಗ್ರಹಿಸಬೇಕು. ಜಿಲ್ಲಾಡಳಿತ ಹಾಗೂ ಸಂಬಂಧಿತ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಬೇಕು. ಹಂತವಾರು ಕಾರ್ಯಯೋಜನೆಯನ್ನು ಸಿದ್ದಪಡಿಸಬೇಕು ಹಾಗೂ ಪ್ರಗತಿ ವರದಿಯನ್ನು ಕಾಲಕಾಲಕ್ಕೆ ಸರ್ಕಾರಕ್ಕೆ ಹಾಗೂ ನಿರ್ದೇಶನಾಲಯಕ್ಕೆ ನೀಡಬೇಕು ಎಂದು ಸೂಚಿಸಲಾಗಿದೆ. ವೈದ್ಯಕೀಯ ಕಾಲೇಜು ನಿರ್ಮಿಸಲು ನಗರದ ಹೊರವಲಯದ ಸ್ಯಾನಿಟೋರಿಯಂ ಬಳಿ ಈಗಾಗಲೇ 22 ಎಕರೆ 36 ಗುಂಟೆ ಜಾಗ ಗುರುತಿಸಲಾಗಿದೆ. ನಿವೇಶನ ಮತ್ತು ವಸತಿ ರಹಿತರಿಗೆ ವಸತಿ ನೀಡುವುದು ಸರ್ಕಾರದ ಕರ್ತವ್ಯ. ಹಲವು ವರ್ಷಗಳಿಂದ ಸರ್ಕಾರದಿಂದ ಮನೆ ನಿರ್ಮಿಸಬೇಕು. ನಿವೇಶನ ರಹಿತರು ವಸತಿ ರಹಿತರಿಗೆ ಆದ್ಯತೆ ಮೇರೆಗೆ ಸ್ವಂತ ಸೂರು ಕಲ್ಪಿಸುವ ನಿಟ್ಟನಲ್ಲಿ ರಾಜ್ಯ ಸರ್ಕಾರ ಹಲವಾರು ಜನಪರ ಯೋಜನೆಗಳೊಂದಿಗೆ ವಸತಿ ನೀಡುವ ಯೋಜನೆಗೂ ಮಹತ್ವ ನೀಡಿದೆ ಎಂದು ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 18 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಸವ ಮತ್ತು ಅಂಬೇಡ್ಕರ್ ವಸತಿ ಯೋಜನೆಯಡಿಯಲ್ಲಿ ಆಯ್ಕೆಯಾಗಿರುವ ಅರ್ಹ ಫಲಾನುಭವಿಗಳಿಗೆ ನೂತನ ಮನೆ ನಿರ್ಮಾಣ ಕಾಮಗಾರಿ ಆದೇಶ

0: ಪ್ರತಿ ವಿತರಣಾ ಕಾರ್ಯಕ್ರಮದಲ್ಲಿ ಸುಮಾರು 400ಕ್ಕೂ ಅಧಿಕ ಫಲಾನುಭವಿಗಳಿಗೆ ಆದೇಶ ಪತ್ರವನ್ನು ವಿತರಿಸಿ ಅವರು ಮಾತನಾಡಿದರು. ರಾಜ್ಯ ಸರ್ಕಾರ ಬಡವರ ಪರವಾಗಿದ್ದು, ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಗೌರವಯುತವಾಗಿ ಬಾಳ್ವೆ ನಡೆಸಲು ಬೇಕಾದ ಎಲ್ಲಾ ಸವಲತ್ತುಗಳನ್ನು ಆದ್ಯತೆ ಮೇರೆಗೆ ಒದಗಿಸುತ್ತಾ ಬಂದಿದೆ ಎಂದು ಅವರು ತಿಳಿಸಿದರು. ವಿಶ್ವ ಸೈಕಲ್ ದಿನಾಚರಣೆ ಅಂಗವಾಗಿ ದಾವಣಗೆರೆಯಲ್ಲಿಂದು ವಿವಿಧ ಇಲಾಖೆ ಮತ್ತು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಬೃಹತ್ ಸೈಕಲ್ ರ್ಯಾಲಿಗೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದ ರ್ಯಾಲಿಯು ಸಾರ್ವಜನಿಕರಲ್ಲಿ ಆರೋಗ್ಯ ಮತ್ತು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿತು. ಮುಂಜಾನೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಮಾಯಿಸಿದ್ದ ನೂರಾರು ಸೈಕಲ್ ಪ್ರಿಯರು ಉತ್ಸಾಹದಿಂದ ರ್ಯಾಲಿಯಲ್ಲಿ ಪಾಲ್ಗೊಂಡರು. ಬಳಿಕ ಜಿಲ್ಲಾ ಕ್ರೀಡಾಂಗಣದಿಂದ ಹೊರಟ ರ್ಯಾಲಿಯು ವಿದ್ಯಾರ್ಥಿ ಭವನ, ಹದಡಿ ರಸ್ತೆಯ ಐಟಿಐ ಕಾಲೇಜ್ ಗೇಟ್, ಕಾಫಿ ಡೇ ಸರ್ಕಲ್, ಡೆಂಟಲ್ ಕಾಲೇಜ್ ರಸ್ತೆ ಹಾಗೂ ಬಾಪೂಜಿ ಆಸ್ಪತ್ರೆ ಕ್ರಾಸ್ ಮಾರ್ಗವಾಗಿ ಸಾಗಿ ಸಾರ್ವಜನಿಕರ ಗಮನ ಸೆಳೆಯಿತು. ನಂತರ ಸೈಕಲ್ ರ್ಯಾಲಿ ಮರಳಿ ಜಿಲ್ಲಾ ಕ್ರೀಡಾಂಗಣದಲ್ಲಿಯೇ ಮುಕ್ತಾಯಗೊಂಡಿತು. ರ್ಯಾಲಿಯಲ್ಲಿ ಸಣ್ಣ ವಯಸ್ಸಿನ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರವರೆಗೆ ವಿವಿಧ ವಯೋಮಾನದ ಸೈಕಲ್ ಪ್ರಿಯರು ಹಾಗೂ ಸಾರ್ವಜನಿಕರು ಸೈಕಲ್ ಚಲಾಯಿಸುವ ಮೂಲಕ ಪರಿಸರ ಸಂರಕ್ಷಣೆ ಮತ್ತು ದೈಹಿಕ ಆರೋಗ್ಯದ ಮಹತ್ವದ ಸಂದೇಶ ಸಾರಿದರು. ಯಾದಗಿರಿ ಜಿಲ್ಲೆಯಲ್ಲಿ ಹಾನಿಗೊಳಗಾದ ವಿದ್ಯುತ್ ಪರಿವರ್ತಕ ಟಿಸಿ ಮರುಜೋಡಣೆ ಕಾರ್ಯದಲ್ಲಿ ವಿಳಂಬವಾಗುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ಹೆಚ್ಚುತ್ತಿರುವ ದೂರುಗಳ ಹಿನ್ನೆಲೆಯಲ್ಲಿ ಜೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಶಶಿಧರ ಕುರೇರ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ಯಾದಗಿರಿಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಸುಟ್ಟ ಅಥವಾ ಹಾನಿಗೊಳಗಾದ ಟಿಸಿಗಳನ್ನು ತ್ವರಿತವಾಗಿ ಬದಲಾಯಿಸುವುದು ಅಧಿಕಾರಿಗಳ ಜವಾಬ್ದಾರಿಯಾಗಿದ್ದು, ನಿರ್ಲಕ್ಷ್ಯ ಅಥವಾ ಅನಗತ್ಯ ವಿಳಂಬ ಕಂಡುಬಂದರೆ ಸಂಬಂಧಿಸಿದ ಸಿಬ್ಬಂದಿ ವಿರುದ್ದ ಅಮಾನತು ಸೇರಿದಂತೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು. ಮುಂಗಾರು ಅವಧಿಯಲ್ಲಿ ಗಾಳಿ, ಮಳೆ ಹಾಗೂ ಪ್ರಕೃತಿ ವಿಕೋಪಗಳಿಂದ ವಿದ್ಯುತ್ ವ್ಯತ್ಯಯ ಉಂಟಾದರೆ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಪರಿಹರಿಸಬೇಕು. ರೈತರಿಗೆ ಕೃಷಿ ಪಂಪ್ಸೆಟ್ಗಳಿಗೆ ನಿಗದಿತ 7 ಗಂಟೆಗಳ ವಿದ್ಯುತ್ ಪೂರೈಕೆ ಖಚಿತಪಡಿಸಬೇಕು ಎಂದು ಅವರು ಸೂಚಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯಾದ್ಯಂತ ಕೈಗಾರಿಕೆ, ಕಾರ್ಖಾನೆ, ವಿವಿಧ ವಾಣಿಜ್ಯ ಸಂಸ್ಥೆಗಳ ಮೇಲೆ ಅಧಿಕಾರಿಗಳು ಜಂಟಿ ದಾಳಿ ನಡೆಸಿ 28 ಬಾಲಕಾರ್ಮಿಕರನ್ನು ರಕ್ಷಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಸ್ವಕ್ಷೇತ್ರ ಕನಕಪುರದಲ್ಲಿ ಜನತೆಗೆ ಕೃತಜ್ಞತಾ ಸಮರ್ಪಣೆ. ಧಾರವಾಡದಲ್ಲಿ ಇಂದು ಸಂಜೆ ನೂತನ ಸುಸಜ್ಜಿತ ಆಧಾರ್ ಸೇವಾ ಕೇಂದ್ರ ಆರಂಭ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟನೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿದೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪ. ಅಡುಗೆ ಅನಿಲ ದರ ಏರಿಕೆಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ ಖಂಡ್ರೆ ಆಕ್ಷೇಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
2: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
1: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
3: ನಾನು ಡಾ ರಿಕಿತಾ ಆರ್ಮುದೋಳ್, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬರುವ ಮಂಗಳವಾರ ದಿನಾಂಕ 9 ಜೂನ್ 2026 ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಯಸ್ಕರಲ್ಲಿ ಡೆಂಗ್ಯೂ ಎಂಬುದರ ಬಗ್ಗೆ ಕುರಿತು ಮಾತಾಡೋಣ. ಡೆಂಗ್ಯೂ ಜ್ವರದಲ್ಲಿ ಬರುವ ಲಕ್ಷಣಗಳು, ಅದರ ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ.
2: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.

ರಾಂಬೋ 2 ಚಿತ್ರದ ಗೀತೆ ಇದು, ವಿಜಯ್ ಪ್ರಕಾಶ್ ಹಾಗೂ ವೃಂದದ ಸ್ವರಗಳು. ಇಲ್ಲಿಗೆ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.

ಈಗ ಸಮಯ 3 ಗಂಟೆ. ದಯವಿಟ್ಟು ಕ್ಷಮಿಸಿ, ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ 3 ಗಂಟೆ ಆಗುತ್ತಲಿದೆ. ತರಂಗಾಂತರ 392.16 ಮೀಟರ್ ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದ ಈ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯ 5:30 ಗೆ ಟೀ ಟೈಮ್ ಚಿತ್ರಗೀತೆಗಳೊಂದಿಗೆ ಆರಂಭವಾಗುವುದು. ಇನ್ನು ಮುಂದೆ ಎಫ್ಎಂ 103 MHz ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ನಿಮ್ಮ ಬಾನುಲಿ ಗೆಳತಿ ಯಶಸ್ವಿನಿಯ ನಮಸ್ಕಾರ.

0: ಕೇಳುಗರೆ, ಇದುವರೆಗೆ ತಾವು ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರ, FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿಯೂ ಕೇಳಬಹುದು. ಈಗ ಸಮಯ 5:30:25. ಆತ್ಮೀಯ ಕೇಳುಗರಿಗೆಲ್ಲ ಸಂಜೆಯ ನಮಸ್ಕಾರಗಳು. ಇದೀಗ ಟೀ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಾ ಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
2: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಾ ಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796-999-827.
3: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
4: ಎನ್ನ ತನುವ ನಿರ್ಮಲ ಮಾಡಿದ ನಯ್ಯ ಬಸವಣ್ಣ.
5: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಕಾರ್ಯಕ್ರಮದ ಆರಂಭದಲ್ಲಿ ಅನುರಾಧ ಶ್ರೀರಾಮ್ ಅವರು ಹಾಡಿರುವ ಪ್ರೀತಿಸೋ ತಪ್ಪ ಚಿತ್ರದ ಗೀತೆ

0: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50
1: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
2: ನಾನು ಡಾಕ್ಟರ್ ರಿಕಿತಾ ಆರ್ಮುದೋಳ್, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬರುವ ಮಂಗಳವಾರ ದಿನಾಂಕ 9 ಜೂನ್ 2026 ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಯಸ್ಕರಲ್ಲಿ ಡೆಂಗ್ಯೂ ಎಂಬುದರ ಬಗ್ಗೆ ಕುರಿತು ಮಾತಾಡೋಣ. ಡೆಂಗ್ಯೂ ಜ್ವರದಲ್ಲಿ ಬರುವ ಲಕ್ಷಣಗಳು, ಅದರ ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ.
0: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14 244-344-15 244-344-16 ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
3: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಶ್ರೀರಾಮಚಂದ್ರ ಚಿತ್ರದ ಗೀತೆ

0: ನಲ್ಮೆಯ ಶ್ರೋತೃಗಳೇ, ಪ್ರತಿ ಸೋಮವಾರ ಮುಂಜಾನೆ 7:15 ಕಾರ್ಯಕ್ರಮ ನೆನಪಾಗಿ ಕಾಡ್ತಾವ ಹಾಡು.
1: ಒಂದು ಬಾರಿ ಸ್ಮರಣೆ ಸಾಲದೆ ಆನಂದತೀರ್ಥರ.
0: ನಮ್ಮ ಆಕಾಶವಾಣಿಯ ಹಳೆಯ ಖಜಾನೆಯೊಳಗಿನ ಸಂಗೀತ ದಂಗಣದೊಳಗಿನ ನಿಧಿಯನ್ನ ಹೆಕ್ಕಿ ಅದರೊಂದಿಗೆ ಬೆಸೆದಿರೋ ಸವಿ ನೆನಪುಗಳನ್ನ ಸವಿಯೋ ಕಾರ್ಯಕ್ರಮವೇ ನೆನಪಾಗಿ ಕಾಡ್ತಾವ ಹಾಡು. ಆಕಾಶವಾಣಿಯಿಂದ ಪ್ರಸಾರವಾಗಿ ಜನಪ್ರಿಯವಾಗಿ ಶ್ರೋತೃಗಳ ಮನದೊಳಗ ಹಸಿರಾಗಿ ಉಳಿದಿರೋ ಕೆಲವು ಹಾಡುಗಳನ್ನ ನೆನಪಿಸಿಕೊಳ್ಳುತ್ತದೆ ಈ ಕಾರ್ಯಕ್ರಮ. ತಪ್ಪದ ಕೇಳ್ರಿ, ಪ್ರತಿ ಸೋಮವಾರ ಮುಂಜಾನೆ 7:15 ನೆನಪಾಗಿ ಕಾಡ್ತಾವ ಹಾಡು.
2: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆಎಸ್ ಚಿತ್ರ ಅವರ ಯುಗಳ ಸ್ವರದಲ್ಲಿರುವ ಇನ್ನೊಂದು ಗೀತೆ ಚಿತ್ರ ಗಡಿಬಿಡಿ ಗಂಡ.

ಇದುವರೆಗೆ ಟೀ ಟೈಮ್ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ.

0: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50
1: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
2: ನಾನು ಡಾ ರಿಕಿತಾ ಆರ್ಮುದೋಳ್, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬರುವ ಮಂಗಳವಾರ ದಿನಾಂಕ 9 ಜೂನ್ 2026 ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಯಸ್ಕರಲ್ಲಿ ಡೆಂಗ್ಯೂ ಎಂಬುದರ ಬಗ್ಗೆ ಕುರಿತು ಮಾತಾಡೋಣ. ಡೆಂಗ್ಯೂ ಜ್ವರದಲ್ಲಿ ಬರುವ ಲಕ್ಷಣಗಳು, ಅದರ ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ.
0: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
3: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
4: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796-999-827.
0: ನಲ್ಮೆಯ ಶ್ರೋತೃಗಳೇ, ಪ್ರತಿ ಸೋಮವಾರ ಮುಂಜಾನೆ 7:15 ಕಾರ್ಯಕ್ರಮ ನೆನಪಾಗಿ ಕಾಡ್ತಾವ ಹಾಡು.
5: ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ.
0: ನಮ್ಮ ಆಕಾಶವಾಣಿಯ ಹಳೆಯ ಖಜಾನೆಯೊಳಗಿನ ಸಂಗೀತ ದಂಗಣದೊಳಗಿನ ನಿಧಿಯನ್ನ ಹೆಕ್ಕಿ ಅದರೊಂದಿಗೆ ಬೆಸೆದಿರೋ ಸವಿ ನೆನಪುಗಳನ್ನ ಸವಿಯೋ ಕಾರ್ಯಕ್ರಮವೇ ನೆನಪಾಗಿ ಕಾಡ್ತಾವ ಹಾಡು. ಆಕಾಶವಾಣಿಯಿಂದ ಪ್ರಸಾರವಾಗಿ ಜನಪ್ರಿಯವಾಗಿ ಶ್ರೋತೃಗಳ ಮನದೊಳಗ ಹಸಿರಾಗಿ ಉಳಿದಿರೋ ಕೆಲವು ಹಾಡುಗಳನ್ನ ನೆನಪಿಸಿಕೊಳ್ಳುತ್ತದ ಈ ಕಾರ್ಯಕ್ರಮ. ತಪ್ಪದ ಕೇಳ್ರಿ, ಪ್ರತಿ ಸೋಮವಾರ ಮುಂಜಾನೆ 7:15 ನೆನಪಾಗಿ ಕಾಡ್ತಾವ ಹಾಡು. ಮುಗ್ಧ ನಗುವಿನ ಚೆಲುವೆ ಶಾರದೆ ಹಳ್ಳಿ ಮಣ್ಣೊಳಗ ಬಿರಿದ ಮಲ್ಲಿಗೆ, ಸಾಲಿ ಎನ್ನೋ ದೇಗುಲದ ಕಡೆಗೆ ಶಾರಿ ಮನದ ಸವಾರಿ.
6: ಅಮ್ಮ, ನಾನು ಸಾಲಿ ಹೋಗ್ಬೇಕಮ್ಮ, ಓದ್ತೀನಿ ಬರೀತೀನಿ. ಅಮ್ಮ, ನಾನು ಸಾಲಿ ಹೋಗ್ಬೇಕಮ್ಮ.
7: ದಿಲ್ಲಿ ಛೋಟಾ ಸಾ ಛೋಟಿ ಸಿ ಆಶಾ.
0: ಆದ್ರ ಬಗಲಾಗ ಪುಟ್ಟ ತಮ್ಮನ ಜವಾಬ್ದಾರಿ, ಸಾಲಿ ಕಲಿಬೇಕು ಅನ್ನೋ ಆಕಿ ಬಯಕೆಗೆ ಎಲ್ಲದ ದಾರಿ. ಖರೆ ಕೇಳಿರಲ್ಲ, ಮನಸ್ಸಿದ್ರ ಮಹಾದಾರಿ. ಹಳ್ಳ್ಯಾಗ ಇದಕ್ಕಂತನ ಅವರಿ ಅಂಗನವಾಡಿ, ಪುಟ್ಟ ಕಂದನ ನೋಡ್ಕೋತಾರ ಚಲೋ ಮಾಡಿ. ಶಾರಿ, ನೀ ಈಗ ಬರ ಬರ ನಡಿ, ಸಾಲಿ ಕಡೆ ಮುಖ ಮಾಡಿ. ನೀವ್ ಯಾರು ಅಕ್ಕಿನೀಗ ತಡಿಬೇಡ್ರಿ. ಹೆಣ್ಣೊಂದು ಕಲಿತ್ರ ಸಾಲಿ ಒಂದನ್ ತೆರೆದಂಗ.

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

0: ಆಕಾಶವಾಣಿ ಧಾರವಾಡ ಇದೀಗ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ದಿಸ್ ಇಸ್ ಆಕಾಶವಾಣಿ ದ ನ್ಯೂಸ್ ರೆಡ್ ಬೈ ವಿಸಿ ಪ್ರಮೋದ್. The 8th India-Indonesia Joint Commission meeting was held in New Delhi today.

ಕೇಳುಗರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, 6:51 ಕೃಷಿ ರಂಗದಲ್ಲಿ, ವಿಶ್ವ ಆಹಾರ ಸುರಕ್ಷತಾ ದಿನದ ಸಂದರ್ಭದಲ್ಲಿ ಆಹಾರದ ಸುರಕ್ಷತೆ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಆಹಾರ ಸಂಸ್ಕರಣಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಹೇಮಲತಾ ಎಸ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ. ನಂತರ ಹೊಲಕ್ಕ ಬುತ್ತಿ, ಪ್ರಸ್ತುತಿ ಮಾಲಾ ಸಾಂಬ್ರಾಣಿ ಹಾಗೂ ರಾಖಿ ಹಾನಗಲ್. ಆನಂತರ ಬೆಳಗಾವಿ ಜಿಲ್ಲೆ ಅಂಕಲಿಗಿಯ ಬಸವರಾಜ್ ಎಂ ಮಾದಿಗಾರ್ ಹಾಗೂ ಸಂಗಡಿಗರಿಂದ ಲಾವಣಿ ಪದ. 7:45 ಕನ್ನಡ ಭಾಷಣ. ಮಹಿಳೆಯರ ಮಾನಸಿಕ ಆರೋಗ್ಯ ಈ ಕುರಿತು ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ ಶೆಟ್ಟಿ. 8:00 ಕೇಂದ್ರ ಸರ್ಕಾರ 12 ಪೂರೈಸಿದ ಪ್ರಯುಕ್ತ ವಿಶೇಷ ಸರಣಿ ಕಾರ್ಯಕ್ರಮ. 8:30 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ, ಭಾಗವಹಿಸುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್. 9:30 ಸೈನ್ಸ್ ಮ್ಯಾಗಝಿನ್. ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ, ಡಾಕ್ಟರ್ ವರ್ಷಾ ಜಾಧವ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಾಲಾ ಸಾಂಬ್ರಾಣಿ. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ. 11:10 ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳು FM 103 MHz ಕಂಪನಾಂಕಗಳಲ್ಲಿ ಮುಂದುವರಿಯುತ್ತವೆ.

0: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50
1: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
2: ನಾನು ಡಾಕ್ಟರ್ ರಿಕಿತಾ ಆರ್ಮುದೋಳ್, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬರುವ ಮಂಗಳವಾರ ದಿನಾಂಕ 9 ಜೂನ್ 2026 ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಯಸ್ಕರಲ್ಲಿ ಡೆಂಗ್ಯೂ ಎಂಬುದರ ಬಗ್ಗೆ ಕುರಿತು ಮಾತಾಡೋಣ. ಡೆಂಗ್ಯೂ ಜ್ವರದಲ್ಲಿ ಬರುವ ಲಕ್ಷಣಗಳು, ಅದರ ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ.
0: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
3: ಕಾರ್ಯಕ್ರಮಗಳ ಪರಿಚಯವನ್ನು ಮುಂದುವರಿಸುತ್ತಾ, ಇನ್ನು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಈ ರೀತಿಯಾಗಿವೆ. ಬೆಳಿಗ್ಗೆ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಶ್ರೀನಿವಾಸ್ ವಾಡಪ್ಪಿ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ವಚನಾಮೃತ, ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಸರಣಿ ಕಾರ್ಯಕ್ರಮ, ಪ್ರಸ್ತುತಿ ಶರಣಬಸವ ಚೋಳಿನ್, ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. 6:50 ಕೆಎಲ್ಎಸ್ ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಮಾಯಾರಾಮನ್. 7:15 ನೆನಪಾಗಿ ಕಾಡ್ತಾವ ಹಾಡು ಕಾರ್ಯಕ್ರಮ ಸರಣಿ, ಪರಿಕಲ್ಪನೆ ಸಿಯು ಬೆಳ್ಳಕ್ಕಿ, ಪ್ರಸ್ತುತಿ ಮಾಯಾರಾಮನ್. 7:45 ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಪ್ರಾಯೋಜಕರು ವೇದ ವೆಲ್ನೆಸ್ ಸೆಂಟರ್ ಶಿರ್ಸಿ. 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಕೇಶವ್ ಕುಮಾರ್ ಮಾಳ್ವಿ ಅವರಿಂದ ಸಂತೂರು ವಾದನ. 9:00 ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಪ್ರಾಯೋಜಕರು ಪರಮಹಂಸ ಯೋಗ ಪೀಠ ಧಾರವಾಡ. 9:05 ಬೆಂಗಳೂರು ಆಕಾಶವಾಣಿ ಕೇಂದ್ರ 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ

ಸ್ವರಸ್ಮೃತಿ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ. ಪ್ರಾಯೋಜಕರು ನಾರಾಯಣ ನೇತ್ರಾಲಯ ಬೆಂಗಳೂರು. 10:05 ನಂದನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ಜಾಯಿ ಜೂಯಿ. 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಡಾಕ್ಟರ್ ಬಸವರಾಜ್ ರಾಜಗುರು ಅವರ ಗಾಯನ. 12:05 ವನಿತಾ ವಿಹಾರ. ಲೇಖಕಿ ಹಾಗೂ ಅನುವಾದಕಿ ಸಪ್ನಾ ಕಟ್ಟಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ. ಕಾರ್ಯಕ್ರಮವು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ. ಈ ಕಾರ್ಯಕ್ರಮವು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಜನಪದ ಸಂಗೀತ ಕಾರ್ಯಕ್ರಮ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕು ನುಗಲ ಪುಕ್ಕಗೌಡ ಅವರು ಹಾಗೂ ಸಂಗಡಿಗರಿಂದ ಗುಮಟೆ ಪದಗಳು. 2:40 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಭಾಗವಹಿಸುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್. 6:30 ಜಿಲ್ಲಾ ವಾರ್ತಾಪತ್ರ. ಇನ್ನು ನಾಳೆ ಸಂಜೆ ಕೃಷಿ ರಂಗದಲ್ಲಿ 6:51 ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಕಾರ್ಯಕ್ರಮ. ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಹವಾಮಾನ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜೆಎ ಹೊಸಮಠ್ ಅವರೊಂದಿಗೆ ಸಂದರ್ಶನ. ವಿಷಯ ಮುಂಗಾರು ಬೆಳೆ ಬೆಳೆಯಲು ಹವಾಮಾನ ಸ್ಥಿತಿಗತಿಗಳು. 7:45 ಕಥಾಕಲರವ. ಕಥೆ ಕಪ್ಪೆ ಮತ್ತು ಇಲಿ. ಕಾರ್ಯಕ್ರಮ ಪ್ರಸ್ತುತಿ ಜಿ ಸುರೇಖಾ ಸುರೇಶ್. ನಾಳೆ ರಾತ್ರಿ 8:00 ಯುವವಾಣಿ. ಎಸ್ಎಸ್ಎಲ್ಸಿ ನಂತರ ಮುಂದೇನು? ವೃತ್ತಿಪರ ಡಿಪ್ಲೊಮಾ ಎಂಜಿನಿಯರಿಂಗ್ ನಾನ್ ಎಂಜಿನಿಯರಿಂಗ್ ಕೋರ್ಸ್ಗಳ ಅಧ್ಯಯನ ಹಾಗೂ ಉದ್ಯೋಗಾವಕಾಶಗಳು ಕುರಿತು ಸಂದರ್ಶನ. ಭಾಗವಹಿಸುತ್ತಾರೆ ಪ್ರೊಫೆಸರ್ ಗಣಪತಿ ಹೆಳವಿ, ಪ್ರೊಫೆಸರ್ ಬನಶಂಕರಮ್ಮ ಲಕ್ಕಣ್ಣವರ್, ಪ್ರೊಫೆಸರ್ ಪರಮೇಶ್ವರ್ ರಾಠೋಡ್, ಪ್ರೊಫೆಸರ್ ಸನ್ಮತಿ ಸುಗಂಧಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಾಲಾ ಸಾಂಬ್ರಾಣಿ. 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:15 ನಿಸರ್ಗಜ್ಞಾನಾಮೃತ. ಭಾಗವಹಿಸುತ್ತಾರೆ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿಯ ಬಸವಾನಂದ ಸ್ವಾಮಿಗಳು. ನಾಳೆ ರಾತ್ರಿ 9:30 ರೂಪಕ ಭೂತಾಂಡವ ಸಮಯದಿ ಆಪತ್ ಬಾಂಧವ. ಪ್ರಸ್ತುತಿ ಕೀರ್ತಿ ನಿಡಗುಂದಿ. 10:00 ಕೀರ್ತನ. 10:30 ಕೇಂದ್ರ ಸರ್ಕಾರ 12 ವರ್ಷ ಪೂರೈಸಿದ ಪ್ರಯುಕ್ತ ವಿಶೇಷ ಸರಣಿ ಕಾರ್ಯಕ್ರಮ. 11:10 ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳು ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಗಗಳಲ್ಲಿ ಮುಂದುವರಿಯುತ್ತವೆ. ಇವಿಷ್ಟು ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಬದುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
2: ಆಕಾಶವಾಣಿ ಧಾರವಾಡ, ಸಮಯ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.
3: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಲಲಿತ್ ಮೋಹನಃ ತಿವಾರಿ. ಆದೌ ಮುಖ್ಯವಾರ್ತಾಃ.

0: ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ.
1: ವಿಜ್ಞಾನದ ಮುನ್ನಡೆ ಸಂಶೋಧನೆ.

0: ಸಾಗರದ ಅಲೆಗಳ ಮೊರೆತ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ಎಂಬಿ. ಇಂದಿನ ವಿಷಯ, ನಾವು ಬಳಸುವ ಸ್ಮಾರ್ಟ್ಫೋನ್ನ ಬಿಡಿಭಾಗಗಳು ಯಾವ ಭೂಖಂಡದ ಖನಿಜ ಸಂಪನ್ಮೂಲವಿರಬಹುದು ಗೊತ್ತೇ? ವಿಶ್ವದಾದ್ಯಂತ ಜರುಗುವ ಘಟನೆಗಳನ್ನ ಕ್ಷಣ ಮಾತ್ರದಲ್ಲಿ ನಮ್ಮ ಕಣ್ಣ ಮುಂದೆ ತೋರಿಸುವ, ಭೌತಿಕವಾಗಿ ನಾವು ಎಷ್ಟೇ ದೂರವಿದ್ದರೂ ನಮ್ಮನ್ನೆಲ್ಲ ಬೆಸೆಯುವ ಮಾಧ್ಯಮ ಸ್ಮಾರ್ಟ್ಫೋನ್ ಎಂಬ ಗ್ಯಾಜೆಟ್. ಹಾಗಾದ್ರೆ ನಾವು ಬಳಸುತ್ತಿರುವಂತಹ ಮೊಬೈಲ್ ಒಳಗೇನಿದೆ, ಅದರ ಬಿಡಿ ಭಾಗಗಳನ್ನ ಯಾವುದರಿಂದ ತಯಾರಿಸಲಾಗಿದೆ, ಕುತೂಹಲವಿದೆಯಲ್ವಾ? ನಮಗೆಲ್ಲ ತಿಳಿದಿರುವಂತೆ ಕೆಮಿಸ್ಟ್ರಿಯ ಜೀವಾಳ ಮೂಲ ಧಾತುಗಳು. ಇದುವರೆವಿಗೂ ಲಭ್ಯವಿರುವ 118 ಮೂಲ ವಸ್ತುಗಳ ಪೈಕಿ 50 ಹೆಚ್ಚಿನ ಧಾತುಗಳನ್ನ ಸ್ಮಾರ್ಟ್ಫೋನ್ ತಯಾರಿಕೆಯಲ್ಲಿ ಇಂದು ಬಳಸಲಾಗ್ತಾ ಇದೆ. ಭೂಮಿಯೊಳಗೆ ಅಡಕವಾಗಿರುವ ಅನೇಕ ಖನಿಜ ಅದಿರು ಕಲ್ಲುಗಳಿಂದ ಸಂಸ್ಕರಿಸಿದ ವಿವಿಧ ಲೋಹಗಳು, ಅಲೋಹಗಳು, ವಿರಳ ಧಾತುಗಳು ಹಾಗೂ ಮಿಶ್ರ ಲೋಹಗಳು ಸೇರಿದಂತೆ ವಿವಿಧ ಮೂಲವಸ್ತುಗಳ ಸಮಾಗಮವೇ ಸ್ಮಾರ್ಟ್ಫೋನ್. ಉದಾಹರಣೆಗೆ ಚಿನ್ನ, ಬೆಳ್ಳಿ, ಪ್ಲಾಟಿನಂ, ಪಲ್ಲಾಡಿಯಂ, ಕಾಪರ್, ನಿಕೆಲ್, ಟ್ಯಾಂಟಾಲಂ, ಕೋಬಾಲ್ಟ್, ಕ್ರೋಮಿಯಂ, ಅಲ್ಯೂಮಿನಿಯಂ, ಟಿನ್, ಅರ್ಸೆನಿಕ್, ಗ್ಯಾಲಿಯಂ, ಮೆಗ್ನೀಷಿಯಂ, ಟಂಗ್ಸ್ಟನ್, ಜಿಂಕ್ ಇತ್ಯಾದಿ ಇತ್ಯಾದಿ. ಈ ಎಲ್ಲಾ ಧಾತುಗಳು ಅಡಗಿರುವ ಖನಿಜ ಸಂಪನ್ಮೂಲಗಳು ಯಾವುದೇ ಒಂದು ಭೂಖಂಡ ಅಥವಾ ಒಂದು ದೇಶದ ಸಂಪತ್ತು ಮಾತ್ರವಲ್ಲ, ಬದಲಾಗಿ ಏಷ್ಯಾ, ಆಫ್ರಿಕಾ, ಆಸ್ಟ್ರೇಲಿಯಾ, ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕದ ಭೂಖಂಡಗಳಲ್ಲಿ ಸಮೃದ್ಧವಾಗಿ ಹರಡಿಕೊಂಡಿರುವ ಖನಿಜಗಳಾಗಿವೆ. ಅಂದ್ರೆ ನಮ್ಮ ಕೈಯಲ್ಲಿರುವ ಫೋನ್ ಒಂದು ರೀತಿಯಲ್ಲಿ ಜಗತ್ತಿನ ಸಂಪನ್ಮೂಲಗಳ ಸಂಗ್ರಹವೇ ಆಗಿದೆ. ನಮ್ಮ ಕೈಯಲ್ಲಿನ ಸ್ಮಾರ್ಟ್ಫೋನ್ ಏನಾದರೂ ಆಕಸ್ಮಿಕವಾಗಿ ಕೈಯಿಂದ ಜಾರಿ ಬಿದ್ದಾಗ ನಮ್ಮ ಗಮನವೆಲ್ಲ ಅದರ ಟಚ್ ಸ್ಕ್ರೀನ್ ಪರದೆಯ ಮೇಲೆಯೇ. ಸಿಲಿಕೇಟ್ ಗಾಜು ಮತ್ತು ಪೊಟಾಷಿಯಂ ಧಾತುವನ್ನ ರಾಸಾಯನಿಕವಾಗಿ ಸೇರಿಸಿದಾಗ ಆದ ಗಾಜಿನ ರಚನೆಯೇ ಟಚ್ ಸ್ಕ್ರೀನ್ ಪರದೆ. ಈ ಗಾಜಿನ ಪರದೆಯ ಮೇಲೆ ಇಂಡಿಯಂ ಮತ್ತು ಟಿನ್ ಲೋಹಗಳ ಧಾತುಗಳ ಆಕ್ಸೈಡ್ಗಳ ಲೇಪನವನ್ನ ಪರದೆಯ ಉದ್ದ ಮತ್ತು ಅಗಲವಾಗಿ ಹೆಣಿಗೆಯ ಜಾಲರಿಯಂತೆ ರೂಪಿಸಲಾಗುತ್ತದೆ. ಈ ಲೇಪನವು ವಿದ್ಯುತ್ ವಾಹಕವಾಗಿ ಕೆಲಸ ನಿರ್ವಹಿಸುತ್ತದೆ. ಈ ಸಿಲಿಕೇಟ್ ಗಾಜನ್ನ ತಯಾರಿಸಲು ಬೇಕಾದ ಮರಳು ಯುನೈಟೆಡ್ ಸ್ಟೇಟ್ಸ್ನಾಗಿರಬಹುದು, ಪೊಟಾಷಿಯಂ ಕೆನಡಾ ಅಥವಾ ಬೆಲರಸ್ ದೇಶದ್ದಾಗಿರಬಹುದು, ಇಂಡಿಯಂ ಲೋಹದ ಖನಿಜ ಸಂಪನ್ಮೂಲ ಚೀನಾದ್ದಾಗಿರಬಹುದು, ರಿಪಬ್ಲಿಕ್ ಆಫ್ ಕೊರಿಯಾದ್ದು ಕೂಡ ಆಗಿರಬಹುದು, ಹಾಗೂ ಟಿನ್ ಲೋಹ ಇಂಡೋನೇಷ್ಯಾದ್ದಾಗಿರಬಹುದು. ಇನ್ನು ಮೊಬೈಲ್ನ ಶಕ್ತಿ ಕೇಂದ್ರ ಅವುಗಳಲ್ಲಿನ ಬ್ಯಾಟರಿಗಳು. ಲಿಥಿಯಂ ಬ್ಯಾಟರಿಯ ಕ್ಯಾಥೋಡ್ ಆಗಿದ್ರೆ ಶುದ್ಧ ರೂಪದ ಗ್ರಾಫೈಟ್ ಆನೋಡ್ ಆಗಿರುತ್ತೆ. ಈ ಲಿಥಿಯಂ ಆಸ್ಟ್ರೇಲಿಯಾ, ಚಿಲೆ, ಅರ್ಜೆಂಟೈನಾ ಅಥವಾ ಚೀನಾದ ಖನಿಜ ಸಂಪನ್ಮೂಲಗಳಿಂದ ಸಂಸ್ಕರಿಸಿದ್ದಿರಬೇಕು. ಗ್ರಾಫೈಟ್ ಭಾರತದಿಂದಲೇ ತಯಾರಾಗಿರಬಹುದು. ಇನ್ನು ಮೊಬೈಲ್ನ ಮಿದುಳು ಅಂತಲೇ ಕರೆಸಿಕೊಳ್ಳುವುದು ಅವುಗಳ ಸರ್ಕ್ಯೂಟ್ ಬೋರ್ಡ್. ಇವುಗಳಲ್ಲಿ ತಾಮ್ರ, ಚಿನ್ನ, ಬೆಳ್ಳಿ ಮತ್ತು ಪ್ಲಾಟಿನಂ ಲೋಹಗಳನ್ನು ಬಳಸಲಾಗುತ್ತದೆ. ತಾಮ್ರದ ಅದಿರಾದ ಚಾಕೋಪೈರೆಟ್ಸ್ ಚಿಲೆ ಅಥವಾ ಯುನೈಟೆಡ್ ಸ್ಟೇಟ್ಸ್, ಪೆರು, ಚೀನಾ, ಆಸ್ಟ್ರೇಲಿಯಾ, ರಷ್ಯಾ, ಇಂಡೋನೇಷ್ಯಾ, ಕೆನಡಾ ಅಥವಾ ಜಾಂಬಿಯಾದ್ದು ಕೂಡ ಆಗಿರಬಹುದು. ಚಿನ್ನ ಮತ್ತು ಪ್ಲಾಟಿನಂ ದಕ್ಷಿಣ ಆಫ್ರಿಕಾದ ಗಣಿಗಾರಿಕೆಯಿಂದ ಬಂದಿರಬಹುದು. ಇನ್ನು ಬೆಳ್ಳಿ ಮೆಕ್ಸಿಕದ್ದೋ ಅಥವಾ ಪೆರುವಿನದ್ದೋ ಆಗಿರಬೇಕು. ಮೊಬೈಲ್ನ ಕೆಪಾಸಿಟರ್ ಆಗಿ ಬಳಸುವ ಟ್ಯಾಂಟಾಲಂ ಎನ್ನುವ ಹೊಳೆಯುವ ಬೂದು ಬಣ್ಣದ ಲೋಹ ರವಾಂಡ, ಬ್ರೆಜಿಲ್ನ ಗಣಿಗಳಿಂದ ಸಂಸ್ಕರಣೆಗೊಂಡು ಬಂದದ್ದಿರಬಹುದು. ಸ್ಮಾರ್ಟ್ಫೋನ್ ವೈಬ್ರೇಷನ್ ಮೋಡ್ಗೆ ಕಾರಣ ಟಂಗ್ಸ್ಟನ್ ಎನ್ನುವ ಧಾತು. ಅದು ಚೀನಾದ ಗಣಿಗಳಿಂದಲೇ ಸಂಸ್ಕರಣೆಗೊಂಡು ನಿಮ್ಮ ಮೊಬೈಲ್ ತಲುಪಿರಬಹುದು. ಇವು ಉದಾಹರಣೆಗಳಷ್ಟೇ. ಮೊಬೈಲ್ನ ಇನ್ನೂ ಹಲವು ಬಿಡಿಭಾಗಗಳು ಒಟ್ಟಾಗಿ ಸ್ಮಾರ್ಟ್ಫೋನ್ ಎಂಬ ಮಾಯಾವಿ ನಮ್ಮನ್ನೆಲ್ಲ ತಲುಪಲು ಪೆಟ್ರೋಲಿಯಂ ಉತ್ಪನ್ನಗಳೂ ಬೇಕಲ್ವೇ? ಅವು ಕೂಡ ಹಲವು ದೇಶಗಳ ಸಂಪತ್ತೂ ಹೌದು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ಆಕಾಶವಾಣಿ ಧಾರವಾಡ.
3: ನಲ್ಮೆಯ ಶ್ರೋತೃಗಳೇ, ಪ್ರತಿ ಸೋಮವಾರ

0: ಮುಂಜಾನೆ 7:15 ಕಾರ್ಯಕ್ರಮ ನೆನಪಾಗಿ ಕಾಡ್ತಾವ ಹಾಡು.
1: ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ.
0: ನಮ್ಮ ಆಕಾಶವಾಣಿಯ ಹಳೆಯ ಖಜಾನೆಯೊಳಗಿನ ಸಂಗೀತ ದಂಗಣದೊಳಗಿನ ನಿಧಿಯನ್ನ ಹೆಕ್ಕಿ ಅದರೊಂದಿಗೆ ಬೆಸೆದಿರೋ ಸವಿ ನೆನಪುಗಳನ್ನ ಸವಿಯೋ ಕಾರ್ಯಕ್ರಮವೇ ನೆನಪಾಗಿ ಕಾಡ್ತಾವ ಹಾಡು. ಆಕಾಶವಾಣಿಯಿಂದ ಪ್ರಸಾರವಾಗಿ ಜನಪ್ರಿಯವಾಗಿ ಶ್ರೋತೃಗಳ ಮನದೊಳಗ ಹಸಿರಾಗಿ ಉಳಿದಿರೋ ಕೆಲವು ಹಾಡುಗಳನ್ನ ನೆನಪಿಸಿಕೊಳ್ಳುತ್ತದೆ ಈ ಕಾರ್ಯಕ್ರಮ. ತಪ್ಪದ ಕೇಳ್ರಿ, ಪ್ರತಿ ಸೋಮವಾರ ಮುಂಜಾನೆ 7:15 ನೆನಪಾಗಿ ಕಾಡ್ತಾವ ಹಾಡು.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ, ನಂತರ 6:40 ಕ್ಕೆ ಪ್ರದೇಶ ಸಮಾಚಾರ ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: परिवार को घर में बिजली बनाकर वही बिजली बेचकर कमाई का एक और साधन देना चाहता है।
1: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ. ಸೂರ್ಯಘರ್
2: ಮೂರು ಕಾಲೇಜ್ನಲ್ಲಿ
3: ಚಿಂತಿಸಬೇಡಿ,
2: ಫೀಸ್ ನೋಡು.
4: ಏನ್ ಸಮಾಚಾರ?
5: ಏನಾಯ್ತು?
3: ಫೀಸ್ ನ ಟೆನ್ಷನ್?
4: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೋ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್? ಆರ್ಬಿಐ ಹೇಳುತ್ತೆ,
6: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
7: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
8: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರದ ಜನತೆಗೆ ಕೃತಜ್ಞತಾ ಸಮರ್ಪಣೆ.

ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿ ತೋಟವನ್ನಾಗಿಸಲು ಪಣ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ 3,395 ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ 900ರಷ್ಟು ವೈದ್ಯರ ಹುದ್ದೆಗಳು ಖಾಲಿ, ಭರ್ತಿಗೆ ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್. ಧಾರವಾಡ ಪ್ರತ್ಯೇಕ ಮಹಾನಗರ ರಚನೆ ಬೇಡಿಕೆ ನ್ಯಾಯಯುತ, ಸರ್ಕಾರ ಶೀಘ್ರದಲ್ಲೇ ಅಧಿಸೂಚನೆ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಡಿಕೆ ಶಿವಕುಮಾರ್ ಅವರು ಇಂದು ಮೊದಲ ಬಾರಿಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಾರೋಹಳ್ಳಿ ಹಾಗೂ ಕನಕಪುರ ತಾಲೂಕಿಗೆ ಭೇಟಿ ನೀಡಿ ರೋಡ್ ಶೋ ನಡೆಸುವ ಮೂಲಕ ತಮ್ಮನ್ನು ಬೆಂಬಲಿಸಿದ ಜನತೆಗೆ ಕೃತಜ್ಞತೆ ಸಲ್ಲಿಸಿದರು. ಮೊದಲಿಗೆ ಹಾರೋಹಳ್ಳಿ ಸರ್ಕಲ್ಗೆ ಆಗಮಿಸಿದ ಮುಖ್ಯಮಂತ್ರಿಯವರಿಗೆ ಹೂವಿನ ಮಳೆ ಸುರಿಸುವ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಅಲ್ಲಿ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆದ ಅವರು ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಬಳಿಕ ತೆರೆದ ವಾಹನದ ಮೂಲಕ ತುಂಗಣಿ, ಟಿ ಬೇಕುಪ್ಪೆ, ನಾರಾಯಣ್ಪುರ, ಕೋಡಿಹಳ್ಳಿ, ಹೇರಿಂದ್ಯಾಪನಹಳ್ಳಿ, ಕೊಳಗೊಂಡನಹಳ್ಳಿ, ಹುಣಸನಹಳ್ಳಿ, ಹೊಸದುರ್ಗಕ್ಕೆ ಆಗಮಿಸಿ ರಸ್ತೆ ಬದಿಗಳಲ್ಲಿ ನೆರೆದಿದ್ದ ಸಹಸ್ರಾರು ಅಭಿಮಾನಿಗಳು ಹಾಗೂ ಮತದಾರರತ್ತ ಕೈಬೀಸುತ್ತಾ ಧನ್ಯವಾದ ಸಮರ್ಪಿಸಿದರು. ಈ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನನಗೆ ಜಾತಿ ಧರ್ಮ ಭೇದಭಾವದ ಮೇಲೆ ನಂಬಿಕೆಯಿಲ್ಲ, ಕುವೆಂಪು ಅವರು ಹೇಳಿರುವಂತೆ ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಮಾಡಬೇಕು, ಇದಕ್ಕೆ ಎಲ್ಲರ ಸಹಕಾರ ಬೇಕು ಎಂದು ಹೇಳಿದರು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಉಳಿದ ಮೂಲ ವೃಂದದಲ್ಲಿನ ವಿವಿಧ ಜಿಲ್ಲಾ, ನಗರ ಹಾಗೂ ಘಟಕಗಳಲ್ಲಿ ಒಟ್ಟು 3,395 ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇವೆ. ಇವುಗಳ ನೇರ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಂದು ರಾಜ್ಯ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿಯ ಪ್ರಮುಖ ಪ್ರಕ್ರಿಯೆಯಾದ ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸಲಿದೆ. ಆಫ್ಲೈನ್ ಒಎಂಆರ್ ಮಾದರಿಯಲ್ಲಿ ಪರೀಕ್ಷೆಗಳು ಜರುಗಲಿವೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅವರು ತಿಳಿಸಿದ್ದಾರೆ. ಒಟ್ಟು 3,395 ಹುದ್ದೆಗಳಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 2,266, ಮಹಿಳಾ ಅಭ್ಯರ್ಥಿಗಳಿಗೆ 755, ಸೇವಾನಿರತ ಪುರುಷರಿಗೆ 257, ಸೇವಾನಿರತ ಮಹಿಳೆಯರಿಗೆ 82 ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 35 ಹುದ್ದೆಗಳನ್ನು ಕಾಯ್ದಿರಿಸಲಾಗಿದೆ ಎಂದು ಹೇಳಿದ್ದಾರೆ. ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯು ನಾಳೆ ಜೂನ್ 8ರಿಂದ ಅಧಿಕೃತವಾಗಿ ಆರಂಭವಾಗಲಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಗೃಹ ಬಳಕೆಯ ಅಡುಗೆ ಅನಿಲ್ ಸಿಲಿಂಡರ್ ದರ ಏರಿಕೆಯನ್ನು ಮಾಡುವ ಮೂಲಕ ಕೇಂದ್ರ ಬಿಜೆಪಿ ಸರ್ಕಾರ ಸದಾ ಜನವಿರೋಧಿ ನೀತಿಯನ್ನು ಅನುಸರಿಸಿಕೊಂಡು ಬರುತ್ತಿದೆ ಎಂದು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ವಿಜಯಪುರದಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು, ಅಂತಾರಾಷ್ಟೀಯ ಮಟ್ಟದಲ್ಲಿ ಬೆಲೆ ಕಡಿಮೆ ಆದಾಗಲೂ ಜನರಿಗೆ ಪೆಟ್ರೋಲ್, ಡೀಸೆಲ್ ದರ ಕಡಿಮೆ ಮಾಡಲಿಲ್ಲ. ಈಗ ಅಂತಾರಾಷ್ಟೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಜಾಸ್ತಿ ಆಗಿರುವುದರಿಂದ ಬೆಲೆ ಜಾಸ್ತಿ ಮಾಡಿದ್ದಾರೆ. ಆಗ ಬೆಲೆ ಕಡಿಮೆಯಾದಾಗ ಜನರಿಗೆ ಬೆಲೆ ಕಡಿಮೆ ಮಾಡಿದ್ದರೆ ಈಗ ಹೊರೆ ಆಗುತ್ತಿರಲಿಲ್ಲ ಎಂದರು. ಅಡುಗೆ ಅನಿಲ ಸಿಲಿಂಡರ್ ಬೆಲೆಯನ್ನು ಮತ್ತೆ 29 ರೂಪಾಯಿ ಹೆಚ್ಚಿಸಿರುವ ಕೇಂದ್ರ ಸರ್ಕಾರದ ನಿರ್ಧಾರ ಖಂಡನೀಯ ಎಂದು ಮಾಜಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಕಳೆದ 3 ತಿಂಗಳಲ್ಲೇ ಇದು 2ನೇ ಬಾರಿ ಬೆಲೆ ಏರಿಕೆಯಾಗಿದೆ. ಒಂದು ಕಡೆ ಅಗತ್ಯ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಏರುತ್ತಿದ್ದರೆ ಮತ್ತೊಂದು ಕಡೆ ಅಡುಗೆ ಅನಿಲದ ಬೆಲೆ ಹೆಚ್ಚಿಸುವ ಮೂಲಕ ಕೇಂದ್ರ ಸರ್ಕಾರ ಮಧ್ಯಮ ವರ್ಗ, ಬಡವರು ಮತ್ತು ಗೃಹಿಣಿಯರ ಮೇಲೆ ಮತ್ತಷ್ಟು ಆರ್ಥಿಕ ಹೊರೆ ಹಾಕಿದೆ ಎಂದು ಬೆಳಗಾವಿಯಲ್ಲಿ ಅವರು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ತಕ್ಷಣವೇ ಈ ಬೆಲೆ ಏರಿಕೆ ನಿರ್ಧಾರವನ್ನು ಹಿಂಪಡೆದು ಸಾಮಾನ್ಯ ಕುಟುಂಬಗಳಿಗೆ ಪರಿಹಾರ ಒದಗಿಸಬೇಕು. ಬೆಲೆ ಏರಿಕೆಯಿಂದ ತತ್ತರಿಸಿರುವ ಜನರ ಬದುಕನ್ನು ಇನ್ನಷ್ಟು ಸಂಕಷ್ಟಕ್ಕೆ ತಳ್ಳುವ ಬದಲು ಅವರ ಹಿತಾಸಕ್ತಿಯನ್ನು ಕಾಪಾಡುವ ನೀತಿಗಳನ್ನು ಜಾರಿಗೆ ತರಬೇಕು ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯು ಪಶ್ಚಿಮ ಬಂಗಾಳದಂತೆ ಆಗದಿರಲು ರಾಜ್ಯ ಕಾಂಗ್ರೆಸ್ ಸರ್ಕಾರವು ಪ್ರತಿಯೊಬ್ಬರಿಗೂ ಪರಿಷ್ಕರಣೆಗೆ ಅಗತ್ಯವಿರುವ ದಾಖಲಾತಿಗಳನ್ನು ತುರ್ತಾಗಿ ಒದಗಿಸಲು ಮುಂದಾಗಬೇಕೆಂದು ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಡಾ ಕೆ ಪ್ರಕಾಶ್ ಒತ್ತಾಯಿಸಿದ್ದಾರೆ. ಕೋಲಾರದಲ್ಲಿ ಎಸ್ಐಆರ್ ಸಾಧಕ ಬಾಧಕಗಳ ಕುರಿತಂತೆ ಏರ್ಪಡಿಸಿದ್ದ ದುಂಡುಮೇಜಿನ ಸಭೆಯಲ್ಲಿ ಮಾತನಾಡಿದ ಅವರು, ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಯಲ್ಲಿ ಯಾವುದೇ ಅರ್ಹ ಮತದಾರರು ಪಟ್ಟಿಯಿಂದ ಕೈಬಿಟ್ಟು ಹೋಗದಂತೆ ಗಮನಹರಿಸಬೇಕು. ಪರಿಷ್ಕರಣೆಗೆ ಅಗತ್ಯವಿರುವ ಜನನ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ ಹಾಗೂ ವಂಶವೃಕ್ಷ ಪ್ರಮಾಣಪತ್ರ ದಾಖಲೆಗಳನ್ನು ಚುನಾವಣಾ ಮಾದರಿಯಲ್ಲಿ ಅರ್ಜಿ ಸಲ್ಲಿಸಿದ ದಿನವೇ ಜನತೆಗೆ ಸಿಗುವಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಸಲಹೆ ನೀಡಿದರು. ಪ್ರದೇಶ ಸಮಾಚಾರ ಕೇಳಿ.

0: ಹೇಳುತ್ತಿದ್ದೀರಿ? ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇರುವುದು ಗಮನದಲ್ಲಿದೆ. ಖಾಯಂ ನೇಮಕ ಪ್ರಕ್ರಿಯೆ ಆಗುವವರೆಗೆ ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಲಾಗುವುದು. ಹಂತ ಹಂತವಾಗಿ ಸರ್ಕಾರಿ ಆಸ್ಪತ್ರೆಗಳ ವಿವಿಧ ಸಮಸ್ಯೆಗಳನ್ನು ಬಗೆಹರಿಸಲು ಒತ್ತು ನೀಡಲಾಗುವುದು ಎಂದು ತಿಳಿಸಿದರು. ಎಂಬಿಬಿಎಸ್ ಆದವರು ಸೇವೆ ಸಲ್ಲಿಸಲು ಬಂದರೆ ಅವರಿಗೆ ಡಿಎಚ್ಒಗಳು ಒಂದು ವಾರದೊಳಗೆ ತಾತ್ಕಾಲಿಕ ನೇಮಕಾತಿಯ ಆದೇಶ ಪತ್ರ ನೀಡಬೇಕು. ಇಲ್ಲದಿದ್ದಲ್ಲಿ ಡಿಎಚ್ಒಗಳನ್ನು ಅಮಾನತು ಮಾಡಲಾಗುವುದು. ನೇಮಕ ಆದವರಿಗೆ 60,000 ರೂಪಾಯಿ ವೇತನ ನೀಡಲಾಗುವುದು ಎಂದು ತಿಳಿಸಿದರು. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಸಿಬ್ಬಂದಿ ಯಾವ ರೀತಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂಬುದನ್ನು ಖುದ್ದಾಗಿ ಸ್ಥಳಕ್ಕೆ ತೆರಳಿ ಪರಿಶೀಲಿಸಲಾಗುವುದು. ಈ ನಿಟ್ಟನಲ್ಲಿ ರಾತ್ರಿ ವೇಳೆ ಆಸ್ಪತ್ರೆಗಳಿಗೆ ಭೇಟಿ ನೀಡಲು ನಿರ್ಧರಿಸಿರುವುದಾಗಿ ಸಚಿವ ಯುಟಿ ಖಾದರ್ ಹೇಳಿದರು. ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ರಚನೆ ಮಾಡಬೇಕೆಂಬ ಬೇಡಿಕೆ ನ್ಯಾಯಯುತವಾಗಿದ್ದು, ಸರ್ಕಾರ ಈಗಾಗಲೇ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದೆ. ಶೀಘ್ರದಲ್ಲೇ ಈ ಕುರಿತು ಅಂತಿಮ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಇಂದು ಧಾರವಾಡ ಪ್ರತ್ಯೇಕ ಪಾಲಿಕೆಗಾಗಿ ಆಗ್ರಹಿಸಿ ಹೋರಾಟ ನಡೆಸುತ್ತಿರುವ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹಿಗಳ ನಿಯೋಗ ಸಚಿವರನ್ನು ಭೇಟಿ ಮಾಡಿ ಚರ್ಚಿಸಿತು. ಸತ್ಯಾಗ್ರಹದ ನೇತೃತ್ವ ವಹಿಸಿರುವ ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ವಿಷಯವನ್ನು ಸುದೀರ್ಘವಾಗಿ ಪ್ರಸ್ತಾಪಿಸಿದರು. ಶಾಸಕ ಪ್ರಸಾದ್ ಅಬ್ಬಯ್ಯ ಧಾರವಾಡ ಜನತೆಯ ಆಶಯವನ್ನು ಸಚಿವರಿಗೆ ಮನವರಿಕೆ ಮಾಡಿಕೊಟ್ಟು ಕೂಡಲೇ ಇದನ್ನು ಈಡೇರಿಸುವಂತೆ ಕೋರಿದರು. ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸಚಿವರು, ಧಾರವಾಡ ಸತ್ಯಾಗ್ರಹಿಗಳ ಹೋರಾಟಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಸತ್ಯಾಗ್ರಹವನ್ನು ಕೈಬಿಡುವಂತೆ ಮನವಿ ಮಾಡಿದರು. ಸಚಿವ ಸ್ಥಾನ ನೀಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಪಕ್ಷದ ವರಿಷ್ಠರಲ್ಲಿ ಮನವಿ ಮಾಡಿದ್ದು, ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಮಂತ್ರಿ ಸ್ಥಾನ ಸಿಗುವ ವಿಶ್ವಾಸವಿದೆ ಎಂದು ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಹೇಳಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ ಕಳೆದ 4.5 ದಶಕದಿಂದ ಸಚಿವ ಸ್ಥಾನ ಸಿಕ್ಕಿಲ್ಲ. ನಮ್ಮ ಕುಟುಂಬ 5 ದಶಕಗಳಿಂದ ರಾಜಕಾರಣದಲ್ಲಿ ಸಕ್ರಿಯವಾಗಿದೆ. ನಾನು 3ನೇ ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ಕಾಂಗ್ರೆಸ್ ಸೇರಿದ ನಂತರ ಸಂಸತ್ ಚುನಾವಣೆ, ವಿಧಾನ ಪರಿಷತ್ನ ವಿವಿಧ ಕ್ಷೇತ್ರಗಳು ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಿದ್ದೇನೆ. ಹಾಗಾಗಿ ಸಚಿವ ಸ್ಥಾನ ಕೇಳಿದ್ದೇನೆ ಎಂದು ಹೇಳಿದರು. ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇದ್ದ ದಾವಣಗೆರೆ ಜಿಲ್ಲೆಯ ಅಪಘಾತ ಪ್ರಕರಣವೊಂದನ್ನು ಸಮಾಧಾನ ಸಮಾರೋಹ ವಿಶೇಷ ಲೋಕ ಅದಾಲತ್ ಅಡಿ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದ್ದು, ಕಕ್ಷಿದಾರರಿಗೆ 6 ಲಕ್ಷ ರೂಪಾಯಿ ಹೆಚ್ಚುವರಿ ಪರಿಹಾರ ಕೊಡಿಸುವ ಮೂಲಕ ಜಿಲ್ಲೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸುಪ್ರೀಂಕೋರ್ಟ್ ಪ್ರಕರಣವೊಂದನ್ನು ಸ್ಥಳೀಯವಾಗಿ ಬಗೆಹರಿಸಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಡಿಕೆ ವೇಲಾ ತಿಳಿಸಿದ್ದಾರೆ. ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವ ಹಾಗೂ ರಾಜಿ ಮಾಡಿಕೊಳ್ಳಲು ಯೋಗ್ಯವಾಗಿರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಈ ವಿಶೇಷ ಲೋಕ್ ಅದಾಲತ್ ಹಮ್ಮಿಕೊಂಡಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರದ ಜನತೆಗೆ ಕೃತಜ್ಞತಾ ಸಮರ್ಪಣೆ. ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿ ತೋಟವನ್ನಾಗಿಸಲು ಪಣ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ 3,395 ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ 900ರಷ್ಟು ವೈದ್ಯರ ಹುದ್ದೆಗಳು ಖಾಲಿ, ಭರ್ತಿಗೆ ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್. ಧಾರವಾಡ ಪ್ರತ್ಯೇಕ ಮಹಾನಗರ ರಚನೆ ಬೇಡಿಕೆ ನ್ಯಾಯಯುತ, ಸರ್ಕಾರ ಶೀಘ್ರದಲ್ಲೇ ಅಧಿಸೂಚನೆ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ನಿನ್ನಲ್ಲ ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು.
2: ಬುದ್ಧಿ ಚಾರ್ಜ್ ಮಾಡೋ
1: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ. ಪಬ್ಲಿಕ್
2: ನೋಡಿದ್ಯಾ
1: ಅಪ್ಪ? 1 ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್. ಈಗೇನ್ ಮಾಡ್ತೀಯಾ? ಫ್ರೀ ವೈಫೈ ಇದೆಯಲ್ಲ.
2: ಪೆದ್ದು ಸುಧಾರಿಸ್ಕೋ.
1: ಪೇಮೆಂಟ್ಸ್ ಗಾಗಿ ನೋ ಓಪನ್ ವೈಫೈ ಅಂದ್ರೆ ಫ್ರಾಡ್ ಗೆ ಮಾಡಿ. ಬೈ ಬೈ. ಆರ್ಬಿಐ ಹೇಳುತ್ತೆ,
2: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
3: ಆಕಾಶವಾಣಿ ಧಾರವಾಡ.

0: ಪ್ರಿಯ ವಿದ್ಯಾರ್ಥಿಗಳೇ, ಪಾಲಕರೇ, ಎಸ್ಎಸ್ಎಲ್ಸಿ ಅಥವಾ ಪಿಯುಸಿ ನಂತರ ಉತ್ತಮ ಶಿಕ್ಷಣ ಹಾಗೂ ಉಜ್ವಲ ಭವಿಷ್ಯಕ್ಕಾಗಿ ಯೋಚಿಸುತ್ತಿದ್ದೀರಾ? ಇಲ್ಲಿದೆ ವಿಶ್ವಾಸಾರ್ಹ ಶಿಕ್ಷಣ ಸಂಸ್ಥೆ ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ ಹಾಗೂ ನಳಂದ ಬಿಸಿಎ ಕಾಲೇಜ್ ಹುಬ್ಬಳ್ಳಿ. ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ನಲ್ಲಿ ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ನಲ್ಲಿ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶ ಆರಂಭವಾಗಿದೆ. ಪಿಯುಸಿ ಪಾಸ್ ಆದವರಿಗೆ ಬಿಸಿಎ ಕೋರ್ಸ್ ಲಭ್ಯವಿದೆ. ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲ ಸೌಲಭ್ಯಗಳು ಒಂದೇ ಕ್ಯಾಂಪಸ್ನಲ್ಲಿ ಲಭ್ಯ. ಇಂದೇ ಪ್ರವೇಶ ಪಡೆಯಿರಿ ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ ಹಾಗೂ ನಳಂದ ಬಿಸಿಎ ಕಾಲೇಜ್, ವಿದ್ಯಾರಣ್ಯ, ಗದಗ ರಸ್ತೆ, ಬಂಡಿವಾಡ, ಹುಬ್ಬಳ್ಳಿ. ಫೋನ್ 9481857729 ಹಾಗೂ 9353160399.
1: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
2: ಇನ್ನು ವಿದೇಶದಲ್ಲಿರುವ ನಿಮ್ಮ ಬಂಧುಗಳಿಗೆ ಆಹಾರ ಪದಾರ್ಥಗಳು, ಔಷಧಿಗಳು, ಉಡುಗೊರೆಗಳು ಹಾಗೂ ದಾಖಲೆಗಳನ್ನು ಕಳುಹಿಸುವುದು ಇನ್ನಷ್ಟು ಸುಲಭ.
1: ಭಾರತೀಯ ಅಂಚೆಯ ಮೂಲಕ 150 ಹೆಚ್ಚು ದೇಶಗಳಿಗೆ ಪಾರ್ಸೆಲ್ ಮತ್ತು ದಾಖಲೆಗಳನ್ನು ಅತ್ಯಂತ ಕೈಗೆಟುಕುವ ದರದಲ್ಲಿ ರವಾನಿಸಬಹುದು. ಉದ್ಯಮಿಗಳ ರಫ್ತು ಸೇವೆಗಳಿಗೂ ಭಾರತೀಯ ಅಂಚೆ ವಿಶ್ವಾಸಾರ್ಹ ಆಯ್ಕೆ. ಡಾಕ್ ಸೇವಾ ಆಪ್ ಮೂಲಕ ವಿವಿಧ ದೇಶಗಳ ಅಂಚೆ ದರಗಳನ್ನು ಪರಿಶೀಲಿಸಿ ಮನೆಯಲ್ಲೇ ಬುಕಿಂಗ್ ಮಾಡಿ ಪೋಸ್ಟ್ಮ್ಯಾನ್ ಮೂಲಕ ಪಿಕಪ್ ಸೌಲಭ್ಯ ಪಡೆಯಿರಿ.
0: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
3: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
0: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
3: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
0: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
3: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬಲ್ಇ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
0: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
3: ಸಂಪರ್ಕಿಸಿ
0: 8277583580 8277583612.
1: ಬಿಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಬೇಕಾಗುವಂತಹ ಆಡಿಯೋಲಾಜಿಸ್ಟ್ ಹಾಗೂ ಸ್ಪೀಚ್ ಥೆರಪಿಸ್ಟ್ ಸಹಿತ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕವಾಗಿ ವಸತಿ ಸೌಲಭ್ಯವಿದ್ದು ನುರಿತ ಶಿಕ್ಷಕರಿಂದ ಪಾಠದ ವ್ಯವಸ್ಥೆ ಇದೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಿಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ. ಮೊಬೈಲ್ 9448309994.

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಸಪ್ನೋ ಕೋ ಹಕೀಕತ್ ಮೇ ಬದಲ್ನೆ ಕೆ ಲಿಯೆ ಸಹೀ ಸಮಯ ಪರ್ ಸಹೀ ಕದಮ್ ಉಠಾನಾ ಜ಼ರೂರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ಡ್ ಆಫೀಸರ್ ಬನ್ನೆ ಕೆ ಲಿಯೆ ಆಫ್ಕಾಟ್ 2 ಆಫ್ 2026 ಕೆ ಆವೇದನ 20 ಮೇ ಸೆ ಖುಲೆ ಹೈ. ವಿವರಣ ಕೆ ಲಿಯೆ ವಿಸಿಟ್ ಕರೇ afcat.edcil.co.in ಪರ್.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿ

0: ಮನೆಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
1: ಈ ಅಧಿಕ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ ಜೂನ್ 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಾ ಸರಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796991827.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು.
4: ವಿಶ್ವ ಆಹಾರ ಸುರಕ್ಷತಾ ದಿನದ ಸಂದರ್ಭದಲ್ಲಿ ಆಹಾರ ಸುರಕ್ಷತೆ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ಆಹಾರ ಸಂಸ್ಕರಣಾ ತಂತ್ರಜ್ಞಾನ ವಿಭಾಗದ ಪ್ರಾಚಾರ್ಯರು ಹಾಗೂ ವಿಭಾಗದ ಮುಖ್ಯಸ್ಥರೂ ಆದ ಡಾಕ್ಟರ್ ಹೇಮಲತಾ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಮಂಜುಳಾ ಪುರಾಣಿಕ್.
5: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಆಹಾರ ಸೇವನೆ, ಆಹಾರವನ್ನ ಬಳಸೋದು ಅಂದ್ರ ಬಹಳ ಮುಖ್ಯವಾದದ್ದು. ಏನೋ ಸಿಕ್ತು, ಏನೋ ತಿಂದೆ, ಯಾವಾಗೋ ತಿಂದೆ ಅಂತ ಆದಾಗ ನಮ್ಮ ದೇಹ ಅದನ್ನ ಒಪ್ಪಿಕೊಳ್ಳೋದಿಲ್ಲ. ಹಂಗಾಗಿ ಹಗಲೆಲ್ಲ ನಮ್ಗ ನಮ್ಮ ದೇಹ ರೋಗಗಳ ಆಗರ ಆಗ್ತದ. ಸುರಕ್ಷಿತವಾದ ಆಹಾರವನ್ನ ವ್ಯವಸ್ಥಿತ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸಮತೋಲಿತವಾಗಿ ನಾವು ಸೇವಿಸಿದಾಗ ಆಹಾರ ನಮ್ಮ ದೇಹಕ್ಕೆ ಉತ್ತಮ ರೀತಿಯ ಪರಿಣಾಮವನ್ನ ಬೀರ್ತದ. ನಾವು ಸದೃಢಕಾಯರಾಗಿ ಆರಾಮಾಗಿ ಇರ್ತೀವಿ. ಕೇಳುಗರೆ, ಪ್ರತಿ ವರ್ಷ ಜೂನ್ 7ನೇ ತಾರೀಕು ಆಹಾರ ಸುರಕ್ಷತಾ ದಿನ ಅಂತ ಆಚರಿಸಲಾಗ್ತದೆ. ಆಹಾರ ಸುರಕ್ಷತೆಯ ಅಗತ್ಯತೆ ಇವತ್ತು ಎಷ್ಟದ, ಆಹಾರ ಸುರಕ್ಷತೆಯ ಮಹತ್ವ ಏನು, ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಆಹಾರ ಸಂರಕ್ಷಣಾ ತಂತ್ರಜ್ಞಾನ ವಿಭಾಗದಲ್ಲಿ ಪ್ರೊಫೆಸರ್ ಹಾಗೂ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿರುವಂತಹ ಡಾಕ್ಟರ್ ಹೇಮಲತಾ ಎಸ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಹೇಮಲತಾ ಅವರು.
6: ನಮಸ್ಕಾರ
5: ಡಾಕ್ಟರ್ ಹೇಮಲತಾ ಅವರ. ಪ್ರತಿ ವರ್ಷ ಜೂನ್ 7 ನಾವು ಆಹಾರ ಸುರಕ್ಷತಾ ದಿನ, ಫುಡ್ ಸೇಫ್ಟಿ ಡೇ ಅಂತ ಆಚರಿಸ್ತೀವಿ. ಏನು ಈ ದಿನದ ಮಹತ್ವ, ಯಾಕಾಗಿ ಇದನ್ನ ಆಚರಿಸಬೇಕು ಅಂತ
6: ನೋಡಿ. ಈಗೇನಂದ್ರೆ ಆಹಾರ ಸುರಕ್ಷಿತವಾಗಿದೆಯೋ ಇಲ್ಲೋ ಅನ್ನೋದು ಫಸ್ಟ್ ನಾವು ತಿಳ್ಕೊಳ್ಬೇಕು. ಅದ್ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ, ನಮ್ಗೆ ಆಹಾರ ಸೇವನೆ, ಆಹಾರ ಉತ್ಪಾದನೆಯಿಂದ ಹಿಡಿದು ಸೇವನೆ ತನಕ ಅದು ನಮ್ಗೆ ಸುರಕ್ಷಿತವಾಗಿರ್ಬೇಕು. ಒಳ್ಳೆ ಒಂದು ಪೋಷಕಾಂಶಗಳನ್ನ ಕೊಡ್ಬೇಕು, ಆರೋಗ್ಯವನ್ನ ಕೊಡ್ಬೇಕು. ಏನೂ ತೊಂದರೆಗಳಾಗಬಾರ್ದು. ನಾವು ಅದನ್ನ ಸೇವನೆ ಮಾಡಿದ್ಮೇಲೆ ಏನು ತೊಂದರೆಗಳಾಗಬಾರ್ದು ಅಂತ ಆಹಾರನ ನಾವು ಒಂದು ಸುರಕ್ಷಿತ ಆಹಾರ ಅಂತ ಹೇಳ್ತೀವಿ. ಆ ಸುರಕ್ಷಿತವಲ್ಲದಕ್ಕಾಗಿಯೇ ಇವತ್ತು ನಾವು ತುಂಬಾ ಜನ ಅದರಿಂದ ತೊಂದರೆಗೆ ಒಳಗಾಗ್ತಾ ಇದ್ದಾರೆ. ಈಗ ಇತ್ತೀಚಿನ ಸಮೀಕ್ಷೆ ಪ್ರಕಾರ, ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಏನಂದ್ರೆ 86 ಲಕ್ಷ ಕೋಟಿಯಷ್ಟು ಜನ ಇದಕ್ಕೆ ಒಂದಲ್ಲ ಒಂದು ರೀತಿಯ ಒಂದು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಅದರಲ್ಲೂ ಚಿಕ್ಕ ಮಕ್ಕಳು ತುಂಬಾನೇ ತೊಂದರೆ ಆಗ್ತಾ ಇದೆ ಅವರಿಗೆ. ವಾಂತಿ, ಬೇದಿ, ಇವನ್ ಸಾವು ಕೂಡ ತುಂಬಾ ಆಗ್ತಾ ಇದೆ. ಸೊ ಅದಕ್ಕೆ ಏನ್ ಮಾಡಿದ್ರು, ಇದೆಲ್ಲ ಜನರಿಗೆ ಒಂದು ತಿಳುವಳಿಕೆ ಮೂಡೋಕ್ಕೋಸ್ಕರ ಅಥವಾ ಒಂದು ಒಳ್ಳೆ ಆರೋಗ್ಯವನ್ನ ಎಲ್ಲರಿಗೂ ಇರಬೇಕು ಅಂತಂದ್ರೆ ನಾವು ಆಹಾರ ಸುರಕ್ಷತೆ ಬಗ್ಗೆ ಒಂದು ತಿಳುವಳಿಕೆ ಮೂಡಿಸ್ಬೇಕು ಅಂತ ಹೇಳಿ ಜೂನ್ 7ನೇ ತಾರೀಕು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಅದು ಪ್ರತಿ ವರ್ಷ ಏನಪ್ಪ ಅಂತಂದ್ರೆ ಒಂದು ಧ್ಯೇಯ ವಾಕ್ಯ ಇರುತ್ತೆ. ಈ ಸಲದ ಏನಂತಂದ್ರೆ ಯಾರಿಗೂ ತೊಂದರೆ ಆಗಬಾರ್ದು, ಬರ್ಡನ್. ಅದು ಕರೆಕ್ಟ್ ಆಗಿ ಇಂಗ್ಲಿಷ್ ನಲ್ಲಿ ಹೇಳ್ಬೇಕಂತಂದ್ರೆ ಬರ್ಡನ್ ಟು ಸೊಲ್ಯೂಷನ್ಸ್ ಅಂತಂದು, ಸೇಫ್ ಫುಡ್ ಎವ್ರಿವೇರ್ ಅಂದ್ರೆ ಏನು ನಮ್ಗೆ ತೊಂದರೆಗೊಳಗಾಗ್ತಿದೀವೋ ಅದು ಸಮಸ್ಯೆ, ಆ ಸಮಸ್ಯೆ ಪರಿಹಾರ ಇರಬೇಕು, ಪ್ಲಸ್ ಸುರಕ್ಷಿತ ಆಹಾರ ಅದಕ್ಕೋಸ್ಕರನೇ ಬರಬೇಕು ಅಂತ ಅನ್ನೋದು ಧ್ಯೇಯದಿಂದ ಈ ವರ್ಷದ ಇದು. ಸೊ ಅವಾಗ ನಾವು ತಿಳುವಳಿಕೆ ಮೂಡಕ್ಕೋಸ್ಕರನೇ ಅನೇಕ ಕಾರ್ಯಕ್ರಮಗಳು ಎಲ್ಲಾ ಕಡೆ ನಡೀತಾ ಇರುತ್ತೆ. ರೇಡಿಯೋ ಪ್ರೋಗ್ರಾಮ್ ಕೂಡ ಒಂದು ಅದೇ ರೀತಿಯಾದಂತ ತಿಳುವಳಿಕೆ ಮೂಡಿಸುವಂತ ಕಾರ್ಯಕ್ರಮನೇ. ಸೊ ಸುರಕ್ಷಿತ ಆಹಾರ ಅಂತಂದ್ರೆ ಏನು ಅಂತ ಎಲ್ಲರಿಗೂ ಗೊತ್ತಾಗ್ಬೋದು. ಯಾಕೆ ಎಷ್ಟೊಂದು ಆಹಾರಗಳು ಕಲುಷಿತವಾಗ್ತವೆ, ಯಾವ ರೀತಿಯಿಂದ ಆಗ್ತವೆ ಅನ್ನೋದು ಕೂಡ ಎಲ್ಲರಿಗೂ ಬರುತ್ತೆ.
5: ಈಗ ಮೇಡಮ್, ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ತಾವು ಆಹಾರ ಸಂರಕ್ಷಣಾ ತಂತ್ರಜ್ಞಾನ ವಿಭಾಗದ ಮುಖ್ಯಸ್ಥರಾಗಿದ್ದೀರಿ. ತಮ್ಮ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ವತಿಯಿಂದ ಈ ಆಹಾರ ಸುರಕ್ಷತೆ

0: ದಿನದ ಸಂದರ್ಭದಲ್ಲಿ ಅಥವಾ ಅದರ ಹಿಂದೆ ಮುಂದೆ ಏನು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡಿರಿ?
1: ನಾವು ಸ್ಟೂಡೆಂಟ್ಸ್ಗೆ ಬೇಸಿಕಲಿ ಇದು ಬಿಟೆಕ್ ಫುಡ್ ಟೆಕ್ನಾಲಜಿ ಆಹಾರ ತಂತ್ರಜ್ಞಾನ ಹುಡುಗರಿಗೆ ಅವರು ಕೆಲವೊಂದ್ಸಲ ಕಾರ್ಯಕ್ರಮಗಳು ಮಾಡ್ತಾರೆ, ತಿಳುವಳಿಕೆ ಪ್ರೋಗ್ರಾಮ್ಗಳು ಮಾಡ್ತಾರೆ. ಈಗ ಸಿಂಪಲ್ ಆಗಿ ಹೇಳಬೇಕಂದ್ರೆ ಒಂದೊಂದ್ಸಲ ಸ್ಕೂಲ್ ಮಕ್ಕಳಿಗೆ ಕೂಡ ಕೈ ಹೆಂಗೆ ತೊಳ್ಕೊಳ್ಬೇಕು ಅಂತ ಹೇಳೋದು ಕೂಡ ಒಂದು ತುಂಬ ಸಿಂಪಲ್ ಆಗಿರುವಂಥದ್ದು. ಯಾಕಂದರೆ ಕೈಯಿಂದನೇ ಎಷ್ಟೊಂದು ಸೂಕ್ಷ್ಮ ಜೀವಿಗಳು ನಮಗೆ ಆಹಾರವನ್ನು ಇದು ಮಾಡ್ತವೆ. ಯಾವುದೋ ಕೈಯಿಂದ ನಾವು ಆಹಾರ ಮುಟ್ಟಿದ್ರೆ ನಮಗೆ ಈ ರೋಗಾಣುಗಳು ನಮ್ಮ ದೇಹಕ್ಕೆ ಹಾನಿ ಮಾಡ್ತವೆ. ಸೊ ಅದು ಕೂಡ ಸ್ಕೂಲ್ ಮಕ್ಕಳಿಗೆ ಕೈ ಯಾವ ರೀತಿ ತೊಳ್ಕೊಬೇಕು, ಸೋಪು ಇದು ಮಾಡೋದು, ಅದರಲ್ಲೂ ಶೌಚಾಲಯಕ್ಕೆ ಹೋಗಿ ಬಂದಮೇಲೆ ಕಡ್ಡಾಯವಾಗಿ ಕೈ ತೊಳ್ಕೊಳ್ಳೋದಿರ್ಬೋದು, ಆಮೇಲೆ ಮತ್ತೆ ಆಹಾರ ಕೆಟ್ಟಿದೆಯೋ ಇದು ಹೆಂಗೆ ಗುರುತಿಸೋದು, ಈಗ ಕಲಬೆರಕೆಯಿಂದ ಇದು ಮಾಡೋದು ಅದು ಕೂಡ ಎಷ್ಟೊಂದು ಹಾನಿಕಾರಕ ವಸ್ತುಗಳನ್ನೆಲ್ಲ ಹಾಕಿ ಕಲಬೆರಕೆ ಆಗಿರ್ತವೆ, ಅದನ್ನು ಯಾವ ರೀತಿಯಾಗಿ ಗುರುತಿಸ್ಬೋದು. ಆಮೇಲೆ ಮತ್ತೆ ಕೆಲವೊಂದ್ಸಲ ನಮಗೆ ಇದೇ ಸಿಂಪಲ್ ಮನೆಯಲ್ಲೇ ಹೆಣ್ಮಕ್ಳಿಗೆ ಯಾವ ರೀತಿಯಾಗಿ ಆಹಾರಗಳನ್ನ ಸಂರಕ್ಷಣೆ ಮಾಡಿಟ್ಕೋಬೇಕು, ಯಾವ ರೀತಿ ಸಂಗ್ರಹಣೆ ಮಾಡಬೇಕು, ಸುರಕ್ಷಿತವಾಗಿರ್ಬೇಕಂತಂದ್ರೆ ಈ ಥರದ ತಿಳುವಳಿಕೆಗಳನ್ನೆಲ್ಲ ಕೊಡ್ತೀವಿ. ಅನೇಕ ಥರದ ತರಬೇತಿಗಳು ನಮ್ಮಲ್ಲಿ ನಡೀತಾ ಇರ್ತವೆ. ಆ ತರಬೇತಿಗಳಲ್ಲಿ ಕೂಡ ಕಂಪಲ್ಸರಿಯಾಗಿ ನಾವು ಆಹಾರ ಸುರಕ್ಷಿತವಾಗಿ ಯಾವ ರೀತಿ ಇಡಬೇಕು ಅನ್ನೋದು ಹೇಳ್ತೀವಿ. ಪ್ಯಾಕೇಜ್ ಸ್ಪೆಷಲಿ ನಾವು ಪ್ರೊಸೆಸಿಂಗ್ ಇದು ಹೇಳ್ಕೊಡುವಾಗ ಅದನ್ನು ಕೆಡ್ಲಾರ್ದಂಗೆ ಇಡ್ಲಿಕ್ಕೆ ಹೆಂಗೆ ಯಾವ ಥರ ಇಡಬೇಕು, ಅದು ಕೆಟ್ಟಿದೆಯೋ ಇಲ್ಲೋ ಅಂತ ಗುರುತಿಸೋದು ಯಾವ ಥರ, ಆಮೇಲೆ ಮತ್ತೆ ನಾವು ಪರವಾನಗಿಗಳಿರ್ತವೆ ಗೌರ್ಮೆಂಟಿಂದ, ಎಷ್ಟು ಲೈಸೆನ್ಸು ರಿಜಿಸ್ಟ್ರೇಷನ್ ಮಾಡೋದೆಲ್ಲ ಇರುತ್ತೆ, ಅದನ್ನು ಯಾವ ರೀತಿ ಮಾಡಬೇಕು, ಲೇಬಲ್ ಯಾವ ಥರ ಹಚ್ಚಬೇಕು, ಈ ಥರದ್ದು ಕೂಡ ನಾವು ಎಲ್ಲ ತಿಳುವಳಿಕೆ ಕೊಡ್ತೀವಿ. ಅಂದರೆ ಒಂದು ಮನೆಯಲ್ಲೇ ಮಾಡೋವಂಥದ್ದೇ ಇರ್ಬೋದು, ಫ್ಯಾಕ್ಟ್ರಿಗಳಲ್ಲೇ ಅಥವಾ ಈ ಥರ ಉತ್ಪಾದನಾ ಕೇಂದ್ರಗಳಲ್ಲಿ ಮಾಡೋದೇ ಇರ್ಬೋದು, ಯಾವ್ಯಾವ ರೀತಿಯಾಗಿ ನಾವು ಆಹಾರವನ್ನು ಸುರಕ್ಷಿತವಾಗಿ ಇಡಲಿಕ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಕೊಡ್ತೀವಿ.
0: ಅಂದ್ರೆ ಇದು June 7 ಬರೀ ಒಂದು ಸಾಂಕೇತಿಕ ದಿನ ಆಹಾರ ಸುರಕ್ಷತೆ ಬಗ್ಗೆ, ಆದ್ರೆ ತಮ್ಮ ಸಮುದಾಯ ವಿಜ್ಞಾನದ ವತಿಯಿಂದ ತಾವು ವರ್ಷ ಇಡೀ ಕಾರ್ಯಕ್ರಮಗಳನ್ನ ಮಾಡ್ತಾನೆ ಇರ್ತೀರಿ, ಜನರಿಗೆ ಅರಿವು ಮಾಹಿತಿ ಮಾರ್ಗದರ್ಶನ ನೀಡ್ತಾನೆ ಇರ್ತೀರಿ ಅಂತ.
1: ಅದಲ್ಲದೆ ನಮ್ಮಲ್ಲಿ ಕೋರ್ಸ್ಗಳೇನಿದಾವಲ್ಲ, ಈ ಬಿಟೆಕ್ ಫುಡ್ ಟೆಕ್ನಾಲಜಿ ಇರ್ಬೋದು ಅಥವಾ ಕಾಲೇಜ್ ಆಫ್ ಕಮ್ಯುನಿಟಿ ಸೈನ್ಸ್ ಅಲ್ಲಿ ಕೊಡುವಂತ ಡಿಗ್ರಿಗಳು ಎರಡೂ ಇರ್ಬೋದು, ಅಲ್ಲಿ BSc ಆನರ್ಸ್ ಕಮ್ಯುನಿಟಿ ಸೈನ್ಸ್, ಅದರಲ್ಲಿ ಕೂಡ ನಾವು ಕೋರ್ಸ್ಗಳಲ್ಲಿ ಕೂಡ ಇದು ಅವರಿಗೆ ಹೇಳ್ಕೊಡ್ತೀವಿ. ಪರ್ಸನಲ್ ಹೈಜೀನ್ ಇಂದ ಹಿಡಿದು ಈವನ್ ಕುಕಿಂಗ್ ಪ್ರೊಸೀಜರ್ಸ್ ಇರ್ಬೋದು, ಪ್ರೊಸೆಸಿಂಗ್ ಟೆಕ್ನಾಲಜಿಗಳಿರಬೇಕು, ಕಂಪಲ್ಸರಿಯಾಗಿ ಅವ್ರಿಗೆ ಆಹಾರ ಸುರಕ್ಷಿತವಾಗಿ ಯಾವ ರೀತಿ ಇಡಬೇಕನ್ನೋದನ್ನ ನಾವು ಅವ್ರಿಗೆ ತಿಳುವಳಿಕೆ ಕೊಡ್ತೀವಿ.
0: ಈಗ ಡಾಕ್ಟರ್ ಹೇಮಲತಾ ಅವರ, ಹಿಂದಿನ ಕಾಲದಲ್ಲಿನ ಒಂದು ಜನರನ್ನ ಅವರ ಜೀವನ ಶೈಲಿಯನ್ನ ನಾವು ನೋಡಿದಾಗ ಆಹಾರ ಉತ್ತಮ ಗುಣಮಟ್ಟವನ್ನು ಹೊಂದಿತ್ತು, ಶುದ್ಧವಾದ ಆಹಾರ ಸಿಗ್ತಿತ್ತು, ಅಂದ್ರೆ ಕಲಬೆರಕೆಯ ಪ್ರಮಾಣ ಇಷ್ಟೊಂದು ಇರಲಿಲ್ಲ, ಮತ್ತೆ ಆಹಾರ ಕಲುಷಿತನೂ ಆಗ್ತಾ ಇರಲಿಲ್ಲ. ಹಂಗಾಗಿನೇ ನಮ್ಮ ಹಿರಿಯರನ್ನ ನಾವು ಇವತ್ತು ಕೂಡ ಅವರ 80-85 ವಯಸ್ಸಿನಲ್ಲಿ ಗಟ್ಟಿಮುಟ್ಟಾದ ಶರೀರವನ್ನ ಹೊಂದಿದ್ರು, ಅವತ್ತಿಗೂ ಕೂಡ ಅವರ ಕಣ್ಣು ಹಲ್ಲು ಎಲ್ಲ ಗಟ್ಟಿಯಾಗಿದ್ದು. ಇವತ್ತು ನಾವು ಸೇವಿಸ್ತಾ ಇರುವಂತ ಆಹಾರ ಸಂಪೂರ್ಣ ಕಲುಷಿತ ಆಗ್ಯದ. ಕೀಟನಾಶಕಗಳಿಂದ ಸಿದ್ಧಪಡಿಸಿದಂತ ತರಕಾರಿ ಹಣ್ಣು ಹಂಪಲು ನಾವು ಬಳಸ್ತಾ ಇದ್ದೀವಿ. ಈ ಆಹಾರ ಕಲುಷಿತ ಆಗ್ಲಿಕ್ಕೆ ಮುಖ್ಯ ಕಾರಣ ಏನಂತ?
1: ನಾವು ಬೇಸಿಕಲಿ 3 ಹೇಳ್ತೀವಿ ಕಾರಣಗಳನ್ನು. ಒಂದು ಸೂಕ್ಷ್ಮಜೀವಿಗಳು, ಸೂಕ್ಷ್ಮಜೀವಿಗಳು ಈಗ ಬ್ಯಾಕ್ಟೀರಿಯಾ ಇರ್ಬೋದು ಅಥವಾ ಶಿಲೀಂಧ್ರಗಳಿರ್ಬೋದು, ಇದೆಲ್ಲ ಏನಪ್ಪ ಅಂದರೆ ಸರಿಯಾಗಿ ನಾವು ಅದನ್ನು ಸಂಗ್ರಹಣೆ ಮಾಡಿಲ್ಲ ಅಂತಂದಾಗ ಅವು ನ್ಯಾಚುರಲಿ ಬಂದುಬಿಡ್ತವೆ. ಸೊ ಅದು ಕೂಡ ನಮಗೆ ಕಾಣಿಸಲ್ಲ ಸೂಕ್ಷ್ಮಜೀವಿ ಇದೆ ಅಂತಂದು. ಸೊ ಅದರಿಂದ ಕೂಡ ಒಂದು ಕಾರಣ, ಕೆಡ್ಲಿಕ್ಕೆ ಕಾರಣ. ಇನ್ನೊಂದು ಕೆಮಿಕಲ್ಸ್, ಈಗ ನೀವು ಹೇಳಿದ್ರಲ್ಲ ಈಗ ಪೆಸ್ಟಿಸೈಡ್ಸ್ ಇರ್ಬೋದು, ಕೀಟನಾಶಕಗಳು ಇಂಥವೆಲ್ಲ ಅವೆಲ್ಲ ಹೊಡೆಯೋದ್ರಿಂದ ಕೂಡ ನಮಗೆ ಅದು ಅವಶೇಷಗಳೇನಿರುತ್ತೆ, ರೆಸಿಡ್ಯೂ ಅಂತ ಏನು ಹೇಳ್ತೀವಿ, ಅದು ಇತ್ತೀಚೆಗೆ ಹೆಚ್ಚಾಗಿ ಬಳಕೆಯಲ್ಲಾಗ್ತಿದೆ. ಮೊದಲೆಲ್ಲ ಆ ಥರ ಇರಲಿಲ್ಲ, ಸಾಂಪ್ರದಾಯಿಕ ಶೈಲಿಯಲ್ಲಿ ಏನು ಬೆಳೆ ಪದ್ಧತಿ ಇತ್ತು ಅಲ್ಲಿ ಅಷ್ಟೊಂದು ಈ ಥರದ ಬಳಕೆಗಳು ಇರ್ತಿರ್ಲಿಲ್ಲ. ಈಗ ಜಾಸ್ತಿ ಒಂದು ಉತ್ಪಾದನೆಗೋಸ್ಕರ, ಆಮೇಲೆ ಈಗ ಬೇರೆ ಬೇರೆ ಕಾರಣಗಳಿಂದ ಈ ಥರದ ಕೆಮಿಕಲ್ಗಳನ್ನೆಲ್ಲ ಸ್ಪ್ರೇ ಮಾಡ್ತಾರೆ. ಸೊ ಅದರಿಂದ ಕೂಡ ನಮಗೆ ಒಂದು ಸೇಫ್ ಫುಡ್, ಸಿಗೋದು ಕಷ್ಟ, ಸಿಗ್ತಾ ಇಲ್ಲ. ಆಮೇಲೆ ಇನ್ನೊಂದು ಭೌತಿಕ ಕಾರಣಗಳಂದ್ರೆ ನಾವು ಏನ್ ಮಾಡ್ತಿದ್ವಿ, ಮೊದಲೆಲ್ಲ ಏನಿತ್ತು, ಎಲ್ಲ ಏನ್ ಬೆಳೀತಿದ್ರೋ ಅದು ಮನೆ ಪೂರ್ತಿ ಉಪಯೋಗಿಸ್ಕೊಳ್ತಿದ್ರು, ಅಥವಾ ಹೆಚ್ಚಾಗಿದ್ದಷ್ಟೇ ಮಾರಾಟ ಇರ್ತಿತ್ತು. ಬಟ್ ಇವಾಗ ಆ ತರ ಇಲ್ಲ, ಕಮರ್ಷಿಯಲ್ ಅಗ್ರಿಕಲ್ಚರ್ ಎಲ್ಲ ಕೂಡ ಎಲ್ಲವೂ ಮಾರಾಟ ಆಗುತ್ತೆ. ದೊಡ್ಡ ದೊಡ್ಡ ಯಂತ್ರಗಳು ಬಂದಿವೆ, ಅಲ್ಲಿ

0: ಎಲ್ಲ ಪ್ರೊಸೆಸಿಂಗ್ ಆಗುತ್ತೆ. ಅವಾಗ ಸಾಂಪ್ರದಾಯಿಕದಲ್ಲಿ ಮನೆಯಲ್ಲೇ ಬೀಸೋ ಕಲ್ಲಿರ್ತಿತ್ತು, ಕುಟ್ಟೋದಿರ್ತಿತ್ತು, ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ತಿದ್ರು. ಆದರೆ ಈಗ ಜನಸಂಖ್ಯೆ ಜಾಸ್ತಿ ಆಗಿದೆ, ಎಲ್ಲಾರ್ಗು ಆಹಾರ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಾವೇನು ಮಾಡ್ತಾ ಇದ್ದೀವಿ, ಈ ಥರ ಯಂತ್ರಗಳನ್ನೆಲ್ಲ ಉಪಯೋಗಿಸ್ತೀವಿ. ಆಮೇಲೆ ಆ ಥರ ಯಂತ್ರಗಳಿಂದ ಕೂಡ ಕೆಲವೊಂದ್ಸಲ ಏನಾಗ್ಬೋದು, ಕೆಲವೊಂದು ಅಂಶಗಳು ಸೇರ್ಕೊಳ್ಬೋದು ಪ್ರಾಸೆಸ್ನಲ್ಲೇ. ಆದಷ್ಟು ಮಾಡಲಾರ್ದಂಗೆ ನೋಡ್ಕೊಳ್ತಾರೆ, ಬಟ್ ಎಲ್ಲ ಒಂದು ಕಡೆ ಸೇರ್ಬೋದು ಆಗ್ಬೋದು. ಆಮೇಲೆ ಇನ್ನೊಂದು ಏನಂದ್ರೆ, ಜನರು ಕೂಡ ಜಾಸ್ತಿ ನಮಗೆ ಒಂದು ಲಾಭ ಬರಲಿ ಅಂತ ಅನ್ನೋದಕ್ಕೋಸ್ಕರ ಕಲಬೆರಕೆನು ಜಾಸ್ತಿ ಆಗ್ತಾ ಇದೆ. ಒಂದು ಉತ್ತಮವಾದ ಗುಣಮಟ್ಟದ ನಮ್ಮಲ್ಲಿ ಇನ್ನೂ ಜಾಸ್ತಿ ತಿಳುವಳಿಕೆ ಬೇಕು. ಆ ಥರದ್ದು ಕೊಡಬೇಕಲ್ಲ, ನಾನು ಕೂಡ ನಾನು ಮಾರಾಟ ಮಾಡ್ತಿರೋದು ಒಳ್ಳೆಯ ಆಹಾರ ಕೊಡಬೇಕು, ಬರೀ ದುಡ್ಡಷ್ಟೇ ಅಲ್ಲ ಮುಖ್ಯ ಅನ್ನೋದು ತಿಳುವಳಿಕೆ ಬಂದಾಗ ಆವಾಗ ಜನರು ಕೂಡ ಒಳ್ಳೆಯ ಆಹಾರ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ಅಂದ್ರೆ ನಾವ್ ಈ ತರ ಅಡಲ್ಟ್ರೇಟೆಡ್ ಇದು ಎಲ್ಲ ನೀವೀಗೆಲ್ಲ ಕೇಳ್ತಾ ಇದ್ದೀರಾ, ಹಾಲು ಇರ್ಬೋದು, ಬೆಣ್ಣೆ ಇರ್ಬೋದು, ಕಾಫಿ ಪುಡಿ ಇರ್ಬೋದು, ಅಥವಾ ಟೀ ಪೌಡರು, ಎಲ್ಲಾದ್ರಲ್ಲೂ ಕಲಬೆರಕೆ. ಕಲಬೆರಕೆ ಅಂದ್ರೆ ಬರೀ ವಿಷಕಾರಕ ವಸ್ತುಗಳನ್ನ ಹಾಕೋದಷ್ಟೇ ಅಲ್ಲ, ಚೀಪ್ ಕ್ವಾಲಿಟಿನೂ ಒಳ್ಳೆ ಕ್ವಾಲಿಟಿಗೆ ಹಾಕೋದು ಕೂಡ ಕಲಬೆರಕೆನೆ. ಈಗ ಉತ್ತಮ ಗುಣಮಟ್ಟದಕ್ಕೆ ಅಷ್ಟು ಕಳಪೆ ಮಟ್ಟದನ್ನ ಹಾಕೋದು ಕೂಡ ಕಲಬೆರಕಿನೆ. ಅದೆಲ್ಲ ಹೆಚ್ಚಾಗಿ ಜಾಸ್ತಿ ಪ್ರಾಫಿಟ್ ಬರಲಿ ಅನ್ನೋದಕ್ಕೋಸ್ಕರ ಮಾಡ್ತಾರೆ. ಸೊ ಇದೆಲ್ಲ ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಸರ್ಕಾರದಿಂದ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅದು ಸಂಸ್ಥೆ ಇದೆ, ಆ ಸಂಸ್ಥೆ ಮುಖಾಂತರ ಈ ರೆಗ್ಯುಲೇಷನ್ಸ್ ಎಲ್ಲ ಇದೆ. ಹಂಗಾಗಿ ಯಾರೇ ಉತ್ಪಾದನೆ ಅವ್ರು ಇರ್ತಾರೋ ಅಥವಾ ಮನೆ ಮಟ್ಟದಲ್ಲಿ ಮಾಡಿ ಮಾರಾಟಕ್ಕೆ ಅಂತ ಏನ್ ಮಾಡ್ತಾರೋ ಅವ್ರು ಎಲ್ಲರೂ ಕಡ್ಡಾಯವಾಗಿ ಅದನ್ನ ರಿಜಿಸ್ಟ್ರೇಷನ್
1: ಮಾಡಲೇಬೇಕು ಅನ್ನೋದು. ಈಗ ಹೇಮಲತ ಅವರ, ಈ ತರಹದ ಆಹಾರ ಪದಾರ್ಥಗಳನ್ನ, ಕಲುಷಿತ ಕಲಬೆರಕೆ ಆಹಾರ ಪದಾರ್ಥಗಳನ್ನ ನಮಗೆ ಸೇವಿಸೋದು ಅನಿವಾರ್ಯ ಆಗಿದೆ, ಯಾಕೆಂದ್ರೆ ಚಾಯ್ಸ್ ಇಲ್ಲ. ಎಲ್ಲ ಕಡೆಗೂ ನಮಗೆ ಸಾವಯವ ರೀತಿಯಲ್ಲಿ ಬೆಳೆದಂತ ತರಕಾರಿ ಕಾಳು ಹಣ್ಣು ಸಿಗ್ತಾ ಇಲ್ಲ, ಇದ್ದದ್ದನ್ನೇ ನಾವು ಪಡೆದು ಊಟ ಮಾಡ್ತಾ ಇದ್ದೀವಿ. ಇದರಿಂದ ನಮ್ಮ ದೇಹದ ಮೇಲೆ ಹಲವಾರು ದುಷ್ಪರಿಣಾಮಗಳಾಗ್ತಾ ಇವೆ. ಸಾಕಷ್ಟು ಸಂಖ್ಯೆಯಲ್ಲಿ ರೋಗಗಳು ಚಿಕ್ಕ ವಯಸ್ಸಿನಲ್ಲೇ ಕಾಡಕ್ ಶುರುವಾಗಿವೆ. ಇಂಥ ಆಹಾರ ಸೇವನೆಯಿಂದ, ಅಂದ್ರೆ ಅಸುರಕ್ಷಿತ ಆಹಾರ ಸೇವನೆಯಿಂದ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಮನುಷ್ಯನನ್ನು ಕಾಡ್ತವಂತಿವೆ?
0: ಅನೇಕ ತರಹದ ಸಮಸ್ಯೆಗಳು ಬರ್ತವೆ. ಫಸ್ಟಿಗೆ ನಾವು ನೋಡ್ಕೊಳ್ಳೋದಂತಂದ್ರೆ ನಮಗೆ ಬಾಡಿ ಯಾವಾಗ ನಾವು ಅಂತ ಆಹಾರ ಸೇವನೆ ಮಾಡಿದಾಗ ಅದು ಹೊರಗೆ ಹಾಕ್ಲಿಕ್ಕೆ ನೋಡುತ್ತೆ, ಅವು ವಾಂತಿ ಭೇದಿ ಎಲ್ಲ ಆಗುತ್ತೆ, ಆಮೇಲೆ ಹೊಟ್ಟೆ ನೋವು ಬರುತ್ತೆ, ಆಮೇಲೆ ಕೆಲವೊಂದೆಲ್ಲ ಇನ್ನೂ ಹಂಗೆ ನೋಡ್ತಾ ಹೋದರೆ ನಮಗೆ ಕಾಲರಾ ಬರ್ಬೋದು ಕಲುಷಿತ ಆಹಾರ ಸೇವನೆಯಿಂದ, ಟೈಫಾಯ್ಡ್ ಬರ್ಬೋದು, ಆಮೇಲೆ ಅನೇಕ ಥರದ ಅದು ಕಂಟಿನ್ಯೂಸ್ ಆಗಿ ಆ ಥರದ ಕಲಬೆರಕೆಯುಕ್ತ ಆಹಾರಗಳು, ಕೆಲವೊಂದೆಲ್ಲ ಕೆಮಿಕಲ್ಗಳನ್ನೆಲ್ಲ ಉಪಯೋಗಿಸಿರ್ತಾರೆ, ಅದರಿಂದ ಕ್ಯಾನ್ಸರ್ ಅಂತ ಕಾಯಿಲೆಗಳು ಬರ್ಬೋದು. ಆಮೇಲೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಎಷ್ಟೋ ಜನಕ್ಕೆಲ್ಲ ಈ ಹಾರ್ಮೋನ್ ಪ್ರಾಬ್ಲಮ್ಸ್ಗಳ ಕೇಳ್ತೀವಿ, ಅವು ಕೂಡ ಏನರಿಂದ ಬರುತ್ತೆ ಅಂತಲೇ ಗೊತ್ತಿಲ್ಲ. ಯಾಕಂದ್ರೆ ಆ ಥರ ಆಹಾರ ಪದ್ಧತಿ ಆಗಿದೆ, ಯಾವುದೋ ಒಂದು ಟ್ರಿಗರ್ ಮಾಡ್ತಿರ್ಬೋದು ನಮ್ದು ಇದನ್ನೆಲ್ಲ. ಸೊ ಅಂಥದ್ದೆಲ್ಲ ತೊಂದರೆಗಳನ್ನ ನಾವು ನೋಡ್ತೀವಿ. ಫಸ್ಟಿಗೆ ನಾವು ನೋಡೋದಂದ್ರೆ ವಾಂತಿ ಭೇದಿ ಇವು ಜಾಸ್ತಿ ಕಾಣಿಸ್ಕೊಳ್ತಾವೆ.
1: ಈ ಸೂಕ್ಷ್ಮಜೀವಿಗಳು ಆಹಾರವನ್ನ ನಮ್ಮ ದೇಹ ಒಪ್ಕೊಳ್ಳೋದಿಲ್ಲ.
0: ಆಮೇಲೆ ಲಿವರ್ ಪ್ರಾಬ್ಲಮ್ಸ್ ಆಗುತ್ತೆ, ಕಿಡ್ನಿ ಪ್ರಾಬ್ಲಮ್ಸ್ ಆಗ್ತವೆ. ಯಾಕಂದ್ರೆ ಇವೆಲ್ಲ ನಮ್ಮ ಇದೇನು ಬೇಡಾಗಿದ್ದ ವಸ್ತುಗಳನ್ನ ತೆಗೆದುಹಾಕುವಂತ ಕೆಲಸಗಳನ್ನೇ ಮಾಡೋದು ಲಿವರ್ ಮತ್ತೆ ಕಿಡ್ನಿಗಳೆಲ್ಲ. ಎಷ್ಟು ನಮ್ದು ಹೆವಿ ಮೆಟಲ್ಸ್ ಇಂಥದ್ದೆಲ್ಲ ನಾವು ಸೇವನೆ ಮಾಡೋದ್ರಿಂದ ಅದೇನಾಗುತ್ತೆ ಅದ್ರ ಮೇಲೆ ಪರಿಣಾಮ ಬೀರ್ಬೋದು, ಲಿವರ್ ಪ್ರಾಬ್ಲಮ್ಸ್ ಬರ್ಬೋದು, ಕಿಡ್ನಿ ಪ್ರಾಬ್ಲಮ್ಸ್ ಬರ್ಬೋದು, ಈ ತರದೆಲ್ಲ ತೊಂದರೆಗಳು ನಾವು ನೋಡ್ಬೋದು.
1: ಈ ಲಕ್ಷಣಗಳು ಕಂಡು ಬಂದಾಗ ಅಥವಾ ಈ ದೈಹಿಕ ತೊಂದರೆಗಳು ನಮ್ಮನ್ನು ಕಾಡಿದಾಗ ತಕ್ಷಣದಲ್ಲೇ ವೈದ್ಯರನ್ನ ಸಂಪರ್ಕಿಸೋದು ಬಹಳ ಉತ್ತಮ ಅಂತ ತಾವು ಹೇಳ್ತೀರಿ. ಡಾಕ್ಟರ್ ಹೇಮಲತಾ ಅವರ, ಆಹಾರ ಸುರಕ್ಷತೆಯನ್ನ ನಾವು ಮನೆಯಲ್ಲೇ ಕಾಪಾಡುವುದು ಅತ್ಯಗತ್ಯ, ಅದರಲ್ಲೂ ವಿಶೇಷವಾಗಿ ಗೃಹಿಣಿಯರು. ಮನೆಯಲ್ಲಿ ದೈನಂದಿನ ಅಡುಗೆ ಕೆಲಸ ಮತ್ತೆ ಒಂದು ಮನೆಯ ಸಮಸ್ತ ಉಸ್ತುವಾರಿಯನ್ನ ಅವರು ಹೊತ್ಕೊಂಡಿರೋದ್ರಿಂದ ಗೃಹಿಣಿಯರ ಪಾತ್ರ ಇದರಲ್ಲಿ ಬಹಳ ಮುಖ್ಯ. ಅದ ಮನೆಯಲ್ಲೇ ಆಹಾರ ಸುರಕ್ಷತೆಯನ್ನ ಹೆಂಗ ಕಾಪಾಡಬಹುದು ಅಂತ ಹೇಳಿ.
0: ಮನೆಯಲ್ಲೇ ಅಂತಂದ್ರೆ ಫಸ್ಟ್ ಯಾರು ಅಡುಗೆ ಮನೆಯಲ್ಲಿ ಊಟ ತಯಾರು ಮಾಡ್ತಾರೋ ಅವ್ರು ಫಸ್ಟ್ ಶುಚಿಯಾಗಿರ್ಬೇಕು. ಪರ್ಸನಲ್ ಹೈಜೀನ್ ಅಂತ ಏನು ಹೇಳ್ತೀವಿ ಅದು, ಕೈ ತೊಳ್ಕೊಳ್ಬೇಕು, ಆಮೇಲೆ ಹಾಗಲೆಲ್ಲ ಬಾಯಲ್ಲಿ ಬೆಟ್ಟ ಹಾಕೊಳ್ಳದೆ, ಮೂಗಲ್ಲಿ ಹಾಕ್ಕೊಂಡೆ, ಕಿವಿಲಿ ಹಾಕ್ಕೊಂಡೆ, ತಲೆ ಕೆರ್ಕೊಂಡೆ, ಈ ಥರದ್ದೆಲ್ಲ ಮಾಡಬಾರ್ದು. ಆದಷ್ಟು ಕ್ಲೀನಾಗಿ ಕೈಗೆ ಎಲ್ಲ ತೊಳ್ಕೊಂಡು ಸಾಮಗ್ರಿಗಳನ್ನ ಮುಟ್ಟಬೇಕು. ಆಮೇಲೆ ಯಾವುದೇ ತರಕಾರಿ ಎಲ್ಲ ತಂದಿದ್ದು, ಹಣ್ಣು ತರಕಾರಿ

0: ಬಂದಿದ್ದು ಅದನ್ನ ಚೆನ್ನಾಗಿ ತೊಳಿಬೇಕು. ಚೆನ್ನಾಗಿ ತೊಳೆಯೋದು, ಆಮೇಲೆ ಇತ್ತೀಚೆಗೆ ಇದೇನು ಪೆಸ್ಟಿಸೈಡ್ ರೆಸಿಡ್ಯೂ ಇದೆಲ್ಲ ಗ್ಯಾರಂಟಿ ಇಲ್ಲ ಅಂತ ಅಂದಾಗ ಆವಾಗ ನಾವು ಅದು ಉಪ್ಪು ನೀರಿನಲ್ಲಿ ತೊಳೆಯೋದು ಬಹಳ ಮುಖ್ಯ ಆಗುತ್ತೆ. ಉಪ್ಪು ನೀರಿನಲ್ಲಿ ಸಾಕಷ್ಟು ಒಂದು 5 ನಿಮಿಷ ನೆನೆಸಿಟ್ರೆ ಅದು ಉಪ್ಪು ನೀರಿನಲ್ಲಿ ಈ ಪೆಸ್ಟಿಸೈಡ್ ರೆಸಿಡ್ಯೂ ಬಹಳಷ್ಟು ಕಡಿಮೆ ಆಗುತ್ತೆ. ಸೊ ಆ ಥರ ತೊಳೆದ್ಬಿಟ್ಟು ಉಪಯೋಗಿಸ್ಕೋಬೇಕು. ಆಮೇಲೆ ಮತ್ತೆ ಇದು ನಾವೇನು ಆಹಾರ ಸಂಗ್ರಹಣೆ ಮಾಡ್ತೀವಲ್ಲ, ಈಗ ಬೆಳಗ್ಗೆ ಮಾಡಿದ್ದ ಆಹಾರ ಮತ್ತೆ ನಾವು ಮಧ್ಯಾಹ್ನನೂ ತಿಂತೀವಿ ರಾತ್ರಿನೂ ತಿಂತೀವಿ, ಆವಾಗ ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಇಡಬೇಕು. ಈ ಬಿಸಿ ಪದಾರ್ಥನ ತಣ್ಣಗಿನ ಪದಾರ್ಥ ಜೊತೆಗೆ, ತಣ್ಣಗಿನ ಪದಾರ್ಥ ಬಿಸಿ ಆಹಾರ ಜೊತೆಗೆ ಈ ತರ ಮಿಕ್ಸ್ ಮಾಡಬಾರ್ದು, ಎರಡೂ ಬೇರೆ ಬೇರೆ ಆಗಿ ಇಡಬೇಕು. ಆಮೇಲೆ ಮತ್ತೆ ನಾವು ಏನು ಪ್ಯಾಕೆಟ್ ಯೂಸ್ ಮಾಡ್ತೀವೋ, ಈಗ ನಾವೇನೋ ಹೊರಗಡೆಯಿಂದ ತಂದಿರ್ತೀವಿ ಅದು ಎಕ್ಸ್ಪೈರಿ ಡೇಟ್ ನೋಡಬೇಕು, ಅದು ಮುಗ್ದೋಗಿದ್ರೆ ಅದನ್ನು ಉಪಯೋಗಿಸೋದು ಸೂಕ್ತ ಅಲ್ಲ. ಈಗ ಎಷ್ಟೊಂದು ಸಾಮಾನು ತಂದಿರ್ತೀವಿ ಅಡುಗೆಗೆ ಬೇಕಾಗುವಂಥದ್ದೆಲ್ಲ ಎಲ್ಲಾನು ಅದು ಎಕ್ಸ್ಪೈರಿ ಡೇಟ್ ಅಂತ ನೋಡ್ಕೊಳ್ಬೇಕು. ಮತ್ತು ನೀರಿನ ಬಳಕೆ ನಾವೇನು ಮಾಡ್ತೀವೋ ಆ ನೀರು ಕೂಡ ಶುಚಿಯಾಗಿದೆಯೋ ಇಲ್ಲೋ ಅಂತ ನಾವು ನೋಡ್ಕೊಳ್ಳಿ. ಸಿಂಪಲ್ ಟೆಕ್ನಿಕ್ಸ್, ಫಸ್ಟ್ ಹ್ಯಾಂಡ್ ವಾಶು ಕ್ಲೀನಾಗಿ ಇರೋದು, ಆಮೇಲೆ ಸಾಮಗ್ರಿಗಳು ಸರಿಯಾಗಿದೆಯೋ ಇಲ್ಲೋ ಅಂತ ನೋಡೋದು, ಆಮೇಲೆ ಆದಷ್ಟು ಫ್ರೆಶ್ ಅಂದರೆ ಅವಾಗೆ ಮಾಡಿದ ಆಹಾರ ಸೇವನೆ ಮಾಡೋದು ಉತ್ತಮ. ಮೊದಲೆಲ್ಲ ಅದನ್ನೇ ಮಾಡ್ತಿದ್ರು, ಎರಡು ಹೊತ್ತು ಅಡುಗೆ ಮಾಡ್ಕೊಂಡು ಅವಾಗವಾಗೆ, ಆದರೆ ಈಗೆಲ್ಲ ಕಷ್ಟ, ಎಲ್ಲರೂ ಹೊರಗಡೆ ಕೆಲಸಕ್ಕೆ ಹೋಗೋರು ಇದು ಎಲ್ಲ, ಅದು ಕೂಡ ನಾವು ಅವಾಗ ಸೇವನೆ ಮುಂಚೆ ಅದನ್ನು ಒಂದ್ಸಲ ಪರೀಕ್ಷೆ ಮಾಡಿ ನೋಡಬೇಕು ಕೆಟ್ಟ ಹೋಗಿದ್ದ. ನಿಮ್ಗೆ ಯಾವಾಗ ಇನ್ನೊಂದು ಸಿಂಪಲ್ ಆಗಿ ನಾವು ಹೇಳ್ತೀವಿ, ಕೆಟ್ಟೋಗಿದೆ ಅಂತ ನಿಮ್ಮ ಮನಸ್ಸಿನಲ್ಲಿ ಬಂದರೆ ಅದನ್ನು ಸೇವನೆ ಮಾಡಬೇಡಿ ಅಂತ. ಯಾಕಂದರೆ ಅದು ಒಂದು ಮನಸ್ಸಿನಲ್ಲಿ ಅದು ಕೂತ್ಬಿಟ್ರೆ ನಮಗೆ
1: ಅದು ಒಳ್ಳೇದಿದ್ರು ಕೂಡ ನಮ್ಮ ಯೋಚನೆ
0: ಹಂಗೆ ಆಗುತ್ತೆ. ಆಮೇಲೆ ತಣ್ಣಗಿನ ಆಹಾರನ ತಣ್ಣಗೆ ಸಂರಕ್ಷಣೆ ಮಾಡ್ರಿ, ಆಮೇಲೆ ಬಿಸಿ ಆಹಾರನ ಬಿಸಿಯಾಗಿಡಂಗೆ ನೋಡ್ರಿ ಅಂತ ಈ ಥರ ನಾವು ಹೇಳಿ.
1: ಅಂದರೆ ಒಳ್ಳೇದು, ಹಿಂದಿನವರು ಏನು ಒಂದು ಪದ್ಧತಿಯನ್ನು ಹಾಕಿಕೊಟ್ಟಿದ್ರು, ಪ್ರತಿನಿತ್ಯ ಬೇಕಾಗುವಷ್ಟು ಬೆಳಗಿನ ಅಡಿಗೆ ಬೆಳಿಗ್ಗೆ, ಸಾಯಂಕಾಲದ ಅಡಿಗೆ ಸಾಯಂಕಾಲಕ್ಕೆ, ಆ ಪದ್ಧತಿನೇ ಸೂಕ್ತವಾದದ್ದು. ಆ ನಿಟ್ಟಿನಲ್ಲಿ ಒಂದ್ ಸ್ವಲ್ಪ ಪ್ರಯತ್ನಶೀಲರ ಆಗ್ಬೇಕು ಅನ್ನೋದು ಸಾಧ್ಯ ಸಾಧ್ಯತೆ ಆಮೇಲೆ. ಯಾಕೆಂದ್ರೆ ಇವತ್ತು ಉದ್ಯೋಗಸ್ಥ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಇಷ್ಟೊಂದು ಪಾಲಿಸೋದು ಕಷ್ಟ ಅನಿಸಬಹುದು. ಆದರೆ ನಮ್ಮ ದೇಹ, ನಮ್ಮ ಆರೋಗ್ಯ, ಮನೆ ಜನರ ಆರೋಗ್ಯ ತೊಂದರೆ ಅನುಭವಿಸೋದಕ್ಕಿಂತ ಈ ತರ ಉಪಾಯ ಮಾಡ್ಕೊಳ್ಳೋದು ಸೂಕ್ತ.
0: ಆಮೇಲೆ ಮತ್ತೆ ಈಗ ಎಲ್ಲ ಯಾರು ಜಾಸ್ತಿ ಅಡುಗೆ ಮಾಡೋದೇ ಬೇಡ ಅಂತಾರೆ, ಯಾಕಂದ್ರೆ ಪ್ರಿಫರೆನ್ಸಸ್ ಅವ್ರವ್ರದ್ದು ಜಾಸ್ತಿ ಇರುತ್ತೆ, ಪ್ಯಾಕ್ಡ್ ಫುಡ್ಸು ಈ ಥರ ತಗೊಳ್ಬೇಕು ಅಂತಾರೆ. ಆವಾಗ ಅದನ್ನು ನಾವು ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ ಪ್ಯಾಕೆಟ್ ಲೇಬಲ್ ಓದಬೇಕು, ಏನಿದೆ ಅದರಲ್ಲಿ ಅಂತ ನೋಡಬೇಕು, ಎಕ್ಸ್ಪೈರಿ ಡೇಟ್ ಏನಿದೆ ಅಂತ ನೋಡಬೇಕು, ಕಂಟೆಂಟ್ಸ್ ಏನಿದೆ ಅಂತ ಎಲ್ಲ ನೋಡಿ, ನ್ಯೂಟ್ರಿಷನಲ್ ವ್ಯಾಲ್ಯೂ ಏನಿದೆ ಅಂತೆಲ್ಲ ನೋಡಿದರೆ ಆವಾಗ ಅದು ಕೂಡ ಸುರಕ್ಷಿತವಾಗಿ ಇರುತ್ತೆ, ಆಹಾರ ಸೇಫ್ ಆಗಿರುತ್ತೆ. ಆಮೇಲೆ ಇನ್ನೊಂದು ನಾನು ಆಗಲೇ ಹೇಳಿದೆ, FSSA ಲೈಸೆನ್ಸ್ ತಗೊಂಡಿದ್ದಾರೋ ಇಲ್ಲೋ ಕಡ್ಡಾಯವಾಗಿ ಅದು ನಂಬರ್ ಹಾಕಿರಲೇಬೇಕು. ಅಂದರೆ ಅದು ಅವರು ಆ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತಾ ಇದ್ದಾರೆ, ಆ ಮಾಡಿರೋ ಆಹಾರ ಸುರಕ್ಷಿತವಾಗಿದೆ ಅಂತ ನಮಗೆ ಗ್ರಾಹಕರಿಗೆ ಒಂದು ನಂಬಿಕೆ ಇರುತ್ತೆ, ಅದನ್ನೆಲ್ಲ ನೋಡಿ ಅವರು ಸೇವನೆ ಮಾಡ್ಬೋದು.
1: ಈಗ ಡಾಕ್ಟರ್ ಹೇಮಲತಾ ಅವರು ತಾವು ಮಾತಾಡ್ತಾ ಒಂದು ಹೇಳಿದ್ರಿ ಏನಂದ್ರೆ, ಈಗ ಅಡಿಗೆ ಮಾಡೋದೇ ಬೇಡ ಆಗ್ಬಿಟ್ಟಿದೆ ಅಂತ. ಬೇಡ ಅಂದ ತಕ್ಷಣ ನಾವು ಅನಿವಾರ್ಯವಾಗಿ ಹೋಟೆಲ್ಗಳ ಮೊರೆ ಹೋಗ್ತೀವಿ. ಎಷ್ಟೋ ಸತಿ ಹೋಟೆಲ್ಗಳಿಗೂ ಹೋಗದೆ ಬೀದಿ ಬದಿಯಲ್ಲೇ ಸಿಗುವಂತ ಸಾಕಷ್ಟು ಪದಾರ್ಥಗಳ ಸೇವನೆ ಕೂಡ ಇವತ್ತು ಬಹಳ ಸಾಮಾನ್ಯ ಆಗಿದೆ. ನಮಗೆ ಹೆಂಗ ಅನಿಸ್ತದಲ್ಲ, ಮನೆಯೊಳಗ ಅದೇ ಪದಾರ್ಥಗಳನ್ನು ಹಾಕಿ ನಾವು ಮಾಡಿದ್ದಕ್ಕಿಂತ ಬೀದಿಯೊಳಗಿನ ಆಹಾರ ಬಹಳ ರುಚಿ ಅನ್ನಿಸ್ತದೆ. ಅಂದ್ರೆ ಅದಕ್ಕೆ ಅವರು ಬೇರೆ ಬೇರೆ ರಾಸಾಯನಿಕಗಳನ್ನ ಬಳಸಿರ್ತಾರೆ ಅನ್ನೋದು ಗೊತ್ತಿರ್ತದೆ. ಆದಾಗ್ಯೂ ಕೂಡ ಆ ನಾಲಿಗೆಯ ಚಪಲ, ನಾಲಿಗೆಯ ರುಚಿಯನ್ನ ತೀರಿಸ್ಕೊಳ್ಳಕ್ಕೆ ನಾವು ಸ್ಟ್ರೀಟ್ ಫುಡ್, ಬೀದಿ ಆಹಾರ ಸೇವನೆ ಕೂಡ ಮಾಡ್ತೀವಿ. ಈ ಬೀದಿ ಆಹಾರ ಸೇವನೆ ಮಾಡುವಾಗ ಏನ್ ಎಚ್ಚರಿಕೆ ವಹಿಸಬೇಕು?
0: ಬೀದಿ ಆಹಾರ ಅವರು ಶುಚಿತ್ವ ಫಸ್ಟ್ ನೋಡಬೇಕು, ಅದನ್ನೇನು ಅಲ್ಲಿ ಸಾಮಗ್ರಿಗಳನ್ನ ಉಪಯೋಗಿಸ್ತಾ ಇದ್ದಾರೆ ಅದೆಲ್ಲ ಸರಿಯಾಗಿ ಮಾಡ್ತಾ ಇದ್ದಾರಾ, ಹ್ಯಾಂಡ್ಲಿಂಗ್ ಫುಡ್ ಹ್ಯಾಂಡ್ಲಿಂಗ್ ಅಂತ ಏನು ಹೇಳ್ತೀವಿ ಅದು ಸರಿ ಇದೇನೋ ಇಲ್ಲೋ. ಆಮೇಲೆ ಇದು ಯಾವಾಗಾದರೂ ಒಂದೊಂದ್ಸಲ ಬೀದಿ ಆಹಾರ ತಿನ್ನೋದು ಒಳ್ಳೆಯದು, ಯಾಕಂದರೆ ಅದರಲ್ಲಿ ನಾವು ಜಂಕ್ ಫುಡ್ಸ್ ಅಂತ ಏನು ಹೇಳ್ತೀವಿ ಅದು ಆರೋಗ್ಯಕ್ಕೆ ದೃಷ್ಟಿಯಿಂದ ಏನೂ ಸಿಗೋದಿಲ್ಲ ನಿಮಗೆ ಕ್ಯಾಲರೀಸ್ ಅಂತ ಬಿಟ್ಟರೆ ಅದಕ್ಕೆ. ಆಮೇಲೆ ಇನ್ನೊಂದು ಏನಂದರೆ ಒಳ್ಳೆಯ ಆಹಾರನ ಬೀದಿ ಬದಿಯಲ್ಲಿ ಮಾರ್ತಾ ಇದ್ದರೆ ಅವ್ರು ಯಾವ ಥರ ಇಟ್ಟಿದ್ದಾರೆ ಅದನ್ನು, ಈಗ ಕಟ್ ಫ್ರೂಟ್ಸ್ ಎಲ್ಲ ನೋಡ್ತೀವಿ, ಕಲ್ಲಂಗಡಿ ಹಣ್ಣು ಕಟ್ ಮಾಡಿಕೊಟ್ಟಿರ್ತಾರೆ, ಜ್ಯೂಸ್ ಮಾಡ್ತಿರ್ತಾರೆ, ಅಥವಾ ಇದು ಏನದು ಕಬ್ಬಿನ ಹಾಲು ಮಾಡ್ತಿರ್ತಾರೆ ಅಲ್ಲೆಲ್ಲ ನಾವೇನು ನೋಡ್ತೀವಿ ಯಾವಾಗೋ ಕಟ್ ಮಾಡಿಟ್ಟಿರ್ತಾರೆ ಅದು ಅಷ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಲ್ಲೇ ಫ್ರೆಶ್ ಆಗಿ ಕಟ್

0: ಮಾಡಿಕೊಟ್ಟು ಅವನು ನೀಟಾಗಿ ಪರ್ಸನಲ್ ಹೈಜೀನ್ ಮೇಂಟೈನ್ ಮಾಡಿಕೊಂಡು ಅವನು ಕೊಟ್ಟರೆ ಅದೇನು ನಮಗೆ ಅಷ್ಟೊಂದು ತೊಂದರೆ ಆಗಲ್ಲ. ಆದರೆ ಅಲ್ಲಿ ನಾವು ಅವನು ಯಾವಾಗೋ ಕಟ್ ಮಾಡಿಟ್ಟಿದ್ದು ನಮ್ಗೆ ಗ್ಯಾರಂಟಿ ಇರಲ್ಲ. ಆಮೇಲೆ ಇನ್ನೊಂದು ಏನಂದರೆ ಈಗ ಯಾವುದೋ ನೀರು ಉಪಯೋಗಿಸಿ ತೊಳಿತಿರ್ತಾನೆ. ಈ ಜ್ಯೂಸ್ ಸೆಂಟರ್ಗಳಲ್ಲೆಲ್ಲ ನೀವು ಜ್ಯೂಸ್ ನೋಡ್ತಿರಲ್ಲ, ಏನು ಎಂಥದೋ ನೀರು ಉಪಯೋಗಿಸ್ತಾನೆ. ಕಬ್ಬಿನ ಹಾಲಿನ ಕುಡಿಬೇಕಂದ್ರೆ ಈಗ ಧೈರ್ಯನೇ ಬರಲ್ಲ ಕಬ್ಬಿನ ಹಾಲು ಬೀದಿ ಬದಿದು ಕುಡಿಲಿಕ್ಕೆ, ಯಾಕೆಂದರೆ ಅಲ್ಲಿ ಅಷ್ಟೊಂದು ನೊಣಗಳಿರ್ತವೆ, ಎಷ್ಟೊಂದು ಎಲ್ಲ ಇದಿರುತ್ತೆ. ಅದನ್ನೆಲ್ಲ ನೋಡಿ ನೀವು ಆ ಥರದ್ದು ಏನೂ ಇಲ್ಲ, ನೀಟಾಗಿದೆ ಅಂತಂದರೆ ಅವಾಗ ಅದನ್ನು ಸೇವನೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಬಟ್ ಅದನ್ನು ನೋಡಬೇಕು. ಆಮೇಲೆ ಇನ್ನೊಂದು, ಆದಷ್ಟು ಹೋಟೆಲಲ್ಲಿ ಅವರು ಉಪಯೋಗಿಸಿದಂಥ ನೀರು ಎಂತ ಯಾವ ಥರ ಇದೆ ಅಂತ ನೋಡಬೇಕಾಗತ್ತೆ. ಅದಕ್ಕೆ ಬೇಯಿಸಿದ್ದು ಮತ್ತು ಕುದಿಸಿದಂಥ ಆಹಾರ ಸ್ವಲ್ಪ ಸೇಫ್, ಯಾಕಂದರೆ ಅಲ್ಲಿ ಶಾಖ ಕೊಟ್ಟಿರೋದ್ರಿಂದ ಸೂಕ್ಷ್ಮಜೀವಿಗಳದ್ದು ಅಷ್ಟೊಂದು ತೊಂದರೆ ಆಗಲಿಕ್ಕಿಲ್ಲ. ಬಟ್ ಹಸಿ ಇದು ತಿನ್ನೋದುವಾಗ ಸ್ವಲ್ಪ ಎಚ್ಚರ ವಹಿಸ್ಬೇಕು. ಅದರಲ್ಲೂ ಈ ಬೇಸಿಗೆ ಕಾಲದಲ್ಲಿ ಈ ಥರದ ಕಾಯಿಲೆಗಳು ಜಾಸ್ತಿ ಬರೋದ್ರಿಂದ ಸ್ವಲ್ಪ ನಾವು ಎಚ್ಚರ ವಹಿಸ್ಬೇಕಾಗುತ್ತೆ. ಮಳೆಗಾಲದಲ್ಲಿ ಕೂಡ ಅದೇ ರೀತಿ ಕ್ಲೀನಾಗಿರೋ ನೀರನ್ನು ಉಪಯೋಗಿಸಿ ಮಾಡೋದು ಒಳ್ಳೆಯದು.
1: ಅಂದರೆ ಈ ಎಚ್ಚರಿಕೆ ಕ್ರಮಗಳನ್ನು ನಾವು ಅನುಸರಿಸಿಕೊಂಡು ಬೀದಿ ಬದಿಯಲ್ಲಿ ಯಾವಾಗಾದರೂ ಅಪರೂಪಕ್ಕೊಂದ್ಸತಿ ತಗೊಳಿಕ್ಕೆ ಅಡ್ಡಿ ಇಲ್ಲ ಅಂತ ತಾವು ಹೇಳ್ತೀರಿ. ಈಗ ನಮ್ಮ ಈ ಒಂದು ಸಮಸ್ಯೆಯಿಂದ ಮುಕ್ತರಾಗಬೇಕು ನಾವಂದರೆ ಆಹಾರದ ತೊಂದರೆ, ಕಲುಷಿತ ಆಹಾರ, ಕಲಬೆರಕೆ ಆಹಾರ, ಇದರಿಂದ ನಾವು ಮುಕ್ತರಾಗಬೇಕು ಅಂತಂದಾಗ ನಾವು ಏನನ್ನು ಪಾಲಿಸಬೇಕು ಅಂತ ಹೇಳ್ತೀರಿ?
0: ಅದೇ ಎಲ್ಲರೂ ಯಾರ್ಯಾರು ಈ ಆಹಾರ ತಯಾರಿಕೆಯಲ್ಲಿರ್ತಾರಲ್ಲ ಅವರು ಗಮನದಲ್ಲಿಟ್ಕೊಂಡು ನಾನು ಇದನ್ನು ಯಾರು ಸೇವನೆ ಮಾಡ್ತಾರೆ ಅವ್ರಿಗೆ ಯಾವುದು ರೀತಿ ತೊಂದರೆ ಆಗಲಾರ್ದಂಗೆ ನೋಡ್ಕೋಬೇಕು, ನಾನು ಒಂದು ಉತ್ತಮವಾದ ಒಂದು ಸಾಮಗ್ರಿಗಳನ್ನ ಉಪಯೋಗಿಸ್ಕೋಬೇಕು, ನಾನು ಶುಚಿಯಾಗಿರಬೇಕು, ಪರ್ಸನಲ್ ಹೈಜೀನ್ ಮೇಂಟೈನ್ ಮಾಡಬೇಕು. ಆಮೇಲೆ ಗ್ರಾಹಕರು ಕೂಡ ಅವರು ಇದೆಲ್ಲ ವಹಿಸಿ ಮಾಡಿದಾರು ಇಲ್ಲೋ ಅಂತ ಕೂಡ ಅವರು ನೋಡಿಕೊಂಡು ಅದನ್ನು ಸೇವನೆ ಮಾಡಬೇಕಾಗತ್ತೆ. ಸೊ ಇಬ್ಬರು, ಯಾರು ತಯಾರು ಮಾಡ್ತಾರೆ ಗ್ರಾಹಕರು, ಇಬ್ಬರು ಒಂದು ಸ್ವಲ್ಪ ಗಮನ ಕೊಟ್ಟು ನಾವು ಸೇವನೆ ಮಾಡ್ತಿರೋಂಥ ಆಹಾರ ಸುರಕ್ಷಿತವಾಗಿದೆಯೋ ಇಲ್ಲೋ, ಏನು ಇದರಿಂದ ತೊಂದರೆಗಳಾಗೋದಿಲ್ಲೋ ಅಂತ ಒಂಚೂರು ಎಚ್ಚರ ವಹಿಸಿ, ಮೈಂಡ್ಫುಲ್ ಈಟಿಂಗ್ ಅಂತ ನಾವು ಹೇಳ್ತೀವಿ, ಅದನ್ನು ಒಂದು ಸ್ವಲ್ಪ ಅದ್ರ ಬಗ್ಗೆ ಏನು ತಿಂತಾ ಇದ್ದೀವಿ, ಇದರಿಂದ ಏನಾಗುತ್ತೆ ಅಂತ ಒಂದು ಸ್ವಲ್ಪ ನಾವು ಲಕ್ಷ್ಯ ಕೊಟ್ಟು ಸೇವನೆ ಮಾಡಿದರೆ ಅನೇಕ ಥರದ ಕಾಯಿಲೆಗಳನ್ನ ನಾವು ತಡೆಗಟ್ಟಬಹುದು.
1: ಡಾಕ್ಟರ್ ಹೇಮಲತಾ ಅವರು ತಾವು ಮಾತಾಡ್ತಾ ಮೊದಲು ಒಂದು ಮಾತನ್ನಂದ್ರಿ, ನಮ್ಮ ದೇಶದಲ್ಲಿ ಮಕ್ಕಳು ಬಹಳ ಈ ಪೋಷಕಾಂಶದ ಕೊರತೆಯಿಂದ ಬಳಲ್ತಾ ಇದ್ದಾರೆ, ಅವರಿಗೆ ಒಂದು ಈ ಕುಪೋಷಣದಿಂದ ಬೇರೆ ಬೇರೆ ರೋಗ ರುಜಿನಗಳು ಕೂಡ ಕಾಡ್ತಾ ಇವೆ ಅಂತ. ಈ ಮಕ್ಕಳಿಗೆ ಪೋಷಕಾಂಶ ಆಹಾರವನ್ನ ಕೊಡಬೇಕು ಅಂದ್ರೆ ಯಾವ ರೀತಿಯ ಆಹಾರ ಮಕ್ಕಳಿಗೆ ನೀಡಬೇಕು ಅಂತ ಹೇಳ್ತೀರಿ?
0: ಮಕ್ಕಳಿಗೆ ನಾವು ಅದೇ ಫಸ್ಟ್ ಸುರಕ್ಷಿತವಲ್ಲದ ಆಹಾರಗಳೇನಿರ್ತವೆ ಅವ್ರಿಗೆ ಜಾಸ್ತಿ ಎಫೆಕ್ಟ್ ಆಗೋದು, ಅವ್ರಿಗಿನ್ನೂ ಇಮ್ಯುನಿಟಿ ಅಷ್ಟೊಂದು ಬಂದಿರೋದಿಲ್ಲ, ಹಂಗಾಗಿ ಅವರು ತುಂಬ ತೊಂದರೆಗಳಿಗೆ ಒಳಗಾಗ್ತಾರೆ. ಅದಕ್ಕೆ ಅವ್ರಿಗೆ ಏಜ್ ಗ್ರೂಪ್ ಪ್ರಕಾರ ಅವ್ರವ್ರಿಗೆ ಎಷ್ಟು ಪೋಷಕಾಂಶಗಳು ಬೇಕಾಗುತ್ತೆ ಅನ್ನೋದು ನೋಡಿಕೊಂಡು ಆದಷ್ಟು ನಾವು ಇನ್ನೊಂದು ಏನು ಹೇಳ್ತೀವಿ, ಎಳೆ ಮಕ್ಕಳಿಗೆ, 6 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ನಾವು ಮನೆಯಲ್ಲೇ ಆದಷ್ಟು ತಯಾರಿಸಿದಂಥ ಆಹಾರಗಳನ್ನ ಕೊಡಬೇಕು. ಅವ್ರು ಬೇರೆ ಬೇರೆ ಆಹಾರಗಳ ರುಚಿ ಬೆಳೆಸ್ಕೊಳ್ಳೋದಲ್ಲದೆ ನಮ್ಗಳಿಗೆ ತಾಯಂದಿರಿಗೂ ಕೂಡ ಒಂದು ನಂಬಿಕೆ ಇರುತ್ತೆ, ನಾನೇ ಮಾಡಿದ್ದ ಆಹಾರ ನನ್ನ ಮಗು ಕೊಡ್ತಾ ಇದ್ದೀನಿ ಅದು ಸುರಕ್ಷಿತವಾಗಿದೆ ಅಂತಂದು. ಆಮೇಲೆ ಇನ್ನೊಂದೇನೆಂದರೆ ಆ ಮಕ್ಕಳಿಗೆ ಎಷ್ಟು ಅವು ತಿನ್ನೋದು ಸ್ವಲ್ಪ, ಅದಕ್ಕೆ ಆದಷ್ಟು ಅವರಿಗೆ ಪೋಷಕಾಂಶಗಳು ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ವಿವಿಧ ಬಗೆಯ ಆಹಾರಗಳನ್ನ ಕೊಡ್ತಾ ಹೋಗಬೇಕು. ಅವಾಗೆ ಆಹಾರ ಪದ್ಧತಿಯನ್ನು ಬೆಳೆಸ್ಕೊಳ್ತಾರೆ. ದೊಡ್ಡವರ ಅದೇನು 3 ವರ್ಷದ ಬುದ್ಧಿ 100 ವರ್ಷದ ತನಕ ಅಂತಾರಲ್ಲ, ಹಾಗೆ ಈ ಆಹಾರ ಪದ್ಧತಿ ಕೂಡ ಅದೇ ರೀತಿಯಾಗಿ ಬೆಳ್ಕೊಂಡು ಹೋಗ್ಬಿಡುತ್ತೆ ಮಕ್ಕಳಲ್ಲಿ. ನಾವು ಆದಷ್ಟು ಚಿಕ್ಕ ವಯಸ್ಸಿನಲ್ಲೇ ಅವ್ರಿಗೆ ಎಲ್ಲ ಥರದ ಆಹಾರದ ರುಚಿಗಳನ್ನ ತೋರಿಸಿದ್ರೆ ಅವರು ಆವಾಗ ರಿಜೆಕ್ಟ್ ಮಾಡಲ್ಲ. ದೊಡ್ಡವರಾದ್ಮೇಲೆ ನನಗೆ ಇದು ಸೇರಂಗಿಲ್ಲ ಅದು ಸೇರಂಗಿಲ್ಲ ಅನ್ನೋದೆಲ್ಲ ಅವ್ರಿಗೆ ಅಷ್ಟಿರೋದಿಲ್ಲ. ಸೊ ಅದಕ್ಕೆ ನಾವು ಆದಷ್ಟು ಮನೆಯಲ್ಲೇ ಮಾಡಿದಂಥ ಆಹಾರಗಳನ್ನ ಕೊಡಬೇಕು ಅಂತ ಹೇಳ್ತೀವಿ. ಆಮೇಲೆ ಈ ಮಾಲ್ ನ್ಯೂಟ್ರಿಷನ್ ತಡೆಗಟ್ಟಬೇಕು ಅಂತಂದರೆ ತಾಯಂದಿರಿಗೂ ಸ್ವಲ್ಪ ಗೊತ್ತಿರಬೇಕು ಮಕ್ಕಳಿಗೆ ಏನೇನು ಬೇಕು, ಎಳೆ ಮಗುಗೆ ಎಷ್ಟು ಬೇಕು. ಎಳೆ ಮಗುಗೆ ನಾನು ಕೊಡು ಆಹಾರ ಕೊಡು ಅಂತಂದರೆ ಅವ್ರಿಗೆ ರೊಟ್ಟಿ ಕೊಡೋಕ್ಕಾಗಲ್ಲ, ಅವ್ರಿಗೆ ಜೀರ್ಣಶಕ್ತಿ ಅದು ಇರೋದಿಲ್ಲ. ಸೊ ಹಾಗಾಗಿ ಮೆತ್ತಗಿನ ಆಹಾರ ಕೊಡಬೇಕಾಗುತ್ತೆ, ಅದು ಹೊಟ್ಟೆಗೆ ಜೀರ್ಣ ಆಗುವಂಥ ಆಹಾರಗಳನ್ನ ಕೊಡಬೇಕಾಗತ್ತೆ. ಅದೇ ರೀತಿ ಇನ್ನೊಂದು ಸ್ವಲ್ಪ ದೊಡ್ಡ ಮಕ್ಕಳು, ಈಗ ಸ್ಕೂಲ್ಗೆ ಹೋಗೋ ಮಕ್ಕಳಿರ್ಬೋದು, ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಅವ್ರಿಗೆ ಆಟದ ಮೇಲೆ ಜ್ಞಾನ ಜಾಸ್ತಿ ಇರುತ್ತೆ, ಅವ್ರು ತಕ್ಷಣ ತಿಂದು ಓಡೋಗ್ಬೇಕು ಆ ಥರದ ಆಹಾರಗಳನ್ನೇ ಬಯಸ್ತಾರೆ. ಅಲ್ಲಿ ಕೂಡ ನೀವು ಆದಷ್ಟು ಅವ್ರಿಗೆ ಎಲ್ಲ ಥರದ ಪೋಷಕಾಂಶಗಳಿರುವಂಥ ಆಹಾರಗಳನ್ನ ಕೊಡಬೇಕಾಗತ್ತೆ. ಅವ್ರಿಗೆ ಸೊಪ್ಪು ತರಕಾರಿಗಳು ಹಣ್ಣು ಈ ಥರದ್ದೆಲ್ಲನೂ ಅವ್ರಿಗೆ

0: ಸೇರಿಸಿ ಒಂದೇನೋ ಒಂದು ಕ್ರಿಯೇಟಿವ್ ಆಗಿ ಅಮ್ಮಂದಿರೇ ಮಾಡಿ ತಕ್ಷಣ ತಿನ್ನೋ ಹಂಗೆ ಮಾಡಿ ಅವರಿಗೆ ಕೊಡಬೇಕಾಗತ್ತೆ. ಡಬ್ಬಿಗಳಲ್ಲಿ ಕೂಡ ಈಗ ಚಿಪ್ಸು ಅಥವಾ ಬ್ರೆಡ್ಡು ಈ ಥರದ್ದೆಲ್ಲ ಏನು ರಿಫೈನ್ಡ್ ಫುಡ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಕಮ್ಮಿ ಮಾಡಿ ಆದಷ್ಟು ಈ ತರಕಾರಿ ಹಣ್ಣು ಕಾಳುಗಳು ಈ ಥರದ್ದೆಲ್ಲ ಕೊಡೋದು ಒಳ್ಳೆಯದು. ಅದಕ್ಕೆ ತಾಯಂದಿರಿಗೂ ಕೂಡ ಗೊತ್ತಿರಬೇಕು ಮಕ್ಕಳಿಗೆ ಏನು ಎಲ್ಲ ಬೇಕಾಗತ್ತೆ ಅಂತ, ಅಲ್ಲೂ ಎಜುಕೇಷನ್ ಇಂಪಾರ್ಟೆಂಟ್ ಆಗುತ್ತೆ.
1: ಈಗ ಸುರಕ್ಷಿತ ಆಹಾರವನ್ನ ಪಡೆಯೋದು ಎಲ್ಲರ ಹಕ್ಕು, ಎಲ್ಲರ ಜವಾಬ್ದಾರಿ. ಈ ಸಂದರ್ಭದಲ್ಲಿ ತಾವು ನಮ್ಮ ಕೇಳುಗರಿಗೆ ಏನು ಸಂದೇಶವನ್ನ ಹೇಳಲಿಕ್ಕೆ ಬಯಸ್ತೀರಿ?
0: ಸುರಕ್ಷಿತ ಆಹಾರ ಆರೋಗ್ಯಕರ ಜೀವನದ ಆಧಾರ. ಸ್ವಚ್ಛತೆ ಮತ್ತು ಸರಿಯಾಗಿ ಸಂಗ್ರಹಣೆ ಮಾಡಿ ಆಮೇಲೆ ಮತ್ತೆ ಜಾಗರೂಕ ಆಹಾರ ಆಯ್ಕೆಗಳಿಂದ ನಾವು ಅನೇಕ ರೋಗಗಳನ್ನ ತಡೆಗಟ್ಟಬಹುದಾಗಿದೆ. ಸೊ ಅದಕ್ಕೆ ಎಲ್ಲರದು ಜವಾಬ್ದಾರಿ, ಬರೀ ಅಡಿಗೆ ಮಾಡೋರ್ದಷ್ಟೇ ಅಲ್ಲ, ಅದನ್ನ ಸರಿಯಾಗಿ ಮಾಡ್ತಾ ಇದಾರೋ ಇಲ್ಲ ಅಂತ ನೋಡೋದು ಕೂಡ ಗ್ರಾಹಕರು ಕೂಡ ನೋಡಬೇಕು. ಆಮೇಲೆ ತಿಳಿಸ್ಬೇಕು ಅವರಿಗೆ, ನಾನು ಅದನ್ನ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕಾಗುತ್ತೆ. ಎಷ್ಟೋ ಸಲ ಏನಾಗುತ್ತೆ, ನಾವು ಪ್ಯಾಕೆಟ್ ತಗೊಂಡಿರ್ತೀವಿ ಅಥವಾ ಏನೋ ಒಂದು ಆಹಾರ ಕೊಂಡ್ಕೊಂಡಿರ್ತೀವಿ, ಅವರಿಗೆ ನಾವು ಹೇಳೋದೇ ಇಲ್ಲ. ಈಗ ಸಿಂಪಲ್ ಆಗಿ ನಿಮಗೆ ಒಂದು ಎಲ್ಲ ಕಡೆ ನಾವು ನೋಡ್ತಿರ್ತೀವಿ, ಈಗ ಇಲ್ಲಿ ಧಾರವಾಡಲ್ಲೆಲ್ಲ ಗಿರ್ಮಿಟ್ಟು ಮತ್ತೆ ಬಜ್ಜಿ ಇಂಥದ್ದೆಲ್ಲ ತಿನ್ನೋದು, ಅವ್ರು ಏನ್ ಮಾಡ್ತಾರೆ, ಒಂದು ನ್ಯೂಸ್ ಪೇಪರ್ ಅಲ್ಲಿ ಕಟ್ಟಿ ಕೊಡ್ತಾರೆ.
1: ಹೌದು,
0: ಆ ನ್ಯೂಸ್ ಪೇಪರ್ ಅಲ್ಲಿ ಆ ಇಂಕ್ ಇಷ್ಟೊಂದು ಲೆಡ್ ಎಲ್ಲ ಇರುತ್ತೆ ಅದರಲ್ಲಿ, ಅದು ಗೊತ್ತಿದೆ FSSAI ಪ್ರಕಾರ ಅದಕ್ಕೆ ಆ ತರ ಪ್ಯಾಕಿಂಗ್ ಮಾಡೋ ಹಂಗಿಲ್ಲ, ಅದಕ್ಕೆ ಪನಿಷ್ಮೆಂಟ್ ಇದೆ ಅಂತ. ನಾವು ಕೂಡ ಅದನ್ನ ತಗೊಂಡು ನಾವು ಅವ್ರಿಗೆ ಹೇಳೋದೇ ಇಲ್ಲ, ನೀವು ಪೇಪರ್ ಅಲ್ಲಿ ಕಟ್ಕೊಡ್ತಾ ಇದೆ ಅಂತ, ಸುಮ್ಮನೆ ಚೆನ್ನಾಗಿ ಬಾಯಿ ರುಚಿ ಇದೆ ಚೆನ್ನಾಗಿ ಮಾಡಿದ್ದಾನೆ ಅಂತ ಹೇಳಿ ಅಂತ ಪೇಪರ್ನಲ್ಲೇ ತಿಂದ್ಬಿಟ್ಟು ಬರ್ತೀವಿ. ಸೊ ಅದು ಏನು ನಾನು ಹೇಳ್ಬೇಕನ್ನೋದಂದ್ರೆ, ಎಲ್ಲರೂ ಕೂಡ ಇವನ್ ಮಾಡೋರಿಗೆ ಗೊತ್ತಿರ್ಲಿಕ್ಕಿಲ್ಲ ನನಗೆ ಅದು ಆ ಥರ ಯೂಸ್ ಮಾಡಬಾರ್ದು ಅಂತ, ಬಟ್ ನಾವು ತಗೊಳ್ಳೋರು ಅದನ್ನು ಗೊತ್ತಿದ್ದವರು ನಾವು ಅವ್ರಿಗೆ ಹೇಳಬೇಕು, ಇಲ್ಲ ಈ ಥರದ್ದು ಮಾಡಿದರೆ ಈ ಥರ ತಪ್ಪಾಗತ್ತೆ ಆರೋಗ್ಯ ಕೆಡತ್ತೆ ಅಂತಂದು. ಸೊ ಎಲ್ಲರೂ ಅದನ್ನು ಗಮನದಲ್ಲಿಟ್ಕೊ, ಎಲ್ಲರದ್ದು ಜವಾಬ್ದಾರಿ ಅದು, ನಾವು ಸುರಕ್ಷಿತ ಆಹಾರವನ್ನು ಎಲ್ಲರಿಗೂ ಒದಗಿಸುವಂಥದ್ದು. ಆಮೇಲೆ ಎಲ್ಲರೂ ನಮ್ಮ ಕುಟುಂಬ ಆರೋಗ್ಯವಾಗಿರಬೇಕು, ನಮ್ಮ ಸಮಾಜ ಆರೋಗ್ಯವಾಗಿರಬೇಕು ಅಂತಂದರೆ ಎಲ್ಲರೂ ಜವಾಬ್ದಾರಿಯಿಂದ ನಾವು ಆಹಾರ ಸೇವನೆಯನ್ನು ಮಾಡಬೇಕು, ಸುರಕ್ಷಿತವಾಗಿ ಇಡಬೇಕು ಅನ್ನೋದು.
1: ಅಂದ್ರೆ ಸಂಕ್ಷಿಪ್ತವಾಗಿ ನೀವು ಸುರಕ್ಷಿತ ಆಹಾರ ಸೇವನೆಯಿಂದ ಆರೋಗ್ಯ ಕುಟುಂಬವನ್ನು ಹೊಂದಬಹುದು, ಆರೋಗ್ಯ ಕುಟುಂಬದಿಂದ ಸಮೃದ್ಧ ಸಮಾಜ, ಸಮೃದ್ಧ ಸಮಾಜದಿಂದ ಉತ್ತಮ ರಾಜ್ಯ ದೇಶ ಹಿಂಗೆ ಕಟ್ತಾ ಹೋಗಬಹುದು ಅಂತ ತಾವು ಹೇಳ್ತೀರಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಮಕ್ಕಳಿಗೆ ನಾವು ಈ ಸುರಕ್ಷಿತ ಆಹಾರವನ್ನೇ ನೀಡ್ತಾ ಬಂದ್ರೆ ಅವರು ನಮ್ಮ ರಾಷ್ಟ್ರದ ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮುತ್ತಾರೆ ಅನ್ನೋ ಮಾತು ಕೂಡ ಸತ್ಯವಾದದ್ದು. ಧನ್ಯವಾದಗಳು ಡಾಕ್ಟರ್ ಹೇಮಲತಾ ಎಸ್ ಅವರೇ. ಈ ಆಹಾರ ಸುರಕ್ಷತೆಯ ಮಹತ್ವ ಏನು, ಆಹಾರ ಸುರಕ್ಷತೆಯ ಅಗತ್ಯತೆ ಇವತ್ತು ಎಷ್ಟಿದೆ, ಹೇಗೆ ನಾವು ಆಹಾರವನ್ನ ಸುಲಭವಾಗಿ ಮನೆಯಲ್ಲಿ ಸುರಕ್ಷತೆಯಿಂದ ಸೇವಿಸಬಹುದು ಅನ್ನುವ ಉತ್ತಮ ಅಂಶಗಳನ್ನ ನಮ್ಮ ಕೇಳುಗರಿಗೆ ತಿಳಿಸಿದ್ದೀರಿ. ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು. ಆಲ್ ಇಂಡಿಯಾ ರೇಡಿಯೋ ಇವರಿಗೆ ನನಗಿದು ಒಂದು ಅವಕಾಶ ಮಾಡಿಕೊಟ್ಟಿದ್ದು, ಆಹಾರ ಸುರಕ್ಷತೆ ಬಗ್ಗೆ ಗೊತ್ತಿರುವಂಥ ವಿಷಯಗಳನ್ನ ತಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ನೀವು ಒಂದು ಅವಕಾಶ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
2: ಇದುವರೆಗೆ ವಿಶ್ವ ಆಹಾರ ಸುರಕ್ಷತಾ ದಿನದ ಸಂದರ್ಭದಲ್ಲಿ ಆಹಾರ ಸುರಕ್ಷತೆ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ಆಹಾರ ಸಂರಕ್ಷಣಾ ತಂತ್ರಜ್ಞಾನ ವಿಭಾಗದ ಪ್ರಾಚಾರ್ಯರು ಹಾಗೂ ವಿಭಾಗದ ಮುಖ್ಯಸ್ಥರೂ ಆದ ಡಾ ಹೇಮಲತಾ ಎಸ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್, ನೆರವು ಶೈಲಜಾ ರಾಜ್ಕುಮಾರ್.
3: ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಹೊಲಕ್ಕ ಬುತ್ತಿ. ಪ್ರಸ್ತುತಪಡಿಸುತ್ತಾರೆ ಮಾಲಾ ಸಾಮ್ರಾಣಿ ಹಾಗೂ ವಿದ್ಯಾ ತಾರಾ ಸಿಂಗ್.
4: ವಿದ್ಯಾ, ವಿದ್ಯಾ, ಏನ್ ಮಾಡಾಕತ್ತೀಯವ್ವ?
5: ಬಾರ್ ವಾ ಮಾಲಕ, ಈಗ ಬಂದಿನ?
4: ಹಾ, ಈಗ ಬಂದೆ ನೋಡು. ಏನ್ ಬುತ್ತಿ ಜೋರಾಗತ್ತೈತಿ ಹೊಲಕ್ಕ?
5: ಮತ್ ಏನ್ ಮಾಡ್ಬೇಕು, ಮತ್ ರೊಟ್ಟಿ ಮಾಡಿ ಮತ್ತೊಂದಿಟ್ಟು ಅವ್ರಿಕಾಳಿನ ಪಲ್ಯ ಮಾಡಿದ್ನೆ ಇವತ್ತ. ಅದ ವಿಶೇಷ ನೋಡ ನಮ್ಗೆಲ್ಲ ತಿನ್ನಾಕಂತಂತಂದ್ರ.
4: ಏನ್ ಭಾರಿ ಅವ್ರಿಕಾಳಿನ ಪಲ್ಲೆ ಘಮ್ ಅಂತೈತಿ. ಹೊಲಕ್ ಬತ್ತಿ ಜೋರ್ ಹಂಗಾರ?
5: ಮತ್ ಜೋರ್ ಮತ್ ಮಾಡಬೇಕಲ್ಲ, ಮತ್ ಈಗ ಹೊಲಕ್ ಹೊಂಟ್ರ ಮತ್ತೆ ದುಡಿಯಾಕ ಶಕ್ತಿ ಬೇಕಲ್ಲ. ಶಕ್ತಿ ಬೇಕಂತಂದ್ರೆ ಈಗ ಉಪ್ಪಿಟ್ಟು ಅವಲಕ್ಕಿ ಈಗ ನಿಮ್ಮಂಗ ಎಲ್ಲ ದೋಸೆ ಪಡ್ಡು ತಿನ್ಕೊಂತ ಕುಂತ್ರ ಹೊಟ್ಟೆ ತುಂಬಬೇಕಲ್ವಾ.
4: ಹೊಲಕ್ಕ ಹೋಗೋರಿಗೆ ಚಲೋ ಊಟ ಬೇಕು ನೋಡು.
5: ದುಡ್ಕೊಂಡು ಬರ್ತಿರ್ತಾರ. ಹಾ, ಈಗ ನಾ ಎಲ್ಲಾರು ಉಪ್ಪಿಟ್ಟು ಕೊಟ್ಟನೆ ಒಂದಿಟ್ಟು ಅನ್ನ ಸಾರ ಕೊಟ್ಟನೆ ಮಾಡಿದ್ರೆ ಅವ್ರ ಹೊಟ್ಟೆ ತುಂಬಂಗಿಲ್ಲ. ಈಗ ಅವಾಗ ನಾವು ಏನು ಮಾಡಬೇಕು, ಒಂದು ರೊಟ್ಟಿ ಮಾಡಿ ಬಿಸಿ ಬಿಸಿ ರೊಟ್ಟಿ ಮಾಡಿ ಒಂದು ಎರಡು ಥರದ ಕಾಯಿಪಲ್ಯ ಮಾಡಿ ಅದಕ್ಕೊಂದು ಅರ್ಧ ಖಾರ ಇಂಥವೇನಾರು.

0: ಒಂದು ಚಟ್ನಿ ಇಂಥವೇನಾರು ಇದ್ರೆ ಈಗ ದುಡಿಯುವಂಥ ಮನುಷ್ಯಾಗ ಏನಾಕತಿಪ್ಪ ಅಂತಂತಂದ್ರೆ ಮೈಯಾಗ್ನು ಶಕ್ತಿ ಬರ್ತೈತಿ, ಕೈಕಾಲ್ನು ಗಟ್ಟಿ ಇರ್ತಾವ.
1: ಖರೆ ನೋಡ್ವ, ಅಂದಂಗ ನೀ ಏನು ಇದು ಅವ್ರಿ ಕಾಳಿಂದು ಗುಗ್ರಿ ಪಲ್ಯ ಮಾಡಿಯಲ್ಲ, ಇದು ತಿಂದ್ರೆ ಭಾಳ ಚಲೋ ಪ್ರೋಟೀನ್ ಸಿಗ್ತತಿ. ಮತ್ತು ಇದ್ರಾಗ ಏನಂತಾರ, ಇದು ಏನುವ ಫೈಬರ್ ಅಂತಾರ, ನಾರಿನಂಶ ಅದು ಭಾಳ ಇರ್ತತಿ. ಈ ಶುಗರ್ ಇದ್ದವ್ರಿಗೆಲ್ಲ ಡಾಕ್ಟರ್ ಹೇಳ್ತಾರ, ಅವ್ರಿ ಕಾಳು ಇಂಥವು ಎಲ್ಲ ತಿನ್ಕೊಂಡು ಬರ್ರಿ, ಪ್ರೋಟೀನ್ ಇದ್ದಿದ್ದು ಆಹಾರ ಅದರೊಳಗೆ ನಾರಿನಂಶನೂ ಇರಬೇಕಂತ ಹೇಳ್ತಾರ. ಇದು ಭಾಳ ಚಲೋ ಆಹಾರ ನೋಡುವ ಶುಗರ್ ಇದ್ದವರಿಗೆ.
0: ಹೌದು, ಈಗ ಅದರಂಗ ಮತ್ತೀಗ ಡಾಕ್ಟರ್ಸ್ನು ಏನು ಹೇಳ್ತಾರಪ್ಪ ಅಂತಂತಂದ್ರೆ, ಈಗ ನಾವು ಈಗ ಮೊಳಕೆ ಬರೆಸಿದಂಥ ಕಾಳುಗಳನ್ನು ಇರ್ತಾವಲ್ಲ, ಅಂಥವು ತಿಂದ್ರೆ ನಾವು ಹೆಚ್ಚಿನ ಪ್ರೋಟೀನ್ ಅದರೊಳಗೆ ನಮಗೆ ಸಿಗ್ತದೆ. ಇದರೊಳಗೆ ಈಗ ಅವ್ರಿ ಕಾಳಿನೊಳಗೆ ತೊಗೊಂಡ್ಬೇಕಂತಂದ್ರೆ ಈಗ ನೀವು ನೋಡ್ಬೇಕಂತಂದ್ರೆ ಅನ್ನಾಂಗ ಬಿ ಅಂತಿರ್ತೈತಿ, ಅನ್ನಾಂಗ ಸಿ ಅಂತಿರ್ತೈತಿ, ಲವಣಾಂಶ ಅನ್ನುವಂಥದ್ದು ಏನೈತಲ್ಲ ಅದರೊಳಗೆ ಹೇರಳವಾಗಿರ್ತಾವೆ ನೋಡುವ.
1: ಹೌದು, ಮತ್ತು ಇವು ಏನಿರ್ತಾವಲ್ವ ಈ ಬೇರ್ನ್ಯಾಗ, ಈ ಅವ್ರಿ ಕಾಳು ಇಂಥ ಎಷ್ಟು ಥರದ ಅವ್ರಿ ಅದಾವಂದ್ರೆ ಹೇಳಕ್ಕೆ ಸಾಧ್ಯಿಲ್ಲ ನೋಡು. ಏನಂತಾರ ಬ್ರಾಡ್ ಬೀನ್ಸ್ ಅಂತಾರ, ಅಗಲನ್ನ ಅವ್ರಿ ಕಾಳು ಬರ್ತಾವಲ್ಲ ಆವು, ಆಮೇಲೆ ಇದು ಕ್ರೆಸ್ ಬೀನ್ಸ್ ಅಂತಾರ, ಈ ಪಲಾವ್ಗೆಲ್ಲ ಹಾಕ್ತೇವಲ್ಲ ಅವು ಅವ್ರಿನ ಫ್ರೆಂಚ್ ಬೀನ್ಸ್ ಅಂತಾರ. ಆಮೇಲೆ ಎಷ್ಟು ಥರದ ಅವ್ರಿ ಕಾಳವು ಹೇಳ್ಕೊಂತ ಹೋದ್ರೆ ದಿನ ಸಾಲಂಗಿಲ್ಲ ನೋಡು.
0: ಈಗ ನಾವು ಹೇಳ್ಕೊತ ಹೋದ್ರೆ ಹೆಬ್ಬಾಳ ಅವ್ರಿ ಅಂತ ಬೆಳೀತಾರ, ಅರ್ಕ ಅರ್ಕ ವಿಜಯ್ ಅಂತ ಬೆಳೀತಾರ, ಕಾಡ್ಮತಿ ಅವ್ರಿ ಅಂತ ಬೆಳೀತಾರ. ಇವು ನಮ್ಗೆ ರೂಢಿಯೊಳಗೆ ಇರೋಂಗಿಲ್ಲ, ಆದ್ರೆ ನಮ್ಮ ಹಳ್ಳಿಯೊಳಗೆ ಇವಕ್ಕೆಲ್ಲ ಏನಂತಾರಪ್ಪ ಅಂತಂತಂದ್ರೆ ಜವಾರಿ ಅವ್ರಿ ಅಂತ ಬೇರೆ ಬೆಳೀತಾರ, ಅಗ್ಲನ ಅವ್ರಿಕಾಯಿ ಅಂತಂದ್ರಲ್ಲ ನೀವು ಆ ಅಗ್ಲನ ಅವ್ರಿಕಾಯಿ ಅಂತ ಅದನ್ನು ಬೆಳೀತಾರ, ಮತ್ತು ಗಂಟವ್ರಿ ಅಂತೇಳಿ ಬೆಳೀತಾರ. ಇಂಥವೆಲ್ಲ ಕಾಯಿಪಲ್ಯಗಳನ್ನು ಏನು ಮಾಡ್ತಾರೆ ಈಗ ಹೊಲದೊಳಗೆ, ಈಗ ಮೇನ್ ಬೆಳೆಯಾಗೋಕ್ಕಿಂತ ಈ ಹಳ್ಳಿ ಪ್ರದೇಶದೊಳಗೆ ಮಲೆನಾಡ್ದೊಳಗೆ ವಿಶೇಷವಾಗಿ ಏನು ಮಾಡ್ತಾರಪ್ಪ ಅಂತಂತಂದ್ರೆ ಇದನ್ನು ಹೊಲದ ಬದುವಿನೊಳಗೆ ಬೆಳೀತಾರೆ, ಮಿಶ್ರ ಬೆಳೆಯಾಗಿ ಬೆಳೀತಾರೆ ಜವಾರಿ ಅವ್ರಿನ.
1: ಹೌದು, ಜವಾರಿ ಅವ್ರಿ ಕಾಳು ಪಲ್ಲೆ ಹಸೆಕರ ಹಾಕಿ ಮಾಡಿಬಿಟ್ರೆ ಎರಡು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ನೋಡು.
0: ಹಂಗೆ ಮತ್ತು ಅದ್ರ ರುಚಿ ಯಾಕಂತಂದ್ರೆ ಈ ಅವ್ರಿ ಕಾಳು ನೋಡಿದ್ರ ನಾವು ಬೇರೆ ಬೇರೆ ಖಾದ್ಯಗಳನ್ನು ನಾವು ರೆಡಿ ಮಾಡ್ಕೋಬೋದು. ಇದರೊಳಗೆ ಅವ್ರಿ ಕಾಳು ಉಪ್ಪಿಟ್ಟು ಅಂತ ಮಾಡ್ತಾರೆ, ಅವ್ರಿ ಬ್ಯಾಳಿ ಅಂತ ಹೇಳಿ ಅದ್ರ ಪಲ್ಯ ಮಾಡ್ತಾರೆ, ಆಮೇಲೆ ಇದು ಅವ್ರಿನ ಹಸಿ ಕಾಳಿನಿಂದ ಇದ್ರ ಪಲ್ಯನೂ ಮಾಡ್ತಾರೆ, ಆಮೇಲೆ ಅವ್ರಿ ಕಾಳು ಸಾಗು ಅಂತೇಳಿ ಮಾಡ್ತಾರೆ. ಇದನ್ನ ಏನು ಮಾಡ್ತಾರೆ ದೋಸೆ ಚಪಾತಿ ಮತ್ತು ಪುರಿಗೆ ಇದನ್ನು ನೆಂಚ್ಕೊಂಡು ತಿನ್ನಕಂತ ಹೇಳಿ ಅವ್ರಿ ಕಾಳು ಸಾಗು ಅಂತೇಳಿ ರೆಡಿ ಮಾಡ್ತಾರೆ. ಮತ್ತು ಅವ್ರಿ ಕಾಳು ಉಸುಳಿ ಅಂತ ಮಾಡ್ತಾರೆ ಹಸಿ ಖಾರ ಹಾಕಿನಿ ಅಂದಂಗೆ, ಮತ್ತು ಅವ್ರಿ ಕಾಳಿನ ಸಾರು ಅಂದ್ರೆ ಅದ್ರದ್ದು ಸಾಂಬಾರನು ಮಾಡ್ತಾರೆ.
1: ಹೌದು ನೋಡುವ, ಈ ಥರ ಥರದ ಅಡುಗೆ ಮಾಡ್ತಾರೆ. ಮತ್ತು ಇದು ನೆಲದ ಆರೋಗ್ಯಕ್ಕೆ ಎಷ್ಟು ಚಲೋ ಅಂದ್ರೆ ನಮ್ಮ ಭೂಮಿ ತಾಯಿಗೆ ಇದನ್ನು ಬೆಳೆಯೋದ್ರಿಂದ ಅದ್ರ ಗಂಟಿನೊಳಗೆ ಬೇರಿನ ಗಂಟಿನೊಳಗೆ ನೈಟ್ರೋಜನ್ನು ಫಿಕ್ಸ್ ಮಾಡುವಂಥವು ಸಾರಜನಕವನ್ನು ಸ್ಥಿರೀಕರಣ ಮಾಡುವಂತಹ ಒಂದು ಗಂಟು ಬೇರೆ ಇರ್ತಾವೆ. ಆ ಸೂಕ್ಷ್ಮಾಣುಜೀವಿ ಏನಿರ್ತತಲ್ಲ ಬೇರಿನೊಳಗೆ ಅದು ನೇರವಾಗಿ ಸಾರಜನಕವನ್ನು ತಗೊಂಡು ಅದನ್ನು ಸ್ಥಿರೀಕರಣ ಮಾಡ್ತದೆ, ಹೀಗಾಗಿ ಭೂಮಿ ಫಲವತ್ತಾಗ್ತದೆ. ಇದರಿಂದ ನಾವು ಅವ್ರಿ ಕಾಳು ಅವಾಗವಾಗ ಮಿಶ್ರ ಬೆಳೆ ಆಗಲಿ ಮುಖ್ಯ ಬೆಳೆ ಆಗಲಿ ಬೆಳಿನಬೇಕು ನೋಡುವ. ಆಮೇಲೆ ಏನಿದು ಅವ್ರಿ ಕಾಳದ್ದು ಭಾಳ ಚಂದ ಪಲ್ಯ ಮಾಡಿ, ನೀ ಹೆಂಗೆ ಮಾಡ್ತಿ, ನಾವು ಒಂಥರ ಮಾಡ್ತೇವೆ ಒಣಕಾರ ಹಾಕಿ. ಇದೇನೋ ಹಸೆ ಖಾರದ್ದು ನನಗೆ ಅಷ್ಟು ಸರಿ ಬರೋದಿಲ್ಲ, ಹೆಂಗೆ ಮಾಡೀವ ಈ ಪಲ್ಯ?
0: ಈಗ ಅವ್ರಿ ಕಾಳಿನೊಳಗೆ ಎಲ್ಲರೂ ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಈ ಪಲ್ಯಗಳನ್ನು ಮಾಡ್ತಿರ್ತಾರವ ಮನಕ. ಈಗ ನಾ ಹೆಂಗೆ ಮಾಡ್ತೇನಪ್ಪ ಅಂತಂತಂದ್ರೆ ಈಗ ನನ್ನ ಮಕ್ಕಳಿಗೆ ಭಾಳ ಮಾಡಿದ್ರೆ ಹಸೆ ಖಾರ ಹಾಕಿದ ಅಡುಗೆ ಭಾಳ ಸೇರ್ತದೆ. ಈಗ ನಾ ಏನು ಮಾಡ್ತೇನ್ರಿ, ಇದು ಹಸೆ ಕಾಳಿಂದ ಏನೈತಲ್ಲ ಈ ಅವ್ರಿ ಕಾಳು ತೊಗೊಂಡಿವಿ ಅಂತಂತಂದ್ರೆ ಅದಕ್ಕೆ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಇದನ್ನು ಹೆಚ್ಚು ಹಾಕಿ ಒಗ್ಗರಣೆ ಹಾಕ್ತೇವೆ. ಈಗ ಹಸೆ ಮೆಣಸಿನ್ಕಾಯಿ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಇದನ್ನು ರುಬ್ಬಿಕಾಸ ನಾವು ಅದರೊಳಗೆ ಹಾಕ್ತೇವೆ. ಆಮೇಲೆ ಸಾಸ್ವಿ ಜೀರಿಗೆ ಮತ್ತು ಅರಿಶಿನ ಅದಕ್ಕೆ ನಾವು ಇನ್ನೊಂದು ಭಾಳ ರುಚಿ ಕೊಡಕ್ಕೆ ಹಾಕೋದಪ್ಪ ಅಂತಂತಂದ್ರೆ ಆ ಗುರೆಳ್ ಹಿಂಡಿ ಅಂತ ಹೇಳಿ ಗುರೆಳ್ ಹುರಿದು ಅದನ್ನೊಂದಿಟ್ಟು ಪೌಡರ್ ಮಾಡಿ ಅದರೊಳಗೆ ಸ್ವಲ್ಪ ನಾವು ಹಾಕಿದೀವಿ ಅಂತಂತಂದ್ರೆ ಅಡಿಗೆ ಇಷ್ಟು ಮಸ್ತ್ ಆಕತ್ಪ ಅಂತಂತಂದ್ರೆ ನೀ ಅಂದಂಗೆ ಎರಡು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿನ್ನುವಂಗೆ ಆಗಿರ್ತದೆ.
1: ಆಮೇಲೆ ನೋಡುವ ಇದು ತಿನ್ನೋದ್ರಿಂದ ಕೆಲವರಿಗೆ ಗ್ಯಾಸು ಆಗ್ತದೆ, ಅದಕ್ಕೆ ಅದ್ರ ಜೊತೆ ಒಂದಿಷ್ಟು ಹಿಂಗ್ ತಿನ್ನೋರು ಹಿಂಗ್ ಹಾಕ್ಲಿ, ಆಮೇಲೆ ಜೀರ್ಗಿ ತಿನ್ನೋರು ಸ್ವಲ್ಪ ಜಾಸ್ತಿನೇ ಒಂಚೂರು ಜೀರ್ಗಿ ಹಾಕಿಬಿಟ್ರೆ ಮಸಾಲೆ ಅರಿಬೇಕಾರ ಈ ಗ್ಯಾಸ್ಟ್ರಿಕ್ಕು ಸ್ವಲ್ಪ ಕಡಿಮೆ ಆಗ್ಬೋದು. ಆಮೇಲೆ ಯಾ ತಿಂದ ರೂಢಿ ಇದ್ದವ್ರಿಗನ್ಕಿ ಇದು ಭಾಳ ಚಲೋನ ಆಹಾರ. ಆಮೇಲೆ ಇದನ್ನು ಆ್ಯಂಟಿ ಇನ್ಫ್ಲಮೇಟ್ರಿ ಮತ್ತು ಆ್ಯಂಟಿ ಮೈಕ್ರೋಬಿಯಲ್ ಅಂತ ಹೇಳ್ತಾರೆ, ಅಂದ್ರೆ ಇದನ್ನು ತಿಂದ್ರೆ ದೇಹದಾಗ ಬಾವು ಬರೋದು ನಂಜು ಕಡಿಮೆ ಆಗ್ತದೆ. ಆಮೇಲೆ ಹಾನಿಕಾರಕ ಬ್ಯಾಕ್ಟೀರಿಯಾ ಏನಿರ್ತಾವಲ್ಲ ಅವುಗಳನ್ನು ಇದು ಒಂದು ಸಮತೋಲನಕ್ಕೆ ಕಂಟ್ರೋಲ್ ಮಾಡ್ತದೆ ಅಂಥ ಆಹಾರ ನಮ್ಮ ಅವ್ರಿ ಕಾಳು. ಹೀಗಾಗಿ ಅವಾಗವಾಗ ನಾವು ಬರೀ ಬ್ಯಾಳಿ ಸಾರು ಅನ್ನ ಒಂದೇ ಥರದ್ದು ಪಲ್ಯ ಸಾರು ಮಾಡೋಕ್ಕೆ ಬದಲಿ ಅವ್ರಿ ಕಾಳಿನ ಸಾರು ಅವ್ರಿ ಕಾಳಿನ ಪಲ್ಯನೂ ಅವಾಗವಾಗ ಮಾಡಿ ತಿನ್ಬೇಕು ನೋಡುವ.
0: ಈಗ ಹಂಗೆ ತಿನ್ನೋದ್ರಿಂದ ಅದಕ್ಕೆ ನಮ್ಮ ಹಿರಿಯರು ಏನು ಹೇಳ್ಯಾರಪ್ಪ ಅಂತಂತಂದ್ರೆ ಊಟ ಬಲ್ಲವಂಗ ರೋಗ ಇಲ್ಲ, ಮಾತು ಬಲ್ಲವಂಗ

0: ಜಗಳ ಇಲ್ಲ ಅಂತ ಹಿರಿಯರು ಯಾಕೆ ಶಾಸ್ತ್ರ ಮಾಡ್ಯಾರವ ಅಂತಂತಂದ್ರೆ ಇದಕ್ಕೆ, ಯಾಕಂದ್ರೆ ಊಟ ನಾವು ಯಾವ್ಯಾವ ಸೀಸನ್ದೊಳಗೆ ನಾವು ಹೆಂಗೆಂಗೆ ತಿನ್ನಬೇಕು, ಮತ್ತು ಯಾವ್ಯಾವ ಪದಾರ್ಥಗಳನ್ನು ನಾವು ಹೆಂಗೆಂಗೆ ಬಳಸಬೇಕು, ಯಾವ್ಯಾವ ಸೀಸನ್ದೊಳಗೆ ಎಂಥ ಎಂಥ ಹಣ್ಣು ಬಂದಿರ್ತಾವಲ್ಲ ಅಂಥ ಹಣ್ಣುಗಳನ್ನು ನಮ್ಮ ನಾವು ಊಟದ ಪ್ರಮಾಣದಾಗ ಅವನು ಒಂದು ಸಹಿತ ಒಂದು ಭಾಗವಾಗಿ ನಾವು ತೊಗೊಂಡಿವಪ್ಪ ಅಂತಂತಂದ್ರೆ ಡಾಕ್ಟರ್ ಕಡೆ ಹೋಗುವಂಥ ಅವಶ್ಯಕತೆನೇ ಬೀಳಂಗಿಲ್ಲ ಮಾಲಕ.
1: ಹೌದು ವಾ, ಕರೆ ಹೇಳಿದೆ ವಿದ್ಯಾ. ಇದೇನಿದು ಮಸ್ತ್ ಅವ್ರಿಕಾಳು ಇಟ್ಟಿ ಇಲ್ಲೇ ಹೋಗುಬೇಕಾರ ನಾನೊಂಚೂರು ಒಯ್ತೇನವ, ಮತ್ತ ನಾ ಬರ್ತೇನಿ ಇನ್ನ ಈ ಅವ್ರಿಕಾಳು ಪಲ್ಲೆ ಮಸ್ತ್ ಮಾಡಿಬಿಡ ತಿನ್ನ.
0: ಆತ್ವಾ, ನನಗೂ ಹಂಗಾರ ಹೊಲಕ್ಕೆ ಹೋಗಕ್ ಲೇಟ್ ಆಕತಿ, ನಾ ಏನು ಹೋಗ್ತೇನೆ, ನೀ ಹೋಗಿ ಬಾ ಹಂಗಾರ.
1: ಆತ್ ತಗೋವ.
2: ಹೊಲಕ್ಕ ಬುತ್ತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಮಾಲಾ ಸಾಂಬ್ರಾಣಿ ಹಾಗೂ ವಿದ್ಯಾ ತಾರಾ ಸಿಂಗ್. ಇನ್ನು ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಂಕಲಿಗೆಯ ಬಸವರಾಜ್ ಎಂ ಮಾದಿಗಾರ್ ಹಾಗೂ ಸಂಗಡಿಗರಿಂದ ಲಾವಣಿ ಪದ

0: ಇಲ್ಲಿವರೆಗೆ ಬ್ರಿಟಿಷ ಕಾಯ್ದೆ ನಿಯಮಗಳು ಆಳುತ್ತಿದ್ದರು, ಅಂಥ ನಿಯಮಗಳನ್ನು ತಳ್ಳಿಹಾಕಿದ ದಿನ ಭಾರತದ.
1: ಬೆಳಗಾವಿಯ ಅಂಕಲಿಗೆಯ ಬಸವರಾಜ್ ಎಂ ಮಾದಿಗಾರ ಹಾಗೂ ಸಂಗಡಿಗರಿಂದ ಲಾವಣಿ ಪದ ಕೇಳಿದಿರಿ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ 8ನೇ ಸಭೆ, ವಿಪಕ್ಷೀಯ ಬಾಂಧವ್ಯದ ಸಮಗ್ರ ಪರಾಮರ್ಶೆ. ದೇಶವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವೀನ್ಯತೆ ಮತ್ತು ಆತ್ಮವಿಶ್ವಾಸ ಚಾಲಿತ ರಾಷ್ಟವಾಗಿ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ರಾಷ್ಟ ಪ್ರಶಸ್ತಿ ಪುರಸ್ಕೃತ ಮಲಯಾಳಂ ನಟ ಸಲೀಂ ಕುಮಾರ್ ನಿಧನ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರ ಸಂತಾಪ. ದಾಖಲೆಯ 6ನೇ ಬಾರಿ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ ಗೆದ್ದ ಭಾರತ ವನಿತೆಯರ ತಂಡ, ಗಣ್ಯರ ಅಭಿನಂದನೆ. ನವ ಚಂಡೀಗಢದಲ್ಲಿ ಭಾರತ ಅಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯ, 564 ರನ್ಗಳಿಗೆ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡ ಭಾರತ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ವ್ಯವಹಾರಗಳು

0: ಸಚಿವ ಡಾ ಎಸ್ ಜೈಶಂಕರ್ ಮತ್ತು ಇಂಡೋನೇಷ್ಯಾ ವಿದೇಶಾಂಗ ಸಚಿವ ಸುಗಿಯೋನೋ ಸಹ ಅಧ್ಯಕ್ಷತೆಯಲ್ಲಿ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ 8ನೇ ಸಭೆ ನಡೆಯಿತು. ಉಭಯ ನಾಯಕರು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಡಿಯಲ್ಲಿ ದ್ವಿಪಕ್ಷೀಯ ಬಾಂಧವ್ಯದ ಎಲ್ಲಾ ಆಯಾಮಗಳನ್ನು ಪರಾಮರ್ಶಿಸಿದರು. ರಕ್ಷಣೆ ಮತ್ತು ಭದ್ರತೆ, ಕಡಲ ಸಹಕಾರ, ವ್ಯಾಪಾರ ಮತ್ತು ಹೂಡಿಕೆ, ಔಷಧ, ಆರೋಗ್ಯ ರಕ್ಷಣೆ, ಡಿಜಿಟಲ್ ತಂತ್ರಜ್ಞಾನ, ಇಂಧನ, ಸಂಪರ್ಕ, ಬಾಹ್ಯಾಕಾಶ, ಶಿಕ್ಷಣ, ಸಂಸ್ಕೃತಿ ಮತ್ತು ಜನರ ನಡುವಿನ ಬಾಂಧವ್ಯ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಎರಡೂ ದೇಶಗಳ ನಾಯಕರು ಚರ್ಚಿಸಿದರು. ಇದೇ ವೇಳೆ ಉಭಯ ನಾಯಕರು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿದ್ಯಮಾನಗಳ ಕುರಿತು ತಮ್ಮ ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಂಡರು. ಪ್ರಾದೇಶಿಕ ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿ ನಿಕಟ ಸಹಕಾರ ಮತ್ತು ಸಮನ್ವಯ ಹೊಂದುವ ತಮ್ಮ ಬದ್ದತೆಯನ್ನು ಪುನರುಚ್ಚರಿಸಿದರು. ಇದಕ್ಕೂ ಮುನ್ನ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಡಾ ಜೈಶಂಕರ್ ಇತ್ತೀಚಿನ ವರ್ಷಗಳಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಬಲವಾದ ಬೆಳವಣಿಗೆಯನ್ನು ಕಂಡಿದೆ ಎಂದು ತಿಳಿಸಿದ್ದರು. ಭಾರತವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವಿನ್ಯತೆ ಮತ್ತು ಆತ್ಮವಿಶ್ವಾಸದಿಂದ ಚಾಲಿತವಾದ ರಾಷ್ಟವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಆಡಳಿತ ಸುಧಾರಣೆಗಳು ಮತ್ತು ನಾಗರಿಕ ಕೇಂದ್ರಿತ ನೀತಿಗಳು ದೇಶದ ಜನರು ತಮ್ಮ ಭವಿಷ್ಯದ ನಿರೀಕ್ಷೆಗಳನ್ನು ನೋಡುವ ವಿಧಾನವನ್ನು ಮೂಲಭೂತವಾಗಿ ಬದಲಾಯಿಸಿವೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಸುಮಾರು 900 ಶತಕೋಟಿ ಅಮೆರಿಕನ್ ಡಾಲರ್ ಮೌಲ್ಯದ ಭಾರತದ ಬಾಹ್ಯಾಕಾಶ ಆರ್ಥಿಕತೆಯು ಮುಂದಿನ 7ರಿಂದ 8 ವರ್ಷಗಳಲ್ಲಿ ಸುಮಾರು 45 ಶತಕೋಟಿ ಡಾಲರ್ಗಳಿಗೆ ಏರಿಕೆಯಾಗುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದ್ದಾರೆ. 2014ರಲ್ಲಿ ಸುಮಾರು 400 ಸ್ಟಾರ್ಟ್ಅಪ್ಗಳಿದ್ದು ಪ್ರಸ್ತುತ 2.3 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ದೇಶ ಹೊಂದಿದೆ. ಇದು ಸುಮಾರು 25 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸಿದೆ ಎಂದು ಸಚಿವರು ಅಂಕಿಅಂಶ ನೀಡಿದ್ದಾರೆ. ಆರ್ಥಿಕ ಬೆಳವಣಿಗೆ ಮಾತ್ರ ಸರ್ಕಾರದ ದೀರ್ಘಕಾಲೀನ ಗುರಿಯಲ್ಲ. 2047ರ ವೇಳೆಗೆ ಅಭಿವೃದ್ದಿ ಹೊಂದಿದ ಭಾರತದ ದೃಷ್ಟಿಕೋನಕ್ಕೆ ಕೊಡುಗೆ ನೀಡುವ ಸಬಲೀಕೃತ ಸಮಾಜವನ್ನು ನಿರ್ಮಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದು ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ವಿಶ್ವಸಂಸ್ಥೆಯ ಈ ವರ್ಷದ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಗೆ ಭಾಜನರಾಗಿರುವ ಮೇಜರ್ ಅಭಿಲಾಷಾ ಬರಾಕ್ ಅವರನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಈ ಪ್ರಶಸ್ತಿ ಬರಾಕ್ ಅವರ ಅಪಾರ ಸೇವೆಗೆ ಮತ್ತು ವಿಶ್ವಸಂಸ್ಥೆಯ ಶಾಂತಿ ನಿರ್ವಹಣೆ ಪ್ರಯತ್ನಗಳಿಗೆ ಭಾರತದ ನಿರಂತರ ಕೊಡುಗೆಗೆ ಸಂದ ಗೌರವ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಮಂತ್ರಿ ಉಲ್ಲೇಖಿಸಿದ್ದಾರೆ. ದೇಶ ಮತ್ತು ಮಾನವೀಯತೆಗೆ ಸೇವೆ ಸಲ್ಲಿಸಲು ಉತ್ಸುಕರಾದ ಅಸಂಖ್ಯ ಯುವ ಜನತೆಗೆ, ಅದರಲ್ಲೂ ವಿಶೇಷವಾಗಿ ಯುವತಿಯರಿಗೆ ಬರಾಕ್ ಅವರು ಪ್ರೇರಣೆಯಾಗಿದ್ದಾರೆ ಎಂದು ಪ್ರಧಾನಮಂತ್ರಿ ಶ್ಲಾಘಿಸಿದ್ದಾರೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯು ಈ ಜಾಗೃತಿ ವೇದಿಕೆಗೆ ಡಿಜಿಟಲ್ ರೂಪಾಂತರಕ್ಕಾಗಿ ತಂತ್ರಜ್ಞಾನದ ಬಳಕೆಯ ಮೂಲಕ ಸರ್ಕಾರಿ ಪ್ರಕ್ರಿಯೆ ಮರು ಎಂಜಿನಿಯರಿಂಗ್ನ ವರ್ಗ 1ರ ಅಡಿಯಲ್ಲಿ ಈ ಆಡಳಿತದ ರಾಷ್ಟೀಯ ಪ್ರಶಸ್ತಿ 2026ರಲ್ಲಿ ಬೆಳ್ಳಿ ಪದಕ ಲಭಿಸಿದೆ. ಆಡಳಿತ ಸುಧಾರಣೆ ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆಯು ಈ ಪ್ರಶಸ್ತಿ ಪ್ರದಾನ ಮಾಡಿದೆ. ತಂತ್ರಜ್ಞಾನ ಆಧಾರಿತ ಮತ್ತು ನಾಗರಿಕ ಕೇಂದ್ರಿತ ಸೇವಾ ವಿತರಣೆಯ ಮೂಲಕ ಗ್ರಾಹಕರ ಕುಂದುಕೊರತೆಗಳ ನಿವಾರಣೆಯನ್ನು ಪರಿಹರಿಸುವಲ್ಲಿ ಈ ಜಾಗೃತಿಯ ಪಾತ್ರವನ್ನು ಗುರುತಿಸಲಾಗಿದೆ ಎಂದು ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ತಿಳಿಸಿದೆ. ಜನವರಿ 1ರಂದು ಪ್ರಾರಂಭಿಸಲಾದ ಈ ಜಾಗೃತಿಯು ಹಿಂದಿನ 4 ಅಪ್ಲಿಕೇಶನ್ಗಳಾದ ಒಸಿಎಂಎಸ್, ಇ ದಾಖಿಲ್, ಎನ್ಸಿಡಿಆರ್ಸಿ, ಸಿಎಂಎಸ್ ಮತ್ತು ಕಾನ್ಫೋನೆಟ್ ಅನ್ನು ಎಐ ಸಕ್ರಿಯಗೊಳಿಸಿದ ಕಾಗದರಹಿತ ಏಕ ವೇದಿಕೆಯಾಗಿ ಸಂಯೋಜಿಸಿದೆ. ಈ ವೇದಿಕೆ ಆರಂಭವಾದಾಗಿನಿಂದ 2.29 ಲಕ್ಷಕ್ಕೂ ಹೆಚ್ಚು ಗ್ರಾಹಕ ಪ್ರಕರಣಗಳು ದಾಖಲಾಗಿದ್ದು 2.07 ಲಕ್ಷಕ್ಕೂ ಹೆಚ್ಚು ಪ್ರಕರಣಗಳ ವಿಲೇವಾರಿ ಮಾಡಲಾಗಿದ್ದು 90.75% ಪ್ರಕರಣ ವಿಲೇವಾರಿ ಸಾಧ್ಯವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಲಯಾಳಂ ಸಿನಿಮಾ ರಂಗದ ದಿಗ್ಗಜ ನಟ

0: ನಿರ್ದೇಶಕ ಮತ್ತು ಬರಹಗಾರ ಸಲೀಂ ಕುಮಾರ್ ನಿನ್ನೆ ವಿಧಿವಶರಾದರು. ಅವರಿಗೆ 56 ವರ್ಷ ವಯಸ್ಸಾಗಿತ್ತು. ಅವರು ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಅಧಿಕೃತ ಗೌರವಗಳೊಂದಿಗೆ ಅವರ ನಿವಾಸದಲ್ಲಿ ಅಂತ್ಯಕ್ರಿಯೆ ನಡೆಸಲಾಯಿತು. ಅವರ ಇಚ್ಛೆಯಂತೆ ಧಾರ್ಮಿಕ ವಿಧಿವಿಧಾನಗಳಿಲ್ಲದೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. 1990ರ ದಶಕದಲ್ಲಿ ಹಾಸ್ಯ ಪ್ರದರ್ಶನಗಳ ಮೂಲಕ ಗುರುತಿಸಿಕೊಂಡಿದ್ದ ಅವರು ನಂತರ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು 2010ರಲ್ಲಿ ಬಿಡುಗಡೆಯಾದ ಅಡಮಿಂಡೆ ಮಕನ್ ಅಬು ಚಿತ್ರದಲ್ಲಿನ ಅತ್ಯುತ್ತಮ ನಟನೆಗಾಗಿ ರಾಷ್ಟ ಪ್ರಶಸ್ತಿಗೆ ಭಾಜನರಾದರು. ಅವರು ನಿರ್ದೇಶಿಸಿದ ಕರುಥಾ ಜೂಥನ್ ಚಿತ್ರಕ್ಕೆ 2017ರ ಕೇರಳ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಲಭಿಸಿದೆ. ಸಲೀಂ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇರಳ ಮುಖ್ಯಮಂತ್ರಿ ಎಡಿ ಸತೀಸನ್, ನಟ ಮಮ್ಮೂಟಿ ಸೇರಿದಂತೆ ಚಿತ್ರರಂಗದ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸಲೀಂ ಅವರು ತಮ್ಮ ವೃತ್ತಿ ಜೀವನದುದ್ದಕ್ಕೂ ಹಲವು ವಿಭಿನ್ನ ಪಾತ್ರಗಳಲ್ಲಿ ನಟಿಸಿ ತಮ್ಮ ನಟನೆಯ ಮೂಲಕ ಅಜರಾಮರರಾಗಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಮಂತ್ರಿ ಉಲ್ಲೇಖಿಸಿದ್ದಾರೆ. ಮಲಯಾಳಂ ಚಿತ್ರರಂಗ ದಿಗ್ಗಜ ನಟನನ್ನು ಕಳೆದುಕೊಂಡಿದೆ ಎಂದು ಮುಖ್ಯಮಂತ್ರಿ ವಿಡಿ ಸತೀಸನ್ ಕಂಬನಿ ಮಿಡಿದಿದ್ದಾರೆ. ರಜೌರಿ ಜಿಲ್ಲೆಯಲ್ಲಿ ಕಾರ್ಯಾಚರಣೆಯ ಕರ್ತವ್ಯದ ವೇಳೆ ಪ್ರಾಣ ಕಳೆದುಕೊಂಡ ಲೆಫ್ಟಿನೆಂಟ್ ಬೀರೇಶ್ವರ್ ಗೋಸ್ವಾಮಿ ಅವರಿಗೆ ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಇಂದು ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ. ಜಮ್ಮುವಿನ ವಾಯುಪಡೆ ನಿಲ್ದಾಣದಲ್ಲಿ ಪೂರ್ಣ ಮಿಲಿಟರಿ ಗೌರವಗಳೊಂದಿಗೆ ಪುಷ್ಪಗುಚ್ಛ ಇರಿಸಿ ಲೆಫ್ಟಿನೆಂಟ್ ಗವರ್ನರ್ ಸಿನ್ಹಾ, ಸೇನಾಪಡೆಯ ಹಿರಿಯ ಅಧಿಕಾರಿಗಳು, ಪೊಲೀಸ್ ಮತ್ತು ನಾಗರಿಕ ಅಧಿಕಾರಿಗಳು ಅಂತಿಮ ನಮನ ಸಲ್ಲಿಸಿದರು. ಬಳಿಕ ಅವರ ಪಾರ್ಥಿವ ಶರೀರವನ್ನು ಅಂತಿಮ ವಿಧಿವಿಧಾನಗಳಿಗಾಗಿ ಉತ್ತರಾಖಂಡದ ಅಲ್ಮೋರಾ ಜಿಲ್ಲೆಯಲ್ಲಿರುವ ಅವರ ಸ್ವಂತ ಗ್ರಾಮಕ್ಕೆ ಕೊಂಡೊಯ್ಯಲಾಯಿತು. ನಿನ್ನೆ ಸಂಜೆ ಗಂಭೀರ್ ಮುಗ್ಲಾನ್ ಬೆಲ್ಟ್ನ ದೋರಿಮಾಲ್ ಪ್ರದೇಶದಲ್ಲಿ ಭಯೋತ್ಪಾದನಾ ನಿರೋಧಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಆಳವಾದ ಕಂದಕಕ್ಕೆ ಜಾರಿ ಬಿದ್ದಿದ್ದರಿಂದ ಲೆಫ್ಟಿನೆಂಟ್ ಗೋಸ್ವಾಮಿ ಅವರು ಸಾವನ್ನಪ್ಪಿದ್ದರು. ದಕ್ಷಿಣ ಏಷ್ಯಾ ಫುಟ್ಬಾಲ್ ಫೆಡರೇಷನ್ ಎಸ್ಎಎಫ್ಎಫ್ ಚಾಂಪಿಯನ್ಶಿಪ್ ಗೆದ್ದು ದಾಖಲೆಯ 6ನೇ ಬಾರಿಗೆ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡವನ್ನು ಗಣ್ಯರು ಅಭಿನಂದಿಸಿದ್ದಾರೆ. ಗೋವಾದ ಮಡ್ಗಾಂನಲ್ಲಿ ನಿನ್ನೆ ನಡೆದ ರೋಚಕ ಫೈನಲ್ ಪಂದ್ಯದಲ್ಲಿ ಭಾರತ ತಂಡವು ಹಾಲಿ ಚಾಂಪಿಯನ್ ಬಾಂಗ್ಲಾದೇಶವನ್ನು 3-1 ಗೋಲುಗಳ ಅಂತರದಿಂದ ಸೋಲಿಸಿ ದಾಖಲೆಯ 6ನೇ ಬಾರಿಗೆ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು. ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಗಣ್ಯರು ತಂಡವನ್ನು ಅಭಿನಂದಿಸಿ ಮುಂದಿನ ಪ್ರಯತ್ನಗಳಿಗೆ ಶುಭ ಹಾರೈಸಿದ್ದಾರೆ. ನವ ಚಂಡೀಗಢದಲ್ಲಿ ನಡೆಯುತ್ತಿರುವ ಭಾರತ ಅಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯದ 2ನೇ ದಿನದ ಆಟದ ಅಂತ್ಯಕ್ಕೆ ಅಫ್ಘಾನಿಸ್ತಾನ್ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ಗಳಿಗೆ 113 ರನ್ ಗಳಿಸಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಭಾರತ ಇಂದು 2ನೇ ದಿನದಾಟ ಮುಂದುವರಿಸಿ 8 ವಿಕೆಟ್ಗಳಿಗೆ 564 ರನ್ ಗಳಿಗೆ ಮೊದಲ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡಿತು. ಮಂಗೋಲಿಯಾದ ಉಲಾನ್ ಬಾತರ್ನಲ್ಲಿ ನಡೆಯುತ್ತಿರುವ ಉಲಾನ್ ಬಾತರ್ ಮುಕ್ತ ಕುಸ್ತಿ ಪಂದ್ಯಾವಳಿಯಲ್ಲಿ ಭಾರತೀಯ ಕುಸ್ತಿಪಟುಗಳು ಉತ್ತಮ ಪ್ರದರ್ಶನವನ್ನು ಮುಂದುವರಿಸಿ ಇಂದು ಪುರುಷರ ಫ್ರೀ ಸ್ಟೈಲ್ ವಿಭಾಗದಲ್ಲಿ 2 ಚಿನ್ನದ ಪದಕ ಗೆದ್ದಿದ್ದಾರೆ. 61 ಕೆಜಿ ವಿಭಾಗದ ಫೈನಲ್ ಪಂದ್ಯದಲ್ಲಿ ದೀಪಕ್ ಅವರು ಕಜಕಿಸ್ತಾನದ ಅಸಿಲ್ ಐತಾಕಿನ್ ಅವರನ್ನು 6-0 ಅಂತರದಿಂದ ಮಣಿಸಿ ಚಿನ್ನದ ಪದಕ ಜಯಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ 8ನೇ ಸಭೆ, ದ್ವಿಪಕ್ಷೀಯ ಬಾಂಧವ್ಯದ ಸಮಗ್ರ ಪರಾಮರ್ಶೆ. ದೇಶವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವೀನ್ಯತೆ ಮತ್ತು ಆತ್ಮವಿಶ್ವಾಸ ಚಾಲಿತ ರಾಷ್ಟವಾಗಿ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ರಾಷ್ಟ ಪ್ರಶಸ್ತಿ ಪುರಸ್ಕೃತ ಮಲಯಾಳಂ ನಟ ಸಲೀಂ ಕುಮಾರ್ ನಿಧನ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರ ಸಂತಾಪ. ದಾಖಲೆಯ 6ನೇ ಬಾರಿ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ ಗೆದ್ದ ಭಾರತ ವನಿತೆಯರ ತಂಡ, ಗಣ್ಯರ ಅಭಿನಂದನೆ. ನವಚಂಡೀಗಢದಲ್ಲಿ ಭಾರತ ಅಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯ, 564 ರನ್ ಗಳಿಗೆ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ
2: ಈಗ ಕೇಳಿ ಭಾಷಣ. ಮಹಿಳೆಯರ ಮಾನಸಿಕ ಆರೋಗ್ಯ ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ್ ಶೆಟ್ಟಿ.
3: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದು ನಾವು ಅಷ್ಟಾಗಿ ಚರ್ಚಿಸದ, ಆದರೆ ಪ್ರತಿ

ಮನೆಯ ಅಸ್ತಿತ್ವಕ್ಕೆ ಕಾರಣವಾದ ಒಂದು ವಿಷಯದ ಬಗ್ಗೆ ಮಾತನಾಡೋಣ. ಹಡೆದವ್ವ ಹೇಳುವಳು ಕಡಲಿಗೆ ಕಣ್ಣಿಲ್ಲ. ಹಡೆದವ್ವ ಹೇಳುವಳು ಕಡಲಿಗೆ ಕಣ್ಣಿಲ್ಲ, ನಡವ ಹಾದಿಗೆ ನಾಲಿಗೆ ಇಲ್ಲ, ನಡವ ಹಾದಿಗೆ ನಾಲಿಗೆ ಇಲ್ಲ. ಜನಪದರು ಮಹಿಳೆಯನ್ನು ಸಹನೆಯ ಸಾಕಾರ ಮೂರ್ತಿ ಎನ್ನುತ್ತಾರೆ. ಭೂಮಿಯಷ್ಟು ಸಹನೆಯವಳದು. ನಿಜ, ಮಹಿಳೆಯ ಸಹನೆ ಅವಳ ಶಕ್ತಿಯಾಗಬೇಕು ಹೊರತು ದೌರ್ಬಲ್ಯವಾಗಬಾರದು. ಸ್ನೇಹಿತ,

ಮೌನವಾಗಿರುವುದು ಎಂಬ ತಪ್ಪು ಕಲ್ಪನೆ ಇದೆ. ಆ ಮೌನದ ಹಿಂದೆ ಅವಳ ಮನಸ್ಸು ಪಡುವ ಪಾಡೇನು? ಎಲ್ಲವನ್ನೂ ಪರ್ಫೆಕ್ಟ್ ಮಾಡಬೇಕು ಎಂಬ ಒತ್ತಡದಲ್ಲಿ ಆರೋಗ್ಯ ಎನ್ನುವುದು ಕೇವಲ ಕಾಯಿಲೆಗಳಿಲ್ಲದೆ ಇರುವುದಷ್ಟೇ ಅಲ್ಲ, ಅದು ನಮ್ಮ ಒಟ್ಟಾರೆ ಜೀವನದ ಗುಣಮಟ್ಟವನ್ನ ನಿರ್ಧರಿಸುವ ಸ್ಥಿತಿ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆರೋಗ್ಯ ಎಂದರೆ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕವಾಗಿ ಸಂಪೂರ್ಣ ಸದೃಢವಾಗಿರುವ ಸ್ಥಿತಿಯಾಗಿದೆ. ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡುತ್ತಿರುವ ಮತ್ತು ನಾವು ಯಾವುದೇ ರೋಗ ಅಥವಾ ದೈಹಿಕ ಅಸ್ವಸ್ಥತೆಯಿಂದ ಮುಕ್ತವಾಗಿರುವ ಸ್ಥಿತಿಯೇ ದೈಹಿಕ ಆರೋಗ್ಯ. ಇನ್ನು ಮಾನಸಿಕ ಆರೋಗ್ಯ ಎಂದರೆ ಒಬ್ಬ ವ್ಯಕ್ತಿಯು ತನ್ನ ಸಾಮರ್ಥ್ಯವನ್ನು ಅರಿತುಕೊಳ್ಳುವ, ಜೀವನದ ಸಾಮಾನ್ಯ ಒತ್ತಡಗಳನ್ನು ನಿಭಾಯಿಸುವ ಮತ್ತು ಸಮಾಜಕ್ಕೆ ತನ್ನದೇ ಆದ ಕೊಡುಗೆ ನೀಡುವ ಸಾಮರ್ಥ್ಯವನ್ನು ಹೊಂದಿರುವುದಾಗಿದೆ. ಆರೋಗ್ಯವಂತ ದೇಹದಲ್ಲಿ ಮಾತ್ರ ಆರೋಗ್ಯವಂತ ಮನಸ್ಸಿರಲು ಸಾಧ್ಯ ಎಂಬ ನಾಣ್ಣುಡಿಯಂತೆ ಇವೆರಡೂ ಒಂದಕ್ಕೊಂದು ಪೂರಕವಾಗಿದೆ. ಆರೋಗ್ಯ ಎನ್ನುವುದು ಸುಂದರವಾದ ಜೀವನದ ಅಡಿಪಾಯ. ದೈಹಿಕ ಶಕ್ತಿಯ ಜೊತೆಗೆ ಮಾನಸಿಕ ನೆಮ್ಮದಿ ಇದ್ದಾಗ ಮಾತ್ರ ನಾವು ಸಂಪೂರ್ಣವಾಗಿ ಆರೋಗ್ಯವಂತರು ಎನಿಸಿಕೊಳ್ಳುತ್ತೇವೆ. ಇನ್ನು ಮುಖ್ಯವಾದ ವಿಷಯಕ್ಕೆ ಬರುವುದಾದರೆ, ಮಹಿಳೆಯರಲ್ಲಿ ಮಾನಸಿಕ ಆರೋಗ್ಯ ಕೆಡಲು ಕೇವಲ ಒಂದೇ ತರಹದ ಕಾರಣವಿರುವುದಿಲ್ಲ. ಇದು ಜೈವಿಕ ಮತ್ತು ಸಾಮಾಜಿಕ ವೈಯಕ್ತಿಕ ಅಂಶಗಳ ಸಂಪೂರ್ಣ ಮಿಶ್ರಣವಾಗಿದೆ. ಮಹಿಳೆಯರ ದೇಹದಲ್ಲಿ ಜೀವನದ ವಿವಿಧ ಹಂತಗಳಲ್ಲಿ ಉಂಟಾಗುವ ಹಾರ್ಮೋನ್ ಬದಲಾವಣೆಗಳು ನೇರವಾಗಿ ಅವಳ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ. ಋತುಚಕ್ರದ ಸಮಯದಲ್ಲಿ ಪ್ರತಿ ತಿಂಗಳು ಉಂಟಾಗುವ ಹಾರ್ಮೋನ್ ಏರುಪೇರುಗಳಿಂದ ಕೆಲವರಲ್ಲಿ ತೀವ್ರ ಕಿರಿಕಿರಿ ಅಥವಾ ಖಿನ್ನತೆ ಕಾಣಿಸಿಕೊಳ್ಳಬಹುದು. ಗರ್ಭಾವಸ್ಥೆ ಮತ್ತು ಹೆರಿಗೆ ನಂತರದ ಖಿನ್ನತೆ ಅನೇಕ ಮಹಿಳೆಯರನ್ನು ಕಾಡುತ್ತದೆ. ಇದನ್ನ ಸಮಾಜ ಸರಿಯಾಗಿ ಗುರುತಿಸುವುದಿಲ್ಲ. ಹಾರ್ಮೋನ್ ಮಟ್ಟ ಕುಸಿದಾಗ ಆತಂಕ ಮತ್ತು ನಿದ್ರಾಹೀನತೆ ಸಾಮಾನ್ಯವಾಗಿ ಕಾಡುತ್ತದೆ. ಹತ್ತು ಹಲವಾರು ಹಂತಗಳನ್ನು ದಾಟಬೇಕಾದ ಸಂದರ್ಭದಲ್ಲಿ ಮಹಿಳೆಯರು ನಾನಾ ಒತ್ತಡಗಳಿಗೆ ಗುರಿಯಾಗುತ್ತಾಳೆ. ಕೆಲವೊಮ್ಮೆ ಒತ್ತಡಗಳಿಂದ ಹೊರಬರಲಾರದ ಪರಿಸ್ಥಿತಿಗಳಲ್ಲಿ ಸಿಕ್ಕಿಕೊಂಡು ಮಾನಸಿಕವಾಗಿ ತುಮುಲಗಳನ್ನು ಅನುಭವಿಸುತ್ತಾಳೆ. ಹೆಣ್ಣಾಗಿ ಹುಟ್ಟಿದ ಮೇಲೆ ಸಿಗುವಂತ ಸನ್ಮಾನ ಮತ್ತು ಅವಮಾನಗಳು, ಕಾಳಜಿ ಮತ್ತು ನಿಷ್ಕಾಳಜಿ, ಸುರಕ್ಷೆ ಮತ್ತು ಅಸುರಕ್ಷೆ, ಅವಕಾಶ ಮತ್ತು ಅವಕಾಶ ವಂಚನೆ, ಇಂಥ ಹಲವಾರು ವಿಚಾರಗಳು ಹೆಣ್ಣಿನ ಮನಸ್ಥಿತಿಯನ್ನ ರೂಪುಗೊಳಿಸುತ್ತವೆ. ಭಾರತೀಯ ಸಮಾಜದಲ್ಲಿ ಜನಿಸಿದ ಮಗು ಹೆಣ್ಣು ಎಂದು ಗೊತ್ತಾದ ತಕ್ಷಣ ಒಂದು ಚೌಕಟ್ಟು ಅವಳಿಗಾಗಿ ನಿರ್ಮಿಸಲಾಗುತ್ತದೆ. ಆ ಒಂದು ಚೌಕಟ್ಟು ಅವಳ ಬದುಕನ್ನು ಒಂದು ಬೇರೆ ರೀತಿಯಾಗಿಯೇ ರೂಪಿಸುತ್ತೆ. ಹೀಗಾಗಿ ಅವಳ ವ್ಯಕ್ತಿತ್ವ ಅರಳೋದಕ್ಕೆ ಆಗದೇನೆ, ಆ ಚೌಕಟ್ಟಿನಿಂದ ಹೊರಗಡೆ ಬರೋಕೆ ಆಗದೇನೆ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ. ಮನಸ್ಸು ಮತ್ತು ದೇಹ ಒಂದಕ್ಕೊಂದು ಸಂಬಂಧ ಹೊಂದಿದೆ. ಆತಂಕ ಹೆಚ್ಚಾದಾಗ ಕಂಡುಬರುವ ದೈಹಿಕ ಲಕ್ಷಣಗಳಾದ ಎದೆ ಬಡಿತ ಹೆಚ್ಚಾಗುವುದು, ಉಸಿರಾಟದ ತೊಂದರೆ ಮತ್ತು ಕೈಕಾಲು ನಡುಗುವಿಕೆ ವ್ಯಕ್ತಿಯಲ್ಲಿ ಪ್ಯಾನಿಕ್ ಅಟ್ಯಾಕ್ ಭೀತಿಯನ್ನು ಹುಟ್ಟಿಸುತ್ತದೆ. ಈ ಭೀತಿಯೇ ಒಂದು ದೊಡ್ಡ ಮಾನಸಿಕ ಹೊರೆಯಾಗಿ ಪರಿಣಮಿಸುತ್ತದೆ. ಈ ಒಂದು ಆತಂಕದ ಕಾರಣದಿಂದಾಗಿ ಮಹಿಳೆಯರು ಸಮಾರಂಭಗಳಿಗೆ ಅಥವಾ ಜನರ ಗುಂಪಿನಿಂದ ದೂರ ಉಳಿಯಲು ಪ್ರಯತ್ನಿಸುತ್ತಾರೆ. ಇದು ನಮ್ಮಲ್ಲಿ ವಿಶ್ವಾಸವನ್ನು ಕುಂದಿಸುತ್ತದೆ. ವೃತ್ತಿಪರ ಕೆಲಸಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಕ್ಷೀಣಿಸುತ್ತದೆ. ಇತ್ತೀಚಿನ ಸಾಮಾಜಿಕ ಮಾಧ್ಯಮಗಳ ಪ್ರಭಾವದಿಂದಾಗಿ ತಾನು ಸುಂದರವಾಗಿ ಕಾಣುತ್ತಿಲ್ಲ ಅಥವಾ ತಾನು ಎಲ್ಲರಿಗಿಂತ ಹಿಂದೆ ಬಿದ್ದಿದ್ದೇನೆ ಎಂಬ ಕೀಳರಿಮೆ ಇಂದಿನ ಯುವತಿಯರಲ್ಲಿ ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತಿದೆ. ಪ್ರಸ್ತುತ ಈ ಒಂದು ಸನ್ನಿವೇಶದಲ್ಲಿ ಮಹಿಳೆಯರು ಹೆಚ್ಚಾಗಿ ಡಿಪ್ರೆಷನ್ ಮತ್ತು ಆಂಗ್ಸೈಟಿಸ್ ಎಂಬ ಸಮಸ್ಯೆಗೆ ಒಳಗಾಗುತ್ತಿದ್ದಾರೆ. ಸರ್ವೆ ಪ್ರಕಾರ 30% ಮಹಿಳೆಯರು ಈ ಕಾಯಿಲೆಗೆ ಒಳಗಾಗುತ್ತಿದ್ದಾರೆ.

ಮಾನಸಿಕ ಕಾಯಿಲೆಗಳು ಮೆದುಳಿನ ರಾಸಾಯನಿಕ ವಸ್ತುಗಳ ಏರುಪೇರಿನಿಂದ ಆಗುವಂತವು. ಸ್ನೇಹಿತೆಯರೇ, ಒಂದು ಸಮಸ್ಯೆ ಇದೆ ಎಂದರೆ ಅದರ ಹಿಂದೆ ಪರಿಹಾರ ಕೂಡ ಇದ್ದೇ ಇರುತ್ತದೆ. ಮಾನಸಿಕ ಕಾಯಿಲೆ ಬಗ್ಗೆ ಕೀಳರಿಮೆ ಬೇಡ, ಇದಕ್ಕೆ ಪರಿಹಾರವೂ ಉಂಟು. ಅದು ಕೂಡ ಆ ಪರಿಹಾರ ನಮ್ಮಲ್ಲಿಯೇ ಇದೆ. ನಾನೊಬ್ಬಳು ಸಾಹಿತಿಯಾಗಿ ಹೇಳಬಯಸುವುದು ಏನೆಂದರೆ, ನಾವು ಆರೋಗ್ಯವಾಗಿದ್ದರೆ ಮಾತ್ರ ನಮ್ಮ ಕುಟುಂಬ ಚೆನ್ನಾಗಿ ನೋಡಿಕೊಳ್ಳಬಲ್ಲೆ ಎಂಬ ಸತ್ಯವನ್ನ ನಾವು ಅರಿಯಬೇಕು. 12ನೇ ಶತಮಾನದ ಶ್ರೇಷ್ಠ ವಚನಕಾರ್ತಿ ಅಕ್ಕ ಮಹಾದೇವಿ ಹೇಳುವಂತೆ, ತಾನು ಒಲಿದರೆ ಜಗವೆಲ್ಲ ಒಲಿದಂತೆ, ತಾನು ಒಲಿದರೆ ಜಗವೆಲ್ಲ ಒಲಿದಂತೆ, ತಾನು ಮೈ ಮರೆತರೆ ಜಗವೆಲ್ಲ ಮರೆತಂತೆ, ತಾನು ಮೈ ಮರೆತರೆ ಜಗವೆಲ್ಲ ಮರೆತಂತೆ, ತಾನು ಒಲಿದು ತನ್ನ ತಾನರಿದರೆ ಚನ್ನಮಲ್ಲಿಕಾರ್ಜುನನೆಂಬುವುದು ಬಿಟ್ಟು ಬೇರಿಲ್ಲ ಕಾಣ ಪ್ರಭುವೆ. ಅಂದರೆ ನಾನು ದಣಿವಿಲ್ಲದ ಯಂತ್ರವಲ್ಲ, ಭಾವನೆಗಳ ಸಂಚಯ. ನಾನು ಸುಸ್ಥಿತಿಯಲ್ಲಿದ್ದರೆ ಮಾತ್ರ ನನ್ನವರು ಸುಭದ್ರ ಎಂದು ಅರಿತು ದಿನದ 24 ಗಂಟೆಯಲ್ಲಿ ಕನಿಷ್ಠ 1 ಗಂಟೆಯನ್ನು ನಮಗಿಷ್ಟವಾದ ಹವ್ಯಾಸಗಳಿಗೆ ಮೀಸಲಿಡಬೇಕು. ಮಹಿಳೆಯರು ಹೆಚ್ಚಾಗಿ ಮೊದಲು ಮನೆಯವರಿಗೆಲ್ಲರಿಗೂ ಊಟವನ್ನ ಬಡಿಸಿ ಕೊನೆಯಲ್ಲಿ ಉಳಿದಿದ್ದನ್ನು ತಿನ್ನುವ ಅಭ್ಯಾಸ ಹೊಂದಿದ್ದಾರೆ. ಆದರೆ ನೆನಪಿಡಿ, ಬಡಿಸುವ ಕೈಗಳಿಗೆ ಮೊದಲು ಶಕ್ತಿ ಬೇಕು. ಪೌಷ್ಟಿಕ ಆಹಾರವು ಕೇವಲ ಹಸಿವನ್ನಲ್ಲ, ನಮ್ಮ ಆತ್ಮವಿಶ್ವಾಸವನ್ನು ತುಂಬುತ್ತದೆ. ಹೀಗಾಗಿ ಪೌಷ್ಟಿಕ ಆಹಾರ ಮತ್ತು ಕನಿಷ್ಠ 7 ಗಂಟೆಗಳ ನಿದ್ದೆ ಮಾನಸಿಕ ಸಮತೋಲನಕ್ಕೆ ಅಡಿಪಾಯವಾಗಿದೆ. ಮಹಿಳೆಯರು ಹೆಚ್ಚಾಗಿ ಸಂಸಾರದ ಮರ್ಯಾದೆ ಅಥವಾ ಇನ್ನೊಬ್ಬರಿಗೆ ಯಾಕೆ ತೊಂದರೆ ಎಂದು ತಮ್ಮ ನೋವನ್ನು ನುಂಗಿಕೊಳ್ಳುತ್ತಾರೆ. ಆದರೆ ನೆನಪಿಡಿ, ನುಂಗಿದ ನೋವು ಅಮೃತವಾಗುವುದಿಲ್ಲ, ಅದು ಖಿನ್ನತೆ ಎಂಬ ವಿಷವಾಗುತ್ತದೆ. ಮಾತು ಮನಸ್ಸಿನ ಚಿಕಿತ್ಸೆ ಇದ್ದಂತೆ, ಆಪ್ತರ ಮುಂದೆ ಮನಬಿಚ್ಚಿ ಮಾತನಾಡುವುದು ಸೋಲಲ್ಲ, ಅದು ಚೇತರಿಕೆಯ ಮೊದಲ ಹೆಜ್ಜೆ. ಹೀಗಾಗಿ ಮನಸ್ಸಿನ ವಿಚಾರಗಳನ್ನ ಹಂಚಿಕೊಳ್ಳಿ. ಮಹಿಳೆಯರು ಹೆಚ್ಚಾಗಿ ಮಲ್ಟಿ ಟಾಸ್ಕಿಂಗ್ ಎಂಬ ಹೆಸರಿನಲ್ಲಿ ಎಲ್ಲವನ್ನೂ ತಾವೇ ಮಾಡಲು ಹೋಗುತ್ತಾರೆ. ಆದರೆ ಎಲ್ಲವನ್ನೂ ಮಾಡಲು ಹೋಗಿ ಯಾವುದನ್ನು ಸರಿಯಾಗಿ ಮಾಡಲಾಗದೆ ಮನಸ್ಸು ಸೋಲುವ ಬದಲು ನಮಗೆ ಸಾಧ್ಯವಿರುವುದನ್ನ ಮಾತ್ರ ಒಪ್ಪಿಕೊಂಡು ಅದನ್ನ ಪ್ರೀತಿಯಿಂದ ಮಾಡುವುದು ಲೇಸು. ನನಗಿದು ಸಾಧ್ಯವಿಲ್ಲ ಎಂದು ವಿನಮ್ರವಾಗಿ ಹೇಳುವುದು ನಿಮ್ಮ ಗೌರವವನ್ನು ಕಡಿಮೆ ಮಾಡುವುದಿಲ್ಲ, ಬದಲಿಗೆ ನಿಮ್ಮ ಆರೋಗ್ಯವನ್ನ ಕಾಪಾಡುತ್ತದೆ. ಇಂದಿನ ಕಾಲದ ಮಹಿಳೆಯರು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಇತರರ ಬದುಕನ್ನು ನೋಡಿ ತಮ್ಮನ್ನು ತಾವು ಹೋಲಿಸಿಕೊಂಡು ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಾರೆ. ಪ್ರತಿಯೊಬ್ಬ ಮಹಿಳೆಯೂ ವಿಶಿಷ್ಟ, ನಮ್ಮ ಸಾಮರ್ಥ್ಯವೇ ನಮಗೆ ಸಾಟಿ. ನಮ್ಮನ್ನು ನಾವು ಪ್ರೀತಿಸುವುದು ಮಾನಸಿಕ ಆರೋಗ್ಯದ ಪ್ರಮುಖ ಹೆಜ್ಜೆ. ನಾವು ಮಹಿಳೆಯರು ಹಲವಾರು ಬಾರಿ ಸಂಸಾರದ ನಡುವೆಯೂ ಒಂಟಿತನವನ್ನ ಅನುಭವಿಸುತ್ತೇವೆ. ಅಂತಹ ಸಮಯದಲ್ಲಿ ಪುಸ್ತಕವೊಂದು ಮೌನವಾಗಿ ಮಾತನಾಡುವ ಗೆಳತಿ ಇದ್ದಂತೆ. ಆ ಗೆಳತಿ ನಮ್ಮನ್ನು ಟೀಕಿಸುವುದಿಲ್ಲ, ಬದಲಿಗೆ ಜಗತ್ತಿನ ಯಾವುದೋ ಮೂಲೆಯ ಜ್ಞಾನವನ್ನು ನಮ್ಮ ಮಡಿಲಿಗೆ ತರುತ್ತಾಳೆ. ಈ ಆಪ್ತತೆ ಒಂಟಿತನದಿಂದ ಬರುವ ಖಿನ್ನತೆಯನ್ನು ದೂರ ಮಾಡುತ್ತಾಳೆ. ಮಹಿಳೆಯರಲ್ಲಿ ಎಲ್ಲವೂ 100%, ಎಲ್ಲೋ ಪರಿಪೂರ್ಣವಾಗಿರಬೇಕು ಎಂಬ ಆಸೆ ಇರುತ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ವಾಸ್ತವದ ಸ್ಥಿತಿಯನ್ನು ಕೂಡ ಸರಿಯಾಗಿ ಬದುಕುವುದಿಲ್ಲ. ಈ ಕುರಿತು ಸರ್ವಜ್ಞ ಹೇಳಿದ ತ್ರಿಪದಿ ಇಲ್ಲಿ ನೋಡೋಣ. ಬಂದ ಸುಖವನ ಉಂಡು, ಬಂದ ಸುಖವನು ಉಂಡು, ಹೋದ ದುಃಖವ ನೆನೆಯ. ದಂದದಲ್ಲಿ ಬಾಳುವವನೇ ಜಾಣ, ದಂದದಲ್ಲಿ ಬಾಳುವವನೇ ಜಾಣ. ಹಳೆಯ ಸೋಲುಗಳನ್ನು ನೆನೆಯದೆ ಮತ್ತು ಮುಂದಿನ ಪರಿಪೂರ್ಣತೆಯ ಬಗ್ಗೆ ಆತಂಕ ಪಡದೆ ವರ್ತಮಾನದ ಜೀವನವನ್ನು ಸಂತೋಷದಿಂದ ಬದುಕುವುದು ಮನಸ್ಸಿನ ಆರೋಗ್ಯದ ರಾಮಬಾಣವಿದ್ದಂತೆ. ಮಾನಸಿಕವಾಗಿ ಆರೋಗ್ಯವಾಗಿರಲು ಮನೆಗೆ ಬಂದ ನಂತರ ಅಥವಾ ರಾತ್ರಿ 8 ಗಂಟೆಯ ನಂತರ ಕಚೇರಿಯ ಇಮೇಲ್ ಅಥವಾ ಫೋನ್ ಕರೆಗಳಿಗೆ ಪ್ರತಿಕ್ರಿಯಿಸದೇ ಇರುವುದು ಅಭ್ಯಾಸ ಮಾಡಿಕೊಳ್ಳಿ. ಮಾನಸಿಕವಾಗಿ ಆಫ್ಲೈನ್ ಆಗುವುದು

0: ಮೆದುಳಿನ ಚೇತರಿಕೆಗೆ ಬಹಳ ಮುಖ್ಯವಾಗಿದೆ. ದೈಹಿಕ ಗಾಯಕ್ಕೆ ನಾವು ಹೇಗೆ ಮುಲಾಮು ಹಚ್ಚುತ್ತೇವೋ ಹಾಗೆಯೇ ಮನಸ್ಸಿನ ಗಾಯಗಳಿಗೆ ಅಥವಾ ಗೊಂದಲಗಳಿಗೆ ತಜ್ಞರ ಸಲಹೆ ಪಡೆಯುವುದು ಅಗತ್ಯ. ಮನೋವೈದ್ಯರು ನಮ್ಮ ಆಲೋಚನಾ ಕ್ರಮವನ್ನು ಬದಲಿಸಲು ವೈಜ್ಞಾನಿಕ ಮಾರ್ಗಗಳನ್ನು ಕಲಿಸಿಕೊಡುತ್ತಾರೆ. ಇದು ದೀರ್ಘಕಾಲದ ಮಾನಸಿಕ ಆರೋಗ್ಯಕ್ಕೆ ಭದ್ರ ಬುನಾದಿ ನೀಡುತ್ತದೆ. ಸ್ನೇಹಿತರೆ, ಮಹಿಳೆಯರ ಮನಸ್ಸು ಒಂದು ಸಂಸಾರದ ಆಧಾರ ಸ್ತಂಭವಿದ್ದಂತೆ. ಸ್ತಂಭ ಭದ್ರವಾಗಿದ್ದಾಗ ಮಾತ್ರ ಇಡೀ ಮನೆ ಸುರಕ್ಷಿತವಾಗಿರುತ್ತದೆ. ನಾವು ಎಲ್ಲರಿಗಾಗಿ ಬದುಕುವ ನಡುವೆ ನಮಗಾಗಿ ಬದುಕುವುದನ್ನ ಮರೆಯಬಾರದು. ನಮ್ಮ ಮಾನಸಿಕ ಆರೋಗ್ಯವು ಕೇವಲ ನಮ್ಮ ವೈಯಕ್ತಿಕ ವಿಚಾರವಲ್ಲ, ಅದು ಒಂದು ಸುಸ್ಥಿರ ಸಮಾಜದ ಬುನಾದಿಯಾಗಿದೆ. ಕಣ್ಣೀರು ಹಾಕುವುದೂ ದೌರ್ಬಲ್ಯವಲ್ಲ, ಅದು ತುಂಬಿ ಹರಿಯುವ ಮನಸ್ಸಿನ ಭಾರವನ್ನು ಇಳಿಸಿಕೊಳ್ಳುವ ಒಂದು ಮಾರ್ಗ. ಭಾವನೆಗಳನ್ನು ಅದುಮಿಟ್ಟುಕೊಳ್ಳುವ ಬದಲು ಅವುಗಳನ್ನು ಬರವಣಿಗೆಯ ಮೂಲಕವೋ ಅಥವಾ ಸಂವಹನದ ಮೂಲಕವೋ ಜೀವ ನೀಡಿ ಮೌನಕ್ಕಿಂತ ಮಾತು ಮತ್ತು ಅಕ್ಷರಗಳಿಗೆ ಮನಸ್ಸಿನ ನೋವನ್ನು ಗುಣಪಡಿಸುವ ಶಕ್ತಿಯಿದೆ. ಇನ್ನು ಕೊನೆಯದಾಗಿ ಹೇಳಬೇಕೆಂದರೆ, ಮಹಿಳೆಯ ಮಾನಸಿಕ ಆರೋಗ್ಯ ಎನ್ನುವುದು ಕೇವಲ ವೈದ್ಯಕೀಯ ವಿಷಯವಲ್ಲ, ಅದು ಪ್ರೀತಿ, ಗೌರವ ಮತ್ತು ಸಹಾನುಭೂತಿಯ ಸಂಕೇತ. ಒಂದು ಮನೆ ಬೆಳಗಬೇಕಾದರೆ ದೀಪಕ್ಕೆ ಎಣ್ಣೆ ಮತ್ತು ಬತ್ತಿ ಎಷ್ಟು ಮುಖ್ಯವೋ, ಒಂದು ಕುಟುಂಬ ಸುಖವಾಗಿರಬೇಕಾದರೆ ಆ ಮನೆಯ ಮಹಿಳೆಯ ಮಾನಸಿಕ ನೆಮ್ಮದಿಯು ಅಷ್ಟೇ ಮುಖ್ಯ. ನಾವು ಇತರಿಗಾಗಿ ಕರಗುವ ಮೇಣದ ಬತ್ತಿಯಾಗುವುದು ಬೇಡ, ಬದಲಾಗಿ ಎಲ್ಲರಿಗೂ ಬೆಳಕು ನೀಡುತ್ತಾ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಸೂರ್ಯನಂತಾಗೋಣ. ನಮ್ಮ ಕನಸುಗಳು, ನಮ್ಮ ಹವ್ಯಾಸಗಳು ಮತ್ತು ನಮ್ಮ ನಗು, ಇವುಗಳಿಗೆ ಯಾವುದೇ ಕಾರಣಕ್ಕೂ ವಿರಾಮ ನೀಡಬೇಡಿ. ನೆನಪಿಡಿ, ಸದೃಢ ಮನಸ್ಸಿನ ಮಹಿಳೆಯೇ ಈ ಮನುಕುಲದ ಆಸ್ತಿಯಾಗಿದೆ. ಬನ್ನಿ, ಇಂದಿನಿಂದಲೇ ನಮ್ಮ ಮನಸ್ಸಿನ ಅಂಗಳದಲ್ಲಿ ಆತಂಕದ ಕಳೆಯನ್ನು ಕಿತ್ತೆಸೆದು ಆತ್ಮವಿಶ್ವಾಸದ ಹೂಗಳನ್ನು ಬೆಳೆಸೋಣ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ನಮ್ಮ ನೆಮ್ಮದಿ ನಮ್ಮ ಆಯ್ಕೆಯಲ್ಲಿದೆ. ಸೋಲಿಗೆ ಹೆದರೆದಿರು, ಸೋಲಿಗೆ ಹೆದರೆದಿರು, ಸವಾಲಿಗೆ ಬೆದರೆದಿರು, ಸೋಲಿಗೆ ಹೆದರದಿರು, ಸವಾಲಿಗೆ ಬೆದರೆದಿರು. ನಮ್ಮೊಳಗಿನ ಚೈತನ್ಯಕ್ಕೆ ಮಿತಿಯೇ ಇಲ್ಲ, ನಮ್ಮೊಳಗಿನ ಚೈತನ್ಯಕ್ಕೆ ಮಿತಿಯೇ ಇಲ್ಲ. ಇಲ್ಲಿ ಮನದ ಶಾಂತಿಯೇ ಮಂತ್ರ, ಇಲ್ಲಿ ಮನದ ಶಾಂತಿಯೇ ಮಂತ್ರ. ನಗುವೇ ನಮ್ಮ ಮಂತ್ರ, ನಗುವೇ ನಮ್ಮ ಮಂತ್ರ. ಈ ಬದುಕಿನ ಪಯಣ ನಮ್ಮೆಲ್ಲರಿಗೂ ಶುಭವಾಗಲಿ, ಈ ಬದುಕಿನ ಪಯಣ ನಮ್ಮೆಲ್ಲರಿಗೂ ಶುಭವಾಗಲಿ.
1: ಇದುವರೆಗೆ ಮಹಿಳೆಯ ಮಾನಸಿಕ ಆರೋಗ್ಯದ ಕುರಿತು ಭಾಷಣ ಕೇಳಿದಿರಿ. ಮಾತನಾಡಿದವರು ವಿದ್ಯಾ ಕಲ್ಯಾಣ ಶೆಟ್ಟಿ. ಸಂಕಲನ ಸವಿತಾ ದೇಶಮುಖ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 8:48. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಅರಿಶಿಣ ಕುಂಕುಮ ಚಿತ್ರದ ಗೀತೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್. ದರಾ ಬೇಂದ್ರೆ ವಿರಚಿತ ಈ ಗೀತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಯಾವ ಭಾಷೆಯು ಮೇಲಲ್ಲ, ಯಾವ ಭಾಷೆಯು ಕೀಳಲ್ಲ.
1: ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ. ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ.
0: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಆಕಾಶವಾಣಿ ಸಮಯ ಆಗಲಿದೆ 8:45. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

0: at a commanding 564 for 8. Captain Shubman Gill led the charge with 126, while KL Rahul struck 100. Rishabh Pant and Sai Sudarshan contributed 81 runs each, and Washington Sundar remained unbeaten on 52. For Afghanistan, Salim Safi was the standout bowler, taking 6 wickets. In French Open tennis, men's single title matches underway between Germany's Alexander Zverev and Italy's Flavio Cobolli at the Roland Garros Stadium. Second seed Zverev is playing fourth Grand Slam final of his career, while 10th seed Cobolli is featuring in his first Grand Slam final. Both players are chasing their maiden Grand Slam title. The Andhra Pradesh government is launched the Yogandhra 2026, a statewide campaign aimed at promoting yoga and healthy living ahead of the International Yoga Day. The 14-day program will culminate on 21st of June with a grand International Yoga Day celebration in Amravati, where thousands of participants are expected to perform yoga together. The campaign seeks to encourage widespread public participation and raise awareness about the benefits of yoga. And now, before we end the bulletin, the headlines once again. India and Indonesia hold joint commission meeting in New Delhi, discuss comprehensive strategic partnership across key sectors, including defense, trade, energy and connectivity. West Bengal government to develop Darjeeling, Mirik, Karsiong, Kalimpong and Siliguri as Himalayan cities to boost tourism and regional economy. Southwest monsoon further advances into west central and entire northeast Bay of Bengal. Indian wrestlers win 2 gold and 2 bronze in men's freestyle category at Ulaanbaatar Open in Mongolia. And in cricket, Afghanistan trails against India by 451 runs in first innings at stumps on second day of one-off test in New Chandigarh. And that's all in the news at 9. Good night.
1: ಆಕಾಶವಾಣಿ ಧಾರವಾಡ.
2: ಕಣ್ಣುಗಳು ನಯನ
3: ನಯನ ದೀಪ.
1: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ
3: ನಯನ ದೀಪ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಧಾರವಾಡ. ನೋವು ರಹಿತ ಲೇಸರ್ ಶಸ್ತ್ರಚಿಕಿತ್ಸೆ,
4: ಇಂಜೆಕ್ಷನ್ ಇಲ್ಲದ ಹೊಲಿಗೆ ರಹಿತ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆಯ ಸೌಲಭ್ಯ,
3: ರೆಟಿನಾ ತೊಂದರೆಗೆ ಸಂಬಂಧಿಸಿದ ಸೇವೆಗಳು,
4: ಕಣ್ಣಿನ ಪೊರೆ, ಗ್ಲುಕೋಮಾ ಶಸ್ತ್ರಚಿಕಿತ್ಸೆ,
3: ಮಕ್ಕಳ ಕಣ್ಣಿನ ತೊಂದರೆಗಳು ಹಾಗೂ ಮೆಳ್ಳುಗಣ್ಣಿನ ಚಿಕಿತ್ಸೆ,
4: ಲಾಸಿಕ್ ಕ್ಲಿಯರ್ ಐ ಸರ್ಜರಿ,
3: ವೈಯಕ್ತೀಕರಿಸಿದ ಕಸ್ಟಮೈಸ್ಡ್ ಕೃತಕ ಕಣ್ಣಿನ ಜೋಡಣೆ
4: ಮುಂತಾದ ಎಲ್ಲಾ ರೀತಿಯ ತೊಂದರೆಗಳಿಗೆ ಚಿಕಿತ್ಸೆ ಲಭ್ಯ.
3: ಖಾಸಗಿ ಆರೋಗ್ಯ ವಿಮಾ ಕಂಪನಿಗಳ ನಗದು ರಹಿತ ಸೌಲಭ್ಯ,
4: ಎನ್ಎಬಿಎಚ್ ನಿಂದ ಮಾನ್ಯತೆ ಪಡೆದ ಆಸ್ಪತ್ರೆ.
3: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ,
4: ಸೋಮೇಶ್ವರ ಹೈಟ್ಸ್, ಹಳೆ ಡಿಎಸ್ಪಿ ಸರ್ಕಲ್,
3: ಹಳ್ಳಿಯಾಳ ರಸ್ತೆ, ಧಾರವಾಡ. ದೂರವಾಣಿ ಸಂಖ್ಯೆ
4: 0836279111
3: 279222.
5: ನೇತ್ರದಾನದ ಮಹತ್ವ ಈ ಕುರಿತು ಖ್ಯಾತ ನೇತ್ರ ತಜ್ಞರಾದ ಡಾಕ್ಟರ್ ಸತ್ಯಮೂರ್ತಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣೇಕ.
6: ಆತ್ಮೀಯ ಕೇಳುಗರಿಗೆಲ್ಲ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮುಖ್ಯ ಉದ್ದೇಶ ನೇತ್ರದಾನದ ಮಹತ್ವ ಏನು, ಜನಸಾಮಾನ್ಯರು ನೇತ್ರದಾನದ ಬಗ್ಗೆ ಎಷ್ಟೆಲ್ಲ ಮಾಹಿತಿಗಳನ್ನು ತಿಳ್ಕೊಂಡಿರಬೇಕು. ಹಂಗಿದ್ರೆ ಬರ್ರಿ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನೇತ್ರದಾನ ಮಹಾದಾನ ಈ ವಿಷಯದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆಗೆ ನೇತ್ರ ತಜ್ಞರಾದ ಡಾಕ್ಟರ್ ಕೆವಿ ಸತ್ಯಮೂರ್ತಿ ಅವರಿದ್ದಾರೆ. ನಮಸ್ಕಾರ ಡಾಕ್ಟರ್ ಕೆವಿ ಸತ್ಯಮೂರ್ತಿ.
7: ನಮಸ್ಕಾರ.
6: ಈಗ ಡಾಕ್ಟರ್, ಸಾಮಾನ್ಯವಾಗಿ ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾದದ್ದು ನೇತ್ರದಾನ, ದಾನ ದಾನಗಳಲ್ಲಿ ಮಹಾದಾನ ಅಂತ ನಾವು ಕೇಳ್ತೀವಿ. ಈ ನೇತ್ರದಾನ ಯಾವಾಗಿಂದ ಶುರು ಆಯಿತು, ಇದರ ಮುಖ್ಯ ಒಂದು ಗುರಿ ಉದ್ದೇಶ ಅಥವಾ ಮಹತ್ವ ಏನು ಅಂತ ಹೇಳ್ತೀರಿ?
7: ಈಗ ನೇತ್ರದಾನ ಅಂದರೆ ನೀವು ಹೇಳಿದಂಗೆ ನೇತ್ರದಾನ ಮಹಾದಾನ ಅಂತ ಕರಿತೀವಿ. ಆದರೆ ನಾವೆಲ್ಲ ಹೇಳೋದು ನೇತ್ರದಾನ ಜೀವನದಾನ ಅಂತ, ಯಾಕೆಂದರೆ ಒಬ್ಬ ವ್ಯಕ್ತಿಗೆ ದೃಷ್ಟಿ ಇಲ್ಲದವ್ರಿಗೆ ನಾವು ದೃಷ್ಟಿ ಕೊಟ್ಟಲ್ಲಿ ಅವನ ಜೀವನ ಉದ್ಧಾರ ಆಗ್ತದೆ, ಅವನಿಗೆ ಒಂದು ಜೀವನ ಕೊಟ್ಟಂಗೆ ಆಗ್ತದೆ ನಮಗೆ. ಇದು ಸುಮಾರು ಒಂದು 50 ವರ್ಷದಿಂದ ನಮ್ಮ ದೇಶದಲ್ಲಿ ನಡೀತಾ ಇದೆ. ಯಾವ ವ್ಯಕ್ತಿಗೆ ಅವನ ಕಣ್ಣಿನ ಕರಿಗುಡ್ಡೆಯ ಪಾರದರ್ಶಕವಾಗಿರುವಂತಹ ಕರಿಗುಡ್ಡೆ ಅಪಾರದರ್ಶಕವಾಗ್ತದೆ, ಕಣ್ಣಲ್ಲಿ ಹೂ ಬೀಳೋದು ಅಂತ ಇರ್ತದೆ, ಕಣ್ಣಲ್ಲಿ ಹೂ ಬೀಳೋದು ಅಂತ ಕರಿತೀವಿ, ಅಥವಾ ಈ ಕಾರ್ನಿಯ ಅಂತ ನಾವೇನು ಇಂಗ್ಲೀಷಲ್ಲಿ ಕರಿತೀವಿ, ಅದನ್ನ ಕಾರ್ನಿಯ ಒಪ್ಯಾಸಿಟಿ ಅಂತ ಕರಿತೀವಿ. ಇದರಿಂದ ಕಣ್ಣಿನ ಕರಿಗುಡ್ಡೆ ಅಪಾರದರ್ಶಕವಾದಾಗ ದೃಷ್ಟಿ ಕುಂಠಿತವಾಗ್ತದೆ. ಇದನ್ನು ಸರಿಪಡಿಸಲಿಕ್ಕೆ ಇನ್ನೊಬ್ಬ ವ್ಯಕ್ತಿಯ ಮರಣಾನಂತರ ಏನು ನೇತ್ರಗಳು ದಾನ ಬರ್ತದೆ ಆ ವ್ಯಕ್ತಿಯ ಕಣ್ಣಿನ ಕರುಗುಡ್ಡೆಯನ್ನು ಜೋಡಿಸಿ

0: ಇದರಲ್ಲಿ ದೃಷ್ಟಿ ಮರುಕಳಿಸುತ್ತದೆ. ಈಗ ಹುಬ್ಬಳ್ಳಿಯಲ್ಲಿ 1977 ಈ ಪ್ರಕ್ರಿಯೆ ಶುರುವಾಗಿದೆ. ಇದು ಸ್ವಯಂ ಪ್ರೇರಿತ ನೇತ್ರದಾನದಿಂದ, ಒಬ್ಬ ಗುಜರಾತಿ ಮೂಲದ ಠಕ್ಕರೆ ವ್ಯಕ್ತಿ ನೇತ್ರದಾನ ಮಾಡಿದ್ದರಿಂದ ಶುರುವಾಗಿದ್ದು, ಆವಾಗಿಂದ ಇದು ನಡೀತಲೇ ಇದೆ.
1: ಈಗ ಡಾಕ್ಟರ್, ಸಾಮಾನ್ಯವಾಗಿ ನೇತ್ರದಾನ ಅಂದ ತಕ್ಷಣ ನಾನು ಮಾಡಬಹುದು ನಾನು ಮಾಡಬಹುದು ಅಂತ ಜನ ಮುಂದೆ ಬರ್ತಾರೆ. ಹಂಗಿದ್ರೆ ಯಾರು ನೇತ್ರದಾನ ಮಾಡಲಿಕ್ಕೆ ಅರ್ಹರು? ಒಬ್ಬ ವ್ಯಕ್ತಿ ನೇತ್ರದಾನ ಮಾಡಬೇಕು ಅಂತಂದಾಗಿನ ಒಂದು ವಿಧಿ ವಿಧಾನಗಳು ಏನು?
0: ನೇತ್ರದಾನ ಯಾರು ಬೇಕಾದ್ರೂ ಮಾಡಬಹುದು. ಅಂದ್ರೆ ಈಗ ಹುಟ್ಟಿದ ಕೂಸಿನಿಂದ ಹಿಡಿದು 100 ವರ್ಷದ ವಯಸ್ಸಿನ ವ್ಯಕ್ತಿಯವರೆಗೆ ಯಾರು ಬೇಕಾದ್ರೂ ನೇತ್ರದಾನ ಮಾಡಬಹುದು. ಸಾಮಾನ್ಯವಾಗಿ ಎಲ್ಲರ ನೇತ್ರಗಳನ್ನು ಉಪಯೋಗ ಮಾಡ್ಲಿಕ್ಕೆ ಬರ್ತದೆ, ಕೆಲವು ಸಂದರ್ಭಗಳಲ್ಲಿ ಅಷ್ಟೇ. ಅಂದ್ರೆ ಈಗಿನ ಈ ವೈರಸ್ ಎಂಬುವ ಸೋಂಕು ರೋಗದಿಂದ, ಉದಾಹರಣೆಗೆ ಏಡ್ಸ್ ಅಂತ ಕರಿತೀವಿ, ಹೀಗೆ ಬೇರೆ ಕೆಲವು ಕಾಯಿಲೆ ವೈರಸ್ ಕಾಯಿಲೆಗಳಿಂದಾಗಲಿ, ಕ್ಯಾನ್ಸರ್ ಇಂದ ಬಳಲುತ್ತಿದ್ದ ವ್ಯಕ್ತಿ ಮರಣ ಸಂಭವಿಸಿದಾಗ ಆ ಕಣ್ಣುಗಳನ್ನು ತೆಗೆದುಕೊಳ್ಳಿಕ್ ಬರೋದಿಲ್ಲ. ಇದು ಹೀಗೆ ಕಡಿಮೆ ಅಷ್ಟು ಜನರು ಮಾತ್ರ ಇದಕ್ಕೆ ಬರೋದಿಲ್ಲ, ಬಾಕಿ ಎಲ್ಲರಿಗೂ ಬರ್ತದೆ. ಈಗ ನಾವು ದಪ್ಪ ಚಶ್ಮಾ ಹಾಕ್ತಾ ಇದ್ದೀವಿ ಅಂದ್ರೆ ಅವ್ರ ಕಣ್ಣು ದುರ್ಬಲವಾಗಿರೋದಿಲ್ಲ, ಆ ಕಣ್ಣಿನ ಕರಿಗುಡ್ಡೆ ಸದೃಢವಾಗಿರ್ತದೆ, ಅದನ್ನು ಉಪಯೋಗ ಮಾಡಿಕೊಳ್ಳಿಕ್ ಬರ್ತದೆ. ಈಗ ಒಬ್ಬ ವ್ಯಕ್ತಿಗೆ ಮಧುಮೇಹ ಕಾಯಿಲೆ ಇದೆ ಅಥವಾ ರಕ್ತದೊತ್ತಡ ಹೆಚ್ಚಿದೆ ಅಥವಾ ಅವನಿಗಾಗಲೇ ಶಸ್ತ್ರಚಿಕಿತ್ಸೆ ಆಗಿದೆ, ಆ ಕಣ್ಣಿನ ಕೂಡ ನಾವು ಉಪಯೋಗ ಮಾಡ್ಕೊಳ್ಳಿಕ್ ಬರ್ತದೆ, ಅವ್ರು ಕೂಡ ನೇತ್ರದಾನ ಮಾಡ್ಲಿಕ್ಕೆ ಬರ್ತದೆ.
1: ಒಬ್ಬ ವ್ಯಕ್ತಿ ತನ್ನ ಜೀವಿತ ಕಾಲದಲ್ಲಿಯೇ ಇದನ್ನ ರಿಜಿಸ್ಟ್ರೇಷನ್ ಮಾಡ್ಬೇಕ?
0: ಈಗ ನೇತ್ರದಾನ ಶಪಥ ಮಾಡ್ಬೇಕಾಗ್ತದೆ, ಅಂದ್ರೆ ಪ್ಲೆಡ್ಜಿಂಗ್ ಮಾಡ್ಬೇಕಾಗ್ತದೆ. ಇದನ್ನ ನೇತ್ರ ಭಂಡಾರ, ಯಾವ ನೇತ್ರ ಭಂಡಾರದ ಪರವಾಗಿಲ್ಲ, ಪ್ರತಿಯೊಂದು ಊರಿನಲ್ಲೂ ಒಂದು ಅಥವಾ ಎರಡು ನೇತ್ರ ಭಂಡಾರಗಳಿರ್ತದೆ, ಅಲ್ಲಿ ಹೋಗಿ ಅದಕ್ಕೆ ನೇತ್ರದಾನ ಶಪಥದ ಒಂದು ಪತ್ರ ಇರ್ತದೆ, ಅದನ್ನು ತುಂಬಿ ಅವರಿಗೆ ಕೊಡಬೇಕು. ಈಗ ಕೊಟ್ಟ ನಂತರ ಅವರು ತಮ್ಮ ಹೆಸರು ನೋಂದಾಯಿಸಿಕೊಳ್ಳೋದು. ಇದು ಆದ ನಂತರ ಒಂದು ಕಾರ್ಡ್ ಅನ್ನು ಕೊಡಲಾಗ್ತದೆ ಅವ್ರಿಗೆ, ಅವರು ಅದನ್ನು ತಮ್ಮಲ್ಲಿ ಇಟ್ಕೊಂಡಿರ್ಬೇಕು. ಆದರೆ ಯಾವ ನೇತ್ರ ಭಂಡಾರದಲ್ಲಿ ತಾವು ನೋಂದಾಯಿಸಿರ್ತದೆ ಅಲ್ಲಿನೇ ನೇತ್ರದಾನ ಮಾಡಬೇಕಂತೇನಿಲ್ಲ, ಎಲ್ಲಿ ಬೇಕಾದ್ರೂ ಮಾಡ್ಲಿಕ್ಕೆ ಬರ್ತದೆ. ಕೆಲವೊಮ್ಮೆ ಯಾವುದೋ ಊರಿಗೆ ಹೋಗಿರ್ತಾರೆ, ಅಲ್ಲಿ ಮರಣ ಸಂಭವಿಸುತ್ತದೆ, ಆವಾಗ ಅಲ್ಲಿನ ಯಾರು ನೇತ್ರ ತಜ್ಞರನ್ನು ಸಂಪರ್ಕಿಸಿದಲ್ಲಿ ಅವರು ಹೇಳ್ತಾರೆ, ಮರಣ ಸಂಭವಿಸಿದ ನಂತರ 6 ಗಂಟೆಗಳ ಒಳಗೆ ನೇತ್ರದಾನ ಮಾಡಿದಲ್ಲಿ ಅದು ಒಳ್ಳೇದಾಗ್ತದೆ. ನೇತ್ರ ಭಂಡಾರ ಸಂಪರ್ಕಿಸಿದ ಕೂಡಲೇ ಅವರು ಬಂದು ಇದನ್ನು ತಗೊಂಡು ಹೋಗ್ತಾರೆ.
1: ಈಗ ಡಾಕ್ಟರ್, ತಾವು ಮಾತಾಡ್ತಾ ಹೇಳಿದ್ರಿ ಯಾವ ಊರಲ್ಲಿ ಮರಣ ಸಂಭವಿಸಿದ್ರು ಕೂಡ ಆ ವ್ಯಕ್ತಿ ನೇತ್ರದಾನ ಮಾಡಬಹುದು ಅಂತ. ಅಂದ್ರೆ ತನ್ನೊಟ್ಟಿಗೆ ಈ ಕಾರ್ಡ್ ಅನ್ನು ಅವನು ಇಟ್ಕೊಳ್ಳೇಬೇಕು ಅಥವಾ ಕಾರ್ಡ್ ಇಲ್ಲದೇನು ನೇತ್ರದಾನ ಮಾಡಬಹುದು?
0: ಕಾರ್ಡ್ ಇಟ್ಕೊಳ್ಳೋದ್ರ ಉದ್ದೇಶ ಏನಂದ್ರೆ ಅದು ಬೇರೆಯವರಿಗೆ ತಿಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ, ಅಂದ್ರೆ ನಾನು ಈಗ ನೇತ್ರದಾನ ಶಪಥ ಮಾಡಿದ್ದೇನೆ, ನನ್ನ ನೇತ್ರಗಳನ್ನ ದಾನ ಮಾಡ್ಲಿಕ್ಕೆ ನನ್ನ ಇಚ್ಛೆ ಇದೆ. ಇಷ್ಟು ಬಿಟ್ಟರೆ ಈಗ ಬೇರೆ ವ್ಯಕ್ತಿಗೆ ಹೇಗೆ ಗೊತ್ತಾಗ್ತದೆ? ಗೊತ್ತಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದರ ಸಲುವಾಗಿ ಆ ಕಾರ್ಡ್ ಅನ್ನು ಕೊಡೋದು. ಆದ್ರೆ ಈಗ ತನ್ನ ಮಕ್ಕಳಲ್ಲಾಗ್ಲಿ ಅಥವಾ ತನ್ನ ಕುಟುಂಬದವರಲ್ಲಿ ಯಾರಲ್ಲಾಗ್ಲಿ ಇಚ್ಛೆ ವ್ಯಕ್ತಪಡಿಸಿದಲ್ಲಿ ಈ ನೇತ್ರ ಭಂಡಾರದಲ್ಲಿ ಅವರ ಹೆಸರು ನೋಂದಾಯಿಸದೆ ಇದ್ರೂ ಸಹ ಅವರು ನೇತ್ರಗಳನ್ನ ದಾನ ಮಾಡ್ಲಿಕ್ಕೆ ಬರ್ತದೆ.
1: ಈಗ ಇನ್ನೊಂದು ಸಾಮಾನ್ಯವಾಗಿ ನಾವು ನೋಡ್ತಾ ಇರೋದು ಅಂದ್ರೆ ಈ ರಸ್ತೆ ಅಪಘಾತಗಳಲ್ಲೋ ಅಥವಾ ಯಾವುದೇ ಒಂದು ಅಪಘಾತಗಳು ಮಾರಣಾಂತಿಕವಾಗಿ ಸಂಭವಿಸಿದಾಗ ಅಂತ ವ್ಯಕ್ತಿಗಳ ಕಣ್ಣನ್ನ ಅವರು ಈ ನೇತ್ರ ಭಂಡಾರದಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಿರೋದಿಲ್ಲ. ಆದ್ರೆ ಅಂತವ್ರ ಕಣ್ಣುಗಳನ್ನು ಉಪಯೋಗಿಸಿ ಇಬ್ಬರು ಅಂಧರ ಬಾಳಿಗೆ ಬೆಳಕು ನೀಡಬಹುದಲ್ಲ?
0: ಖಂಡಿತ ಆಗ್ತದೆ. ಇದು ಈ ಅಪಘಾತಗಳಲ್ಲಿ ಸಂಭವಿಸುವಂತ ಸಾವುಗಳು ಹೆಚ್ಚು ಹೆಚ್ಚು ಕಡಿಮೆ ವಯಸ್ಸಿನವರದೇ ಇರುತ್ತೆ. ಈ ಕಡಿಮೆ ವಯಸ್ಸಿನವರ ಕಣ್ಣುಗಳು ಬಹಳ ಅಮೂಲ್ಯ, ಏಕೆಂದ್ರೆ ಕಣ್ಣು ನಮ್ಮ ಕರಿಗುಡ್ಡೆ ಒಳಗೆ ಎಂಡೋಥೀಲಿಯಂ ಅಂತ ಇರ್ತದೆ. ಈ ಎಂಡೋಥೀಲಿಯಂನ ಆರೋಗ್ಯ ಏನಿದೆಲ್ಲ ಈ ಸಣ್ಣ ವಯಸ್ಸಿನಲ್ಲಿ ಬಹಳ ಹೆಚ್ಚಿರ್ತದೆ. ಹೀಗಾಗಿ ಇದನ್ನ ಬಹಳ ಅಮೂಲ್ಯ, ಅದು ಇದನ್ನ ಯಾರಿಗೆ ಬೇಕಾದರೂ ಉಪಯೋಗ ಮಾಡ್ಕೊಳ್ಳಿಕ್ ಬರ್ತದೆ. ನಮ್ಮ ಈಗ ದೇಶದಲ್ಲಿ 1/3 ಜನ ಈ ಕರಿಗುಡ್ಡೆಯ ಏನು ಈ ಕಾನಲ್ ಬ್ಲೈಂಡ್ನೆಸ್ ಇಂದ ಬಳಲ್ತಾ ಇದ್ರೆ ಅದರಲ್ಲಿ 1/3 ಜನ ಮಕ್ಕಳಿದ್ದಾರೆ. ಈ ಮಕ್ಕಳಿಗೆ ಹಾಕ್ಬೇಕಂದ್ರೆ ಸಣ್ಣ ವಯಸ್ಸಿನ ಕಣ್ಣುಗಳು ಸಿಗೋದೆ ಹಾಕೋದು ಒಳ್ಳೇದು. ಒಂದ್ವೇಳೆ ಇವರು ಹೆಸರು ನೋಂದಾಯಿಸದೇ ಇದ್ರು ಸಹ ಅವ್ರ ಕುಟುಂಬದವರು ಇಚ್ಛೆ ಪಟ್ಟಲ್ಲಿ ಆ ನೇತ್ರದಾನ ಮಾಡಬಹುದು.
1: ಅಂದ್ರೆ ಇದಕ್ಕೂ ಕೂಡ 6 ಗಂಟೆಗಳ ಒಂದು ನಿಗದಿತ ಅವಧಿನೇ ಆಗಿರಬೇಕು?
0: ಹೌದು, ಪ್ರತಿಯೊಂದಕ್ಕೂ. ಯಾಕೆ 6 ಗಂಟೆ ಅಂತ ಹೇಳಿದೆ ಅಂದ್ರೆ 6 ಗಂಟೆಯ ನಂತರ ನಮ್ಮ ದೇಹದ ಪರಿಸ್ಥಿತಿ ಕೆಡ್ತಾ ಹೋಗ್ತದೆ, ಹಾಗೇನೆ ಈ ಕಣ್ಣಿನ ಕರಿಗುಡ್ಡೆಯ ಗುಣಮಟ್ಟ ಕಡಿಮೆ ಆಗ್ತಾ ಹೋಗ್ತದೆ. ಹೀಗಾಗಿ 6 ಗಂಟೆಯ ಒಳಗಿದ್ರೆ ಅದು ಅದರ ಗುಣಮಟ್ಟ ಹೆಚ್ಚಿರ್ತದೆ, ಅದನ್ನು ಹಾಕ್ಲಿಕ್ಕೆ ಒಳ್ಳೇದಾಗ್ತದೆ.
1: ಅಂದ್ರೆ ನಿಧನಾನಂತರ ವ್ಯಕ್ತಿಯ ಸಂಬಂಧಿಕರು ನಿರ್ಣಯವನ್ನ ಬಹಳ ಶೀಘ್ರವಾಗಿ ಕೈಗೊಳ್ಳಬೇಕು.
0: ಹೌದು ಹೌದು.
1: ಈಗ ಡಾಕ್ಟರ್, ಈ ತರ ವ್ಯಕ್ತಿಗಳ ಮರಣಾನಂತರ ನೀವು ಕಣ್ಣುಗಳನ್ನ ಏನು ನೇತ್ರ ಬ್ಯಾಂಕಿನವರು ಶೇಖರಿಸಿಕೊಳ್ತಿರಲ್ಲ, ಅದನ್ನ ನೀವು ಮತ್ತೆ ಇಡ್ತೀರೋ ಅಥವಾ ತಕ್ಷಣದಲ್ಲೇ ಅಂದರಿಗೆ ಇಮಿಡಿಯೇಟ್ ಟ್ರಾನ್ಸ್ಪ್ಲಾಂಟ್ ಮಾಡಿ?
0: ಇಲ್ಲ, ಈಗ ಒಂದ್ ಕಾಲದಲ್ಲಿ ಹೇಗಿತ್ತು, ನಾವು ಬಂದು ಕೂಡಲೇ ರಾತ್ರಿ ಆಗ್ಲಿ ಹಾಗಾಗಿ ಯಾವಾಗ ಬಂದ್ರು ಕೂಡಲೇ ರೋಗಿಯನ್ನು ಕರೆದು ಅವನಿಗೆ ಮಾಡುವಂತ ಪ್ರಕ್ರಿಯೆ ಇತ್ತು. ಏಕೆಂದ್ರೆ ಅದನ್ನ ನಾವು ಹೆಚ್ಚು ಕಾಲ ಅದನ್ನ ಶೇಖರಿಸಿಡ್ಲಿಕ್ಕೆ ಬರ್ತಿರ್ಲಿಲ್ಲ. ಈಗ ಹಾಗಲ್ಲ, ಈಗ ನಾವು ಬಂದ ನೇತ್ರಗಳನ್ನ ಒಂದು 48-72 ಗಂಟೆ ಕಾಲಗಳ ತನಕ ಇಡಬಹುದು. ಅಷ್ಟರೊಳಗೆ ಯಾವುದೇ ರೋಗಿಯು ಬಂದು ಅದನ್ನ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಹೋಗಬಹುದಾಗಿದೆ.
1: ಈಗ ವ್ಯಕ್ತಿ ನೇತ್ರ ದಾನ ಮಾಡಲಿಕ್ಕೆ ಬಯಸುವವರು ತಮ್ಮ ಹೆಸರನ್ನ ನೇತ್ರ ಬ್ಯಾಂಕಿನಲ್ಲಿ ನೋಂದಾಯಿಸಿ ಕಾರ್ಡ್ ಅನ್ನ ಪಡೆದಿರ್ತಾರೆ.

0: ಮತ್ ನೀವು ಮಾತಾಡ್ತಾ ಹೇಳಿದ್ರೆ ಪ್ರತಿಜ್ಞಾ ವಿಧಿಯನ್ನು ಕೂಡ ಕೈಗೊಂಡಿರ್ತಾರೆ. ಈಗ ನೇತ್ರದ ಅವಶ್ಯಕತೆ ಇರುವಂತ ದೃಷ್ಟಿಹೀನರು ಕೂಡ ತಮ್ಮಲ್ಲಿ ಹೆಸರನ್ನ ನೋಂದಾಯಿಸಿರ್ತಾರ? ಹೆಂಗೆ?
1: ಹೌದು, ಈಗ ಒಬ್ಬ ರೋಗಿ ತನಗೆ ಈ ತರ ದೃಷ್ಟಿ ಕಾಣದೇ ಇದ್ದ ಪಕ್ಷದಲ್ಲಿ ಯಾವಾಗ ನೇತ್ರ ತಜ್ಞರನ್ನ ಸಂಪರ್ಕಿಸ್ತಾನೆ, ಅವನಿಗೆ ಈ ಕಾರ್ನಿಯಲ್ ಬ್ಲೈಂಡ್ನೆಸ್, ಕರಿಗುಡ್ಡೆಯಿಂದ ಏನು ದೃಷ್ಟಿ ಕಡಿಮೆ ಆಗಿರ್ತದೆ, ಅಂತವರು ಅವರ ಹೆಸರುಗಳನ್ನ ನೋಂದಾಯಿಸಿಕೊಳ್ಳಲಾಗ್ತದೆ. ಇವರು ರಿಸಿಪಿಯೆಂಟ್ ಲಿಸ್ಟ್ ಅಂತ ಏನ್ ಕರಿತೇವೆ, ಅಂದ್ರೆ ಯಾರಿಗೆ ಇದ್ರ ಅವಶ್ಯಕತೆ ಇದೆ ಅವ್ರದ ಲಿಸ್ಟ್ ಇರ್ತದೆ. ಹೀಗೆ ನೇತ್ರಗಳು ಬಂದ ಕೂಡಲೇ ಅವ್ರನ್ನ ಕರೀಲಿಕ್ಕೆ ಶುರು ಆಗ್ತದೆ. ಬಹಳಷ್ಟು ಜನ ತಮ್ಮ ಹೆಸರುಗಳನ್ನ ನೋಂದಾಯಿಸ್ತಾರೆ.
0: ಅಂದ್ರೆ ಈ ಕಣ್ಣಿನ ಲಭ್ಯತೆಯ ಮೇಲೆ ಅವರನ್ನು ನೀವು ಕರೆದು ಅವರಿಗೆ ನೇತ್ರದಾನವನ್ನ
1: ನೇತ್ರಗಳನ್ನ ಜೋಡಣೆ ಮಾಡಲಾಗ್ತದೆ.
0: ಈಗ ಡಾಕ್ಟರ್, ಚಿಕ್ಕ ವಯಸ್ಸಿನಿಂದ ವಯೋವೃದ್ಧರವರೆಗೂ ಯಾರೂ ಬೇಕಾದರೂ ನೇತ್ರದಾನ ಮಾಡಬಹುದು ಅಂತ ಹೇಳಿದ್ರಿ. ಇದೇ ರೀತಿಯಲ್ಲಿ ಹುಟ್ಟುತ್ತಾನೆ ಅಂಧತ್ವ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಈ ಕಣ್ಣನ್ನು ಅಳವಡಿಸಬಹುದಾ?
1: ನೇತ್ರ ಜೋಡಣೆ ಅಂದ್ರೆ ಇಡೀ ಕಣ್ಣನ್ನ ಬದಲಾಯಿಸುವಂತದಲ್ಲ, ಆಗ್ಲೇ ಹೇಳಿದ್ರೆ ಈ ಕಣ್ಣಿನ ಕರಿಗುಡ್ಡೆ ಅಂದ್ರೆ ನಮ್ಮ ಕಣ್ಣಿನ ಮುಂಭಾಗ ಏನಿದೆ ಅದು ಯಾವಾಗ ಅಪಾರದರ್ಶಕವಾಗ್ತದೆ ಆವಾಗ ಅದನ್ನ ಮಾತ್ರ, ಅಂದ್ರೆ ನಮ್ಮ ಈ ವಾಚ್ ಗ್ಲಾಸ್ ಅನ್ನ ನಾವು ಹೇಗೆ ಬದಲಾಯಿಸ್ತೀವಿ ಹಾಗೆ ಕಣ್ಣಿನ ಕರಿಗುಡ್ಡೆ ಮಾತ್ರ ಬದಲಾಯಿಸಕ್ಕೆ ಸಾಧ್ಯ ಇದೆ. ಈಗ ಹುಟ್ಟಿನಿಂದ ಇರುವ ಈ ಕುರುಡು ಏನಿದೆ ಅದು ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರ್ತದೆ. ನಮ್ಮ ಕಣ್ಣಿನ ದೃಷ್ಟಿ ನರ ಸರಿ ಇಲ್ಲದೆ ಇರ್ಬೋದು, ಅಥವಾ ಕಣ್ಣಿನ ಅಕ್ಷಿಪಟಲ ಸರಿ ಇಲ್ಲದೆ ಇರ್ಬೋದು, ಅಥವಾ ಈ ನರಗಳು ಎರಡು ನಮ್ಮ ಮಿದುಳಿಗೆ ಹೋಗ್ತದೆ, ಮಿದುಳಿನ ಬೆಳವಣಿಗೆ ಸರಿ ಇಲ್ಲದೆ ಇರ್ಬೋದು. ಹೀಗೆ ಅನೇಕ ಕಾರಣಗಳಿಂದ ಏನು ದೃಷ್ಟಿ ಇರೋದಿಲ್ಲ ಅದನ್ನ ಇದರ ಮೂಲಕ ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ದೊಡ್ಡವರಾದ ನಂತರ ಏನು ನಮ್ಮ ಕಣ್ಣಲ್ಲಿ ಹೂ ಬಿದ್ದು ಕಣ್ಣಿನ ಈ ಕರಿಗುಡ್ಡೆ ಅಪಾರದರ್ಶಕವಾಗ್ತದೆ ಅದನ್ನು ಮಾತ್ರ ಸರಿಪಡಿಸಲಿಕ್ಕೆ ಸಾಧ್ಯ ಇದೆ. ಈಗ ಹುಟ್ಟಿನಿಂದ ಇರುವ ಕುರುಡುತನ ಇದನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಈಗ ಅವರಿಗೆ ಕಣ್ಣಿನ ಕರಿಗುಡ್ಡೆ ಬದಲಾಯಿಸಿದ್ರು ಸಹ ಕಣ್ಣಿನ ಒಳಗೆ ನರ ಸರಿಯಾಗಿ ಕೆಲಸ ಮಾಡದಿದ್ದ ಪಕ್ಷದಲ್ಲಿ ಇದು ಏನು ಹೆಚ್ಚಿನ ಫಲಕಾರಿಯಾಗುವುದಿಲ್ಲ.
0: ಆ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಸಂಶೋಧನೆಗಳು ಆವಿಷ್ಕಾರಗಳು ಏನು ಆಗಿಲ್ಲ ಅಂತ ಹೇಳಿ?
1: ಇಲ್ಲ, ನಡೀತಾ ಇದೆ. ಅದಕ್ಕೆ ಸಾಕಷ್ಟು ಇಂಪ್ಲಾಂಟ್ಸ್ ಅಂತ ಕರಿತೀವಿ, ಅದೆಲ್ಲ ಬರ್ತಾ ಇದೆ. ಅಂದ್ರೆ ಈಗ ನಮ್ಗೆ ಹೇಗೆ ಒಬ್ಬ ವ್ಯಕ್ತಿ ಒಂದು ಕ್ಯಾಮ್ರಾ ಮೂಲಕ ಏನು ದೃಷ್ಟಿ ಬರ್ತದೆ ಅದೇ ರೀತಿ ಹೊರಗಡೆಯಿಂದ ಕೃತಕವಾದ ಒಂದು ಕ್ಯಾಮ್ರಾ ಅಳವಡಿಸಿ, ಇವೆಲ್ಲ ರಿಸರ್ಚ್ ಸ್ಟೇಜ್ ಅಲ್ಲೇ ಇದೆ, ಇನ್ನೂ ಬಂದಿಲ್ಲ.
0: ಈ ನಿಟ್ಟಿನಲ್ಲಿ ಮುಂದೆ ಕೂಡ ಬರಬಹುದು
1: ಅನ್ನೋದು
0: ಆಶಾವಾದವನ್ನ ನಾವು ಇಟ್ಕೋಬೇಕಾಗ್ತದೆ. ಈಗ ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಈಗ ತಾವು ಹೇಳಿದ್ರಿ ಈ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಕೊಂಡವ್ರು ಕೂಡ ನೇತ್ರದಾನ ಮಾಡಬಹುದು ಅಂತ ಹೇಳಿ, ಅಂದ್ರೆ ಆ ವ್ಯಕ್ತಿಗೆ ಅದೇ ಕಣ್ಣು ಜೋಡಣೆ ಆಗ್ತದ?
1: ಇಲ್ಲ, ಈಗ ನೇತ್ರದಾನ ಮಾಡಿದ ನಾವು ಏನ್ ನೇತ್ರಗಳನ್ನ ಸಂಗ್ರಹಿಸ್ತೀವಿ ಅದನ್ನ ನೇತ್ರ ಭಂಡಾರಕ್ಕೆ ತಗೊಂಡೋಗಿ ಅದರ ಗುಣಮಟ್ಟ ನಾವು ನಿರ್ಧಾರ ಮಾಡ್ತೀವಿ. ಅದಕ್ಕೆ ಸಾಕಷ್ಟು ಉಪಕರಣಗಳಿದಾವೆ, ಸ್ಪೆಕ್ಯುಲರ್ ಮೈಕ್ರೋಸ್ಕೋಪ್ ಅಂತಿದೆ. ಇದನ್ನ ನೋಡಿದ ನಂತರ ಆ ನೇತ್ರ ಬಂದಿದ್ದ ನಮ್ಮ ಕಾರ್ಯ ಅದು ಗುಣಮಟ್ಟ ಎಷ್ಟಿದೆ ಅದನ್ನು ಯಾರಿಗೆ ಅಳವಡಿಸಲಿಕ್ಕೆ ಸಾಧ್ಯ ಇದೆ. ಸಾಮಾನ್ಯವಾಗಿ ಈಗಿನ ಶಸ್ತ್ರಚಿಕಿತ್ಸಾ ಪದ್ಧತಿಯಲ್ಲಿ ಪುರೇ ಯಾರು ಆಪರೇಷನ್ ಮಾಡಿಸ್ಕೊಂಡಿರ್ತಾರೆ ನೇತ್ರಗಳು ಹಾಳಾಗಿರುವುದಿಲ್ಲ, ಚೆನ್ನಾಗಿರ್ತದೆ. ಆದರೆ ಗುಣಮಟ್ಟ ನಿರ್ಧಾರ ಆದ ನಂತರ ಅದನ್ನು ಯಾವ ವ್ಯಕ್ತಿಗೆ ಅದನ್ನು ಜೋಡಿಸಬೇಕು ಮತ್ತೆ ಅದರಿಂದ ದೃಷ್ಟಿ ಎಷ್ಟು ಮಟ್ಟಿಗೆ ಉತ್ತಮ ಆಗ್ತದೆ ಇದನ್ನು ಅವಾಗ ನಿರ್ಧಾರ ಮಾಡಲಿಕ್ಕೆ.
0: ಅಂದ್ರೆ ಪೂರ್ವಭಾವಿಯಾಗಿ ನೀವು ನಿರ್ಧಾರ ಮಾಡಿ ನಂತರನೇ ನೇತ್ರವನ್ನು ಅಪೇಕ್ಷಿಸುವಂತ ವ್ಯಕ್ತಿಗೆ ತಿಳಿಸಿ?
1: ಹೌದು ಹೌದು, ಈಗ ಗುಣಮಟ್ಟ ಕಡಿಮೆ ಇದ್ದ ಪಕ್ಷದಲ್ಲಿ ಕಡಿಮೆ ಇದ್ದಾಗ ನಾವು ಅದನ್ನ ಜೋಡಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ.
0: ಈಗ ಡಾಕ್ಟರ್, ಈ ನೇತ್ರದಾನವನ್ನ ಎಲ್ಲಿ ಮಾಡಬಹುದು?
1: ಈಗ ನೇತ್ರದಾನ ಮಾಡ್ಲಿಕ್ಕೆ ಯಾವುದೇ ದೊಡ್ಡ ಕಣ್ಣಿನ ಆಸ್ಪತ್ರೆಯ ಅಲ್ಲಿ ನೇತ್ರ ಭಂಡಾರ ಇರ್ತದೆ. ಈ ನೇತ್ರ ಭಂಡಾರಕ್ಕೆ ನಾವು ಒಂದು ದೂರವಾಣಿ ಮೂಲಕ ಒಂದು ಫೋನ್ ಮಾಡಿದ ಕೂಡಲೇ ಅವ್ರು ಬಂದು ತೆಗೆದುಕೊಂಡು ಹೋಗ್ತಾರೆ.
0: ಸರಿ, ಈಗ ನೇತ್ರದಾನದ ಮಹತ್ವವನ್ನ ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಂಡಿರ್ತೀವಿ, ಮತ್ತೆ ನಮ್ಮ ಸುತ್ತಮುತ್ತಲು ಈ ಕಾರ್ನಿಯ ಅಂಧತ್ವದಿಂದ ಬಳಲ್ತಾ ಇರೋರ್ನು ನೋಡ್ತೀವಿ. ಆದಾಗ್ಯೂ ಕೂಡ ಜನ ಎಷ್ಟು ಪ್ರಮಾಣದಲ್ಲಿ ಮುಂದೆ ಬರಬೇಕು ಅಷ್ಟು ಪ್ರಮಾಣದಲ್ಲಿ ಈ ನಿಟ್ಟಿನಲ್ಲಿ ಮುಂದೆ ಬರ್ತಿಲ್ಲ. ಇದಕ್ಕೆ ಒಬ್ಬ ನೇತ್ರ ತಜ್ಞರಾಗಿ ಅಂದ್ರೆ ತಮ್ಮ ವಿಚಾರ ಏನಂತ ಹೇಳಿ?
1: ಈ ನೇತ್ರದಾನ ಮಾಡುವುದು ಈ ರಕ್ತದಾನ ಮತ್ತೆ ನಮ್ಮ ದೇಹದಲ್ಲಿ ಬೇರೆ ಬೇರೆ ಏನು ಅಂಗಗಳನ್ನ ದಾನ ಮಾಡ್ತೀವಿ ಅದು ಮನುಷ್ಯ ಜೀವಿತ ಕಾಲದಲ್ಲಿ ಮಾಡುವಂತದ್ದು. ಆದ್ರೆ ಈ ನೇತ್ರದಾನ ಮನುಷ್ಯ ಮರಣಾನಂತರ ಮಾಡುವಂತದ್ದು. ಈಗ ಈ ಮರಣಾನಂತರ ಮಾಡುವ ನೇತ್ರದಾನದಿಂದ ನೀವು ಆಗ್ಲೇ ಹೇಳಿದರೆ ಇಬ್ಬರ ಅಂದರಿಗೆ ದೃಷ್ಟಿ ಬರ್ತದೆ. ಆದರೆ ಇದು ಯಾಕೆ ಸಾಕಷ್ಟು ಪ್ರಮಾಣದಲ್ಲಿ ಮುಂದೆ ಬರ್ತಾರೆ ಅಂದ್ರೆ ಜನರಲ್ಲಿ ಸಾಕಷ್ಟು ಮೂಢನಂಬಿಕೆಗಳಿದೆ. ಈಗ ನಾನು ಈ ಜೀವಿತ ಕಾಲದಲ್ಲಿ ನೇತ್ರದಾನ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಬಹುಶಃ ಅನುಕೂಲನಾಗಿ ಹುಡ್ತೀನಿ, ಅಥವಾ ನಮ್ಮ ಧರ್ಮದಲ್ಲಿ ನಾವು ನೇತ್ರದಾನ ಮಾಡಲು ಅವಕಾಶವಿಲ್ಲ, ನಮ್ಮ ಧರ್ಮದ ಪ್ರಕಾರ ನಾವು ನೇತ್ರದಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ 108 ಮೂಢನಂಬಿಕೆಗಳು ಇಟ್ಕೊಂಡು ಅವರು ನೇತ್ರದಾನ ಮಾಡ್ತಾ ಇಲ್ಲ. ಮತ್ತೆ ಕೆಲವರಿಗೆ ಯಾವ ರೀತಿ ನೇತ್ರದಾನ ಮಾಡಬೇಕು ಎನ್ನುವ ಮಾಹಿತಿನೂ ಇರೋದಿಲ್ಲ. ಹೀಗಾಗಿ ನೇತ್ರದಾನ ಸಾಕಷ್ಟು ಪ್ರಮಾಣದಲ್ಲಿ ಆಗ್ತಾ ಇಲ್ಲ. ಆದರೆ ಕಣ್ಣಿನ ಕರಿಗುಡ್ಡೆಯ ಏನು ಕುರುಡೋತ್ಸದಿಂದ ಬಳಲ್ತಾ ಇದೆ ಅವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹೀಗಾಗಿ ನೇತ್ರಗಳ ಅವಶ್ಯಕತೆ ಹೆಚ್ಚಿದೆ, ಆದರೆ ನೇತ್ರದಾನ ಬಹಳ ಕಡಿಮೆ ಆಗ್ತಾ ಇದೆ. ಬಹುಶಃ ಇದು ಮರಣಾನಂತರ ನಾವು ಸುಮ್ಮನೆ ಕಣ್ಣನ್ನು ಸುಡೋದು ಅಥವಾ ಉಳೋದ್ರ ಬದಲು ಈ ನೇತ್ರಗಳನ್ನು ದಾನ ಮಾಡಿದಲ್ಲಿ ಖಂಡಿತ ನಮಗೆ ಪುಣ್ಯ ಬಂದೇ ಬರ್ತದೆ.
0: ಅಂದ್ರೆ ಅವರು ಸತ್ತ ನಂತರೂ ಕೂಡ ಅವರ ಎರಡು ಕಣ್ಣುಗಳು ಈ ಜಗತ್ತಿನಲ್ಲೇ ಇರ್ತದೆ. ವ್ಯಕ್ತಿ ದೈಹಿಕವಾಗಿ ಮರಣವನ್ನ ಅಪ್ಪಿರ್ತಾನೆ, ಆದ್ರೆ ಅವನ ದೃಷ್ಟಿ ಈ ಜಗತ್ತನ್ನ ನೋಡ್ತಾ ಇರ್ತದ ಅನ್ನೋ ಒಂದು ಸತ್ಯವನ್ನ

0: ನಾವು ತಿಳ್ಕೋಬೇಕಾಗ್ತದೆ ಈ ಸಂದರ್ಭದಲ್ಲಿ. ಆಯ್ತು ಡಾಕ್ಟರ್ ಸತ್ಯಮೂರ್ತಿ ಅವರ, ನೇತ್ರದಾನ ಮಹಾದಾನ ಅನ್ನೋದ್ರ ಮಾತಿನ ಜೊತೆಗೆ ನೇತ್ರದಾನ ಜೀವದಾನ ಅಂತ ಹೇಳಿ. ಖಂಡಿತವಾಗಿಯೂ ಈ ಮಾತನ್ನ ಕೇಳ್ತಾ ನಮ್ಮ ಎಲ್ಲ ಕೇಳುಗರು ಇನ್ನು ಮುಂದಾದ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ನೇತ್ರದಾನಕ್ಕೆ ಮುಂದೆ ಆಗ್ತಾರ ಅಂತ ನಾವು ಆಶಿಸ್ತೇವೆ. ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ನೇತ್ರದಾನದ ಮಹತ್ವ ಈ ಕುರಿತು ಇದುವರೆಗೂ ಖ್ಯಾತ ನೇತ್ರ ತಜ್ಞರಾದ ಡಾ ಸತ್ಯಮೂರ್ತಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ.
3: ನಯನ ದೀಪ
4: ಡಾ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ.
2: ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಸಂಕಲನ ನವೀನ್ ಮಹಾಲೆ.
3: ನಯನ ದೀಪ ಈ ಕಾರ್ಯಕ್ರಮದ ಪ್ರಾಯೋಜಕರು
5: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಧಾರವಾಡ,
3: ಒಂದೇ ಸೂರಿನಡಿ ಅನುಭವಿ ನೇತ್ರ ತಜ್ಞರಿಂದ
5: ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ತೊಂದರೆಗಳಿಗೆ ಪರಿಹಾರ ಒದಗಿಸುವ,
3: ಅತ್ಯಾಧುನಿಕ ಪರಿಕರಗಳ ಬಳಕೆಯಿಂದ ಯಶಸ್ವಿ ಚಿಕಿತ್ಸೆ ಒದಗಿಸುವ
5: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ,
3: ಸೋಮೇಶ್ವರ ಹೈಟ್ಸ್, ಹಳೆ ಡಿಎಸ್ಪಿ ಸರ್ಕಲ್,
5: ಹಳಿಯಾಳ ರಸ್ತೆ, ಧಾರವಾಡ.
3: 0836 279 1112 279 2222. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ನಯನ ದೀಪ.

0: ಕೇಳುಗರೆ, ನಾಳೆ ಬೆಳಗ್ಗೆ 7:45 ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳುವಿರಿ. ಕಾರ್ಯಕ್ರಮದ ಪ್ರಾಯೋಜಕರು ವೇದ ವೆಲ್ನೆಸ್ ಸೆಂಟರ್ ಶಿರ್ಸಿ. ನಾಳೆ ಬೆಳಗ್ಗೆ 9:00 ಮತ್ತೊಂದು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರಾಯೋಜಕರು ಪರಮಹಂಸ ಯೋಗ ಪೀಠ, ಧಾರವಾಡ.
1: ಆಕಾಶವಾಣಿ ಧಾರವಾಡ.
2: ವಿಜ್ಞಾನ ಲೋಕ, ವಿಜ್ಞಾನ ಸಂಚಿಕೆ, ಪ್ರಸ್ತುತಿ ಮಾಲಾ ಸಾಮ್ರಾಣಿ.
3: ಆತ್ಮೀಯ ಕೇಳುಗರೇ, ಇವತ್ತು ನಮ್ಮ ಜೊತೆ ಡಾಕ್ಟರ್ ವರ್ಷಾ ಶಿವಾಜಿ ಜಾಧವ್ ಅವರು ಇದ್ದಾರೆ. ಇವರು ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ರೀತಿ ಬದಲಾವಣೆಗಳನ್ನ ತರ್ತಾ ಇದೆ ಅನ್ನೋದನ್ನ ಹೇಳ್ತಾರ. ಅದರ ಜೊತೆಗೆ ಎಐ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೃಷ್ಟಿಸಿರುವ ಉದ್ಯೋಗಾವಕಾಶಗಳ ಬಗ್ಗೆ, ಸವಾಲುಗಳ ಬಗ್ಗೆ ಕೂಡ ಮಾಹಿತಿಗಳನ್ನ ನಮ್ಗೆ ಕೊಡ್ತಾರೆ. ಇವರು ಧಾರವಾಡದ ಎಸ್ಟಿಎಂ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಮಹಾವಿದ್ಯಾಲಯದ ಮಾಹಿತಿ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಒಬ್ಬ ಶಿಕ್ಷಣ ತಜ್ಞರು, ಸಂಶೋಧಕರು ಮತ್ತು ತಂತ್ರಜ್ಞಾನದಲ್ಲಿ ಅಪಾರವಾದಂತಹ ಅನುಭವವನ್ನು ಹೊಂದಿದ್ದಾರೆ. 17 ಹೆಚ್ಚಿನ ಬೋಧನಾ ಅನುಭವ, ಸಂಶೋಧನಾ ಅನುಭವ ಇವರಿಗೆ ಅದ. ಇವರು 2025 ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ವಿಟಿಯು ಬೆಳಗಾವಿಯಿಂದ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ನಲ್ಲಿ ಪಿಎಚ್ಡಿ ಪದವಿ ಪಡ್ಕೊಂಡಾರೆ. ಡಾಕ್ಟರ್ ಜಾಧವ್ ಅವರು ಕೃತಕ ಬುದ್ಧಿಮತ್ತೆ, ಎಐ, ಹೆಲ್ತ್ ಕೇರ್, ಇನ್ಫರ್ಮೇಟಿಕ್ಸ್ ಹಾಗೂ ಆಧುನಿಕ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದ್ದಾರೆ. ತಮ್ಮ ಸಮರ್ಪಿತ ಸೇವೆ, ಶೈಕ್ಷಣಿಕ ನಾಯಕತ್ವ ಮತ್ತು ಸಂಶೋಧನಾ ಸಾಧನೆಗಳ ಮೂಲಕ ಅವರು ಯುವ ಸಂಶೋಧಕರಿಗೆ ಪ್ರೇರಣೆ ಆಗಿದ್ದಾರೆ. ಡಾಕ್ಟರ್ ವರ್ಷಾ ಅವರ, ನೀವು ಇಷ್ಟೆಲ್ಲ ಅಕಾಡೆಮಿಕಲಿ ಸಾಧನೆಯನ್ನು ಮಾಡಿದ್ದೀರಿ, ಬಹಳಷ್ಟು ಆಸಕ್ತಿದಾಯಕ ವಿಷಯ. ಇಂಜಿನಿಯರಿಂಗ್ ಅಲ್ಲದೆ ಹೋದವರಿಗೂ ಈಗ ಎಐ ನಮ್ಮ ಜೀವನದೊಳಗೆ ಹಾಸು ಹೊಕ್ಕಾಗ್ಯದ. ಎಲ್ಲರಿಗೂ ಎಐ ಅಂದ್ರೆ ಒಂದಲ್ಲ ಒಂದ್ ರೀತಿ ನಮ್ಮ ಜೀವನದೊಳಗೆ ನಾವು ಉಪಯೋಗ ಮಾಡ್ಕೊಂಡ ಇರ್ತೀವಿ. ಅದ್ರ ಬಗ್ಗೆ ನೀವು 10 ಕಲ್ತೀರಿ, ಅದ್ರ ಬಗ್ಗೆ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿರಿ, ಬಹಳ ಸಂತೋಷ. ನೀವು ಮಾಡಿದಂತಹ ಈ ಕೆಲಸಕ್ಕಾಗಿ, ನಿಮ್ಮ ಸಾಧನೆಯನ್ನ ನೋಡಿ ನಿಮಗೆ ಅನೇಕ ಪ್ರಶಸ್ತಿ ಮತ್ತು ಗೌರವಗಳು ಸಿಕ್ಕವ, ಅವುಗಳ ಬಗ್ಗೆ ನೀವು ಹೇಳೋದಾದ್ರೆ.
4: ನಮಸ್ಕಾರ ಮೇಡಮ್. ಬೇಸಿಕಲಿ ಸಂಶೋಧನೆಯನ್ನು ನಾವು ಮಾಡುತ್ತಿರುವುದು ಗರ್ಭಕೋಶ ಕ್ಯಾನ್ಸರ್ ಮೇಲೆ.

0: ಸವಾಯ್ಕಲ್ ಕ್ಯಾನ್ಸರ್ ಅಂತ. ಸುಮಾರು ಒಂದು 10 ವರ್ಷಗಳಿಂದ, 10 ದಶಕಗಳಿಂದ ಆಯಿತು ಅದರ ಮೇಲೆ ನಾನು ವರ್ಕ್ ಮಾಡ್ತಾ ಇರೋದು. ಅದು ವರ್ಕು ನಾನು AI ತಂತ್ರಜ್ಞಾನವನ್ನು ಬಳಸಿ ಮಹಿಳೆಯ ಆರೋಗ್ಯ ರಕ್ಷಣೆಯಲ್ಲಿ ಮಹತ್ವದ ಕೊಡುಗೆ ನೀಡುವ ಉದ್ದೇಶವನ್ನು ಇಟ್ಟುಕೊಂಡು ಈ ಸಂಶೋಧನೆಯನ್ನು ನಾನು ಶುರು ಮಾಡಿದ್ದೇನೆ. ಈ ಸಂಶೋಧನೆಯಲ್ಲಿ ನಾನು ಎಲ್ಸ್ವೇರ್, ಸ್ಪ್ರಿಂಜರ್ ಹಾಗೂ ಇಂಡಸ್ ಸೈನ್ಸ್ ಮೊದಲಾದ ಖ್ಯಾತ ಅಂತಾರಾಷ್ಟ್ರೀಯ ಜರ್ನಲ್ಗಳಲ್ಲಿ ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿಕೊಂಡಿದ್ದು ರಾಜ್ಯ ಮಟ್ಟದ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳ ಮೂಲಕ ಅವರ ಸಾಧನೆ ಗುರುತಿಸಲು ಪಟ್ಟಿದ್ದೇನೆ. ಬೋಧನೆ, ಸಂಶೋಧನಾ ಮಾರ್ಗದರ್ಶನ, ಪಠ್ಯಕ್ರಮ ಅಭಿವೃದ್ಧಿ ಹಾಗೂ ಅಂತರ್ಶಾಖಾ ಸಂಶೋಧನೆಯಲ್ಲಿ ಅನುಭವವನ್ನು ನಾನು ಹೊಂದು ತಂತ್ರಜ್ಞಾನ ಮತ್ತು ಆರೋಗ್ಯ ಸೇವೆಗಳ ನಡುವಿನ ಅಂತರವನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರವು AI ವಹಿಸಿದೆ. ವಿದ್ಯಾರ್ಥಿ ಮಾರ್ಗದರ್ಶನ, ನವೀನತೆ ಮತ್ತು ಸಾಮಾಜಿಕ ಸವಾಲುಗಳಿಗೆ ಆಧುನಿಕ ಗಣಕ ತಂತ್ರಜ್ಞಾನ ಅನ್ವಯಿಸುವ ಮೂಲಕ ನಾನು ನನ್ನ ಸಂಶೋಧನೆಯನ್ನು ಸಮರ್ಪಿಸುತ್ತೇನೆ. ಈ ಸಂಶೋಧನೆಯಲ್ಲಿ ನನಗೆ ಹಲವಾರು ಪ್ರಶಸ್ತಿಗಳು ಹಾಗೂ ಗೌರವಗಳನ್ನು ತಂದುಕೊಟ್ಟಿವೆ. ಅಂತಾರಾಷ್ಟ್ರೀಯ ಪ್ರಶಸ್ತಿಯಲ್ಲಿ ನಾನು ಫುಲ್ ಸ್ಕಾಲರ್ಶಿಪ್ ರಿಸರ್ಚ್ ಅವಾರ್ಡ್ ವಿಭಾಗದಲ್ಲಿ ನನಗೆ ಆಸ್ಟ್ರೇಲಿಯನ್ ಸೊಸೈಟಿ ಫಾರ್ HIV ವೈರಲ್ ಹ್ಯಾಪಟೈಟಿಸ್ ಅಂಡ್ ಹೆಲ್ತ್ ಮೆಡಿಸಿನ್ ಹಾಗೂ ರ್ಯಾಪಿಡ್ ಪಾಯಿಂಟ್ ಆಫ್ ಕೇರ್ನಲ್ಲಿ ನನಗೆ ಒಂದು ಅಪಾರ್ಚುನಿಟಿ ಸಿಕ್ಕಿತ್ತು ನನ್ನ ವರ್ಕ್ ಅನ್ನು ನಾನು ರಿಪ್ರೆಸೆಂಟ್ ಮಾಡುವಲ್ಲಿ. ಅದಾದ ನಂತರ ನನಗೆ ಪ್ರೊಫೆಸರ್ ಎಸ್ ಅಯ್ಯಪ್ಪನ್ ಅವಾರ್ಡ್ ಫಾರ್ ಡಿಸ್ಕವರಿ ಅಂಡ್ ಇನ್ನೋವೇಷನ್ 2025 ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ KSTA ಕರ್ನಾಟಕ ಸರ್ಕಾರ ಮತ್ತು ತಂತ್ರಜ್ಞಾನ ಇಲಾಖೆ ವತಿಯಿಂದ ನನಗೆ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ. ಇದಾದ ಮೇಲೆ ನನಗೆ ಜರ್ನಲ್ ಆಫ್ ಎಲೆಕ್ಟ್ರಾನಿಕ್ ಸೈನ್ಸ್ ಅಂಡ್ ಟೆಕ್ನಾಲಜಿ ನಲ್ಲಿ ಪ್ರಕಟವಾದ ಅದರ ಉನ್ನತ ಮಟ್ಟದ ಸಂಶೋಧನಾ ಲೇಖನ ಎಂದು ಬೆಸ್ಟ್ ಪೇಪರ್ ಅವಾರ್ಡ್ ಅನ್ನು ನನಗೆ ಲಭಿಸಿದೆ. ಅದರ ಸಂಶೋಧನಾ ಗುಣಮಟ್ಟ ಮತ್ತು ಅಂತಾರಾಷ್ಟ್ರೀಯ ವೈಜ್ಞಾನಿಕ ಪ್ರಭಾವವನ್ನು ಪ್ರತಿಬಿಂಬಿಸುತ್ತಿದ್ದೇನೆ.
1: ಬಹಳ ಒಳ್ಳೆಯದು ಡಾಕ್ಟರ್ ವರ್ಷಾವರ. ವರ್ಷಾವರ, ಈ AI ಎಲ್ಲಾ ಕ್ಷೇತ್ರದಲ್ಲೂ ನಮ್ಮ ಜೀವನದಲ್ಲಿ ನಾವು ನೋಡ್ತೀವಿ. ಇತ್ತೀಚೆಗೆ ಎಷ್ಟು AI ಬಗ್ಗೆ ಕೃತಕ ಬುದ್ಧಿಮತ್ತೆ ಬಗ್ಗೆ ತಿಳುವಳಿಕೆ ಗೊತ್ತದ ಅಂದ್ರೆ ಏನೂ ಗೊತ್ತಿಲ್ಲದವರು AI ಇಂದಾಗಿ ಕೆಲಸಗಳು ಕಡಿಮೆ ಆಗ್ಯಾವ ಅಂತ ಹೇಳ್ತಾರ. ಆಮೇಲೆ ಹೊಸ ಅವಕಾಶಗಳು ಸೃಷ್ಟಿ ಆಗ್ಯಾವ ಅಂತ ಕೂಡ ಕೆಲವರು ಹೇಳ್ತಾರ. ಹೀಗಾಗಿ ನಿಖರವಾಗಿ ಏನು ಇದೆ ಅನ್ನೋದು ವಿಷಯ ನೀವು ಒಬ್ಬ ಎಕ್ಸ್ಪರ್ಟ್ ಆಗಿ ಇದರಲ್ಲೇ ನೀವು ತೊಡಗಿಕೊಂಡವರಾಗಿ ನಿಮಗ ವಿಷಯಗಳು ಪರಿಪೂರ್ಣವಾಗಿ ಗೊತ್ತಿರ್ತಾವ. AI ನವೋದ್ಯಮದ ಮೂಲಕ ಜೀವನ ಪರಿವರ್ತನೆ, ಭವಿಷ್ಯದ ಅವಕಾಶಗಳು ಮತ್ತು ಸವಾಲುಗಳು ಅಂತ ನಾವು ಪರಿಗಣಿಸಿದಾಗ ನಿಮ್ಮ ಅಭಿಪ್ರಾಯ ಏನು ಅಂತ ನಾನು ಕೇಳ್ತೀನಿ. ಅದೇ ರೀತಿ ಮಹಿಳಾ ಆರೋಗ್ಯದ ವಿಷಯದಲ್ಲಿ ಗರ್ಭಾಶಯದ ಬಾಯಿ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್ ಹಾಗೂ AI ML ಆಧಾರಿತ ಆರೋಗ್ಯ ತಂತ್ರಜ್ಞಾನದ ಕುರಿತು ನೀವು ಅನೇಕ ಅಧ್ಯಯನಗಳನ್ನು ಕೈಗೊಂಡಿರಿ. ನಿಮಗೆ ಆ ವಿಷಯದ ಬಗ್ಗೆ ಬಹಳಷ್ಟು ಮಾಹಿತಿ ಅದ. ಮಹಿಳೆಯರ ಆರೋಗ್ಯ ರಕ್ಷಣೆಯೊಳಗ ಈ ಕೃತಕ ಬುದ್ಧಿ ಮತ್ತೆ AI ಯಾವ ರೀತಿಯೊಳಗ ಸಹಾಯ ಮಾಡ್ತದ ಅಂತ ಹೇಳ್ತೀರಿ?
0: ಬೇಸಿಕಲಿ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಎಲ್ಲರೂ ಬಾಯಲ್ಲಿ AI. ಸೊ AI ಇನ್ ಹೆಲ್ತ್ ಕೇರ್ ಹೇಗೆ ಮಹಿಳೆಯರಿಗೆ ಹೆಲ್ಪ್ ಮಾಡುತ್ತೆ ಅಂದರೆ, ಕಾಮನ್ ಕ್ಯಾನ್ಸರ್ ಮಹಿಳೆಯಲ್ಲಿ ಬರುವುದು ಸ್ತನ ಕ್ಯಾನ್ಸರ್, ಆಮೇಲೆ ಸರ್ವೈಕಲ್ ಕ್ಯಾನ್ಸರ್, ಇವೆಲ್ಲ ಸಮಸ್ಯೆಗಳು ವಿತೌಟ್ AI ನಾವು ವಿಚಾರ ಮಾಡಿದರೆ ಸ್ಕ್ರೀನಿಂಗ್ ಬಹಳ ಲೇಟ್ ಆಗುತ್ತೆ. ನಾವು ಹಾಸ್ಪಿಟಲಿಗೆ ಹೋಗಿ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ ಅಲ್ಲಿಂದ ಅದು ಲ್ಯಾಬಿಗೆ ಹೋಗಿ, ಅದು ಫೆಸಿಲಿಟಿನೂ ನಮ್ಮಲ್ಲೇ ಇಲ್ಲ. ಅದು ಬೇಕಂದ್ರೆ ಅದು ಮುಂಬೈ ಹೋಗಿ ಅಲ್ಲಿಂದ ಬಂದು ವಿ ಹ್ಯಾವ್ ಟು ವೇಟ್ ಫಾರ್ 2-3 ಡೇಸ್. ಬಟ್ AI ನಮ್ಗೆ ಇಷ್ಟು ಹೆಲ್ಪ್ ಮಾಡಿದೆ ಅಂದ್ರೆ ಸ್ಕ್ರೀನಿಂಗ್ ಬಹಳ ಬೇಗ ಆಗತ್ತೆ. ನಾವು ಆಪ್ ಡೆವಲಪ್ ಮಾಡಿದ್ರೆ ಇನ್ಸ್ಟಂಟ್ ರಿಸಲ್ಟ್ ಅಂತ ಹೇಗೆ ಹೇಳ್ತೀವಲ್ಲ, ಸೊ ಇದು AI ಬಂದ್ಮೇಲೆ ರಿಸಲ್ಟ್ಸ್ ಆರ್ ವೆರಿ ಕ್ವಿಕ್ ಅಂಡ್ ಇನ್ಸ್ಟಂಟ್. ಈ ಇನ್ಸ್ಟಂಟ್ ರಿಸಲ್ಟ್ ನಿಂತ ಮಹಿಳೆಯರಿಗೆ ಏನೇ ಸಮಸ್ಯೆ ಬಂದರೂ ಆ ಕ್ಷಣದಲ್ಲೇ ನಮ್ಗೆ ರಿಸಲ್ಟ್ ನಮ್ಮ ಮುಂದೆ ಇರುತ್ತೆ. ಸೊ ಈ ಫೆಸಿಲಿಟಿ ನಮಗೆ AI ತಂದುಕೊಟ್ಟಿದೆ. ಇದರಲಿಂತ ನಾವು ಎಷ್ಟೋ ಮಹಿಳೆಯರಿಗೆ ಸ್ಕ್ರೀನಿಂಗ್ ಬಹಳ ಅರ್ಲಿ ಮಾಡಬಹುದು. ಇದು ಒಂದು ಮಹತ್ವದ ಪರಿವರ್ತನೆ ಅಂತ ನಾ ಹೇಳಬಹುದು.
1: ಈಗ ಗ್ರಾಮೀಣ ಪ್ರದೇಶದೊಳಗ ಹೆಣ್ಮಕ್ಳು ಇರ್ತಾರೆ ಮೇಡಮ್, ಅಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು ಇರೋದಿಲ್ಲ. ಅವರಿಗೆ ಈ AI ಆಧಾರಿತ ಆರೋಗ್ಯ ಸೇವೆಗಳು ಸಿಕ್ಕರೆ ಯಾವ ರೀತಿ ಅದು ಉಪಯೋಗ ಆಗ್ತದೆ ಅಂತೀರಿ ನೀವು?
0: ಗ್ರಾಮೀಣ ಮಹಿಳೆಯರ AI ಆಧಾರಿತ ಹೇಗೆ ಉಪಯುಕ್ತವಾಗಿದೆ ಅಂದರೆ, ಗ್ರಾಮೀಣ ಹೆಣ್ಣು ಮಕ್ಕಳು ನಾನು ನೋಡುವ ಪ್ರಕಾರ ಮುಂದೆ ಬರಂಗೇ ಇಲ್ಲ. ಏನೋ ಸಮಸ್ಯೆ ಆದರೂ ಅವರು ಬರಂಗಿಲ್ಲ. ದ ಫಸ್ಟ್ ಥಿಂಗ್ ಇಸ್ ಅವರು ಬಹಳ ಹೆಸಿಟೇಷನ್ ಮಾಡ್ಕೊಂತಾರೆ, ಇದು ಹೇಳಿದರೆ ಏನಾಗತ್ತಪ್ಪ ಹೇಗೆ ಅಂತ. ಅಂಗನವಾಡಿ ಕಾರ್ಯಕರ್ತರಿಗೆ ನಾವು ಏನು ಮಾಡಿದ್ದೇವೆ ನಮ್ಮ ವರ್ಕಿನಲ್ಲಿ, ಸೊ ನಾವೊಂದು ಅಪ್ಲಿಕೇಶನ್ ಡೆವಲಪ್ ಮಾಡಿ ಅಂಗನವಾಡಿ ಕಾರ್ಯಕರ್ತರಿಗೆ ಕೊಟ್ಟರೆ ಅವರು ಅವರ ಜೊತೆ ಡಿಸ್ಕಷನ್ ಮಾಡಿ ನಂಗೆ ಹೀಗೀಗಾಗಿದೆ, ನಂಗೆ ಹಿಂಗಿಂಗೆಲ್ಲ ಸಮಸ್ಯೆ ಇದೆ ಅಂತ ಅವ್ರಿಗೆ ಹೇಳಿದರೆ, ಸೊ ಅದು ಆ್ಯಪ್ ಮೂಲಕ ನಮ್ಮದು ಮೇನ್ ಮೋಟಿವೇಶನ್ ಆಬ್ಜೆಕ್ಟಿವ್ ಏನಂದರೆ ಕಡಿಮೆ ವೆಚ್ಚದಲ್ಲಿ ಹೆಣ್ಣು ಮಕ್ಕಳಿಗೆ ಆರೋಗ್ಯವನ್ನು ಕೊಡಬೇಕು ಮೂಲಕ AI ಥ್ರೂ ನಂಗೆ ಹೀಗೀಗೆ ಸಮಸ್ಯೆ ಇದೆ ಅಂತ ಅವೆಲ್ಲ ಸಮಸ್ಯೆಗಳು ನಾವು ನಮ್ಮ ಆ್ಯಪ್ನಲ್ಲಿ ಅಳವಡಿಸಿಕೊಂಡು ಆ ಆ್ಯಪ್ ಮೂಲಕ ಅವರಿಗೆ ಏನೋ ಸಮಸ್ಯೆ ಇದ್ದರೂ

0: ಮಾಡಿ ಅವರಿಗೆ ನಾವು ಹೆಲ್ಪ್ ಮಾಡಬೇಕಂತ ನಮ್ಮ ಉದ್ದೇಶ. ಕಡಿಮೆ ವೆಚ್ಚದಲ್ಲಿ ವೆರಿ ಫಾಸ್ಟ್ ಕ್ವಿಕ್ ಫಾರ್ ಹೆಣ್ಣು ಮಕ್ಕಳಿಗೆ.
1: ಮೇಡಮ್, ನೀವು ಗರ್ಭಾಶಯದ ಬಾಯಿ ಕ್ಯಾನ್ಸರ್ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಸಂಶೋಧನೆ ಮಾಡಿರಿ, AI ಅಪ್ಲಿಕೇಬಲ್ ಇದಕ್ಕಾಗೋ ಹಂಗ, ಇದರಿಂದಾಗಿ ಈ ರೋಗದ ಡಯಾಗ್ನೋಸಿಸ್ ಬಗ್ಗೆ ಆಗ್ಲಿ, ಅದನ್ನ ಪತ್ತೆ ಹಚ್ಚೋದ್ರೊಳಗ ಚಿಕಿತ್ಸೆಯೊಳಗ ಸಹಾಯ ಆಗುವಂತೆ ನಿಮ್ಮ ಸಂಶೋಧನೆ ಅದ. ಈ ನಿಟ್ಟಿನಲ್ಲಿ ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ, AIML ಅಂದ್ರೇನು ಅಂತ ಹೇಳ್ರಿ, ಇದನ್ನ ಬಳಸಿ ಗರ್ಭಾಶಯದ ಬಾಯಿ ಕ್ಯಾನ್ಸರ್ ಅನ್ನ ಹೆಂಗ್ ಪತ್ತೆ ಹಚ್ಚಬಹುದು ಅಂತ ತಿಳಿಸ್ತೀರಿ?
0: AIML ಅಂದರೆ ಮೇಡಮ್, ಬೇಸಿಕಲಿ ಇಟ್ ಈಸ್ ಅ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂಡ್ ಮಷೀನ್ ಲರ್ನಿಂಗ್. ಇಲ್ಲಿ ನಾವು ರಿಯಲ್ ಟೈಮ್ ಸಿಗುವ ಡೇಟಾ ಅನ್ನು ಟ್ರೈನ್ ಮಾಡಿ, ಅದು ಮಷೀನ್ ಲಿಂತ್ರ ಅದಕ್ಕೆ ಟ್ರೈನ್ ಮಾಡಿ ಅದಕ್ಕೆ ಒಂದು ರೂಪವನ್ನು ಕೊಡುತ್ತೇವೆ. ಯಾವಾಗಲೂ ನಾವು ಆ ಟ್ರೈನ್ ಮಾಡಿದ್ದು ಡೇಟಾ ಅನ್ನು ನಾವು ಕೊಟ್ಟರೆ ಅದು ಅಕ್ಯೂರೇಟ್ ಇದೆಯಲ್ಲೋ ಅಂತ ನಮಗೆ ಹೇಳುತ್ತದೆ. ಇದು ನನ್ನ ಸಂಶೋಧನೆಯಲ್ಲಿ ಅದು ನನಗೆ ಹೇಗೆ ಹೆಲ್ಪ್ ಆಗಿದೆ ಅಂದರೆ, ವೆನ್ ಸರ್ವೈಕಲ್ ಕ್ಯಾನ್ಸರ್ ಬಂದಾಗ ಅದು ಒಂದು ಪ್ಯಾಪ್ಸ್ಮಿಯರ್ ಇಮೇಜಸ್ ಅಂತ ಇರುತ್ತೆ ಮೇಡಮ್. ಆಕ್ಚುಲಿ US ಎವ್ರಿ 3 ಇಯರ್ಸ್, ಆಕ್ಚುಲಿ ಇಟ್ ಈಸ್ ಅ ರೂಲ್ಸ್ ಗೈಡ್ಲೈನ್ಸ್, ಎವ್ರಿ 3 ಇಯರ್ಸಿಗೆ ಒಂದ್ಸಲ ನಾವು ಪ್ಯಾಪ್ ಟೆಸ್ಟ್ ಮಾಡಿಸ್ಬೇಕು, ಎವ್ರಿ 5 ಇಯರ್ಸಿಗೆ ಒಂದ್ಸಲ ನಾವು HPV ಟೆಸ್ಟ್ ಮಾಡಿಸ್ಬೇಕು, 5 ವರ್ಷಕ್ಕೆ co-testing ಅಂತಾರೆ ಮೇಡಮ್, HPV ಅಂಡ್ ಪ್ಯಾಪ್ ಟೆಸ್ಟ್ ಮಾಡಿಸ್ಬೇಕು. ಸೊ ಇದು ಅವೇರ್ನೆಸ್ ಬಹಳ ಮಹಿಳೆಯರಿಗೆ ಇಲ್ಲ. ಸೊ ಇದು ನನ್ನ ಸಂಶೋಧನೆಯಲ್ಲಿ ಏನ್ ಮಾಡುತ್ತೇವೆ ಅಂದರೆ, ಪ್ಯಾಪ್ಸ್ಮಿಯರ್ ಚಿತ್ರಗಳನ್ನು ಅಥವಾ HPV ಪರೀಕ್ಷೆಗಳನ್ನು ಡೇಟಾ ಮತ್ತು ಸೆಲ್ ಇಮೇಜ್ ಗಳನ್ನು ತಗೊಂಡು AI ಮೂಲಕ, AI ಅಲ್ಗಾರಿಥಮ್ಸ್ ಅಂಡ್ ಟೆಕ್ನಿಕ್ ಮೂಲಕ ಅದು ಹೇಗೆ ಸೆಲ್ಸ್ ಬದಲಾವಣೆ ಆಗುತ್ತೆ. ನಾರ್ಮಲ್ ಸೆಲ್ಸ್ ಇದ್ದರೆ ಸೆಲ್ ಬದಲಾವಣೆ ಆಗಂಗಿಲ್ಲ, ಸೆಲ್ಸ್ ಏನಾದರೂ ಅಬ್ನಾರ್ಮಲ್ ಇದ್ದರೆ ಅದರದ್ದು ಸ್ಟ್ರಕ್ಚರ್ ಚೇಂಜ್ ಆಗತ್ತೆ, ಕಲರ್ ಚೇಂಜ್ ಆಗತ್ತೆ, ಶೇಪ್ ಚೇಂಜ್ ಆಗತ್ತೆ. ಸೊ ಇದನ್ನು ಗುರುತಿಸಿ ಆರಂಭಿಕ ಹಂತದಲ್ಲೇ ಅಪಾಯವನ್ನು ಸೂಚಿಸಬಹುದು. ಸೆಲ್ ಸ್ಟ್ರಕ್ಚರ್ ಚೇಂಜ್ ಆದರೆ ನಾವು ಹೇಳಬಹುದು, ಇಲ್ಲ ನಿಮಗೆ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಇದೆ, ಇದು ನಾರ್ಮಲ್ ಇಲ್ಲ, ಸೊ ನೀವು ಹೋಗಿ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಬೇಕು. ಸೊ ಇದರ ಮೂಲಕ ನಾವು AI ಅನ್ನು ಉಪಯೋಗಿಸಿ ನಾವು ಅದನ್ನು ಡಿಟೆಕ್ಟ್ ಮಾಡಿದ್ದೇವೆ ಮೇಡಮ್.
1: HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, ಈ ಸೋಂಕಿನ ನಿರ್ವಹಣೆ ಇದರಲ್ಲಿ AI ಪಾತ್ರ ಏನದ ಮೇಡಮ್?
0: ಇಲ್ಲಿ ನಾವು ಅಲ್ಗಾರಿಥಮ್ಸ್, ಮಷೀನ್ ಲರ್ನಿಂಗ್, ಡೀಪ್ ಲರ್ನಿಂಗ್, ನ್ಯೂರಲ್ ನೆಟ್ವರ್ಕ್ಸ್, ವೇರಿಯಸ್ ಅಲ್ಗಾರಿಥಮ್ಸ್ ಅವೈಲೇಬಲ್ ಇದ್ದಾವೆ ಮೇಡಮ್. ಸೊ ಇಲ್ಲಿ ಏನ್ ಮಾಡ್ತೇವೆ ಅಂದ್ರೆ, AI ಅಪಾಯ ವರ್ಗೀಕರಣ, ರೋಗಿಯ ಫಾಲೋಅಪ್ಸ್, ಇಲ್ಲಿ ನಾವು ನಮ್ದು ಆ್ಯಪ್ನಲ್ಲಿ ಅವ್ರದ್ದು ನಾವು ಸೆಲ್ ಇಮೇಜ್ ಅನ್ನು ತಗೊಂಡು ಆ ಇಮೇಜ್ ಅನ್ನು ನಾವು ಡಿಟೆಕ್ಟ್ ಮಾಡಿ ಇದರಲ್ಲಿ ಸೆಲ್ಲು ನಾರ್ಮಲ್ ಇದೆಯೋ ಅಥವಾ ಅಬ್ನಾರ್ಮಲ್ ಇದೆಯೋ ಅಂತ ಡಿಟೆಕ್ಟ್ ಮಾಡಿ, ನಾರ್ಮಲ್ ಇದ್ರೆ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ, ಅಬ್ನಾರ್ಮಲ್ ಇದ್ರೆ ಅದು ನಮ್ಗೆ ಸಜೆಸ್ಟ್ ಮಾಡುತ್ತೆ ಇಲ್ಲ ಈ ಸೆಲ್ಲು ಅಬ್ನಾರ್ಮಲ್ ಇದೆ, ಇವರಿಗೆ ಫರ್ದರ್ ಇನ್ವೆಸ್ಟಿಗೇಷನ್ ಬೇಕು ಅಂತ ಎಕ್ಸ್ಪರ್ಟ್ ಕಡೆ ಕಳುತ್ತೆ. AI ನಾವು ಡಾಕ್ಟರ್ ಅನ್ನು ರೀಪ್ಲೇಸ್ ಮಾಡ್ತಾ ಇಲ್ಲ ಮೇಡಮ್, ವಿ ಆರ್ ಗಿವಿಂಗ್ AI ಆಸ್ ಅ ಅರ್ಲಿ ಟೂಲ್ ಡಿಟೆಕ್ಷನ್ ಫಾರ್ ದ ಡಯಾಗ್ನೋಸಿಸ್. ಅದು ಡಿಟೆಕ್ಟ್ ಮಾಡಿ ಡಾಕ್ಟರ್ಗೆ ಸಜೆಸ್ಟ್ ಮಾಡುತ್ತೆ ಇಲ್ಲ ಇದರಲ್ಲಿ ನಾರ್ಮಲ್ ಇಲ್ಲ, ಇದು ಅಬ್ನಾರ್ಮಲ್ ಇದೆ ಅಂತ. ಸೊ ಡಾಕ್ಟರ್ ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಫರ್ದರ್ ಇನ್ವೆಸ್ಟಿಗೇಷನ್ಗೆ ಲ್ಯಾಬೊರೇಟರಿಗೆ ಕಳಿಸುತ್ತಾರೆ. ಸೊ ಅದರಲ್ಲಿ ಅದು ಕ್ಲಾಸಿಫಿಕೇಶನ್ ಮಾಡುತ್ತೆ, ವೆದರ್ ಅದು ಫಸ್ಟ್ ಸ್ಟೇಜ್ನಲ್ಲಿ ಇದೆಯೋ, ಈಗ ಸ್ಟಾರ್ಟ್ ಆಗಿದೆಯೋ, ಇನ್ನು ಹೇಗಿದೆ, ಡೆವಲಪ್ಮೆಂಟ್ ಹೇಗಿದೆ ಅಂತ. ಸೊ ಅಲ್ಲಿ ನಮ್ದು ಮೇನ್ ಆಬ್ಜೆಕ್ಟಿವ್ ಅಂದ್ರೆ ಡಿಟೆಕ್ಷನ್ ಆಫ್ ದ ಸೆಲ್ಸ್ ಇನ್ ಅ ಅರ್ಲಿ ಸ್ಟೇಜ್ ಇನ್ ದ ವಿಮೆನ್ ಯೂಸಿಂಗ್ AI ಟೂಲ್ಸ್.
1: ಮೇಡಮ್, ನೀವು ಸರ್ವಿ DX ಅನ್ನುವಂತಹ ಮೊಬೈಲ್ ಅಪ್ಲಿಕೇಶನ್ ಅನ್ನ ಡೆವಲಪ್ ಮಾಡಿದ್ದೀರಿ,
0: ಹೌದು,
1: ಈ ಕೃತಕ ಬುದ್ಧಿಮತ್ತೆ ಮೂಲಕ. ಇದರಿಂದಾಗಿ ನೀವು ಪ್ಯಾಪ್ಸ್ಮಿಯರ್ ಟೆಸ್ಟ್ ಏನ್ ಮಾಡ್ತಿದ್ರಲ್ಲ, ಅದರಲ್ಲಿ ಬಹುಶಃ ಪಾಸಿಟಿವ್ ಕೇಸಸ್ ಗಳು ನೆಗೆಟಿವ್ ಅಂತ ತೋರಿಸುವಂತ ಸಾಧ್ಯತೆ ಇತ್ತು ಅಂತ ಹೇಳ್ತಾರೆ. ಈ ನಿಮ್ಮ ಅಪ್ಲಿಕೇಶನ್ ಮೂಲಕ ಬಹಳಷ್ಟು ನಿಖರವಾಗಿ ರೋಗವನ್ನ ಪತ್ತೆ ಹಚ್ಚಬಹುದು ಅನ್ನೋದು ಈ ಆಪ್ನ ಹೆಗ್ಗಳಿಕೆ ಅಂತ ನೀವು ಹೇಳ್ತೀರಿ, ಈ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ?
0: ಹೌದು ಮೇಡಮ್, ನಾವು ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡಿದ್ದೀವಿ, ಅದು ಸರ್ವಿ DX ಅಂತ. ಮೂಲತಃ ಇದು ವರ್ಕ್ ಹೇಗಾಗತ್ತೆ ಅಂದರೆ, ಅದು ಆಪ್ ಬಳಕೆ ಮಾಡಿ ನಮ್ಮ ಆ್ಯಪ್ನಲ್ಲಿ ನಾವು ಸೆಲ್ ಅಪ್ಲೋಡ್ ಮಾಡ್ತೇವೆ, ಆ ಸೆಲ್ ಪ್ಯಾಪ್ಸ್ಮಿಯರ್ ಇಮೇಜಸ್ ತಗೊಂಡು ಅದು ಅಪ್ಲೋಡ್ ಮಾಡಿದ್ಮೇಲೆ ಅದು ನಮಗೆ ರಿಸಲ್ಟ್ ಕೊಡುತ್ತೆ, ಸೆಲ್ ಅಬ್ನಾರ್ಮಲ್ ಇದೆಯೋ ಅಥವಾ ನಾರ್ಮಲ್ ಇದೆಯೋ ಅಂತ. ಸೊ ಅಬ್ನಾರ್ಮಲ್ ಇತ್ತಂತಂದ್ರೆ ಅದು ನಮಗೆ ಕಾನ್ಫಿಡೆನ್ಸ್ ಸ್ಕೋರ್ ಕೊಡುತ್ತೆ. ಆ ಕಾನ್ಫಿಡೆನ್ಸ್ ಸ್ಕೋರ್ ಹೇಗೆ ಬರ್ತಾ ಇದೆ ಅಂದರೆ, ನಾವು ವೇರಿಯಸ್ ಅಲ್ಗಾರಿಥಮ್ಸ್ ಯೂಸ್ ಮಾಡಿದ್ದೀವಿ, ಮಷೀನ್ ಲರ್ನಿಂಗ್ ಅಲ್ಗಾರಿಥಮ್ಸ್, ನಾವು ಡೀಪ್ ಲರ್ನಿಂಗ್ ಯೂಸ್ ಮಾಡಿದ್ದೀವಿ, ನ್ಯೂರಲ್ ನೆಟ್ವರ್ಕ್ಸ್ ಯೂಸ್ ಮಾಡಿದ್ದೀವಿ, ಟ್ರಾನ್ಸ್ಫರ್ ಲರ್ನಿಂಗ್ ಮಾಡೆಲ್ಸ್ ಅಂತ ಬರುತ್ತೆ, ವಿಚ್ ಇಸ್ ಆಲ್ರೆಡಿ ಪ್ರೀ ಟ್ರೈನ್ಡ್ ಮಾಡೆಲ್ಸ್. ಆ ಮಾಡೆಲ್ಸ್ ತಗೊಂಡು ನಾವು ಇಫಿಷಿಯಂಟ್ ನೆಟ್, ಡೆನ್ಸ್ ನೆಟ್ ಅಂತ ಹಿಂಗ ವೇರಿಯಸ್ ಅಲ್ಗಾರಿಥಮ್ಸ್ ಯೂಸ್ ಮಾಡಿ ಇದೊಂದು ಪ್ರಯೋಗವನ್ನು ಮಾಡಿದ್ದೇವೆ. ಈ ಆಪ್ ಲಿಂತ್ರ ನಾವು 98% ನಮಗೆ ಅಕ್ಯೂರಸಿ ಬಂದಿದೆ. ಇದರ್ಲಿಂತ್ರ ಯಾವ ಕೇಸಸ್ ಮಿಸ್ ಆಗುವ ಚಾನ್ಸಸ್ ಬಹಳ ಕಡಿಮೆ ಆಗಿದೆ ಮೇಡಮ್. ಏನಾಗ್ತಿತ್ತೆ ಅಂದ್ರೆ, ಆಮೇಲೆ ಟ್ರೆಡಿಷನಲ್ ಮೆಥಡ್ ನಲ್ಲಿ ಸೈಟೋ ಟೆಕ್ನಿಷಿಯನ್ಸ್ ಏನ್ ಮಾಡ್ತಿದ್ರು, ಒಂದು ಸ್ಲೈಡ್ಸ್ ನಲ್ಲಿ 100,000 ಗಟ್ಟಲೆ ಸೆಲ್ಸ್ ಇರ್ತಿದ್ವು. ಸೊ ದೇರ್ ಮೇ ಬಿ ಅ ಚಾನ್ಸಸ್

0: ಆಫ್ ಮಿಸ್ಸಿಂಗ್ ಎಬ್ನಾರ್ಮಲ್ ಸೆಲ್ಸ್. ಸೊ ಹಿಂಗ್ ಎಬ್ನಾರ್ಮಲ್ ಸೆಲ್ಸ್ ಮಿಸ್ ಆಗ್ಬಿಟ್ರೆ ದೇರ್ ಮೇ ಬಿ ಎ ಚಾನ್ಸಸ್ ಆಫ್ ರಿಸಲ್ಟ್ಸ್ ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ ಬರೋ ಚಾನ್ಸಸ್ ಬಹಳ, ಪಾಸಿಟಿವ್ ಇದ್ದಿದ್ದು ನೆಗೆಟಿವ್ ಬರೋ, ಫಾಲ್ಸ್ ನೆಗೆಟಿವ್ ಫಾಲ್ಸ್ ಪಾಸಿಟಿವ್ ಆಗೋ ಚಾನ್ಸಸ್ ಬಹಳ ಇರ್ತಿತ್ತು. ಸೊ ಈಗ ಐ ಆಮ್ ಎಫೆಕ್ಟೆಡ್ ವಿತ್ ಅ ಸರ್ವೈಕಲ್ ಕ್ಯಾನ್ಸರ್, ಬಟ್ ರಿಸಲ್ಟ್ ನಲ್ಲಿ ಅದು ಇರ್ತಿದ್ದಿಲ್ಲ. ಸೊ ಎವ್ರಿಥಿಂಗ್ ಇಸ್ ನಾರ್ಮಲ್ ಅಂತ ಆಗ್ತಾ ಇತ್ತು ಟ್ರೆಡಿಷನಲ್ ಮೆಥಡ್ ನಲ್ಲಿ. ಸೊ ಹಾಗಾಗಿ ಆಮೇಲೆ ಲೇಟರ್ ಏನೋ ಒಂದು ಸ್ಟೇಜ್ ಫೋರ್ತ್ ಆದ್ಮೇಲೆ ಗೊತ್ತಾಗ್ತಿತ್ತು ಇಲ್ಲ ಅವರಿಗೆ ಸರ್ವೈಕಲ್ ಕ್ಯಾನ್ಸರ್ ಇದೆ, ಇನಿಷಿಯಲಿ ಮಿಸ್ ಆಗ್ಬಿಟ್ಟಿದೆ ಅಂತ. ಸೊ ಇಂಥವೆಲ್ಲ ಕೇಸಸ್ ನಾವು ನೋಡಿ ನಮ್ಗೆ ವಿಚಾರ ಬಂತು ಎದಕ್ಕೆ ನಾವು ಇದ್ರ ಥ್ರೂ, ಯಾಕಂದ್ರೆ ಅಕಾರ್ಡಿಂಗ್ ಟು ದ ವರ್ಲ್ಡ್ ವೈಡ್ ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಸುಮಾರು ಅಪ್ರಾಕ್ಸಿಮೇಟ್ಲಿ 600,000 ಕೇಸಸ್ ಎವ್ರಿ ಇಯರ್ ಆಗ್ತಾ ಇದಾವೆ. ಸೊ 300,000, ಮೋರ್ ದೆನ್ 300,000 ಡೆತ್ಸ್ ಗ್ಲೋಬಲಿ ಎವ್ರಿ ಇಯರ್ ಅಕಾರ್ಡಿಂಗ್ ಟು ದ ಹೂ. ಸೊ ಅಕಾರ್ಡಿಂಗ್ ಟು ದ NCPR ರಿಪೋರ್ಟ್, ನ್ಯಾಷನಲ್ ಕ್ಯಾನ್ಸರ್ ರಿಪಾಸಿಟರಿ ಪ್ರೋಗ್ರಾಮ್ ರಿಪೋರ್ಟ್ ICMR ಪ್ರಕಾರ ಸುಮಾರು 180,000 ನ್ಯೂ ಕೇಸಸ್ ಇನ್ ಇಂಡಿಯಾ, 70,000 ಡೆತ್ಸ್ ಇನ್ ಇಂಡಿಯಾ ಆಗ್ತಾ ಇದಾವೆ. ಸೊ ಇವೆಲ್ಲ ಫಾರ್ ಎಕ್ಸಾಂಪಲ್ ಎವ್ರಿ 2 ಮಿನಿಟ್ಸ್ ಗೆ ಒಂದು ಡೆತ್ ಇನ್ ವರ್ಲ್ಡ್. ಇವೆಲ್ಲ ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ನನ್ಗೆ ಅನಿಸ್ತು ಹೆಣ್ಣು ಮಕ್ಕಳ ಜೀವನ ಒಂದು ಅಮೂಲ್ಯವಾದ ಜೀವನ. ಸೊ ಹೆಣ್ಣು ಮಕ್ಕಳು ಇಲ್ಲ ಅಂದರೆ ಅದು ಊಹಿಸೋಕ್ಕೂ ಆಗಂಗಿಲ್ಲ. ಮಹಿಳೆಯರು ಅಂದರೆ ಒಂದು ಸೊಸೈಟಿನಲ್ಲಿ ಒಂದು ಮಹತ್ವವಾದ ಅಂಗ. ಸೊ ಮಹಿಳೆಯರು ಇಲ್ಲ ಅಂತ ಊಹಿಸಿ ಜೀವನ ನಡೆಸುವುದು ಬಹಳ ಕಷ್ಟ. ಅದಕ್ಕೆ ನಾವು ವಿಚಾರ ಮಾಡಿದ್ವಿ ಯಾಕೆ ನಮ್ಮ ಫ್ಯಾಮಿಲಿಯಲ್ಲಿ ಅಂದರೆ ನನಗೆ ಕ್ಲೋಸ್ ಇರೋಲ್ಲಿನ 25-26 ವರ್ಷ ಹೆಣ್ಣು ಮಗುವಿಗೆ ಆಗಿದ್ದು ನೋಡಿ ಬಹಳ ಬೇಜಾರಾಯಿತು. ಸೊ ಅದಕ್ಕೆ ಯಾಕೆ ನಾವು ಸಂಶೋಧನೆ ಇದ್ರ ಮೇಲೆ ಮಾಡಬಾರದು ಅಂತ ವಿಚಾರ ಮಾಡಿ ಸೊ ಅದರ ಟುವರ್ಡ್ಸ್ ಅದ್ರ ಮೇಲೆ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆಮೇಲೆ ನಾವು ಯಾವಾಗ AI ಬಳಕೆ ಮಾಡಿದ್ವಿ ಇವೆಲ್ಲಾನು ನಾವು ವಯೋಲೇಟ್ ಮಾಡಿದ್ವಿ ಬೈ ಯೂಸಿಂಗ್ AI. ಸೊ ನಮ್ದು ರಿಸಲ್ಟ್ ಇಷ್ಟು ಅಕ್ಯೂರೇಸಿ ಕೊಡ್ತಿದೆ ಅಂದ್ರೆ ದಿಸ್ ಫಾಲ್ಸ್ ಪಾಸಿಟಿವ್ ಫಾಲ್ಸ್ ನೆಗೆಟಿವ್ ಎಲ್ಲಾನು ನಾವು ಓವರ್ಕಮ್ ಮಾಡಿ ಯೂಸಿಂಗ್ AI ಟೆಕ್ನಾಲಜೀಸ್ ML ಅಲ್ಗಾರಿಥಮ್ಸ್ ಅಕ್ಯೂರೇಟ್ ರಿಸಲ್ಟ್ಸ್ ಕೊಡ್ತಾ ಇದೆ. ಸೊ ಈ ಆ್ಯಪ್ ಒಂದು ಸೊಸೈಟಿಗೆ ಎಷ್ಟು ಹೆಲ್ಪ್ ಆಗತ್ತೆ ಅಂದರೆ ನಾವು ಈ ಆ್ಯಪ್ ಬಳಕೆ ಮಾಡಿ ಎಷ್ಟೋ ಹೆಣ್ಣು ಮಕ್ಕಳು ಎಷ್ಟೋ ಮಹಿಳೆಯರ ಜೀವನವನ್ನು ರಕ್ಷಣೆ ಮಾಡಬಹುದು. ಇದೇ ನಮ್ಮ ಮೇನ್ ಉದ್ದೇಶ ಆಗಿದ್ದು. ಸೊ ಇದಕ್ಕೆ ನಾವು ಇನ್ನೂ ಅದರ ಮೇಲೆ ವರ್ಕ್ ಮಾಡಿ ಇನ್ನೂ ರಿಸರ್ಚ್ ಮಾಡಿ ಎಷ್ಟು ನಮ್ಮ ಕಡೆ ಆಗತ್ತೆ ಅಷ್ಟು ನಾವು ಸೊಸೈಟಿಯಲ್ಲಿ ಹೆಣ್ಣು ಮಕ್ಕಳ ಜೀವವನ್ನು ಉಳಿಸಬೇಕನ್ನೋ ಉದ್ದೇಶದಿಂದ ಇದರಲ್ಲಿ ನಾವು ಸತತವಾಗಿ ಪ್ರಯತ್ನ ಮಾಡುತ್ತಾ ಇದು ಎಬ್ನಾರ್ಮಲ್ ಸೆಲ್ಸ್ ಬಂದ್ಮೇಲೆ ಅದು ಯಾವ ಸ್ಟೇಜ್ನಲ್ಲಿ ಇದೆ, ಯಾಕಂದ್ರೆ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಪ್ರಿವೆಂಟೇಬಲ್ ಕ್ಯಾನ್ಸರ್ ಇನ್ ದ ವರ್ಲ್ಡ್ ಆಫ್ಟರ್ ದ ಬ್ರೆಸ್ಟ್ ಕ್ಯಾನ್ಸರ್. ದಿಸ್ ಇಸ್ ಒನ್ ಆಫ್ ದ ಮೋರ್ ಇಫ್ ಇಟ್ ಇಸ್ ಡಿಟೆಕ್ಟೆಡ್ ವೆರಿ ಅರ್ಲಿ ನಾವು ಒಂದು ಮಹಿಳೆಯ ಜೀವವನ್ನು ಉಳಿಸಬಹುದು. ಸೊ ಇದು ಸ್ಟೇಜ್ 0 ಫಸ್ಟ್ ಇನಿಷಿಯಲ್ ಸ್ಟೇಜ್ನಲ್ಲಿ ಅದು ನಮಗೆ ನಮ್ಮ ಆ್ಯಪ್ ಮೂಲಕ ಅದು ಗೊತ್ತಾತಂದರೆ ನಾವು ಮಹಿಳೆಯರ ಜೀವವನ್ನು ಉಳಿಸಿ ಏನೋ ಒಂದು ಸೊಸೈಟಿಗೆ ಒಂದು ಚಲೋ ಕಾಂಟ್ರಿಬ್ಯೂಷನ್ ಮಾಡಿದ್ದೇವೆ ಅಂತ ನಮಗೆ ಹೆಮ್ಮೆ ಅನಿಸುತ್ತದೆ. ಅದರ ಟುವರ್ಡ್ಸ್ ನಾವು ವರ್ಕ್ ಮಾಡ್ತಾ ಇದ್ದೀವಿ, ಎಲ್ಲ ಡಾಕ್ಟರ್ಸಿಗೂ ಕನ್ಸಲ್ಟ್ ಮಾಡಿದ್ದೀವಿ. ಸೊ ದೇ ಆರ್ ಅಗ್ರೀಡ್ ಆನ್ ದಿಸ್ ಆ್ಯಂಡ್ ವ್ಯಾಲಿಡೇಷನ್ ಇಸ್ ಗೋಯಿಂಗ್ ಆನ್ ವಿತ್ ರಿಸ್ಪೆಕ್ಟ್ ಟು ದಿಸ್ ವರ್ಕ್.
1: ಇನ್ನೂ ನೀವು ಈ ಅಪ್ಲಿಕೇಶನ್ ಮೇಲೆ ಇನ್ನೂ ಸಂಶೋಧನೆಗಳನ್ನ ಮಾಡ್ತಾ ಇದ್ದೀರಿ, ಇದರ ಬಳಕೆ ಸರ್ವೆ ವ್ಯಾಪಿ ಆದ್ರೆ ಬಹಳಷ್ಟು ಪ್ರಯೋಜನಕರ ಅನ್ನೋದು ನೀವು ಹೇಳಿದ್ರಿ. ಇನ್ನು ಸ್ತನ ಕ್ಯಾನ್ಸರ್ ಕೂಡ ಬಹಳಷ್ಟು ಮಹಿಳೆಯರಿಗೆ ಕಾಡುವಂತಹ ಸಮಸ್ಯೆ. ಸ್ತನ ಕ್ಯಾನ್ಸರ್ ಪತ್ತೆಯೊಳಗ AI ಯಾವ ರೀತಿ ಸಹಾಯ ಮಾಡ್ತದ ಅನ್ನೋದನ್ನ ಹೇಳ್ತೀರಿ?
0: ಸ್ತನ ಕ್ಯಾನ್ಸರ್ ಪತ್ತೆಯಲ್ಲಿ ಮ್ಯಾಮೋಗ್ರಾಫಿಕ್ ಚಿತ್ರ ವಿಶ್ಲೇಷಣೆ, ಥರ್ಮಲ್ ಇಮೇಜಿಂಗ್, ಅಲ್ಟ್ರಾಸೌಂಡ್ ಹಾಗೂ ಕ್ಲಿನಿಕಲ್ ಡೇಟಾ ಮೂಲಕ ಟ್ಯೂಮರ್ಗಳನ್ನು ಹೆಚ್ಚು ನಿಖರವಾಗಿ ಗುರುತಿಸಲು AI ನೇರವಾಗುತ್ತದೆ. ಇದು ಸೇಮ್ ನಾವು ಸರ್ವೈಕಲ್ ಕ್ಯಾನ್ಸರ್ ನಲ್ಲಿ ಹೇಗೆ ಅಲ್ಗಾರಿಥಮ್ಸ್ ಯೂಸ್ ಮಾಡಿದ್ದೇವೆ. ಸೊ ಮುಂದೆ ನಮ್ದು ಇನ್ನು ಫ್ಯೂಚರ್ ನಲ್ಲಿ ಇದ್ರ ಮೇಲೂ ನಿಖರವಾಗಿ ನಾವು ರಿಸಲ್ಟ್ಸ್ ಅನ್ನು ಕೊಟ್ಟು ಅದರ ಏರಿಯಾದಲ್ಲೂ ನಾವು AI ಮೇಲೆ ಪ್ರಾಮುಖ್ಯತೆಯನ್ನು ಕೊಟ್ಟು ಅದರ ಏರಿಯಾದಲ್ಲೂ ವರ್ಕ್ ಮಾಡಬೇಕಂತ ವಿಚಾರದಲ್ಲಿ ಇದ್ದೇವೆ.
1: ಮೇಡಮ್, ಈಗ AI ಆಧಾರಿತ ಸಂಶೋಧನೆಗಳು ಬಹಳಷ್ಟು ನಡೀತಾ ಇದ್ದಾವ. ಈ ಎಲ್ಲಾ ಸಂಶೋಧನೆಗಳು ಮಹಿಳಾ ಆರೋಗ್ಯ ಸೇವೆಗಳ ಭವಿಷ್ಯದ ಪರಿಣಾಮಗಳು ಏನು ಅಂತ ಹೇಳ್ತೀರಿ? ಮುಂದಿನ ದಿನಗಳು ಹೆಂಗ ಆಗಬಹುದು ಅಂತ ಹೇಳ್ತೀರಿ?
0: ಇನ್ನೊಂದೇನಂದರೆ ಮೇಡಮ್, ಈ ಎಲ್ಲಾನು AI ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಎಜುಕೇಶನ್ ಟುವರ್ಡ್ಸ್ AI ಇಸ್ ವೆರಿ ಇಂಪಾರ್ಟೆಂಟ್. ಮಹಿಳೆಯರಿಗೆ ನಾವು ಎಜುಕೇಟ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಅವರಿಗೆ ಹೇಳಬೇಕು ನಿಮ್ಮ ಆರೋಗ್ಯ ನಿಮ್ಮ ಸಂಪತ್ತು ಇದ್ದಂಗೆ ಅಂತ. AI ಮೂಲಕ ಮಹಿಳೆಯರು ಆರೋಗ್ಯ ಮಾಹಿತಿಯ ಸುರಕ್ಷತೆ ಇದು ಬಹಳ ಇಂಪಾರ್ಟೆಂಟ್. ಗ್ರಾಮೀಣ ಪ್ರದೇಶದಲ್ಲಿ ಲ್ಯಾಕ್ಯುನೆ ಏನಿದೆ ಅಂದರೆ ಮಹಿಳೆಯರು ಇಲ್ಲಿಟ್ರೇಟ್ ಆಗಿದ್ದಕ್ಕೆ ಬಹಳ ಪ್ರಾಬ್ಲಮ್ಸ್ ಬರ್ತಾ ಇದಾವೆ. ಸೊ ನಾವು ಫಸ್ಟ್ ಆಫ್ ಆಲ್ ಅವ್ರಿಗೆ ನಾವು ಎಜುಕೇಟ್ ಮಾಡಬೇಕು, ಎ ಐ ಎಂದರೇನು, ಎದಕ್ಕೆ ಅದು ಯೂಸ್ ಮಾಡುತ್ತೇವೆ, ಅದು ನಿಮಗೆ ನಿಮ್ಮ ಹೆಲ್ತಿಗೆ ಹೇಗೆ ಉಪಯೋಗವಾಗುತ್ತದೆ. ಸೊ ನಾವು ಅವರಿಗೆ ಎಜುಕೇಷನ್ ಮಾಡಿ ಅವರಿಗೆ ಶಿಕ್ಷಣ ಕೊಟ್ಟರೆ ಡೆಫಿನೆಟ್ಲಿ ಎಲ್ಲರೂ ಮುಂದೆ ಬಂದು ಅದು ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡು ಅದನ್ನು ಸುಧಾರಿಸುವ ಬಗ್ಗೆ ಸೊಸೈಟಿಯಲ್ಲಿ ಡೆಫಿನೆಟ್ಲಿ ವಿಚಾರ ಮಾಡೇ ಮಾಡುತ್ತಾರೆ. ಫಸ್ಟ್ ನಮ್ಮ ಏಮ್ ಇದೇ ಇದೆ ಮೇಡಮ್.
1: ಮೇಡಮ್, ಈಗ ಕೆಲವರು ಹೇಳ್ತಾರ ಇನ್ನು ಎ ಐ ಬಂದ್ಬಿಟ್ಟದ, ರೋಬೋ

0: ಔಟ್ ಆಪರೇಷನ್ ಮಾಡ್ತದ, ಎಲ್ಲಾ ಕೆಲಸ ಮಾಡ್ತದ, ಮುಂದಿನ ದಿವಸ ಡಾಕ್ಟರ್ಗಳು ಬೇಕಾಗಿಲ್ಲ, ಎಐನ ಎಲ್ಲ ಮಾಡ್ತದ ಅಂತ ಹೇಳ್ತಾರ. ಇನ್ನ ಕೆಲವು ತಾಂತ್ರಿಕ ಕೆಲಸಗಳನ್ನ ಎಐ ಕಸ್ಕೊಂಡದ, ಇನ್ ಡಾಕ್ಟರ್ಗಳ ವೃತ್ತಿ ಕೂಡ ಹೋಗ್ಬಿಡ್ಬಹುದು ಮುಂದಿನ ದಿವಸ, ಆ ಅವಕಾಶನೂ ಇಲ್ದಂಗ ಆಗ್ಬಹುದು ಅಂತಾರ. ಇದು ಎಷ್ಟು ನಿಜ?
1: ಇದು ಅಂಕ 99.9% ಇದು ನಾನು ಒಪ್ಪತ್ತಿಲ್ಲ ಮೇಡಮ್. ಯಾಕಂತಂದರೆ ಎಐ ಬಂದಿದೆ, ಎಐ ಮನುಷ್ಯನ್ನು ರಿಪ್ಲೇಸ್ ಮಾಡಕ್ಕೆ ಆಗಂಗಿಲ್ಲ. ಎಐ ಡಾಕ್ಟರ್ಸ್, ನರ್ಸ್, ಟೀಚರ್ಸ್ ಅನ್ನು ರಿಪ್ಲೇಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಐ ಮಾಡಿದ್ರೆ ನಾವು ನಮ್ಮನ್ನು ಅದು ರಿಪ್ಲೇಸ್ ಮಾಡ್ಲಿಕ್ಕೆ ಆಗಂಗಿಲ್ಲ. ನಂದು ಆ್ಯಪಿಂದ ಹೇಳ್ತೀನಿ ನಾನು, ಎಷ್ಟೋ ನಾವು ಕರೆಕ್ಟ್ 99.9% ನಾವು ರಿಸಲ್ಟ್ಸ್ ಕೊಟ್ಟರು, ಫೈನಲ್ ಡಾಕ್ಟರ್ಸೇ ಅದಕ್ಕೆ ವ್ಯಾಲಿಡೇಟ್ ಮಾಡೋದು ಇದು ಕರೆಕ್ಟ್ ಇದೇನೋ ಇಲ್ಲೋ ಅನ್ಸೋದು. ಸೊ ಎಐ ಮನುಷ್ಯನನ್ನು ರಿಪ್ಲೇಸ್ ಮಾಡಲು ಸಾಧ್ಯ ಇಲ್ಲ. ನಾವೇನು ಫೀಡ್ ಮಾಡ್ತೀವಿ, ನಾವೇನು ಟ್ರೈನ್ ಮಾಡ್ತೀವಿ, ಅದು ಅಷ್ಟೇ ಹೇಳುತ್ತೆ. ಅದ್ರ ಬಿಯಾಂಡ್ ಎಐ ಹೇಳಂಗಿಲ್ಲ. ಇಮೋಷನ್ಸ್ ಎಐ ನಲ್ಲಿ ಇಲ್ಲ. ನಾವು ಆಸ್ ಎ ಟೀಚರ್ ನಾನು ಹೇಳ್ತಾ ಇದ್ದೇನೆ, ಎಷ್ಟು ನಾವು ಎಐ ಎಷ್ಟೋ ಹೈ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಂತ ನಾವು ಇದ್ದರೂ ಇಮೋಷನ್ಸ್ ರಿಪ್ಲೇಸ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಸೊ ಎಐ ವಿಲ್ ನಾಟ್ ರಿಪ್ಲೇಸ್ ಡಾಕ್ಟರ್ಸ್. ಸೊ ನಮ್ದು ಇಟ್ ಈಸ್ ಅ ಸೆಕೆಂಡರಿ

0: ಇಲ್ಲ. ನಾವೇನು ಫೀಡ್ ಮಾಡ್ತೀವಿ, ನಾವೇನು ಟ್ರೈನ್ ಮಾಡ್ತೀವಿ ಅದು ಅಷ್ಟೇ ಹೇಳುತ್ತೆ. ಅದ್ರ ಬಿಯಾಂಡ್ AI ಹೇಳಂಗಿಲ್ಲ. ಇಮೋಷನ್ಸ್ AI ನಲ್ಲಿ ಇಲ್ಲ. ನಾವು ಆಸ್ ಎ ಟೀಚರ್ ನಾನು ಹೇಳ್ತಾ ಇದ್ದೇನೆ, ಎಷ್ಟು ನಾವು AI ಎಷ್ಟೋ ಹೈ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಂತ ನಾವು ಇದ್ದರೂ ಇಮೋಷನ್ಸ್ ರೀಪ್ಲೇಸ್ ಮಾಡಲಿಕ್ಕೆ ಆಗಂಗಿಲ್ಲ. ಸೊ AI ವಿಲ್ ನಾಟ್ ರೀಪ್ಲೇಸ್ ಡಾಕ್ಟರ್ಸ್. ಸೊ ನಮ್ದು ಇಟ್ ಈಸ್ ಅ ಸೆಕೆಂಡರಿ ಟೂಲ್ ಫಾರ್ ದ ಡಾಕ್ಟರ್ಸ್, ನಾಟ್ ರೀಪ್ಲೇಸ್ಮೆಂಟ್ ಆಫ್ ದ ಡಾಕ್ಟರ್ಸ್.
1: ಮೇಡಮ್, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿ ಮತ್ತೆ ಈ ವೈದ್ಯಕೀಯ ಕ್ಷೇತ್ರದೊಳಗ ಬಹಳಷ್ಟು ಬದಲಾವಣೆಗಳನ್ನ ತರ್ತಾ ಇದೆ. ನಿಮ್ಮ ಪ್ರಕಾರ ಯಾವ ರೋಗಗಳನ್ನ ವೈದ್ಯರು ಚಿಕಿತ್ಸೆ ನೀಡಬೇಕಾರ ಈ AI ಬಳಸಿಕೊಂಡು ಹೆಚ್ಚು ಪರಿಣಾಮಕಾರಿ ಚಿಕಿತ್ಸೆ ನೀಡಬಹುದು ಮುಂದಿನ ಭವಿಷ್ಯದ ದಿನದೊಳಗೆ, ಮತ್ತೆ ಸದ್ಯ ಏನ್ ನಡೆದದ?
0: ಮೇಡಮ್, ಫಸ್ಟ್ ಆಫ್ ಆಲ್ ಇನ್ನು ಕ್ಯಾನ್ಸರ್ ಡಿಟೆಕ್ಷನ್ ಅಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದೆ ರೋಬೋಟಿಕ್ ಸರ್ಜರಿ. ಆಮೇಲೆ ಹಾರ್ಟ್ ಡಿಸಿಷನ್ ಅಲ್ಲಿ ಎಂಬೆಡೆಡ್ ಸಿಸ್ಟಮ್ಸ್ ಅಂತ ಬಂದಿದೆ ಮೇಡಮ್, ಎಲ್ಲಾನು ವಿಚ್ ಆಸ್ ಇಂಟಿಗ್ರೇಟೆಡ್ ವಿತ್ ಮೆಡಿಕಲ್ ಇಕ್ವಿಪ್ಮೆಂಟ್ಸ್. ಎಲ್ಲಾದ್ರೂ ಇವನ್ ಡಿಟೆಕ್ಷನ್ ಆಫ್ ಡಯಾಬಿಟೀಸ್, ದೆನ್ ನೆಕ್ಸ್ಟ್ ಡಿಟೆಕ್ಷನ್ ಆಫ್ HbA1c2, ಬಹಳಷ್ಟು ಉದಾಹರಣೆಗಳಿವೆ. AI ಇಸ್ ಪ್ಲೇಯಿಂಗ್ ವೈಟಲ್ ರೋಲ್ ಇನ್ ದ ಮೆಡಿಕಲ್ ಏರಿಯಾ.
1: ಆರೋಗ್ಯ ಕ್ಷೇತ್ರದೊಳಗ ಭಾರತ ದೇಶ ದೊಡ್ಡ ದೇಶ, ಈ AI ಯಾವ ರೀತಿ ನಮ್ಮ ಈ ವೈದ್ಯಕೀಯ ವ್ಯವಸ್ಥೆಯನ್ನ ಸುಧಾರಿಸಬಹುದು ಅಂತೀರಿ ನೀವು?
0: AI ಬಳಕೆಯಿಂದ ರಿಸಲ್ಟ್ಸ್ ಬಹಳ ಫಾಸ್ಟ್ ಆಗ್ತಾ ಇದೆ, ಆಮೇಲೆ ವೆರಿ ಕಾಸ್ಟ್ ಎಫೆಕ್ಟಿವ್ ಆಗ್ತಾ ಇದೆ. ಅಕ್ಯೂರೇಟ್ ರಿಸಲ್ಟ್ಸ್ ವೆರಿ ಕ್ವಿಕ್ಲಿ ಬರುವುದಕ್ಕೆ ಟ್ರೀಟ್ಮೆಂಟ್ಸ್ ಬಹಳ ಫಾಸ್ಟ್ ಆಗ್ತಾ ಇದೆ. ಡೆತ್ ರೇಟ್ಸ್ ಕಡಿಮೆ ಆಗ್ತಾ ಇದೆ. ಸ್ಕ್ರೀನಿಂಗ್ ಬಹಳ ಫಾಸ್ಟ್ ಆಗುವುದಕ್ಕೆ ಅದಕ್ಕೆ ಅದರ ಪರಿಣಾಮವಾಗಿ ಭಾರತದಲ್ಲಿ ದೊಡ್ಡ ಪ್ರಮಾಣದ ಜನಸಂಖ್ಯೆ, ಪಾಪ್ಯುಲೇಷನ್, ಡಿಜಿಟಲ್ ಹೆಲ್ತ್ ಮಿಷನ್, ಸ್ಮಾರ್ಟ್ ಆ್ಯಪ್, ಪರಿಸರ ಹಾಗೂ ಕಡಿಮೆ ವೆಚ್ಚದಲ್ಲಿ ಲೋ ಕಾಸ್ಟ್ ನಿಂದ ಇನೋವೇಷನ್ ಆಫ್ AI ಆಧಾರಿತ ಆರೋಗ್ಯ ಸೇವೆಗಳನ್ನು ವಿಶ್ವಮಟ್ಟದ ಬೆಳವಣಿಗೆಗೆ ಅಪಾರ ಅವಕಾಶಗಳಿವೆ.
1: AI ಆರೋಗ್ಯ ಕ್ಷೇತ್ರಕ್ಕೆ, ಚಿಕಿತ್ಸಾ ಕ್ಷೇತ್ರಕ್ಕೆ ಇದು ಬಂದ್ಬಿಟ್ಟಿರೋದ್ರಿಂದ ಇದರಲ್ಲಿ ಉದ್ಯೋಗಾವಕಾಶ ಕಡಿಮೆ ಆತು ಅಂತ ತಿಳ್ಕೋಬೇಕು. ಏನು ಇದು ಹೆಚ್ಚಿನ ಉದ್ಯೋಗಾವಕಾಶಗಳನ್ನ ಸೃಷ್ಟಿ ಮಾಡ್ತು ಅಂತ ಒಬ್ಬ ಎಕ್ಸ್ಪರ್ಟ್ ಆಗಿ ನಿಮ್ಮ ಅಭಿಪ್ರಾಯ?
0: AI ಉದ್ಯೋಗ ಅವಕಾಶಗಳನ್ನು ಕಳೀತಾ ಇಲ್ಲ ಮೇಡಮ್, ಇದು ಆಕ್ಚುಲಿ ಪ್ರಮೋಟ್ ಮಾಡ್ತಾ ಇದೆ ಉದ್ಯೋಗಕ್ಕೆ. ಓನ್ಲಿ ಥಿಂಗ್ ಇಸ್ ವಿ ನೀಡ್ ಅ ರೀಸ್ಕಿಲಿಂಗ್ ಅಂಡ್ ಅಪ್ಡೇಟಿಂಗ್, ಅದು ಬಹಳ ಇಂಪಾರ್ಟೆಂಟ್ ಆಗಿದೆ. AI ಜಾಬ್ ಅನ್ನು ರೀಪ್ಲೇಸ್ ಮಾಡ್ತಾ ಇಲ್ಲ, ಜಾಬ್ ಅನ್ನು ಚೇಂಜ್ ಮಾಡ್ತಾ ಇದೆ. ಅದರ ತಕ್ಕ ಅನುಗುಣವಾಗಿ ನಾವು ಅಪ್ಸ್ಕಿಲ್ ಮಾಡ್ಕೋಬೇಕು ಅಂಡ್ ಅಪ್ಡೇಟ್ ಆಗಬೇಕು. AI ಯಾವತ್ತು ಜಾಬ್ ಅನ್ನು ರೀಪ್ಲೇಸ್, ಬೇಸಿಕ್ ಜಾಬ್ಸ್ ಹೋಗ್ತಾ ಇದೆ, ಬಟ್ ಅಡ್ವಾನ್ಸ್ ಜಾಬ್ಸ್ ಲೈಕ್ AI ಇಂಜಿನಿಯರಿಂಗ್, ಡೇಟಾ ಸೈನ್ಸ್, ಪ್ರಾಂಪ್ಟ್ ಇಂಜಿನಿಯರಿಂಗ್ ರಿಕ್ವೈರ್ಮೆಂಟ್ಸ್ ಬಹಳ ಇದೆ. ಸೊ ಅಪ್ಸ್ಕಿಲಿಂಗ್ ಬೇಕಾಗಿದೆ, ಇದರಿಂದ ಯಾವುದು ಜಾಬಿಗೆ ಕುತ್ತನೇ ಇಲ್ಲ.
1: ಮೇಡಮ್, ಈಗ ನೀವು ಒಬ್ಬ ಈ ಕ್ಷೇತ್ರದ ಎಕ್ಸ್ಪರ್ಟ್ ಆಗಿ ವಿಶೇಷ ತಜ್ಞರು, ನೀವು ಇದ್ರ ಮೇಲೆ ಸಂಶೋಧನೆ ಕೈಗೊಂಡಿರಿ, ನಿಮ್ಮದೇ ಆದ ಆಪ್ ಅನ್ನ ಕೂಡ ಡೆವಲಪ್ ಮಾಡಿದ್ದೀರಿ. ಈ ಕ್ಷೇತ್ರದಲ್ಲಿ ನಮ್ಮ ಮುಂದಿನ ಭವಿಷ್ಯ ಹೆಂಗದ? ಅಂದ್ರೆ ವಿದ್ಯಾರ್ಥಿಗಳು ಈಗಾಗಲೇ AI ಇಂದ ನಾವು ಸುದ್ದಿಗಳನ್ನ ಓದ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, AI ಬಂದಿರೋದ್ರಿಂದ ಇಷ್ಟು ಸಾವಿರ ಜನರ ಕೆಲಸ ಹೋತು, ಅವ್ರ ಕೆಲಸ ಕಳ್ಕೊಂಡ್ರು, ಇದರಿಂದಾಗಿ ಒಂದು ರೀತಿ ಜನ ಭಯಭೀತರಾಗ್ಬಿಟ್ಟಿದ್ದಾರೆ. AI ಅಂದ್ರೆ ಅದರಿಂದ ಎಲ್ಲರೂ ಲಾಭ ಪಡ್ಕೊಳ್ತಾ ಇದ್ದಾರೆ, ಆದರೂ ಕೂಡ ನಮ್ಮ ಮುಂದಿನ ಭವಿಷ್ಯವಾದಂತಹ ಯುವಜನತೆಗೆ ಎಲ್ಲಿ ಉದ್ಯೋಗಾವಕಾಶಗಳನ್ನು ಇದು ಕಿತ್ತುಕೊಳ್ತದೋ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು? ನೀವು ಮುಂದಿನ ಭವಿಷ್ಯವನ್ನ ಆರೋಗ್ಯ ಕ್ಷೇತ್ರ ಅಲ್ದನ ಎಲ್ಲಾ ಕ್ಷೇತ್ರಕ್ಕೂ ಒಳಗೊಂಡಂಗ ಯಾವ ರೀತಿ ಮುಂದಿನ ಭವಿಷ್ಯ ನೋಡ್ತೀರಿ?
0: ಮೇಡಮ್, AI ಬಂದ ಮೇಲೆ ಎಲ್ಲರಿಗೂ ಅದು AI ಬಂತಪ್ಪ, ಜಾಬ್ ಸಿಗಂಗಿಲ್ಲ, ಏನ್ ಮಾಡುವುದು, ಎಲ್ಲಾನು AIನೇ ಟೇಕ್ ಓವರ್ ಮಾಡ್ತಾ ಇದ್ರೆ ಹೇಗೆ ಅಂತ, ಇದೆಲ್ಲಾನು ಒಂದು ತಪ್ಪು ಕಲ್ಪನೆ ಮೇಡಮ್. AI ಅಫ್ಕೋರ್ಸ್ AI ಬಂದಿದೆ, ಬಟ್ ಬೇಸಿಕ್ ಡೇಟಾ ಎಂಟ್ರಿ, ಕಸ್ಟಮರ್ ಸರ್ವಿಸ್ ಅಂತ ಸಣ್ಣ ಸಣ್ಣ ಜಾಬ್ಗೆ ಪ್ರಾಬ್ಲಮ್ ಆಗ್ತಾ ಇದೆ, ಬಟ್ AI ಜಾಬ್ ಇನ್ಕ್ರೀಸ್ ಮಾಡ್ತಾ ಇದೆ. ಸೊ ಬಟ್ ಅದರದ್ದು ಸ್ಕಿಲ್ಸ್ ಬೇಕು AI ನಲ್ಲಿ ಮಾಡಿದವರು. ಈಗ ನಾನು ಏನು ಒಂದು ಸಜೆಷನ್ ಕೊಡ್ತೇನೆ ಅಂದರೆ, ಎಲ್ಲರಿಗೂ AI ಇಂಜಿನಿಯರ್ಸ್ ರಿಕ್ವೈರ್ಮೆಂಟ್ ಬಹಳ ಇದೆ. ಪ್ರಾಂಪ್ಟ್ ಇಂಜಿನಿಯರ್ಸ್ ಇದೆ, AI ಸ್ಪೆಷಲಿಸ್ಟ್, ಡೇಟಾ ಅನ್ನ, ಸೋ ಮೆನಿ ಜಾಬ್ಸ್ ಎವ್ರಿ ಡೇ. ದೇರ್ ಆರ್ ಲಾಟ್ಸ್ ಆಫ್ ಅಪಾರ್ಚುನಿಟೀಸ್ ಇನ್ ದ AI ಫೀಲ್ಡ್. ಎಲ್ಲರಿಗೂ ತಪ್ಪು ಕಲ್ಪನೆ ಆಗಿದೆ AI ಬಂದ ಮೇಲೆ ಜಾಬ್ ಹೋಗ್ತಾ ಇಲ್ಲ, AI ಬಂದ ಮೇಲೆ ಜಾಬ್ ಮಾಡುವ ರೀತಿ ಚೇಂಜ್ ಆಗಿದೆ. ಸೊ ಅದರ ಅನುಗುಣವಾಗಿ ನಾವು ಟೆಕ್ನಿಕಲಿ ಸ್ಕಿಲ್ಸ್ ಅಪ್ಡೇಟ್ ಮಾಡ್ಕೋಬೇಕು, ಅದು ಬಹಳ ಇಂಪಾರ್ಟೆಂಟ್ ಆಗಿದೆ. ನಾವು ಟೆಕ್ನಿಕಲಿ ಸ್ಕಿಲ್ಸ್ ಅಪ್ಡೇಟ್ ಮಾಡಲಾರ್ದೆ ನಮಗೆ AI ಬಂದಿದೆ ನಾವೇನು ಮಾಡಬೇಕು ಅಂತ ಕೂತ್ಕೊಂಡ್ರೆ AI ಏನು ಆಗಂಗಿಲ್ಲ. ಸೊ ನಾವು ಅದರ ತಕ್ಕ ನಾವು ಸ್ಕಿಲ್ಸ್ ಅನ್ನು ಬೆಳೆಸ್ಕೊಳ್ಬೇಕು. ಸೊ ದಟ್ ಈಸ್ ಅಪ್ಸ್ಕಿಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಅಪ್ಡೇಷನ್ ಈಸ್ ವೆರಿ

0: ಇಂಪಾರ್ಟೆಂಟ್ ವಿತ್ ರಿಸ್ಪೆಕ್ಟ್ ಟು ದ ಏರಿಯಾ. ಸೊ ನಾವು ಎ ಐ ಬಹಳ ಜಾಬ್ ಅಪಾರ್ಚುನಿಟೀಸ್ ಕೊಡ್ತಾ ಇದೆ. ಸೊ ಇನ್ಸ್ಟೆಡ್ ಆಫ್ ರೀಪ್ಲೇಸಿಂಗ್, ಬಹಳ ಅಪಾರ್ಚುನಿಟೀಸ್ ಎ ಐನಲ್ಲಿ ಇವೆ. ಫಾರ್ ಎಕ್ಸಾಂಪಲ್, ಇನ್ ಯುವರ್ ಮೆಡಿಕಲ್ ಫೀಲ್ಡ್, ಎಲ್ಲ ಫೀಲ್ಡ್ನಲ್ಲಿನೂ ಎ ಐ ರಿಕ್ವೈರ್ಮೆಂಟ್ಸ್ ಬಹಳ ಇದೆ. ಕಲ್ತವರು ಕಡಿಮೆ ಇದ್ದಾರೆ, ರಿಕ್ವೈರ್ಮೆಂಟ್ಸು ಬಹಳ ಇದೆ. ಸೊ ಅದರ ತಕ್ಕ ನಾವು ನಮ್ಮ ಟೆಕ್ನಿಕ್ ಸ್ಕಿಲ್ಸನ್ನು ಅಪ್ಡೇಟ್ ಮಾಡ್ಕೋಬೇಕು. ನಾವು ಹಳೆಯ ಟ್ರೆಡಿಷ್ನಲ್ಲೇ ಇದ್ದರೆ ಅದು ಆಗಂಗಿಲ್ಲ. ಸೊ ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್ ನಾವು ನಮ್ಮದು ರೆಸ್ಯೂಮೆ ಅಪ್ಡೇಟ್ ಮಾಡ್ಕೋಬೇಕು, ನಾವು ನಮ್ಮದು ಸ್ಕಿಲ್ಸ್ ಅಪ್ಡೇಟ್ ಮಾಡ್ಕೋಬೇಕು. ನಾವು ನಮ್ಮ ಸ್ಕಿಲ್ಸ್ ಅಪ್ಡೇಟ್ ಮಾಡಿದರೆ ಆಬ್ವಿಯಸ್ಲಿ ದೇರ್ ಆರ್ ಲಾಟ್ಸ್ ಆಫ್ ಅಪಾರ್ಚುನಿಟೀಸ್ ಇನ್ ಅವರ್ ಹ್ಯಾಂಡ್. ಸೊ ನಾವು ಒಂದು ಮಾತು ಹೇಳಬೇಕಂದ್ರೆ, ಎ ಐ ಜಾಬನ್ನು ಸ್ಟಾಪ್ ಮಾಡ್ತಾ ಇಲ್ಲ, ಓನ್ಲಿ ಇಟ್ ಈಸ್ ಚೇಂಜಿಂಗ್ ಅ ಜಾಬ್ ವಿತ್ ನ್ಯೂ ಮಾಡಿಫಿಕೇಶನ್ಸ್, ನ್ಯೂ ಅಪ್ಡೇಷನ್ಸ್. ಸೊ ಅದಕ್ಕೆ ಎ ಐ ಎಕ್ಸ್ಪರ್ಟ್ಸ್ ಹೇಳಬೇಕಂದ್ರೆ, ಸೊ ಎಲ್ಲರೂ ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್ ನಾವು ಚೇಂಜ್ ಆಗಲೇಬೇಕಾಗತ್ತೆ. ನಾವು ಹಳೆ ಟ್ರೆಡಿಷನ್ ಇಟ್ಕೊಂಡು ನಮ್ಗೆ ಅದೇ ಬೇಕು ಅಂತ ವಿ ಕೆನ್ ನಾಟ್. ಸೊ ಹೇಗೆ ರಿಕ್ವೈರ್ಮೆಂಟ್ ಬೇಕು ಹಾಗೆ ನಾವು ಚೇಂಜ್ ಆಗಲೇಬೇಕಾಗತ್ತೆ. ಸೊ ಈಗ ನಮ್ಮ ಡಿಮಾಂಡ್ ಎ ಐ ಇದೆ ಅಂದರೆ ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್ ಆಫ್ ಎ ಐ ವಿ ಹ್ಯಾವ್ ಟು ಚೇಂಜ್. ಸೊ ದೇರ್ ಇಸ್ ಅ ಲಾಟ್ಸ್ ಆಫ್ ಅಪಾರ್ಚುನಿಟೀಸ್ ಇನ್ ದ ಏರಿಯಾ ಆಫ್ ಎ ಐ ಫೀಲ್ಡ್. ಸೊ ನಾವು ನಮ್ಮ ಡೇಟಾ, ನಮ್ಮ ಸ್ಕಿಲ್ಸ್ ಅಪ್ಡೇಟ್ ಮಾಡಿದರೆ ನಮಗೆ 101 ಜಾಬು ಎ ಐನಲ್ಲಿ ಇದೆ. ಸೊ ಇದು ನಾ ಹೇಳಲು ಇಷ್ಟಪಡುತ್ತೇನೆ.
1: ಮೇಡಮ್, ಈಗ ಬಹಳಷ್ಟು ಮಕ್ಕಳು SSLC ಮುಗಿಸಿದ್ದಾರೆ, PU ಓದಬೇಕು, ಇನ್ನು ಕೆಲವು ಮಕ್ಕಳು PUC ಮುಗಿಸಿದ್ದಾರೆ ವಿಜ್ಞಾನದೊಳಗೆ, ಅವರು ಮುಂದಿನ ಕೋರ್ಸ್ಗಳಿಗೆ ಹೋಗಬೇಕು. ಕೆಲವರು ಮಕ್ಕಳು BSc ಮಾಡಿರ್ತಾರೆ, ಒಂದು PCM ತಗೊಂಡು, ಅಥವಾ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್. ನೀವು ಎಲ್ಲರಿಗೂ ಏನ್ ಹೇಳ್ತೀರಿ, ಯಾವ ರೀತಿಯ ವಿದ್ಯಾಭ್ಯಾಸವನ್ನ ಅವರು AI ಕ್ಷೇತ್ರದಲ್ಲಿ ಪಡ್ಕೊಂಡ್ರೆ ಅವರು ಜಾಬ್ ಮಾರ್ಕೆಟ್ಗೆ, ಉದ್ಯೋಗಾವಕಾಶಕ್ಕೆ ಅನುಗುಣವಾಗಿ ಕೆಲಸಗಳನ್ನ ಪಡ್ಕೊಳ್ಬಹುದು ಅಂತ ನಿಮ್ಮ ಸಲಹೆ ಏನು?
0: AI ಸೈನ್ಸ್ ಮಾಡಿದವ್ರಿಗೆ ಲಾಟ್ಸ್ ಆಫ್ ಅಪಾರ್ಚುನಿಟಿ ಇದೆ ಮೇಡಮ್. ಇವನ್ ಇಂಜಿನಿಯರಿಂಗ್ ನಲ್ಲಿ ಕ್ಯಾನ್ ಆಪ್ಟ್ ಕಂಪ್ಯೂಟರ್ ಸೈನ್ಸ್ ಮಾಡ್ಬೋದು, ಇನ್ಫಾರ್ಮೇಶನ್ ಸೈನ್ಸ್ ಮಾಡ್ಬೋದು, AI ಮಾಡ್ಬೋದು, ಇವನ್ BSc ಯಾವುದೇ ಫೀಲ್ಡ್ ನಲ್ಲಿ ಹೋದ್ರೂ ಆ ಫೀಲ್ಡ್ ನಲ್ಲಿ AI ರೋಲ್ ಇದೇ ಇದೆ. ಇವನ್ ಮ್ಯಾಥ್ಸ್ ಹೋಗಿ ಮ್ಯಾಥ್ಸ್ ನಲ್ಲಿ AI ಇದೆ, ಫಿಸಿಕ್ಸ್ ಹೋಗಿ ಫಿಸಿಕ್ಸ್ ನಲ್ಲಿ AI ಇದೆ, ಕೆಮಿಸ್ಟ್ರಿ ಹೋಗಿ AI ಇದೆ. ಸೊ ಯಾವುದೋ ಫೀಲ್ಡಿಗೆ ಹೋದರೆ ಆ ಫೀಲ್ಡ್ ಅನ್ನು ನಾವು ಅನುಭವಿಸಬೇಕು, ಆ ಫೀಲ್ಡ್ ಅನ್ನು ನಾವು ಆನಂದಿಸಬೇಕು. ನಾವು ಬ್ಲೇಮ್ ಮಾಡಬಾರ್ದು, ಯಾಕೆ ಈ ಫೀಲ್ಡಿಗೆ ಬಂದೆ, ನಾ ಆ ಫೀಲ್ಡಿಗೆ ಹೋಗಿದ್ರೆ ನೋ. ಎಲ್ಲ ಫೀಲ್ಡಿಂದು ತಂದಾದೇ ತಂದು ಓನ್ ಇಂಪಾರ್ಟೆನ್ಸ್ ಅಂತ ಇರುತ್ತೆ. ಆ ಫೀಲ್ಡಿನ ಅನುಗುಣವಾಗಿ ನಾವು ನಮ್ಮ ಸ್ಕಿಲ್ಸನ್ನು ಬೆಳೆಸಿಕೊಳ್ಳಬೇಕು. ನಾನು ಇಂಜಿನಿಯರಿಂಗ್ ಹೋದ್ರೇನೆ ನನ್ನ ಲೈಫು, ನಾನು ಡಾಕ್ಟರ್ ಮಾಡಿ ಹಾಗಿರಂಗಿಲ್ಲ ಮೇಡಮ್. ನೀವು ಯಾವ ಫೀಲ್ಡಿಗೆ ಹೋದರೂ ಆ ಫೀಲ್ಡಿನ ಟೆಕ್ನಿಕ್ ಅನ್ನು ನೀವು ಡೇ ಟು ಡೇ ಇದ್ದಲ್ಲಿ ಇನ್ವಾಲ್ವ್ ಆಗಿ ನೀವು ಮಾಡಿದರೆ ಎಲ್ಲ ಫೀಲ್ಡು ತಂದಾದೇ ತಂದು ಓನ್ ಇಂಪಾರ್ಟೆನ್ಸ್ ಇರುತ್ತೆ. ಸೊ ನಾ ಏನು ಹೇಳಬೇಕಂದ್ರೆ, ಯಾವುದೋ ನೀವು ಫೀಲ್ಡನ್ನು ಚೂಸ್ ಮಾಡಿದರೂ, ಇಟ್ ಮೇ ಬಿ ಅ BSc ಆರ್ ಇಟ್ ಮೇ ಬಿ ಅ BCom, ಇಟ್ ಮೇ ಬಿ ಅ BE, ಯಾವುದಾದ್ರೂ ನೀವು ಫೀಲ್ಡ್ ಚೂಸ್ ಮಾಡಿದರೂ ಆ ಫೀಲ್ಡ್ನಲ್ಲಿ ನೀವು ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿ ನೀವು ಮಾಡಿದರೆ ನೀವು ಒಂದಿಲ್ಲ ಒಂದು ದಿವಸ ಯಶಸ್ವಿಯನ್ನು ಗಳಿಸಬಹುದು. ಇದೇ ನನ್ನ ಅನಿಸಿಕೆ.
1: ಬಹಳ ಒಳ್ಳೆಯದು ಡಾಕ್ಟರ್ ವರ್ಷಾ ಶಿವಾಜಿ ಜಾಧವ್ ಅವರೇ, ನೀವು ಬಹಳಷ್ಟು ಸರಳವಾಗಿ AI ಯಾವ ರೀತಿ ಆರೋಗ್ಯ ಕ್ಷೇತ್ರದೊಳಗೆ, ಅದಲ್ಲದೆ AI ಯಾವ ರೀತಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡ್ಯದ ಎಲ್ಲರೂ ತಿಳ್ಕೊಂಡಂಗ ಇದು ಕೆಲಸಗಳನ್ನು ಕಿತ್ಕೊಳ್ತಾ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ರಿ. ಬಹಳ ಧನ್ಯವಾದಗಳು.
0: ಧನ್ಯವಾದಗಳು.
1: ಆತ್ಮೀಯ ಕೇಳುಗರೇ, ನೀವು ಇದುವರೆಗೆ ವಿಜ್ಞಾನ ಲೋಕದಲ್ಲಿ ಡಾಕ್ಟರ್ ವರ್ಷಾ ಶಿವಾಜಿ ಜಾಧವ್ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಡಾಕ್ಟರ್ ವರ್ಷಾ ಅವರು ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆಯಿಂದ ಉಂಟಾದಂತಹ ಬದಲಾವಣೆಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ಈ ಸಂದರ್ಶನದಲ್ಲಿ ತಿಳಿಸಿಕೊಟ್ರು. ಸಹಕಾರ ನೀಡಿದವರು ತ್ರಿವೇಣಿ ಬೆಟ್ಕೇರಿ. ಇನ್ನು ಮತ್ತ ಮುಂದಿನ ತಿಂಗಳ ಮೊದಲನೇ ಭಾನುವಾರ ಮತ್ತೊಂದು ಹೊಸ ವಿಜ್ಞಾನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.
2: ವಿಜ್ಞಾನ ಲೋಕ ವಿಜ್ಞಾನ ಸಂಚಿಕೆ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಮಾಲಾ ಸಾಮ್ರಾಣಿ. ನಲ್ಮೆಯ ಶ್ರೋತೃಗಳೇ, ಪ್ರತಿ ಸೋಮವಾರ ಮುಂಜಾನೆ 7:15 ಕಾರ್ಯಕ್ರಮ ನೆನಪಾಗಿ ಕಾಡ್ತಾವ ಹಾಡು.
3: ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ.
2: ನಮ್ಮ ಆಕಾಶವಾಣಿಯ ಹಳೆಯ ಖಜಾನೆಯೊಳಗಿನ ಸಂಗೀತ ದಂಗಣದೊಳಗಿನ ನಿಧಿಯನ್ನ ಹೆಕ್ಕಿ ಅದರೊಂದಿಗೆ ಬೆಸೆದಿರೋ ಸವಿ ನೆನಪುಗಳನ್ನ ಸವಿಯೋ ಕಾರ್ಯಕ್ರಮವೇ ನೆನಪಾಗಿ ಕಾಡ್ತಾವ ಹಾಡು.

0: निभा रहा है। मंगोलिया में उलान बतोर ओपन कुश्ती में भारतीय पहलवानों ने आज पुरुषों के फ्रीस्टाइल कुश्ती में 2 स्वर्ण और 2 कांस्य पदक अपने नाम किए। दीपक ने 61 किलोग्राम वर्ग के फाइनल में कजाकिस्तान के असिल एथकिन को, वहीं दिनेश ने 125 किलोग्राम वर्ग के फाइनल में कजाकिस्तान को हराकर स्वर्ण पदक अपने नाम किया। इसके साथ ही ये समाचार बुलेटिन समाप्त हुआ।
1: ಆಕಾಶವಾಣಿ ಧಾರವಾಡ ಕೇಳುಗರೆ, ನಾಳೆ ಬೆಳಿಗ್ಗೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಈ ರೀತಿಯಾಗಿವೆ. 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಶ್ರೀನಿವಾಸ್ ವಾಡಪ್ಪಿ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ವಚನಾಮೃತ, ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ಶರಣಬಸವ ಚೋಳಿನ್. ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 6:50 ಕೆಎಲ್ಎಸ್ ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಸ್ತುತಿ ಮಾಯಾರಾಮನ್. 7:15 ನೆನಪಾಗಿ ಕಾಡ್ತಾವ ಹಾಡು ಕಾರ್ಯಕ್ರಮ ಸರಣಿ. ಪರಿಕಲ್ಪನೆ ಸಿಯು ಬೆಳ್ಳಕ್ಕಿ. ಪ್ರಸ್ತುತಿ ಮಾಯಾರಾಮನ್. 7:45 ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ವೇದ ವೆಲ್ನೆಸ್ ಸೆಂಟರ್, ಶಿರಸಿ. 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಕೇಶವಕುಮಾರ್ ಮಾಳ್ವಿ ಅವರಿಂದ ಸಂತೂರು ವಾದನ. 9:00 ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಪರಮಹಂಸ ಯೋಗ ಪೀಠ, ಧಾರವಾಡ. 9:05 ಬೆಂಗಳೂರು ಆಕಾಶವಾಣಿ ಕೇಂದ್ರ ಮೇ 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ ಸ್ವರಸ್ಮೃತಿ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ. ಪ್ರಾಯೋಜಕರು ನಾರಾಯಣ ನೇತ್ರಾಲಯ, ಬೆಂಗಳೂರು. 10:05 ನಂದನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ಜಾಯಿ ಜುಯಿ. 11:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ. ಈಗ ಸಮಯ 11:07. ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರ, FM 103 MHz ಕಂಪನಾಂಗಗಳಲ್ಲಿ. ನಾಳೆ ಬೆಳಗಿನ ಪ್ರಸಾರ ಕಾರ್ಯ 5:55 ಆರಂಭವಾಗುತ್ತದೆ. ಇನ್ನು ಮುಂದೆ FM ಗೋಲ್ಡ್ ಕಾರ್ಯಕ್ರಮಗಳು FM 103 MHz ಕಂಪನಾಂಕಗಳಲ್ಲಿ ಮುಂದುವರಿಯುತ್ತವೆ. ನಮಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.

0: ಜಿಟಿಟಿಸಿಯಲ್ಲಿರುವ ಕೋರ್ಸ್ಗಳು. ಈ ಬಗ್ಗೆ ನೆಲೋಗಲ್ನ ಜಿಟಿಟಿಸಿಯ ಪ್ರಾಂಶುಪಾಲರಾದ ಅಶ್ವಿನ್ ಕುಮಾರ್ ಸೋಮಣ್ಣವರ್ ಹಾಗೂ ಶಿಗ್ಗಾವಿಯ ಜಿಟಿಟಿಸಿಯ ಪ್ರಾಂಶುಪಾಲರಾದ ಸಂತೋಷ್ ಕುಮಾರ್ ಬಾದಾಮಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಿಸುವವರು ಮಾಯಾ ರಾಮನ್.
1: ನಮಸ್ಕಾರ ಶ್ರೋತೃಗಳೇ. ಮಕ್ಕಳು SSLC ಪರೀಕ್ಷೆಯನ್ನ ಬಹಳ ಉತ್ಸಾಹದಿಂದ ಬರೆದಿರ್ತಾರೆ. ಅಲ್ಲಿವರೆಗೆ ಅವರಿಗೆ ಏನೂ ಯೋಚನೆ ಇರುವುದಿಲ್ಲ. SSLC ಆದ್ಮೇಲೆ ಮುಂದೇನು ಅನ್ನೋ ಯೋಚನೆ ಮಕ್ಕಳನ್ನ ಅವರ ಪಾಲಕರನ್ನ ಕಾಡ್ತಾ ಇರ್ತದೆ. ಒಂದ್ ವೇಳೆ ಆರ್ಥಿಕವಾಗಿ ಸಬಲರಾಗಿದೆ,
2: This is Paramek. Now the time for you is 17 minutes, 10, 11, 12 seconds.